ಆಕಾಶವಾಣಿ ಕಾರವಾರ. ಇಂದು 2026 ಇಸ್ವಿ ಮೇ ತಿಂಗಳ 24 ತಾರೀಕು ಭಾನುವಾರ. ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಈಗ ಸಮಯ 5:58:48. ಆತ್ಮೀಯ ಕೇಳುಗರಿಗೆಲ್ಲ ನೀತಾ ನಾಯ್ಕ್ ಹೇಳುವ ನಮಸ್ಕಾರಗಳು.

102.3 ಮೆಗಾಹರ್ಟ್ಸ್ಗಳು. ಕೇಳುಗರೆ, ಈಗ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಕರುಣಾಳು ಬಾಬೆಳಕೆ, ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು, 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ, ವಿದ್ಯಾಭರತನಹಳ್ಳಿ ಅವರಿಂದ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಿಲಯದಿಂದ 6:35 ರೈತರಿಗೆ ಸಲಹೆಗಳು, 6:40 ಗಾನಸುದೆ ಭಕ್ತಿಗೀತೆಗಳ ಕಾರ್ಯಕ್ರಮ, 7:15 ಭಾವಗೀತೆಗಳು, 7:45 ಚಿತ್ರಗೀತೆಗಳು. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಬೊ. 8:35 ಆಕಾಶಬುಟ್ಟಿ, ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ, ಹಿರಿಯ ಬಹುಭಾಷೆ ನಟಿ ಹಾಗೂ ನಿರೂಪಕಿ ಪಂಡ್ರೆಭಾಯ್ ಅವರೊಂದಿಗೆ ಸಂದರ್ಶನ. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. ಒಂಬತ್ತು ಹಾಡಿಗೊಂದು ಗೀತೆ ನೇರ ಫೋನಿನ್ ಕಾರ್ಯಕ್ರಮ, 10:02 ಬೆಂಗಳೂರು ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಆಲಿಸುವಿರಿ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 11:00 ಪೋಸ್ಟ್ ಬಾಕ್ಸ್ ನಂಬರ್ 111. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಸಮಾಜಮುಖಿ ಉದ್ಯಮದ ಮುನ್ನಡೆ, ಮಹಿಳಾ ಉದ್ಯಮಿ ಆಶಾ ಅವರ ಪಯಣ, ಸಂದರ್ಶಕರು ಆಶಾ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮ, 1:00 ಪ್ರಗತಿ ಪಥ. ಒಂದು 20:20 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ರಸಮಂಜರಿ. ಮಧ್ಯಾಹ್ನ 3:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಮಂಚ ಹೇಗಿತ್. 3:30 ನಾಟ್ಯ ತರಂಗ್, 4:00 ಉಜಾಲೆ ಉನ್ಕಿಯಾ ದೊಂಕಿ, 5:00 ರೂಪಕ, 6:00 ಬೆಳಕು ಮುಳುಗದಿರಲಿ ಬದುಕು, ರಚನೆ ಮತ್ತು ನಿರ್ಮಾಣ ಫ್ಲೋರಿನ್ ರೋಷ್, ನಿರೂಪಣೆ ಉದಯ ಭಟ್. 5:30 ಚಿತ್ರಗೀತೆಗಳು, 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ. ಆರು 6:50 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿಯೋದ್ಯಮ ಸ್ವ ಉದ್ಯೋಗ ಸಾಧಕರೊಂದಿಗೆ ಮಾತುಕತೆ. ಸ್ವ ಉದ್ಯೋಗವಾಗಿ ಟೇಲರಿಂಗ್ ವೃತ್ತಿಯನ್ನು ಮಾಡುತ್ತಿರುವ ನಾಗರತ್ನ ಬಿಲ್ಲವ್ ಹಾಗೂ ಹೂವಿನ ಹಾರ ತಯಾರಿಕೆ ಮತ್ತು ವೇದಿಕೆ ಅಲಂಕಾರ ಮಾಡುವ ಅನುಭವ ಹೊಂದಿರುವ ರೂಪಾ ಚಂದ್ರಶೇಖರ್ ನಾಯ್ಕ್ ಅವರೊಂದಿಗೆ ಮಾತುಕತೆ. ನಂತರ ಕೃಷಿ ಮಾಹಿತಿ. 7:45 ಕನ್ನಡ ಭಾಷಣ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಚನಕಾರರ ಕಾಯಕ ತತ್ವ, ಈ ಕುರಿತು ಮಾತನಾಡುತ್ತಾರೆ ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಜೆ ಸೋಮಣ್ಣ. ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 8:00 ನಮ್ಮ ನಿಲಯದಿಂದ ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಶುಚಿ ರುಚಿ. ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅತಿಥಿ ಅರ್ಚನಾ ಬೋರ್ಕರ್, ಪ್ರಸ್ತುತಿ ಸಂಧ್ಯಾ ಮಂಗೇಶ್ಕರ್, ನೀತಾ ನಾಯ್ಕ್, ಶಾರದಾರಾವ್ ಹಾಗೂ ಗೀತಾ ಪಾಲೇಕರ್. ಸಮಗ್ರ ನಿರ್ವಹಣೆ ಟಿ ಶ್ಯಾಮ್ ಪ್ರಸಾದ್. 8:30 ಚಿತ್ರಗೀತೆಗಳು. ಒಂಬತ್ತು 15 ಹಿಂದಿ ಚಿತ್ರಗೀತೆಗಳು. 9:30 ರಾಷ್ಟ್ರೀಯ ವಿಜ್ಞಾನ ಸಂಚಿಕೆ ರೇಡಿಯೋ ಸ್ಕೋಪ್. ರಾತ್ರಿ 10:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ಪಂಡಿತ್ ಹರಶಂಕರ ಭಟ್ಟಾಚಾರ್ಯ ಅವರ ಸಿತಾರ್ವಾದನವನ್ನು ಆಲಿಸಲಿದ್ದೀರಿ. ಇದು ಆಕಾಶವಾಣಿ ಕೋಲ್ಕತ್ತಾ ಕೇಂದ್ರದ ಕೊಡುಗೆ. ಕೇಳುಗರೆ, ಇದುವರೆಗೆ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಂಡಿರುವಿರಿ.

ಆಕಾಶವಾಣಿ ಕಾರವಾರ. ಈಗ ಸಮಯ 6:05 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ.

0: ವಿಷಯ ತಜ್ಞರು ಡಾಕ್ಟರ್ ಗುರುರಾಜ್ ಕರ್ಜಗಿ.
1: ಈ ಸಕ್ಕರೆ ಕಾಯಿಲೆ ಜಗತ್ತನ್ನು ತುಂಬ ಅಲ್ಲಾಡಿಸಿದಂಥದ್ದು. ನಮ್ಮ ಪ್ರಾಚೀನ ಹಿಂದೂ ಬರಹಗಳಲ್ಲಿ ಈ ಸಕ್ಕರೆ ಕಾಯಿಲೆ ಬಗ್ಗೆ ಇದೆ. ಮೂತ್ರದಲ್ಲಿ ಸಕ್ಕರೆ ಹೋಗೋದನ್ನು ಮಧುಮೇಹನ ಅಂತ ಕರೆದರು. ನಂತರ ಅದರ ಮಧುಮೇಹ ಅಂತ ಗುರುತಿಸಿದರು. ಕ್ರಿಸ್ತಪೂರ್ವ 250 ಗ್ರೀಕ್ ಅನ್ನೋದು ಡಯಾಬೆಟಿಸ್ ಅಂತ ಕರೆದರು. ಗ್ರೀಕ್ ಭಾಷೆಯಲ್ಲಿ ಡಯಾಬೆಟಿಸ್ ಅಂದರೆ ಹೊರಗೆ ಎಳೆಯೋದು ಅಂತ ಅರ್ಥ. ದೇಹದಿಂದ ಸಕ್ಕರೆಯನ್ನು ಹೊರಗೆ ಎಳೆಯೋದ್ರಿಂದ ಈ ಹೆಸರು ಬಂತು ಅಂತ ಹೇಳ್ತಾರೆ. ಈ ಮೂತ್ರದಲ್ಲಿ ಸಕ್ಕರೆ ಅಂಶ ಗುರುತಿಸಿ ವ್ಯಕ್ತಿಗೆ ಮಧುಮೇಹ ರೋಗ ಇದೆ ಎಂದು ಗುರುತಿಸಬಹುದಾಗಿದ್ದರೂ 19 ಶತಮಾನದ ಕೊನೆಯ ಭಾಗದವರೆಗೂ ಈ ರೋಗಕ್ಕೆ ಕಾರಣ ಏನು ಅಂತ ಯಾರಿಗೂ ಗೊತ್ತಿರಲಿಲ್ಲಂತೆ. ಆಗಿನ ವೈದ್ಯರು ಈ ರೋಗ ತಡೆಯೋದಕ್ಕೆ ವಿವಿಧ ಪಥ್ಯಗಳನ್ನು ಹೇಳೋರು. ಕೆಲವು ಉಪವಾಸ ಹೇಳಿದರೆ, ಕೆಲವರು ಗಾಂಜಾ ಸೇವನೆ ಮೇಲೂ ಅಂತ ಹೇಳಿದರು. ಕೆಲವರಂತೂ ದೇಹದಲ್ಲಿ ರಕ್ತ ಹೊರತೆಗೆದು ಸಕ್ಕರೆ ಅಂಶ ಕಡಿಮೆ ಮಾಡಬೇಕು ಅಂದರು. ಅತ್ಯಂತ ಒಂದು ಕುತೂಹಲಕಾರಿಯಾದ ಪ್ರಸಂಗದಿಂದ ಈ ಮಧುಮೇಹದ ನಿಜವಾದ ಕಾರಣ ಗೊತ್ತಾಯಿತು. 1889 ಜರ್ಮನಿಯ ಸ್ಟ್ರಾಸ್ಬರ್ಗ್ ಯೂನಿವರ್ಸಿಟಿಯಲ್ಲಿ ಜೋಸೆಫ್ ವಾನ್ ಮೆರಿಂಗ್ ಅಂತ ಮತ್ತು ಆಸ್ಕರ್ ಮಿಕೋವಸ್ಕಿ ಅಂತ ಇಬ್ಬರು ವಿಜ್ಞಾನಿಗಳು ಪ್ರಾಣಿಗಳ ದೇಹದಲ್ಲಿ ಪಚನಕ್ರಿಯೆ ಹೇಗೆ ನಡೀತದೆ ಮತ್ತು ಯಾವ್ಯಾವ ಅಂಗಗಳ ಕಾರ್ಯ ಈ ಪ್ರಕ್ರಿಯೆಯಲ್ಲಿ ಹೇಗಿರ್ತದೆ ಅನ್ನೋದನ್ನು ಪರೀಕ್ಷೆ ಮಾಡ್ತಿದ್ರಂತೆ. ಅದಕ್ಕೆ ಅವ್ರು ಏನು ಮಾಡಿದರು, ಕೆಲವು ನಾಯಿಗಳನ್ನು ತೊಗೊಂಬಂದರು ಪ್ರಯೋಗಕ್ಕೋಸ್ಕರ. ಅವುಗಳ ಮೇಲೆ ಶಸ್ತ್ರಕ್ರಿಯೆ ಮಾಡಿ ಕೆಲವು ಅಂಗಗಳನ್ನು ಕತ್ತರಿಸಿ ಅದರ ಪ್ರಭಾವ ನೋಡ್ತಾ ಇದ್ರು. ಈ ಭಾಗ ತೆಗೆದ್ರೆ ಏನಾಗ್ತದೆ, ಈ ಭಾಗ ತೆಗೆದ್ರೆ ಏನಾಗ್ತದೆ ಅಂತ ನೋಡ್ತಾ ಇದ್ರು. ಹೀಗೆ ಮಾಡುವಾಗ ಒಂದು ವಾರ ಪ್ರಯೋಗಶಾಲೆಯಲ್ಲಿ ನೊಣಗಳು ಇರುವೆಗಳು ಹೆಚ್ಚಾಗ್ಬಿಡ್ತು. ಏನು ಕಲ್ಪನೆ ಇಲ್ಲದಷ್ಟು ನೊಣ ಬರೋಕ್ಕೆ ಶುರು ಆಯಿತು, ಇರುವೆಗಳು ಓಡಾಡೋಕ್ಕೆ ಶುರು ಆಯಿತು. ಹಿಂದೆಂದೂ ಆಗಿರಲಿಲ್ಲ. ಹೀಗೆ ಕೆಲಸಗಾರ ಪಾಪ ಪ್ರಯೋಗಶಾಲೆಯನ್ನು ದಿನಕ್ಕೆ 4 ಸಲ ಸ್ವಚ್ಛ ಮಾಡಬೇಕು. ಇರುವೆ ನೊಣ ಹಾವಳಿ ಅವ್ರಿಗೂ ಆಶ್ಚರ್ಯ ಆಯಿತು. ಏನೇನು ಮಾಡಿದ್ರು ಹೊರತಾಗಿ ಈ ಕೀಟಗಳ ಸಮಸ್ಯೆ ಕಮ್ಮಿ ಆಗಲಿಲ್ಲ, ಹೆಚ್ಚಾಯಿತು. ಈ ಕೆಲಸಗಾರರು ಬೇಸತ್ತೇನು ಮಾಡಿದರು ಅಂದರೆ, ಈ ಪ್ರಯೋಗದ ನಾಯಿಗಳಿದ್ದಾವಲ್ಲ ಬೇರೆ ಬೇರೆ ಕಡೆ ಇಟ್ಟು ಗಮನಿಸಿದರು. ಆಗ ಗೊತ್ತಾಯಿತು ಅವರಿಗೆ, ಒಂದು ಪಂಜರದ ನಾಯಿಯ ಮೂತ್ರಕ್ಕೆ ಈ ನೊಣಗಳು ಮತ್ತು ಇರುವೆಗಳು ಬರ್ತಾ ಇತ್ತಂತೆ. ಉಳಿದ ನಾಯಿಗಳ ಪಂಜರದಲ್ಲಿ ಸಮಸ್ಯೆ ಇರಲಿಲ್ಲ. ಕೆಲಸಗಾರರು ವಿಜ್ಞಾನಿಗಳಿಗೆ ಹೇಳಿದರು. ಅವರ ನಾಯಿ ದಾಖಲೆ ನೋಡಿದಾಗ ಹೇಳಿದ್ರಲ್ಲ, ಒಂದೊಂದು ಭಾಗ ತೆಗೆದು ಹಾಕ್ತಾ ಇದ್ರು ನಾಯಿದು ಅಂತ. ಈ ನಾಯಿದು ಪ್ಯಾನ್ಕ್ರಿಯಾಸ್ ತೆಗೆದು ಹಾಕಿದ್ರು, ಮೇಧೋಜೀರಕ ಗ್ರಂಥಿ ಅಂತಾರೆ, ಅದನ್ನು ತೆಗೆದು ಹಾಕಿತು. ಉಳಿದ ನಾಯಿಗಳಲ್ಲಿ ಮೇಧೋಜೀರಕ ಗ್ರಂಥಿ ಇದೆ, ಇದ್ರದ್ದು ಮಾತ್ರ ತೆಗೆದಿದ್ದಾರೆ. ಅದರ ಮೂತ್ರ ಪರೀಕ್ಷೆ ಮಾಡಿದಾಗ ವಿಪರೀತ ಸಕ್ಕರೆ ಪ್ರಮಾಣ ಇದ್ದದ್ದು ಗೊತ್ತಾಯಿತು. ಆಗ ಡಾಕ್ಟರ್ ಮೆರಿಂಗ್ ಮತ್ತು ಮಿಂಕೋಸ್ಕಿ ಅವರಿಗೆ ಏನಾಯಿತು ಅಂದರೆ, ಮೇಧೋಜೀರಕ ಗ್ರಂಥಿ ಪ್ರಯೋಜನಾರ್ಥ ಆಯಿತು. ಯಾವ ಮನುಷ್ಯನ ದೇಹದಲ್ಲಿ ಗ್ರಂಥಿ ಸರಿಯಾಗಿ ಕೆಲಸ ಮಾಡೋದಿಲ್ವೋ ಅಲ್ಲಿ ಸಕ್ಕರೆ ದೇಹದಲ್ಲಿ ಕರಗದೆ ಹಾಗೆ ಮೂತ್ರದಲ್ಲಿ ಹೋಗ್ಬಿಡ್ತದೆ. ಇದೇ ಪ್ರಯೋಗವನ್ನು ಮುಂದುವರಿಸಿ ಮುಂದೆ ಮ್ಯಾಕ್ಲಿಯೋಡ್ ಬ್ಯಾಂಟಿಂಗ್ ಅನ್ನುವಂಥ ಇಬ್ಬರು ವಿಜ್ಞಾನಿಗಳು ಇನ್ಸುಲಿನ್ ಅನ್ನು ಕಂಡುಹಿಡಿದು 1923 ನೊಬೆಲ್ ಪ್ರಶಸ್ತಿ ಪಡೆದ್ರಂತೆ. ದಯವಿಟ್ಟು ಗಮನಿಸಿ, ಈ ಸಾಧನೆಗೆ ವಿಜ್ಞಾನಿಗಳ ಕೊಡುಗೆ ಎಷ್ಟು ಮುಖ್ಯ ಆಗಿತ್ತೋ ಆ ಕೆಲಸಗಾರರ ಸೂಕ್ಷ್ಮ ನಿರೀಕ್ಷಣೆಯೂ ಅಷ್ಟೇ ಮುಖ್ಯ ಆಗಿತ್ತಲ್ಲ. ಅವ್ರ ಬುದ್ಧೋತ್ರ ಒಂದೊಂದು ನಾಯಿ ಬೇರೆ ಬೇರೆ ಕೂಡಿಸಿ ನೋಡಿದಾಗ ಅದು ಗೊತ್ತಾಗುತ್ತೆ. ಮಹಾನ್ ಸಾಧನೆಯಲ್ಲಿ ಯಾರ ಕೊಡುಗೆನೂ ನಿರ್ಲಕ್ಷ್ಯ ಮಾಡೋ ಸಾಧ್ಯ ಇಲ್ಲ. ಅತ್ಯಂತ ಅನಿರೀಕ್ಷಿತವಾದ ಮೂಲೆಯಿಂದ ಅಸಾಧಾರಣ ಫಲ ಬರ್ತದೆ. ಆದ್ದರಿಂದ ಯಾವುದೇ ಸಾಧನೆಯಲ್ಲಿ ಪ್ರತಿಯೊಂದು ಹಂತದಲ್ಲೂ ಒಂದೊಂದು ಹಂತದಲ್ಲಿ 10 ಜನ ಪ್ರಯೋಜನ ಆಗ್ತಾರೆ. ಯಾರು ಎಲ್ಲಿ ಪ್ರಯೋಜನ ಆಗ್ತಾರೆ ಅನ್ನೋದು ಹೇಳೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಮ್ಮ ಕೃತಜ್ಞತೆ ಅವರೆಲ್ಲರ ಬಗ್ಗೆನೂ ಇರಬೇಕಾದ್ದೇ.
0: ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಕೇಳಿದಿರಿ.

ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಭಕ್ತಿಗೀತೆಗಳು ಕೇಳುಗರೇ, ಈಗ ವೃಂದಗಾನದಲ್ಲಿ ಭಕ್ತಿಗೀತೆಗಳನ್ನು ಆಲಿಸೋಣ. ಮೊದಲಿಗೆ ಕೇಳಿ ಸಾರೇ ಚೆಲ್ಲಿದ ಮೂರುತಿ ಮುಕುತಿ ಗುರು ತೋರಿದನಲ್ಲವೇ, ಅಲ್ಲಮ್ಮ ಪ್ರಭುಗಳ ವಚನ.

ಆಕಾಶವಾಣಿ ಕಾರವಾರ, ಸಮಯ 6:30 ಆಗುತ್ತಿಲ್ಲವೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಮೂಡಿಬರಲಿದೆ.

0: ಆಕಾಶವಾಣಿ ಚಿಂತನ ವಿದ್ಯಾ ಭರತನಹಳ್ಳಿ ಅವರಿಂದ.
1: ಮನುಷ್ಯ ಒಂಟಿ ಜೀವಿಯಲ್ಲ, ಸಂಘಜೀವಿ. ಹುಟ್ಟಿನಿಂದ ಸಾವಿನವರೆಗೆ ವಿವಿಧ ವ್ಯಕ್ತಿಗಳೊಂದಿಗೆ ಯಾವುದೋ ಒಂದು ರೀತಿಯ ನಂಟನ್ನು ಹೊಂದಿರುತ್ತೇವೆ. ಈ ನಂಟನ್ನೇ ನಾವು ಸಂಬಂಧ ಎನ್ನುತ್ತೇವೆ. ಸಂಬಂಧ ಎಂಬುದು ಕೇವಲ ಎರಡು ವ್ಯಕ್ತಿಗಳ ನಡುವಿನ ಸಂಪರ್ಕವಲ್ಲ, ಅದು ಪ್ರೀತಿ, ವಿಶ್ವಾಸ, ನಂಬಿಕೆ ಮತ್ತು ಭಾವನೆಗಳ ಸಮ್ಮಿಲನ. ಸುಂದರವಾದ ಸಂಬಂಧಗಳು ನಮ್ಮ ಜೀವನಕ್ಕೆ ಅರ್ಥ ಮತ್ತು ಉದ್ದೇಶವನ್ನು ನೀಡುತ್ತದೆ. ಸಂಬಂಧದ ಹಲವು ರೂಪಗಳು. ಸಂಬಂಧಗಳನ್ನು ಅವುಗಳ ಸ್ವರೂಪಕ್ಕೆ ಅನುಗುಣವಾಗಿ ಹಲವು ವಿಧಗಳಾಗಿ ಗುರುತಿಸಬಹುದು. ರಕ್ತ ಸಂಬಂಧಗಳು, ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿಯರ ನಡುವಿನ ನಂಟು, ಹುಟ್ಟಿನಿಂದಲೇ ಬರುವಂತಹ ನಂಟು. ಈ ಸಂಬಂಧಗಳು ಭದ್ರತೆಯನ್ನು, ಒಂದು ಸಂಸ್ಕಾರವನ್ನು ನೀಡುವಂತಹದ್ದು. ಇನ್ನು ಎರಡನೆಯದು ಸ್ನೇಹ ಸಂಬಂಧ. ರಕ್ತ ಸಂಬಂಧಕ್ಕಿಂತ ಮಿಗಿಲಾದುದು ಸ್ನೇಹ ಎಂಬ ಮಾತಿದೆ. ನಾವು ನಮ್ಮ ಇಷ್ಟದಂತೆ ಆರಿಸಿಕೊಳ್ಳುವ ಏಕೈಕ ಸಂಬಂಧವಿದು. ಕಷ್ಟ ಸುಖಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಲು ಸ್ನೇಹ ಅತಿ ಮುಖ್ಯ. ಮೂರನೇದು ವೈವಾಹಿಕ ಸಂಬಂಧ. ಇಬ್ಬರು ವ್ಯಕ್ತಿಗಳು ಜೀವನ ಪರ್ಯಂತ ಜೊತೆಯಾಗಿ ಬಾಳಲು ಮಾಡಿಕೊಂಡಿರುವ ಒಪ್ಪಂದ. ಇದು ಬಹಳ ಸೂಕ್ಷ್ಮ ಸಂಬಂಧ. ಪರಸ್ಪರ ನಿಷ್ಠೆ, ಗೌರವ, ತಾಳ್ಮೆ, ಸಹಕಾರ, ಪ್ರೀತಿ, ಹಕ್ಕು ಎಲ್ಲವನ್ನೂ ಒಳಗೊಂಡಿರುವಂಥದ್ದು. ಇನ್ನು ಸಾಮಾಜಿಕ ಮತ್ತು ವೃತ್ತಿಪರ ಸಂಬಂಧಗಳು. ಸಮಾಜದಲ್ಲಿ ಬೆರೆಯುವಾಗ ನೆರೆಹೊರೆಯವರೊಂದಿಗೆ ಅಥವಾ ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳೊಂದಿಗೆ, ಮಾಲೀಕರೊಂದಿಗೆ ಬೆಳೆಸಿಕೊಳ್ಳುವಂಥ ಬಾಂಧವ್ಯಗಳು. ಐದನೇದು ಅಂತಾರಾಷ್ಟ್ರೀಯ ಸಂಬಂಧ. ಇದು ವ್ಯಾವಹಾರಿಕ ಸಂಬಂಧವಾಗಿರುತ್ತದೆ. ಸಂಬಂಧಗಳಲ್ಲಿ ಹಲವು ರೀತಿಯ ಸಂಬಂಧಗಳನ್ನು ನಾವು ಹೇಳಬಹುದು. ಜೀವನದಲ್ಲಿ ಏರಿಳಿತಗಳು ಸಹಜ. ಸೋತಾಗ ಸಾಂತ್ವನ ಹೇಳಲು, ಗೆದ್ದಾಗ ಸಂಭ್ರಮಿಸಲು ಆತ್ಮೀಯರು ಬೇಕು. ಉತ್ತಮ ಸಂಬಂಧಗಳು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿ ಧೈರ್ಯ ತುಂಬುತ್ತದೆ. ಅಹಂಕಾರ ಮತ್ತು ಸಂವಹನದ ಕೊರತೆಯಿಂದಾಗಿ ಚಂದದ ಸಂಬಂಧಗಳು ಮುರಿದು ಬೀಳುತ್ತವೆ. ನಾವು ಬೆರೆಯುವ ಜನರ ಗುಣಗಳು ನಮ್ಮ ಮೇಲೆ ಪ್ರಭಾವ ಬೀರುತ್ತವೆ. ಮನೆಯಲ್ಲಿ ಹಿರಿಯರೊಂದಿಗಿನ ಸಂಬಂಧ ನಮಗೆ ಗೌರವ ಮತ್ತು ಶಿಸ್ತನ್ನು ಕಲಿಸಿದರೆ, ಸ್ನೇಹಿತರೊಂದಿಗಿನ ಸಂಬಂಧ ನಮಗೆ ಹೊಂದಾಣಿಕೆಯನ್ನು ಕಲಿಸುತ್ತದೆ. ಹೊಂದಿಕೊಳ್ಳುವ ಗುಣ ಇಲ್ಲದವರಿಗೆ ಸ್ನೇಹ ಕೊರತೆಯಾಗುತ್ತದೆ. ಎಷ್ಟೇ ಹಣ ಅಂತಸ್ತು ಇದ್ದರೂ ಹಂಚಿಕೊಳ್ಳಲು ಪ್ರೀತಿಪಾತ್ರರು ಇಲ್ಲದಿದ್ದರೆ ಜೀವನ ಶೂನ್ಯವೆನಿಸುತ್ತದೆ. ಒಳ್ಳೆಯ ಸಂಬಂಧಗಳು ಜೀವಕ್ಕೆ ಚೈತನ್ಯ ನೀಡುತ್ತವೆ. ಆಧುನಿಕ ಯುಗದಲ್ಲಿ ತಂತ್ರಜ್ಞಾನ ಬೆಳೆದಂತೆ ಮನುಷ್ಯ ಮನುಷ್ಯರ ನಡುವೆ ಅಂತರ ಹೆಚ್ಚುತ್ತಿದೆ. ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಕಳೆದು ಹೋಗಿರುವ ನಾವು ಪಕ್ಕದ ಜೀವದೊಂದಿಗೆ ಮಾತು ಬೇಕಿಲ್ಲದವರಂತೆ ವರ್ತಿಸುತ್ತಿದ್ದೇವೆ. ಅವಿಭಕ್ತ ಕುಟುಂಬಗಳು ಮಾಯವಾಗಿ ವಿಭಕ್ತ ಕುಟುಂಬಗಳು ಹೆಚ್ಚುತ್ತಿರುವುದು ಸಂಬಂಧಗಳ ಬಿರುಕಿಗೆ ಕಾರಣವಾಗುತ್ತಿದೆ. ಅಸಹನೆ, ಅಸಹಕಾರ ಮತ್ತು ಸಮಯದ ಅಭಾವದಿಂದಾಗಿ ಸುಂದರ ಸಂಬಂಧಗಳು ನಿರ್ಜೀವವಾಗುತ್ತಿದೆ. ಸುಂದರ ಹೂ ಬಿಡಲು ಗಿಡಕ್ಕೆ ಹೇಗೆ ಆರೈಕೆ ಬೇಕೋ ಹಾಗೆ ಸಂಬಂಧಗಳಿಗೆ ಕೂಡ. ಸೂಕ್ತ ಪೋಷಣೆ ಇಲ್ಲದಿದ್ದರೆ ಗಟ್ಟಿ ಸಂಬಂಧಗಳು ಕೂಡ ಶಿಥಿಲವಾಗುತ್ತಾ ಹೋಗುತ್ತದೆ. ಸಂಬಂಧ ಉಳಿಯುವಲ್ಲಿ ಸಂವಹನ ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತದೆ. ಮನಬಿಚ್ಚಿ ಮಾತಾಡುವುದು ಸಂಬಂಧದ ಅಡಿಪಾಯ. ತಪ್ಪು ತಿಳುವಳಿಕೆಗಳಾದಾಗ ಕುಳಿತು ಚರ್ಚಿಸಿ ಬಗೆಹರಿಸಿಕೊಳ್ಳಬೇಕು. ಚರ್ಚೆಗೆ ಅವಕಾಶವಿಲ್ಲದ ಸಂಬಂಧಗಳು ನಿಧಾನಕ್ಕೆ ಸಾಯುತ್ತಾ ಹೋಗುತ್ತವೆ. ಮಾನಸಿಕ ಒತ್ತಡವನ್ನುಂಟು ಮಾಡುತ್ತದೆ. ಕೆಲಸದ ಒತ್ತಡದ ನಡುವೆಯೂ ಕುಟುಂಬ ಮತ್ತು ಸ್ನೇಹಿತರಿಗಾಗಿ ಸಮಯವನ್ನು ಮೀಸಲಿಡಬೇಕು. ಪ್ರತಿಯೊಬ್ಬರಿಗೂ ಅವರದೇ ಆದ ವಿಚಾರಗಳು, ಭಾವನೆಗಳು ಇರುತ್ತವೆ. ಅದನ್ನು ಗೌರವಿಸುವುದು ಮತ್ತು ಅತಿಯಾದ ನಿರೀಕ್ಷೆ ಮಾಡದಿರುವುದು ಸಂಬಂಧವನ್ನು ದೀರ್ಘಕಾಲ ಉಳಿಸುತ್ತದೆ. ಸಂಬಂಧಗಳ ನಡುವೆ ಅವಹೇಳನ, ಕಠೋರ ಮಾತುಗಳು ಸಂಬಂಧಗಳನ್ನು ಹಾಳು ಮಾಡುತ್ತವೆ. ಹಾಗೆ ಸಣ್ಣ ಪುಟ್ಟ ತಪ್ಪುಗಳನ್ನು ಕ್ಷಮಿಸಿ ಮರೆಯುವ ಗುಣ ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ. ತಾಯಿ ಮಕ್ಕಳ ಸಂಬಂಧದ ಹೊರತಾದ ಇನ್ನೆಲ್ಲ ಸಂಬಂಧಗಳಿಗೂ ಒಂದು ಪರಿಧಿ ಇರುತ್ತದೆ, ಮಿತಿ ಇರುತ್ತದೆ. ಎಚ್ಚರದಿಂದ ನಿಭಾಯಿಸಬೇಕಾಗುತ್ತದೆ. ಪ್ರೀತಿಯೊಂದೇ ಎಲ್ಲ ಸಂಬಂಧಗಳನ್ನು ಗಟ್ಟಿಯಾಗಿ ಇಡಬಲ್ಲವುದು. ಪ್ರೀತಿ, ವಿಶ್ವಾಸ, ನಂಬಿಕೆಯ ಆಧಾರದ ಮೇಲೆ ಕಟ್ಟಿದ ಸಂಬಂಧಗಳು ಜೀವನದ ಕೊನೆಯವರೆಗೂ ನೆರಳಾಗಿ ನಮ್ಮನ್ನು ಪೊರೆಯುತ್ತವೆ. ಪ್ರೀತಿಯೊಂದೇ ಇರಲಿ ಜೀವಜಾಲದ ನಡುವೆ ಅನ್ನುತ್ತಾ ಎಲ್ಲರನ್ನೂ ಪ್ರೀತಿಸೋಣ, ಬಾಂಧವ್ಯ ಬೆಳೆಸೋಣ.
0: ವಿದ್ಯಾಭರತನಹಳ್ಳಿ ಅವರಿಂದ ಚಿಂತನ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
1: ನಮ್ಮ ಕನ್ನಡ ನಾಡು.
2: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
1: ನಮ್ಮ ಕನ್ನಡ.

0: ಮಲೆನಾಡು.
1: ಆಕಾಶವಾಣಿ ಕಾರವಾರ, ರೈತರಿಗೆ ಸಲಹೆಗಳು.
2: ಒಂದು ವರದಿಯ ಪ್ರಕಾರ ಜಗತ್ತಿನಲ್ಲಿ ಎರಡು ಸಾವಿರದ 50 ಹೊತ್ತಿಗೆ ಶೇಕಡಾ 80% ಜನರು ನಗರ ಪ್ರದೇಶದಲ್ಲಿರ್ತಾರಂತೆ. ನಮ್ಮಲ್ಲೂ ಹಲವಾರು ಕಾರಣಗಳಿಗಾಗಿ ಜನರು ಪೇಟೆಯನ್ನ ಸೇರ್ತಾ ಇದ್ದಾರೆ. ಈ ಜನಸಂಖ್ಯೆಗೆ ಬೇಕಾದ ಆಹಾರ, ತರಕಾರಿ ಇತ್ಯಾದಿಗಳು ದೂರದ ಪ್ರದೇಶಗಳಿಂದ ಬರೋದು, ಅದು ದುಬಾರಿಯಾಗತ್ತೆ. ಅದಷ್ಟು ನಗರ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳಿಂದ ಕೃಷಿ ಉತ್ಪನ್ನಗಳು ಬಂದರೆ ಅನುಕೂಲ. ಈ ಪ್ರದೇಶಗಳಲ್ಲಿ ಜಾಗದ ಕೊರತೆ ಇರುವಾಗ ಮಣ್ಣಿಲ್ಲದೆ ಕೃಷಿ ಮಾಡುವ ವಿಧಾನ ಬಹಳ ಅನುಕೂಲ. ಮಣ್ಣಿಲ್ಲದೆ ಬೆಳೆ ಬೆಳೆಯುವ ವಿಧಾನ ಹೊಸದೇನೂ ಅಲ್ಲ. ಗಿಡಗಳಿಗೆ ಬೇರಿಳಿಸಲು ಸ್ಥಳ, ಗಾಳಿಯಾಡುವಿಕೆ, ಪೋಷಕಾಂಶ, ನೀರು, ಬೆಳಕು ಇವಿದ್ದರೆ ಸಾಕು. ಹಲವರಿಗೆ ಗೊತ್ತಿರುವಂತೆ ಹೈಡ್ರೋಫೋನಿಕ್ಸ್, ನೀರನ್ನು ಮಾತ್ರ ಬಳಸಿ ಪೋಷಕಾಂಶಗಳನ್ನು ಬೆರೆಸಿ ಗಿಡಗಳನ್ನು ಬೆಳೆಸುವಂತಹ ವಿಧಾನ. ಹೈಡ್ರೋಫೋನಿಕ್ಸ್ ವಿಧಾನದಲ್ಲಿ ಬೇರುಗಳಿಗೆ ಪೋಷಕಾಂಶಗಳನ್ನು ಸಿಂಪಡಿಸಿ ಬೆಳೆ ಬೆಳೆಯುವ ತಂತ್ರವೂ ಇದೆ. ಆದರೆ ಇವಕ್ಕೆಲ್ಲ ಪ್ರತ್ಯೇಕ ಅಡಿಕಟ್ಟು ವ್ಯವಸ್ಥೆ ಹಾಗೂ ನಿರ್ವಹಣೆ ಮಾಡಬೇಕು. ವೆಚ್ಚ ಜಾಸ್ತಿ. ಇನ್ನು ಹಲವಾರು ಖನಿಜಗಳು, ಪರ್ಲೈಟ್, ವರ್ಮಿಕ್ಯುಲೈಟ್ ಇತ್ಯಾದಿ, ಮರಳು, ಮರದ ಹುಡಿ, ಫೀಟ್ ಮಾಸ್, ಸ್ಪ್ಯಾಗ್ನಮ್ ಮಾಸ್ ಇತ್ಯಾದಿ ಮಾಧ್ಯಮಗಳನ್ನು ಬಳಸಿ ತೋಟಗಾರಿಕಾ ನರ್ಸರಿಗಳಲ್ಲಿ ಗಿಡ ಬೆಳೆಸ್ತಾರೆ. ಆದರೆ ಇವುಗಳ ವೆಚ್ಚ ಜನಸಾಮಾನ್ಯರಿಗೆ ದುಬಾರಿಯಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಹೆಸರುಘಟ್ಟದಲ್ಲಿರುವಂತಹ IIHR ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಕೋಕೋಫೋನಿಕ್ಸ್ ಎಂಬ ನೂತನ ವಿಧಾನವನ್ನು ರೂಪಿಸಿದೆ. ಹೆಸರೇ ಹೇಳುವಂತೆ ಇದರಲ್ಲಿ ಮಾಧ್ಯಮವಾಗಿ ಬಳಸೋದು ಕೋಕೋಪಿಟ್. ಇಲ್ಲಿ ಮುಖ್ಯವಾಗಿ ಇವರು ಬಳಸ್ತಾ ಇರೋದು ಹುದುಗು ಬರಿಸಿದ ತೆಂಗಿನ ನಾರಿನ ಹುಡಿ, ಅಂದರೆ ಪರ್ಮೆಂಟೆಡ್ ಕೋಕೋಫಿಟ್. ಇದು ಮಾರುಕಟ್ಟೆಯಲ್ಲಿ ಸಿಗತ್ತೆ ಮತ್ತು ಮಾಮೂಲಿ ಕೋಕೋಫಿಟ್ಗಿಂತ ಒಳ್ಳೆಯದು. ಸರಳವಾಗಿ ಹೇಳೋದಾದರೆ ಈ ವಿಧಾನದಲ್ಲಿ ತೆಂಗಿನ ನಾರಿನ ಹುಡಿಯನ್ನ ಗ್ರೋ ಬ್ಯಾಗ್ಗಳಲ್ಲಿ ಹಾಕ್ತಾರೆ. ನಂತರ 2-3 ಗಿಡ ಬರುವಂತೆ ಗಿಡವನ್ನ ಅಥವಾ ಬೀಜವನ್ನ ನೆಡ್ತಾರೆ. ನಂತರ ಪೋಷಕಾಂಶಗಳನ್ನು ನಿರ್ದಿಷ್ಟ ಪ್ರಮಾಣದಲ್ಲಿ ನೀರಿನಲ್ಲಿ ಬೆರೆಸಿ ಗ್ರೋ ಬ್ಯಾಗಿಗೆ ನಿಯಮಿತ ಸಮಯಕ್ಕೆ ಹಾಕಲಾಗುತ್ತೆ. ಕೋಕೋಫಿಟ್ ಆರ್ದ್ರತೆಯನ್ನ ಕಾಪಾಡಿಡುತ್ತೆ ಮತ್ತು ಪೋಷಕಾಂಶಗಳನ್ನ ನಿಧಾನವಾಗಿ ಗಿಡಗಳಿಗೆ ಒದಗಿಸ್ತಾ ಹೋಗುತ್ತೆ. ಕೆಲವರಿಗೆ ಪ್ರಶ್ನೆ ಬರಬಹುದು, ನಮ್ಮಲ್ಲಿ ತೆಂಗಿನ ಸಿಪ್ಪೆ ಸಾಕಷ್ಟಿದೆ, ಅದನ್ನ ಹುಡಿ ಮಾಡಿ ಬಳಸಬಹುದಲ್ವಾ ಅಂತ. ತೆಂಗಿನ ಸಿಪ್ಪೆಯನ್ನ ನೇರವಾಗಿ ಬಳಸಿದರೆ ಅದರಲ್ಲಿರುವಂತಹ ಚೊಗುರು ಮತ್ತು ಲಿಗ್ನಿನ್ ಅಂಶಗಳು ಗಿಡಗಳ ಬೆಳವಣಿಗೆಗೆ ತೊಂದರೆ ಕೊಡುತ್ತೆ. ಮಾರುಕಟ್ಟೆಯಲ್ಲಿ ಸಾಮಾನ್ಯವಾಗಿ ಸಿಗುವ ಕೋಕೋಫಿಟ್ ಅನ್ನ ಹದಗೊಳಿಸ್ತಾರೆ, ಹಾಗಾಗಿ ಅದರಲ್ಲಿ ತೊಂದರೆ ಇರಲ್ಲ. ಯಾವುದೇ ಬೆಳೆಗೆ ಒಟ್ಟು 17 ಪೋಷಕಾಂಶಗಳು ಬೇಕಾಗುತ್ತೆ. ಕಾರ್ಬನ್, ಗಾಳಿಯಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ನಿಂದ, ಹೈಡ್ರೋಜನ್ ಮತ್ತು ಆಮ್ಲಜನಕ ನೀರಿನಿಂದ ಸಿಗುತ್ತೆ. ಇನ್ನುಳಿದವುಗಳನ್ನು ಹೊರಗಿನಿಂದ ಪೂರೈಸಬೇಕಾಗತ್ತೆ. ಇದಕ್ಕೆ ಇವರು ಎಲ್ಲಾ ಪೋಷಕಾಂಶಗಳಿರುವ ಅರ್ಕ ಸಸ್ಯ ಪೋಷಕ ರಸವನ್ನ ಅಭಿವೃದ್ಧಿಪಡಿಸಿದ್ದಾರೆ. ಬೆಳೆಯುವ ಬೆಳೆ ಮತ್ತು ಇಳುವರಿಯ ಸಾಮರ್ಥ್ಯವನ್ನ ನೋಡಿಕೊಂಡು ಸಾಧಾರಣವಾಗಿ 3.5 ಮಿಲಿಯಿಂದ 5 ಮಿಲಿಯನ್ನ 1 ಲೀಟರ್ ನೀರಿಗೆ ಬೆರೆಸಿ 1 ಗ್ರೋ ಬ್ಯಾಗಿಗೆ 200 ಮಿಲಿಯಷ್ಟನ್ನ ವಾರಕ್ಕೆರಡು ಅಥವಾ 3 ಬಾರಿ ಕೊಡಬೇಕಾಗತ್ತೆ. ಕೃಷಿಕರು ಬೇಕಾದರೆ ವಿಜ್ಞಾನಿಗಳ ಸಲಹೆ ಪಡೆದು ಮಾರುಕಟ್ಟೆಯಲ್ಲಿರುವಂತಹ ವಿವಿಧ ಲವಣಗಳನ್ನ ಬಳಸುವುದರ ಮೂಲಕವೂ ತಾವೇ ಅದನ್ನ ತಯಾರಿಸಿಕೊಳ್ಳಬಹುದು. ಕೋಕೋಫೋನಿಕ್ಸ್ನಲ್ಲಿ ಬೆಳೆ ಕಟಾವಾದ ನಂತರ ತಕ್ಷಣ ಮತ್ತೆ ಬೆಳೆ ಬೆಳೆಯಬಹುದು. ಕಳೆಗಳು ಇಲ್ಲವೇ ಇಲ್ಲ ಎನ್ನುವಷ್ಟು ಕಡಿಮೆಯಾಗತ್ತೆ. ಕೀಟ ರೋಗ ಬಾಧೆಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗತ್ತೆ. ಗ್ರೋ ಬ್ಯಾಗ್ನಲ್ಲಿರುವಂತಹ ತೆಂಗಿನ ನಾರಿನ ಹುಡಿ ಪ್ರಮಾಣ 1 ಬೆಳೆ ಬೆಳೆದಾದ ಮೇಲೆ ಕಡಿಮೆಯಾಗತ್ತೆ. ಇದನ್ನ ಮರುಪೂರಣ ಮಾಡಿ ಪೋಷಕಾಂಶ ಕೊಡುವ ಪ್ರಕ್ರಿಯೆಯನ್ನ ಮುಂದುವರಿಸಬೇಕು. ಹೊಸ ತೆಂಗಿನ ನಾರಿನ ಹುಡಿಯನ್ನ ಹಾಕ್ತಾ ಹೋಗೋದ್ರಿಂದ ಇದನ್ನು 10 ವರ್ಷಗಳ ಕಾಲ ತೊಂದರೆ ಇಲ್ಲದೆ ಮುಂದುವರಿಸಬಹುದು. ಕೋಕೋಫೋನಿಕ್ಸ್ ತಂತ್ರಜ್ಞಾನವನ್ನ ಬಳಸಿ ಹಲವಾರು ತರಕಾರಿ, ಫಲ, ಪುಷ್ಪ, ಔಷಧೀಯ ಸಸ್ಯಗಳು, ಮೇವಿನ ಬೆಳೆಗಳನ್ನ IIHR ಸಂಸ್ಥೆಯಲ್ಲಿ ಯಶಸ್ವಿಯಾಗಿ ಬೆಳೆದಿದ್ದಾರೆ. ಇದರ ಅನಾನುಕೂಲತೆಗಳು ಕೂಡ ಇದೆ. ಮೊದಲಿಗೆ ಇದರ ಬಂಡವಾಳ ಜಾಸ್ತಿ. ಪೋಷಕಾಂಶಗಳನ್ನು ಕೊಡುವಾಗ ಹಾಗೂ ಒಟ್ಟಾರೆ ನಿರ್ವಹಣೆಗೆ ತಾಂತ್ರಿಕ ತಿಳುವಳಿಕೆ ಅಗತ್ಯವಾಗಿರುತ್ತೆ. ಉತ್ತಮ ಗುಣಮಟ್ಟದ ನೀರು ಬೇಕಾಗುತ್ತೆ.
1: ರೈತರಿಗೆ ಸಲಹೆ ಕೇಳಿದಿರಿ.

ಆಕಾಶವಾಣಿ ಕಾರವಾರ ಗಾನಸುದೆ ಭಕ್ತಿಗೀತೆಗಳ ಕಾರ್ಯಕ್ರಮ ವೃಂದಗಾನದಲ್ಲಿ ಆಲಿಸಿ ಭಕ್ತ ವತ್ಸಲನೆಂಬ ಬಿರುದು

ಕೆಳಗುರೆ ಇದುವರೆಗೆ ಗಾನಸುದೆ ಕಾರ್ಯಕ್ರಮದಲ್ಲಿ ವೃಂದಗಾನದಲ್ಲಿ ಭಕ್ತಿಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಕಾರವಾರ. ಈಗ ಸಮಯ 6:55 ಗಳಾಗುತ್ತಲಿವೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

4985 ಎಸ್ಟಿಡಿ ಕೋಡ್ 08382 ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ. ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.

ಆಕಾಶವಾಣಿ ಕಾರವಾರ, ಸಮಯ 7:02. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com. ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
2: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
3: ತೆಲುಗು ಕಾರ್ಯಕ್ರಮಾಲು వినాలనే ఉందా మన తెలుగు కార్యక్రమాలు కూడా న్యూస్ ఆన్ AIR యాప్ లో లభ్యమవుతుంది.
4: నా స్వరము నీ స్వరము సంగమమై మనసరంగ అవతరించి
5: ആകാശവാണിയുടെ എല്ലാ മലയാളം ചാനലുകളും ന്യൂസ് ഓൺ എയർ ആപ്പിൽ ഇപ്പോൾ ലഭ്യമാണ്. ആകാശവാണി എന്നും നിങ്ങളോടൊപ്പം.
4: എന്റെ സ്വരവും നിങ്ങളുടെ സ്വരവും ഒത്തുചേർന്നു നമ്മുടെ സ്വരമായി.
1: രാഗം 24x7 DTH വാഹിനി, FM റെയിൻബോ, വിവിധ ഭാരതി മറ്റു ഭാരതദ എല്ലാ ആകാശവാണി കേന്ദ്ര മറ്റു 8 ദൂരദർശനദ ചാനലുകളും ന്യൂസ് ഓൺ AIR നല്ലി ലഭ്യ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
6: ಕನ್ನಡದ ಅಕ್ಷರ ಮಾಲೆ,
7: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
8: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
7: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
8: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
7: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು: ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್, ಧಾರವಾಡ ಸೇರಿದಂತೆ ದೇಶದ 8,000 ಸ್ಥಳಗಳಲ್ಲಿ ಇಂದು ಜನಜಾಗೃತಿ ಜಾಥಾ. 81 ಹೆಚ್ಚು ಉದ್ಯೋಗ ವಲಯಗಳ ಅಸಂಘಟಿತ ಹಾಗೂ ಗಿಗ್ ಕಾರ್ಮಿಕರಿಗೆ ರಾಜ್ಯ ಸರ್ಕಾರದಿಂದ 60% ವೇತನ ಹೆಚ್ಚಳ. ಹೊಸದಿಲ್ಲಿಯ ಕೆಂಪುಕೋಟೆಯಲ್ಲಿ ಇಂದು ವನವಾಸಿಗಳ ಜನಜಾತೀಯ ಸಾಂಸ್ಕೃತಿಕ ಸಮಾಗಮ. ಕಳಂಕ ನಿವಾರಿಸು, ತಿಳಿವಳಿಕೆ ಬೆಳೆಸು.

0: ಧ್ಯೇಯದೊಂದಿಗೆ ಇಂದು ವಿಶ್ವ ಸ್ಕಿಜೋಫ್ರೇನಿಯಾ ಜಾಗೃತಿ ದಿನ. ಈಗ ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪರಿಕಲ್ಪನೆಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ 75ನೇ ಆವೃತ್ತಿಯ ಅಭಿಯಾನ ಧಾರವಾಡ ಸೇರಿದಂತೆ ದೇಶದ 8,000ಕ್ಕೂ ಅಧಿಕ ಸ್ಥಳಗಳಲ್ಲಿ ಇಂದು ಜರುಗಲಿದೆ. ಅಹಮದಾಬಾದ್ನಲ್ಲಿ ಜರುಗಲಿರುವ 2030ರ ಕಾಮನ್ವೆಲ್ತ್ ಕ್ರೀಡಾಕೂಟದ ಶತಮಾನೋತ್ಸವದ ಸ್ಮರಣಾರ್ಥ ಗುಜರಾತಿನ ಸಬರಮತಿ ನದಿ ತೀರದಲ್ಲಿ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಖಾತೆ ಸಚಿವ ಮನ್ಸುಖ್ ಮಾಂಡವಿಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ಗೆ ಇಂದು ಚಾಲನೆ ನೀಡಲಿದ್ದಾರೆ. ರಾಜ್ಯ ಸರ್ಕಾರ ಕಾರ್ಮಿಕರ ಕನಿಷ್ಠ ವೇತನವನ್ನು ಸರಾಸರಿ ಶೇಕಡ 60ರಷ್ಟು ಹೆಚ್ಚಿಸಿದ್ದು ರಾಜ್ಯದ 1 ಕೋಟಿಗೂ ಅಧಿಕ ಕಾರ್ಮಿಕರಿಗೆ ಆರ್ಥಿಕ ನೆರವು ದೊರಕಲಿದೆ ಎಂದು ಕಾರ್ಮಿಕ ಖಾತೆ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ. ನೂತನ ಕನಿಷ್ಠ ವೇತನ ಜಾರಿಯಿಂದ ರಾಜ್ಯ ಕಾರ್ಮಿಕರ ವಿಮೆ, ಇಎಸ್ಐ ಮತ್ತು ಭವಿಷ್ಯ ನಿಧಿ ಪಿಎಫ್ ಕಡಿತದ ಬಳಿಕ ದೊರಕುತ್ತಿದ್ದ ಕಡಿಮೆ ವೇತನದ ಬದಲಾಗಿ ಪರಿಷ್ಕೃತ ಸಂಚಿತ ವೇತನ ಕೈಗೆ ಸಿಗಲಿದೆ ಎಂದರು. ಅಸಂಘಟಿತ ವಲಯದ ಗಿಗ್ ಕಾರ್ಮಿಕರು, ನಿರ್ದಿಷ್ಟ ವಲಯಗಳಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರು, ಖಾಸಗಿ ಶಾಲೆ ಕಾಲೇಜುಗಳ ಬೋಧಕೇತರ ಸಿಬ್ಬಂದಿ, ಇಕಾಮರ್ಸ್ ಕ್ಷೇತ್ರದ ನೌಕರರು, ಕೊರಿಯರ್ ಸಂಸ್ಥೆಗಳ ಸಿಬ್ಬಂದಿ ಹಾಗೂ ಧಾರ್ಮಿಕ ಸಂಸ್ಥೆಗಳಲ್ಲಿ ಕೆಲಸ ಮಾಡುವ ನೌಕರರು ಸೇರಿದಂತೆ ಒಟ್ಟಾರೆ ರಾಜ್ಯದ 81ಕ್ಕೂ ಹೆಚ್ಚು ಅನುಸೂಚಿತ ಉದ್ಯೋಗ ವಲಯಗಳ ಕಾರ್ಮಿಕರಿಗೆ ಇದರ ಲಾಭ ದೊರೆಯಲಿದೆ ಎಂದು ಸಚಿವ ಲಾಡ್ ಹೇಳಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದನ್ವಯ ವೇತನ ಪರಿಷ್ಕರಣೆ ಕೈಗೊಂಡು ರಾಜ್ಯ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. 3,300 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಂಗಳೂರು ಶಿವಮೊಗ್ಗ ಹಾಗೂ ಶೃಂಗೇರಿ ಮಧ್ಯದ ರೈಲು ಮಾರ್ಗದ ಅಭಿವೃದ್ಧಿ ಕೈಗೆತ್ತಿಕೊಳ್ಳಲಾಗುವುದು ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಮಂಗಳೂರು ರೈಲ್ವೆ ಕಚೇರಿಯಲ್ಲಿ ರೈಲ್ವೆ ಯೋಜನೆಗಳ ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ರಾಜ್ಯದಲ್ಲಿ 37 ನೂತನ ರೈಲುಗಳನ್ನು ಪ್ರತಿದಿನದ ಸಂಚಾರಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಎಂದರು. ಮಂಗಳೂರು ರೈಲು ನಿಲ್ದಾಣವನ್ನು ಮೇಲ್ದರ್ಜೆಗೇರಿಸುವ, ಮಂಗಳೂರು ಸುಬ್ರಹ್ಮಣ್ಯ ನಡುವೆ ರೈಲುಗಳ ವೇಗ ಹೆಚ್ಚಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಸಚಿವ ಸೋಮಣ್ಣ ನುಡಿದರು. ಹೊಸದಿಲ್ಲಿಯ ಕೆಂಪುಕೋಟೆ ಮೈದಾನದಲ್ಲಿ ಇಂದು ಬುಡಕಟ್ಟು ಸಮುದಾಯಗಳ ಜನಜಾತಿಯ ಸಾಂಸ್ಕೃತಿಕ ಸಮಾಗಮ ಆಯೋಜಿತವಾಗಿದೆ. ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳಿಂದ 500 ಬುಡಕಟ್ಟು ಸಮುದಾಯಗಳ ಪ್ರತಿನಿಧಿಗಳು ಸಾಂಪ್ರದಾಯಿಕ ಪೋಷಾಕು ತೊಟ್ಟು ಪಾಲ್ಗೊಳ್ಳಲಿದ್ದಾರೆ. ಸಾಂಸ್ಕೃತಿಕ ಪರಂಪರೆಯನ್ನು ಗೌರವಿಸಿ ಸಂಭ್ರಮಿಸುವ ಉದ್ದೇಶದೊಂದಿಗೆ 1.5 ಲಕ್ಷ ವನವಾಸಿಗರು ಸಮಾವೇಶಗೊಳ್ಳಲಿದ್ದಾರೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಬೆಂಗಳೂರಿನ ಯುಆರ್ ರಾವ್ ಉಪಗ್ರಹ ಕೇಂದ್ರದಲ್ಲಿ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಬಾಹ್ಯಾಕಾಶ ವಿಜ್ಞಾನದ ಕುರಿತು ಮಾಹಿತಿ ನೀಡಲು ಆಯೋಜಿಸಿದ್ದ 6ನೇ ಯುವಿಕಾ ಯುವ ವಿಜ್ಞಾನಿ ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲೆ ಅಜಾದ್ಪುರ ಎಸ್ಆರ್ಎಂ ಮೆಹ್ತಾ ಸಿಬಿಎಸ್ಇ ಶಾಲೆ ವಿದ್ಯಾರ್ಥಿನಿ ತನ್ವಿ ಚೈತನ್ಯ ಕೊಠಾರಿ ಪಾಲ್ಗೊಂಡಿದ್ದರು. ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ.
1: ನಾನು ಯುವಿಕಾ 2026 ರಲ್ಲಿ 13 ದಿನಗಳ ಅವಧಿಯಲ್ಲಿ URSC ಬೆಂಗಳೂರು ನೆಲೆಯಲ್ಲಿ ಭಾಗವಹಿಸಿದ್ದೆ. ಒಟ್ಟು ಕಾರ್ಯಕ್ರಮ ಅದ್ಭುತವಾಗಿತ್ತು. ಪ್ರಯೋಗ ಶಾಲಾ ದರ್ಶನಗಳನ್ನು ಮತ್ತು ಅನೇಕ ಪ್ರಯೋಗಗಳನ್ನು ನಡೆಸುವ ಮೂಲಕ ತುಂಬಾ ಆಸಕ್ತಿಪೂರ್ಣವಾಯಿತು. ನಾವು ಇಸ್ರೋನ ಹಲವಾರು ಕೇಂದ್ರಗಳನ್ನು ಭೇಟಿ ಮಾಡಿ ಪ್ರಮುಖ ವ್ಯಕ್ತಿಗಳಾದ ಡಾಕ್ಟರ್ ಎಂ ಅಣ್ಣಂದುರೈ, ದ ಮೂನ್ ಮ್ಯಾನ್ ಆಫ್ ಇಂಡಿಯಾ, ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಮತ್ತೆ ಇಸ್ರೋ ನಿರ್ದೇಶಕರಾದ ವಿ ನಾರಾಯಣನ್ ಸರ್ ಅವರ ಜೊತೆಗೆ ಸಂವಾದವನ್ನು ನಡೆಸಿದ್ದೇವೆ. ಜ್ಞಾನವರ್ಧಕ ಅನುಭವವಾಗಿತ್ತು.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪೆಟ್ರೋಲ್ ದರ ಪ್ರತಿ ಲೀಟರ್ಗೆ 87 ಪೈಸೆ, ಡೀಸೆಲ್ ಪ್ರತಿ ಲೀಟರ್ಗೆ 91 ಪೈಸೆಯಷ್ಟು ಹಾಗೂ ಸಿಎನ್ಜಿ ದರ ಪ್ರತಿ ಕಿಲೋಕ್ಕೆ 1 ರೂಪಾಯಿಯಷ್ಟು ಏರಿಕೆಯಾಗಿದೆ. ಪರಿಷ್ಕೃತ ದರ ನಿನ್ನೆಯಿಂದ ಜಾರಿಗೊಂಡಿದೆ. ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್

0: ಜೋಶಿ ಹುಬ್ಬಳ್ಳಿಯಲ್ಲಿ ಪ್ರತಿಕ್ರಿಯಿಸಿ, ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಜನಪರ ಕಾಳಜಿ ಇದ್ದರೆ ತನ್ನ ಪಾಲಿನ ಪೆಟ್ರೋಲ್ ಹಾಗೂ ಡೀಸೆಲ್ ಸುಂಕ ಇಳಿಸಲಿ ಎಂದು ಆಗ್ರಹಿಸಿದ್ದಾರೆ. ಕಳಂಕ ನಿವಾರಿಸು, ತಿಳಿವಳಿಕೆ ಬೆಳೆಸು ಧ್ಯೇಯದೊಂದಿಗೆ ಇಂದು ವಿಶ್ವ ಸ್ಕಿಜೋಫ್ರೇನಿಯಾ ಜಾಗೃತಿ ದಿನ. ಸಂಕೀರ್ಣ ಮನೋ ಆರೋಗ್ಯ ಸ್ಥಿತಿಯ ಬಗ್ಗೆ ಜಾಗೃತಿ ಮೂಡಿಸಲು ಈ ದಿನ ಮೀಸಲು. ವಿಶ್ವ ಆರೋಗ್ಯ ಸಂಸ್ಥೆ ವರದಿಗಳ ಪ್ರಕಾರ ವಿಶ್ವಾದ್ಯಂತ 2,01,00,000ಕ್ಕಿಂತಲೂ ಅಧಿಕ ಜನ ಸ್ಕಿಜೋಫ್ರೇನಿಯಾದಿಂದ ಬಾಧಿತರಾಗಿದ್ದಾರೆ. ಧಾರವಾಡ ಮನೋ ಆರೋಗ್ಯ ಹಾಗೂ ನರವಿಜ್ಞಾನಗಳ ಸಂಸ್ಥೆಯ ಪ್ರಾಧ್ಯಾಪಕ ಡಾ ರಾಘವೇಂದ್ರ ಪಾಟೀಲ್ ಸ್ಕಿಜೋಫ್ರೇನಿಯಾ ಕುರಿತು ಮಾಹಿತಿ ನೀಡಿದ್ದಾರೆ.
1: ಸ್ಕಿಜೋಫ್ರೀನಿಯಾ ಎಂದರೆ ಚಿತ್ತ ವಿಕಲತೆ. ಇದು ಒಂದು ತೀವ್ರಕರವಾದ ಮಾನಸಿಕ ಕಾಯಿಲೆ. ವ್ಯಕ್ತಿ ತಾನು ಒಂದು ವಾಸ್ತವತೆಯನ್ನು ಕಳೆದುಕೊಂಡಿರುತ್ತಾನೆ. ವಿಶ್ವದಾದ್ಯಂತ 3 ಕೋಟಿಗೂ ಹೆಚ್ಚು ಜನ ಈ ಒಂದು ಸ್ಕಿಜೋಫ್ರೀನಿಯಾ ಎಂಬ ಕಾಯಿಲೆಯಿಂದ ಬಳಲುತ್ತಿದ್ದಾರೆ. ನಮ್ಮ ದೇಶದಲ್ಲಿ 6-8 ಲಕ್ಷ ಮಂದಿಗೆ ಈ ಒಂದು ತೀವ್ರಕರವಾದ ಮಾನಸಿಕ ಕಾಯಿಲೆ ಕಂಡುಬರುತ್ತದೆ. ಈ ಕಾಯಿಲೆ ಅತಿ ಹೆಚ್ಚಾಗಿ ಬಳಲುತ್ತಿದ್ದಾರೋ ಅಂತವರನ್ನು ನಾವು ಒಳರೋಗಿಯನ್ನಾಗಿ ಸಹ ನಾವು ಟ್ರೀಟ್ಮೆಂಟ್ ಕೊಡುತ್ತಾ ಅವರಿಗೆ ಇಂಜೆಕ್ಷನ್ ಹಾಗೂ ECT ಚಿಕಿತ್ಸೆಯನ್ನು ಸಹ ನೀಡಬಹುದು. ಈ ಚಿಕಿತ್ಸೆಯು ಎಲ್ಲಾ ಜಿಲ್ಲಾಸ್ಪತ್ರೆಗಳಲ್ಲಿ ಉಚಿತವಾಗಿ ಜನರ ನೆರವಿಗೆ ಸಿದ್ಧವಾಗಿರುತ್ತದೆ.
0: ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಚಿಪ್ಪಳ್ಳಿ ಗ್ರಾಮದ ಶ್ರಾವ್ಯ ಸಾಗರ್ ನಿರ್ಮಿಸಿದ ವರದಾ ನದಿ ಜೀವವೈವಿಧ್ಯ ಸಾಕ್ಷ್ಯಚಿತ್ರಕ್ಕೆ ರಾಜ್ಯ ಜೀವವೈವಿಧ್ಯ ಮಂಡಳಿಯ 2025-26 ಸಾಲಿನ ಅತ್ಯುತ್ತಮ ಸಾಕ್ಷ್ಯಚಿತ್ರ ಪ್ರಶಸ್ತಿಗೆ ಭಾಜನವಾಗಿದೆ. ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ಬೆಂಗಳೂರಿನಲ್ಲಿ ಪ್ರಶಸ್ತಿ ನೀಡಿ ಗೌರವಿಸಿದರು. ಪ್ರದೇಶ ಸಮಾಚಾರಕ್ಕಾಗಿ ಶ್ರಾವ್ಯ ಸಾಗರ್ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
2: ನನ್ನ ಊರಿನ ಹತ್ತಿರದಲ್ಲೇ ಪಶ್ಚಿಮ ಘಟ್ಟದ ಜೀವನಾಡಿಯಾದಂತಹ ವರದಾ ನದಿಯ ಜನ್ಮಸ್ಥಾನವಿದೆ. ವರದಾ ನದಿಯು ಮಲೆನಾಡಿನಲ್ಲಿ ಹುಟ್ಟಿ ಬಯಲು ನಾಡಿಗಳಿಗೆ ಜೀವನಾಡಿಯಾಗಿ ಹರಿಯುತ್ತದೆ. ಇಡೀ ಭಾರತದಲ್ಲೇ ಉತ್ತರಾಭಿಮುಖವಾಗಿ ಹರಿಯುವಂತಹ ಏಕೈಕ ನದಿ ವರದಾ ನದಿಯಾಗಿದೆ. ನಾನೊಂದು ಸಾಕ್ಷ್ಯಚಿತ್ರವನ್ನ ನಿರ್ಮಾಣ ಮಾಡಿದ್ದು ವರದಾಯಿನಿ ವರದೆ ಎನ್ನುವಂತಹ ಹೆಸರಿನಲ್ಲಿ ಜೀವನಾಡಿ ವರದೆಯ ಕತೆ ಬಿತ್ತರಗೊಂಡಿದೆ. ನನ್ನ ನೆಲದ ಮೂಲ ಕಥೆಯನ್ನು ನಾನು ಈ ಸಾಕ್ಷ್ಯಚಿತ್ರದಲ್ಲಿ ಜೀವ ವೈವಿಧ್ಯತೆಯ ವರದೆಯ ಅಂಗಳದ ಕತೆಗಳನ್ನ ಹಿಡಿದಿಟ್ಟಿದ್ದೇನೆ. ಅವಕಾಶವನ್ನ ನೀಡಿದಂತಹ ಮಂಡಳಿಗೂ, ವೆಂಕಟೇಶ್ ಕೌಲ್ಕೋಡರವರಿಗೂ, ನಾಗೇಂದ್ರ ಸಾಗರ್ ಹಾಗೂ ವಾಣಿಶ್ರೀ ಸಾಗರ್ ಅವರಿಗೂ, ಸಚಿನ್ ಹೆಗಡೆ ಅವರಿಗೂ ನಾನು ಆಭಾರಿಯಾಗಿರುತ್ತೇನೆ.
0: ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಪ್ರತಿನಿಧಿಗಳು ಸೂರತ್ ಮಹಾನಗರ ಪಾಲಿಕೆ ಹಾಗೂ ದೇಶದ ಅತೀ ದೊಡ್ಡ 140 MLD ಸಾಮರ್ಥ್ಯದ ಒಳಚರಂಡಿ ನೀರು ಶುದ್ಧೀಕರಣ ಘಟಕಕ್ಕೆ ಭೇಟಿ ನೀಡಿ ಮಾಹಿತಿ ಪಡೆದರು. ವಾರ್ಷಿಕ 60 ಕೋಟಿ ಲಾಭ ಗಳಿಸುತ್ತಿರುವ ಘಟಕದ ಕಾರ್ಯವೈಖರಿ ಕುರಿತು ಸೂರತ್ ಪಾಲಿಕೆಯ ಕಾರ್ಯನಿರ್ವಾಹಕ ಅಭಿಯಂತರ ಪರೇಶ್ ಪಟೇಲ್ ನಿಯೋಗಕ್ಕೆ ಮಾಹಿತಿ ನೀಡಿದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ರಾಜ್ಯಕ್ಕೆ ಭೇಟಿ ನೀಡಿದ್ದು ಇಂದು ಬೆಂಗಳೂರು ಉತ್ತರ ಜಿಲ್ಲೆ ಕಾರ್ಯಕರ್ತರ ಪ್ರಶಿಕ್ಷಣ ವರ್ಗದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ರಾಜ್ಯಮಟ್ಟದ ಚೆಸ್ ಪಂದ್ಯಾವಳಿ ಕೋಲಾರ ಜಿಲ್ಲಾ ಚೆಸ್ ಅಸೋಸಿಯೇಷನ್ ವತಿಯಿಂದ ಇಂದು ನಗರದ ಯುವಜನ ಸೇವಾ ಇಲಾಖೆಯ ಒಳಾಂಗಣ ಕ್ರೀಡಾಂಗಣದಲ್ಲಿ ಆಯೋಜಿತವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಧರೆ ಫೌಂಡೇಶನ್ ಸಹಯೋಗದಲ್ಲಿ 5 ಲಕ್ಷ ಗಿಡಗಳನ್ನು ನೆಡಲಾಗುತ್ತಿದೆ ಎಂದು ರಾಜ್ಯ ಹೈಕೋರ್ಟ್ ನ್ಯಾಯಮೂರ್ತಿ ಹಂಜಾಟೆ ಸಂಜೀವ್ ಕುಮಾರ್ ತಿಳಿಸಿದ್ದಾರೆ. ಚಿಕ್ಕಮಗಳೂರಿನ ಕೈ ಕಸೂತಿ ಪ್ರವೀಣೆ ಎಂಎಸ್ ಸುಕನ್ಯಾ ಮಲೇಷಿಯಾದ ವಿಶ್ವ ಫ್ಯಾಷನ್ ವಿಶ್ವವಿದ್ಯಾಲಯದ ಡಾಕ್ಟರೇಟ್ ಪದವಿಗೆ ಭಾಜನರಾಗಿದ್ದಾರೆ. ಚಾಮರಾಜನಗರ ಜಿಲ್ಲೆ ಬಿಳಿ ರಂಗನಾಥಸ್ವಾಮಿ ಹುಲಿ ಸಂರಕ್ಷಿತ ಅರಣ್ಯದ ಯಳಂದೂರು ವನ್ಯಜೀವಿ ವಲಯದಲ್ಲಿ ಕಂಡುಬಂದ ಆನೆ ಕಳೇಬರದ ಅಂಗಾಂಗಗಳನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಿದ್ದಾಗಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಮಂಜುನಾಥ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ ಧಾರವಾಡ ಸೇರಿದಂತೆ ದೇಶದ 8,000 ಸ್ಥಳಗಳಲ್ಲಿ ಇಂದು ಜನಜಾಗೃತಿ ಜಾಥಾ. 81ಕ್ಕೂ ಹೆಚ್ಚು ಉದ್ಯೋಗ ವಲಯಗಳ ಅಸಂಘಟಿತ ಹಾಗೂ ಗಿಗ್ ಕಾರ್ಮಿಕರಿಗೆ ರಾಜ್ಯ ಸರ್ಕಾರದಿಂದ 60%+ ವೇತನ ಹೆಚ್ಚಳ. ಹೊಸದಿಲ್ಲಿಯ ಕೆಂಪುಕೋಟೆಯಲ್ಲಿ ಇಂದು ವನವಾಸಿಗಳ ಜನಜಾತಿಯ ಸಾಂಸ್ಕೃತಿಕ ಸಮಾಗಮ. ಕಳಂಕ ನಿವಾರಿಸು, ತಿಳಿವಳಿಕೆ ಬೆಳೆಸು ಧ್ಯೇಯದೊಂದಿಗೆ ಇಂದು ವಿಶ್ವ ಸ್ಕಿಜೋಫ್ರೇನಿಯಾ ಜಾಗೃತಿ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
3: ಆಕಾಶವಾಣಿ ಕಾರವಾರ FM ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಈಗ ಭಾವಗೀತೆಗಳು. ಮೊದಲಿಗೆ MN ವ್ಯಾಸರಾವ್ ವಿರಚಿತ ಭಾವಗೀತೆ ಹಾಡಿದ್ದಾರೆ ಮಾಲತಿ ಶರ್ಮಾ. ವಸಂತದೊಡಲಿಂದ ಬಂತು ಶೃಂಗಾರ.

ಇನ್ನು ಮುಂದೆ ನರಸಿಂಹನಾಯಕ್ ಹಾಗೂ ಮಂಜುಳಾ ಗುರುರಾಜ್ ಅವರು ಹಾಡಿರುವ ಒಂದು ಗೀತೆ, ರಚನೆ ಚನ್ನವೀರ ಕಣವಿಯವರದು, ಬಾ ಮಲ್ಲಿಗೆ ಬಾ ಮೆಲ್ಲಗೆ.

0: ಕೆಳಗುರೆ ಇದುವರೆಗೆ ಭಾವಗೀತೆಗಳನ್ನ ಆಲಿಸಿದಿರಿ. ಆಕಾಶವಾಣಿ ಕಾರವಾರ.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
2: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
3: 18ರಿಂದ 55 ವರ್ಷದೊಳಗೆ

0: ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
0: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
2: ಆತ್ಮೀಯ ಕೇಳುಗರೇ, ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ ಇದೇ ಭಾನುವಾರ ದಿನಾಂಕ 24 ಮೇ 2026 8 ಗಂಟೆಗೆ ನಿಮ್ಮ ನೆಚ್ಚಿನ ಆಕಾಶವಾಣಿಯ ಕಾರವಾರ ಕೇಂದ್ರ 102.3 MHz ಹಾಗೂ ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೂಡ ಕೇಳಲು ಲಭ್ಯವಿದೆ. ತಪ್ಪದೇ ಕೇಳಿ. ಇದೇ ಭಾನುವಾರ ದಿನಾಂಕ 24 ಮೇ 2026 8 ಗಂಟೆಗೆ ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ.

ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ. ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗಳು 2253 45, ಎಸ್ಟಿಡಿ ಕೋಡ್ 0838 2, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ. ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ. ಆಕಾಶವಾಣಿ ಕಾರವಾರ, ಸಮಯ 7:34. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ನ್ಯೂಯಾರ್ಕ್ನಲ್ಲಿ ಇಂದು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರುಬಿಯೋ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಲಿದ್ದಾರೆ. ಪ್ರಾದೇಶಿಕ ಮತ್ತು ಜಾಗತಿಕ ಶಾಂತಿ ಮತ್ತು ಭದ್ರತೆಗೆ ಸಂಬಂಧಿಸಿದ ವಿಷಯಗಳು ಸೇರಿದಂತೆ ವ್ಯಾಪಕ ಶ್ರೇಣಿಯ ವಿಷಯಗಳ ಕುರಿತು ಅವರು ಚರ್ಚಿಸಲಿದ್ದಾರೆ. ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗವಹಿಸಲು ರುಬಿಯೋ ಅವರು 4 ದಿನಗಳ ಭೇಟಿಗಾಗಿ ನಿನ್ನೆ ಭಾರತಕ್ಕೆ ಆಗಮಿಸಿದ್ದಾರೆ. ಅವರು ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ರಕ್ಷಣೆ, ಕಾರ್ಯತಂತ್ರದ ತಂತ್ರಜ್ಞಾನಗಳು, ವ್ಯಾಪಾರ ಮತ್ತು ಹೂಡಿಕೆ, ಇಂಧನ ಭದ್ರತೆ, ಸಂಪರ್ಕ, ಶಿಕ್ಷಣ ಮತ್ತು ಜನರಿಂದ ಜನರ ನಡುವಿನ ಸಂಬಂಧಗಳು ಸೇರಿದಂತೆ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರದಲ್ಲಿನ ನಿರಂತರ ಪ್ರಗತಿಯ ಕುರಿತು ಚರ್ಚಿಸಿದರು. ಭಾರತ ಮತ್ತು ಅಮೆರಿಕ ಜಾಗತಿಕ ಒಳಿತಿಗಾಗಿ ನಿಕಟವಾಗಿ ಕೆಲಸ ಮಾಡುವುದನ್ನು ಮುಂದುವರಿಸುತ್ತವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ಶಾಂತಿ ಪ್ರಯತ್ನಗಳಿಗೆ ಭಾರತದ ಸ್ಥಿರ ಬೆಂಬಲ ಮತ್ತು ಸಂವಾದ ಮತ್ತು ರಾಜತಾಂತ್ರಿಕತೆಯ ಮೂಲಕ ಸಂಘರ್ಷಗಳ ಶಾಂತಿಯುತ ಪರಿಹಾರಕ್ಕಾಗಿ ಅವರು ಕರೆಯನ್ನು ಪುನರುಚ್ಚರಿಸಿದ್ದಾರೆ. ಪಶ್ಚಿಮ ಏಷ್ಯಾದ ಪರಿಸ್ಥಿತಿ ಸೇರಿದಂತೆ ವಿವಿಧ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಕಾರ್ಯದರ್ಶಿ ರುಬಿಯೋ ಅವರು ಅಮೆರಿಕದ ದೃಷ್ಟಿಕೋನವನ್ನು ಹಂಚಿಕೊಂಡಿದ್ದಾರೆ. ಭಾರತವನ್ನು ಅಮೆರಿಕಕ್ಕೆ ಪ್ರಮುಖ ಪಾಲುದಾರ ಎಂದು ಕೂಡ ಅವರು ಕರೆದಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ನಾಳೆಯಿಂದ ಭಾರತೀಯ ವ್ಯಾಪಾರ ನಾಯಕರ ನಿಯೋಗದೊಂದಿಗೆ ಕೆನಡಾಕ್ಕೆ 3 ದಿನಗಳ ಭೇಟಿ ನೀಡಲಿದ್ದಾರೆ. ವ್ಯಾಪಾರ, ಹೂಡಿಕೆ ಮತ್ತು ಭಾರತ ಕೆನಡಾ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದದ ಮಾತುಕತೆಗಳನ್ನು ಮುನ್ನಡೆಸಲು ಗೋಯಲ್ ಒಟ್ಟಾವ ಮತ್ತು ಟೊರಾಂಟೋದಲ್ಲಿ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಈ ವರ್ಷದ ಮಾರ್ಚ್ನಲ್ಲಿ ಪ್ರಧಾನಿ ಮಾರ್ಕ್ ಕಾರ್ನಿ ಅವರು ಭಾರತದ ಭೇಟಿಯ ಸಮಯದಲ್ಲಿ ಉಲ್ಲೇಖದ ನಿಯಮಗಳಿಗೆ ಸಹಿ ಹಾಕಲಾಗಿತ್ತು. ಮೊದಲ ಸುತ್ತಿನ ಮಾತುಕತೆಗಳು ಮಾರ್ಚ್ನಲ್ಲಿ ವರ್ಚುವಲ್ ಆಗಿ ನಡೆದಿದ್ದವು ಮತ್ತು 2ನೇ ಸುತ್ತಿನ ಮಾತುಕತೆಗಳು 8ನೇ ಮೇರಂದು ಮುಕ್ತಾಯಗೊಂಡಿದ್ದವು. ಪ್ರಸ್ತುತ ಭೇಟಿಯ ಸಮಯದಲ್ಲಿ ಒಟ್ಟಾವದಲ್ಲಿ ಮತ್ತಷ್ಟು ಸುತ್ತಿನ ಮಾತುಕತೆಗಳನ್ನು ನಡೆಸಲಾಗುವುದು. 2030 ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು 70 ಶತಕೋಟಿ ಕೆನಡಿಯನ್ ಡಾಲರ್ಗಳಿಗೆ ವಿಸ್ತರಿಸುವ ಹಂಚಿಕೆಯ ಮಹತ್ವಾಕಾಂಕ್ಷೆಯೊಂದಿಗೆ ಈ ವರ್ಷದ ಅಂತ್ಯದ ವೇಳೆಗೆ ಸಮತೋಲಿತ ಮತ್ತು ಪರಸ್ಪರ ಪ್ರಯೋಜನಕಾರಿ ಸಿಇಪಿಎ ಆರಂಭಿಕ ತೀರ್ಮಾನಕ್ಕೆ ಎರಡೂ ಕಡೆಯವರು ಕಾರ್ಯನಿರ್ವಹಿಸಲಿದ್ದಾರೆ. ಆರೋಗ್ಯ ರಕ್ಷಣಾ ಮೂಲಸೌಕರ್ಯದ ಜೊತೆಗೆ ಆರೋಗ್ಯ ತಜ್ಞರು ಮತ್ತು ವೈದ್ಯಕೀಯ ವೃತ್ತಿಪರರ ತರಬೇತಿಯು ಅಷ್ಟೇ ಮುಖ್ಯ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ರಾಷ್ಟೀಯ ವೈದ್ಯಕೀಯ ವಿಜ್ಞಾನ ಪರೀಕ್ಷಾ ಮಂಡಳಿಯ 23ನೇ ಘಟಿಕೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ವೈದ್ಯರು ಆರೋಗ್ಯ ರಕ್ಷಣಾ ವ್ಯವಸ್ಥೆಯ ಸಾಫ್ಟ್ವೇರ್ ಆಗಿ ಸೇವೆ ಸಲ್ಲಿಸುತ್ತಾರೆ, ಆದರೆ ಮೂಲಸೌಕರ್ಯ ಮತ್ತು ಇತರ ಸೌಲಭ್ಯಗಳು ರಾಷ್ಟದ ಹಾರ್ಡ್ವೇರ್ ಆಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ದೇಶದ ಉದಯೋನ್ಮುಖ ತಜ್ಞರನ್ನು ಗೌರವಿಸುವ ಮೂಲಕ ಭಾರತ ತನ್ನ ಆರೋಗ್ಯ ರಕ್ಷಣಾ ಪರಿಸರ ವ್ಯವಸ್ಥೆಯ ಭವಿಷ್ಯವನ್ನು ರೂಪಿಸುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ದೇಶದ ಆರೋಗ್ಯ ರಕ್ಷಣಾ ಸವಾಲುಗಳನ್ನು ಎದುರಿಸುವಲ್ಲಿ ಮತ್ತು ದೇಶಾದ್ಯಂತ ಆರೋಗ್ಯ ರಕ್ಷಣಾ ವಿತರಣಾ ವ್ಯವಸ್ಥೆಗಳನ್ನು ಬಲಪಡಿಸುವಲ್ಲಿ ಈ ಯುವ ವೈದ್ಯರ ಪರಿಣಿತಿ, ನಾವೀನ್ಯತೆ ಮತ್ತು ಬದ್ಧತೆಯು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಸಚಿವ ಜೆಪಿ ನಡ್ಡಾ ಹೇಳಿದ್ದಾರೆ. ವಿಕಸಿತ ಭಾರತ ಮಿಷನ್ ಸಾಧಿಸುವಲ್ಲಿ ಆರೋಗ್ಯ ರಕ್ಷಣಾ ವಲಯ ಮತ್ತು ಆರೋಗ್ಯಕರ ಭಾರತದ ದೃಷ್ಟಿಕೋನವು ಪ್ರಮುಖ ಪಾತ್ರ ವಹಿಸುತ್ತದೆ. ಆದ್ದರಿಂದ ವೈದ್ಯಕೀಯ ವೃತ್ತಿಪರರ ಕೊಡುಗೆ ರಾಷ್ಟಕ್ಕೆ ಬಹಳ ಮುಖ್ಯವಾಗಿದೆ ಎಂದು ಅವರು ಹೇಳಿದ್ದಾರೆ. ರೋಗಿಗಳ ಆರೈಕೆಯನ್ನು ಬಲಪಡಿಸಲು 11 ಹೊಸ ಕೋರ್ಸ್ಗಳನ್ನು ಪ್ರಾರಂಭಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಸಮಾರಂಭದಲ್ಲಿ 26,396 ಅರ್ಹ ಅಭ್ಯರ್ಥಿಗಳಿಗೆ ಅವರ ಶೈಕ್ಷಣಿಕ ಶ್ರೇಷ್ಠತೆ, ವೈದ್ಯಕೀಯ ಪ್ರಾವೀಣ್ಯತೆ ಮತ್ತು ವೃತ್ತಿಪರ ಸಾಮರ್ಥ್ಯವನ್ನು ಗುರುತಿಸಿ ರಾಷ್ಟೀಯ ಮಂಡಳಿಯ ಡಿಪ್ಲೊಮೇಟ್, ರಾಷ್ಟೀಯ ಮಂಡಳಿಯ ಡಾಕ್ಟರೇಟ್, ಡಿಪ್ಲೊಮಾ ಮತ್ತು ರಾಷ್ಟೀಯ ಮಂಡಳಿಯ ಫೆಲೋಶಿಪ್ ಅರ್ಹತೆಗಳನ್ನು ನೀಡಲಾಯಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಬಿ ಜೀರಾಮ್ಜಿ ಕಾಯ್ದೆ 2025 ಕುರಿತಂತೆ ವ್ಯಾಪಕ ಸಾರ್ವಜನಿಕ ಸಮಾಲೋಚನೆಗಾಗಿ ಕೇಂದ್ರ ಸರ್ಕಾರ ಕರಡು ನಿಯಮ

0: ಗಳನ್ನು ಪ್ರಕಟಿಸಿದೆ. ಕರಡು ನಿಯಮಗಳ ಕುರಿತು ಆಕ್ಷೇಪಣೆಗಳು ಅಥವಾ ಸಲಹೆಗಳನ್ನು ಯಾವುದೇ ವ್ಯಕ್ತಿ ಅಥವಾ ಭಾಗಿದಾರರು ಇಲ್ಲವೇ ಸಂಸ್ಥೆಗಳು ಮುಂದಿನ ತಿಂಗಳ 21ರ ಒಳಗೆ ಸಲ್ಲಿಸಬಹುದಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. 20 ವರ್ಷ ಹಳೆಯದಾದ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ಮನ್ರೇಗಾ 2005 ಬದಲಿಗೆ ವಿಕಸಿತ ಭಾರತ ಜಿ ರಾಮ್ಜಿ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ. ಹೊಸ ಕಾಯ್ದೆಯು ಹಣಕಾಸು ವರ್ಷದಲ್ಲಿ ಶಾಸನಬದ್ದ ಉದ್ಯೋಗ ಖಾತರಿಯನ್ನು 100 ದಿನಗಳಿಂದ 125 ದಿನಗಳಿಗೆ ಹೆಚ್ಚಿಸುವ ಗುರಿ ಹೊಂದಿದೆ. ಕರಡು ನಿಯಮಗಳನ್ನು ಸೆಕ್ಷನ್ 33 ಮತ್ತು ಕಾಯ್ದೆಯ ಇತರ ಸಂಬಂಧಿತ ನಿಬಂಧನೆಗಳಿಗೆ ಅನುಗುಣವಾಗಿ ರೂಪಿಸಲಾಗಿದೆ. ಪರಿವರ್ತನಾ ನಿಬಂಧನೆಗಳ ನಿಯಮಗಳು, ರಾಷ್ಟೀಯ ಮಟ್ಟದ ಸ್ಟೀರಿಂಗ್ ಸಮಿತಿ ನಿಯಮಗಳು, ಕೇಂದ್ರ ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಕೌನ್ಸಿಲ್ ನಿಯಮಗಳು, ಆಡಳಿತಾತ್ಮಕ ವೆಚ್ಚ ನಿಯಮಗಳು, ಕುಂದುಕೊರತೆ ಪರಿಹಾರ ನಿಯಮಗಳು ಸೇರಿದಂತೆ ಕರಡು ನಿಯಮಗಳನ್ನು ಸಮಾಲೋಚನೆಗಾಗಿ ಸಾರ್ವಜನಿಕ ವಲಯದಲ್ಲಿ ಇರಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಬರುವ ಜುಲೈ 1ರಿಂದ ಅನುಷ್ಠಾನಗೊಳ್ಳಲು ವಿಬಿ ಜಿ ರಾಮ್ಜಿ ಕಾಯ್ದೆ 2025ಕ್ಕೆ ಈ ತಿಂಗಳ 11ರಂದು ಅಧಿಸೂಚನೆ ಹೊರಡಿಸಲಾಗಿದೆ. ಮಹಾರಾಷ್ಟದಲ್ಲಿ ಟಿಸಿಎಸ್ ಸಂಸ್ಥೆಗೆ ಸಂಬಂಧಿಸಿದ ಲೈಂಗಿಕ ದೌರ್ಜನ್ಯ ಮತ್ತು ಧಾರ್ಮಿಕ ಮತಾಂತರಕ್ಕೆ ಯತ್ನಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾಸಿಕ್ ನ್ಯಾಯಾಲಯದ ಮುಂದೆ 1,500 ಪುಟಗಳ ಆರೋಪ ಪಟ್ಟಿಯನ್ನು ಸಲ್ಲಿಸಲಾಗಿದೆ. ಲಖನೌದ ಏಕಾನ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ಲಖನೌ ಸೂಪರ್ ಜೈಂಟ್ಸ್ ತಂಡದ ವಿರುದ್ದ 7 ವಿಕೆಟ್ಗಳ ಜಯ ಸಾಧಿಸಿದೆ. ಮೊದಲು ಬ್ಯಾಟ್ ಮಾಡಿದ ಲಖನೌ ತಂಡ ನಿಗದಿತ 20 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 196 ರನ್ ಗಳಿಸಿತು. ಲಖನೌ ಪರ ಜೋಶ್ ಇಂಗ್ಲಿಸ್ 72 ಹಾಗೂ ಆಯುಷ್ ಬದೋನಿ 43 ರನ್ ಗಳಿಸಿದರು. ಪಂಜಾಬ್ ಪರ ಯಜುವೇಂದ್ರ ಚಹಲ್ ಹಾಗೂ ಮಾರ್ಕೋ ಯಾನ್ಸನ್ ತಲಾ 2 ವಿಕೆಟ್ ಪಡೆದರು. ಗುರಿ ಬೆನ್ನತ್ತಿದ ಪಂಜಾಬ್ ತಂಡ ನಾಯಕ ಶ್ರೇಯಸ್ ಅಯ್ಯರ್ ಅವರ ಆಕರ್ಷಕ ಶತಕದ ನೆರವಿನಿಂದ 18 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 800 ರನ್ ಗಳಿಸುವುದರೊಂದಿಗೆ 7 ವಿಕೆಟ್ಗಳ ಜಯ ಸಾಧಿಸಿತು. ಪಂಜಾಬ್ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ ಶ್ರೇಯಸ್ ಅಯ್ಯರ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಐಪಿಎಲ್ ಪಂದ್ಯಾವಳಿಯಲ್ಲಿ ಇಂದು 2 ಪಂದ್ಯಗಳು ನಡೆಯಲಿದ್ದು ಮುಂಬೈನ ವಾಂಖೆಡೆ ಕ್ರೀಡಾಂಗಣದಲ್ಲಿ ನಡೆಯುವ ಮೊದಲ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಹಾಗೂ ರಾಜಸ್ಥಾನ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಮಧ್ಯಾಹ್ನ 3:30 ಆರಂಭವಾಗಲಿದೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ನಡೆಯುವ 2ನೇ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. 2026ರ ಅಥ್ಲೆಟಿಕ್ಸ್ ಫೆಡರೇಷನ್ ಕಪ್ನಲ್ಲಿ ಗುರಿಂದರ್ ವೀರ್ ಸಿಂಗ್ ಪುರುಷರ 100 ಮೀಟರ್ ಓಟದಲ್ಲಿ 10.09 ಸೆಕೆಂಡುಗಳ ಹೊಸ ರಾಷ್ಟೀಯ ದಾಖಲೆಯೊಂದಿಗೆ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ಪುರುಷರ 400 ಮೀಟರ್ ಓಟದಲ್ಲಿ ವಿಶಾಲ್ ಟಿಕೆ 44.98 ಸೆಕೆಂಡುಗಳ ಹೊಸ ರಾಷ್ಟೀಯ ದಾಖಲೆಯೊಂದಿಗೆ ಚಿನ್ನದ ಪದಕವನ್ನು ಗೆದ್ದರು. ಈ ಸ್ಪರ್ಧೆಯಲ್ಲಿ 45 ಸೆಕೆಂಡುಗಳ ತಡೆಗೋಡೆಯನ್ನು ಮುರಿದ ಮೊದಲ ಭಾರತೀಯ ಅಥ್ಲೀಟ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಈ ನಡುವೆ ರಾಜೇಶ್ ರಮೇಶ್ 45.31 ಸೆಕೆಂಡುಗಳಲ್ಲಿ ಗುರಿ ತಲುಪಿ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಜಯಕುಮಾರ್ 45.47 ಸೆಕೆಂಡುಗಳಲ್ಲಿ ಗುರಿ ತಲುಪಿ ಕಂಚಿನ ಪದಕ ಗೆದ್ದಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಅವರೊಂದಿಗೆ ಇಂದು ದ್ವಿಪಕ್ಷೀಯ ಸಭೆ ನಡೆಸಲಿರುವ ಸಚಿವ ಡಾ ಎಸ್ ಜೈಶಂಕರ್. ಭಾರತೀಯ ವ್ಯಾಪಾರ ನಿಯೋಗದೊಂದಿಗೆ ಕೆನಡಾಕ್ಕೆ ನಾಳೆಯಿಂದ 3 ದಿನಗಳ ಭೇಟಿ ನೀಡಲಿರುವ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಲಖನೌ ಸೂಪರ್ ಜೈಂಟ್ಸ್ ವಿರುದ್ಧ ಪಂಜಾಬ್ ಕಿಂಗ್ಸ್ಗೆ 7 ವಿಕೆಟ್ಗಳ ಜಯ. 2026ರ ಅಥ್ಲೆಟಿಕ್ಸ್ ಫೆಡರೇಷನ್ ಕಪ್, ಗುರಿಂದರ್ ವೀರ್ ಸಿಂಗ್ಗೆ ಚಿನ್ನದ ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
1: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಕೆಳಗರೀಗ ಚಿತ್ರಗೀತೆಗಳು. ಮೊದಲಿಗೆ ಚಿತ್ರ ಅವರು ಹಾಡಿರುವ ಗಜ ಚಿತ್ರದ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದಿರುವ ಗೀತೆಗೆ ಸಂಗೀತ ನಿರ್ದೇಶನ ವಿ ಹರಿಕೃಷ್ಣ ಅವರದು.

0: अब टेलीलॉ के माध्यम से न सिर्फ घर बैठे मुफ्त कानूनी सलाह ले सकते हैं बल्कि अनुभवी वकीलों से कोर्ट में कानूनी सहायता भी पा सकते हैं।
1: तो डाउनलोड करें आज ही टेलीलॉ फॉर सिटीजंस मोबाइल ऐप अथवा लॉगिन करें www.tele-law.in या अपने नजदीकी CSE सेंटर से संपर्क करें। न्याय विभाग भारत सरकार द्वारा जनहित में जारी।
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳ್ಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ ಸಿಕ್ಬಿದ್ರು.
6: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
7: ಜಾಣರಾಗಿರಿ ಜಾಗರೂಕರಾಗಿರಿ.
8: ಅತಿ ಮಧುರ ಅನುರಾಗ ಚಿತ್ರದ ಗೀತೆ. ಯುಗಳ ಸ್ವರಗಳು SB ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರದು. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

0: ಕೇಳುಗರೆ, ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಸೂರ್ಯನ ಶಾಖ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಬಿಸಿಗಾಳಿ ಶಾಖದ ಹೊಡೆತದಿಂದಾಗಿ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ. ಸಾರ್ವಜನಿಕರಿಗಾಗಿ ಮುನ್ನೆಚ್ಚರಿಕಾ ಕ್ರಮಗಳು: ಬಾಯಾರಿಕೆ ಇಲ್ಲದಿದ್ದರೂ ಸಾಕಷ್ಟು ನೀರು ಕುಡಿಯಿರಿ. ಹಗುರ, ತಿಳಿ ಬಣ್ಣದ, ಸಡಿಲವಾದ ಮತ್ತು ಹತ್ತಿ ಬಟ್ಟೆಗಳನ್ನು ಧರಿಸಿ. ಬಿಸಿಲಿನಲ್ಲಿ ಹೋಗುವಾಗ ರಕ್ಷಣೆಗಾಗಿ ಕನ್ನಡಕ, ಛತ್ರಿ, ಟೋಪಿ, ಬೂಟುಗಳು ಅಥವಾ ಚಪ್ಪಲಿಗಳನ್ನು ಬಳಸಿ. ಹೊರಗಿನ ಉಷ್ಣತೆಯೂ ಹೆಚ್ಚಿರುವಾಗ ಶ್ರಮದಾಯಕ ಚಟುವಟಿಕೆಗಳನ್ನು ಆದಷ್ಟು ತಪ್ಪಿಸಬೇಕು. ಪ್ರಯಾಣಿಸುವಾಗ ನೀರನ್ನ ಜೊತೆಯಲ್ಲಿಯೇ ಕೊಂಡೊಯ್ಯಿರಿ. ನಮ್ಮ ದೇಹವನ್ನ ನಿರ್ಜಲೀಕರಣಗೊಳಿಸುವಂತಹ ಆಲ್ಕೋಹಾಲ್, ಚಹಾ, ಕಾಫಿ ಮತ್ತು ಕಾರ್ಬೋನೇಟೆಡ್ ತಂಪು ಪಾನೀಯಗಳನ್ನ ಸೇವಿಸದಿರಿ. ಅದರ ಬದಲಾಗಿ ನಿಂಬೆ ನೀರು, ಮಜ್ಜಿಗೆ ಅಥವಾ ಮನೆಯಲ್ಲಿಯೇ ತಯಾರಿಸಿದಂತಹ ಪಾನೀಯಗಳನ್ನ ಹೆಚ್ಚು ಬಳಸಿ. ಹೆಚ್ಚು ನೀರಿನಂಶವಿರುವಂತಹ ಹಣ್ಣುಗಳನ್ನ ಮತ್ತು ಎಳೆನೀರನ್ನ ಸೇವಿಸಿ. ತಲೆ ಸುತ್ತು, ಮೂರ್ಛೆ ಅಥವಾ ಅನಾರೋಗ್ಯ ಅನಿಸಿದಲ್ಲಿ ತಕ್ಷಣ ವೈದ್ಯರಿಗೆ ಭೇಟಿ ಮಾಡಿ. ಹೆಚ್ಚು ತಾಪಮಾನಕ್ಕೆ ಒಳಗಾದ ವ್ಯಕ್ತಿಯನ್ನ ನೆರಳಿನಲ್ಲಿ ತಂಪಾದ ಸ್ಥಳಕ್ಕೆ ಸ್ಥಳಾಂತರಿಸಿ ಅವರ ದೇಹದ ಉಷ್ಣತೆ ತಗ್ಗಿಸಲು ತಲೆ ಮೇಲೆ ನೀರನ್ನ ಹಾಕಿ ಅವರಿಗೆ ಪ್ರಥಮ ಚಿಕಿತ್ಸೆ ನೀಡಿ. ವ್ಯಕ್ತಿಯು ದೀರ್ಘಕಾಲದವರೆಗೆ ಅಸ್ವಸ್ಥವಿದ್ದಲ್ಲಿ ಅಥವಾ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರೆ ವೈದ್ಯರನ್ನ ಸಂಪರ್ಕಿಸಿ.
1: ಕೆಳಗರೆ, ಇನ್ನು ಮುಂದೆ ನಂದಿತಾ ಹಾಗೂ ಅರ್ಚನಾ ಅವರು ಹಾಡಿರುವ ಮನಸ್ಸೆಲ್ಲ ನೀನೆ ಚಿತ್ರದ ಗೀತೆ, ಬೇಳೂರು ರಾಮಮೂರ್ತಿಯವರು ಬರೆದಿರುವ ಗೀತೆಗೆ ಸಂಗೀತ ನಿರ್ದೇಶನ ರವಿರಾಜ್ ಅವರದು.

ಕೇಳುಗರೆ, ಇದುವರೆಗೆ ಚಿತ್ರಗೀತೆಗಳನ್ನು ಆಲಿಸಿದಿರಿ ಆಕಾಶವಾಣಿ ಕಾರವಾರ. ಈಗ ಸಮಯ 8:00 ಆಗಲಿದೆ. ಇನ್ನು ಮುಂದೆ ಹಿಂದಿಯಲ್ಲಿ 8:15 ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ದೇಶದಾದ್ಯಂತ ಸ್ಥಾಪಿತವಾಗಿರುವ ಕೇಂದ್ರಗಳಲ್ಲಿ 4 ವಿಭಾಗಗಳು ಕಾರ್ಯನಿರ್ವಹಿಸುತ್ತವೆ. ಆಯಾ ಕೇಂದ್ರಗಳ ಕಾರ್ಯಕ್ರಮ ಮುಖ್ಯಸ್ಥರುಗಳ ಮೇಲ್ವಿಚಾರಣೆಯಲ್ಲಿ ನಿಲಯ ನಿರ್ದೇಶಕರು, ಸಹಾಯಕ ನಿರ್ದೇಶಕರು, ಕಾರ್ಯಕ್ರಮ ನಿರ್ವಾಹಕರು, ಪ್ರಸಾರ ನಿರ್ವಾಹಕರು ಹಾಗೂ ಉದ್ಘೋಷಕರನ್ನು ಒಳಗೊಂಡ ದೊಡ್ಡ ತಂಡ ಕಾರ್ಯಕ್ರಮ ಯೋಜನೆ, ತಯಾರಿ ಹಾಗೂ ಪ್ರಸಾರದಲ್ಲಿ ಪಾಲ್ಗೊಳ್ಳುತ್ತದೆ. ತಾಂತ್ರಿಕ ವಿಭಾಗದ ಮುಖ್ಯಸ್ಥರ ನಿರ್ದೇಶನದಲ್ಲಿ ಉಪನಿರ್ದೇಶಕರು, ಸಹಾಯಕ ನಿಲಯ ಅಭಿಯಂತರರು, ಸಹಾಯಕ ಅಭಿಯಂತರರು, ತಾಂತ್ರಿಕ ಸಹಾಯಕರು, ಟೆಕ್ನಿಷಿಯನ್ ಮುಂತಾದವರ ತಂಡ ತಾಂತ್ರಿಕ ನಿರ್ವಹಣೆ, ಪ್ರಸಾರ ನಿರ್ವಹಣೆಗಳ ಕಾರ್ಯವನ್ನು ನಿರ್ವಹಿಸುತ್ತದೆ. ಆಡಳಿತ ವಿಭಾಗವು ಆಡಳಿತಾಧಿಕಾರಿಗಳ ನೇತೃತ್ವದಲ್ಲಿ ಹಿರಿಯ ಲೆಕ್ಕಿಗರ, ಸಹಾಯಕ ಲೆಕ್ಕಿಗರ ತಂಡದೊಂದಿಗೆ ಕೆಲಸ ಮಾಡುತ್ತದೆ. ಈ ವಿಭಾಗವು ಖರ್ಚು ವೆಚ್ಚಗಳ ಲೆಕ್ಕಪತ್ರಾದಿಗಳ ನಿರ್ವಹಣೆಯನ್ನು ಮಾಡುತ್ತದೆ. ಈ ಎಲ್ಲ ವಿಭಾಗಗಳ ಸಿಬ್ಬಂದಿ ಸಂಖ್ಯೆ ಹಿರಿಯ ಕೇಂದ್ರಗಳಲ್ಲಿ ಹೆಚ್ಚಿದ್ದರೆ ಸಣ್ಣ ಕೇಂದ್ರಗಳಲ್ಲಿ ಕಡಿಮೆ ಇರುತ್ತದೆ. ಕೆಲವು ಹಿರಿಯ ಕೇಂದ್ರಗಳಲ್ಲಿ ವಾರ್ತಾ ವಿಭಾಗವಿದ್ದು ಸುದ್ದಿ ಸಂಪಾದಕರು ಮುಖ್ಯಸ್ಥರಾಗಿರುವ ಈ ವಿಭಾಗದಲ್ಲಿ ವಾರ್ತಾವಾಚಕರು, ಬಾತ್ಮೀದಾರರಲ್ಲದೆ ಅರೆಕಾಲಿಕ ವಾರ್ತಾವಾಚಕರ ತಂಡವಿರುತ್ತದೆ. ವಾರ್ತಾ ವಿಭಾಗವು ಇಂಡಿಯನ್ ಇನ್ಫಾರ್ಮೇಷನ್ ಸರ್ವಿಸ್ನ ಅಧೀನಕ್ಕೆ ಒಳಪಟ್ಟಿರುತ್ತದೆ. ಈ ಸೇವಾ ವ್ಯವಸ್ಥೆಯಡಿ ಬರುವ ಇತರ ಶಾಖೆಗಳು ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ, ಡೈರೆಕ್ಟರೇಟ್ ಆಫ್ ಆಡಿಯೋ ವಿಷುವಲ್ ಪಬ್ಲಿಸಿಟಿ, ಕ್ಷೇತ್ರ ಪ್ರಚಾರ ಇಲಾಖೆ, ಫಿಲ್ಮ್ಸ್ ಡಿವಿಷನ್ ಮುಂತಾದವು. ಆಕಾಶವಾಣಿಯ ಸೇವೆಯಲ್ಲಿರುವ ವಿಭಾಗಗಳು ಒಂದೇ ಉದ್ದೇಶ ಅಂದರೆ ದಿನದ ಕಾರ್ಯಕ್ರಮ ಪ್ರಸಾರಕ್ಕಾಗಿ ದುಡಿಯುತ್ತವೆ. ಈ ಪ್ರಸಾರ ಕಾರ್ಯ ನಿರಂತರ, ಸಮಯ ಪರಿಪಾಲನೆ ಹಾಗೂ ಸಮಯದ ಮಹತ್ವ ಆಕಾಶವಾಣಿಯ ಜೀವಾಳ. ಬಹುಜನ ಹಿತಾಯ, ಬಹುಜನ ಸುಖಾಯ ಎಂಬ ಘೋಷವಾಕ್ಯದಂತೆ ಆಕಾಶವಾಣಿ ಕೃಷಿ, ಕಾರ್ಮಿಕರು, ಮಹಿಳೆಯರು, ಮಕ್ಕಳು, ಹಿರಿಯ ನಾಗರಿಕರು, ಯುವಜನತೆ ಮುಂತಾದ ಬೇರೆ ಬೇರೆ ಆಸಕ್ತಿಯ ಜನಸಮುದಾಯಕ್ಕೆ ಮಾಹಿತಿ, ಮನರಂಜನೆಯನ್ನು ನೀಡುವ ಕಾರ್ಯಕ್ರಮಗಳನ್ನು ರೂಪಿಸಿ ಪ್ರಸಾರ ಮಾಡುತ್ತದೆ. ನಾಡಿನ ಸಂಸ್ಕೃತಿ, ಪರಂಪರೆಯ ಹಿರಿಮೆಯನ್ನು ಕಾರ್ಯಕ್ರಮಗಳ ಮೂಲಕ ಎತ್ತಿಹಿಡಿಯುವ ಹಾಗೂ ಉಳಿಸಿ ಬೆಳೆಸುವ ಗುರುತರ ಜವಾಬ್ದಾರಿ ಹೊತ್ತು ಪ್ರಸಾರ ಆರಂಭಿಸಿದ ಆಕಾಶವಾಣಿ ಇಂದಿಗೂ ಅದನ್ನು ಅನೂಚಾನವಾಗಿ ಮುಂದುವರಿಸಿಕೊಂಡು ಬಂದಿದೆ. ಸಂಗೀತ, ನಾಟಕ ಮುಂತಾದ ಕಲೆ ಹಾಗೂ ಸಾಹಿತ್ಯ ಪ್ರಕಾರಗಳಿಗೆ ಪ್ರೋತ್ಸಾಹ ನೀಡುತ್ತಾ ಅವುಗಳ ಮೂಲಕ ಮನೆ ಮಾತಾಗಿದ್ದಲ್ಲದೆ ಸಂಗೀತ, ಸಾಹಿತ್ಯ ದಿಗ್ಗಜರಿಗೂ ಜನಪ್ರಿಯತೆಯನ್ನು ತಂದಿದೆ. ಆಕಾಶವಾಣಿಯು ಕಲೆಯ ಪೋಷಕನಾಗಬೇಕು ಎಂಬ ಉನ್ನತ ಆದರ್ಶದಿಂದ ಆಗಿನ ಕೇಂದ್ರ ಪ್ರಸಾರ ಮಂತ್ರಿಗಳಾದ ಶ್ರೀ ಬಿವಿ ಕೇಸ್ಕರ್ ಅವರು ಆಕಾಶವಾಣಿ ಸಂಗೀತ ಸಮ್ಮೇಳನವನ್ನು 1956 ಪ್ರಾರಂಭಿಸಿದರು. ದೆಹಲಿಯಿಂದ ರಾಷ್ಟ್ರವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮ ಇಂದಿಗೂ ಆಕಾಶವಾಣಿಯ ಪ್ರತಿಷ್ಠಿತ ಕಾರ್ಯಕ್ರಮಗಳಲ್ಲಿ ಒಂದಾಗಿದೆ. ಹೀಗೆ 10 ಹಲವು ಉನ್ನತ ಕಾರ್ಯಕ್ರಮಗಳನ್ನು ಕಳೆದ 9 ದಶಕಗಳಿಂದ ಪ್ರಸಾರ ಮಾಡುತ್ತಾ ವಿದ್ಯುನ್ಮಾನ ಮಾಧ್ಯಮಗಳಿಗೆ ಮಾದರಿಯಾಗಿರುವ ಆಕಾಶವಾಣಿಗೆ ಸಾಟಿಯಾದ ಇನ್ನೊಂದು ಮಾಧ್ಯಮ ಇಲ್ಲ ಎಂದರೆ ಉತ್ಪ್ರೇಕ್ಷೆಯಲ್ಲ. ಭಾರತೀಯ ಪ್ರಸಾರ ಮಂತ್ರಾಲಯದ ದೂರದರ್ಶನ ವಾಹಿನಿಯನ್ನೂ ಮೊದಲ್ಗೊಂಡು ಪ್ರಾರಂಭವಾದ ಎಲ್ಲ ಖಾಸಗಿ ದೂರದರ್ಶನ ಹಾಗೂ ರೇಡಿಯೋ ವಾಹಿನಿಗಳು ಆಕಾಶವಾಣಿಯನ್ನೇ ಮಾದರಿಯಾಗಿಟ್ಟುಕೊಂಡು ಅದು ಹಾಕಿಕೊಟ್ಟ ಹಾದಿಯಲ್ಲೇ ತಮ್ಮ ವಾಹಿನಿಗಳ ಕಾರ್ಯಕ್ರಮಗಳನ್ನೂ ರೂಪಿಸಿಕೊಂಡು ಕಾರ್ಯಾರಂಭ ಮಾಡಿದ್ದು ಕಾಲಾಂತರದಲ್ಲಿ ಕೇಳುಗರ ಹಾಗೂ ವಾಹಿನಿಗಳ ಒಡೆಯರ ಹಿತಾಸಕ್ತಿಗಳಿಗೆ ಅನುಗುಣವಾಗಿ ಬದಲಾವಣೆಗಳನ್ನು ಮಾಡಿಕೊಂಡಿವೆ.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ
3: ಸವಿ ಸವಿ ನೆನಪು,
4: ಸವಿ ಸವಿ ನೆನಪು.
5: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ.
6: ಗೂಟೂರಿ ಸಾಹಿತಿ ಹಾಗೂ ಕಲಾವಿದರು ಕನ್ನಡ ಧ್ವನಿ ಸುರುಳಿಗಳಿಗೆ ಸಾಹಿತ್ಯವನ್ನು ರಚಿಸಿದ್ದಾರೆ. ಹಲವಾರು ನಾಟಕಗಳ ಖ್ಯಾತ ಕಲಾವಿದ, ವಾಣಿಜ್ಯ ಜಾಹೀರಾತುಗಳಿಗೆ ಕಂಠದಾನ ಮಾಡಿದ್ದಾರೆ. ದೂರದರ್ಶನ ಧಾರಾವಾಹಿಯ ಹಿರಿಯ ಕಲಾವಿದರು ಗೋಟೂರಿ. ಕೇಳಿ,
7: ರೌದ್ರರಸವನ್ನು ಇಷ್ಟು ಚೆನ್ನಾಗಿ
2: ತಮ್ಮ ಹಾಡಿನ ಮೂಲಕ

0: ತಿಳಿಸಿದ ಡಾಕ್ಟರ್ ರಾಜ್ಕುಮಾರ್ ಅವರು ಕರುಣಾರಸವನ್ನೂ ಅಷ್ಟೇ ಚೆನ್ನಾಗಿ ಅಭಿನಯಿಸಿದ್ದಾರೆ, ಅಷ್ಟೇ ರಸವತ್ತಾಗಿಯೂ ಹಾಡಿದ್ದಾರೆ. ಅವರ ಹಾಡು ಕೇಳ್ತಾ ಇದ್ರೆ ನಮಗೇನೆ ಕರುಣೆ ಬರುತ್ತೆ.
1: ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಯಾರಿಲ್ಲ.

0: ಯಾವ ಕಲಾವಿದರೇ ಆಗಲಿ, ಯಾವ ರಸಾಭಿನಯವೇ ಆಗಲಿ, ಆ ರಸಾನುಭೂತಿ ನಾವು ಅನುಭವಿಸುವಂತೆ ಅಂದರೆ ಪ್ರೇಕ್ಷಕರು ಅನುಭವಿಸುವಂತೆ ಮಾಡಬೇಕು. ಅದೇ ಸತ್ವಪೂರ್ಣ ಅಭಿನಯ, ಅದೇ ಸಾರ್ಥಕವಾದ ಅಭಿನಯ. ಕಲಾವಿದರ ಅಭಿನಯವೆಲ್ಲೋ ಪ್ರೇಕ್ಷಕರ ಮನಸ್ಸು ಎಲ್ಲೋ ಇದ್ದರೆ ಅದು ರಸಾಭಿನಯವಲ್ಲ. ಅಂಥ ಅಭಿನಯ ಒಂದು ವ್ಯರ್ಥ ಪ್ರಯಾಸವಾಗುತ್ತೆ. ಆದರೆ ನಮ್ಮ ರಾಜ್ಕುಮಾರ್ ಅವರು ತಮ್ಮ ಹಾವಭಾವಗಳಿಂದ, ನಡೆ ನುಡಿಗಳಿಂದ ಪ್ರೇಕ್ಷಕರನ್ನು ತಮ್ಮತ್ತ ಆಕರ್ಷಿಸಿಕೊಳ್ಳುತ್ತಾರೆ. ಅಭಿನಯದಲ್ಲಿ ತಾವು ತಲ್ಲೀನರಾಗುವುದೇ ಅಲ್ಲದೆ ನಮ್ಮನ್ನು ಆ ಪಾತ್ರದೊಳಗೆ ಎಳೆದುಕೊಂಡು ನಮ್ಮನ್ನು ಮೈಮರೆಸುತ್ತಾರೆ. ಅಂತಹ ಆಕರ್ಷಕ ಅಭಿನಯ ಅವರದ್ದು. ಡಾಕ್ಟರ್ ರಾಜ್ಕುಮಾರ್ ಅವರು ವೀರಾವೇಶದಿಂದ ಅಭಿನಯಿಸುವಾಗ, ಹಾಡುವಾಗ ನಮ್ಮನ್ನು ನಾವೇ ಮರೆಯುತ್ತೇವೆ. ಅಂತಹ ಒಂದು ಅದ್ಭುತ ಶಕ್ತಿ ಅವರ ಅಭಿನಯದಲ್ಲಿ, ಅವರ ಹಾಡಿನಲ್ಲಿ ನಾವು ಕಾಣಬಹುದು.
1: ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಸಮರದೋಳ್ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ. ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ.

0: ಸಹಾಯ ಶೂರ ನಾ ಅಕ್ಷೀಣ ಬಲನೋ ಹರನೊಡನೆ ಹೋರಾಡಿ ಪಾಶುಪತವಂ ಪಡೆದವನೋ ಆಗ್ರಹದೊಳೆದುರಾಗೋ ಅರಿಗಳೋ ನಿಗ್ರಹಿಸೋ ವ್ಯಾಘ್ರನಿವನೋ ಉಗ್ರ ಪ್ರತಾಪಿ
1: ಉಗ್ರಪ್ರತಾಪಿ ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಸೆಳೆವಾಗ ಎಲ್ಲಿ ಅಡಗಿದ

ಎಂದು ನಾಟ್ಯ ಕಲಿಸಿದ ನಪುಂಸಕ ನೀನು. ಚಕ್ರವ್ಯೂಹದೆ ನುಗ್ಗಿ ಛಲದಿಂದ ಛೇರಿ ಛಲದಿ ಗಂಡುಗಲಿಗಳ ಗೆಲ್ಲೋ ಗುಂಡಿಗೆಯು ನಿನಗೆಲ್ಲೋ ಖಂಡಿಸದೆ ಉಳಿಸುವೆ ಹೋಗೋ ಹೋ.

0: ಫಡಫಡ ಶಿಖಂಡಿಯಂದಡಿಗಡಿಗೆ ನುಡಿಯಬೇಡಲೋ ಮೂಢ ಭಂಡರೆದೆ ಗುಂಡಿಗೆಯ ಖಂಡಿಸುತ್ತ ರಣಚಂಡಿ ದೌತಣ ವೀವ ಈ ಗಾಂಡೀವಿ ಗಂಡುಗಲಿಗಳ ಗಂಡ ಉದ್ದಂಡ ಭೂಮಂಡಲದೊಳ ಖಂಡ ಕೀರ್ತಿ ಪ್ರಚಂಡ.
1: ವೀರರಸಾಭಿನಯವನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಅನೇಕ ಚಿತ್ರಗಳಲ್ಲಿ ಹಲವಾರು ರೀತಿಯಲ್ಲಿ ಅಭಿನಯಿಸಿ ಕನ್ನಡದ ಮೇರುನಟ ಡಾಕ್ಟರ್ ರಾಜ್ಕುಮಾರ್ ಅನ್ನೋ ಹೆಸರನ್ನು ಸಾರ್ಥಕ ಮಾಡಿಕೊಂಡಿದ್ದಾರೆ. ಈ ವೀರರಸವೇ ಸಾಹಸಕ್ಕೆ ಬುನಾದಿ. ಇದು ಇನ್ನೂ ಸ್ವಲ್ಪ ಅಧಿಕವಾದರೆ ಅದೇ ಭಯಾನಕ ರಸ. ಎದುರಾಳಿಯ ಗುಂಡಿಗೆಗಳನ್ನು ಗಡಗಡ ನಡುಗಿಸುವುದು ಅಥವಾ ಕೇಳುಗರ ಎದೆಗಳನ್ನು ಕಂಪಿಸುವಂತೆ ಮಾಡುವುದೇ ಭಯಾನಕ ರಸದ ಸಿದ್ಧಿ ಹಾಗೂ ಉದ್ದೇಶ. ಅದು ಸಂಭಾಷಣೆಯ ಆಗಿರಬಹುದು, ಪದ್ಯದ ಶೈಲಿಯೇ ಆಗಿರಬಹುದು, ಅಥವಾ ಹಾಡೇ ಆಗಿರಬಹುದು. ಅಂತಹ ಭಯಾನಕ ರಸದಲ್ಲಿ ಲೀನವಾಗಿ ಲೀಲಾಜಾಲವಾಗಿ ಅಭಿನಯಿಸುವುದು ಹಾಡುವುದು ಅವರಿಗೆ ಅಭಿನಯ ಶಾರದೆ ನೀಡಿರುವ ಅಪೂರ್ವವಾದ ವರ. ದೇವರಾಗಿ ಅಭಿನಯಿಸುವ ಸಾಮರ್ಥ್ಯ ಇರೋ ಡಾಕ್ಟರ್ ರಾಜ್ಕುಮಾರ್ ದಾನವನಾಗಿಯೂ ನಟಿಸಬಲ್ಲೆ ಎಂದು ಭಯಾನಕ ರಸವನ್ನೂ ಪೋಷಿಸಬಲ್ಲೆ ಎಂದು ತೋರಿಸಿದ್ದಾರೆ.
2: ಏಹ

ಆ ಚಕ್ರ ಕಡಿದು ಮುರಿದು ಎಸೆಯುತ್ತ ಆ ನಿನ್ನ ಕಲೆ ಪುಡಿ ಪುಡಿ ಮಾಡಿ ಆ ಹಾಲ ಕಡಲ ಕಣದಿ ಕುಡಿಯುತ್ತ ಆ ಶೇಷ ನೊಡಲ ಸಿಗಿದು ಬಿಸುಡುತ್ತ ಆ ಚಕ್ರ ಕಡಿದು ಮುರಿದು ಎಸೆಯುತ್ತ ಆ ನಿನ್ನ ಕಲೆ ಪುಡಿ ಪುಡಿ ಮಾಡಿ ಶಿವನು ಹೆದರುತ್ತಿರೆ ಬ್ರಹ್ಮದೇ ಬರುತ್ತಿರೆ ಸುರರು ನಡುಗುತ್ತಿರೆ ನರರು ಅಳುತ್ತಲಿರೆ ಕಣ್ಣಲ್ಲಿ ರೋಷದ ಬೆಂಕಿಯ ಚಲ್ಲಿ ಫಡ ಫಡ ನಾನೀಗ ಸಿಗಿವೆ ಕ್ಷಣ.

ಸಂತೋಷ ಹೆದರಿ ಹೆದರಿ ನಡುಗಿರೆ, ಹಾರ್ಮೋಣ ಭಯದಿ ಬೆದರಿ ಚದುರಿರೆ, ಹೇ ಭೂಮಿ ಅಳುತ ಶರಣು ಎನ್ನುತ್ತಿರೆ, ದೇವೇಂದ್ರ ನೆಜೆಯನ್ನು ಸೇರಿ ಆಕಾಶ ಹೆದರಿ ಹೆದರಿ ನಡುಗಿರೆ, ಹಾರ್ಮೋಣ ಭಯದಿ ಬೆದರಿ ಚದುರಿರೆ, ಹೇ ಭೂಮಿ ಅಳುತ ಶರಣು ಎನ್ನುತ್ತಿರೆ, ದೇವೇಂದ್ರ ನೆಲೆಯನ್ನು ಸೇಳಿ ಸ್ವರ್ಗ ನರಕಗಳ ಎಲ್ಲ ಲೋಕಗಳ ನನ್ನ ಗಾಲಡಿಯಲ್ಲಿಟ್ಟು ಆಳುತ್ತೆರೆ ಎದುರಿಸಿ ನಿಲ್ಲುವ ವೀರರು ಯಾವು ಬಿಡು ಬಿಡು ನಾನೀಗ ಸಿಗಿವೆ ಕ್ಷಣದಲ್ಲಿ ನಿನ್ನ ನಾಂ ಎಲ್ಲಿ ಹೋದರೇನು ನಿನ್ನ ಉಳಿಸೆನು ದಾನವೇಂದ್ರ.

ಇಂದ್ರಜಾಲ ಮಾಡೋ ವ್ಯಕ್ತಿ ಬರೀ ಕರವಸ್ತ್ರದಿಂದ ಪಾರಿವಾಳಗಳನ್ನು ಸೃಷ್ಟಿ ಮಾಡಿದಾಗ ನಮಗೆ ಆಶ್ಚರ್ಯವಾಗುತ್ತೆ ಅಲ್ವೇ? 5-6 ವರ್ಷದ ಮಗು ತನ್ನ ಪೂರ್ವಜನ್ಮದ ಕಥೆ ಹೇಳಿದಾಗ ಅದು ನಿಜ ಎಂದು ಗೊತ್ತಾದಾಗ ನಮಗೆ ಆಶ್ಚರ್ಯವಾಗುವಲ್ಲವೇ? ಲಾಟ್ರಿಯಲ್ಲಿ 100,000 ರೂಪಾಯಿ ಬಹುಮಾನ ಬಂದಾಗ ಆನಂದ ಆಶ್ಚರ್ಯ ಒಂದೇ ಬಾರಿ ಆಗೋದಿಲ್ಲವೇ? ಆಗುತ್ತೆ, ಖಂಡಿತ ಆಗುತ್ತೆ. ಕಂಡರಿಯದ ಕೇಳರಿಯದ ವಿಷಯಗಳ ಬಗ್ಗೆ ನಾವು ಕಂಡಾಗ ಕೇಳಿದಾಗ ಆನಂದ ಆಶ್ಚರ್ಯ ಉಂಟಾಗೋದು ಸಹಜ. ಈ ಆನಂದ ಆಶ್ಚರ್ಯಗಳೇ ಅದ್ಭುತ ರಸಕ್ಕೆ ನಾಂದಿ. ಈ ಅದ್ಭುತ ರಸವನ್ನು ಅಭಿನಯಿಸುವುದರಲ್ಲಿ, ಆ ರಸಾನುಭೂತಿ ನಮ್ಮಲ್ಲಿ ಆಗುವಂತೆ ಮಾಡುವುದರಲ್ಲಿ ಡಾಕ್ಟರ್ ರಾಜ್ಕುಮಾರ್ಗೆ ಸಾಟಿ ಯಾರು ಗೊತ್ತೇ? ರಾಜ್ಕುಮಾರ್ ಅವರೇ ಹೊರತು ಬೇರೆ ಯಾರೂ ಅಲ್ಲ. ಅದಕ್ಕೆ ಕನ್ನಡಕ್ಕೊಬ್ಬನೇ ರಾಜಕುಮಾರ ಅನ್ನೋ ಹೆಸರು ಬಂದಿರೋದು. ಅವಿದ್ಯಾವಂತನಾದ ಕಾಳಪ್ಪನಿಗೆ ಕಾಳಿಕಾದೇವಿ ಪ್ರತ್ಯಕ್ಷವಾಗುವುದು ಒಂದು ಪವಾಡವೇ ಸರಿ, ಆ ಪವಾಡವೇ ಅದ್ಭುತ ರಸ.

0: ನನಗೆ ಅಪೂರ್ವವಾದ ಅವಕಾಶ ಕಲ್ಪಿಸಿಕೊಟ್ಟ ನನ್ನ ಆತ್ಮೀಯರು ಶ್ರೇಯೋಭಿಲಾಷಿಗಳು ಆದ ನಿಮಗೂ ನನ್ನ ಅನಂತಾನಂತ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಈ ಕಾರ್ಯಕ್ರಮ ಮುಗಿಸುತ್ತಿದ್ದೇನೆ. ಜೈ ಕನ್ನಡ ತಾಯಿ, ಜೈ ಭುವನೇಶ್ವರಿ.
1: ಕೇಳುಗರೆ, ಗೋಟೂರಿಯವರ ಕಾರ್ಯಕ್ರಮದ ಮುಂದುವರೆದ ಭಾಗ ಮುಂದಿನ ಭಾನುವಾರ ಇದೇ ಸಮಯಕ್ಕೆ ಪ್ರಸಾರವಾಗಲಿದೆ. ಇದು ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆರಿಸಿದ ಕಾರ್ಯಕ್ರಮ. ನಮಸ್ಕಾರ.
2: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ ಕೇಳಿದಿರಿ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಅಹುದುಬಾಳ್ ಭಂಡತನ ವಿಹದಿಬಾಳ್ ಮುಗಿಯುವಡೆ, ಕಹಿಯೊಗರು ಕಾಯಿ ಮಿಡಿತನದೊಳದು ಮುಗಿಯೇ. ಅಹುದುಬಾಳ್ ಭಂಡತನ ವಿಹದಿಬಾಳ್ ಮುಗಿಯುವಡೆ, ಕಹಿಯೊಗರು ಕಾಯಿ ಮಿಡಿತನದೊಳದು ಮುಗಿಯೇ. ಸಿಹಿಯಹುದು ಕಾಯಿ ಹಣ್ಣಾಗೆ ಜೀವಿತವಂತು, ಮಹಿಮೆಗೊಳ್ಳುವುದು ಮಾಗೆ ಮಂಕುತಿಮ್ಮ.

ಕೇವಲ ಐಹಿಕತೆಯಲ್ಲಿಯೇ ಬಾಳು ಮುಳುಗಿದ್ದರೆ, ಅಂದರೆ ಮಾಗದೆಯೇ ಮಿಡಿಯಾಗಿಯೇ ಉಳಿದು ಮುಗಿದು ಹೋದರೆ ಅದು ಬಂಡಬಾಳಾಗುತ್ತದೆ. ಹಣ್ಣು ಸಿಹಿಯಾಗುವ ಹಾಗೆಯೇ ಜೀವನು ಮಾಗಿದರೆ ಮಹಿಮಾಸ್ಪದವಾಗುತ್ತದೆ. ಅಂದರೆ ಜೀವನನ ಇಲ್ಲಿ ಒಂದು ಕಾಯಿಗೆ ಫಲಕ್ಕೆ ಹೋಲಿಸ್ತಾ ಇದ್ದಾರೆ. ಐಹಿಕತೆ ಮತ್ತು ಪಾರಲೌಕಿಕತೆ ಇವುಗಳ ನಡುವೆ ಸಮತೋಲನವನ್ನು ಕಾಪಾಡಿಕೊಳ್ಳೋದು ಹೇಗೆ ಅನ್ನುವುದು ಇಲ್ಲಿಯ ಮುಖ್ಯ ಪ್ರಶ್ನೆ. ಐಹಿಕತೆ ಎಂದರೆ ಯಾವುದು, ಪಾರಮಾರ್ಥಿಕತೆ ಎಂದರೆ ಯಾವುದು ಅನ್ನೋದು ತುಂಬ ದೊಡ್ಡ ಅಗಾಧವಾದಂತಹ ವಿಚಾರಗಳು. ಐಹಿಕತೆಯಲ್ಲಿ ಮುಳುಗೋದು ಒಂದು ಅರ್ಥ ಏನು? ನಮಗೆ ದೇಹ ಇದೆ, ಆ ದೇಹಕ್ಕೆ ಬೇಕಾದ ಪೋಷಣೆ ಬೇಕು, ಅದಕ್ಕೆ ಬೇಕಾಗಿರುವಂಥ ವಸ್ತುಗಳನ್ನು ಸಂಪಾದನೆ ಮಾಡೋದಕ್ಕೆ ಶ್ರಮ ಬೇಕು. ಇಷ್ಟಾಗ್ಬಿಟ್ರೆ ಸಾಕೆ. ಈ ದೇಹದಲ್ಲಿ ಒಂದು ಮನಸ್ಸು ಅಂತನೂ ಇದೆ, ಒಂದು ಬುದ್ಧಿ ಅಂತನೂ ಇದೆ, ಭಾವನೆಗಳ ಒಂದು ಪ್ರಪಂಚವೇ ಇದೆ. ಈ ಭಾವನೆಗಳು, ಬುದ್ಧಿ, ವಿಚಾರ ಇವುಗಳಿಗೆ ಪೋಷಣೆ ಸಿಕ್ಕಬೇಡವೆ. ಅಂದರೆ ಇಲ್ಲಿ ನನ್ನ ದೃಷ್ಟಿಯಲ್ಲಿ ಐಹಿಕತೆ ಮತ್ತು ಪಾರಲೌಕಿಕತೆ ಅಂದರೆ ಈ ಲೋಕ ಮತ್ತು ಕಾಣದೇ ಇರುವ ಯಾವುದೋ ಲೋಕ ಅನ್ನುವುದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿಯೇ ಇರುವ ಕಾಣುವಂತಹ ದೈಹಿಕತೆ ಮತ್ತು ಕಾಣದಿರುವಂತಹ ಭಾವ ಪ್ರಪಂಚ ಇವುಗಳ ನಡುವಣ ಸಮತೋಲನ ಮುಖ್ಯ ಅಂತ ಅನಿಸುತ್ತೆ. ಯಾವ ವ್ಯಕ್ತಿ ಕೇವಲ ತನ್ನ ದೇಹದ ಸೌಲಭ್ಯಗಳನ್ನು ಅಥವಾ ದೇಹದ ಬೇಕು ಬೇಡಗಳನ್ನು ಗಮನಿಸ್ತಾನೋ ಅವನಿಗೂ ಮತ್ತು ಪ್ರಾಣಿಗಳಿಗೂ ಹೆಚ್ಚು ವ್ಯತ್ಯಾಸವೇನೂ ಇರೋಲ್ಲ. ಯಾಕೆಂದರೆ ಪ್ರಾಣಿಗಳು ಅದೇ ಕೆಲಸ ಮಾಡುತ್ತವೆ. ಮನುಷ್ಯನೇ ಆ ಕೆಲಸ ಮಾಡಿದ್ರೆ ಪ್ರಾಣಿಗೂ ಅವನಿಗೂ ಇರೋ ವ್ಯತ್ಯಾಸ ಏನು? ಆದ್ದರಿಂದ ಮನುಷ್ಯ ಮಾಡಬೇಕಾಗಿರೋದು ಪ್ರಾಣಿಗಳಿಗೆ ಇಲ್ಲದೇ ಇರುವಂತಹ ಒಂದು ಭಾವ ಪ್ರಪಂಚ ತನ್ನಲ್ಲಿದೆಯಲ್ಲ, ಒಂದು ವೈಚಾರಿಕ ಪ್ರಪಂಚ ತನ್ನಲ್ಲಿದೆಯಲ್ಲ, ಆ ವೈಚಾರಿಕತೆ, ಆ ಭಾವ ಪ್ರಪಂಚತೆ ಇವುಗಳ ಜೊತೆಯಲ್ಲಿ ಸ್ಪಂದಿಸತಕ್ಕಂತಹ ಮನೋಭಾವನೆ ಬೆಳೆಸ್ಕೊಂಡಾಗ ಮನುಷ್ಯನ ನೆಮ್ಮದಿ ಎಷ್ಟೋ ಸಲ ಐಹಿಕವಾದ ಸೌಲಭ್ಯಗಳಿಗಿಂತ ಹೆಚ್ಚಾಗಿ ಮಾನಸಿಕ ನೆಮ್ಮದಿಯಲ್ಲಿರುತ್ತೆ. ಆ ನೆಮ್ಮದಿ ಅನ್ನೋದು ತೃಪ್ತಿಯಿಂದ ಬರತಕ್ಕಂತಹದ್ದು. ಅಂದರೆ ಈ ಮನೋಭಾವ ಮುಖ್ಯ ಅನ್ನೋದು ಈ ಪದ್ಯದ ವಿಶೇಷವಾದ ಅರ್ಥ.

ಜಟ್ಟಿಕಾಳ ಅಗದಿಗೆಲ್ಲದೊಡೆ ಗರಡಿಯ ಸಾಮು ಪಟ್ಟು ವರಸೆಗಳೆಲ್ಲ ವಿಫಲವೆನ್ನುವೆಯೇ. ಜಟ್ಟಿಕಾಳ ಅಗದಿಗೆಲ್ಲದೊಡೆ ಗರಡಿಯ ಸಾಮು ಪಟ್ಟು ವರಸೆಗಳೆಲ್ಲ ವಿಫಲವೆನ್ನುವೆಯೇ. ಮುಟ್ಟಿ ನೋಡವನ ಮೈ ಕಟ್ಟು ಕಬ್ಬಿಣ ಗಟ್ಟಿ ಗಟ್ಟಿತನ ಗರಡಿ ಫಲ ಮಂಕುತಿಮ್ಮ. ಮುಟ್ಟಿ ನೋಡವನ ಮೈ ಕಟ್ಟು ಕಬ್ಬಿಣ ಗಟ್ಟಿ ಗಟ್ಟಿತನ ಗರಡಿ ಫಲ ಮಂಕುತಿಮ್ಮ.

ಮಲ್ಲನೊಬ್ಬ ಹೋರಾಟದಲ್ಲಿ ಸೋತು ಬಿಟ್ಟಾಕ್ಷಣ ಅವನು ಮಾಡಿದ ಸಾಧನೆಯೆಲ್ಲ ವ್ಯರ್ಥವಾಯಿತು ಎನ್ನಲಾಗದು. ಏಕೆಂದರೆ ಸಾಧನೆಯಿಂದಾಗಿ ದೇಹ ಗಟ್ಟಿಯಾಗಿರುತ್ತದೆ. ನಿಜವಾದ ಸಾವಿನ ಫಲ ಗಟ್ಟಿತನವೇ ವಿನ ಹೋರಾಟದ ಗೆಲುವಲ್ಲ. ಮತ್ತೆ ಮತ್ತೆ ಡಿ ವಿ ಜಿಯವರು ಈ ಬದುಕನ್ನು ಹೋರಾಟಕ್ಕೆ ಹೋಲಿಸ್ತಾ ಇದ್ದಾರೆ.

0: ಮಲ್ಲನೊಬ್ಬ ಹೋರಾಟದಲ್ಲಿ ಸೋತು ಬಿಟ್ಟಾಕ್ಷಣ ಅವನು ಮಾಡಿದ ಸಾಧನೆಯೆಲ್ಲ ವ್ಯರ್ಥವಾಯಿತು ಎನ್ನಲಾಗದು. ಏಕೆಂದರೆ ಸಾಧನೆಯಿಂದಾಗಿ ದೇಹ ಗಟ್ಟಿಯಾಗಿರುತ್ತದೆ. ನಿಜವಾದ ಸಾವಿನ ಫಲ ಗಟ್ಟಿತನವೇ ವಿನ ಹೋರಾಟದ ಗೆಲುವಲ್ಲ. ಮತ್ತೆ ಮತ್ತೆ DVG ಅವರು ಈ ಬದುಕನ್ನು ಹೋರಾಟಕ್ಕೆ ಹೋಲಿಸ್ತಾ ಇದ್ದಾರೆ. ಪ್ರತಿಯೊಬ್ಬನೂ ಮಲ್ಲನಾಗಬೇಕು, ಜಟ್ಟಿಯಾಗಬೇಕು, ಕುಸ್ತಿ ಪಟುವಾಗಬೇಕು. ಆದರೆ ಕುಸ್ತಿ ಅನ್ನೋದು ಯಾವುದೋ ಒಂದು ಸನ್ನಿವೇಶದಲ್ಲಿ ಎದುರಿಸುವಂತಹ ಒಂದು ಘಟನೆ ಅಲ್ಲ. ಅದು ಯಾವುದೋ ಒಂದು ಸನ್ನಿವೇಶದಲ್ಲಿ ಎದುರಿಸಬಹುದಾದ ಪರೀಕ್ಷೆಗೂ ಕೂಡ ನಾವು ನಿರಂತರವಾದ ಪ್ರಯತ್ನಗಳನ್ನ ಮಾಡ್ತಾ ಇರಬೇಕಾಗತ್ತೆ. ಎಷ್ಟೋ ಸಲ ನಾವು ಮಾಡಿದ ಪ್ರಯತ್ನಗಳಿಗೆ ಸರಿಯಾದ ಫಲ ದೊರಕದೇ ಹೋಗಬಹುದು. ವಿದ್ಯಾರ್ಥಿಯೊಬ್ಬ ದೀರ್ಘಕಾಲ ಪರಿಶ್ರಮ ಪಟ್ಟರೂ ಯಾವುದೋ ಕಾರಣದಿಂದ ಅವನು ಪರೀಕ್ಷೆಯಲ್ಲಿ ಸರಿಯಾಗಿ ಬರೆಯೋಕ್ಕೆ ಆಗದೆ ಹೋಗಬಹುದು. ಅಂದಾಕ್ಷಣ ತಾನು ಮಾಡಿದ ಅಭ್ಯಾಸವೆಲ್ಲ ತಪ್ಪು ಹೋಯಿತು, ಅಭ್ಯಾಸವೆಲ್ಲ ವಿಫಲವಾಯಿತು ಅಂತ ಹೇಳಿದೋ ಹಾಗಿಲ್ಲ. ಯಾಕೆಂತಂದರೆ ಒಬ್ಬ ಜಟ್ಟಿಯಾದವನು ಸಾಮು ಮಾಡಿರುವಂತಹ ಗರಡಿ ಆಳು ತಾನು ಪ್ರತಿನಿತ್ಯ ಸಾಮು ಮಾಡುವುದರ ಮೂಲಕ ದೇಹವನ್ನು ಗಟ್ಟಿ ಮಾಡಿಕೊಂಡಿರ್ತಾನೆ. ಈ ದೇಹದ ಗಟ್ಟಿತನ ನಿಜವಾದ ಉದ್ದೇಶ. ಆದರೆ ಈ ಗಟ್ಟಿತನಕ್ಕೆ ಒಂದಷ್ಟು ಪ್ರಾಯಶಃ ಬೆಂಬಲ ಕೊಡೋದಕ್ಕೆ, ಉತ್ತೇಜನ ಕೊಡೋದಕ್ಕೆ ಈ ಸ್ಪರ್ಧೆಗಳು ಕುಸ್ತಿಗಳು ಏರ್ಪಡುತ್ತವೆ ಅಂತ ಕಾಣಿಸುತ್ತೆ. ಅಂದರೆ ಸ್ಪರ್ಧೆ ಅನ್ನೋದು ಅಂತಿಮವಲ್ಲ, ಆದರೆ ಒಂದು ರೀತಿಯಲ್ಲಿ ಸ್ಪರ್ಧಾಳುಗಳನ್ನು ಹುರಿದುಂಬಿಸುವಂತಹ ಒಂದು ಮಾರ್ಗ. ಹಾಗಾಗಿ ನಾವು ಬದುಕನ್ನು ಹೇಗೆ ಕಾಣಬೇಕು ಅಂತಂದರೆ ಅದರ ಸೋಲು ಗೆಲುವುಗಳ ಮೇಲೆ ನಿರ್ಧಾರ ಮಾಡತಕ್ಕಂತಹದ್ದಲ್ಲ, ಅದರ ಸಾಫಲ್ಯ ಇರೋದು ಅದನ್ನು ಹೇಗೆ ಎದುರಿಸಿ ಪ್ರತಿ ಕ್ಷಣವೂ ಅದರ ಜೊತೆಯಲ್ಲಿ ಅನುಸಂಧಾನ ಮಾಡ್ತಾನೆ ಅನ್ನೋದ್ರ ಮೂಲಕ. ಹಾಗಾಗಿ ಜೀವನ ಅನ್ನೋದು ಒಂದು ರೀತಿಯ ಅನುಸಂಧಾನ, ಪ್ರಕೃತಿಯ ಮತ್ತು ವ್ಯಕ್ತಿಯನ್ನೊಡೆಗೆ ನಡೀತಕ್ಕಂತಹ ಒಂದು ಹೊಂದಾಣಿಕೆ, ಒಂದು ಸಂವಾದ. ಈ ಸಂವಾದದಲ್ಲಿ ತಾನು ಬಿಟ್ಟುಕೊಡ್ತಾ ಪ್ರಕೃತಿಯಿಂದ ಪಡೀತಾ ಇರ್ತಕ್ಕಂತಹ ಕೊಳು ಕೊಡುಗೆಗಳು ಸದಾಕಾಲ ನಡೀತಾ ಹೋಗ್ತಾ ಇರ್ತವೆ. ಆದ್ದರಿಂದ ಒಂದು ರೀತಿಯ ತಾತ್ವಿಕ ವಿವೇಚನೆ ಅಥವಾ ತಾತ್ವಿಕ ನಿಲುವು ಈ ಬದುಕಿನಲ್ಲಿ ಇದ್ದರೆ ನಮ್ಮ ಬದುಕು ನಿರಾಸೆಯಿಂದ ಕೂಡುವುದಿಲ್ಲ, ಮತ್ತಷ್ಟು ನಾವು ಹೋರಾಡುವುದಕ್ಕೆ ಪ್ರೇರಣೆಯನ್ನು ಉಂಟು ಮಾಡುತ್ತೆ ಅನ್ನುವುದು ನಾವು ತಿಳ್ಕೊಳ್ಬೇಕಾಗಿರುವ ಅರ್ಥ.
1: ಕಗ್ಗದ ಸಿರಿ, DVG ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಚೈತ್ರ ರಘುನಂದನ್, ವ್ಯಾಖ್ಯಾನ ಡಾಕ್ಟರ್ PV ನಾರಾಯಣ, ಸಂಯೋಜನೆ TV ವಿದ್ಯಾಶಂಕರ್, AV ವಿನೋದ್ ಕುಮಾರ್ ಹಾಗೂ MG ಶ್ರೀಹರ್ಷನ್. ನಿರ್ಮಾಣ MShivaram. ಕಗ್ಗದ ಸಿರಿ.
2: ಆಕಾಶವಾಣಿ ಕಾರವಾರ FM ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು.
3: ದಾವಣಗೆರೆಯ GM ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
4: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
5: ಸಾಯಿ ಬಾಲ್.
6: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
7: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು June 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
8: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
7: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30th.
8: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
7: ಲಿಡ್ಕರ್, ನಂಬಿಕೆ ನಿರಂತರ.
9: ಆತ್ಮೀಯ ಕೇಳುಗರೆ, ಆಕಾಶವಾಣಿಯ 90th ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ ಇದೇ ಭಾನುವಾರ ದಿನಾಂಕ 24 May 2026 8:00 ನಿಮ್ಮ ನೆಚ್ಚಿನ ಆಕಾಶವಾಣಿಯ ಕಾರವಾರ ಕೇಂದ್ರ 102.3 ಮೆಗಾಹರ್ಟ್ಸ್ಗಳು ಹಾಗೂ ನ್ಯೂಸ್ ಆನ್ ಏರ್

ಆಪ್ನಲ್ಲೂ ಕೂಡ ಕೇಳಲು ಲಭ್ಯವಿದೆ. ತಪ್ಪದೇ ಕೇಳಿ. ಇದೇ ಭಾನುವಾರ ದಿನಾಂಕ 24 ಮೇ 2026 ರಾತ್ರಿ 8 ಗಂಟೆಗೆ ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ

ಕೇಳುಗರೆ, ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಸೂರ್ಯನ ಶಾಖ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಬಿಸಿಗಾಳಿ ಶಾಖದ ಹೊಡೆತದಿಂದಾಗಿ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ. ಸಾರ್ವಜನಿಕರಿಗಾಗಿ ಮುನ್ನೆಚ್ಚರಿಕಾ ಕ್ರಮಗಳು: ಬಾಯಾರಿಕೆ ಇಲ್ಲದಿದ್ದರೂ ಸಾಕಷ್ಟು ನೀರು ಕುಡಿಯಿರಿ. ಹಗುರ, ತಿಳಿ ಬಣ್ಣದ, ಸಡಿಲವಾದ ಮತ್ತು ಹತ್ತಿ ಬಟ್ಟೆಗಳನ್ನ ಧರಿಸಿ. ಬಿಸಿಲಿನಲ್ಲಿ ಹೋಗುವಾಗ ರಕ್ಷಣೆಗಾಗಿ ಕನ್ನಡಕ, ಛತ್ರಿ, ಟೋಪಿ, ಬೂಟುಗಳು ಅಥವಾ ಚಪ್ಪಲಿಗಳನ್ನ ಬಳಸಿ. ಹೊರಗಿನ ಉಷ್ಣತೆಯೂ ಹೆಚ್ಚಿರುವಾಗ ಶ್ರಮದಾಯಕ ಚಟುವಟಿಕೆಗಳನ್ನ ಆದಷ್ಟು ತಪ್ಪಿಸಬೇಕು. ಪ್ರಯಾಣಿಸುವಾಗ ನೀರನ್ನ ಜೊತೆಯಲ್ಲಿಯೇ ಕೊಂಡೊಯ್ಯಿರಿ. ನಮ್ಮ ದೇಹವನ್ನ ನಿರ್ಜಲೀಕರಣಗೊಳಿಸುವಂತಹ ಆಲ್ಕೋಹಾಲ್, ಚಹಾ, ಕಾಫಿ ಮತ್ತು ಕಾರ್ಬೋನೇಟೆಡ್ ತಂಪು ಪಾನೀಯಗಳನ್ನ ಸೇವಿಸದಿರಿ. ಅದರ ಬದಲಾಗಿ ನಿಂಬೆ ನೀರು, ಮಜ್ಜಿಗೆ ಅಥವಾ ಮನೆಯಲ್ಲಿಯೇ ತಯಾರಿಸಿದಂತಹ ಪಾನೀಯಗಳನ್ನ ಹೆಚ್ಚು ಬಳಸಿ. ಹೆಚ್ಚು ನೀರಿನಂಶವಿರುವಂತಹ ಹಣ್ಣುಗಳನ್ನ ಮತ್ತು ಎಳೆನೀರನ್ನ ಸೇವಿಸಿ. ತಲೆ ಸುತ್ತು, ಮೂರ್ಛೆ ಅಥವಾ ಅನಾರೋಗ್ಯ ಅನಿಸಿದಲ್ಲಿ ತಕ್ಷಣ ವೈದ್ಯರಿಗೆ ಭೇಟಿ ಮಾಡಿ. ಹೆಚ್ಚು ತಾಪಮಾನಕ್ಕೆ ಒಳಗಾದ ವ್ಯಕ್ತಿಯನ್ನ ನೆರಳಿನಲ್ಲಿ ತಂಪಾದ ಸ್ಥಳಕ್ಕೆ ಸ್ಥಳಾಂತರಿಸಿ ಅವರ ದೇಹದ ಉಷ್ಣತೆ ತಗ್ಗಿಸಲು ತಲೆ ಮೇಲೆ ನೀರನ್ನ ಹಾಕಿ ಅವರಿಗೆ ಪ್ರಥಮ ಚಿಕಿತ್ಸೆ ನೀಡಿ. ವ್ಯಕ್ತಿಯು ದೀರ್ಘಕಾಲದವರೆಗೆ ಅಸ್ವಸ್ಥವಿದ್ದಲ್ಲಿ ಅಥವಾ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರೆ ವೈದ್ಯರನ್ನ ಸಂಪರ್ಕಿಸಿ.

ಆಕಾಶವಾಣಿ ಕಾರವಾರ. ಹಾಡಿಗೊಂದು ಗೀತ.

0: ಆತ್ಮೀಯ ಕೇಳುಗರಿಗೆಲ್ಲ ಹಾಡಿಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇನೆ. ನಾನು ನೀತಾ ನಾಯ್ಕ್. ಕೆಳಗುರಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ದೂರವಾಣಿ ಸಂಖ್ಯೆ 2253455, ಎಸ್ಟಿಡಿ ಕೋಡ್ 08382 ಅಥವಾ ಮೊಬೈಲ್ ಸಂಖ್ಯೆ 9480249740ಗೆ ಕರೆ ಮಾಡಬಹುದು. ಕರೆ ಬರ್ತಾ ಇದೆ, ನೋಡೋಣ. ಹಲೋ, ನಮಸ್ಕಾರ. ನಮಸ್ಕಾರ, ಯಾರು ಮಾತಾಡ್ತಿರೋದು? ಆರಾಮಿದ್ದೀವಿ. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹಾ, ಹೇಳಿ, ಕೇಳಿಸ್ತಾ ಇದೆ, ಹೇಳಿ. ಹಾ, ಹೌದೌದು, ಹೇಳಿ ಹೇಳಿ, ಕೇಳಿಸ್ತಾ ಇದೆ ಈಗ. ಹೌದು ಹೌದು, ರಾತ್ರಿಯಿಂದ ಬಹಳ ಮಳೆ ಬರ್ತಾ ಇದೆ. ಹೌದಲ್ವಾ?
1: ಹಾ, ರಾತ್ರಿ ಎಲ್ಲ ಒಂದು 3 ಅವರ್ 4 ಅವರ್ ಚೆನ್ನಾಗಿ ಆಯ್ತು.
0: ಹೌದಲ್ಲ, ಇಲ್ಲೂ ಇದೆ ಮಳೆ.

0: ಜೋರಾಗಿದೆ ಮಳೆ, ರಾತ್ರಿ ಎಲ್ಲ ತುಂಬ ಇತ್ತು ಮಳೆ. ಹೌದಲ್ವಾ,
1: ಸರಿ.
0: ಹೌದು ಹೌದು. ಯಾವ ಗೀತೆಯನ್ನು ಹಾಡ್ತಿದ್ದೀರಾ ಇರಣ್ಣ ಅವರೇ?
1: ಇವತ್ತು ಪ್ರಯತ್ನ ಮಾಡಿದಂಗೆ ಕೇಳ್ಕೊಂತ.
0: ಹಾಂ ಹೇಳಿ ಹೇಳಿ ಹಾಡಿ.
1: ಹಾಗಾಗಿ ಯಾವುದು ಹಾಡಬೇಕು ಅನ್ನೋದೇ ಮನಸ್ಸಿಗೆ.
0: ಯಾವುದು ಹಾಡಬೇಕು ಅಂತ ಇನ್ನೂ ಡಿಸೈಡ್ ಮಾಡಿಲ್ವಾ?
1: ಅದನ್ನೇ ಪ್ರಯತ್ನ ಮಾಡ್ತಿದ್ದೇನೆ, ಟ್ರೈ ಮಾಡೋಣ. ಯಾವ್ದು ಚೆನ್ನಾಗಿ ಮಳೆ ಒಂದು ಬಂದಿತ್ತಲ್ಲ, ಹಾಗಾಗಿ ನಾನು ಮೇಲ್ಗಡೆ ಇದ್ದೆ, ನಿಮ್ಮ ಮನೆ ಮೇಲ್ಗಡೆ ಹಂಗೆ ಕೇಳ್ತಾನೆ ಇದ್ದೆ, ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ.
0: ಹೌದಾ,
1: ಸರಿ ಮೇಡಮ್. ಇವತ್ತು ನಮ್ಮ ಸೋದರ ಮೊಮ್ಮಗಳು ಕೃತಿಕಾ ಅಂತ ಹೇಳ್ಬಿಟ್ಟು ಜನ್ಮದಿನ ಇದೆ ಮೇಡಮ್.
0: ಓ ಹೌದಾ.
1: ಹಾಂ ಮೇಡಮ್, ಹಾಗಾಗಿ ಅವಳಿಗೋಸ್ಕರ ಒಂದು ಹಾಡು ಹೇಳ್ಬಿಡ್ತೀನಿ.
0: ಹಾಡಿ ಹಾಡಿ ಹಾಡಿ.
1: ಈ ಸುದಿನ ನಿನ್ನ ಜನುಮದಿನ, ಈ ಸುದಿನ ನಿನ್ನ ಜನುಮದಿನ, ಸಂತೋಷದ ಈ ಸುದಿನ, ಈ ಸುದಿನ ನಿನ್ನ ಜನುಮದಿನ, ಕಳೆಯದು ಮರೆಯಲಿ ಹೊಸತನ ತರುತ್ತಲಿ, ಈ ಸುದಿನ ನಿನ್ನ ಜನುಮದಿನ, ನಿಮ್ಮಯ ಪ್ರೀತಿ ಹೂವಿನ ರೀತಿ, ಅಂದಗೆ ಕಣ್ಣನು ತೆರೆಸುವ ಜ್ಯೋತಿ, ನಿಮ್ಮಯ ಪ್ರೀತಿ ಹೂವಿನ ರೀತಿ, ಅಂದಗೆ ಕಣ್ಣನು ತೆರೆಸುವ ಜ್ಯೋತಿ, ಕಲ್ಲಿನ ಮನಸ್ಸುಲ್ಲಿ, ಕಲ್ಲಿನ ಮನಸ್ಸನ್ನು ಕರಗಿಸಪುಲ್ಲಿ, ಪಾಪವ ತೊಳೆದು ಪ್ರೀತಿಯ ತಿಲುಮೆ, ಈ ಸುದಿನ ನಿನ್ನ ಜನ್ಮದಿನ, ಸಂತೋಷದ ಈ ಸುಭದಿನ, ಈ ಸುದಿನ ನಿನ್ನ ಜನ್ಮದಿನ.
0: ತುಂಬಾ ಚೆನ್ನಾಗಿ ಹಾಡಿದ್ದೀರಿ.
1: ಅಳಿ ದೇವರು ಇಲ್ಲದ ಗುಡಿ
0: ಇರಣ್ಣವರೇ. ಚೆನ್ನಾಗಿ ಹಾಡಿದ್ದೀರಾ ಇರಣ್ಣ ಅವರೇ.
1: ಪ್ರಯತ್ನ ಮೇಡಮ್.
0: ಪ್ರಯತ್ನ ಚೆನ್ನಾಗಿ ಮಾಡಿದ್ದೀರಾ, ಆಯ್ತಾ?
1: ಹಾ ಮೇಡಮ್, ಇವತ್ತು ನಮ್ಮ ಸೋದರ ಮಾವನ ಮಗಳು ಮೇಡಮ್, ಅವಳಿಗೆ ಮೂರನೇ ಆಗುತ್ತೆ ಆಂಗ್ಲ ಭಾಷೆ ವಿದ್ಯಾಭ್ಯಾಸ ಮಾಡ್ತಾಯಿದ್ದಾಳೆ.
0: ಶುಭಾಶಯಗಳನ್ನ ಹೇಳ್ತಾ ನಾವೊಂದು ಈಗ ಪೆದ್ದ ಗೆದ್ದ ಚಿತ್ರದ ಒಂದು ಹುಟ್ಟುಹಬ್ಬದ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೇನೆ. ಕರೆ ಮಾಡಿದ್ದಕ್ಕೆ
1: ಧನ್ಯವಾದಗಳು. ಬೆಳಗಿನ ಶುಭೋದಯ ಗಂಗಾವತರಣ ಕಡೆಯಿಂದ, ಹಾಗೇನೆ ನಮ್ಮ ಸೊಸೆಗೆ ಜನ್ಮದಿನ ಶುಭಾಶಯಗಳು.
0: ಆಯ್ತು ಸರ್.
1: ಹಾಗೇನೆ ಇವತ್ತು ಸಹೋದರ ದಿನ ಅಂತಾನು ಕರೀತಾರೆ ಎಲ್ಲ ನಮ್ಮ ಆಕಾಶವಾಣಿ ಸಹೋದರರಿಗೆ. ಸಹೋದರ ದಿನ
0: ಧನ್ಯವಾದಗಳು ಇರಣ್ಣ ಅವರೇ.
1: ನಮಸ್ತೆ
0: ನಮಸ್ತೆ.

0: ಹಲೋ,
1: ನಮಸ್ತೆ. ಶುಭ ಮುಂಜಾನೆ.
0: ಶುಭ ಮುಂಜಾನೆ, ಯಾರು ಮಾತಾಡ್ತಿರೋದು?
1: ನಾವು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಮರಮನಹಳ್ಳಿಯಿಂದ ಟಿಸಿ ಬಸವರಾಜ.
0: ಕೆಸಿ ಬಸವರಾಜ್, ಬಸವರಾಜ್ ಅವರೇ, ಸ್ವಾಗತ ಕಾರ್ಯಕ್ರಮಕ್ಕೆ.
1: ಸ್ವಾಗತ, ಅಭಿನಂದನೆ. ನೀವು ಈ ಕಾರ್ಯಕ್ರಮದ ಶೀರ್ಷಿಕೆ ಗೀತ ಹಾಕಿದ್ರಲ್ಲ, ಆ ಗೀತೆಯನ್ನ ಹಾಡ್ಬೇಕು ಅಂತ ಮಾಡಿದೀನಿ. ಯಶವಂತ ಅಳಿಬಂಡೆ ಆಡಿರುವ ಗೀತೆ, ಕೆ ಎಂ ಬಿ ಶ್ರೀನಿವಾಸ ಮೂರ್ತಿ ಅವರ ಕವನ. ಆಡಲಿ ಕೋಗಿಲೆ ಅಭಿಮಾನದಲ್ಲಿ ಕನ್ನಡ ಗೀತೆಯನ್ನು, ಆಡಲಿ ಕೋಗಿಲೆ ಕನ್ನಡ ಗೀತೆಯನ್ನು, ಕುಣಿಯಲಿ ಕನ್ನತನವನ್ನು, ಕುಣಿಯಲಿ ನಾಟ್ಯರ ಕನ್ನತನವನ್ನು, ಆಡಲಿ ಕೋಗಿಲೆ ಅಭಿಮಾನದಲ್ಲಿ ಕನ್ನಡ ಗೀತೆಯನ್ನು, ಅರಳಲಿ ಗಳು ಕನ್ನಡ ನೆಲದಲ್ಲಿ, ದುಂಬಿಗನ್ನಡ ಇರುವೆ ಮನೆಯಲ್ಲಿ, ಕಾರ್ಮೋಳು ನೀರಾವರದ ಸುರಿಯಾಗಿ ಕೋಗಿಲೆ ಅಭಿಮಾನದಲ್ಲಿ ಕನ್ನಡ, ಕೆಸರಿನ ಕುಳದಲ್ಲಿ ನೈಲೆ ತುಂಬಗಳು ನಗುತ್ತಿರುವ ಹುಣ್ಣಿನ ಚಂದಿರ ಅದನ್ನು ಸಂಪ್ರೀತಿಯ ಮನದಿ, ಕನ್ನಡ ಸುಂದರ ಚಿತ್ತನ ಕಟ್ಟಲೆ ಸ್ಫೂರ್ತಿಯನ್ನೆತ್ತಿ ಕವಿತೆ ಬರೀ ನಾನಾಗುತ್ತ. ಆಡಲಿ ಕೋಗಿಲೆ ಅಭಿಮಾನದಲ್ಲಿ ಕನ್ನಡ ಗೀತೆಯನ್ನು, ಕೊನೆಯಲ್ಲಿ ಕನ್ನಡ ಒಂದು, ಆಡಲಿ ಕೋಗಿಲೆ ಅಭಿಮಾನದಲ್ಲಿ ಕನ್ನಡ ಗೀತೆಯನ್ನು.
0: ತುಂಬಾ ಚೆನ್ನಾಗಿ ಹಾಡಿದ್ರ ಬಸವರಾಜ್ ಅವರೇ, ಕನ್ನಡದ ಬಗ್ಗೆ ಇರುವಂತ ಅಭಿಮಾನ. ಹೌದಲ್ವಾ,
1: ನಿಮ್ ಶೀರ್ಷಿಕೆ ಗೀತೆ ಕೇಳಿದಾಗ ನನಗೆ ಬಹಳ ಇದಾಗ್ತದೆ ಮೇಡಮ್.
0: ಕಾಯ್ತಾ ಇದ್ರಿ ಪರವಾಗಿಲ್ಲ, ತುಂಬಾ ಚೆನ್ನಾಗಿ ಹಾಡಿದ್ದೀರಾ ಬಸವರಾಜ್ ಅವರೇ. ಈಗ ನಾನು ಕನ್ನಡದ ಬಗ್ಗೆ ಇರುವಂತ ಒಂದು ಗೀತೆಯನ್ನ ನಿಮ್ಗೋಸ್ಕರ ಪ್ರಸಾರ ಮಾಡ್ತಿದ್ದೀನಿ. ಬಸವರಾಜ್ ಅವರೇ ಕರೆ ಮಾಡಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ತೆ,
1: ಅವಕಾಶ ಕೊಟ್ಟು
0: ಧನ್ಯವಾದಗಳು ಸರ್.
2: ಕೇಳ್ತಾ ಇದ್ದೀರಾ, ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ನವೀನ್ ಕೃಷ್ಣ.

0: ಹಲೋ
1: ಹಲೋ
0: ನಮಸ್ತೆ, ಬೇಲೂರು ತಾಲೂಕು ಪರ್ವತದ ರೂಪಾ.
1: ರೂಪಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
0: ನಿಮಗೂ ಧನ್ಯವಾದಗಳು ಮೇಡಮ್.
1: ಹಾ ಮೇಡಮ್, ಹೇಳಿ, ತಿಂಡಿ ಎಲ್ಲ ಆಯ್ತಾ?
0: ತಿಂಡಿ ಎಲ್ಲ ಆಯ್ತು ಮೇಡಮ್.
1: ಯಾವ ಗೀತೆಯನ್ನು ಹಾಡ್ತಿದ್ರೆ
0: ಮೇಡಮ್? ಕಳೆದವರ ಏನಾನ ಅನ್ಸಿದ್ದೆ, ಆದ್ರೆ ಲೈಫ್ ಸಿಕ್ಲಿಲ್ಲ, ಇವಾಗ ಅದೇ ಹಾಡಿ ಹೇಳ್ತೀನಿ.
1: ಹಾಡಿ ಹಾಡಿ, ತೊಂದ್ರೆ ಇಲ್ಲ.
0: ಕೃಷ್ಣ ಪ್ರಣಯ ಸಖಿಯಿಂದ
1: ಹಾಡಿ ಹಾಡಿ ಮೇಡಮ್.
0: ವಾಪರ ದಾಟದ ನನ್ನ
1: ಹಲೋ

0: ಹಲೋ
1: ಹಲೋ ನಮಸ್ಕಾರ
0: ನಮಸ್ಕಾರ ನಮಸ್ಕಾರ
1: ನಮಸ್ಕಾರ
0: ಹಾಂ ನಮಸ್ಕಾರ ಸರ್, ಯಾರು ಮಾತಾಡ್ತಿರೋದು ಸರ್?
1: ನಾವು ಕೊಪ್ಪಳ ಜಿಲ್ಲಾ ಭಾಗ್ಯನಗರ ಪಟ್ಟಣದಿಂದ ಮುತ್ತಣ್ಣ ಚಿತ್ರಗಾರ.
0: ಮುತ್ತಣ್ಣ ಅವರಾ?
1: ಆರಾಮೇನ್ರಿ ಮೇಡಮ್?
0: ಹಾಂ ಆರಾಮ್. ನೀವು ಹೇಗಿದ್ದೀರಾ?
1: ಮೇಡಮ್ ಅವರ
0: ಯಾವ ಹಾಡನ್ನು ಹಾಡ್ತಿದ್ದೀರಾ ಮುತ್ತಣ್ಣ ಅವರೇ?
1: ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಒಂದು ಎರಡು ಲೈನ್ ಹಾಡಬೇಕಂತ ಮಾಡಿದ್ರೆ.
0: ಹಾಡಿ ಹಾಡಿ ಸರ್.
1: ನಿನ್ನ ಕಂಗಳ ಬಿಸಿಯ ಹನಿಗಳು ನೋರು
0: ಬಹುಶಃ ಕರೆ ಕಟ್ಟಾಗಿದೆ ಅನಿಸುತ್ತೆ. ಇವಾಗ ಅವರಿಗೋಸ್ಕರ ಒಂದು ಗೀತೆಯನ್ನು ಪ್ರಸಾರ ಮಾಡ್ತಿದ್ದೇನೆ. ರೂಪಾ ಅವರು ಮತ್ತು ಮುತ್ತಣ್ಣ ಅವರು ಕರೆ ಮಾಡಿದರು, ಅವರಿಗೋಸ್ಕರ ಈ ಗೀತೆ.

0: ಹಲೋ
1: ಹಲೋ
0: ಹಾಂ ನಮಸ್ತೆ ನಮಸ್ತೆ ಸರ್, ಯಾರು ಮಾತಾಡ್ತಿರೋದು?
1: ಮೇಡಮ್ ಮಹೇಶ್
0: ಮಹೇಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ ಮಹೇಶ್ ಅವರೇ, ಯಾವ ಗೀತೆಯನ್ನು ಹಾಡ್ತಿದ್ದೀರಾ ಇವತ್ತು ಕಾರ್ಯಕ್ರಮದಲ್ಲಿ? ಹೌದು, ಮಳೆ ಇದೆ, ಮಳೆ ಇದೆ, ಇಲ್ಲೂ ಕೂಡ ಮಳೆ ಆಯ್ತು ರಾತ್ರಿ.
1: ತಂಪಾದ ವಾತಾವರಣ.
0: ಹೌದು ಹೌದು, ಈ ತಂಪಾದ ವಾತಾವರಣದಲ್ಲಿ ಯಾವ ಗೀತೆಯನ್ನು ಹಾಡಕ್ಕೆ ಇಷ್ಟಪಡ್ತೀರಾ ಸರ್?
1: ಮೇಡಮ್

0: ஹலோ,
1: மேடம்.
0: நமஸ்தே சார்.
1: ಮಹೇಶ್
0: ಸರ್, ಯಾವ ಗೀತೆ ಹಾಡ್ತಾ ಇದ್ರಲ್ಲ ಹಾಡಿ. ಚೆನ್ನಾಗಿ ಹಾಡಿದ್ರ.

0: ಅವರೇ, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಈಗ ನಿಮಗೋಸ್ಕರ ಒಂದು ಗೀತೆಯನ್ನು ಪ್ರಸಾರ ಮಾಡ್ತೇನೆ, ಅದಕ್ಕೂ ಮೊದಲು ಒಂದು ವಾಣಿಜ್ಯ ಪ್ರಕಟಣೆಗಳು. ಆಯ್ತಾ? ಧನ್ಯವಾದಗಳು ಸರ್. ಧನ್ಯವಾದಗಳು.
1: ಹಲೋ
2: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
1: ಮತ್ತೆ?
2: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
1: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
3: ಸರ್, ಅಷ್ಟೊಂದ್ ಎಲ್ಲಿಂದ ಕೊಡ್ಲಿ?
1: ಒಂದು ಲಿಂಕ್ ಕಳಿಸಿದೀನಿ, ಈಗ್ಲೇ ಪ್ರೊಸೆಸಿಂಗ್.
2: 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
1: ಸರ್, 2 ಲಕ್ಷ
4: ಏನಾಯ್ತಪ್ಪ?
3: ಮಗಳೆ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆಯಂತೆ.
2: ಅರೆ,
3: ಕಟ್ ಮಾಡಿದ್ರು.
4: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ. ಇದೆಲ್ಲ ಫ್ರಾಡ್.
3: ಫ್ರಾಡ್?
4: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
1: ಹಣ ಕಳ್ಕೊಳ್ತೀರಾ.
5: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು?
1: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ ಮೇಡಮ್.
0: ಸುಬ್ರಹ್ಮಣ್ಯ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ಥ್ಯಾಂಕ್ ಯು ಮೇಡಮ್.
0: ಹೇಳಿ ಸುಬ್ರಹ್ಮಣ್ಯ ಅವರೇ, ಯಾವ ಗೀತೆಯನ್ನು ಹಾಡ್ತಿದ್ದೀರಾ ಇವತ್ತು?
1: ಮೇಡಮ್, ನಾನು ರಾಜೇಶ್ವರಿ ಚಿತ್ರದೇ ಒಂದು ತಗೊಂಡಿದ್ದೀನಿ ಮೇಡಮ್.
0: ಹಾಡಿ ಹಾಡಿ.
1: ಎಸ್ ಪಿ ಬಾಲಸುಬ್ರಹ್ಮಣ್ಯ ಮಾಡಿರೋದು.
0: ಹಾಡಿ ಸರ್.
1: ಬಾಳನಂದನದಲ್ಲಿ ಒಂದು ಶುಭ ದಿನದಲ್ಲಿ ಹೂವಿಗೂ ದುಂಬಿಗೂ ಹೂವಿಗೂ ದುಂಬಿಗೂ ಜೊತೆಯಾಯಿತು ಎಣ್ಣು ಕಣ್ಣುಗಳಲ್ಲಿ ಕಣ್ಣ ಮಾತುಗಳಲ್ಲಿ ಹೆಣ್ಣು ಕಂಡುಗಳಲ್ಲಿ ಕಣ್ಣ ಮಾತುಗಳಲ್ಲಿ ಆನಂದಮಯ ರಮ್ಯ ಬಲವಾದ ಬಾಳನಂದನದಲ್ಲಿ ಪ್ರೇಮಗಳಲ್ಲಿ ಮದುವೆ ಮಂಗಳವ ಪ್ರೇಮ ಕುಸುಮಗಳಲ್ಲಿ ಮದುವೆ ಮಂಗಳ ಒಲಿದ ಮಂಗಳ ದಶ

0: ಹತ್ತಿರವಾಯಿತು. ಹೂ ಕೆಲ್ಲ ಹಾಕಿ ಚಂದ ಲೋಕದ ಬೀದಿ, ಹೂ ಕೆಲ್ಲ ಹಾಕಿ ಚಂದ ಲೋಕದ ಬೀದಿ, ಗಂಧರ್ವ ಲೋಕವೇ ತೆರೆಯಿತು ಬಾಲನಂದನದಲ್ಲಿ, ಶುಭದ್ರದಲ್ಲಿ ಹೂವಿಗೂ ದುಂಬಿಗೂ ಜೊತೆಯಾಯಿತು. ನಲಿವ ಸುಂದರಲತೆ ಕೆಲವ ಸುಮವಂತಾಳೆ, ನಲಿವ ಸುಂದರಲತೆಯು ಕೆಲವು ಸುಮವಂತಾಳೆ, ಮಧುರ ಕಂಪನು ತರಕ್ಕೆಲ್ಲ ದರೆಗೆ ಬಾಲನಂದನದಲ್ಲಿ ಒಂದು ಶುಭ ದಿನದಲ್ಲಿ ಹೂವಿಗೂ ದುಂಬಿಗೂ ಜೊತೆಯಾಯಿತು.
1: ತುಂಬಾ ಚೆನ್ನಾಗಿ ಹಾಡಿದ್ದೀರಾ ಸುಬ್ರಹ್ಮಣ್ಯ ಅವರೇ.
2: ಥ್ಯಾಂಕ್ ಯು ಮೇಡಮ್.
1: ಕಾರ್ಯಕ್ರಮಕ್ಕೆ ಹೀಗೆ ಕರೆ ಮಾಡ್ತಾ ಇರಿ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್ ನಿಮಗೆ. ಈಗ ಒಂದು ಗೀತೆಯನ್ನು ಪ್ರಸಾರ ಮಾಡ್ತೀನಿ, ಒಂದು ಜನಪದ ಗೀತೆಯನ್ನು ನಿಮಗೋಸ್ಕರ ಪ್ರಸಾರ ಮಾಡ್ತೀನಿ, ಆಯ್ತಾ?
2: ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್,
1: ಧನ್ಯವಾದಗಳು.

0: हेलो हेलो
1: नमस्ते
0: नमस्ते सर, यार ಮಾತಾಡ್ತಿರೋದು?
1: ಗಜಾನನ್
0: ಗಜಾನನ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ ಸರ್, ಯಾವ ಗೀತೆಯನ್ನು ಹಾಡ್ತಿದ್ದೀರ ಇವತ್ತು? ಭಕ್ತಿ ಗೀತೆಯನ್ನು ಹಾಡಿ ಸರ್. ಹಾಡಿ ಸರ್. ಉದಯ ವಾಸ.

0: ಧನ್ಯವಾದಗಳು ಸರ್, ತುಂಬ ಚೆನ್ನಾಗಿ ಹಾಡಿದ್ದೀರಾ, ಒಳ್ಳೆಯ ಗೀತೆ. ಈಗ ನಾನು ಕೂಡ ನಿಮಗೋಸ್ಕರ ಒಂದು ಭಕ್ತಿಗೀತೆಯನ್ನು ಪ್ರಸಾರ ಮಾಡ್ತೀನಿ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರು ಹಾಡಿರುವಂತಹ ಗೀತೆಯನ್ನು ಪ್ರಸಾರ ಮಾಡ್ತೀನಿ. ಅದಕ್ಕೂ ಮೊದಲು ಒಂದು ವಾಣಿಜ್ಯ ಪ್ರಕಟಣೆ ಆಯಿತಾ? ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಗಜಾನನವರೇ.
1: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು.
2: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
1: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸ್ತಾರೆ.
2: ಹಾಗಾದ್ರೆ ಸರಿಯಾದ ನಂಬರ್?
1: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
2: ನೀವು ಉಳಿಸಿ ಬಿಟ್ರಿ ಅಕ್ಕ,
1: ಕೆಲ್ಸದಿಂದಲ್ಲ.
2: ಮಾಡ್ತೀನಿ. ಆರ್ ಬಿ ಐ ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.

0: ಹಲೋ
1: ಹಲೋ
0: ಹಲೋ ನಮಸ್ತೆ, ಯಾರು ಮಾತಾಡ್ತಿರೋದು?
1: ಮೇಡಮ್ ನಿರಂಜನ್, ಬೀರೂರಿಂದ. ಮೇಡಮ್
0: ನಿರಂಜನ್ ಅವರು ಬೀರೂರಿಂದ ಕರೆ ಮಾಡ್ತಿದ್ದೀರಾ?
1: ಮೇಡಮ್ ಇದು ನಾವು ಬೇರೆ ಮಾತಾಡ್ಬೇಕಾದ್ರೆ ಕೇಳ್ಬೇಕಾರೆ ಕಟ ಕಟ ಅಂತ ಇರುತ್ತೆ ಮೇಡಮ್, ಸರಿ ಇದೆ ಸಿಗಲ್ಲ ಮೇಡಮ್.
0: ಹೌದಾ, ಲೈನಲ್ಲಿ ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಇರ್ಬೋದು. ಸರಿ ಸರ್, ನೀವು ಯಾವ ಗೀತೆಯನ್ನು ಹಾಡ್ತಿದ್ದೀರಾ ಇವಾಗ?
1: ಮೇಡಮ್ ಒಂದು ಜನಪದ ಗೀತೆ ಹೇಳ್ತೀನಿ ಮೇಡಮ್.
0: ಹಾಡಿ ಹಾಡಿ ಸರ್.
1: ಕೈ ತುತ್ತು ತಿನ್ನಿಸಿದ್ದೆ, ಜೋಗುಳವ ಹಾಡಿದ್ದೆ.

0: ಇದ್ದೆ, ತಂಗಿಯೇ ನಿನ್ನ ಬೆಳೆಸಿದ್ದೆ, ಹೂವಾಗಿ ಕಂಡಾದ ಮನೆಗೋಗಿ ಮರಿಬೇಡ, ಮರೆವುದು ಹೇಗಣ್ಣ ನನ್ನ ಕಣ್ಣು ನೀನಣ್ಣ, ಅಚಲವು ಎಂದಿಗೂ ಬಾಲ ಬಣ್ಣ, ಅಚಲವು ಎಂದಿಗೂ ಬಾಲ ಬಣ್ಣ, ಅಣ್ಣ ಮರೆತಾರೆ ಉಳಿದು ಇರದಣ್ಣ, ಅತ್ತೆ ಮಾವಂದಿರು ತಂದೆ ತಾಯಂತೆ, ಗಂಡಾನೇ ನಿನಗೆ ಸೌಭಾಗ್ಯ, ಗಂಡಾನೇ ನಿನಗೆ ಸೌಭಾಗ್ಯ, ನನ್ನ ತಂಗಿ ಭೇದವ ಮಾಡ್ರೆ ಬಾಳಮ್ಮ, ನಿನ್ನ ಮಾತು ಮೀರ್ಲಾರೆ ಭೇದವ ಮಾಡಲಾರೆ, ಅವರ ಎದುರಾಗಿ ನಡೆಲಾರೆ, ಅವರ ಎದುರಾಗಿ ನಡೆಲಾರೆ, ಅಣ್ಣಯ್ಯ ಅರಸಿ ಕಳಿಸಣ್ಣ ಆ ಮನೆಗೆ, ಒಡಿಬೇಡ ಸಂಸಾರ ನಿನಗಿರಲಿ ಹೆಚ್ಚಾರ, ಸಿರಿ ಬಂದ್ರೆ ಮರಿಬೇಡ ತವರೂರ, ಸಿರಿ ಬಂದ್ರೆ ಮರಿಬೇಡ ತವರೂರ, ನನ್ನ ತಂಗಿ ಸಿರಿಯಲ್ಲಿ ನೀತಿ ಬಿಡಬೇಡ, ಸಿರಿಯು ನನಗೆ ಕಣ್ಣ ಗಂಡಾನೆ ಮಿಗಿಲಣ್ಣ, ನಶ್ವರದ ಹಾಬಾಳು ಇರಲೇಕೆ, ನಶ್ವರದ ಹಾಬಾಳು ಇರಲೇಕೆ, ಅಣ್ಣಯ್ಯ ನಿನ್ನಂತ ಅಣ್ಣ ಪಡೆದಾಗ, ಸಲಿಗೆಯು ತರವಲ್ಲ ಅತಿ ಮಾತು ಒಳಿತಲ್ಲ, ಸುಳ್ಳು ಎಂದೆಂದಿಗೂ ನಿಜವಲ್ಲ, ಸುಳ್ಳು ಎಂದೆಂದಿಗೂ ನಿಜವಲ್ಲ, ನನ್ನ ತಂಗಿ ಸೋಮಾರಿ ಬಾಳು ಬಾಳಲ್ಲ, ನಿನ್ನ ಮಾತು ದೀಪವಾಗಿ ನನ್ನ ಬಾಳಿಗೆ ಬೆಳಕಾಗಿ, ಇರಲಿ ಎಂದೆಂದೂ ಸ್ಥಿರವಾಗಿ, ಇರಲಿ ಎಂದೆಂದೂ ಸ್ಥಿರವಾಗಿ, ಅಣ್ಣಯ್ಯ ನಿನ್ನ ರಕ್ಷೆ ಕರುಣೆ ನನಗಿರಲಿ. ಅಷ್ಟೇ ಮೇಡಮ್.
1: ಚೆನ್ನಾಗಿ ಹಾಡಿದ್ರಿ ನಿರಂಜನ್ ಅವರೇ. ಜನಪದ ಗೀತೆಯಲ್ಲಿ ತುಂಬಾ ಅರ್ಥ ಗರ್ಭಿತವಾಗಿರುತ್ತೆ.
0: ಹೌದು ಮೇಡಮ್, ತುಂಬಾ ಅರ್ಥ ಗರ್ಭಿತ ಮೇಡಮ್. ಇಂದಿನ ಜನಪದ ಗೀತೆಗಳು ಪದಗಳಲ್ಲಿ ಒಂದೊಂದು ಅರ್ಥ
1: ಇರುತ್ತೆ. ಹೌದು ಹೌದು ಹೌದು. ತುಂಬಾ ಚೆನ್ನಾಗಿ ಹಾಡಿದ್ದೀರಾ ನಿರಂಜನ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಈಗ ನಾನು ನಿಮಗೋಸ್ಕರ ಒಂದು ಭಾವಗೀತೆಯನ್ನು ಪ್ರಸಾರ ಮಾಡ್ತೀನಿ, ಅದಕ್ಕೂ ಮೊದಲು ಒಂದು ವಾಣಿಜ್ಯ ಪ್ರಕಟಣೆ ಆಯ್ತಾ? ಕರೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ನಿರಂಜನ್ ಅವರೇ.
2: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
3: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
5: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
4: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಹಲೋ ಹಲೋ
1: ಹಲೋ ನಮಸ್ಕಾರ ಮೇಡಮ್.
0: ಹಾ ನಮಸ್ಕಾರ, ರೇಖಾ ಅವರಲ್ವಾ?
1: ಹೌದು ಮೇಡಮ್.
0: ರೇಖಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ ಮೇಡಮ್, ಯಾವ ಗೀತೆಯನ್ನು ಹಾಡಬೇಕು ಅನ್ಕೊಂಡಿದ್ದೀರಾ ಇವತ್ತು?
1: ಹಲೋ ಮೇಡಮ್.
0: ಹಾ ಹಲೋ, ಕೇಳಿಸ್ತಾ ಇಲ್ವಾ? ಹಲೋ
1: ಹಲೋ.
0: ಹಾ ಹಲೋ, ಕೇಳಿಸ್ತಾ ಇದೆಯಲ್ವಾ?
1: ಹಾ ಮೇಡಮ್.
0: ಹಾ ಹೇಳಿ ಹೇಳಿ, ಯಾವ ಗೀತೆಯನ್ನು ಹಾಡಬೇಕು ಅನ್ಕೊಂಡಿದ್ದೀರಾ
1: ಮೇಡಮ್? ನಿನ್ನೆ ಇವತ್ತು ಬೆಳಿಗ್ಗೆ ಮಳೆ ಬಂದಿರೋದ್ರಿಂದ ಪ್ರಕೃತಿ ತುಂಬಾ ಚೆನ್ನಾಗಿ
0: ತುಂಬಾ ಚೆನ್ನಾಗಿದೆ. ತಂಪು ವಾತಾವರಣ ಅಲ್ವಾ? ಇಷ್ಟು ದಿನ ಶೆಕೆಯ ಬೇಗೆಯಲ್ಲಿ ಬೆಂದೋಗಿದ್ವಿ ನಾವು, ಹೌದಲ್ವಾ?
1: ನೆಲಕ್ಕೆ ಬಿಸಿಲಿನ ತೆಳ ತಾಗಿ ತಾಗಿ ಮನುಷ್ಯರನ್ನು ಸಹ ಬೆಂದೋಗಿದ್ರು.
0: ಹೌದು ಹೌದು, ನಿಜನು ನಿಜ.
1: ಅದರಿಂದ ನಾನು ಇದು ಕುವೆಂಪು ರಚಿತ ಒಂದು ಹಾಡು ಕೇಳಬೇಕಿದ್ದೇನೆ.
0: ಹಾಡಿ ಹಾಡಿ ಮೇಡಮ್, ಹಾಡಿ ಮೇಡಮ್.
1: ಕೋಗಿಲೆ ನಾ ಹಾಡುವ ಹಾಡೊಂದ ಹಾಡುವೆಯ, ನಾ ಹಾಡುವ ಹಾಡಿಂದ ಹಾಡುವೆಯ, ನಾ ಹೇಳುವ ಮಾತಿಂದ ಕೇಳುವೆಯ. ಕೂಗಿ ಕೋಗಿಲೆ ನಾ ಹಾಡುವ ಹಾಡಿಂದ ಹಾಡುವೆಯ, ಗುರಿ ಬನದಲ್ಲಿ ನೀನಿರುವೆ, ನೀ ಕೂಗುವದಲ್ಲಿ ನಾಡುವೆ. ಹಾಡು ಹಾಡುತ್ತ ಕುಳಿತರ ದಿನವೆಲ್ಲ, ನಾ ನೋಡುತ್ತಲೇ ಇವೆ ಬನವೆಲ್ಲ. ಹೋಗ್ತೇ ನಾ ಹಾಡುವ ಹಾಡೊಂದ ಹಾಡ್ತೇಯ, ನಾ ಹಾಡುವ ಹಾಡೊಂದ ಹಾಡ್ತೇಯ, ನಾ ಹಾಡುವ ನಾ ಹೇಳುವ ಮಾತಿಂದ ಕೇಳಿ ಹೋಗಿದೆ.
0: ಹಾ ಕೋಗಿಲೆ ಹಾಡಂದ್ರೆ ಹಾಡತ್ತೆ, ಹೌದಲ್ವಾ? ತುಂಬ ಚೆನ್ನಾಗಿ ಹಾಡಿದ್ದೀರಾ ನೀವು ಕೂಡ ರೇಖಾ ಅವರೇ. ಈಗ ನಾನು ನಿಮಗೋಸ್ಕರ ಒಂದು ಮಳೆ ಬಗ್ಗೆ ಮಾತಾಡ್ತಾ ಇದ್ರಲ್ವ, ಅದಕ್ಕೆ ನಾನು ಮೇಘ ಬಂತು ಮೇಘ ಚಿತ್ರದ ಒಂದು ಗೀತೆಯನ್ನು ಪ್ರಸಾರ ಮಾಡ್ತಿದ್ದೀನಿ. ಅದಕ್ಕೂ ಮೊದಲು ಒಂದು ನಮ್ಮ ಕಾರ್ಯಕ್ರಮದ ಪ್ರಕಟಣೆ ಇದೆ, ಅದನ್ನು ಪ್ರಸಾರ ಮಾಡಿ ಆಮೇಲೆ ನಿಮ್ಮ ಗೀತೆಯನ್ನು ಪ್ರಸಾರ ಮಾಡ್ತೀನಿ, ಆಯ್ತಾ? ಆಯ್ತಾ, ಕರೆ ಮಾಡೋದಕ್ಕೆ ತುಂಬ ಧನ್ಯವಾದಗಳು ರೇಖಾ ಅವರೇ.
1: ನಮಸ್ತೆ.
2: ಆತ್ಮೀಯ ಕೇಳುಗರೆ, ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ.

ಇದೇ ಭಾನುವಾರ ದಿನಾಂಕ 24 ಮೇ 2026 ರಾತ್ರಿ 8 ಗಂಟೆಗೆ ನಿಮ್ಮ ನೆಚ್ಚಿನ ಆಕಾಶವಾಣಿಯ ಕಾರವಾರ ಕೇಂದ್ರ 102.3 ಮೆಗಾಹರ್ಟ್ಸ್ಗಳು ಹಾಗೂ ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೂಡ ಕೇಳಲು ಲಭ್ಯವಿದೆ. ತಪ್ಪದೇ ಕೇಳಿ. ಇದೇ ಭಾನುವಾರ ದಿನಾಂಕ 24 ಮೇ 2026 ರಾತ್ರಿ 8 ಗಂಟೆಗೆ ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ

0: हेलो
1: हेलो
0: हेलो नमस्ते सर.
1: नमस्ते मैडम.
0: नमस्ते, यार ಮಾತಾಡ್ತಿರೋದು ಸರ್?
1: ನಾನು ಅಂಬಿಗೂರು ಕಾರವಾರದಿಂದ.
0: ಹಾ, ಕಾರವಾರದಿಂದ ಸರ್?
1: ನಾನು ಅಂಬಿಗೂರು.
0: ಬಾಬು ಅಂಬಿಗ. ಹಾ ಬಾಬು ಅವರೇ, ಹೇಳಿ ಸರ್, ಯಾವ ಗೀತೆಯನ್ನು ಹಾಡ್ತಿದ್ದೀರಾ ಇವತ್ತು?
1: ಮಳೆ ಬಂದು ಸೌಂಡ್ ಎಲ್ಲ ಚೇಂಜ್ ಆಗ್ತಾ ಇದೆ.
0: ಹೌದು, ಎಲ್ಲ ಹೌದು.
1: ಅದಕ್ಕೆ
0: ಪರವಾಗಿಲ್ಲ, ಸೌಂಡ್ ಚೇಂಜ್ ಆಗಿದ್ರು ನಿಮ್ದು ಸಾಹಿತ್ಯ ಇರತ್ತಲ್ಲ, ಗೊತ್ತಾಗುತ್ತೆ. ಹಾಡಿ ಹಾಡಿ ಸರ್.
1: ಹೌದು, ಆದ್ರೆ ಇದು ನಮ್ಮ ಶಕ್ತಿ ಯೋಜನೆ ಬಂದಿದೆಯಲ್ಲ ಗ್ಯಾರಂಟಿ, ಇದು ಅದ್ರ ಬಗ್ಗೆ ಒಂದು ಹಾಡನ್ನ ಹಾಡ್ತಾ ಇದ್ದೇನೆ. ಹಾಡು ದೊಡ್ಡ ಇದೆ,
0: ಪೂರ್ತಿ ಹಾಡೋದು ಬೇಡ,
1: ಸಮಯ ಅಭಾವ. ಅದಕ್ಕೆ ಒಂದು ಎರಡಷ್ಟು ಅಂತ ಹಾಡ್ತಾ
0: ಇದ್ದೀನಿ. ಹಾಡಿ ಸರ್.
1: ಹೆಣ್ಣು ಮಕ್ಕಳಿಗೆ ಫ್ರೀ ಬಸ್ ಅಂತ ಮಾಡೈತಿ ಸರ್ಕಾರ, ಹೆಣ್ಣು ಮಕ್ಕಳಿಗೆ ಫ್ರೀ ಬಸ್ ಅಂತ ಮಾಡ

0: ಕಾರ್ಡ ಕೈಯಾಗ ಹಿಡ್ಕೊಂಡ ಊರೂರ ತಿರುಗ್ಯಾರ, ಇವರು ಮನೆ ಮರ ಮರ್ತ್ಯಾರ. ಹೆಣ್ಣು ಮಕ್ಕಳಿಗೆ ಫ್ರೀ ಬಸ್ ಅಂತ ಮಾಡೈತಿ ಸರ್ಕಾರ.
1: ಹಲೋ ಹಲೋ ಹಲೋ, ಬಹುಶಃ ಕರೆ ಕಟ್ಟಾಗಿದೆ ಅನ್ಸುತ್ತೆ. ಈಗ ನಾನೊಂದು ಗೀತೆಯನ್ನು ಪ್ರಸಾರ ಮಾಡ್ತಿದ್ದೇನೆ, ಚಿತ್ರಗೀತೆಯನ್ನು.

0: ಹಲೋ
1: ಹಲೋ ಹಲೋ
0: ಹಲೋ
1: ಹಾ ಹಲೋ ಸರ್ ಹೇಳಿ
0: ಮೇಡಮ್. ಮತ್ತೊಂದು ಸಲ ಟ್ರೈ ಮಾಡ್ತಾ ಇದ್ದೇನೆ, ಬಾಬು ಅಂಬಿಗೆ ಅವರು ಕಾರವಾರದಿಂದ.
1: ಈಗ ಕಾಲ್ ಕಟ್ ಆಯ್ತು. ಹೌದೌದು ಸರ್, ಇದು ಯಾವ ಗೀತೆ ಅದು?
0: ಭಾರಿ ತೊಂದರೆ ಆಗ್ತಾ ಇದೆ, ಹಾಡು ಒಳ್ಳೆ ಇದೆ.
1: ಅಲ್ಲ, ಯಾವ ಹಾಡೋದು ನೀವು ಹಾಡ್ತಾ ಇದ್ದಿದ್ದು?
0: ಹೆಣ್ಣು ಮಕ್ಕಳಿಗೆ ಫ್ರೀ ಬಸ್ ಅಂತ ಮಾಡೈತಿ ಸರ್ಕಾರ, ಆಧಾರ್ ಕಾರ್ಡ್ ಕೈಯಾಗ ಹಿಡ್ಕೊಂಡ ಊರರ ತಿರುಗ್ಯಾರ, ಇವರು ಮನೆ ಮಾರ ಮರ್ತಾರ. ಹೆಣ್ಣು ಮಕ್ಕಳಿಗೆ ಫ್ರೀ ಬಸ್ ಅಂತ ಮಾಡೈತಿ ಸರ್ಕಾರ, ಆಧಾರ್ ಕಾರ್ಡ್ ಕೈಯಾಗ ಹಿಡ್ಕೊಂಡ ಊರರ ತಿರುಗ್ಯಾರ, ಇವರು ಮನೆ ಮಾರ ಮರ್ತಾರ. ಹೆಣ್ಣು ಮಕ್ಕಳಿಗೆ ಸೌಲಭ್ಯ ಕೊಟ್ಟು ಅನುಕೂಲ ಮಾಡಿ ಮಡಿಕೊಂಡ ಮಾತನ ವಿಚಾರ, ಇದಕ್ಕೆ ಹೆಂಗರಿ ಪರಿಹಾರ. ನನ್ನ ಹೆಂಡತಿ ನಮ್ಮ ಊರ ಗುಂಪಿನ ಏಳು ಹೆಣ್ಣು ಮಕ್ಕಳಿಗೆ ಮಾಡ ಊರ ಕ್ಷಣ ದರ್ಬಾರ. ದಿನ ಬೆಳಗಾದ್ರೆ ಬದಲಿ ಬ್ಯಾಗ ಬಸ್ ಸ್ಟ್ಯಾಂಡ್ ಬಸ್ಸಿನ ದಾರಿ ಕಾಯ್ಕ ಆಟೋ ಹೋಗರಿಲ್ಲ ಯಾಕ ಗಂಡದ ಈ ಮಾತದಷ್ಟು ಕೊಂಕಳ ದೂರ ಹೊಟ್ಟಿಗೆ ಕಟ್ಟಿಗೆ ಕುಂತೀನಿ ದಿನ ಹೆಣ್ಣು ಮಕ್ಕಳಿಗೆ ಫ್ರೀ ಬಸ್ ಅಂತ ಮಾಡ ಸರ್ಕಾರ, ಆಧಾರ್ ಕಾರ್ಡ್ ಕೈಯಾಗ ಹಿಡ್ಕೊಂಡ್ರ ಇವರು ಮನೆ ಮಾಡ ಮಾಡ್ತಾರ. ಧನ್ಯವಾದ.
1: ಧನ್ಯವಾದಗಳು ಬಾಬು ಅಂಬಿಗಪ್ರೆ, ಚೆನ್ನಾಗಿ ಹಾಡಿದ್ದೀರಾ ಸರ್ಕಾರದ ಯೋಜನೆಗಳ ಬಗ್ಗೆ. ಧನ್ಯವಾದಗಳು ಸರ್.
0: ಧನ್ಯವಾದಗಳು.

ಕೇಳುಗರೆ, ಹಾಡಿಗೊಂದು ಗೀತೆ ಕಾರ್ಯಕ್ರಮದ ಸಮಯ ಮುಗಿಯುತ್ತಲಿದೆ. ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಭಾಗವಹಿಸಿದಂತಹ ಗಂಗಾವತಿ ಈರಣ್ಣ, ಕೆ ಸಿ ಬಸವರಾಜ್, ರೂಪಾ ಮುತ್ತಣ್ಣ, ಮಹೇಶ್ ಹೊಸೂರು, ಸುಬ್ರಹ್ಮಣ್ಯ, ಗಜಾನನ್ ಭಟ್, ನಿರಂಜನ್, ರೇಖಾ ಹಾಗೂ ಬಾಬು ಅಂಬಿಗವರಿಗೆ ಧನ್ಯವಾದಗಳು. ಹಾಗೂ ಕಾರ್ಯಕ್ರಮವನ್ನು ಆಲಿಸಿದಂಥ ಎಲ್ಲ ಶ್ರೋತೃಗಳಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು. ಕಾರ್ಯಕ್ರಮದ ಪ್ರಸ್ತುತಿ ನೀತಾ ನಾಯ್ಕ. ಹೋದಲ್ಲಿ ಬಂದಲ್ಲಿ ಎಲ್ಲ. ತಾಂತ್ರಿಕ ನೆರವು ಅಭಿಜಿನ್ ಹಾಗೂ ಮಹಾಬಲೇಶ್ವರ್ ಜೋಶಿ.

ಆಕಾಶವಾಣಿ ಕಾರವಾರ. ಈಗ ಸಮಯ 10:02. ಇನ್ನು ಮುಂದೆ ಬೆಂಗಳೂರು ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಆಲಿಸುವಿರಿ.

0: ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
2: ರಸ್ತೆ ನಿಯಮಗಳನ್ನು ಪಾಲಿಸಿ ಅಪಘಾತವನ್ನು ತಪ್ಪಿಸಿ.
3: ನಿಮ್ಮೆದುರಿಗೆ ಅಪಘಾತ ಸಂಭವಿಸಿದಲ್ಲಿ ತಕ್ಷಣ ಸ್ಪಂದಿಸಿ, ಮಾನವೀಯತೆ ಮರೆಯದಿರಿ.
2: ಗಾಯಾಳುವನ್ನು ಸಮೀಪದ ಆಸ್ಪತ್ರೆಗೆ ಸೇರಿಸಿ.
3: ಆ ಜೀವಕ್ಕೆ ಮೊದಲ 10-20 ನಿಮಿಷಗಳು ಅತಿ ಅಮೂಲ್ಯ.
2: ಚಿಕಿತ್ಸೆ ಕೊಡಿಸುವುದು ಪ್ರತಿಯೊಬ್ಬನ ಕರ್ತವ್ಯ.
3: ಕೋರ್ಟ್ ಆದೇಶದಂತೆ ಆಸ್ಪತ್ರೆಯವರಾಗಲಿ ಪೊಲೀಸ್ ಇಲಾಖೆಯಾಗಲಿ ಹೆಚ್ಚಿನ ವಿವರಗಳನ್ನು ನಿಮ್ಮಿಂದ ಬಯಸುವುದಿಲ್ಲ.
2: ಕೋರ್ಟ್ ಕಚೇರಿ ಅಲೆಯಬೇಕಾದ ಯಾವ ಭಯವೂ ಇಲ್ಲ.
3: ಜೀವ ಉಳಿಸಿ, ಮಾನವೀಯತೆ ಮೆರೆಯಿರಿ.
2: ಜೀವ ಉಳಿಸಿ, ಮಾನವೀಯತೆ ಮರೆಯದಿರಿ.
4: ಹತ್ತು ಗಂಟೆ 5:15 ಸಮಯವಾಗಿದೆ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. ಬೆಳಗಿನಿಂದಲೂ ಕೂಡ ನೀವು ನಮ್ಮ ಜೊತೆಯಾಗಿದ್ದೀರಾ. ನಾನು ನಿಮ್ಮ ಜೊತೆಯಾಗಿದ್ದೇನೆ, ಚಂದು ಬಾನುಲಿ ಬಂಧು. ಕಾರ್ಯಕ್ರಮವನ್ನು ಕೇಳ್ತಾ ಕೇಳ್ತಾ ಸಾಕಷ್ಟು ಜನರ ಸಂದೇಶಗಳು ಬಂದಿದೆ. ವಿವಿಧ ಭಾರತಿ ಕೇಳ್ತಾ ಇದ್ದೀರಿ ಅಂತ ಹೇಳಿ ಸಂದೇಶ ಕಳಿಸ್ಕೊಟ್ಟಿದ್ದೀರಾ. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್ ಈಗ ಆರಂಭ ಆಗ್ತಾ ಇದೆ. ಕೇಳೋಣ ಕಾರ್ಯಕ್ರಮದ ಮೊದಲ 2 ಹಾಡುಗಳು. ಗುಣ ನೋಡಿ ಹೆಣ್ಣು ಕೊಡು ಚಿತ್ರದ ಗೀತೆ ಎಸ್ ಜಾನಕಿ ಮತ್ತು ಗುರು ಅವರ ಧ್ವನಿಯಲ್ಲಿದೆ. ಶ್ಯಾಮಸುಂದರ ಕುಲಕರ್ಣಿಯವರ ರಚನೆ, ಎಂ ರಂಗರಾವ್ ಅವರ ಸಂಗೀತ. ಇದರ ಜೊತೆಗೆ ಮತ್ತೊಂದು ಹಾಡು ಹಾಲು ಜೇನು ಚಿತ್ರದ್ದು, ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸರಿತಾ ಅವರ ಧ್ವನಿಗಳು. ಚಿವುದೇಶಂಕರ್ ಅವರು ಬರೆದಿದ್ದಾರೆ, ಜಿ ಕೆ ವೆಂಕಟೇಶ್ ಸಂಗೀತ ನೀಡಿದ್ದಾರೆ.

0: ಹೇಳಿ
1: ಹೇಳಿ
0: ಒಂದ್ ಮಾತು
1: ಹೇಳಿ.
0: ಕೇಳಿದ್ರೆ ಕೇಳ್ತೀಯ?
1: ನಿಮ್ ಮಾತು ಯಾವತ್ ಕೇಳಿಲ್ಲ.
0: ಹಾಗಾದ್ರೆ ಆ ಪಾತ್ರೆಯಲ್ಲಿಡು.
1: ಇಟ್ಟೆ.
0: ಬಾಯಲ್ಲಿ ಬಾರೆ ಅಂದ್ರೆ ಕುತ್ಕೋಯ್ ಮಂಚಿದ ಮೇಲೆ.
1: ಏನ್ರಿ ಇದು ಇಷ್ಟತ್ನಲ್ಲಿ?
0: ಅಯ್ಯೋ ಅದಕ್ಕಲ್ವೇ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ ಮಹಾರಾಣಿಯ ಹಾಗೆ.
1: ಮನೆ ಕೆಲಸ ಯಾರಿ ಮಾಡೋದು? ನಿಮ್ಮವನ.

ಗಂಡ್ಸಾಗುಟ್ಟಿ ನೀವ್ ಅಡಿಗೆ ಮಾಡ್ತೀರಾ?

0: ಹೊಸ ಕನ್ನಡಕ ತಗೊಂಡ್ಯ?
1: ಹೌದವ್ವ, ಸಿದ್ದರಾಮಯ್ಯನವ್ರ ಸರ್ಕಾರದ ಗೃಹಲಕ್ಷ್ಮಿ ಸೇರಿ ಎಲ್ಲಾ ಗ್ಯಾರಂಟಿಗಳಿಂದ ತಿಂಗಳಿಗೆ 5-6 ಸಾವಿರ ಉಳಿತಾಯ ಆಗ್ತಿದೆ. ಅದ್ರಲ್ಲೇ ಕಣ್ಣ ಆಪರೇಷನ್ ಆಯ್ತು. ನಿಮ್ಮಪ್ಪ ಹೊಸ ಕನ್ನಡಕನು ಕೊಡ್ಸುದ್ನವ್ವ.
2: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ವರ್ಷ.

ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಕಾರ್ಯಕ್ರಮ ಆರಂಭ ಆಗಿದೆ. 10:15:55 ಸಮಯ ಆಗಿದೆ. ಹಳೆ ಹಾಡುಗಳನ್ನ ಕೇಳ್ತಾ ಇದ್ದೀರಾ, ಹಳೆಯ ಹಾಡುಗಳನ್ನ ಕೇಳದೆ ಒಂದು ಸೊಗಸು ಅಂತ ಕೂಡ ನೀವು ಹೇಳ್ತಾ ಇದ್ದೀರಾ. ಮುಂದಿನ ಎರಡು ಹಾಡುಗಳು ವಾಣಿ ಜಯರಾಮ್ ಹಾಗೂ ಎಸ್ ಜಾನಕಿ ಅವರು ಹಾಡಿದ್ದಾರೆ. ಕುವೆಂಪು ಅವರ ಕವಿತೆ ಹೊಸಬೆಳಕು ಚಿತ್ರದಲ್ಲಿ ಅಳವಡಿಸಲಾಗಿದೆ. ಎಂ ರಂಗರಾವ್ ಅವರು ರಾಗ ಸಂಯೋಜನೆಯನ್ನ ಮಾಡಿದ್ದಾರೆ. ಕೆಟ್ಟು ಪುಟ್ಟು ಚಿತ್ರದ ಹಾಡು ಕೆಜೆ ಯೇಸುದಾಸ್ ಮತ್ತು ಎಸ್ ಜಾನಕಿ ಸಂಗಡಿಗರು ಹಾಡಿರುವ ಗೀತೆ. ಜೀವದೇಶಂಕರ್ ಅವರು ಬರೆದಿದ್ದಾರೆ. ರಾಜನ್ ನಾಗೇಂದ್ರ ಅವರ ಸಂಗೀತ.

0: The Indian Navy invites online applications from unmarried male and female candidates for short service commission information technology entry. Last date for submission is 1st June 2026. For more details, visit www.joinindiannavy.gov.in. The Indian Navy, combat ready, cohesive, Atmanirbhar, safeguarding seas for a viksit Samriddh Bharat.
1: ನಮ್ಮ ಅಮ್ಮ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾರೆ. ಮೊದ್ಲೆಲ್ಲ ಅವರು ಕಿಲೋಮೀಟರ್ ಗಟ್ಟಲೆ ನಡೆದು ಸುಸ್ತಾಗ್ತಿದ್ರು,
2: ಆದ್ರೆ ಈಗ ಗ್ಯಾರಂಟಿಗಳಿಂದ ಉಳಿತಾಯವಾದ ಹಣ ಕೂಡಿಟ್ಟು ವ್ಯಾಪಾರಕ್ಕೆ ಸ್ಕೂಟರ್ ತಗೊಂಡಿದೀನಿ. ನಮ್ಮಂತ 7 ಕೋಟಿ ಜನರಿಗೆ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿಗಳೇ ಆಸರೆ.
3: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
5: ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳನ್ನು ಕೇಳ್ತಾ ಇದ್ದೀರಾ. ಸುವರ್ಣ ಸೇತುವೆ ಚಿತ್ರದ ಗೀತೆ ಪ್ರಸಾರವಾಯಿತು. ಜಯಚಂದ್ರನ್ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಗಳು, ಗೀತಾಪ್ರಿಯ ಅವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತವಿತ್ತು.

ಜೆಕೆ ವೆಂಕಟೇಶ್ ಅವರ ಸಂಗೀತ. ಗುರುಭಕ್ತಿ ಚಿತ್ರದ ಗೀತೆ ರಾಜ್ಕುಮಾರ್ ಭಾರತಿ, ಬಿಆರ್ ಛಾಯಾ ಅವರ ಧ್ವನಿಗಳಲ್ಲಿದೆ. ಅರಂಜಯ ಗೋಪಾಲ್ ಅವರು ಬರೆದಿದ್ದಾರೆ. ಜೆಕೆ ವೆಂಕಟೇಶ್ ಅವರದ್ದೇ ಸಂಗೀತ ಸಂಯೋಜನೆ.

0: ಕಿರಾಣಿ ಅಂಗಡಿಗೆ ಫ್ರಿಜ್ ಬೇಕಂದ್ರೆ ಮುಂದಿನ ಸಲ ನೋಡೋಣ ಅಂತಿದ್ದೆ, ಈಗ ಹೇಗ್ ತಂದೆ?
1: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಪುಣ್ಯ ಕಣೆ. ತಿಂಗಳಿಗೆ 5,000 ರೂಪಾಯಿ ಉಳಿತಾಯ ಆಗ್ತಿದೆ, ಆ ಹಣದಲ್ಲೇ ಫ್ರಿಜ್ ತಗೊಂಡೆ.
2: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಏ ಮಲ್ಲವ, ಎಷ್ಟು ಸತ್ ಹೇಳಬೇಕು ನಿನಗ? ನಮ್ಮ ಮನೆ ಮುಂದೆ ಕಸ ಹಾಕ್ತಿ?
4: ಇಲ್ ಬೇಡ, ನಾ ಎಲ್ಲಿ ಹಾಕಿನ್? ನಾ ಹಾಕಿಲ್ ಬಿಡು,
3: ನನ್ನ ಕಣ್ಣು ಸುಂಡ ಹೇಳ್ತಾವನು ಮತ್ತೆ?
4: ಅದಕ್ಕೆ ಯಾಕೆ ಜಗಳಾಡ್ತಿ ಪಯಣ? ಅದೇನಿಲ್ಲ, ಸ್ವಲ್ಪ ಇತ್ತು ಕಸ. ಹಿಂಗ ಮುಂಜಾನೆಕ ಒಂದಿಟ್ಟು ತರಕಾರಿ ಕಟ್ ಮಾಡಿದ್ನೆ, ಅದೊಂದಿತ್ತ. ಹಣ್ಣಿನ ಸಿಪ್ಪು ಒಂದಿಷ್ಟು ಹುಡುಗರ ಕಾಗದ ಚೂರು ಹಾಕಿ
3: ಸಾಕು. ಪಟ್ಟಿ ಬಹಳ ಉದ್ದ ಬೆಳೀತಾ ಹೋಗತ್ತೆ ನೋಡು. ಕಸ ಹಂಗೆಲ್ಲ ಹಾಕಿದ್ರೆ ಮತ್ತ ಸೊಳ್ಳೆ ಗಿಳ್ಳೆ ಜಾಸ್ತಿ ಆಗಿ ಏನೇನೋ ಕಾಯಿಲೆ ಬರ್ತಾವಲ್ಲ, ಮಲೇರಿಯಾ, ಡೆಂಗಿ ಅಂತ, ಇನ್ನೊಂದೇನ ಚಿಕ್ಕುನ್ಗುನ್ಯಾ, ಇಂತಾವ್ ಬರಕ್ ಇವೇ ಕಾರಣ ನೋಡು. ದಿನ ಮುನ್ಸಿಪಾಲ್ಟಿ ಗಾಡಿ ಬರ್ತಾವ, ಗಾಡಿ ಪಿಪಿ ಉದ್ಕೊಂಡು ಬರ್ತಾನ ಮನುಷ್ಯ, ಅವನ್ ಕಡೆಗೆ ಎಲ್ಲಾ ಕಸ ಕೊಟ್ಟು ಕಳಿಸು.
4: ಅದೇನು ಕೊಳತ್ ಹೋಗುತ್ತಲ್ಲ, ಅದೇನಾಗಂಗಿಲ್ಲ.
3: ಕೊಳತ್ ಹೋಗೋದು ಬೇಡದು ಪ್ರಶ್ನೆ ಬೇಡ, ಎಲ್ಲಾ ಕಾನೂನು ಮಾಡ್ಯಾರ ಹಿಂಗ ಹಿಂಗ ಇರ್ಬೇಕಂತ. ಹಂಗೆದ್ದು ನಾವು ಹಂಗೆ ಸೇರ್ಕೊಂಡು ಹೋದ್ರಾತಪ್ಪ.
4: ಈಗ ಎಲ್ಲಿ ಹಾಕ್ಬೇಕ್ ನಾ ಕಸನ?
3: ಗಾಡಿ ಬರ್ತೈತಿ ಅವಾಗ ಹಾಕು.
4: ಹಂಗ ಮಾಡ್ತಾನೆ ಹಂಗಾರ, ಅವ್ರಿವ್ರ ಮನೆ ಮುಂದ ಕಸ ಹಾಕಿ ನಾ ಯಾಕೆ ಬೈಸ್ಕೊಳ್ಳಿ?
3: ಹಂಗೆ ಮಾಡು, ಜಾಣ ಹಾಕಿ ಹಾಕ್ತೀನಿ.
5: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
6: ಒಬ್ರು ಹೇಳ್ತಾ ಇದ್ರೆ ಹೇಗೆ ಇದ್ರು ವಿವಿಧ ಭಾರತಿನೇ ಚೆನ್ನ ನನ್ನ

ನಂಬು ನನ್ನ ಅಂತ. ಮತ್ತೊಬ್ರು ಹೇಳ್ತಿದ್ರೆ ನೀವೇನೇ ಬಡಿಸಿದ್ರು ವಿವಿಧ ಭಾರತೀನೆ ಚಂದ ಅಂತ. ಹಾಗೆ ಇನ್ನೊಬ್ರು ಹೇಳ್ತಾ ಇದ್ರೆ ಮನಸ್ಸು ಚೆನ್ನಾಗಿದ್ರೆ ಹೇಗಿದ್ರು ಚೆನ್ನ ಅಂತ ಹೇಳಿ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳನ್ನ ಕೇಳ್ತಾ ಇದೀವಿ, ಖುಷಿ ಆಗ್ತಾ ಇದೆ ಅಂತ ಹೇಳ್ತಾರೆ. ನಾಗರಾಜ್ ಕೊಡೈಕಲ್ ಗಂಗಾವತಿಯಿಂದ ಹೇಳ್ತಾ ಇದ್ರೆ 2050 ಸಾಲಿನಲ್ಲೂ ಕೂಡ ಪ್ರಸಾರವಾಗುವಂತಹ ಹಾಡುಗಳು, ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಈ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಮುಗಿದ ಮೇಲೆ ಕೂಡ ಒಂದಷ್ಟು ಹಾಡುಗಳು ನನ್ನ ತಲೆಯಲ್ಲಿ ಗುಯಿಗುಡುತ್ತಾ ಸಂತೋಷವನ್ನ ಕೊಡುತ್ತವೆ, ಧನ್ಯವಾದಗಳು ಅಂತಾರೆ. ಎನ್ ಆರ್ ಕೃಷ್ಣಮೂರ್ತಿಯವರು ಅರಸೀಕೆರೆಯಿಂದ, ಮತ್ತೆ ತೀರ್ಥೇಶ ಚನ್ನಪಟ್ಟಣದಿಂದ, ಮಂಗಳೂರಿನ ಮಂಗಳೇಶ ಸ್ವಾಮಿ ಕೌಸಲ್ಯ ಬನಶಂಕರಿಯಿಂದ, ಯಾರಿದು ಬೊಳಂದಮಕ್ಕಿ ಗಜಾನನ ಭಟ್ ಹೊನ್ನಾವರದಿಂದ, ಮಳೆ ಬಂದು ವಾತಾವರಣ ತಂಪಾಗಿದೆ, ಸೊಗಸಾದ ಹಾಡುಗಳನ್ನು ಕೇಳ್ತಾ ಇದ್ದೇವೆ ಅಂತ ಹೇಳ್ತಾರೆ. ಸೌಮ್ಯ ರಾಜ್ಕುಮಾರ್ ವಾಣಿ ವಿಲಾಸಪುರ ಹಿರಿಯೂರು ಇಲ್ಲಿಂದ, ಮತ್ತೊಬ್ರು ಯಾರಿದು ಅಂದರೆ ಗಾಯತ್ರಿ ರಮೇಶ್ ಕೆ ಆರ್ ರಮೇಶ್ ಗಾಯತ್ರಿ ನಗರ ಇಲ್ಲಿಂದ. ನಾಗರಾಜ್ ಶರ್ಮಾ, ನಮಸ್ತೆ, ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಹಾಡುಗಳು ಚೆನ್ನಾಗಿದೆ, ನಾನು ನಿರೀಕ್ಷೆ ಮಾಡಿದ್ದೆ ಕಾರ್ಮಿಕ ಕಳ್ಳನೆಲ್ಲ ಸಿನಿಮಾದ ಹಾಡು ಬರುತ್ತೆ ಅಂತ, ಚೆನ್ನಾಗಿದೆ ಒಟ್ಟಾರೆ, ಒಳ್ಳೆ ಹಾಡುಗಳು, ಧನ್ಯವಾದ ಅಂತ ಹೇಳ್ತಾರೆ. ಭಾಸ್ಕರ್ ಅವರು ಯಶವಂತಪುರದಿಂದ ಸಂದೇಶ ಕಳಿಸಿದ್ದಾರೆ. ಅನಂತಕುಮಾರ್ ಅರಸ್ ಇವರು ಕೂಡ ಹಳೆಯ ಹಾಡುಗಳು ಮಾಧುರ್ಯ ಭರಿತವಾಗಿದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ.

ರಾಗತಾಳ ಚಿತ್ರದ ಹಾಡು ಎಸ್ ಜಾನಕಿಯವರ ಧ್ವನಿಯಲ್ಲಿದೆ. ನಂದಗೋಪಾಲ ರೆಡ್ಡಿಯವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತ ಇದೆ. ಈ ಹಾಡಿನ ಜೊತೆಗೆ ಬರ್ತಾ ಇರುವಂತಹ ಮತ್ತೊಂದು ಹಾಡು ಮರೆಯಲಾಗದ ಕಥೆ ಚಿತ್ರದ್ದು. ವಾಣಿ ಜಯರಾಮ್ ಅವರು ಧ್ವನಿಯಾಗಿದ್ದಾರೆ. ಚಿವದೇ ಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ.

0: ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ ಇದುವರೆಗೆ ಪ್ರಸಾರವಾಯಿತು. ಬೆಳಗಿನಿಂದ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದದ್ದು ಚಂದು ಬಾನುಲಿ ಬಂಧು. ಇದಿಷ್ಟು ಈ ಹೊತ್ತಿನ ಪ್ರಸಾರ ಕಾರ್ಯ. ಮತ್ತೊಮ್ಮೆ ಮತ್ತೊಂದು ಪ್ರಸಾರದಲ್ಲಿ ಭೇಟಿಯಾಗೋಣ. 102.9 FM ವಿವಿಧ ಭಾರತಿಯನ್ನ ಕೇಳ್ತಾ ಇರಿ, ಸದಾ ನಮ್ಮ ಜೊತೆಯಾಗಿರಿ.
1: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
2: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
3: کٲشِر زبٲنۍ ہِنٛدۍ پروگرام تہٕ خبرٕ تہِ چھِ نِوٕز آن AIR ایپ پٮ۪ٹھ دٔستِیاب.
4: آکاش وانی ہِنٛدۍ اَنیٚتھ تمل نِگلچِگلُم نِوٕز آن AIR ایپل کِڑِکُم.

0: ಬರಿ ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದ್ ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರು ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲಾ ಅಕೌಂಟ್ಸ್ ಬ್ಲಾಕ್ ಮಾಡು, ಯಾವ ಕಾಲು ತಗೋಬೇಡ, ಓಟಿಪಿ ಅಂತೂ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.
3: ಆಕಾಶವಾಣಿಗೆ 90. ಆತ್ಮೀಯ ಶ್ರೋತೃಗಳೇ, ಸೂರ್ಯೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆಕಾಶವಾಣಿಗೆ 90. ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರಾ ಬಿತ್ತಿರುವಿರಾ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ?

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರ ಬಿತ್ತಿರುವಿರ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.
2: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ, ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬೆಳೆಸೋಣ.
3: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
4: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.
5: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ, ಸಮಯ 12 ಗಂಟೆಯಾಗಲಿದೆ. ಈಗ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಎ ನ್ಯೂ ಐಕಾನ್ ಫಾರ್ ಎ ಫಿಟರ್ ಇಂಡಿಯಾ ಪೆಡಲಿಂಗ್ ಟು 2030 ಧ್ಯೇಯದೊಂದಿಗೆ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ 75ನೇ ಆವೃತ್ತಿಯ ಅಭಿಯಾನ ಧಾರವಾಡ ಸೇರಿದಂತೆ ದೇಶದ 8,000 ಅಧಿಕ ಸ್ಥಳಗಳಲ್ಲಿ ಖೇಲೋ ಇಂಡಿಯಾ ಕೇಂದ್ರಗಳು ಹಾಗೂ ಭಾರತೀಯ ಕ್ರೀಡಾ ಪ್ರಾಧಿಕಾರ ಸಾಯಿ ಕೇಂದ್ರಗಳಲ್ಲಿ ಇಂದು ಬೆಳಗ್ಗೆ ಜನಜಾಗೃತಿ ಸೈಕ್ಲೋಥಾನ್ ಜರುಗಿತು. ಅಹಮದಾಬಾದ್ನ 2030 ಕಾಮನ್ವೆಲ್ತ್ ಕ್ರೀಡಾಕೂಟದ ಶತಮಾನೋತ್ಸವ ಸ್ಮರಣಾರ್ಥ ಗುಜರಾತಿನ ಸಬರ್ಮತಿ ನದಿ ತೀರದಲ್ಲಿ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಖಾತೆ ಸಚಿವ ಮನ್ಸುಖ್ ಮಾಂಡವೀಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ಗೆ ಇಂದು ಬೆಳಗ್ಗೆ ಚಾಲನೆ ನೀಡಿದರು. ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ ಧಾರವಾಡ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದ ರೈಲ್ವೆ ರಕ್ಷಣಾ ದಳದ ಧಾರವಾಡ ಘಟಕದ ಉಪನಿರೀಕ್ಷಕ ಎಂ ರವಿಚಂದ್ರನ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಸಾಯಿ ಅಥಾರಿಟಿ ಆಫ್ ಇಂಡಿಯಾ ಸೈಕ್ಲಿಂಗ್ ಧಾರವಾಡದಲ್ಲಿ ಆಚರಣೆ ಮಾಡಿದ್ರು. ಎವ್ರಿ ಸಂಡೇ ಮಾಡಿದಾರೆ. ನಮಗೆ ಕಡೆ ಬಂದು ನಾವು ಇದರಲ್ಲಿ ಪಾಲ್ಗೊಂಡಿದ್ವಿ. ಮೆಂಬರ್ಸ್ ಬಂದಿದ್ವಿ, ಆರ್ಪಿಎಫ್ ಸಿಬ್ಬಂದಿಗಳು. 2030 ಕಾಮನ್ವೆಲ್ತ್ ಗೇಮ್ಸ್ ಪ್ರಮೋಷನ್ ಸಲುವಾಗಿ ನಾವೊಂದು 70 ಮೆಂಬರ್ಸ್ ಅದರ್ ಅಸೋಸಿಯೇಷನ್ ಬಂದಿದ್ರು, ಪಾಲ್ಗೊಂಡಿದ್ವಿ ಇದ್ರಾಗ. ಇದರಲ್ಲಿ ನಮಗೆ ಒಂದು ಫಿಟ್ನೆಸ್ ಗೆ ಟೈಮ್ ಸಿಗಲ್ಲ, ಇಂಟ್ರೆಸ್ಟ್ ಬರ್ತಾ ಇದೆ. ನಮ್ಮ ಫ್ಯಾಮಿಲಿ, ನಮ್ಮ ಸ್ಟಾಫ್ ಎಲ್ಲರಿಗೂ ಇದೇ ತರ ನಾವು ಫಿಟ್ ತರಬೇಕಂತೇಳಿ ಎಲ್ಲರಿಗೂ ಇದೇ ತರ ನಮ್ಮ ಅಡ್ವೈಸ್ ಮಾಡ್ತೇವೆ. ಇನಿಷಿಯೇಟಿವ್ ನಮ್ಗೆ ತುಂಬಾ ಒಳ್ಳೇದ ಅನಿಸ್ತಾ ಇದೆ. ಮೇಲೆ ಅಧಿಕಾರಿಗೂ ತಿಳಿಸಿ ಇದನ್ನು ಎಲ್ಲರಿಗೂ ನಾವು ಪಾರ್ಟಿಸಿಪೇಟ್ ಮಾಡಕ್ಕೆ ಇದನ್ನ ಅಡ್ವೈಸ್ ಮಾಡ್ತೇವೆ. ಎಲ್ಲ ಯುವಕರು ಇದರಲ್ಲಿ ಪಾಲ್ಗೊಂಡು ತಾಯಿ ಅವ್ರನ್ನ ಯೂಟಿಲೈಸ್ ಮಾಡ್ಕೋಬೇಕು. ಜಾಸ್ತಿ ಜನ ಇದರಲ್ಲಿ ಸೇರಿ ಖಂಡಿತ ಅವ್ರ ಪರ್ಸನಲ್ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ನ ಜಾಸ್ತಿ ಆಗಿ ಇದರಲ್ಲಿ ಯೂಟಿಲೈಸ್ ಮಾಡ್ಕೊಂಡು ಅವೇರ್ನೆಸ್ ನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಬೇಕು ಅನ್ನೋದು ನನ್ನೊಂದು ಅಭಿಪ್ರಾಯ.
0: ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ನಾಳೆ ಹಾಗೂ ನಾಡಿದ್ದು ಭಾರತೀಯ ಸ್ಟೇಟ್ ಬ್ಯಾಂಕ್ ಸಿಬ್ಬಂದಿ ಕರೆ ನೀಡಿದ್ದ ಮುಷ್ಕರವನ್ನು ಮುಂದೂಡಲಾಗಿದ್ದು ಎಂದಿನಂತೆ ಬ್ಯಾಂಕ್ಗಳು ಕಾರ್ಯನಿರ್ವಹಿಸಲಿವೆ ಎಂದು ಅಖಿಲ ಭಾರತ ಎಸ್ಬಿಐ ನೌಕರರ ಒಕ್ಕೂಟ ತಿಳಿಸಿದೆ. ಕೃತಕ ಬುದ್ಧಿಮತ್ತೆ ಎಐ ತಂತ್ರಜ್ಞಾನ ಎಲ್ಲ ಕ್ಷೇತ್ರಗಳಲ್ಲಿಯೂ ಪ್ರಾಮುಖ್ಯತೆ ವಹಿಸುತ್ತಿದೆ. ಶಿಕ್ಷಣ, ಬ್ಯಾಂಕಿಂಗ್, ರಕ್ಷಣೆ ಹಾಗೂ ಆರೋಗ್ಯ ಕ್ಷೇತ್ರಗಳ ಮೇಲೆ ಬೀರಲಿರುವ ಸಂಭವನೀಯ ಪರಿಣಾಮಗಳ ಬಗ್ಗೆ ಚರ್ಚಿಸಬೇಕಿದೆ ಎಂದು ಹುಬ್ಬಳ್ಳಿಯ ಕೆಎಲ್ಇ ಟೆಕ್ ವಿಶ್ವವಿದ್ಯಾಲಯದ ಸಮಕುಲಾಧಿಪತಿ ಡಾ ಅಶೋಕ್ ಶೆಟ್ಟರ್ ಅಭಿಪ್ರಾಯಪಟ್ಟಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಕೆಎಲ್ಇ ಟೆಕ್ ಸಭಾಂಗಣದಲ್ಲಿ ಇ ಟೆಕ್ ಲೀಡರ್ಶಿಪ್ ಶೃಂಗಸಭೆ ಉದ್ಘಾಟಿಸಿ ಅವರು ಮಾತನಾಡಿದರು. ಧಾರವಾಡ ಜಿಲ್ಲೆ ಬಾಲಭವನದಲ್ಲಿ ಮಕ್ಕಳ ಬೇಸಿಗೆ ಶಿಬಿರ ನಡೆಯುತ್ತಿದ್ದು 18 ದೇಶಗಳ ವಿಭಿನ್ನ ನಾಣ್ಯ ಹಾಗೂ ನೋಟುಗಳ ಅಪರೂಪದ ಸಂಗ್ರಹಗಳ ಪ್ರದರ್ಶನಕ್ಕೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ವೀರನ್ಗೌಡ ಪಾಟೀಲ್ ಚಾಲನೆ ನೀಡಿದರು. ಗದಗ ಜಿಲ್ಲೆಯಾದ್ಯಂತ ಪೂರ್ವ ಮುಂಗಾರು ಮಳೆ ಉತ್ತಮವಾಗಿದೆ. ರೈತರು ಮಣ್ಣಿನ ಪರೀಕ್ಷೆ ಕೈಗೊಂಡು ಫಲಿತಾಂಶ ಆಧರಿಸಿ ಪೋಷಕಾಂಶಗಳನ್ನು ನೀಡಿ ಬೆಳೆ ನಿರ್ಧರಿಸುವಂತೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ್ ಕೋರಿದ್ದಾರೆ.

0: ರಾಜ್ಯ ಸರ್ಕಾರ ಆರಂಭಿಸಲು ಉದ್ದೇಶಿಸಿರುವ 800 ಕೆಪಿಎಸ್ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳಿಂದ ಸುತ್ತಮುತ್ತಲಿನ 8,000 ಅಧಿಕ ಸರ್ಕಾರಿ ಪ್ರಾಥಮಿಕ ಪ್ರೌಢ ಮತ್ತು ಅನುದಾನಿತ ಪ್ರೌಢಶಾಲೆಗಳು ಮುಚ್ಚಲಿವೆ ಎಂದು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಆರ್ಎನ್ ಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ಮಾಧ್ಯಮಿಕ ಶಿಕ್ಷಕರ ಸಂಘದ ಹುಬ್ಬಳ್ಳಿ ಘಟಕ ಆಯೋಜಿಸಿದ್ದ ಸಭೆಯಲ್ಲಿ ಅವರು ಮಾತನಾಡಿದರು. ರಾಜ್ಯದ ಅನೇಕ ಕಡೆ ಮುಂಗಾರು ಪೂರ್ವ ಮಳೆಯಾಗುತ್ತಿದ್ದು 17 ಜಿಲ್ಲೆಗಳಿಗೆ ಇಂದು ಯೆಲೋ ಅಲರ್ಟ್ ಘೋಷಿಸಲಾಗಿದೆ. ಗುಡುಗು ಮಿಂಚು ಹಾಗೂ ಗಾಳಿ ಸಹಿತ ಮಳೆ ಸುರಿಯಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ವಿಜಯಪುರದಲ್ಲಿ ನಿನ್ನೆ ಸಮಾರೋಪಗೊಂಡ 7 ದಿನಗಳ ರಾಜ್ಯ ಸಬ್ ಜೂನಿಯರ್ ರ್ಯಾಂಕಿಂಗ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ 15 ವರ್ಷದೊಳಗಿನ ಬಾಲಕರ ವಿಭಾಗದಲ್ಲಿ ಬೆಂಗಳೂರಿನ ಗೌತಮ್ ಎಸ್ ನಾಯರ್ ಹಾಗೂ ಬಾಲಕಿಯರ ವಿಭಾಗದಲ್ಲಿ ಬೆಂಗಳೂರಿನ ಮಹಿತಾ ನಾಯ್ಡು ಸುರಿ ಸೆಟ್ಟಿ ಚಾಂಪಿಯನ್ ಪಟ್ಟ ಅಲಂಕರಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಭಾನುವಾರ ಬೆಳಗ್ಗೆ 11 ಆಕಾಶವಾಣಿ ಮೂಲಕ ಪ್ರಸಾರವಾಗಲಿದೆ. ಈ ತಿಂಗಳ 29ರೊಳಗೆ mygov.in ಜಾಲತಾಣ ಅಥವಾ 1800117800 ಸಂಖ್ಯೆಗೆ ಕರೆ ಮಾಡಿ ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ. ಇಂದಿನ ಕಾರ್ಯಕ್ರಮದಲ್ಲಿ ಸಮಾಜಮುಖಿ ಉದ್ಯಮದ ಮುನ್ನಡೆ, ಮಹಿಳಾ ಉದ್ಯಮಿ ಆಶಾ ಅವರ ಪಯಣ. ಇವರೊಂದಿಗೆ ಆಶಾ.

0: ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಬ್ಬ ಮಹಿಳೆಯೊಳಗಿನ ಶಕ್ತಿ ಹೊರಹೊಮ್ಮಿದಾಗ ಅದು ಕೇವಲ ಆಕೆಯ ಜೀವನವನ್ನು ಮಾತ್ರ ಅಲ್ಲ, ಅವಳ ಕುಟುಂಬ, ಸಮಾಜ ಮತ್ತು ದೇಶವನ್ನು ಮುನ್ನಡೆಸುತ್ತೆ. ಮೂಲತಃ ಬೆಂಗಳೂರು, ಮೈಸೂರಿನಲ್ಲಿ ಕಳೆದ ಬಾಲ್ಯ, ಸಿಂಗಪುರ್ ಮತ್ತು ಆಸ್ಟ್ರೇಲಿಯಾದ ಅನುಭವ, ಜಗತ್ತಿನ ವಿವಿಧ ಭಾಗಗಳಲ್ಲಿ ಬದುಕಿನ ಪಾಠಗಳನ್ನು ಅರಿತುಕೊಂಡ ಮಹಿಳಾ ಸಾಧಕಿ ಆಶಾ ಅವರು ಎನ್ವಿರಾನ್ಮೆಂಟಲ್ ಸೈನ್ಸ್ ಇಂಜಿನಿಯರಿಂಗ್ ಹಿನ್ನೆಲೆ ಮತ್ತು ಸಿಂಗಪುರಿನ ನಾನ್ಯಾಂಗ್ ತಾಂತ್ರಿಕ ವಿಶ್ವವಿದ್ಯಾನಿಲಯದಿಂದ ಪಡೆದ ಸ್ನಾತಕೋತ್ತರ ವಿದ್ಯಾಭ್ಯಾಸದೊಂದಿಗೆ ತಮ್ಮ ವೃತ್ತಿ ಜೀವನವನ್ನ ಮಾನವ ಸಂಪನ್ಮೂಲ ಕ್ಷೇತ್ರದಲ್ಲಿ ರೂಪಿಸಿಕೊಂಡಿದ್ದಾರೆ. ಉದ್ಯಮಿಯಾಗಿ, ಮಾರ್ಗದರ್ಶಕಿಯಾಗಿ ಹಾಗೂ ಸಮಾಜಮುಖಿ ಚಿಂತಕಿಯಾಗಿ ಆಶಾ ಅವರು ನಮ್ಮ ನಡುವಿನ ವ್ಯಕ್ತಿಗಳಲ್ಲಿರುವ ಸಾಮರ್ಥ್ಯವನ್ನು ಗುರುತಿಸಿ ಅದಕ್ಕೆ ಕೌಶಲ್ಯ, ಆತ್ಮವಿಶ್ವಾಸ ಮತ್ತು ಅವಕಾಶಗಳ ಮೂಲಕ ದಿಕ್ಕು ನೀಡ್ತಾ ಇದ್ದಾರೆ. ವಿಶೇಷವಾಗಿ ಮಹಿಳೆಯರ ಸಬಲೀಕರಣವೇ ಅವರ ಕಾರ್ಯದ ಕೇಂದ್ರ ಬಿಂದು. ಇತ್ತೀಚೆಗೆ ವಿಶೇಷವಾಗಿ ಮಹಿಳಾ ಉದ್ಯಮಿಗಳ ಕೌಶಲ್ಯವನ್ನ ಜಾಗತಿಕ ವೇದಿಕೆಗೆ ತಲುಪಿಸುವಲ್ಲಿ ಆಶಾ ಅವರು ಮಹತ್ವದ ಪಾತ್ರ ನಿರ್ವಹಿಸ್ತಾ ಇದ್ದಾರೆ. ಜನರನ್ನ ಸಂಪರ್ಕಿಸೋದು, ಅವಕಾಶಗಳನ್ನು ಸೃಷ್ಟಿಸೋದು ಮತ್ತು ಬೆಳವಣಿಗೆಯನ್ನ ಸಾಧ್ಯವಾಗಿಸೋದು ಇವರ ಉದ್ದೇಶ. ಇವತ್ತು ನಮ್ಮೊಂದಿಗೆ ಅವರ ಜೀವನ ಅನುಭವ, ಅವರ ಥಾಟ್ಸ್, ಪ್ರೇರಣೆಯನ್ನ ಹಂಚಿಕೊಳ್ಳಲು ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಬಂದಿರುವ ಮಹಿಳಾ ಸಾಧಕಿ ಆಶಾ ಅವರನ್ನ ನಾವು ಹಾರ್ದಿಕವಾಗಿ ಸ್ವಾಗತಿಸೋಣ. ಆಶಾ ಅವರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ.
0: ಓಕೆ, ಸೊ ನಿಮ್ಮ ಇಂಟ್ರೊಡಕ್ಷನ್ ನಮ್ಮ ಕೇಳುಗರಿಗೆ ಬೇಕು, ಅದರ ಜೊತೆಗೆ ನಿಮ್ಮ ಬಾಲ್ಯದ ಆಶಯಗಳು ಮತ್ತು ಇವತ್ತಿನ ನಿಮ್ಮ ಬದುಕಿನ ದಿಕ್ಕು ಇದೆಯಲ್ಲ, ಇವೆರಡರ ನಡುವೆ ನೀವು ಯಾವ ರೀತಿಯಾಗಿ ಸಂಬಂಧವನ್ನ ಕಲ್ಪಿಸ್ತೀರಾ ಅನ್ನೋದನ್ನ ನಮ್ಮ ಶ್ರೋತೃಗಳಿಗೆ ತಿಳಿಸ್ಕೊಡಿ.
1: ಅಪ್ಪ ಅಮ್ಮ ವೆರಿ ವೆರಿ ಆರ್ಥೋಡಾಕ್ಸ್ ಅಂಡ್ ಕನ್ಸರ್ವೇಟಿವ್, ಮತ್ತೆ ಪಿ ಯು ಸಿ, ಆಮೇಲೆ ಇಂಜಿನಿಯರಿಂಗ್ ಮಾಡಿ ಆಮೇಲೆ ಬೆಂಗಳೂರಿಗೆ ಬಂದಿದ್ದು. ಸೊ ನನ್ನ ಮೈಸೂರಿನ ಪಯಣ ಫುಲ್ಲು ಎಜುಕೇಷನ್ ರಿಲೇಟೆಡ್ ಆಗಿತ್ತು. ಸೊ ಸ್ಕೂಲ್ ಅಕಾಡೆಮಿಕ್ಸ್ ಜೊತೆಗೆ ಎಲ್ಲರೂ ಕಲ್ತಂಗೆ ವಿ ಹ್ಯಾವ್ ಆಲ್ ಆಫ್ ಅಸ್ ಹ್ಯಾವ್ ಕೆಲವು ಹಾಬೀಸ್, ಅದರಲ್ಲಿ ಸಂಗೀತ ತುಂಬ ಇಷ್ಟ ಇತ್ತು. ಸೊ ಅಮ್ಮ ಸಂಗೀತಕ್ಕೆ ಸೇರಿಸಿದ್ರು, ಜೂನಿಯರ್ ತನಕ ಸಂಗೀತ ಕಲಿತು ಅದ್ರ ಜೊತೆ ಆರ್ಟ್ಸ್, ಕ್ರಾಫ್ಟ್ಸ್ ಎಲ್ಲರೂ ಕಲ್ತಂಗೆ ಮಾಡಿದ್ದು. ಮೂಲತಃ ತುಂಬ ಇಷ್ಟ ಆಗಿ ಮನಸ್ಸಿಂದ ಮಾಡಿದ್ದು ನಾನು 7ನೇ ಕ್ಲಾಸ್ನಲ್ಲಿರುವಾಗ 5-6ನೇ ಕ್ಲಾಸ್ನವರಿಗೆ ಸಪೋರ್ಟ್ ಸ್ಟಡಿ ಗ್ರೂಪ್ ಅಂತ ಸ್ಟಾರ್ಟ್ ಆಗಿದ್ದದು.
0: ಓಕೆ.
1: ಅದೇ ಪಯಣದಲ್ಲಿ ಏನಾಯ್ತು ಅಂದ್ರೆ ಟ್ಯೂಷನ್ಸ್ ಅಂತ ಅವಾಗ ಕರೆಯೋರು. ಸೊ ಟ್ಯೂಷನ್ಸ್ ಅಂತ ಕರೆಯಕ್ಕೆ ಇಷ್ಟ ಇರಲಿಲ್ಲ. ಸೊ ಜೊತೆಯಲ್ಲಿ ಓದೋದು ಅಂತ ಶುರು ಆಗಿದ್ದು. ಸೊ ಹಾಗೆ ಇಬ್ಬರು ಸ್ಟೂಡೆಂಟ್ಸ್ ನನ್ನ ಫಸ್ಟ್ ರೆಕಗ್ನೈಸ್ ಮಾಡಿ ಅದು ಮೆಂಟರಿಂಗ್ ಅಂತ ಸ್ಟಾರ್ಟ್ ಆಗಿದ್ದು ಅಂತ ನಾನು ಅವ್ರಿಗೆ ಇವಾಗ

0: ಕೃತಜ್ಞತರಾಗಿ ಇರ್ತೀನಿ. ದೇ ಆರ್ ನಾಟ್ ಇನ್ ಟಚ್ ವಿತ್ ಮೀ, ಬಟ್ ಡೆಫಿನೆಟ್ಲಿ ಅವರಿಬ್ರೆ ನನಗೆ ಈ ಪ್ರಯಾಣಕ್ಕೆ ಹೆಲ್ಪ್ ಮಾಡಿದ್ದು ಅಂತ ಹೇಳ್ಬೋದು. ಸೊ ಆಗ ಶುರು ಆಗಿದ್ದು, ನಾವು ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದೀವೋ ಎಲ್ಲೆಲ್ಲಿ ಇದ್ನೋ ಎಲ್ಲ ಕಡೆ ನಡೆದಿದೆ, ಅದು ನಡೀತಾ ಇದೆ ಇವಾಗ್ಲೂ.
1: ನಿಮ್ಮ ಕಾಲೇಜ್ ಲೈಫ್ ಬಗ್ಗೆ, ಯು ಹ್ಯಾವ್ ಡನ್ ಅ ಡಿಫ್ರೆಂಟ್ ಸ್ಟ್ರೀಮ್ ಆಫ್ ಎಂಜಿನಿಯರಿಂಗ್, ಎನ್ವಿರಾನ್ಮೆಂಟ್ ಸೈನ್ಸ್ ಎಂಜಿನಿಯರಿಂಗ್ ಹಿನ್ನೆಲೆ ಇಂದ ಬಂದಿರೋದು, ಸೊ ಅದರ ಬಗ್ಗೆ ಸ್ವಲ್ಪ ಹೇಳ್ತೀರಾ?
0: ಐ ಕ್ಯಾನ್ ಸೇ ಇಟ್ ಆಕ್ಸಿಡೆಂಟಲ್. ಯಾಕೆಂದ್ರೆ ನನಗೆ ಚಿಕ್ಕವಳಿಂದ ಆಸೆ ಇದ್ದಿದ್ದು ಡಾಕ್ಟರ್ ಆಗಬೇಕು ಅಂತ. ಆದ್ರೆ ನಾನು 10th ಸ್ಟ್ಯಾಂಡರ್ಡ್ಗೆ ಬಂದಾಗ ನನ್ನ ತಂದೆನ ಕಳ್ಕೊಂಡೆ. ಸೊ ಫಿನಾನ್ಷಿಯಲಿ ವಿ ವೆರ್ ನಾಟ್ ಸ್ಟೇಬಲ್. ನನ್ನ ಸೋದರ ಮಾವನ ಛಾಯೆಯಲ್ಲಿ ಎಲ್ಲ ಅಂಕಲ್ಸ್ ಆಂಟ್ಸ್ ಎವರ್ ಗ್ರೇಟ್ಫುಲ್ ಟು ದೆಮ್. ಅವರಿಂದ ವಿ ಸಮ್ ಹೌ ಸ್ಟುಡ್ ಆನ್ ಆರ್ ಫೀಟ್. ದೇ ಡೆಫಿನೆಟ್ಲಿ ಹೆಲ್ಪ್ ಡಸ್. ಸೊ ಆವಾಗ ಮೆಡಿಕಲ್ಗೆ ಹೋಗಿ ಅಷ್ಟು ಸ್ಕಾಲರ್ಶಿಪ್ ಕೊಡ್ತಾರಾ ಇಲ್ವಾ ಗೊತ್ತಿಲ್ಲ. ಆ್ಯಂಡ್ ಮೆಡಿಕಲ್ ಡಿಗ್ರಿ ಸಚ್ ಅದು ಬ್ಯಾಚುಲರ್ಸ್ ಎಲ್ಲೇ ಮುಗ್ಸಕ್ಕೆ ಆಗ್ತಾ ಇರಲಿಲ್ಲ. ಸ್ಪೆಷಲೈಸೇಷನ್ ಏನಾದ್ರು ಇತ್ತು ಅಂದರೆ ಯು ಕ್ಯಾನ್ ಫಾರ್ಮ್ ಯುವರ್ ಕೆರಿಯರ್ ಆ ಥರ ಅಂತ ಹೇಳಿದರು. ಸೊ ಡೆಫಿನೆಟ್ಲಿ ಔಟ್ ಆಫ್ ರೀಚ್ ಫಾರ್ ಅಸ್. ಆವಾಗ ಕೌನ್ಸಿಲಿಂಗ್ಗೆ ಏನು ಮಾಡೋದು ಅಂತ ಹೇಳಿದಾಗ, ಇದೆಲ್ಲ ನಮ್ಮ ಕೈಲಿ ಆಗಲ್ಲ ಪ್ರೊಫೆಷನಲ್ ಕೋರ್ಸಸ್, ಸೊ ಯಾವ್ದಾರ ಬ್ಯಾಚುಲರ್ಸ್ ಡಿಗ್ರಿಗೆ ಅಂತ ಹೋಗಿ ಸೇರಿದ್ದು. ದೈವಾನುಗ್ರಹ ರೀಕೌನ್ಸಿಲಿಂಗ್ ಆಯಿತು ಆ ವರ್ಷ. ದೆನ್ ಇಂಜಿನಿಯರಿಂಗ್ ಸೇರಬಹುದು ಅಂತ ಅನ್ನಿಸ್ತು, ಬಿಕಾಸ್ 10th ಸ್ಟ್ಯಾಂಡರ್ಡ್ನಲ್ಲೇ ನ್ಯಾಷನಲ್ ಮೆರಿಟ್ ಸ್ಕಾಲರ್ಶಿಪ್ ಇಂದ ಸ್ಕಾಲರ್ಶಿಪ್ಸ್ ಬರ್ತಾ ಇತ್ತು. ಸೊ ಅದು ಕಂಟಿನ್ಯೂ ಆಗತ್ತೆ ಅಂತ ಒಂದು ಭರವಸೆ ಇತ್ತು, ಪಿ ಯು ಸಿ ಮಾರ್ಕ್ಸ್ ಇಟ್ಕೊಂಡು. ಆವಾಗ ಇಂಜಿನಿಯರಿಂಗ್ನಲ್ಲಿ ಯಾವ ಸ್ಟ್ರೀಮ್ಗೆ ಹೋಗಬೇಕು ಅಂದರೆ ಎಲೆಕ್ಟ್ರಾನಿಕ್ಸ್ ಅಂತ ಅಂದ್ಕೊಂಡ್ವಿ. ಬಟ್ ನಮ್ಮ ಸೋದರ ಮಾವ ಮೈಸೂರಲ್ಲಿ ಸಿಕ್ಕಿದ್ರೆ ಮಾತ್ರ ಓದಿಸೋದು, ಬೇರೆ ಯಾವ ಊರಿಗೂ ಇಲ್ಲ ಅಂತ ಹೇಳಿದ್ರು. ಆವಾಗ ವೆನ್ ವಿ ಸ್ಟ್ರೀಮ್ ಡೌನ್, ಅಲ್ಲಿ ಆ್ಯನ್ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದೆ ಅಂತ ಒಬ್ರು ತಿಳಿಸಿದ್ರು. ಆಮೇಲೆ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದ್ವಿ. ವಿ ಹ್ಯಾಡ್ 2 days ಟೈಮ್. ಬಯೋಮೆಡಿಕಲ್ ಇತ್ತು, ಇದಿತ್ತು. ಬಯೋಮೆಡಿಕಲ್ ಸಮಥಿಂಗ್ ರಿಲೇಟೆಡ್ ಟು ವೈದ್ಯಕೀಯ ಶಿಕ್ಷಣ ಇರ್ಬೋದೇನೋ ಅಂತ ಅನ್ಕೊಂಡಿದ್ವಿ. ಬಟ್ ಮೋರ್ ಇಂಟ್ರೆಸ್ಟಿಂಗ್ ವಾಸ್ ದಿಸ್, ನಾನು ನೋಡಿದ ತಕ್ಷಣ ನನ್ಗೆ ಇದೇ ಬೇಕು ಅಂತ ಹೇಳಿ ದೆನ್ ಐ ಜಾಯಿನ್ಡ್ ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್.
1: ಇಸ್ ಇಟ್ ಹೆಲ್ಪಿಂಗ್ ಇನ್ ಎನಿ ವೇ ನೌ?
0: I am part of some organizations who are into this, but mainstream age, I could not do that.
1: Okay.
0: Yakendra engineering aadmele 2 years nan ashte India lidido, amele I flew out. So adrinda illi enu avagina developments aayito I couldn't match. Adre alli ade field alle nan masters maadidu wastewater treatment and solid waste management. Definitely it has helped.
1: Okay. Asha avre Bengaluru, Mysuru, Singapore, ಆಮೇಲೆ ಆಸ್ಟ್ರೇಲಿಯಾ, ಈ ಎಲ್ಲ ಪ್ಲೇಸಲ್ಲಿ ನೀವು ಟ್ರಾವೆಲ್ ಮಾಡಿದ್ದೀರಾ, ನೀವು ಸ್ಟೇ ಮಾಡಿದ್ದೀರಾ ಅಲ್ಲಿ. ಸೊ ಈ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸಸ್ ನಿಮ್ಮ ಥಾಟ್ಸ್ನ ಹೇಗೆ ರೂಪಿಸಿವೆ?
0: ತುಂಬ ಒಳ್ಳೆ ಕ್ವೆಶ್ಚನ್ ಇದು. ಖಂಡಿತ ಏನೋ ಒಂದು ಸೇ ಗಾದೆ ಇದೆಯಲ್ಲ, ದೇಶ ನೋಡಿ ಕೋಶ ಓದಿ ಅಂತ. ಸೊ ಎಲ್ಲರೂ ಓದಿರ್ತೀವಿ ನಾವು, ಬಟ್ ಎಕ್ಸ್ಪೀರಿಯನ್ಸಸ್ ನೀವು ಅದನ್ನು ಅನುಭವಿಸಿದಾಗಲೇ ಗೊತ್ತಾಗೋದು ಅನ್ನೋ ಥರ ನಿಜ ಆಯಿತು, ಸಾಕಾರ ಆಯಿತು. ಅದಕ್ಕೆ ಸಿಂಗಾಪುರ್ನಲ್ಲಿರೋ ಡಿಸಿಪ್ಲಿನ್ನ ಅಳವಡಿಸೋದು ನನಗೆ ತುಂಬ ಇಷ್ಟ ಆಯಿತು. ನಾವು ಎಕ್ಸ್ಪೆಕ್ಟೇಷನ್ಸ್ನ ತುಂಬ ಸೆಟ್ ಮಾಡ್ಕೊಳ್ತೀವಿ. ಹೌ ಡ್ಯೂ ವರ್ಕ್ ಟುವರ್ಡ್ಸ್ ಇಟ್ ಅನ್ನೋದು, ಇಟ್ ಗೇವ್ ಮಿ ಅ ಲಾಟ್ ಆಫ್ ಟೈಮ್. ಮದುವೆ ಆಗಿದ್ದು ಹೊಸದು, ಫಸ್ಟ್ ಇಯರ್ ಐ ಆಮ್ ಎವರ್ ಥ್ಯಾಂಕ್ಫುಲ್ ಟು ಮೈ ಹಸ್ಬೆಂಡ್ ರವಿ, ಹೂ ಸೆಡ್ ಐ ವಿಲ್ ನಾಟ್ ವರ್ಕ್ ದಟ್ ಇಯರ್ ಬಿಕಾಸ್ ವಿ ನೀಡ್ ಟು ನೋ ಈಚ್ ಅದರ್ ಬೆಟರ್ ಅಂತ. ಹೀ ಪರ್ಸ್ಯೂಡ್ ಹಿಸ್ ಸೆಕೆಂಡ್ ಮಾಸ್ಟರ್ಸ್ ನಮ್ಮ ಫಸ್ಟ್ ಇಯರ್ ಆಫ್ ಮ್ಯಾರೇಜ್. ಸೊ ಆ ಇಯರ್ ಆಫ್ 12 months gave us kind of reflective time. So aa deshana artha maadkolodralagli alli systems enu anta adella tumma tummane ishta aagi namma bharatiya anta olle samskrutina matte kaltang aagogi imply mado tara alli opportunities siktu. Bharatiya samskruti tumma sangagalide alli, so very very friendly. Adrinda Singapore nallunu naavu bharatadalli hegirbodu annodana anubhavisidvi alli. Discipline ಇರ್ಬೋದು, ಕ್ಲೆನ್ಲಿನೆಸ್ ಇರ್ಬೋದು, ಟೈಮ್ ಫ್ರೇಮ್ಸ್ ಏನಾರ ಕೊಟ್ಟಿದ್ರೆ ಅದಕ್ಕೆ ಮುಂಚೆನೆ ಮುಗಿಸೋ ಅಂತದ್ದು, ಇದೆಲ್ಲ ತುಂಬಾ ಸಿಸ್ಟಮ್ಯಾಟಿಕ್ ಅಪ್ರೋಚ್.
1: ಓಕೆ,
0: ಇಲ್ಲಿರೋ ತನಕ ನಾವು ಓದ್ರಲ್ಲೇ ಇದ್ವಿ, ಆಮೇಲೆ ಕೆಲ್ಸಕ್ಕೆ ಹೋದ್ವಿ, ಮೇ ಬಿ ವಿ ವುಡ್ ನಾಟ್ ಹ್ಯಾವ್ ಗಿವನ್ ಅ ಥಾಟ್. ಬಟ್ ಅಲ್ಲಿ ಹೋದ್ಮೇಲೆ ವಿ ಕ್ಯಾನ್ ಡೂ ಮಚ್ ಬೆಟರ್ ಆಸ್ ದ ಸೇಮ್ ಪರ್ಸನ್ ಅನ್ನೋದನ್ನ ತೋರಿಸ್ತು. ಆಸ್ಟ್ರೇಲಿಯಾ ಅಫ್ಕೋರ್ಸ್ ದೇಶ ತುಂಬಾ ದೊಡ್ಡದು, ಜಾಗ ತುಂಬಾನೇ ದೊಡ್ಡದು, ಜನ ಕಮ್ಮಿ, ಅದರಿಂದ ವಿಶಾಲ ಅನ್ನೋದು ಗೊತ್ತಾಗಿದ್ದು ಅಲ್ಲಿ.
1: ಓಕೆ,
0: ಸೊ ನಮ್ಮ ಹೃದಯದಲ್ಲೂ ನಾವು ಅಷ್ಟೇ ವಿಶಾಲವಾಗಿದ್ದೀವಿ ಅನ್ನೋ ಥಾಟ್ಸ್ನ ಅಲ್ಲಿ ನನಗೆ ಕೊಡ್ತು. ಅದು ಬಿಟ್ಟು ಎಷ್ಟೋ ಆಕ್ವಾ ಗೇಮ್ಸ್ ಕಲ್ತ್ಕೊಂಡ್ವಿ, ಆಮೇಲೆ ವಿ ವೆರ್ ಕೈಂಡ್ ಆಫ್ ಲಿವಿಂಗ್ ಫ್ರೀ ಲೈಫ್. ಕೆಲಸ ಮಾಡಿಕೊಂಡು ಅದನ್ನು ಮಾಡೋದು ಹಂಗೂ ಇರ್ಬೋದು ಅಂತ ಅನ್ನಿಸ್ತು. ಡೇಸ್ ವುಡ್ ಕ್ಲೋಸ್ ಅರ್ಲಿಯರ್ ಡ್ಯೂರಿಂಗ್ ವಿಂಟರ್ಸ್ ಅದನ್ನ ಎಕ್ಸ್ಪೀರಿಯನ್ಸ್.

0: ಮಾಡೇ ಇರಲಿಲ್ಲ. ಸೊ 7 ಗಂಟೆಗೆ ಮಲಗೋದು ಅಂದ್ರೆ ಇಟ್ ವಾಸ್ ಸೂಪರ್ ಲಕ್ಸುರಿ.
1: ಸೊ ಅದೆಲ್ಲ ಮುಗಿಸ್ಕೊಂಡು,
0: ಯೆಸ್, ಬಿಕಾಸ್ ಇಟ್ ವುಡ್ ಗೆಟ್ ಡಾರ್ಕ್ ಬೈ 5 ಇನ್ ವಿಂಟರ್ಸ್. ಸೊ ಅದೆಲ್ಲ ಇಟ್ ಗೇವ್ ಟೂ ಮಚ್ ಆಫ್ ಟೈಮ್, ಅದರಿಂದ ಸಂಗೀತಕ್ಕೂ ನಂಗೆ ಟೈಮ್ ಸಿಕ್ತು, ಓದೋದು ನನಗೆ ತುಂಬಾ ಹುಚ್ಚು. ಸೊ ಎವ್ರಿ ಅದರ್ ಡೇ ಐ ವುಡ್ ಗೋ ಟು ದ ಲೈಬ್ರರಿ ಬೋರೋ ಬುಕ್.
1: ಓಕೆ,
0: so that I can never forget.
1: Okay, ಈಗ ಎನ್ವಿರಾನ್ಮೆಂಟಲ್ ಸೈನ್ಸ್ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇಂದ ಮಾನವ ಸಂಪನ್ಮೂಲ ಕ್ಷೇತ್ರಕ್ಕೆ ಆ ಟ್ರಾನ್ಸ್ಫಾರ್ಮೇಶನ್ ಹೇಗಾಯ್ತು ಆಶಾ ಅವರೇ?
0: ನಾನು ಹೇಳ್ದಂಗೆ ಸ್ಕೂಲ್ ಲೆವೆಲ್ ಅಲ್ಲೇ ಆ ಮೆಂಟರಿಂಗ್ ಟ್ಯೂಷನ್ಸ್ ಅಂತ ಏನ್ ಸ್ಟಾರ್ಟ್ ಆಯ್ತು, ಅದರಿಂದ ಐ ಯೂಸ್ ಟು ಹ್ಯಾವ್ 68 ಸ್ಟೂಡೆಂಟ್ಸ್ ಪರ್ ಬ್ಯಾಚ್ ವೆನ್ ಐ ಕೇಮ್ ಟು ಮೈ ಇಂಜಿನಿಯರಿಂಗ್. ಸೊ ಬೆಳಗ್ಗೆ ಟ್ಯೂಷನ್ಸ್ ಮುಗಿಸಿ ಆಮೇಲೆ ಕಾಲೇಜ್ ಹೋಗಿ ಮತ್ತೆ ಬಂದು ಸಂಜೆನೂ ಮಾಡ್ತಾ ಇದ್ದೆ ಕ್ಲಾಸಸ್. ಆ ಜರ್ನಿಯಲ್ಲಿ ನನಗೆ ಅನಿಸಿದ್ದು ಬಂದು, ನಾವು ಓದಿಗೆ ಸಂಬಂಧಪಟ್ಟಿದ್ದು ಮಾಡೋದು ಇಟ್ಸ್ ಕಾಮನ್, ಹೋಗ್ತೀವಿ ಕೆಲಸ ಮಾಡ್ತೀವಿ ಸ್ಯಾಲ್ರಿ ತಗೊಂಡ್ ಬರ್ತೀವಿ ಅದೆಲ್ಲ, ಬಟ್ ಅದಕ್ಕಿಂತ ಸಮಾಜಕ್ಕೆ ಕೊಡಬಹುದಾ ಅನ್ನೋ ಒಂದು ಥಾಟ್ ಬಂದಿದ್ದೆ ಅಲ್ಲಿ. ಯಾಕೆಂದ್ರೆ ನನ್ನ ಹತ್ರ ಬರ್ತಾ ಇದ್ದಿದ್ದಂತ ಮಕ್ಕಳು ಪೇರೆಂಟ್ಸ್ ಡಿಂಟ್ ಹ್ಯಾವ್ ಗುಡ್ ಎಜುಕೇಷನ್. ಇಟ್ಸ್ ವೆರಿ ಅಪ್ರಿಷಿಯೇಟಿವ್, ಅವ್ರು ಓದದೇ ಇದ್ರು ಮಕ್ಕಳಿಗೆ ಶಿಕ್ಷಣ ಕೊಡಿಸ್ಬೇಕು ಅನ್ನೋದು ನನಗೆ ತುಂಬಾನೇ ಇಷ್ಟ ಆಗ್ತಾ ಇತ್ತು. ಬಿಕಾಸ್ ವಿ ಲಿವ್ಡ್ ಇನ್ ಅ ವೆರಿ ಅಂಡರ್ ಡೆವಲಪ್ಡ್ ಏರಿಯಾ ಇನ್ ಮೈಸೂರು ಅಂತ ಹೇಳ್ಬೋದು. ಸೊ ಸ್ಲಮ್ಸ್ ಅಲ್ಲ, ಬಟ್ ಇನ್ನೂ ರೆಗ್ಯುಲೇಟ್ ಆಗ್ಬೇಕಾಗಿರೋ ಅಂತ ಏರಿಯಾ ಅಲ್ಲಿ. ಸೊ ಅಲ್ಲಿದ್ದಂತ ಪೋಷಕರು ಮಕ್ಕಳನ್ನ ಕರ್ಕೊಂಡು ಬಂದ್ಬಿಟ್ಟಾಗ ಅವ್ರ ಜೊತೆ ಡೆಫಿನೆಟ್ಲಿ ಇಂಟ್ರಾಕ್ಷನ್ಸ್ ಇರ್ತಾ ಇತ್ತು. ಆವಾಗ ಸಮಾಜದಲ್ಲಿ ಆ ಸ್ಟೇಜ್ ಇಂದ ಸ್ಟಾರ್ಟ್ ಆಗ್ಬೇಕು, ನಮ್ಮ ಆರ್ಥಿಕ ಬೆಳವಣಿಗೆ ಆಗ್ಲಿ ದೇಶದ ಬೆಳವಣಿಗೆ ಆಗ್ಲಿ ಅಂತ ಎಲ್ಲೋ ಒಂದ್ ಕಡೆ ಥಾಟ್ ಇರ್ತಾ ಇತ್ತು. ಬಟ್ ಹೆಂಗೆ ರಿಲೇಟ್ ಮಾಡೋದು ಅಂತ ಗೊತ್ತಿರಲಿಲ್ಲ. ಫಾರ್ ಎವ್ರಿಬಡಿ, ಓದಿದ್ಮೇಲೆ ಪ್ರೊಫೆಷನಲ್ ಕೆರಿಯರ್ ಆದ್ಮೇಲೆ ಎಲ್ಲಾರ ಕಾರ್ಪೊರೇಟ್ ಹೋಗ್ಬೇಕು, ಇಟ್ ವಿಲ್ ಬಿ ದ ಸೇಮ್ ಸ್ಟ್ರೀಮ್ ಲೈನ್ಡ್ ಕೈಂಡ್ ಆಫ್ ಥಿಂಗ್. ಸೊ ಹೇಗೆ ಅಂತ ಆಪರ್ಚುನಿಟೀಸ್ ನೋಡ್ತಾನೆ ಇರುವಾಗ ಕೆಲವು ತಾಯಿಯಂದರಿಗೆ ಫಾರ್ ಎಕ್ಸಾಂಪಲ್ ತರಕಾರಿ ಹೆಚ್ಚಿಕೊಟ್ಟು ನೀವು ಇನ್ಕಮ್ ಮಾಡ್ಕೋಬಹುದು, ಬಿಕಾಸ್ ಶಿ ಫೆಲ್ಟ್ ಶಿ ಡಿಂಟ್ ಹ್ಯಾವ್ ಎನಿ ಅದರ್ ಟ್ಯಾಲೆಂಟ್. ಇನ್ನೊಬ್ಬರ ಮನೆಯಲ್ಲಿ ಅವ್ರು ಹೋಗಿ ಪಾತ್ರೆ ತೊಳೆಯೋರು, ಪಾತ್ರೆ ತೊಳೆದು ಕೆಲಸ ಮಾಡೋದು ಅಂತ ಕೆಲಸ ಮಾತ್ರ ಇತ್ತು. ಸೊ ಎಕ್ಸ್ಟ್ರಾ ಅವ್ರು ಏನ್ ಮಾಡ್ಬೋದು ಅಂತ ಅವ್ರನಲ್ಲಿ ಹುಡುಕೋದು ಎಲ್ಲೋ ನನ್ಗೆ ಯಾವಾಗ್ಲೂ ಇರ್ತಾನೆ ಇರ್ತಿತ್ತು. ದ ವೆರಿ ಫಸ್ಟ್ ಲೇಡಿ ಶಿ ಓನ್ಲಿ ನ್ಯೂ ಅಂಡ್ ಶಿ ಎಂಜಾಯ್ಡ್ ಫೋಲ್ಡಿಂಗ್ ಕ್ಲೋತ್ಸ್. ಸೊ ಅವರಿಗೆ ನಾನು ಹೇಳ್ದೆ, ನಿಮ್ ಕೆಲ್ಸದ ಜೊತೆ ನೀವ್ ಅವ್ರ ಮನೇಲಿ ವಾರ್ಡ್ರೋಬ್ ಸೆಟ್ ಮಾಡ್ಕೊಡ್ತೀನಿ ಅಂತ ಹೇಳಿ, ಯು ಡೋಂಟ್ ಹ್ಯಾವ್ ಟು ಡೂ ಇಟ್ ಫಾರ್ ಫ್ರೀ, ಅದನ್ನ ಟ್ರೈ ಮಾಡಿ ಅಂತ. ಶಿ ಫೀಲ್ಡ್ ಸೋ ವೆರಿ ಹ್ಯಾಪಿ, ತುಂಬಾ ಖುಷಿ ಆಯ್ತು, ಇದನ್ ಮಾಡಿಸ್ಕೊಳ್ತಾರೆ ಯಾರಾದ್ರು ಅಂತ. ಅದಕ್ಕೆ ನಾವಿಬ್ರು ಟ್ರೈ ಮಾಡೋಣ ಅಂತ ಹೇಳಿದೆ. ಸೊ ಶಿ ಸ್ಟಾರ್ಟೆಡ್ ಅಂಡ್ ಫೈನಲಿ ಶಿ ಲ್ಯಾಂಡೆಡ್ ಇನ್ ಅ ಬುಟೀಕ್. ಇನ್ ಮೈಸೂರು ಏನಿಲ್ಲ, ಆ ಬುಟೀಕ್ ಅಲ್ಲಿ ಅವರೆಲ್ಲ ಹೊಲ್ದು ಇಡೋರು. ಶಿ ಓನ್ಲಿ ಯೂಸ್ ಟು ಗೋ ಅಂಡ್ ಅರೇಂಜ್, ಅಂಡ್ ಅರೇಂಜ್ಮೆಂಟ್ ವಾಸ್ ಸೋ ಗುಡ್. ಅದು ಕಲರ್ ಕೋಡಿಂಗ್ ಅವ್ರು ಮಾಡೋದು ನನ್ಗೆ ಇವಾಗ್ಲೂ ಬರಲ್ಲ. ಶಿ ಯೂಸ್ ಟು ಸೇ ಇಂಡಿಗೋಲಿ ಇಲ್ಲಿಂದಾನೇ ಶುರು ಆಗ್ಬೇಕು ಮೇಡಮ್ ಅಂತ. ಶಿ ಡಿಂಟ್ ಇವನ್ ನೋ ದ ಕಲರ್ ಇಂಡಿಗೋ.
1: ಅಂಡ್ ವಾಟ್ಸ್ ಅ ಕ್ವಾಲಿಫಿಕೇಶನ್?
0: ಶಿ ಐ ಥಿಂಕ್ ಇವನ್ ಡಿಂಟ್ ಗೋ ಟು ಸ್ಕೂಲ್.
1: ಎಕ್ಸಲೆಂಟ್.
0: ಹೌದು, ಸ್ಕೂಲ್ ಕೂಡ ಕಳ್ಸಿರ್ಲಿಲ್ಲ. ಅವ್ರ ಹೆಸರು ರತ್ನಮ್ಮ ಅಂತ ಇವಾಗ ಅಕ್ಕ ಬರುತ್ತೆ. ಅಂಡ್
1: ಯು ಪಿಕ್ಡ್ ಅಪ್ ದಟ್ ಹಿಡನ್ ನಿಶ್ ಇನ್ ಹರ್ ಅಲ್ವಾ?
0: ಅದು ತುಂಬಾ ನೆಮ್ಮದಿ ಕೊಡತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಗಿಂತ ಜಾಸ್ತಿ ಅಂತ ಹೇಳ್ಬೋದು. ಸೊ ಹಂಗ್ ಮಾಡ್ತಿರೋರು ಆ ಬುಟಿ ಕ್ಲೋಸ್ ಆಗೋಯ್ತು. ದೆನ್ ಶಿ ಕೈಂಡ್ ಆಫ್ ಅಯ್ಯೋ ನಾನು ಇವಾಗ ಬೇರೆ ಎಲ್ಲಿ ಅಂತ. ದೆನ್ ಅಲ್ಲೇ ಒಂದು ನರ್ಸಿಂಗ್ ಹೋಮ್ ಇತ್ತು. ಸೊ ಅವ್ರಿಗೆ ಹೋಗಿ ಹೇಳ್ತಾ ಇದ್ದೆ, ಶಿ ಕ್ಯಾನ್ ಫೋಲ್ಡ್ ಆಲ್ ದಿಸ್ ಅಂಡ್ ಕೀಪ್, ಡೆಫಿನೆಟ್ಲಿ ಹಾಸ್ಪಿಟಲ್ಸ್ ನಲ್ಲಿ ಬೇಕಾಗುತ್ತಲ್ಲ. ಹಂಗೆ ಹೋಗ್ತಾ ಹೋಗ್ತಾ ಅವರು ಶಿ ಆಲ್ಮೋಸ್ಟ್ ಬಿಕೇಮ್ ಕೈಂಡ್ ಆಫ್ ನರ್ಸ್. ಶಿ ಎಂಡೆಡ್ ಹರ್ ಕೆರಿಯರ್ ದೇರ್. ಆ ತರ ಕಡೆ ತನಕ ಅವರು ಅಲ್ಲಿ ಹಾಸ್ಪಿಟಲ್ ನರ್ಸಿಂಗ್ ಹೋಮ್ ನಲ್ಲೇ ಕೆಲಸ ಮಾಡೋರು.
1: ಬಾಲ್ಯದಿಂದಲೇ ಮೆಂಟರಿಂಗ್ ನಿಮ್ಮ ಜೀವನದ ಪಾರ್ಟ್ ಅಂತ ಹೇಳಿದ್ರೆ, ಅದರಿಂದ ನೀವು ಕಲಿತ ದೊಡ್ಡ ಪಾಠ ಏನು ಆಶಾ?
0: ನಾನ್ ಜಾಸ್ತಿ ಕಲಿತೆ ಅದರಿಂದ, ಕಲಿಯೋದಕ್ಕೆ ಕೊನೆನೇ ಇಲ್ಲ ಅಂತ ಅನ್ನಿಸ್ತು. ಆಮೇಲೆ ಯಾವುದೇ ಮನುಷ್ಯನಿಗೆ ಡೆಫಿನೆಟ್ಲಿ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ. ಅದರಿಂದ ನಾವು ಆರ್ಥಿಕ ಬೆಂಬಲ ಮಾತ್ರ ನೋಡಬಾರ್ದು. ಇಟ್ ಈಸ್ ಗಿವಿಂಗ್ ಯು ನೆಮ್ಮದಿ, ಅಂಡ್ ಇಟ್ ಈಸ್ ಟೆಲ್ಲಿಂಗ್ ಯು ದಟ್ ಯು ಆರ್ ಮೋರ್ ಎಂಪವರ್ಡ್. ನೀನು ಏನಾದರೂ ಮಾಡ್ಬೋದು, ನೀನು ಈ ಸಮಾಜಕ್ಕೆ ಏನಾದ್ರು ಕೊಡ್ಬೋದು ಅನ್ನೋ ಒಂದು ಆತ್ಮವಿಶ್ವಾಸ ಇದೆಯಲ್ಲ, ಅದರಿಂದ ಎಂಥ ರೋಗ ಆಗಲಿ ಎಂಥ ವೀಕ್ನೆಸ್ ಆಗಲಿ ಹೊರಟೋಗುತ್ತೆ. ಸೊ ನಮ್ಮ ಕಾಲ ಮೇಲೆ ನಾವು ನಿಂತಿದ್ದೀವಿ ಅನ್ನೋದು ತುಂಬಾನೇ ಹೆಲ್ಪ್ಫುಲ್. ಸೊ ಅದನ್ನು ನಾನು ಕಲಿತೆ ಅವರುಗಳಿಂದ.
1: ಓಕೆ, ನೀವಿವಾಗ ಮಹಿಳಾ ಉದ್ಯಮಿಯಾಗಿ ಕೆಲಸ ಮಾಡ್ತಿದ್ದೀರ ಒಂದಲ್ಲ ಡಿಫ್ರೆಂಟ್ ಫೀಲ್ಡಲ್ಲಿ. ಸೊ ಮ್ಯಾನೇಜಿಂಗ್ ಟೈಮ್ ಇಸ್ ಅ ವೆರಿ ಬಿಗ್ ಟಾಸ್ಕ್ ಅಂಡ್ ಹ್ಯಾಟ್ಸ್ ಆಫ್ ಟು ಯು. ನೀವು ಉದ್ಯಮಿಯಾಗಿ ನಿಮ್ಮ ಎದುರಿಸಿದ ಮೊದಲ ಸವಾಲು, ದೊಡ್ಡ ಸವಾಲು ಯಾವುದು, ಅದನ್ನ ನೀವು ಹೇಗ್ ಫೇಸ್ ಮಾಡಿದ್ರಿ?
0: ಮೊದಲನೇದು ಎಲ್ಲರಿಗೂ ಬಂದಂಗೆ ಆರ್ಥಿಕ ಬೆಂಬಲನೇ. ಐ ವಾಸ್ ಸ್ಟಿಲ್ ನಾಟ್ ಎನ್ ಅಡಲ್ಟ್.
1: That comes in the base of Maslow's hierarchy.
0: Yes, yes. ನನಗೆ ಅವಾಗ ಇನ್ನೂ 17 ವರ್ಷ. ಸೊ ಐ ಕುಡಂಟ್ ಇವನ್ ಅಪ್ರೋಚ್ ಅ ಬ್ಯಾಂಕ್. ಹೇಗ್

0: ಮಾಡೋದು ಹೇಗೆ ಮಾಡೋದು ಅನ್ನೊಂದು ಕ್ವೆಶ್ಚನ್ ಇದ್ದೇ ಇತ್ತು. ಸೊ ಫಸ್ಟ್ ಬೇಕಿದ್ದಿದ್ದು ಆರ್ಥಿಕ ಬೆಂಬಲ, ಅದು ಸಿಗಲ್ಲ ಅಂತ ಗೊತ್ತಾಯ್ತು. ಆವಾಗ ಯಾರಿಗೆ ಅದು ಮಾಡಕ್ಕೆ ನನ್ನ ತರಾನೇ ಆಸೆ ಇರುತ್ತೋ ಅವ್ರಿಗೆ ನಾನು ಐಡಿಯಾಸ್ ಕೊಡ್ತೀನಿ, ಬಿಕಾಸ್ ದೇ ಆರ್ ಎಲಿಜಿಬಲ್ ಟು ಗೆಟ್ ಆಲ್ ಸಚ್ ಫೆಸಿಲಿಟೀಸ್ ಅಂತ ಅನ್ನಿಸ್ತು. ಸೊ ಐ ಜಾಯಿನ್ ದೆಮ್. ಅಮ್ಮನ್ ಫ್ರೆಂಡ್ಸ್ ಆಗಿರ್ಬೋದು, ನನ್ನ ಟೀಚರ್ಸ್ ಆಗಿರ್ಬೋದು, ಕೆಲವು ಆಂಟೀಸ್, ದೇ ಆರ್ ಮೈ ರೋಲ್ ಮಾಡೆಲ್ಸ್. ಸೊ ಅವ್ರ ಜೊತೆಯೆಲ್ಲ ಸೇರಿ ಸ್ಟಾರ್ಟೆಡ್ ದ ಜರ್ನಿ. ಸೊ ಚಾಲೆಂಜ್ ಬಂದು ಫಸ್ಟ್ ಫಿನಾನ್ಷಿಯಲ್ ಹೆಲ್ಪ್.
1: ಮಹಿಳೆಗೆ ಒಳ್ಳೆ ಸ್ಕಿಲ್ ಇದ್ರೆ ಕುಟುಂಬ ಮತ್ತು ಸಮಾಜ ಬದಲಾಗತ್ತೆ ಅನ್ನೋ ನಿಮ್ಮ ನಂಬಿಕೆ ಹಿಂದಿರುವ ಅನುಭವ ಏನು ಆಶಾ?
0: ಅನುಭವ
1: ಮೇಬಿ ಇಟ್ ಮೈಟ್ ಹ್ಯಾವ್ ಕಮ್ ಟು ಯು ಬೈ ಎಕ್ಸ್ಪೀರಿಯನ್ಸ್, ಯಾಕಂದ್ರೆ ಎಲ್ರಿಗೂ ಸುಮಾರು ಜನಕ್ಕೆ ಗೈಡೆನ್ಸ್ ನೀಡಿದ್ದೀರಾ.
0: ಹೌದು, ಅನುಭವ ತುಂಬಾ ಮನದ ಆಳದಲ್ಲಿರೋದು ಹೊರಗೆ ಬರುತ್ತೆ, ವಿಚ್ ಮೀನ್ಸ್ ನಾನು ಏನಾರು ಮಾಡಬಹುದು ಅನ್ನೋದು. ಯಾವ ಮಹಿಳೆ ಹೊಸಲೇ ದಾಟಿರಲ್ವೋ ಅವ್ರು ಇದನ್ನ ಮಾಡಿದಾಗ ವೆನ್ ಶಿ ಕಮ್ಸ್ ಔಟ್, ಶಿ ಕಮ್ಸ್ ಔಟ್ ಗ್ಲೀಮಿಂಗ್, ತುಂಬಾ ಪಾಸಿಟಿವ್ ಆಗಿ ಬರ್ತಾರೆ. ಶಿ ಫೀಲ್ ಶಿ ಹ್ಯಾಸ್ ಅಚೀವ್ಡ್ ಎವ್ರಿಥಿಂಗ್. ಅದು ಸಮಾಜಕ್ಕೆ ಬಂದಾಗ ಶಿ ವಿಲ್ ಟ್ರೈ ಟು ಸರ್ಚ್ ಟು ಡೂ ಮೋರ್. ಅದು ಮನೆ ಲೆವೆಲ್ ಅಲ್ಲೇ ಆಗೋಗುತ್ತೆ, ಫ್ಯಾಮಿಲಿ ಸರಿ ಹೋಗುತ್ತೆ, ಮಕ್ಕಳು ಅವ್ರನ್ನೇ ಫಾಲೋ ಮಾಡ್ತಾರೆ, ನಮ್ಮ ತಾಯಿ ಇಷ್ಟು ಅಚೀವ್ ಮಾಡುವಾಗ ನಾನು ಮಾಡ್ಬೋದು ಅನ್ಸುತ್ತೆ, ಗಂಡ ಕೂಡ ಬೇರೆ ಏನೋ ದಾರಿ ಹಿಡಿದವರು ಬೇಡ, ಶಿ ಇಸ್ ಡೂಯಿಂಗ್ ಸಮಥಿಂಗ್, ಲೆಟ್ ಮೀ ಸಪೋರ್ಟ್ ಹರ್ ಅಂತ ಚೇಂಜ್ ಮಾಡಿರೋರ್ನು ನೋಡಿದ್ದೀನಿ. ಅಂಡ್ ಟಚ್ ವುಡ್, ಅವರೆಲ್ಲ ಇವಾಗ ದೇ ಆರ್ ಡೂಯಿಂಗ್ ವೆರಿ ವೆರಿ ವೆಲ್. ಸೊ ಆ ಮನೆ ಹೊರಗೆ ಬಂದಾಗ ಶಿ ವಿಲ್ ಆಲ್ಸೋ ಕಾಂಟ್ರಿಬ್ಯೂಟ್ ಟು ದ ಸೊಸೈಟಿ. ಅದಕ್ಕೆ ಕೌಶಲ್ಯಗಳು ತುಂಬಾ ಮುಖ್ಯ ಅಂತ ನನಗನ್ಸಿದೆ.
1: ಈಗಿನ ಕಾಲದ ಯುವತಿಯರಿಗೆ, ಯೂತ್ಗೆ ಯಾವ ರೀತಿಯ ಕೌಶಲ್ಯಗಳು, ಸ್ಕಿಲ್ಸ್ ಅವಶ್ಯಕತೆ ಅಗತ್ಯ ಅಂತ ಹೇಳ್ತಾರೆ? ಯಾಕಂದ್ರೆ ನಾವು ನೋಡ್ತಿರೋ ಪ್ರಕಾರ ಸುಮಾರು ಜನ ಎಜುಕೇಶನ್ ಇಲ್ಲ ಅಂದ್ರೆ ಮಿಯರ್ಲಿ ಬಿಕಾಸ್ ಆಫ್ ದೇರ್ ಸ್ಕಿಲ್ಸ್ ದೇ ಆರ್ ಸರ್ವೈವಿಂಗ್, ದೇ ಆರ್ ಅರ್ನಿಂಗ್ ಗುಡ್. ಬೇಸಿಕಲಿ ಯಾವ ಸ್ಕಿಲ್ಸ್ ನೆಸೆಸರಿ ಇದೆ ಅಂತ ಅನ್ಸುತ್ತೆ?
0: ಇದು ತುಂಬಾ ಒಳ್ಳೆ ಕ್ವೆಶ್ಚನ್. ಸ್ಕಿಲ್ಸ್ ಇವಾಗ ಎಷ್ಟು ವೈಡ್ ಸ್ಪ್ರೆಡ್ ಆಗಿದೆ ಅಂದ್ರೆ ಲುಕ್ ಅಟ್ ಸಮಥಿಂಗ್ ದಟ್ಸ್ ಅ ಸ್ಕಿಲ್, ಆ ತರ ಆಗಿದೆ ಇವಾಗ. ಸೊ ಇವಾಗ ಕಂಪ್ಯೂಟರ್ ಕಲಿಯೋದು ಇಟ್ ಇಸ್ ನಾಟ್ ಅ ಸ್ಕಿಲ್ ಅಟ್ ಆಲ್, ಇಟ್ಸ್ ಕೈಂಡ್ ಆಫ್ ಇನೇಟ್, ನಿಮಗೆ ಬರಲೇಬೇಕು ಅನ್ನೋ ಒಂಥರ ಅಂತದಾಗಿದೆ. ಸೊ ಯಾವುದು ಪ್ಲಾಟ್ಫಾರ್ಮ್ ಬೇಸಿಕ್ ಸ್ಕಿಲ್ಸ್ ಅಂತಿದೆಯೋ ಅದನ್ನ ಅಪ್ಗ್ರೇಡ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಈಗಿನ ಪ್ರಪಂಚದಲ್ಲಿ ಗುಡ್ ನ್ಯೂಟ್ರಿಷನ್ ಫುಡ್ ಇರ್ಬೋದು, ಮೆಂಟಲ್ ಹೆಲ್ತ್ಗೆ ಸಂಬಂಧಪಟ್ಟಿದ್ದ ಕೆಲವು ಸ್ಕಿಲ್ಸ್ ಇರ್ಬೋದು, ಫಾರ್ ಎಕ್ಸಾಂಪಲ್ ಎಕ್ಸಸೈಸಸ್, ಏನು ಇಲ್ಲ ಅಂದ್ರೂ ನಿಮ್ಮ ಕಿವಿ ಕೊಟ್ಟು ಒಬ್ಬರನ್ನ ಕೇಳ್ಕೊಳ್ಳೋದು. ಬಿಕಾಸ್ ಆಫ್ ದ ಡಿಜಿಟೈಸೇಷನ್ ನಾವು ಒಬ್ಬರನ್ನೊಬ್ಬರನ್ನ ಪರ್ಸನಲ್ ಟಚ್ಚೇ ಹೊರಟೋಗ್ತಾ ಇದೆ.
1: ಎಕ್ಸಾಕ್ಟ್ಲಿ.
0: ಸೊ ಜಸ್ಟ್ ಬಿ ಯೋರ್ ಸೆಲ್ಫ್, ಲಿಸನ್ ಟು ಸಂಬಡಿ. ನೀವೇನು ಮಾಡಬೇಕಾಗಿಲ್ಲ, ಜಸ್ಟ್ ಗಿವ್ ದೆಮ್ ಸಮ್ ಟೈಮ್, ಅವ್ರನ್ನ ಅವ್ರು ಏನ್ ಹೇಳ್ತಿದಾರೋ ಅದನ್ನ ಕೇಳಿಸ್ಕೊಂಡ್ರೇನೆ ಅವ್ರಿಗೆ ಆ ಹಾಫ್ ಪ್ರಾಬ್ಲಮ್ ಸಾಲ್ವ್ ಆಗಿರುತ್ತೆ. ನೆಕ್ಸ್ಟ್ ಟೈಮ್ ವೆನ್ ಯು ಮೀಟ್ ದಟ್ ಪರ್ಸನ್ ದೇ ವಿಲ್ ಸೇ ಐ ಥಿಂಕ್ ಐ ವುಡ್ ನೀಡ್ ಟು ಶೇರ್ ಮೋರ್ ಬಿಕಾಸ್ ಆಫ್ ದ ಪ್ರೀವಿಯಸ್ ಕಾನ್ವರ್ಸೇಷನ್, ಐ ಓವರ್ ಕಮಿಟ್ ಅಂತ ಹೇಳಿದ್ದಾರೆ, ಎಷ್ಟೊಂದು ಜನ ಹೇಳಿದ್ದಾರೆ ನನ್ನ ಹತ್ರ. ಅದೇ ತರನೇ ಲೈಫ್ ಸ್ಕಿಲ್ಸ್ ಅಂತ ಬರುತ್ತೆ. ಎಷ್ಟೊಂದು ಎನ್ ಜಿ ಒಗಳು ಮಾಡ್ತಾ ಇದೆ, ಪ್ರಮುಖವಾಗಿ ಜೀವರಕ್ಷಾ ಅಂತ ಒಂದು ಸಂಸ್ಥೆ ಇದೆ, ಅವರು ಲೈಫ್ ಸ್ಕಿಲ್ಸ್ ಟ್ರೈನಿಂಗ್ ಅಂತ ಕೊಡ್ತಾರೆ. ಇದಕ್ಕೆ ಡಾಕ್ಟರ್ಸ್ ನರ್ಸಸ್ ಆಗ್ಬೇಕಾಗಿಲ್ಲ, ನಾನೇ ಇಂಜಿನಿಯರ್. ಸೊ ಆ ತರ ಅಲ್ಲಿ ಬೇಸಿಕ್ ಲೈಫ್ ಸ್ಕಿಲ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಇದೆ, ಜೀವನ ಹೇಗೆ ಉಳಿಸಬಹುದು ಅಂತ. ಇದು ಬಹಳ ಬಹಳ ಮುಖ್ಯ, ರಿಕ್ವೈರ್ಡ್. ನಾವಿರೋ ವೇಗ ಜೀವನದಲ್ಲಿ ಇವಾಗ ಓವರ್ ಸ್ಪೀಡಿಂಗ್ ಇರ್ಬೋದು, ಮನೇಲೇನೋ ಅವಸರದಿಂದ ಮಾಡ್ತಾ ಇರ್ಬೋದು, ಟ್ರೆಕ್ಕಿಂಗ್ ಅಂತ ಹೋಗ್ತೀವಿ ಅನ್ಪ್ರಿಪೇರ್ಡ್ ಆಗಿರ್ತೀವಿ, ಇಂಥ ಎಲ್ಲ ಸನ್ನಿವೇಶದಲ್ಲೂ ಏನೇನು ಆಕ್ಸಿಡೆಂಟ್ಸ್ ತರ ಆಗ್ಬೋದು ಅದಕ್ಕೆಲ್ಲ ಫಸ್ಟ್ ಏಡ್ ಟ್ರೈನಿಂಗ್ ತರ ಇದು. ಸೊ ಅಂತ ಸ್ಕಿಲ್ಸ್ ನ ಬೆಳೆಸ್ಕೊಳ್ಳೋದು ತುಂಬಾ ಮುಖ್ಯ ಅಂತ ಅನ್ಸುತ್ತೆ.
1: ನೀವು ಮಾತಾಡ್ತಿರೋದು ಸಿಪಿಆರ್ ಬಗ್ಗೆ,
0: ಸಿಪಿಆರ್ ಆಗ್ಲಿ,
1: ಜನರಿಗೂ ಸಿಪಿಆರ್ ಬಗ್ಗೆ ತಿಳ್ಕೊಂಡಿರ್ಲೇಬೇಕು ಅಂತ ನನ್ನ ಅನ್ಸುತ್ತೆ.
0: ತುಂಬಾನೇ ಇಂಪಾರ್ಟೆಂಟ್, ನೀವು ಹೇಳಿದ್ದು ಅಕ್ಷರ ಸಹ ಸತ್ಯ. ಸಿಪಿಆರ್ ಅಂತ ಟರ್ಮ್ ತಗೊಂಡು ನಾನೇನೋ ಒತ್ತಿದ್ದೀನಿ ಅಂತ ಅಲ್ಲೋದು ಪ್ರಯೋಜನ ಇಲ್ಲ, ಅದಕ್ಕೆ ಫಾರ್ಮಲ್ ಟ್ರೈನಿಂಗ್ ಅಂತ ಇರುತ್ತೆ. ಸೊ ಜೀವರಕ್ಷಾ ಸಂಸ್ಥೆಯಲ್ಲಿ ಈ ತರ ಕೊಡೋವಾಗ ನಾವು ಹೋಗಿ ಕಲಿಬೇಕು. ಒಂದು ಪಿಜ್ಜಾಗ ನಾವು 1,000 ರೂಪಾಯಿ ಕೊಡೋ ಬದಲು ಒಂದು ಟ್ರೈನಿಂಗ್ ಅಂತ ಕಲ್ತ್ಕೊಂಡು ಅದನ್ನ ನಾವು ಅಪ್ಗ್ರೇಡ್ ಮಾಡ್ಕೊಂಡ್ರೆ ನಮಗೇನೆ ಆತ್ಮವಿಶ್ವಾಸನೂ ಜಾಸ್ತಿ ಆಗುತ್ತೆ, ನಾನು ನನ್ನ ಸಮಾಜಕ್ಕೆ ಏನೋ ವಾಪಸ್ ಕೊಡ್ತಿದ್ದೀನಲ್ಲ ಅನ್ನೋದೊಂದು ಸಂತೋಷ ಆಗುತ್ತೆ. ಜೀವನ ಉಳಿಸಿದಾಗ ಅದಕ್ಕಿಂತ ಬೇರೆ ಯಾವುದು ನಮಗೆ ವಾರ್ಡೆ ಬೇಡ.
1: ಈಗ ಮಹಿಳೆಯರು ಎಲ್ಲರಲ್ಲೂ ಒಂದು ಹಿಡನ್ ಟ್ಯಾಲೆಂಟ್ ಇರುತ್ತೆ, ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ಸೊ ಅವರಲ್ಲಿರೋ ಶಕ್ತಿಯನ್ನು ಗುರುತಿಸೋಕೆ ನೀವು ನೀಡೋ ಪ್ರಮುಖ ಸಲಹೆ ಏನು?
0: ಫಸ್ಟ್ ನಾನು ಎಲ್ಲರ ಜೊತೆ ಮಾತಾಡಕ್ಕೆ ಅಂತ ಹೋಗಲ್ಲ, ಐ ಬೇಸಿಕಲಿ ಅದು ನನ್ನ ನೇಚರ್ ಅನ್ಸುತ್ತೆ. ಐ ಜಸ್ಟ್ ಫಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಪರ್ಸನ್, ಮೇ ಬಿ ವೇವ್ ಲೆಂತ್ ಮ್ಯಾಚ್ ಆಗೋ ತನಕ ಅಷ್ಟರಲ್ಲಿ ನಿಮಗೆ ಗೊತ್ತೇ ಆಗೋಗಿರುತ್ತೆ. ನಿಮ್ಮ ಫ್ರೆಂಡ್ಸ್

0: ನೀವ್ ನೋಡ್ದಂಗೆ. ಸೊ ಇವರು ಈ ವ್ಯಕ್ತಿ ಇದನ್ ಮಾಡ್ಬೋದು ಅಂತ ಅನ್ಸುತ್ತೆ. ಸೊ ಅವ್ರಿಗೆ ಅವಾಗ ಹೋಗಿ ನಿಧಾನಕ್ಕೆ ಹೇಳೋದು, ನೀವ್ ಇದ್ರ ಜೊತೆ ಇದನ್ ಯಾಕೆ ಮಾಡಬಾರ್ದು ಅಂತ. ನೋಬಡಿ ಟಿಲ್ ನೌ ಹ್ಯಾಸ್ ಎಕ್ಸೆಪ್ಟೆಡ್ ಇನ್ ದ ಫಸ್ಟ್ ಶಾಟ್, ಹಾ ಅದನ್ನ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹೊರಟೋಗಿರ್ತಾರೆ. ಆದ್ರೆ ನೆಕ್ಸ್ಟ್ ಟೈಮ್ ವೆನ್ ಯು ಟಾಕ್ ಟು ದೆಮ್, ಅವ್ರಿಗೆ ನೀವು ತಿಳಿಸ್ ಹೇಳ್ಬೇಕು, ನಿನ್ ದುಡ್ಡಲ್ಲಿ ಕಮ್ಮಿ ಇಲ್ಲ, ಆದ್ರೆ ಇದನ್ ಮಾಡ್ತಿದ್ಯಲ್ಲ ಇಷ್ಟ ಚೆನ್ನಾಗೆ, ಇದು ನಿನ್ ಯಾರಿಗೋ ಮಾಡಕ್ ಆಗಲ್ಲ ಇದನ್ನ, ಸೊ ನೀನ್ ಅದನ್ ಮಾಡಿ ಕೊಡು ಅನ್ನೋದು ಆಸ್ ಎ ಗಿಫ್ಟ್.
1: ಓಕೆ.
0: So then that lady likes to do.
1: Okay.
0: So avaga she recognizes her talent and she is grown. ಸೊ ಈ ತರ ನಾನ್ ಮಾಡಿರೋದು ಬಂದು ಎಂಬ್ರಾಯ್ಡ್ರಿ ಇರ್ಬೋದು, ಟೈಲರಿಂಗ್ ಇರ್ಬೋದು. ರೀಸೆಂಟ್ ಇವಾಗ ನನ್ನ ನಡೀತಾ ಇರೋ ಪ್ರಾಜೆಕ್ಟ್ ಏನು ಅಂದ್ರೆ ರೀಬರ್ತ್ ಅಂತ ಫಾರ್ ಸಾರೀಸ್. ಅಮ್ಮನ್ ಸಾರಿ, ಅತ್ತೆ ಸಾರಿ, ಆಂಟಿ ಸಾರಿ, ಯಾರ್ಯಾರ್ದು ಇರುತ್ತೆ, ನಾವು ಈಸಿಲಿ ಡೊನೇಟ್ ಅಂತ ಕೊಟ್ಬಿಡಬಹುದು. ಬಟ್ ಡಸ್ ದಟ್ ಪರ್ಸನ್ ನೀಡ್ ಅಂತ ನಾವು ಕ್ವೆಶ್ಚನ್ ಮಾಡ್ಕೊಳ್ಳಲ್ಲ ಅಂತ ನನ್ಗೆ ಅನ್ನಿಸ್ತು. ಸೊ ಅದೇ ಇವಾಗ ನಿಮ್ಮ ಹತ್ರ ನಾನು ಸೀರೆ ತಗೊಂಡು ನಾನು ಇದಕ್ಕೆ ನ್ಯೂ ಲುಕ್ ಕೊಡ್ತೀನಿ ಅಂತ ಹೇಳ್ಬೋದು, ನಾಟ್ ಡೈಯಿಂಗ್. ಅದಕ್ಕೆ ಎಂಬ್ರಾಯ್ಡ್ರಿ ಮಾಡ್ಬೋದು, ಇವಾಗ ಜರ್ದೋಸಿ ಎಲ್ಲ ಬರತ್ತೆ, ಸೀಕ್ವೆನ್ಸ್ ಬರತ್ತೆ, ಅದನ್ನೇ ಒಂದು ಹೊಸ ಮಾಡ್ಕೊಟ್ಟಾಗ ಅವ್ರಿಗೆ ಏ ಇಂಥ ಸಾರಿನ ಹಿಂಗ್ ಮಾಡ್ಕೊಟ್ಬಿಟ್ಟಿಯಾ ನೀನು ಅಂತ ಹೇಳ್ಬೋದು. ಇನ್ ಕೆಲವು ಹರಿದೋಗಿರ್ಬೋದು, ಅದ್ರಲ್ಲಿ ದುಪಟಾಸ್ ಮಾಡ್ಕೊಡ್ಬೋದು, ಟೇಪಿಸ್ಟ್ರಿ ಮಾಡ್ಕೊಡ್ಬೋದು. ಸೊ ಈ ತರ ಲೇಡೀಸ್ ಎನ್ಕರೇಜ್ ಮಾಡಿದ್ರೆ ದೇ ವಿಲ್ ಸ್ಟ್ಯಾಂಡ್ ಆನ್ ದೇರ್ ಓನ್, ದೇ ವಿಲ್ ಹ್ಯಾವ್ ಅಡಿಷನಲ್ ಇನ್ಕಮ್. ಇದರಿಂದ ಅವರು ಮನೆಯಲ್ಲಿ ಹೆಣ್ಮಕ್ಳನ್ನ ಓದಿಸೋದು ಬೇಡ ಅಂದಿರೋರು ಕೂಡ ಅವ್ರ ಹತ್ರ ಇರೋ ಪಾಕೆಟ್ ಮನಿ ಅಂದ್ರೆ ಈ ಅಡಿಷನಲ್ ಇನ್ಕಮ್ ಇಂದ ಓದಿಸಿ ದಟ್ ಡಾಟರ್ ಆಲ್ಸೋ ಹ್ಯಾಸ್ ಗ್ರಾಜುಯೇಟೆಡ್.
1: ನಾವಿವಾಗ ನಮ್ಮ ಅಜ್ಜಿ ಸೀರೆ, ಅಮ್ಮನ ಸೀರೆ, ಅದನ್ನ ನಮ್ಗೆ ಕಳ್ಕೊಳಕ್ ಇಷ್ಟ ಇರಲ್ಲ, ನಮ್ಮ ಹತ್ರನೇ ಇಟ್ಕೋಬೇಕು ಅಂತ. ಸೊ ಬೇರೆಯವ್ರಿಗೆ ಯಾರಿಗಾರು ಕೊಡ್ಬೋದು, ಇದನ್ನ ನಾವೇ ರೀಮಾಡಿಫೈ ಮಾಡಿ ಯೂಸ್ ಮಾಡ್ಕೋಬಹುದು ಅಂತ ಅಲ್ವಾ, ದಟ್ ಮೆಮರಿ ನಮ್ಮ
0: ಹೆಸರಿಟ್ಟಿದೀವಿ ಅದಕ್ಕೆ ನಾವು.
1: ಓಕೆ. ಆರ್ಟಿಸ್ಟ್ಗಳ ಜೊತೆ, ಕಲಾವಿದರ ಜೊತೆ, ಅಥವಾ ಈ ತರ ಹಿಡನ್ ಟ್ಯಾಲೆಂಟ್ಸ್ ಇರೋರ ಜೊತೆ ಕೆಲಸ ಮಾಡ್ತಿದ್ದೀರಾ, ಇವರಿಗೆಲ್ಲ ನಮ್ಮ ಕಂಟ್ರಿಲಿ ಅಥವಾ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಏನೇನು ಚಾಲೆಂಜಸ್ ದೇ ಹ್ಯಾವ್ ಟು ಫೇಸ್, ಮೇ ಬಿ ಟು ಪ್ರಾಪಗೇಟ್ ದೇರ್ ಬಿಸ್ನೆಸ್ ಆರ್ ಮೇ ಬಿ ಟು ಎನ್ಹಾನ್ಸ್ ದೇರ್ ಸ್ಕಿಲ್ಸ್ ಎಲ್ಲ?
0: ಒಂದು, ಅವರಿಗೆ ಧೈರ್ಯ ಇರಲ್ಲ ಅಲ್ಲೇ ಹೋಗಿ ಶೋಕೇಸ್ ಮಾಡಕ್ಕೆ. ಇನ್ನೊಂದು, ದೇರ್ ಆರ್ ಸೆವರಲ್ ರೆಗ್ಯುಲೇಷನ್ಸ್ ಕಂಟ್ರಿ ಟು ಕಂಟ್ರಿ, ವರ್ಕ್ ಪರ್ಮಿಟ್ ಆಗಿರ್ಬೋದು, ಅವರಿಗೇನೆ ಫಿನಾನ್ಷಿಯಲ್ ಸಪೋರ್ಟ್ ಬೇಕು ಟು ಟ್ರಾವೆಲ್ ಟು ಸ್ಟೇ ದೇರ್, ಆ ತರ ಚಾಲೆಂಜಸ್ ಬರ್ಬೋದು. ಸೊ ನಮ್ಮ ನೆಟ್ವರ್ಕ್ ನಲ್ಲಿ ವಿ ಆಸ್ಕ್ ದೆಮ್ ಟು ಗಿವ್ ದ ಪ್ರಾಡಕ್ಟ್ಸ್, ವಿ ಶೋ ಕೇಸ್. ಅಫ್ಕೋರ್ಸ್ ಇವಾಗಿರೋ ಡಿಜಿಟಲ್ ಮೀಡಿಯಾಲಿ ವಿ ಶೇರ್ ಆನ್ಲೈನ್ ಲೈವ್ ಸ್ಟ್ರೀಮಿಂಗ್ ಫೋಟೋಸ್ ಆಗಲಿ, ವಿಡಿಯೋಸ್ ಆಗಲಿ, ವಾಟ್ ಎವರ್ ಇಸ್ ಹ್ಯಾಪ್ನಿಂಗ್ ದೇರ್. ಸೊ ಯಾರು ಕಸ್ಟಮರು ಇದನ್ನ ಯಾರು ಮಾಡಿದ್ದು ಅಂದ್ರೆ, ಫಾರ್ ಎಕ್ಸಾಂಪಲ್ ನಾನು ಸಾರೀಸ್ನ ಎಷ್ಟೊಂದು ಆಂಧ್ರದಿಂದ ಆಗಲಿ ಇಳ್ಕಲ್ಲಿಂದ ಆಗಲಿ ವಿವಿಂಗ್ ಮಾಡಿಸಿ ಎಕ್ಸಿಬಿಷನ್ಸ್ ಹಾಕಿದಾಗ ದಟ್ ಕಸ್ಟಮರ್ ವುಡ್ ವಾಂಟ್ ಟು ನೋ ಹೂ ಡಿಡ್ ದಿಸ್, ಆಬ್ವಿಯಸ್ಲಿ ಅನ್ಸುತ್ತಲ್ವಾ. ಸೊ ಅವರಿಗೆ ನಾವು ಕನೆಕ್ಟ್ ಮಾಡ್ತೀವಿ, ಮಾತಾಡಿಸ್ತೀವಿ, ದೇ ಫೀಲ್ ದೇ ಹ್ಯಾವ್ ಓನ್ಡ್ ಇಟ್. ಈ ಇಂಥ ಮನುಷ್ಯರು ಮಾಡಿರೋದನ್ನ ಪರ್ಸನಲೈಸ್ಡ್ ಆಗಿರುತ್ತೆ ಅವ್ರಿಗೆ. ಸೊ ಅವರಿಗೆ ಆ ಎಂಪವರ್ಮೆಂಟ್ ಸಿಕ್ಕೋ ತನಕ ನಾವು ಈ ಸಪೋರ್ಟ್ ಕೊಡಬೇಕು. ಆಮೇಲೆ ಮೇ ಬಿ ಅವರಿಗೆ ಆ ಕಾನ್ಫಿಡೆನ್ಸ್ ಬಂದಾಗ ದೇ ವಿಲ್ ಫ್ಲೈ, ದೇ ವಿಲ್ ಟ್ರಾವೆಲ್, ದೇ ವಿಲ್ ಡೂ ಇಟ್ ಆನ್ ದೇರ್ ಓನ್. ಅದಕ್ಕೆ ಅವರಿಗೆ ಫಸ್ಟ್ ಈ ಸ್ಪಿರಿಟ್ ಕೊಡಬೇಕು.
1: ಯು ಆರ್ ಮೋರ್ ಆಫ್ ಅ ಮೋರಲ್ ಸಪೋರ್ಟ್ ಟು ದೀಸ್ ಬಡಿಂಗ್ ಆರ್ಟಿಸ್ಟ್ ಅಂತ ಹೇಳ್ಬೋದಾ?
0: ಅಷ್ಟೇ ಮೇಡಮ್, ಬೇರೆ ಏನು ನಾನು ಮಾಡಿಲ್ಲ.
1: ಬಟ್ ದಟ್ ಈಸ್ ಆಫ್ ಗ್ರೇಟ್ ಹೆಲ್ಪ್ ಆಶಾ ಅವರೇ. ಓಕೆ. ನಿಮ್ಮ ಪರ್ಸನಲ್ ಆಗಿ ತುಂಬ ಸ್ಟ್ರೆಸ್ ಇರುತ್ತೆ, ಯಾಕಂದ್ರೆ ಒಂದು ಕೆಲಸ ಮಾಡಿದ್ರೆ ನಮ್ಗೆ ಆಫೀಸ್, ಮನೆಯಿಂದ ಆಫೀಸ್, ಆಫೀಸಿಂದ ಮನೆಗೆ ಹೋಗೋದಕ್ಕೆ ತುಂಬ ಸ್ಟ್ರೆಸ್ ಆಗುತ್ತೆ, ಆಯ್ತಾ? ಸೊ ಯು ಆರ್ ಡೂಯಿಂಗ್ ಆಲ್ ದ ಥಿಂಗ್ಸ್ ಇನ್ ಲೈಕ್ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಅಂತ ಹೇಳ್ತಾರಲ್ಲ. ಸೊ ಈ ಸ್ಟ್ರೆಸ್ ಟೈಮಲ್ಲಿ ಅಥವಾ ಒತ್ತಡದ ಸಂದರ್ಭದಲ್ಲಿ ನಿಮ್ಮನ್ನು ನೀವು ಬ್ಯಾಲೆನ್ಸಲ್ಲಿ ಇಟ್ಕೊಳ್ಳೋಕ್ಕೆ ಏನಾದರೂ ವಿಧಾನ ಕಂಡುಕೊಂಡಿದ್ದೀರಾ?
0: ಖಂಡಿತ.
1: ಏನದು?
0: ನನಗೆ ಚಾಂಟಿಂಗ್ ತುಂಬಾ ಇಷ್ಟ. ಸೊ ಫಸ್ಟ್ ಫ್ಯೂ ಮಿನಿಟ್ಸ್ ಐ ಸ್ಟೇ ಸೈಲೆಂಟ್, ನಾನು ಮಾತೇ ಆಡಲ್ಲ, ಬರೋದಿಲ್ಲ, ಆಡಬಾರ್ದು ಅಂತಿಲ್ಲ, ಮೇ ಬಿ ಅಭ್ಯಾಸದಿಂದ ಹಂಗಾಗೋಗಿದೆ. ಸೊ ಇಟ್ ಕೀಪ್ಸ್ ರನ್ನಿಂಗ್, ಕಲ್ತಿರೋ ಶ್ಲೋಕಗಳಿರ್ಬೋದು, ಹಾಡಿರ್ಬೋದು, ಅವ್ರ ಒಂದೇ ಲೈನ್ ಯಾವುದೋ ಜಪ ಅಂತ ಎಲ್ಲರೂ ಒಬ್ಬೊಬ್ರು ಏನೇನೋ ಇಟ್ಕೊಂಡಿರ್ತಾರೆ, ಆ ತರ ದೇರ್ ಆರ್ ಫ್ಯೂ ವಿಚ್ ಐ ಕೀಪ್ ಟೆಲಿಂಗ್ ಮೈ ಸೆಲ್ಫ್, ದೆನ್ ಐ ಫೀಲ್ ಕಾಮ್. ನೆಕ್ಸ್ಟ್ ಇಸ್ ಗೋಯಿಂಗ್ ಇನ್ ಟು ದ ಕಿಚನ್, ಐ ಆಮ್ ಮೈ ಸೆಲ್ಫ್ ಅಂಡ್ ಐ ಆಮ್ ದೇರ್.
1: ಓಕೆ. ತುಂಬ ಜನ ಮಹಿಳೆಯರು ಡ್ರೀಮ್ಸ್ ಇಟ್ಕೊಂಡಿರ್ತಾರೆ, ನಾನು ಅದೇ ಅಚೀವ್ ಮಾಡಬೇಕು, ಇದು ಯಾವುದೋ ಕಾರಣದಿಂದ ಅದು ಸಾಧ್ಯ ಆಗಿರಲ್ಲ, ಆ್ಯಂಡ್ ದೇ ಮಸ್ಟ್ ಬಿ ವೇಟಿಂಗ್ ಫಾರ್ ಸಮ್ ಅಪಾರ್ಚುನಿಟಿ, ಆಯ್ತಾ? ಸೊ ಅಂಥ ಮಹಿಳೆಯರಿಗೆ ನಿಮ್ಮ ಸಂದೇಶ ಏನು?
0: ನಿಮ್ಮಲ್ಲಿ ಡ್ರೀಮ್ಸ್ ಇದೆ ಅಂದ್ರೆ ಯು ಕ್ಯಾನ್ ಆಲ್ವೇಸ್ ಡೂ ಅಂತ. ಸೊ ಆಪರ್ಚುನಿಟಿ ಇಸ್ ಆಲ್ರೆಡಿ ಸ್ಟ್ರಕ್ ದೇರ್, ಸೊ ಜಸ್ಟ್ ಗೋ ಡೂ ಇಟ್.
1: ಸೊ ಒಬ್ರು ಅಪಾರ್ಚುನಿಟಿಗೆ ಕಾಯ್ಬೇಕಾ ಅಥವಾ ನಾವು ಅಪಾರ್ಚುನಿಟಿ ಕ್ರಿಯೇಟ್ ಮಾಡ್ಬೇಕು ಅಂತ ಹೇಳ್ತಿದ್ದೀರಾ?
0: ಏನಾರ ಒಂದು ಥಾಟ್ ಬಂದಿದೆ ಅಂದ್ರೆ ಅಪಾರ್ಚುನಿಟಿ ಮ್ಯಾಮ್, ಸೊ ಯು ಜಸ್ಟ್ ಸ್ಟ್ರೈಕ್ ಅಟ್ ಇಟ್.
1: ಬಟ್ ದೇರ್ ಆರ್ ಮೆನಿ ಆಬ್ಸ್ಟಕಲ್ಸ್ ಅಲ್ವಾ?
0: ದಟ್ ವಿಲ್ ಕಮ್ ಲೇಟರ್. ಏನ್ ಬಂದಿದೆ ಅದನ್ನ ಫಸ್ಟ್ ಎಕ್ಸ್ಪ್ಲೋರ್ ಮಾಡಿದಾಗ ಅದು ತಾನಾಗಿ

0: ದಾರಿ ಹೊಟ್ಟು ಕ್ಲಿಯರ್ ಆಗೋಗುತ್ತೆ.
1: ಓಕೆ, ನಿಮ್ಮ ಲೈಫನ್ನ ಒಂದು ಸೆಂಟೆನ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು ಅಂದ್ರೆ
0: ಒಂದು ವರ್ಡ್ ನಲ್ಲಿ ಹೇಳ್ತೀನಿ. ಫಸ್ಟ್, ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್, ಎವರ್ ಗ್ರೇಟ್ಫುಲ್. ಅದರಿಂದ ಆನಂದ ಅನ್ನೋದು ಬಹಳ ದೊಡ್ಡ ವರ್ಡ್. ಸೊ ಏನೇನು ಇದುವರೆಗೆ ತನಕ ಜೀವನದಲ್ಲಿ ಸಿಕ್ಕಿದೆಯೋ ನಾನು ಖಂಡಿತ ಕೃತಜ್ಞತೆಗಳಾಗಿದ್ದೀನಿ.
1: ಆ್ಯಂಡ್ ದೇರ್ ಆರ್ ಮೆನಿ ವಿಮೆನ್ ಔಟ್ ದೇರ್ ಹೂ ಆರ್ ಗ್ರೇಟ್ಫುಲ್ ಟು ಯು ಫಾರ್ ಶೇಪಿಂಗ್ ದೇರ್ ಲೈಫ್ಸ್. ಸೊ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸಸ್ನ, ನಿಮ್ಮ ಅನುಭವಗಳನ್ನು ನಮ್ಮ ಮಹಿಳೆಯರ ಜೊತೆ, ನಮ್ಮ ಶ್ರೋತೃಗಳ ಜೊತೆ ಹಂಚಿಕೊಂಡಿದ್ದೀರಾ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ತುಂಬ ಹೃದಯದ ಧನ್ಯವಾದಗಳು.
1: ಥ್ಯಾಂಕ್ ಯು
0: ಸೋ ಮಚ್.
2: ಸಮಾಜಮುಖಿ ಉದ್ಯಮದ ಮುನ್ನಡೆ, ಮಹಿಳಾ ಉದ್ಯಮಿ ಆಶಾ ಅವರ ಪಯಣ. ಇವರೊಂದಿಗೆ ಭಾಗವಹಿಸಿದವರು ಆಶಾ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಸಮಯ 12:30.
1: ಈ ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು. ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ, ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದರ ಜೊತೆ ಹೊಸ ಕಾರನ್ನು ತೆಗೆದುಕೋ. ಅದೇ ಸಾಲದಿಂದ ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ ಇಎಂಐ ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ.
2: ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ.
3: ನೀವ್ಯಾರು? ಆರ್ಬಿಐ ಹೇಳುತ್ತೆ,
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
4: ಹಲೋ
5: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
4: ಮತ್ತೆ?
5: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ, ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
4: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
6: ಸರ್, ಅಷ್ಟೊಂದ್ ಎಲ್ಲಿಂದ ಕೊಡ್ಲಿ?
5: ಒಂದು ಲಿಂಕ್ ಕಳಿಸಿದೀನಿ, ಈಗ್ಲೇ ಪ್ರೊಸೆಸಿಂಗ್. 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
4: ಸರ್, 2 ಲಕ್ಷ
2: ಏನಾಯ್ತಪ್ಪ?
6: ಮಗಳೆ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
5: ಅರೆ,
6: ಕಟ್ ಮಾಡಿದ್ರು.
2: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
6: ಫ್ರಾಡ್?
2: ಪೊಲೀಸ್, ಬ್ಯಾಂಕ್, ಆರ್ಬಿಐ ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
6: ಹಣ ಕಳ್ಕೊಳ್ತೀರಾ.
5: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
8: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
7: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
8: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
7: ಲಿಡ್ಕರ್, ನಂಬಿಕೆ ನಿರಂತರ.
9: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
10: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ ಹೌದು. ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
11: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
10: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿಲ್ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕ್ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ್ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲ್ಸು.
2: ಹೂ ಕಣಕ, ಹಂಗೆ ಮಾಡ್ತೀನಿ ತಗ.
1: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
3: ಏ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ, ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
4: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪ್ರಶಾಂತ್ ಅವರಿಂದ ಕ್ಯಾನ್ಸರ್ ಟ್ರೀಟ್ಮೆಂಟಿನ ಕುರಿತು ಮಾಹಿತಿಯನ್ನು ಕೇಳೋಣ. ತದನಂತರದಲ್ಲಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಮತ್ತು ಕಾರ್ಟಿಸೆಲ್ ಥೆರಪಿ ಈ ವಿಷಯದ ಕುರಿತು ಡಾಕ್ಟರ್ ರಾಜೇಶ್ ಕೃಷ್ಣ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ. ಇದೀಗ ಮೊದಲಿಗೆ ಡಾಕ್ಟರ್ ಪ್ರಶಾಂತ್ ಅವರಿಂದ ಕ್ಯಾನ್ಸರ್ ಟ್ರೀಟ್ಮೆಂಟಿನ ಕುರಿತು ಮಾಹಿತಿಯನ್ನು ಕೇಳೋಣ.
2: ಒಂದೊಂದು ರೀತಿಯ ಕ್ಯಾನ್ಸರ್ಗೆ ಒಂದೊಂದು ರೀತಿಯಲ್ಲಿ ಟ್ರೀಟ್ಮೆಂಟ್ಗಳನ್ನ ಮಾಡಬೇಕಾಗಿ. ಈಗ ಫಾರ್ ಎಕ್ಸಾಂಪಲ್ ಬ್ರೆಸ್ಟ್ ಕ್ಯಾನ್ಸರ್ ಬಂತು ಅಂತ ಹೇಳಿದ್ರೆ ಅದಕ್ಕೆ ನ್ಯೂ ಅಡ್ಜುವೆಂಟ್ ಕೀಮೋಥೆರಪಿ ಅಂತ ಹೇಳಿದ್ರೆ ಫಸ್ಟ್ ಒಂದು ಸೆಟ್ ಕೀಮೋಥೆರಪಿಯನ್ನು ಕೊಡ್ತೇವೆ, ಆಮೇಲೆ ಡಾಕ್ಟರ್ ಹೋಗಿ ಆಪರೇಷನ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಫಸ್ಟ್ಗೆ ಕೀಮೋಥೆರಪಿ ಕೊಟ್ಟು ಆ ಏನು ಗಂಟು ಎದ್ದಿದೆ ಅದರ ಸೈಜ್ ಅನ್ನು ಶ್ರಿಂಕ್ ಮಾಡ್ತಾರೆ. ಅದು ಶ್ರಿಂಕ್ ಆದಾಗ ಸರ್ಜನ್ಗೆ ಅದನ್ನು ಕಂಪ್ಲೀಟ್ ಆಗಿ ತೆಗೀಲಿಕ್ಕೆ ಹೆಲ್ಪ್ ಆಗ್ತದೆ. ಸೊ ಆಮೇಲೆ ಸರ್ಜರಿ ಮಾಡ್ತಾರೆ. ಸರ್ಜರಿ ಆದ್ಮೇಲೆ ಮತ್ತೆ ಕೀಮೋಥೆರಪಿ ಕೊಡ್ತಾರೆ, ಅದು ಅರ್ಜೆಂಟ್ ಕೀಮೋಥೆರಪಿ ಅಂತ ಹೇಳ್ತೇವೆ. ಸರ್ಜರಿ ಆದ ಮೇಲೆ ಕೊಡುವಂತ ಕೀಮೋಥೆರಪಿ ಪ್ಲಸ್ ಅಡ್ವಾನ್ಸ್ ಸ್ಟೇಜ್ ಇದ್ರೆ ರೇಡಿಯೋಥೆರಪಿ ಕೂಡ ಕೊಡ್ತಾರೆ. ಈ ರೇಡಿಯೋಥೆರಪಿಯಲ್ಲಿ ಹಾಗೆ ಈಗ ಬಹಳ ಮುಂದುವರೆದಿದೆ. ಮೊದಲ ರೇಡಿಯೋಥೆರಪಿ ಅಂತ ಹೇಳಿದ್ರೆ ಈಗ ಬಾಯಿ ಹುಣ್ಣಾಗಿದೆ, ಬಾಯಿಯಲ್ಲಿ ಕ್ಯಾನ್ಸರ್ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ರೇಡಿಯೋಥೆರಪಿ ಕೊಟ್ರೆ ಮುಖದ ಅರ್ಧ ಭಾಗ ಸುಟ್ಟು ಹೋಗ್ತಾ ಇತ್ತು, ಕಪ್ಪಾಗಿ ಹೋಗ್ತಾ ಇತ್ತು ಮಿನಿಮಮ್ ಅಂತೇಳಿ. ಈಗ ಹಾಗಲ್ಲ, IMRT ಇಂಟೆನ್ಸಿಟಿ ಮಾಡ್ಯುಲೇಟೆಡ್ ರೇಡಿಯೋಥೆರಪಿ ಅಂತ ಹೇಳ್ತೇವೆ. ಬಹಳ ಸ್ಪೆಸಿಫಿಕ್ ಆಗಿ ಅದು ಎಷ್ಟು ಅಲ್ಸರ್ ಅಥವಾ ಹುಣ್ಣು ಎಷ್ಟು ಜಾಗದಲ್ಲಿದೆ ಅಷ್ಟು ಏರಿಯಾಕ್ಕೆ ಮಾತ್ರ ರೇಡಿಯೋಥೆರಪಿ ಸಿಗುವ ಹಾಗೆ ಮಾಡಿ ರೇಡಿಯೋಥೆರಪಿಯನ್ನು ಕೊಡ್ತಾರೆ. ಬೇರೆ ಯಾವುದೇ ಅಂಗಗಳಿಗೆ ಅಷ್ಟು ಅಡ್ವಾನ್ಸ್ಮೆಂಟ್, ಅಷ್ಟು ಪ್ರಿಸೈಸ್ ಮೆಕ್ಯಾನಿಸಮ್ ಅಲ್ಲಿ ಕೊಡುವಂತ ಫೆಸಿಲಿಟಿ ಬಂದಿದೆ. ಅದೀಗ ಮಂಗಳೂರಲ್ಲಿ ಉಂಟು. ರೇಡಿಯೋಥೆರಪಿ ಇರ್ಬೋದು, ಸರ್ಜರಿ ಆಗ್ಬೋದು. ಸರ್ಜರಿಯು ಹಾಗೆ, ಮೊದಲು ಆಪರೇಷನ್ ಆಯ್ತು, ಕ್ಯಾನ್ಸರ್ಗೆ ಆಪರೇಷನ್ ಅಂತ ಹೇಳಿದ್ರೆ ರಿಕವರಿ ಆಗ್ಲಿಕ್ಕೆ 3-4 ವಾರ ಬೇಕಾಗ್ತದೆ. ಈಗ 5 ದಿವಸದಲ್ಲಿ ಆಪರೇಷನ್ ಆಗಿ 6ನೇ ದಿವಸಕ್ಕೆ ಮನೆಗೆ ಹೋಗ್ತಾರೆ. ಯಾಕೆಂತ ಹೇಳಿದ್ರೆ ಸರ್ಜನ್ಸ್ ಅಲ್ಲಿ ಪ್ರಿಸಿಷನ್ ಬಂದಿದೆ. ರೋಬೋಟಿಕ್ ಸರ್ಜರಿ ಅಂತ ಮಾಡ್ತಾರೆ, ವೆರಿ ವೆರಿ ಮಿನಿಮಲ್ ಇನ್ಸಿಷನ್ಸ್. ಮೊದಲೆಲ್ಲ ಹೊಟ್ಟೆ ಕೊರಿಬೇಕು ಅಂತ ಹೇಳಿದ್ರೆ ಮೇಲಿಂದ ಕೆಳಗವರೆಗೆ ಫುಲ್ ಕೊರಿತಾ ಇದ್ರು, ಯಾಕಂದ್ರೆ ಆಕ್ಸೆಸ್ ಸಿಗ್ಬೇಕಾಗಿತ್ತು. ಈಗ ಲ್ಯಾಪ್ರೋಸ್ಕೋಪಿಕ್ 2 ಅಥವಾ 3 ತೂತು ಮಾಡ್ತಾರೆ, ಅದರ ಮೂಲಕ ಟ್ಯೂಬ್ಗಳನ್ನ ಹಾಕ್ತಾರೆ, ಅದರ ಮೂಲಕವಾಗಿ ಕ್ಯಾಮರಾವನ್ನು ಒಳಗೆ ತಕೊಂಡು ಹೋಗಿ ಅಲ್ಲಿ ಕ್ಯಾಮರಾದ ಹೆಲ್ಪ್ ಇಂದ ಆಪರೇಷನ್ ಮಾಡಿ ಬರ್ತಾರೆ. ಆಪರೇಷನ್ ಮಾಡಿ ಬಂದಾಗ ದೊಡ್ಡ ಗಾಯ ಯಾವುದೂ ಇಲ್ಲ ದೇಹದಲ್ಲಿ, ಕೇವಲ 2-3 ಸಣ್ಣ ಹೋಲ್ಗಳು ಮಾತ್ರ. ಅದನ್ನು ಹಾಗೆ 2-2 ಸ್ಟಿಚ್ಗಳಲ್ಲಿ ಮುಚ್ಚಿಬಿಡ್ತಾರೆ. ಏನಾಗ್ತದೆ, ಮರುದಿನವೇ ಪೇಷಂಟ್ ಎದ್ದು ಕೂತ್ಕೊಳ್ತಾನೆ, ತಿಂಡಿ ತಿನ್ಲಿಕ್ಕೆ ಶುರು ಮಾಡ್ತಾನೆ, 3ನೇ ದಿವಸ 4ನೇ ದಿವಸಕ್ಕೆ ಮನೆಗೆ ಹೋಗ್ತಾನೆ. ಸೊ ಈ ಅಡ್ವಾನ್ಸ್ಮೆಂಟ್ಗಳು ತುಂಬಾ ಆಗಿದೆ. ಕೆಲವೊಂದು ಕ್ಯಾನ್ಸರ್ಗಳನ್ನು ನಾವೆಂತ ಮಾಡ್ಲಿಕ್ಕೆ ಆಗುದಿಲ್ಲ, ಅದು ಗ್ರಹಚಾರ ಅಂತ ಹೇಳ್ತೇವೆ. ಈಗ ಎಸ್ಪೆಷಲಿ ನೀವು ಬ್ಲಡ್ ಕ್ಯಾನ್ಸರ್ ಬಗ್ಗೆ ಕೇಳಿದ್ರೆ ಅದು ಯಾಕೆ ಬರ್ತದೆ ಅಂದ್ರೆ ಯಾರಿಗೂ ಗೊತ್ತಿಲ್ಲ. ಬಟ್ ಉಳಿದದಕ್ಕೆ ನಮ್ಮ ಜೀವನ ಶೈಲಿಯನ್ನು ಮಾರ್ಪಾಡು ಮಾಡಿಕೊಂಡ್ರೆ, ಈಗ ಸ್ಮೋಕಿಂಗ್ ಮಾಡದೇ ಇರುವಂತದ್ದು, ಈಗ ಒಬ್ಬ ಸ್ಮೋಕಿಂಗ್ ಮಾಡ್ತಾ ಇದ್ದಾನೆ ಅಂತೆಲ್ಲ, ಅವನು ಸ್ಮೋಕಿಂಗ್ ಅನ್ನು ಸ್ಟಾಪ್ ಮಾಡಿ 10 ವರ್ಷದ ನಂತರ ಅವನಿಗೆ ಆ ಸ್ಮೋಕಿಂಗ್ ಇಂದಾಗಿ ಕ್ಯಾನ್ಸರ್ ಬರುವಂತ ರಿಸ್ಕ್ ಆಲ್ಮೋಸ್ಟ್ 0 ಆಗ್ತದೆ. ಸೊ ಸ್ಟಾಪ್ ಸ್ಮೋಕಿಂಗ್. ಹಾಗೇನೆ ಏನೋ ಸಿಕ್ಕಬಟ್ಟೆ ದಿನಕ್ಕೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಹೋದಾಗೆಲ್ಲ ಜಂಕ್ ಫುಡ್ ತಿನ್ನೋದು, ಆ ಸುಟ್ಟು ಹಾಕಿದಂತ ಪದಾರ್ಥಗಳನ್ನ ತಿನ್ನೋದು, ಇದು ಅಭ್ಯಾಸ ಇದ್ರೆ ಅದನ್ನು ಕಡಿಮೆ ಮಾಡಿ, ವಾರಕ್ಕೊಂದಿವಸ ತಿನ್ನಿ, ಅದಕ್ಕಿಂತ ಜಾಸ್ತಿ ತಿನ್ನಬೇಡಿ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಸ್ಟಾರ್ಲಿಂಗ್ಸ್ ಲಾ ಅಂತ ಒಂದಿದೆ. ಏನು ಅಂತ ಹೇಳಿದ್ರೆ ದೇಹದ ಪ್ರತಿಯೊಂದು ಅಂಗವು ಕೂಡ ಅದು ಸ್ಟ್ರೆಚ್ ಆಗ್ತದೆ ಅಂತ ಹೇಳಿದ್ರೆ ಹಾರ್ಟ್ ಎಕ್ಸ್ಪಾನ್ಷನ್ ಇರೋದು ಅಥವಾ ಬೇರೆ ಸ್ಟ್ರೆಸ್ ಅನ್ನು ತಡ್ಕೊಳ್ಳುವಂತ ಕೆಪಾಸಿಟಿ, ಅದನ್ನು ಸ್ಟ್ರೆಚ್ ಅಂತ ಹೇಳುವಂಥದ್ದು. ಒಂದು ಫಿಸಿಯೋಲಾಜಿಕಲ್ ಲಿಮಿಟ್ ಅಲ್ಲಿ ಸ್ಟ್ರೆಚ್ ಆಗ್ಲಿಕ್ಕೆ ಅವಕಾಶ ಇರ್ತದೆ ಜೀವಕೋಶಕ್ಕೆ.

0: ಆ ಲಿಮಿಟ್ ಯಾವತ್ತು ಕ್ರಾಸ್ ಆಗ್ತದೋ ಆವತ್ತು ಆ ಜೀವಕೋಶ ಫೇಲ್ ಆಗ್ತದೆ. ಸೊ ನಾವು ಏನ್ ಮಾಡ್ಬೇಕು ಅಂದ್ರೆ ಆ ಲಿಮಿಟ್ ಕ್ರಾಸ್ ಆಗಬಾರ್ದು. ನಾವು ಒಳ್ಳೆ ಆಹಾರ ಪದಾರ್ಥಗಳನ್ನು ಸೇವಿಸಬೇಕು, ಹಸಿ ತರಕಾರಿಗಳನ್ನ ತಿನ್ನುವುದಿರಬಹುದು. ಈಗ ಹಸಿ ತರಕಾರಿ ಅಂತ ಹೇಳಿದಾಗ ತಕ್ಷಣ ಎಲ್ಲಿ ಪೇಟೆಯಿಂದ ತಂದದ್ದಲ್ಲ, ನಾನು ಮನೆಯಲ್ಲಿ ಬೆಳೆದ ಹಸಿ ತರಕಾರಿಯನ್ನು ಹೇಳ್ತಾ ಇದ್ದೇನೆ. ಹಣ್ಣುಗಳನ್ನ ಜಾಸ್ತಿ ತಿನ್ನುವಂಥದ್ದು, ಮತ್ತೆ ಹೊಟ್ಟೆಗೆ ಆಗಾಗ ರೆಸ್ಟ್ ಕೊಡುವಂಥದ್ದು, ಉಪವಾಸ ಮಾಡುವ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇರಬಹುದು, ಪ್ರತಿಯೊಂದು ಆರ್ಗನ್ಗೆ ಕೂಡ ಒಂದು ರೆಸ್ಟ್ ಕೊಡುವಂಥದ್ದು, ಆ ರೀತಿಯಾದಂತಹ ಜೀವನ ಶೈಲಿಗಳನ್ನ ಬದಲಾಯಿಸಿಕೊಂಡು ಯೋಗ ಪ್ರಾಣಾಯಾಮ ಇದನ್ನೆಲ್ಲ ಮಾಡ್ತಾ ಇದ್ರೆ ಕ್ಯಾನ್ಸರ್ ಬರದೇ ಇರುವಾಗ ತಡೆಯಡಿಬಹುದು. ಎಸ್ಪೆಷಲಿ ಲೈಫ್ ಸ್ಟೈಲ್ ಅಸೋಸಿಯೇಟೆಡ್ ಕ್ಯಾನ್ಸರ್ಸ್ ಏನಿದೆ, ಈಗ ಶ್ವಾಸಕೋಶದ ಕ್ಯಾನ್ಸರ್ ಇರಬಹುದು, ಜಠರದ ಕ್ಯಾನ್ಸರ್ ಇರಬಹುದು, ಇದನ್ನೆಲ್ಲ ಲಾರ್ಜ್ ಆಗಿ ತಡೆದು ಹಿಡಿಲಿಕ್ಕೆ ಆಗ್ತದೆ.
1: ಇದುವರೆಗೆ ಡಾಕ್ಟರ್ ಪ್ರಶಾಂತ್ ಅವರಿಂದ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕುರಿತ ಮಾಹಿತಿಯನ್ನು ಕೇಳಿದಿರಿ. ಇನ್ನು ಮುಂದೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಮತ್ತು ಕಾರ್ಟಿಸೆಲ್ ಥೆರಪಿ ಈ ವಿಷಯದ ಕುರಿತು ಡಾಕ್ಟರ್ ರಾಜೇಶ್ ಕೃಷ್ಣ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
2: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ರಾಜೇಶ್ ಕೃಷ್ಣ. ಇವರು ಹೆಮೆಟೋ ಆಂಕಾಲಜಿ, ಮೆಡಿಕಲ್ ಆಂಕಾಲಜಿ ಮತ್ತೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ವಿಭಾಗದ ವಿಭಾಗ ಮುಖ್ಯಸ್ಥರಾಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ.
2: ಕೇಳುಗರೆ, ಇವತ್ತು ಇವರು ನಮಗೆ ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಹಾಗೇನೆ ಕಾರ್ಟಿ ಸೆಲ್ ಥೆರಪಿ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕಿದ್ದಾರೆ. ಸರ್, ಈಗ ಮುಖ್ಯವಾಗಿ ಈಗ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ನಾವು ಕೇಳ್ತೇವೆ, ಅದರ ಮೊದಲು ನಾವೀಗ ಬೋನ್ ಮ್ಯಾರೋ ಅಂತ ಏನ್ ಹೇಳ್ತಾರಲ್ಲ, ಇದು ಏನಿದು?
3: ನಮ್ಮ ಎಲ್ಲರ ಅಸ್ಥಿ ಅಥವಾ ಎಲುಬಿನ ಒಳಗಡೆ ಇರುವ ಮಾಂಸ ಕೆಸರು ಬೋನ್ ಮ್ಯಾರೋ ಅಂತ. ಬೋನ್ ಮ್ಯಾರೋ ಎಂಬ ನಮ್ಮ ಆರ್ಗನ್ ನಮ್ಮ ಶರೀರದ ರಕ್ತ ಉತ್ಪಾದನೆ ಮಾಡುವ ಒಂದು ಫ್ಯಾಕ್ಟರಿ ಅದು. ಸೊ ನಮ್ಮ ಎಲ್ಲರ ಶರೀರದಲ್ಲಿ 5 ಲೀಟರ್ ರಕ್ತ ಇದೆ. ಅದರಲ್ಲಿ ಬೇರೆ ಬೇರೆ ಕಣಗಳಿದೆ, ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ, ಪ್ಲೇಟ್ಲೆಟ್ಸ್, ಇವೆಲ್ಲ ಉತ್ಪಾದನೆ ಮಾಡುದು ನಮ್ಮ ಅಸ್ಥಿಮಜ್ಜದಲ್ಲಿ ಅಥವಾ ಬೋನ್ ಮ್ಯಾರೋ. ಅಂಡ್ ಅದು ನಮ್ಮ ಎಲುಬಿನ ಒಳಗೆ ಇರುವ ಟಿಶ್ಯೂ. ಆಕ್ಚುಲಿ ಇಟ್ ಇಸ್ ಎ ಲಾರ್ಜ್ ಆರ್ಗನ್, ಬಟ್ ಅದು ಎಲುಬಿನ ಒಳಗಿದ್ದ ಕಾರಣ ನಮಗೆ ಅದು ಅಂದಾಜಾಗುವುದಿಲ್ಲ ಅಥವಾ ಗೊತ್ತಾಗುವುದಿಲ್ಲ. ಇಟ್ ಇಸ್ ಎ ಲಾರ್ಜ್ ಆರ್ಗನ್ ದಟ್ ಪ್ರೊಡ್ಯೂಸಸ್ ನಮ್ಮ ಬ್ಲಡ್.
2: ಹಾಗಾದ್ರೆ ಇದ್ರ ಒಂದು ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಹೇಳೋದಾದ್ರೆ, ಈ ಟ್ರಾನ್ಸ್ಪ್ಲಾಂಟ್ ಅನ್ನುವಂಥದ್ದು ಯಾವ ಸಂದರ್ಭದಲ್ಲಿ ಬೇಕಾಗ್ತದೆ?
3: ನೋಡಿ, ಹಲವಾರು ಕಾಯಿಲೆಗಳಿದೆ, ಕೆಲವು ಕ್ಯಾನ್ಸರ್ ಕಾಯಿಲೆಗಳಿದೆ, ಕೆಲವು ಬಿನೈನ್ ಅಂದ್ರೆ ಕ್ಯಾನ್ಸರ್ ಅಲ್ಲದ ಕಾಯಿಲೆಗಳಿದೆ. ನಾವು ಕ್ಯಾನ್ಸರ್ ಕಾಯಿಲೆಗಳಂದ್ರೆ ಲುಕೀಮಿ ಅಂತ ಹೇಳ್ತೇವೆ, ಅದಕ್ಕೆ ಹೆಸರು ಬ್ಲಡ್ ಕ್ಯಾನ್ಸರ್. ಅದು ಹಲವಾರು ತರದ ಬ್ಲಡ್ ಕ್ಯಾನ್ಸರ್ಸ್ ಇದೆ. ಈ ಬ್ಲಡ್ ಕ್ಯಾನ್ಸರ್ಸ್ ಅಲ್ಲಿ ನಾವು ರಿಸ್ಕ್ ಮಾಡ್ತೇವೆ, ರಿಸ್ಕ್ ಸ್ಟ್ರಾಟಿಫಿಕೇಶನ್ ಅಂತ ಹೇಳ್ತೇವೆ. ಒಂದು ಪೇಷಂಟಿಗೆ ನಾವು ಡಯಾಗ್ನೋಸಿಸ್ ಅಂದ್ರೆ ಮಾಡಿದ ನಂತರ ಅದು ಲೋ ರಿಸ್ಕ್ ಹೈ ರಿಸ್ಕ್ ಅಂತ ಕೆಲವು ಟೆಸ್ಟ್ಗಳಲ್ಲಿ ಗೊತ್ತಾಗ್ತದೆ. ಸೊ ಅಕ್ಯೂಟ್ ಮೈಲಾಯ್ಡ್ ಅಥವಾ ಅಕ್ಯೂಟ್ ಲಿಂಫೋಬ್ಲಾಸ್ಟಿಕ್ ಲುಕೀಮಿಯಾ ಕ್ಯಾನ್ಸರ್ನ ಹೈ ರಿಸ್ಕ್ ಇದ್ದರೆ, ಅವರಿಗೆ ಕಂಪ್ಲೀಟ್ ಅಥವಾ ಪೂರ್ತಿ ಕ್ಯೂರ್ ಆಗಬೇಕಿದ್ದರೆ ವಿ ನೀಡ್ ಟು ಡೂ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್. ಅದಲ್ಲದೆ ಬೇರೆ ಲಿಂಫೋಮಾ ಅಂತ ಕಾಯಿಲೆಗಳಿದೆ. ಲಿಂಫೋಮಾದಲ್ಲಿ ಪೇಷಂಟ್ಗಳು ಒಂದು 50-70% ಕ್ಯೂರ್ ಆಗ್ತಾರೆ, ಬಟ್ ಕ್ಯೂರ್ ಆಗದ್ದೇ ಅದು ರಿಲ್ಯಾಪ್ಸ್ ಅಥವಾ ವಾಪಸ್ ಬಂದರೆ ನಾವು ಮತ್ತೆ ಅದಕ್ಕೆ ಸಾಲ್ವೇಜ್ ಅಂದರೆ ಸೆಕೆಂಡ್ ಲೈನ್ ಟ್ರೀಟ್ಮೆಂಟ್ ಕೊಟ್ಟು ಮತ್ತೆ ಅದರ ಕನ್ಸಾಲ್ಟೇಷನ್ ಅಂದ್ರೆ ಅದರ ಮೋರ್ ಸ್ಟ್ರಾಂಗರ್ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ನಾವು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತೇವೆ. ಮತ್ತೆ ಮೂರನೇ ಸಂದರ್ಭ ಮೈಲೋಮಾ ಅಂತ ಮತ್ತೊಂದು ಅಸ್ಥಿ ಮಜ್ಜದ ಕ್ಯಾನ್ಸರ್ ಇದೆ. ಆ ಕ್ಯಾನ್ಸರ್ ಅಲ್ಲಿ ಫಿಟ್ ಇದ್ದ ಪೇಷಂಟ್ಸ್ ಗಳಿಗೆ ಫಸ್ಟ್ ಲೈನ್ ಟ್ರೀಟ್ಮೆಂಟ್ ಅಲ್ಲಿ ಅವರಿಗೆ ಇನಿಷಿಯಲ್ ಕೀಮೋಥೆರಪಿ ಕೊಟ್ಟು ಅವರ ರೆಮಿಷನ್ಗೆ ಬಂದ ಮೇಲೆ ಅದು ಸ್ಟ್ರಾಂಗ್ ರೆಮಿಷನ್ ಮಾಡ್ಲಿಕ್ಕೆ ನಾವು ಆಟೋಲಾಗಸ್ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತೇವೆ. ದಿಸ್ ಇಸ್ ಫಾರ್ ಬ್ಲಡ್ ಕ್ಯಾನ್ಸರ್. ಮತ್ತೆ ಕೆಲವು ಮಕ್ಕಳ ಕಾಯಿಲೆ ಇದೆ, ನ್ಯೂರೋಬ್ಲಾಸ್ಟೋಮಾ, ಇಂಥ ಕಾಯಿಲೆಗಳಿಗೂ ಮಾಡ್ತೇವೆ. ಇದಲ್ಲದೆ ಕ್ಯಾನ್ಸರ್ ಅಲ್ಲದೆ ಬಿನೈನ್ ಡಿಸಾರ್ಡರ್ಸ್ ಅಂತ ಇದೆ. ಬಿನೈನ್ ಅಂದರೆ ಸಿಕಲ್ ಸೆಲ್ ಅನೀಮಿಯಾ, ಥಲಸ್ಸೀಮಿಯಾ, ಇಂಥ ಕಂಡೀಷನ್ ಇದ್ದ ಮಕ್ಕಳಿಗೆ ರಕ್ತ ಉತ್ಪಾದನೆ ಆಗುವುದಿಲ್ಲ. ಅದು ಯಾಕೆಂದ್ರೆ ಬೋನ್ ಮ್ಯಾರೋದಲ್ಲಿ ಜೆನೆಟಿಕ್ ಆಗಿ ದರ್ ಇಸ್ ಎ ಪ್ರಾಬ್ಲಮ್ ದರ್. ಸೊ ಆ ಪ್ರಾಬ್ಲಮ್ ನಾವು ರಿಮೂವ್ ಮಾಡಲಿಕ್ಕೆ ಮತ್ತೊಂದು ಹೆಲ್ದಿ ಅಸ್ಥಿಮಜ್ಜ ಅವರಿಗೆ ಕೊಟ್ಟು ಮತ್ತೆ ರಕ್ತ ಉತ್ಪಾದನೆ ಮಾಡುವ ಹಾಗೆ ಮಾಡ್ತೇವೆ. ಮತ್ತೊಂದು ಮೂರನೇ ತರದ ಕಾಯಿಲೆ ಇದೆ, ಇಮ್ಯುನೋ ಡೆಫಿಷಿಯನ್ಸಿ ಅಂತ ಹೇಳ್ತೇವೆ. ಈ ಕಾಯಿಲೆಗಳಲ್ಲಿ ಈ ಮಕ್ಕಳು ಇನ್ಫೆಕ್ಷನ್ ಫೈಟ್ ಮಾಡುವ ಸೆಲ್ಸ್ ಅದರ ವೀಕ್ನೆಸ್ ಇದೆ. ವೀಕ್ನೆಸ್ ಅಂದ್ರೆ ಸರಿ ಉತ್ಪಾದನೆ ಆಗುದಿಲ್ಲ, ಉತ್ಪಾದನೆ ಆದ ಸೆಲ್ಸ್ ಇನ್ಫೆಕ್ಷನ್ಸ್ ಅಗೇನ್ಸ್ಟ್ ಫೈಟ್ ಮಾಡುದಿಲ್ಲ. ಇಂಥ ಪ್ರಾಬ್ಲಮ್ ಇದ್ರೆ ಅದು ಸಾರ್ಟ್ ಔಟ್ ಮಾಡಲಿಕ್ಕೆ ಅವರಿಗೆ ಹೆಲ್ದಿ ಬೋನ್ ಮ್ಯಾರೋ ಕೊಟ್ಟರೆ ಸರಿಯಾಗ್ತದೆ. ಅವರ ಬೋನ್ ಮ್ಯಾರೋ ನಾವು ಟ್ರೀಟ್ಮೆಂಟ್ ಕೊಟ್ಟು ರಿಮೂವ್ ಮಾಡಿ ಹೆಲ್ದಿ ಮತ್ತೊಂದು ಡೋನರ್ ಬೋನ್ ಮ್ಯಾರೋ ಕೊಟ್ಟರೆ ಅದು ದಟ್ ವಿಲ್ ರೀಪ್ಲೇಸ್ ಅಂಡ್ ಅದು ದಟ್ ವಿಲ್ ಫೈಟ್ ಆರ್ ಡೂ ದ ನಾರ್ಮಲ್ ಫಂಕ್ಷನ್ ಆಫ್ ಎ ಬೋನ್ ಮ್ಯಾರೋ. ಹಾಗೆ ಇಂಥ ಬ್ರಾಡ್ಲಿ ಇಂಥ ಮೂರು ಕ್ಯಾಟಗರಿ ಕಾಯಿಲೆಗಳಿಗೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತೇವೆ. ಇನ್ ಸಮರಿ, ಬೋತ್

0: ಮ್ಯಾಲಿಗ್ನೆಂಟ್ ಅಂದ್ರೆ ಕ್ಯಾನ್ಸರ್ ಮತ್ತೆ ಕೆಲವು ಬಿನೈನ್ ಕ್ಯಾನ್ಸರ್ ಅಲ್ಲದ ಕಾಯಿಲೆಗಳಿಗೆ ಮಾಡ್ತೇವೆ.
1: ಈಗ ಕ್ಯಾನ್ಸರ್ ಬಗ್ಗೆ ಮಾತಾಡುವಾಗ ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅನ್ನುವಂಥದ್ದು ಸಂಪೂರ್ಣವಾಗಿ ಗುಣಪಡಿಸುವಂತಹ ಚಿಕಿತ್ಸೆಯ ಹೇಗೆ?
0: ಈಗ ನೋಡಿ, ನಾವು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಮಾಡೋದು ಹೈ ರಿಸ್ಕ್ ಕಾಯಿಲೆಗಳಿಗೆ. ಇಂಥ ಹೈ ರಿಸ್ಕ್ ಲುಕೀಮಿಯಾಸ್ಗೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಮಾಡದಿದ್ದರೆ ಕ್ಯೂರ್ ಆಗುವ ಚಾನ್ಸಸ್ ಇಲ್ಲ. ಎಂದರೆ ಕ್ಯೂರ್ ಆಗುವ ಚಾನ್ಸಸ್ ನಮಗೆ ವರ್ಚುವಲಿ 0% ಅಂತ ಹೇಳಬಹುದು. ನಾವು ಈ 0% ಇಂದ ಒಂದು 60% ವರೆಗೆ ತಕೊಂಡೋಗ್ತೇವೆ. ಸೊ ಇದು 100% ನಮಗೆ ಗ್ಯಾರಂಟಿ ಇಲ್ಲ, ಬಟ್ ಹೆಚ್ಚಾಗಿ 60-70% ವರೆಗೆ ತಕೊಂಡೋಗ್ಬಹುದು. ಬಟ್ ಇಟ್ ಇಸ್ ನಾಟ್ 100% ಗ್ಯಾರಂಟಿ. ಬಟ್ ಅದು ಮಾಡದಿದ್ದರೆ ಅವರಿಗೆ ಬದುಕುವ ಚಾನ್ಸಸ್ಸೇ ಇಲ್ಲ ಅಂತ ಹೇಳಬಹುದು. ಯಾಕೆಂದರೆ ಅದು ಅಂಥ ಸ್ಟ್ರಾಂಗ್ ಅಥವಾ ಅಷ್ಟು ಹೈ ರಿಸ್ಕ್ ಲುಕೀಮಿಯಾಕ್ಕೆ ಮಾತ್ರ ನಾವು ಮಾಡುದು.
1: ಈಗ ಈ ಟ್ರಾನ್ಸ್ಪ್ಲಾಂಟ್ ಅಲ್ಲಿ ಬೇರೆ ಬೇರೆ ವಿಧಗಳು ಅಂತ ಇದೆಯಾ?
0: ಟ್ರಾನ್ಸ್ಪ್ಲಾಂಟ್ ಬೇಸಿಕ್ಲಿ ಎರಡು ತರದಿದೆ. ಒಂದು ಆಟೋಲಾಗಸ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೇವೆ. ಆಟೋಲಾಗಸ್ ಟ್ರಾನ್ಸ್ಪ್ಲಾಂಟ್ ಎಂದರೆ ನಾವು ಪೇಷಂಟ್ ಗಳಿಗೆ ಹೈ ಡೋಸ್ ಕೀಮೋಥೆರಪಿ ಕೊಟ್ಟು ಸ್ಟೆಮ್ ಸೆಲ್ಸ್ ಅಂದ್ರೆ ಬೋನ್ ಮ್ಯಾರೋ ಸೆಲ್ಸ್ ಅವರಿಗೆ ಅದು ಕೊಡ್ತೇವೆ. ಅದರ ಉದ್ದೇಶ ಏನೆಂದರೆ ಈ ರೆಮಿಷನ್ಗೆ ಬಂದ ಪೇಷಂಟ್ಸ್ಗಳಿಗೆ ಡೀಪ್ ಕಂಟ್ರೋಲ್ ಸಿಕ್ಕಲಿಕ್ಕೆ ನಾವು ಮತ್ತೆ ಹೈಡೋಸ್ ಕೀಮೋಥೆರಪಿ ಕೊಡ್ತೇವೆ. ಈ ಹೈಡೋಸ್ ಕೀಮೋಥೆರಪಿ ಕೊಡುವಾಗ ಆ ಕ್ಯಾನ್ಸರ್ ಸೆಲ್ಸ್ ಮಾತ್ರ ಅಲ್ಲ, ಅವರ ಸ್ವಂತ ಬೋನ್ ಮ್ಯಾರೋ ಡಿಸ್ಟ್ರಾಯ್ ಆಗ್ತದೆ. ಅದಕ್ಕೋಸ್ಕರ ಅದಕ್ಕಿಂತ ಮೊದಲೇ ಹೈಡೋಸ್ ಕೀಮೋಥೆರಪಿ ಕೊಡೋದಕ್ಕಿಂತ ಮೊದಲೇ ನಾವು ಬೋನ್ ಮ್ಯಾರೋ ಸ್ಟೆಮ್ ಸೆಲ್ಸ್ ಕಲೆಕ್ಟ್ ಮಾಡ್ತೇವೆ. ಅದು ಕಲೆಕ್ಟ್ ಮಾಡಿದೆ ಏನಂದ್ರೆ ಅದಕ್ಕೆ ಆಪರೇಷನ್ ಏನೂ ಇಲ್ಲ, ಅದೊಂದು ಬೇರೊಂದು ಮೆಷಿನ್ ಮೂಲಕ ನಾವು ಕಲೆಕ್ಟ್ ಮಾಡ್ತೇವೆ. ಕಲೆಕ್ಟ್ ಮಾಡಿ ಸಫಿಷಿಯಂಟ್ ನಂಬರ್ ಆಫ್ ಸ್ಟೆಮ್ ಸೆಲ್ಸ್ ನಾವು ಕಲೆಕ್ಟ್ ಮಾಡಿದ ನಂತರ ನಾವು ಈ ಹೈಡೋಸ್ ಕೀಮೋಥೆರಪಿ ಕೊಟ್ಟು ಅವರ ಬೋನ್ ಮ್ಯಾರೋ ಫುಲ್ ಕ್ಲೀನ್ ಮಾಡಿದ ನಂತರ ನಾವು ಈ ಸ್ಟೆಮ್ ಸೆಲ್ಸ್ ಅವರಿಗೆ ವಾಪಸ್ ಕೊಡ್ತೇವೆ. ಅದು ಕಳೆದು ಅದು ಬೋನ್ ಮ್ಯಾರೋಗೆ ಹೋಗಿ ಅದು ರಕ್ತ ಉತ್ಪಾದನೆ ಅಥವಾ ರಕ್ತ ಪ್ರೊಡಕ್ಷನ್ ಮಾಡಲಿಕ್ಕೆ ಮತ್ತೆ 2 ವಾರ ಬೇಕಾಗ್ತದೆ. ಇದಕ್ಕೆ ಆಟೋಲಾಗಸ್ ಅಂತ ಹೇಳ್ತೇವೆ. ಅಲ್ಲೋಜೆನಿಕ್ ಟ್ರಾನ್ಸ್ಪ್ಲಾಂಟ್ ಎಂದರೆ ಅದು ಹೈ ರಿಸ್ಕ್ ಲುಕೀಮಿಯಾ ಅಂತ ಕ್ಯಾನ್ಸರ್ಗಳಿಗೆ ಮಾಡ್ತೇವೆ. ನೋಡಿ, ನಾವು ಈ ಕ್ಯಾನ್ಸರ್ ಅಂದರೆ ಒನ್ ಆಫ್ ದ ರೀಸನ್ಸ್ ಫಾರ್ ಕ್ಯಾನ್ಸರ್, ನಮ್ಮ ಶರೀರ ಈ ಬ್ಯಾಡ್ ಅಥವಾ ಕ್ಯಾನ್ಸರ್ ಸೆಲ್ಸಿನ ಕ್ಲೀನ್ ಮಾಡೋದಿಲ್ಲ, ರಿಮೂವ್ ಮಾಡೋದಿಲ್ಲ, ಕಿಲ್ ಮಾಡೋದಿಲ್ಲ. ಅದಕ್ಕೋಸ್ಕರ ನಾವೆಂತ ಮಾಡ್ತೇವೆ, ಒಂದು ಮ್ಯಾಚ್ಡ್ ಹೆಲ್ದಿ ಡೋನರ್ನ ಬೋನ್ ಮ್ಯಾರೋ ಸ್ಟೆಮ್ ಸೆಲ್ಸ್ ಅವರಿಗೆ ಕೊಡ್ತೇವೆ. ಸೊ ಆ ಸ್ಟೆಮ್ ಸೆಲ್ಸ್ ಅವರ ಶರೀರಕ್ಕೆ ಹೋಗಿ ಅಲ್ಲಿ ಬೆಳವಣಿಗೆ ಆಗಿ ಅದು ದಟ್ ವಿಲ್ ಗೋ ಆನ್ ಹಂಟ್ ಏನಂದ್ರೆ ಗ್ರಾಫ್ಟ್ ವರ್ಸಸ್ ಲುಕೀಮಿಯಾ ಎಫೆಕ್ಟ್ ಕೊಡ್ತದೆ. ಸೊ ಅದಕ್ಕೋಸ್ಕರ ಮತ್ತೊಬ್ಬರದ್ದು ಕೊಡ್ತೇವೆ. ಅದರಲ್ಲಿ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಜಾಸ್ತಿ ಇದೆ ಮತ್ತೊಬ್ಬರದ್ದು ಕೊಡೋದಕ್ಕೆ, ಬಟ್ ಅದಕ್ಕೆ ಸ್ಪೆಷಲ್ ಇಂಡಿಕೇಶನ್ಸ್ ಇದೆ. ಸೊ ಬ್ರಾಡ್ಲಿ ಆಟೋಲಾಗಸ್ ಮತ್ತೆ ಅಲ್ಲೋಜೆನಿಕ್ ಅಂತ ಹೇಳ್ತೇವೆ. ಈ ಅಲ್ಲೋಜೆನಿಕ್ ಮತ್ತೊಬ್ಬರ ಟ್ರಾನ್ಸ್ಪ್ಲಾಂಟೇಶನ್ ಅಲ್ಲಿ ಅದು 2-3 ತರದ್ದಿದೆ. ಒಂದು ಫುಲ್ ಮ್ಯಾಚ್. ಫುಲ್ ಮ್ಯಾಚ್ ಅಂದರೆ ಅದು ಜೆನೆಟಿಕ್ಸ್ ಅಲ್ಲಿ ಫುಲ್ ಮ್ಯಾಚ್ ಆಗಬೇಕು. ಅದು ಹೆಚ್ಚಾಗಿ ಸಿಬ್ಲಿಂಗ್ಸ್ ಒಡ ಹುಟ್ಟಿದವರು ಅವರದ್ದು 1 in 4 ಚಾನ್ಸ್ ಇದೆ ಫುಲ್ ಮ್ಯಾಚ್ ಆಗೋ. ಸೊ ನಮಗೆ 4 brothers ಇದ್ದರೆ ಅಥವಾ ಫದರ್ಸ್ ಅವ್ರ ಸಿಸ್ಟರ್ಸ್ ಇದ್ದರೆ ಒಬ್ಬರದ್ದು ಮ್ಯಾಚ್ ಆಗಬಹುದು, ಬಟ್ ಕೆಲವು ಸಲ ಯಾರು ಮ್ಯಾಚ್ ಆಗೋಲ್ಲ, ಕೆಲವು ಸಲ 2 ಮ್ಯಾಚ್ ಸಿಗಬಹುದು. ಸೊ ಮ್ಯಾಚ್ಡ್ ಡೋನರ್ ಇಸ್ ಬೆಸ್ಟ್, ಮ್ಯಾಚ್ ಸಿಬ್ಲಿಂಗ್ ಡೋನರ್ ಅಂತ ಹೇಳ್ತೇವೆ. ಮತ್ತೆ ಮ್ಯಾಚ್ ಆಗದಿದ್ದರೆ ನಾವು ಕೆಲವು ರಿಜಿಸ್ಟ್ರೀಸ್ ಇದೆ ಅದರಲ್ಲಿ ಅನ್ರಿಲೇಟೆಡ್ ಡೋನರ್ಸ್ ಯಾರಾದರೂ ಮ್ಯಾಚ್ ಇದ್ದಾರಾ ಅಂತ ಸರ್ಚ್ ಮಾಡಬಹುದು. ಮತ್ತೆ ಮೂರನೇ ಆಪ್ಷನ್ ಏನಂದ್ರೆ ಹಾಫ್ ಮ್ಯಾಚ್ ಟ್ರಾನ್ಸ್ಪ್ಲಾಂಟ್ ಮಾಡ್ತೇವೆ. ಅದಕ್ಕೆ ಕೆಲವು ಸ್ಪೆಷಲ್ ಪ್ರೊಸೀಜರ್ಸ್ ಇದೆ. ಹಾಫ್ ಮ್ಯಾಚ್ ಅಂದ್ರೆ 50%-70% ಮ್ಯಾಚ್. ಅದು ಆಲ್ಮೋಸ್ಟ್ ಆಲ್ ಯುವರ್ ಬ್ರದರ್ಸ್ ಆರ್ ಸಿಸ್ಟರ್ಸ್ ಅಂಡ್ ಯುವರ್ ಚಿಲ್ಡ್ರನ್ ಆರ್ ಯುವರ್ ಪೇರೆಂಟ್ಸ್ ಅಂದ್ರೆ ಒಡ ಹುಟ್ಟಿದವರು ಮಕ್ಕಳು ಪೇರೆಂಟ್ಸ್ ಎಲ್ಲರೂ ಹಾಫ್ ಮ್ಯಾಚ್ ಇದ್ದಾರೆ. ಸೊ ನಮ್ಮ ಇಮಿಡಿಯೇಟ್ ಫಸ್ಟ್ ಸರ್ಕಲ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಆರ್ ಹಾಫ್ ಮ್ಯಾಚ್. ಸೊ ಇವಾಗ ನಾವು ಇನ್ಕ್ರೀಸಿಂಗ್ಲಿ ಹಾಫ್ ಮ್ಯಾಚ್ ಟ್ರಾನ್ಸ್ಪ್ಲಾಂಟ್ ಮಾಡ್ತೇವೆ, ಯಾಕಂದ್ರೆ ಫುಲ್ ಮ್ಯಾಚ್ ಸಿಕ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಇದು ಬ್ರಾಡ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರಾನ್ಸ್ಪ್ಲಾಂಟ್.
1: ದಾನಿಗಳು ಅಂದ್ರೆ ಡೋನರ್ಸ್ ಯಾರ್ ಆಗಬಹುದು, ಅವರಿಗೆ ಯಾವ ರೀತಿಯಾದಂತಹ ಪರೀಕ್ಷೆಗಳನ್ನ ಟೆಸ್ಟ್ ಗಳನ್ನ ನೀವು ಮಾಡ್ತೀರಾ?
0: ಡೋನರ್ಸ್ ಅಂದ್ರೆ ಅದು ಸಿಬ್ಲಿಂಗ್ಸ್. ಸಿಬ್ಲಿಂಗ್ಸ್ ಅಂದ್ರೆ ಬ್ರದರ್ಸ್ ಸಿಸ್ಟರ್ಸ್ ಅಥವಾ ಅಣ್ಣ ತಮ್ಮ ಅಕ್ಕ ತಂಗಿ, ಅದು ಬೆಸ್ಟ್ ಸಿಬ್ಲಿಂಗ್ ಡೋನರ್ಸ್. ಮತ್ತೆ ಸಿಬ್ಲಿಂಗ್ ಡೋನರ್ಸ್ ಅಲ್ಲಿ ನಾನು ಹೇಳಿದ ಹಾಗೆ 1 in 4 ಚಾನ್ಸ್ ಇದೆ ಫುಲ್ ಮ್ಯಾಚ್ ಆಗುವ ಚಾನ್ಸಸ್ ಇದೆ. ಸೊ ಅದು ನಾವು ಜೆನೆಟಿಕ್ ಟೆಸ್ಟಿಂಗ್ ಮಾಡ್ತೇವೆ, HLA ಟೆಸ್ಟಿಂಗ್ ಅಂತ ಹೇಳ್ತೇವೆ. ಈ HLA ಟೆಸ್ಟಿಂಗ್ ಅಲ್ಲಿ ಫುಲ್ ಮ್ಯಾಚ್ ಇದ್ರೆ ಬೆಸ್ಟ್. ಫುಲ್ ಮ್ಯಾಚ್ ಇಲ್ಲದಿದ್ದರೆ ನಾವು ಒಂದು ಹಾಫ್ ಮ್ಯಾಚ್ ಇದ್ದರೂ ಅದಕ್ಕೆ ಬೇರೆ ಪ್ರೋಟೋಕಾಲ್ ಉಂಟು, ಹೋಗ್ಬಹುದು. ಮತ್ತೆ ಅನ್ರಿಲೇಟೆಡ್ ಡೋನರ್ಸ್ ರಿಜಿಸ್ಟ್ರಿಯಲ್ಲಿ ಇದ್ದಾರೆ. ಸೊ ಅವರಿಗೆ ಫಿಟ್ನೆಸ್ ಬೇಕು ಟ್ರಾನ್ಸ್ಪ್ಲಾಂಟ್ಗೆ. ಫಿಟ್ನೆಸ್ ಅಂದ್ರೆ ನಾವು ಬೇಸಿಕಲಿ ಬ್ಲಡ್ ಟೆಸ್ಟ್ ಮಾಡ್ತೇವೆ, ಯಾಕೆಂದ್ರೆ ಅವರಿಗೂ ಬೇರೆ ಕಾಯಿಲೆ ಇರಬಾರದು. ಮತ್ತೆ ಏನಾದರೂ ಡಯಾಬಿಟಿಸ್ ಇದ್ದರೆ ಅದು ಕಂಟ್ರೋಲಲ್ಲಿ ಇರಬೇಕು, ಅದು ಏನು ನಿಷೇಧ ಇಲ್ಲ ಡೋನರ್ ಆಗಬಾರ್ದು ಅಂತ. ಮತ್ತೆ ಹಾರ್ಟ್ ಡಿಸೀಸ್ ಎಲ್ಲ ಕಂಟ್ರೋಲಲ್ಲಿ ಇದ್ದರೆ ಆಗ್ಬೋದು, ಬಟ್ ಸೀರಿಯಸ್ ಪ್ರಾಬ್ಲಮ್ಸ್ ಇದ್ದರೆ ಅಥವಾ ದೇ ಆರ್ ವೆರಿ ಓಲ್ಡ್ ಅಂದ್ರೆ 65-70 ಇಯರ್ಸ್ ಅಲ್ಲಿ ಇದ್ದರೆ ವಿ ಟೆಂಡ್ ಟು ಅವಾಯ್ಡ್. ಜನರಲಿ ಯಂಗರ್ ದ ಡೋನರ್ ಹೆಲ್ದಿಯರ್ ದ ಡೋನರ್ ಬೆಟರ್.
1: ಯಂಗರ್ ಅಂದ್ರೆ ಮಿನಿಮಮ್ ಏಜ್ ಎಷ್ಟು ಇರುತ್ತೆ?
0: ಮಿನಿಮಮ್ ಅಂದರೆ ಸಿ ಅದೀಗ ಡಿಪೆಂಡ್ಸ್, ಈಗ ಅಡಲ್ಟ್ ಡೋನರ್ಸ್ ವಿ ಪ್ರಿಫರ್, ಬಟ್ ಈಗ ಮಕ್ಕಳಿಗೆ ಅವರ ಸಿಬ್ಲಿಂಗ್ಸ್ ಮಕ್ಕಳಾಗಿರ್ತಾರೆ. ಸೊ ಪೇರೆಂಟ್ಸಿನ ಕನ್ಸೆಂಟ್ ಅಲ್ಲಿ ಬೇರೆ ಮಕ್ಕಳು ಡೋನರ್ಸ್ ಆಗ್ಬಹುದು.

0: ಮತ್ತೆ ಡೋನರ್ಸ್ ಗೆ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಏನು ಲಾಂಗ್ ಟರ್ಮ್ ಪ್ರಾಬ್ಲಮ್ಸ್ ಇರಲ್ಲ. ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂದರೆ ನಾವೀಗ ಈಗ ಜನರಲಿ ಟ್ರಾನ್ಸ್ಪ್ಲಾಂಟೇಷನ್ ಅಂದರೆ ಎರಡು ಅಂದರೆ ಮಿಸ್ ನಾಮ್ಸ್ ಇದೆ. ಒಂದೇನೆಂದರೆ ಅದು ಕಿಡ್ನಿ ಥರ ನಮ್ಮ ಶರೀರದಿಂದ ಏನೋ ಕೊಡ್ತಾ ಇದ್ದೇವೆ ಅಂತ, ಹಾಗೆ ಆಗುವುದಿಲ್ಲ. ಇದು ಬೋನ್ ಮ್ಯಾರೋ ಅಂದರೆ ಇಟ್ ಇಸ್ ಅನ್ಲಿಮಿಟೆಡ್, ಅದು ಬ್ಲಡ್ ಕೊಟ್ಟಾಗೆ. ಸೊ ಅದು ಕಿಡ್ನಿ ಕೊಟ್ಟಾಗೆ ಅಲ್ಲ ಅದು. ಸೊ ಇನ್ ಎ ವೇ ದರ್ ಇಸ್ ನಥಿಂಗ್ ಲಾಸ್ ಫ್ರಮ್ ದ ಬಾಡಿ. ನಮ್ಮ ಬಾಡಿಯಲ್ಲಿ ಅನ್ಲಿಮಿಟೆಡ್ ಕೆಪಾಸಿಟಿ ಇದೆ ಬೋನ್ ಮ್ಯಾರೋವಿಗೆ. ಸೊ ಅದು ಅದರಲ್ಲಿ ಏನು ಲಾಸ್ ಆಗಲ್ಲ. ಸೊ ಬೋನ್ ಮ್ಯಾರೋ ಎಷ್ಟು ಸಲ ಕೊಡ್ಬೋದು. ಸೊ ಅದು ಬ್ಲಡ್ ಕೊಟ್ಟಾಗೆ ನಮ್ಮ ಬೇರೆ ಕಿಡ್ನಿ ಲಿವರ್ ಕೊಟ್ಟಾಗೆ ಡೋನರಿಗೆ ಅಂತ ಶರೀರದ ಆರ್ಗನ್ ಕೊಡಬೇಕಾಗಿಲ್ಲ, ಇದು ಬ್ಲಡ್ ಕೊಟ್ಟಾಗೆ. ಸೊ ಇಟ್ ಇಸ್ ವೆರಿ ಈಸಿ ಫಾರ್ ದಿ ಡೋನರ್. ಎರಡನೇ ವಿಷಯ ಏನಂದ್ರೆ ಇದರಲ್ಲಿ ಮೇಜರ್ ಆಪರೇಷನ್ ಏನು ಇಲ್ಲ. ನಾವು ನರದಿಂದಲೇ ಸ್ಟೆಮ್ ಸೆಲ್ಸ್ ಕಲೆಕ್ಟ್ ಮಾಡ್ತೇವೆ, 3 ಡೇಸ್ ಚಿಕ್ಕ ಚರ್ಮ ಸೂಜಿ ಅಂದರೆ ಸಬ್ಕ್ಯೂಟೇನಸ್ ಇಂಜೆಕ್ಷನ್ಸ್ ಕೊಡ್ತೇವೆ ಈ ಬೋನ್ ಮ್ಯಾರೋ ಸೆಲ್ಸ್ ಬ್ಲಡ್ಗೆ ಬರಲಿಕ್ಕೆ. ಮತ್ತೊಂದು ಏಫೆರಿಸಿಸ್ ಮೆಷಿನ್ ಮೂಲಕ ನಾವು ಬ್ಲಡ್ಡಿಂದಲೇ ಕಲೆಕ್ಟ್ ಮಾಡ್ತೇವೆ. ಅಂದರೆ ಜನರಲ್ ಅನಸ್ಥೀಶಿಯಾ, ಆಪರೇಷನ್, ನೋವು ಏನೂ ಇಲ್ಲ. ಸ್ವಲ್ಪ ನರಕ್ಕೆ ಇದು ಕ್ಯಾನ್ಲ ಇಡುವಾಗ ಅವರಿಗೆ ಒಂದು ಏನಂದರೆ ಡಿಸ್ಕಂಫರ್ಟ್ ಆಗ್ಬಹುದು, ಬಟ್ ದೇರ್ ಇಸ್ ನೋ ಪೇಯ್ನ್, ದೇರ್ ಇಸ್ ನೋ ಆಪರೇಷನ್ ಇಲ್ಲ, ಪೇಯ್ನ್ ಇಲ್ಲ, ಅಂತ ಮೇಜರ್ ಪ್ರಾಬ್ಲಮ್ಸ್ ಏನೂ ಇಲ್ಲ. ಹಾಗಾಗಿ ದಟ್ ಇಸ್ ವೆರಿ ಈಸಿ ಫಾರ್ ದ ಡೋನರ್, ಡೋನರಿಗೆ ರಿಸ್ಕ್ ಇಲ್ಲ.
1: ಹಾಗಾದ್ರೆ ಈಗ ರೋಗಿಯನ್ನ ತಾವು ಯಾವ ರೀತಿಯಾಗಿ ತಯಾರು ಮಾಡ್ತೀರಾ ಈ ಒಂದು ಟ್ರಾನ್ಸ್ಪ್ಲಾಂಟ್ ಗಿಂತ ಮುಂಚೆ?
0: ರೋಗಿ ಅವರ ಡಿಸೀಸ್ ಇಂದ ರೆಮಿಷನ್ ಅಲ್ಲಿ ಇರ್ಬೇಕು. ಏನಂದ್ರೆ ಡಿಸೀಸ್ ನ ಮ್ಯಾಕ್ಸಿಮಮ್ ಅವರ ರೋಗವನ್ನು ಮ್ಯಾಕ್ಸಿಮಮ್ ಕಂಟ್ರೋಲ್ ಅಲ್ಲಿ ಇರ್ಬೇಕು. ಎರಡನೇ ವಿಷಯ ಅಂದ್ರೆ ಟ್ರಾನ್ಸ್ಪ್ಲಾಂಟ್ ಮಾಡ್ಲಿಕ್ಕೂ ಅವರಿಗೆ ಫಿಟ್ನೆಸ್ ಇರಬೇಕು. ಯಾಕಂದ್ರೆ ಇಟ್ಸ್ ಎ ಮೇಜರ್ ಪ್ರೊಸೀಜರ್, ಅವರಿಗೆ ಹೈ ಡೋಸ್ ಕೀಮೋ ತೆಗೆ ಕೊಡ್ತೇವೆ, ಮತ್ತೆ ನಾವು ಅದು ಕೊಟ್ಟ ಮೇಲೆ ಅವರ ಕೌಂಟ್ಸ್ ಎಲ್ಲ ಡೌನ್ ಆಗಿರ್ತದೆ, ಮತ್ತೆ ಅವರಿಗೆ ಬ್ಲಡ್, ಪ್ಲೇಟ್ಲೆಟ್ಸ್ ಇದೆಲ್ಲ 2 ವಾರ ದೇ ವಿಲ್ ನೀಡ್ ಡೈಲಿ ಬೇಸಿಸ್ ಅಲ್ಲಿ ಕೊಡ್ಬೇಕಾಗ್ತದೆ. ಅದಕ್ಕೋಸ್ಕರ ಫಸ್ಟ್ ಅವರು ರೆಮಿಷನ್ಗೆ ಹೋಗ್ಬೇಕು, ಮತ್ತೆ ನಾವು ಫಿಟ್ನೆಸ್ ಅಸೆಸ್ಮೆಂಟ್ ಮಾಡ್ತೇವೆ. ಅವರ ಹಾರ್ಟ್, ಲಂಗ್ಸ್, ಕಿಡ್ನಿ ಎಲ್ಲ ಟೆಸ್ಟ್ ಮಾಡಿ ನೋಡ್ತೇವೆ. ಎಲ್ಲ ಆರ್ಗನ್ಸ್ ಫಿಟ್ ಇದ್ರೆ ಮಾತ್ರ ನಾವು ಪ್ರೊಸೀಡ್ ಮಾಡೋದು. ರೆಮಿಷನ್ ಮತ್ತೆ ಆರ್ಗನ್ ಫಿಟ್ನೆಸ್, ಇಷ್ಟು ಫಿಟ್ ಫಾರ್ ಟ್ರಾನ್ಸ್ಪ್ಲಾಂಟ್ ಅಂತ ನಾವು ಸರ್ಟಿಫೈ ಮಾಡಬೇಕು.
1: ಈಗ ಈ ಒಂದು ಟ್ರಾನ್ಸ್ಪ್ಲಾಂಟ್ ನ ಪ್ರೊಸೀಜರ್ ಯಾವ ರೀತಿ ಇರ್ತದೆ?
0: ಈಗ ಬ್ರಾಡ್ಲಿ ಈಗ ಅಲ್ಲೋಜೆನಿಕ್ ಟ್ರಾನ್ಸ್ಪ್ಲಾಂಟ್ ಈಗ ನಾನು ಹೇಳ್ತೇನೆ. ಸೊ ಫಸ್ಟ್ ಆಫ್ ಆಲ್, ಈಗ ಲುಕೀಮಿಯಾ ಪೇಷಂಟ್ ಇದ್ರೆ ನಾವು ಫಸ್ಟ್ ಗೆ ಡಯಾಗ್ನೋಸಿಸ್ ಮಾಡಿ ರಿಸ್ಕ್ ಅಸೆಸ್ ಮಾಡ್ತೇವೆ. ಒಂದ್ ಹೈ ರಿಸ್ಕ್ ಅಂತ ಗೊತ್ತಾದ್ರೆ ದೆನ್ ವಿ ವಿಲ್ ಸ್ಟಾರ್ಟ್ ಎ ಸರ್ಚ್ ಫಾರ್ ಡೋನರ್. ಆ ಡೋನರ್ ಸರ್ಚ್ ಮಾಡಿದ್ರೆ ಸೈಮಲ್ಟೇನಿಯಸ್ಲಿ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೇವೆ ಅವರ ರೆಮಿಷನ್ ಗೆ ತಕೊಂಡು ಹೋಗ್ಲಿಕ್ಕೆ. ಸೊ 1 or 2 cycles ಆಫ್ ಟ್ರೀಟ್ಮೆಂಟ್ ಆಗುವಾಗ ಅವರು ರೆಮಿಷನ್ ಗೆ ಹೋಗಿ ಡೀಪ್ ರೆಮಿಷನ್ ಬಂದ ಎಂದ್ರೆ ನಾವು MRD ನೆಗೆಟಿವ್ ಅಂತ ಹೇಳ್ತೇವೆ, ಮಿನಿಮಲ್ ಡಿಸೀಸ್ ರೆಸಿಡ್ಯುಯಲ್ ಡಿಸೀಸ್ ನೆಗೆಟಿವ್ ಅಂತ, ಅಂತ ಸ್ಥಿತಿಗೆ ಬಂದ ಮೇಲೆ ನಾವು ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತೇವೆ. ಸೊ ದ ಏಮ್ ಇಸ್ ಆ ಟೈಮಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಆಗೋ ಟೈಮಲ್ಲಿ ಡೋನರು ಸರ್ಚ್ ಮಾಡಿ ರೆಡಿ ಆಗಬೇಕು. ಸಿಬ್ಲಿಂಗ್ ಅಂದರೆ ಅದು ಒಡಹುಟ್ಟಿದವರು ಆಗ್ಬಹುದು ಅಥವಾ ಅನ್ರಿಲೇಟೆಡ್ ಅಥವಾ ಹಾಫ್ ಮ್ಯಾಚ್, ಡೋನರ್ ರೆಡಿ ಮಾಡಬೇಕು. ಸೊ ಒನ್ಸ್ ದೇ ಆರ್ ರೆಡಿ ಆ್ಯಂಡ್ ಡೋನರ್ ಇಸ್ ರೆಡಿ, ಮತ್ತೆ ನಾವು ಪೇಷಂಟ್ಗೆ ಕಂಡೀಷನಿಂಗ್ ಕೀಮೋಥೆರಪಿ ಅಂತ ಕೊಡ್ತೇವೆ. ಅದು ಒಂದು 5-6 days ಇದೆ. ದಟ್ ಮೇ ಬಿ ಕೀಮೋಥೆರಪಿ ಟು ಕಿಲ್ ದ ಕ್ಯಾನ್ಸರ್, ರಿಮೇನಿಂಗ್ ಕ್ಯಾನ್ಸರ್, ಟು ರಿಮೂವ್ ಎನಿಥಿಂಗ್ ದಟ್ ಮೇ ಬ್ಲಾಕ್ ದಿ ಟ್ರಾನ್ಸ್ಪ್ಲಾಂಟ್, ಪ್ಲಸ್ ರೇಡಿಯೇಷನ್ ಕೊಡ್ಬೋದು. ಕೆಲವು ಲಿಂಫೋ ಲುಕೀಮಿಯಾ ಲಿಂಫೋಮದಲ್ಲಿ ರೇಡಿಯೇಷನ್, ಸೊ ಕೀಮೋ ರೇಡಿಯೇಷನ್ ಕೊಟ್ಟು ಪೇಷಂಟಿನ ಪ್ರಿಪೇರ್ ಮಾಡ್ತೇವೆ. ಅವರ ಹಳೆ ಬೋನ್ ಮ್ಯಾರೋ ಎಲ್ಲ ಕ್ಲೀನ್ ಮಾಡಿ ಬಿಡ್ತೇವೆ. ಆ ಟೈಮಲ್ಲಿ ಡೋನರ್ನ ಕಲೆಕ್ಷನ್ ಮಾಡ್ತೇವೆ. ಸೊ ಡೇ -1 ಅಂದರೆ 1 day ಬಿಫೋರ್ ಟ್ರಾನ್ಸ್ಪ್ಲಾಂಟ್ ನಾವು ಡೋನರ್ನ ಕಲೆಕ್ಷನ್ ಮಾಡ್ತೇವೆ. ಮತ್ತೆ ಅದರ ಐದರ್ ಫ್ರೀಸ್ ಮಾಡ್ಬೋದು ಅಥವಾ ಫ್ರೆಶ್ ಸೆಲ್ಸ್ ನಾವು ಸ್ಟೋರ್ ಮಾಡ್ತೇವೆ ನಮ್ಮ ಬ್ಲಡ್ ಬ್ಯಾಂಕಲ್ಲಿ. ಮತ್ತೆ day 0 ಅಂದರೆ ಟ್ರಾನ್ಸ್ಪ್ಲಾಂಟ್ ಡೇ, ಆ ದಿವಸ ಆ ಸ್ಟೆಮ್ ಸೆಲ್ ಜಸ್ಟ್ ಲೈಕ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಹಾಗೆ ಪೇಷಂಟಿಗೆ ರಿಟರ್ನ್ ಮಾಡ್ತೇವೆ. ರಿಟರ್ನ್ ಮಾಡಿದ ನಂತರ ನಾವು 2 weeks ಅವರ ಐಸೋಲೇಷನ್ ಅಲ್ಲಿ ಇಡ್ತೇವೆ. ಐಸೋಲೇಷನ್ ಅಂದ್ರೆ ಅವರ ಕಣ ಎಲ್ಲ 0 ಆಗ್ತದೆ, ಬಿಕಾಸ್ ಅವರ ಒರಿಜಿನಲ್ ಸೆಲ್ಸ್ ಎಲ್ಲ ತೆಗೆದಿದ್ದೇವೆ. ಹಾಗಾಗಿ ನಾವು ಐಸೋಲೇಷನ್ ಅಲ್ಲಿ ಇಟ್ಟು ಇನ್ಫೆಕ್ಷನ್ ಬಾರದ ಎಲ್ಲಾ ಅಸೆಪ್ಟಿಕ್ ಟೆಕ್ನಿಕ್ಸ್ ಅಲ್ಲಿ ಅದು ಹೀಪಾ ಫಿಲ್ಟರ್ ಅಂತ ಹೇಳ್ತೇವೆ, ಈವನ್ ಆ ರೂಮಿಗೆ ಬರುವ ಗಾಳಿ ಫಿಲ್ಟರ್ ಮಾಡಿ ಪಾಸಿಟಿವ್ ಪ್ರೆಷರ್ ವೆಂಟಿಲೇಷನ್ ಕೊಟ್ಟ ಅಂತ ಸೆಕ್ಯೂರ್ ರೂಮ್ ಅಲ್ಲಿ 2 weeks ಇನ್ಫೆಕ್ಷನ್ ಪ್ರಿವೆನ್ಷನ್ ಗೆ ಪೇಷಂಟ್ ಅನ್ನು ಇಡ್ತೇವೆ. ಟಿಲ್ ಈ ಕೊಟ್ಟ ಸ್ಟೆಮ್ ಸೆಲ್ಸ್ ರೀಜನರೇಟ್ ಆಗಿ ಒನ್ಸ್ ಇಟ್ ಟಿಲ್ ಇಟ್ ಸ್ಟಾರ್ಟ್ಸ್ ಪ್ರೊಡ್ಯೂಸಿಂಗ್ ರೆಡ್ ಸೆಲ್ಸ್, ವೈಟ್ ಸೆಲ್ಸ್, ಪ್ಲೇಟ್ಲೆಟ್ಸ್ ಇಂಥ ಕಣಗಳು ಅದು ಪ್ರೊಡ್ಯೂಸ್ ಮಾಡುವ ತನಕ ವಿ ಅವರನ್ನು ಐಸೋಲೇಷನ್ ಅಲ್ಲಿ ಇಡ್ತೇವೆ. ಅವರಿಗೆ ಫೋನ್ ಎಲ್ಲ ಮಾಡ್ಬೋದು, ಮೊಬೈಲ್ ಫೋನ್ ಅಲ್ಲಿ ಅದೆಲ್ಲ ಅಡ್ಡಿಲ್ಲ ಅಂತ ಹೇಳ್ತೇವೆ, TV ನೋಡ್ಬೋದು, ಫೋನ್ ಮಾಡ್ಬೋದು, ಬಟ್ ಅವರಿಗೆ ಹೊರಗಡೆ ಹೋಗಿ ಬೇರೆ ಜನರ ಮೀಟ್ ಆಗ್ಲಿಕ್ಕೆ ಆಗಲ್ಲ, ವಿಸಿಟರ್ಸ್ ಬರ್ಲಿಕ್ಕೆ ಆಗಲ್ಲ. ಬಟ್ ಅವರಿಗೆ ಫೋನ್ ಕಾಲ್, ವಿಡಿಯೋ ಕಾಲ್ ಎಲ್ಲ ಮಾಡ್ಬೋದು ರೂಮಿಂದ. ಸೊ ಅದೆಲ್ಲ ಮಾಡ್ಬೋದು, ದೇ ಕ್ಯಾನ್ ಎಂಟರ್ಟೈನ್ ದಮ್ಸೆಲ್ಸ್. ಹೆಚ್ಚಾಗಿ ಅವರಿಗೆ ಆ 2 weeks ಅಲ್ಲಿ ದೇ ಗೆಟ್ ಲಾಟ್ ಆಫ್ ಕಾಂಪ್ಲಿಕೇಶನ್ಸ್. ಏನಂದ್ರೆ ಜ್ವರ ಬರ್ತದೆ, ಲೂಸ್ ಮೋಷನ್ ಬರ್ತದೆ, ಅದಕ್ಕೆ ನಾವು ಆಂಟಿಬಯೋಟಿಕ್ಸ್ ಕೊಟ್ಟು ಏನಂದ್ರೆ ಸಾರ್ಟ್ ದಿಸ್ ಔಟ್, ಡ್ರಿಪ್ಸ್ ಕೊಡ್ತೇವೆ, ಆಂಟಿಬಯೋಟಿಕ್ಸ್ ಅದೆಲ್ಲ ಕೊಟ್ಟು ವಿ ಲುಕ್ ಆಫ್ಟರ್ ದಮ್.
1: ಈಗ 2 ವಾರಗಳ ನಂತರ ಪೇಷಂಟ್ ಮನೆಗೆ
0: ಹೋಗಿ, ಟೋಟಲ್ ಒಂದು 4 weeks ಆಗ್ತದೆ. ಯಾಕೆಂದರೆ ಸಿ, 1 week ಕಂಡೀಷನಿಂಗ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ, 2 weeks ಲೋ ಕೌಂಟ್ಸ್, ಮತ್ತೆ ಕೌಂಟ್ ಬಂದ ಮೇಲೆ ಏನಾದರೂ ಇನ್ಫೆಕ್ಷನ್ ಪ್ರಾಬ್ಲಮ್ ಇದ್ದರೆ ರಿಕವರಿ. ಸೊ ಟೋಟಲ್ 3-4 weeks ಹಾಸ್ಪಿಟಲ್ ಅಲ್ಲಿ ಸ್ಟೇ ಮಾಡಬೇಕಾಗ್ತದೆ. ಅದು ಕಳೆದವರು

0: ಡಿಸ್ಚಾರ್ಜ್ ಮಾಡ್ತೇವೆ.
1: ಈಗ ಅವರು ಡಿಸ್ಚಾರ್ಜ್ ಆಗಿ ಹೋದ ನಂತರ ಮತ್ತೆ ಪದೇ ಪದೇ ಫಾಲೋ ಅಪ್ ಮಾಡಬೇಕಾಗ್ತದೆ ಹೇಗೆ?
0: ನಾವು 6 ಮಂತ್ಸ್ ಕ್ಲೋಸ್ ಆಗಿ ಫಾಲೋ ಅಪ್ ಮಾಡ್ತೇವೆ. ಫಸ್ಟ್ 3 ಮಂತ್ಸ್ ವಾರಕ್ಕೆ ಒಂದೋ ಎರಡು ಸಲ ನೋಡ್ತೇವೆ, ಬ್ಲಡ್ ಟೆಸ್ಟ್ ಬೇಕಾಗ್ತದೆ. ಮತ್ತೆ ಈ ಕೊಟ್ಟ ಸ್ಟೆಮ್ ಸೆಲ್ಸ್ ಫುಲ್ ಎನ್ಗ್ರಾಫ್ಟ್ ಆಗಿದೆ, ನಾವು ಕೈಮರಿಸಮ್ ಅಂತ ಹೇಳ್ತೇವೆ, ಅದು ಎನ್ಗ್ರಾಫ್ಟ್ ಆಗಿದೆಯಾ, ಬ್ಲಡ್ಡಲ್ಲಿದ್ದ ಸೆಲ್ಸ್ ಡೊನೇಟೆಡ್ ಸೆಲ್ಸ್ ಅಲ್ವಾ ಅಂತ ಚೆಕ್ ಮಾಡಿ ನೋಡ್ತೇವೆ. ಮತ್ತೆ ಬ್ಯಾಕ್ಟೀರಿಯಲ್ ವೈರಲ್ ಇನ್ಫೆಕ್ಷನ್ ಎಲ್ಲ ಮಾನಿಟರ್ ಮಾಡ್ತೇವೆ. ಸೊ ಕ್ಲೋಸ್ಲಿ ಮಾನಿಟರ್ಡ್ ಫಾರ್ 3 ಮಂತ್ಸ್. ಅದು ಕಳೆದು ನೆಕ್ಸ್ಟ್ 3 ಮಂತ್ಸ್ ಒಂದೊಮ್ಮೆ ಸಮ್ ವಾಟ್ ನಿಯರ್ಲಿ ಡಿಪೆಂಡಿಂಗ್ ಆನ್ ದ ಕಾಂಪ್ಲಿಕೇಶನ್ಸ್. ಎಂತ ಪ್ರಾಬ್ಲಮ್ ಇಲ್ಲದ್ರೆ ಮೇ ಬಿ ಲೆಸ್ ಸಾರಿ 6 ಮಂತ್ಸ್ ಬಹಳ ಕ್ಲೋಸ್ ಆಗಿ ಮಾನಿಟರ್ ಮಾಡ್ತೇವೆ. ಮತ್ತೆ ಅಪ್ ಟು ಇಯರ್ ಮಂತ್ಲಿ ಒನ್ಸ್ ನೋಡ್ತೇವೆ.
1: ಸರ್, ಈಗ ಈ ಕಾರ್ ಟಿ ಸೆಲ್ ಥೆರಪಿ ಬಗ್ಗೆ ಮಾತಾಡೋದಾದ್ರೆ ಏನಿದು ಕಾರ್ ಟಿ ಸೆಲ್ ಥೆರಪಿ ಅನ್ನುವಂಥದ್ದು?
0: ಈಗ ಕಾರ್ ಟಿ ಸೆಲ್ ಥೆರಪಿ ಅಂದ್ರೆ ಇಟ್ ಇಸ್ ಎ ನ್ಯೂ ಫಾರ್ಮ್ ಆಫ್ ಟ್ರೀಟ್ಮೆಂಟ್ ವಿಚ್ ಹಸ್ ಕಮ್ ಓವರ್ ದಿ ಲಾಸ್ಟ್ ಫ್ಯೂ ಇಯರ್ಸ್. ನಮ್ಮ ಕ್ಯಾನ್ಸರ್ ಸೆಲ್ಸ್ ಅನ್ನು ಅಂದ್ರೆ ದಿಸ್ ಇಸ್ ಫಾರ್ ಕ್ಯಾನ್ಸರ್ ಥೆರಪಿ ದಟ್ ವಿ ಆರ್ ಯೂಸಿಂಗ್. ಬೇರೆ ಡಿಸೀಸ್ಗೂ ಯೂಸ್ ಮಾಡ್ತೇವೆ, ಬಟ್ ನಾವೀಗ ಇನಿಷಿಯಲಿ ಇಟ್ಸ್ ಫಾರ್ ಕ್ಯಾನ್ಸರ್. ನಮ್ಮ ಶರೀರದಲ್ಲಿ ಲಿಂಫೋಸೈಟ್ಸ್ ಅಂತ ಸೆಲ್ಸ್ ಇದೆ, ವಿಚ್ ಅದರ ಕೆಲಸ ಏನಂದ್ರೆ ಇಂಥ ಮೈಕ್ರೋಬ್ಸ್ ಅಂದ್ರೆ ಅಣುಗಳ ಅಟ್ಯಾಕ್ ಮಾಡೋದು, ಪ್ಲಸ್ ಇಂಥ ಕೆಟ್ಟ ಸೆಲ್ಸ್ ಕ್ಯಾನ್ಸರ್ ಸೆಲ್ಸ್ ಇದ್ರೆ ಅದರನ್ನು ರಿಮೂವ್ ಮಾಡಲಿಕ್ಕೆ. ಸೊ ಈಗ ಕ್ಯಾನ್ಸರ್ ಪೇಷಂಟ್ಸ್ಗೆ ಲಿಂಫೋಸೈಟ್ಸ್ ಅಷ್ಟು ಸರಿಯಾಗಿ ಕೆಲಸ ಮಾಡೋದಿಲ್ಲ, ಕ್ಯಾನ್ಸರ್ನ ರಿಮೂವ್ ಮಾಡೋದಿಲ್ಲ. ಸೊ ನಾವೇನು ಮಾಡ್ತೇವೆ ಅಂದರೆ ಒಂದು ಸ್ಪೆಷಲ್ ಪ್ರೊಸೀಜರಲ್ಲಿ ಕ್ಯಾನ್ಸರ್ ಈ ಲಿಂಫೋಸೈಟ್ ಎಂಬ ಸೆಲ್ಸ್ನನ್ನು ಕಲೆಕ್ಟ್ ಮಾಡ್ತೇವೆ ಪೇಷಂಟಿಂದ. ಅದರ ನಾವು ಮುಂಬೈಗೆ ಕಳಿಸ್ತೇವೆ, ಅಲ್ಲೊಂದು ಲ್ಯಾಬಲ್ಲಿ ಜೆನೆಟಿಕ್ ಇಂಜಿನಿಯರಿಂಗ್ ಮಾಡಿ ಅದರ ಸ್ಪೆಷಲ್ ಸ್ಟ್ರಾಂಗ್ ಶಕ್ತಿಶಾಲಿ ಸೆಲ್ಸ್ ಆಗಿ ಕನ್ವರ್ಟ್ ಮಾಡ್ತಾರೆ. ಅದರನ್ನು ಫ್ರೀಜ್ ಮಾಡಿ ನಮಗೆ ಕಳಿಸ್ತಾರೆ, ನಾವು ಅದರ ಇದು ಡಿಫ್ರೀಸ್ ಮಾಡಿ ಪೇಷಂಟಿಗೆ ಕೊಡ್ತೇವೆ. ಸೊ ಪೇಷಂಟ್ಸ್ನ ಸೆಲ್ಸನ್ನೇ ಸ್ವಲ್ಪ ಜೆನೆಟಿಕ್ ಇಂಜಿನಿಯರಿಂಗ್ ಮಾಡಿ ಸ್ಟ್ರಾಂಗ್ ಸೆಲ್ಸ್ ಮಾಡಿ ಶಕ್ತಿಶಾಲಿ ಸೆಲ್ಸ್ ಮಾಡಿ ಅದರ ಬೆಳೆಸಿ ಅದು ದಟ್ ಬಿಕಮ್ಸ್ ಎ ಕ್ಯಾನ್ಸರ್ ಫೈಟಿಂಗ್ ಮೆಕ್ಯಾನಿಸಮ್. ಸೊ ಪೇಷಂಟಿಗೆ ಇನ್ಫ್ಯೂಷನ್ ಕೊಡ್ತೇವೆ, ಆ ಸೆಲ್ಸ್ ಹೋಗಿ ಕ್ಯಾನ್ಸರ್ನ ಫೈಟ್ ಮಾಡಿ ಕ್ಯೂರ್ ಮಾಡ್ತದೆ.
1: ಇದೀಗ ಯಾವ ರೀತಿಯಾದಂತಹ ಕ್ಯಾನ್ಸರ್ಗೆ ಇದು ಬಹಳ ಪ್ರಭಾವಶಾಲಿ ಆಗಿರುತ್ತದೆ?
0: ಅದು ಲುಕೀಮಿಯಾ, ಲಿಂಫೋಮಾ, ಮೈಲೋಮಾ ಕ್ಯಾನ್ಸರ್ಸ್, 3 ಬ್ಲಡ್ ಕ್ಯಾನ್ಸರ್ಸ್ಗೆ ಅದು ಪ್ರಭಾವಶಾಲಿಯಾಗಿ ಇದೆ ಅಟ್ ದ ಮೊಮೆಂಟ್.
1: ಈಗ ಇರುವಂತಹ ನಮ್ಮ ಸಾಂಪ್ರದಾಯಿಕ ಅಂದ್ರೆ ಟ್ರೆಡಿಷನಲ್ ಚಿಕಿತ್ಸೆಗಳಿಗೂ ಈ ಕಾರ್ ಟಿ ಸೆಲ್ ಏನಾದ್ರೂ ವ್ಯತ್ಯಾಸ ಏನಿದೆ?
0: ಈಗ ಕಾರ್ ಟಿ ಅಂದ್ರೆ ದಟ್ ಇಸ್ ಎ ಮಾಡರ್ನ್ ಜೆನೆಟಿಕ್ ಇಂಜಿನಿಯರಿಂಗ್ ಥೆರಪಿ. ಟ್ರೆಡಿಷನಲ್ ಥೆರಪಿಯಲ್ಲಿ ನಾವು ಟ್ರೆಡಿಷನಲ್ ಕೀಮೋಥೆರಪಿ ಕೊಡುವಾಗ ನಾವು ಈಗ ಲುಕೀಮಿಯಾ ಸೆಲ್ಸ್ಗೆ ಮಾತ್ರ ಅಲ್ಲ, ಜನರಲ್ ಎಫೆಕ್ಟ್ ಆಗ್ತದೆ. ಕಾರ್ ಟಿ ಅಂದ್ರೆ ದಟ್ ಇಸ್ ಟಾರ್ಗೆಟಿಂಗ್ ಓನ್ಲಿ ಲುಕೀಮಿಯಾ ಆರ್ ಕ್ಯಾನ್ಸರ್ ಸೆಲ್ಸ್. ಸೊ ಸ್ಪೆಸಿಫಿಕ್ ಕ್ಯಾನ್ಸರ್ ಸೆಲ್ಸ್ಗೆ ಟಾರ್ಗೆಟ್ ಮಾಡಿ ಅದರನ್ನು ನಾಶ ಮಾಡಲಿಕ್ಕೆ ಏಮ್ ಮಾಡ್ತೇವೆ. ಕೆಲವು ಸೈಡ್ ಎಫೆಕ್ಟ್ಸ್ ಇದೆ, ಬಟ್ ದಟ್ ಈಸ್ ಏಮಿಂಗ್ ಪರ್ಟಿಕ್ಯುಲರ್ಲಿ ಎಟ್ ದ ಕ್ಯಾನ್ಸರ್ ಸೆಲ್ಸ್. ಸೊ ಜೆನೆಟಿಕ್ ಇಂಜಿನಿಯರ್ಡ್ ಸೆಲ್ಸ್ ಟಾರ್ಗೆಟಿಂಗ್ ಸ್ಪೆಸಿಫಿಕ್ ಆಗಿ ಕ್ಯಾನ್ಸರ್ ಸೆಲ್ಸ್.
1: ಇದರ ರಿಸಲ್ಟ್ಸ್ ಯಾವ ತರ ಇರ್ತದೆ, ಮತ್ತೆ ಅವರು ಮತ್ತೆ ಬರಬೇಕಾಗುತ್ತಾ ಆಸ್ಪತ್ರೆಗೆ?
0: ಈಗ ರಿಸಲ್ಟ್ಸ್ ಏನಂದ್ರೆ ಅದಕ್ಕೂ 3 ವೀಕ್ಸ್ ಹಾಸ್ಪಿಟಲ್ ಅಲ್ಲಿ ನಿಲ್ಬೇಕಾಗ್ತದೆ. ಕೆಲವು ಸೈಡ್ ಎಫೆಕ್ಟ್ಸ್ ಏನಂದ್ರೆ ಇದು ಕ್ಯಾನ್ಸರ್ ಸೆಲ್ಸ್ ನ ಅಟ್ಯಾಕ್ ಮಾಡುವಾಗ ಆ ಕ್ಯಾನ್ಸರ್ ಸೆಲ್ಸ್ನ ಒಳ ಕೆಲವು ಕೆಮಿಕಲ್ಸ್ ಇದೆ, ಸೈಟೋಕೈನ್ ಅಂತ, ಅದು ರಿಲೀಸ್ ಆಗ್ತದೆ. ಆವಾಗ ಪೇಷಂಟ್ಗಳಿಗೆ ಜ್ವರ, ಲೋ ಬಿ ಪಿ, ನರದ ಸಮಸ್ಯೆ ಎಲ್ಲ ಬರಬಹುದು. ಸೊ ನಾವು 2 ವೀಕ್ಸ್ ಹಾಸ್ಪಿಟಲ್ ಅಲ್ಲಿ ಇಂಥ ಸೈಡ್ ಎಫೆಕ್ಟ್ಸ್ಗೆ ಮಾನಿಟರ್ ಮಾಡ್ತೇವೆ, ಮತ್ತೆ ಡಿಸ್ಚಾರ್ಜ್ ಮಾಡಿ ಮತ್ತೆ ರುಟೀನ್ ಆಗಿ ಮಾನಿಟರ್ ಮಾಡ್ತೇವೆ. ಮಾನಿಟರ್ ಇದು 100% ಅನ್ಫಾರ್ಚುನೇಟ್ಲಿ ಕ್ಯೂರ್ ಇಲ್ಲ. ದರ್ ಆರ್ ಪೇಷಂಟ್ಸ್ ಒಂದು 6 ಮಂತ್ಸ್ ಕಳೆದು ರಿಲ್ಯಾಪ್ಸ್ ಆಗುವ ಪೇಷಂಟ್ಸ್ಗಳು ಇದೆ. ನೋ ಫಾರ್ಮ್ ಆಫ್ ಟ್ರೀಟ್ಮೆಂಟ್ ಅಟ್ ದ ಮೊಮೆಂಟ್ ಇಸ್ 100% ಗ್ಯಾರಂಟೀಡ್.
1: ಈಗ ಈ ಟ್ರೀಟ್ಮೆಂಟ್ ಯಾರು ಕೂಡ ಮಾಡಬಹುದು, ಮತ್ತೆ ಅದಕ್ಕೆ ಇಂಥವ್ರು ಮಾಡಬಾರ್ದು, ಇಂಥವ್ರಿಗೆ ಆಗೋದಿಲ್ಲ ಅನ್ನುವಂಥದ್ದು ಏನಾದ್ರೂ ಇರ್ತದ?
0: ಈ ಟ್ರೀಟ್ಮೆಂಟ್ಗೆ ಅದಕ್ಕೆ ಟ್ರೈನಿಂಗ್ ಆಗಬೇಕು ಹೆಚ್ಚಾಗಿ. ದಟ್ ಇಸ್ ಸಿಮಿಲರ್ ಟು ನಮ್ಮ ಬ್ಲಡ್ ಕ್ಯಾನ್ಸರ್ ಟ್ರೀಟ್ಮೆಂಟ್. ಸೊ ಹೆಚ್ಚಾಗಿ ಹಿಮಟೋ ಆಂಕಾಲಜಿಸ್ಟ್ ಮತ್ತೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಸ್ಪೆಷಲಿಸ್ಟ್ ಈ ಟ್ರೀಟ್ಮೆಂಟ್ ಮಾಡಿದ್ರು, ಯಾಕಂದ್ರೆ ಅವರಿಗೆ ದೇ ಆರ್ ಆಲ್ರೆಡಿ ಟ್ರೈನ್ಡ್ ಇನ್ ದಿಸ್. ಸೊ ಅದಕ್ಕೆ ಟ್ರೈನಿಂಗ್ ಇಲ್ಲದಿದ್ದರೆ ಇಟ್ ಇಸ್ ನಾಟ್ ಲೈಕ್ ಸಿಂಪಲ್ ಇನ್ಫ್ಯೂಷನ್ ಕೊಟ್ಟಾಗೆ, ದೇರ್ ಆರ್ ಕಾಂಪ್ಲಿಕೇಶನ್ಸ್. ಸೊ ಆ ಕಾಂಪ್ಲಿಕೇಶನ್ಸ್ ನ ಮ್ಯಾನೇಜ್ ಮಾಡ್ಲಿಕ್ಕೆ ಯೂನಿಟ್ ಟು ಹ್ಯಾವ್ ದ ಟ್ರೈನಿಂಗ್. ಅದು ಟ್ರೈನಿಂಗ್ ಆದರೆ ಮಾಡಬಹುದು. ರೀ ಇನ್ಫ್ಯೂಷನ್ ಪ್ರತಿ ಸ್ಪೆಷಲೈಸ್ಡ್ ರೂಮ್ಸ್ ಇದೆ, ಏನಂದ್ರೆ ನಾವು ಹೇಳಿದಾಗೆ ಹಿಪಾ ಫಿಲ್ಟರ್, ಪಾಸಿಟಿವ್ ಪ್ರೆಷರ್ ರೂಮ್ಸ್ ಇದೆ, ಮತ್ತೆ ವಿ ಗಾಟ್ ಟ್ರೈನ್ಡ್ ಮ್ಯಾನ್ ಪವರ್, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಟೀಮ್ ಇದೆ. ಅಂಡ್
1: ಈಗ ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಹಾಗೆ ಈ ಕಾರ್ ಟಿ ಸೆಲ್ ಥೆರಪಿ ಏನಿದೆ, ಇದರ ಬಗ್ಗೆ ಮಾತಾಡುವಾಗ ಕಾಸ್ಟ್ ಬಗ್ಗೆ ಕೂಡ ನಾವು ಮಾತಾಡಬೇಕಾಗುತ್ತೆ. ಸಾಮಾನ್ಯ ಜನರಿಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಸ್ವಲ್ಪ ದುಬಾರಿ ಅಂತಾನೆ ಇರ್ತದೆ. ಇದರ ಕಾಸ್ಟ್ ಹೇಗಿರ್ತದೆ, ಮತ್ತೆ ಈ ಇನ್ಶೂರೆನ್ಸ್ಗಳು ಇದನ್ನ ಕವರ್ ಮಾಡ್ತಾವ?
0: ಈಗ ಇನ್ಶೂರೆನ್ಸ್ ಕವರ್ ಇದೆ. ಸೊ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮತ್ತೆ ಕಾರ್ ಟಿ ಸೆಲ್ಗೆ ಇನ್ಶೂರೆನ್ಸ್ ಕವರ್ ಸಿಗ್ತದೆ. ದಟ್ ಡಿಪೆಂಡ್ಸ್ ಆನ್ ದೇರ್ ಇನ್ಶೂರೆನ್ಸ್ ಲಿಮಿಟ್. ಈಗ ಟ್ರಾನ್ಸ್ಪ್ಲಾಂಟೇಶನ್ ಅಂದ್ರೆ ನಮ್ದು ಆಟೋಲಾಗಸ್ ಟ್ರಾನ್ಸ್ಪ್ಲಾಂಟೇಶನ್ಗೆ ಆವರೇಜ್ ಕಾಸ್ಟ್ 4-5 ಲ್ಯಾಕ್ಸ್ ಇದೆ. ಅದರಲ್ಲಿ ಎಲ್ಲಾದರೂ ಕಾಂಪ್ಲಿಕೇಶನ್ಸ್ ಆದರೆ ಕಾಸ್ಟ್ ಕ್ಯಾನ್ ಗೋ ಅಪ್. ಬಟ್ ನಾವು ವಿ ಆರ್ ಮಚ್ ಚೀಪರ್ ದನ್ ಮೆಟ್ರೋಪಾಲಿಟನ್ ಸಿಟೀಸ್. ಈಗ ಮೆಟ್ರೋಪಾಲಿಟನ್ ಸಿಟೀಸ್ನ ಅರೌಂಡ್ 1/2 ದ ಕಾಸ್ಟ್ ಅಲ್ಲಿ ನಮಗೆ ಮಾಡಬಹುದು. ಎಲ್ಲೋಜೆನಿಕ್ ಅಂದರೆ ಮತ್ತೊಬ್ಬರ ಟ್ರಾನ್ಸ್ಪ್ಲಾಂಟ್, ಅದಕ್ಕೆ ಅರೌಂಡ್ 12-15 ಲ್ಯಾಕ್ಸ್ ಕಾಸ್ಟ್ ಆಗ್ತದೆ. ಅದು ಹಾಗೆ ಯೂಶಲಿ ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ ದ ಕೋಟೆಡ್ ಕೊಟೇಶನ್ ಇಸ್ ಮಚ್

0: For example, ನಮ್ದು ಫಸ್ಟ್ ಅಲೋಜೆನಿಕ್ ಟ್ರಾನ್ಸ್ಪ್ಲಾಂಟೇಶನ್ ಪೇಷಂಟ್ ಆಕ್ಚುಲಿ ಈ ಗಾಟ್ ಎ ಕೋಟ್ ಆಫ್ 35 lakhs ಇನ್ ಬ್ಯಾಂಗ್ಳೂರ್. ನಮ್ಮ ಹತ್ರ ಬಂದ, ನಾವ್ ಹೇಳಿದೆ ಕಡಿಮೆಗೆ ಮಾಡ್ತೇವೆ, ಅಂಡ್ ವಿ ಡಿಡ್ ಇಟ್ ಇನ್ 15 lakhs. ಸೊ ನಮ್ದು ಕಂಪೇರ್ ಟು ಮೆಟ್ರೋಪಾಲಿಟನ್ ಸಿಟೀಸ್, ಒಂದು ಡೆವಲಪ್ಡ್ ಕಂಟ್ರಿಯಲ್ಲಿ ಲಂಡನ್ ಅಲ್ಲಿ ಟ್ರೈನಿಂಗ್ ಆಗಿ ಅಲ್ಲಿ ಹಣ ಎಲ್ಲ ಮಾಡರ್ನ್ ಟೆಕ್ನಿಕ್ಸ್ ನಮ್ಮ ಊರಿಗೆ ತಕೊಂಡು ಬಂದು ಇಲ್ಲಿ ವಿ ಆರ್ ಏಬಲ್ ಟು ಹೆಲ್ಪ್ ಅವರ್ ಪೀಪಲ್ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ.
1: ಸಾಕಷ್ಟು ವಿವರವಾಗಿ ಮಾಹಿತಿಗಳನ್ನು ನೀಡಿದ್ರಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.
2: ಇದುವರೆಗೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್

ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೋಪಾನ, ನಮಸ್ಕಾರ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಸಮಯ ಒಂದು ಗಂಟೆಯಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಲೈವ್ ಸ್ಟಾಕ್ ಮಿಷನ್, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತ ಕಿರಣ್ ಆರಾಧ್ಯ.
2: ಎಲ್ಲರಿಗೂ ನಮಸ್ತೆ, ನನ್ನ ಹೆಸರು ಕಿರಣ್ ಆರಾಧ್ಯ ಅಂತ. ನಾವಿವತ್ತು ನ್ಯಾಷನಲ್ ಲೈವ್ ಸ್ಟಾಕ್ ಮಿಷನ್ ಬಗ್ಗೆ ಮಾತಾಡೋಣ. ಇದನ್ನ ಕನ್ನಡದಲ್ಲಿ ರಾಷ್ಟ್ರೀಯ ಜಾನುವಾರು ಮಿಷನ್ ಅಂತ ಕರೀತಾರೆ, ಅಥವಾ ಯೋಜನೆ ಅಂತಾನು ಅನ್ಬೋದು. ಸೊ ಈ ಯೋಜನೆ ಯಾರಿಗೆ, ಇದರಿಂದ ಯಾರ್ಯಾರಿಗೆ ಲಾಭ ಆಗತ್ತೆ, ಮತ್ತೆ ಇದು ಹೆಣ್ಮಕ್ಕಳಿಗೆ ಯಾವ ತರ ಲಾಭ ಆಗತ್ತೆ ಅಂದ್ರೆ ಹೆಂಗಸರಿಗೆ ಯಾವ ತರ ಲಾಭ ಮಾಡಿಕೊಡುತ್ತೆ, ಮತ್ತೆ ಇದು ಸಣ್ಣ ರೈತರಿಗೆ ಅಥವಾ ಮಧ್ಯಮ ವರ್ಗದ ರೈತರಿಗೂ ಇದು ಯಾವ ತರ ಉಪಯೋಗ ಆಗತ್ತೆ, ಇವೆಲ್ಲವನ್ನ ನೋಡೋಣ. ಆದ್ರೆ ಅದಕ್ಕೂ ಮುಂಚೆ ಈ ಯೋಜನೆಯ ಅತ್ಯಂತ ಪ್ರಮುಖ ಅಂಶನೇ ಇದು ರೈತರಿಗೆ ಸಬ್ಸಿಡಿ ಕೊಡೋದು. ಮತ್ತೆ ಸಬ್ಸಿಡಿ ಅಂದ್ರೆ ಒಂದು ಸಹಾಯಧನ, ಅಂದ್ರೆ ನೀವು ಅದನ್ನೇನ್ ಮತ್ ವಾಪಸ್ ಕೊಡೋದು ಬೇಕಾಗಿಲ್ಲ ಸರ್ಕಾರಕ್ಕೆ. ಅದು ಲೋನ್ ತರ ಅಲ್ಲ, ಲೋನ್ ಅಂದ್ರೆ ಸಾಲ ಪಡೆದ್ರೆ ನೀವು ಅದನ್ನ ಕಂತಲ್ಲಿ ಕಟ್ಟಬೇಕಲ್ಲ, ಆ ತರ ಅಲ್ಲ. ಸಹಾಯಧನ ಅಂದ್ರೆ ನೀವೇನೋ ಒಂದು ಮಾಡ್ತಾ ಇದ್ದೀರಾ, ಅದಕ್ಕೆ ಸರ್ಕಾರ ಅಂದ್ರೆ ಈಗ ಕೇಂದ್ರ ಸರ್ಕಾರ ಈ ಯೋಜನೆ ಏನ್ ತಂದಿದೆ, ಕೇಂದ್ರ ಸರ್ಕಾರ ನಿಮಗೆ ಅಂತ 50% ಸಬ್ಸಿಡಿ ಕೊಡುತ್ತೆ. ಉದಾಹರಣೆಗೆ ನೀವೊಂದು 10 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಅಥವಾ ಒಂದು ಹೂಡಿಕೆ ಮಾಡಿ ಈ ಪಶುಸಂಗೋಪನೆ ಮಾಡೋದಕ್ಕೆ ನೀವೇನಾದ್ರೂ ಶುರು ಮಾಡಿದ್ರೆ ಸರ್ಕಾರ 50%, ಅದರಲ್ಲಿ 5 ಲಕ್ಷ ಸರ್ಕಾರನೇ ಕೊಟ್ಟು ಬಿಡುತ್ತೆ. ಸೊ ಈಗ ಈ ಪಶುಸಂಗೋಪನೆ ಅಂದ್ರೆ ಏನು, ಸಾಕಷ್ಟು ಜನ ರೈತರು ಅವ್ರು ಕೃಷಿ ಮಾಡೋದ್ರ ಜೊತೆಗೆ ಹಸು ಮೇಯಿಸೋದು ಅಥವಾ ಕೋಳಿ ಸಾಕಾಣಿಕೆ ಮಾಡೋದು ಅಥವಾ ಮೇಕೆ ಮೇಯಿಸೋದು ಈ ತರದ ಒಂದು ಸೈಡ್ ಇನ್ಕಮ್ಗೋಸ್ಕರ ಈ ತರದನ್ನೆಲ್ಲ ಮಾಡ್ತಾ ಇರ್ತಾರೆ. ಒಂದು ವೇಳೆ ಇದನ್ನೇ ಮೇನ್ ಇನ್ಕಮ್ ಆಗಿ ಮಾಡಿದ್ರೆ ಹೇಗೆ ಅನ್ನೋದ್ರ ಒಂದು ಪರಿಕಲ್ಪನೆ. ಈ ಯೋಜನೆಯ ಮುಖ್ಯ ಉದ್ದೇಶವೇ ಪಶುಸಂಗೋಪನೆಯಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡಬೇಕು ರೈತರು ಅಂತ. ಅಂದ್ರೆ ರೈತರು ಇದ್ರ ಕಡೆಗೆ ಬರಬೇಕು, ಪಶುಸಂಗೋಪನೆ ಕಡೆ ರೈತರು ಜಾಸ್ತಿ ಬಂದ್ರೆ ಅವರಿಗೆ ಲಾಭ ಜಾಸ್ತಿ ಸಿಗತ್ತೆ. ಅವರನ್ನ ಪ್ರೋತ್ಸಾಹಿಸೋದಕ್ಕೋಸ್ಕರ ಕೇಂದ್ರ ಸರ್ಕಾರ ಈ ತರದ ಒಂದು ಯೋಜನೆ ತಂದಿದೆ. ಏನೇನು ಪ್ರೋತ್ಸಾಹ ಕೊಡುತ್ತೆ ಅಂತ ಮೊದಲನೇ ನಾವು ಈಗಾಗಲೇ ನೋಡಿದ್ದೇವೆ, ಸಬ್ಸಿಡಿ ಅಂತ. ಸೊ ಈ ಸಬ್ಸಿಡಿ ಬಗ್ಗೆ ಇನ್ನಷ್ಟು ಮಾತಾಡೋದಾದ್ರೆ 50% ಸಬ್ಸಿಡಿ ಅಂತ ನಾನು ಆಗ್ಲೇ ಹೇಳಿದ್ದೀನಿ. ಉದಾಹರಣೆಗೆ ನೀವೇನೋ ಒಂದು ಕೋಳಿ ಫಾರಂ ಮಾಡಬೇಕು, ನೀವು ಕೋಳಿ ಸಾಕಾಣಿಕೆ ಮಾಡ್ತೀರಾ, ಕೋಳಿ ಫಾರಂ ಮಾಡಬೇಕು. ಸೊ ಇದರಲ್ಲಿ ಕೋಳಿ ಖರೀದಿಗೆ ನಿಮ್ಗೆ ಎಷ್ಟು ಹಣ ಬೇಕೋ ಅದರಲ್ಲಿ ಸಬ್ಸಿಡಿ ಸರ್ಕಾರ ಕೊಡುತ್ತೆ. ಅದೇ ನೀವು ಕೋಳಿ ಫಾರಂಗೆ ಒಂದು ಜಾಗ ಖರೀದಿ ಮಾಡ್ತೀನಿ, ಒಂದು ಲ್ಯಾಂಡ್ ಖರೀದಿ ಮಾಡ್ಬೇಕು ಈಗ ಅಂತಾದ್ರೆ ಅದಕ್ಕೆ ಸಬ್ಸಿಡಿ ಸಿಗೋದಿಲ್ಲ. ಇದು ಭೂಮಿಗೆ ಸಿಗುವಂತಹ ಸಬ್ಸಿಡಿ ಅಲ್ಲ, ಇದು ಜಾನುವಾರುಗಳ ಖರೀದಿಗೆ ಅಥವಾ ಅದನ್ನ ನೋಡ್ಕೊಳೋದಕ್ಕೆ ಬೇಕಾಗಿರುವಂತಹ ಫಾರಂ ಕನ್ಸ್ಟ್ರಕ್ಟ್, ಅಂದ್ರೆ ಈಗ ನೀವೇನೋ ಒಂದು ಕೋಳಿ ಫಾರಂನ ಕಟ್ಟಬೇಕು. ಸೊ ಆ ತರದಕ್ಕೆ ಸಿಗುವಂತದ್ದು. ಮತ್ತೆ ಇದು ಹೇಗ್ ಸಿಗತ್ತೆ, ಯಾವಾಗ ಯಾವಾಗ ಸಿಗತ್ತೆ ಅಂತ ಆದ್ರೆ ನೀವು ಮೊದಲು ಸ್ಟಾರ್ಟ್ ಮಾಡ್ತಿರಲ್ಲ, ಮೊದಲನೇ ಹಂತ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಒಂದು ಹಂತ ಬರುತ್ತೆ. ಈಗ ನಿಮ್ಗೆ 5 ಲಕ್ಷ ಸಬ್ಸಿಡಿ ಅಪ್ರೂವ್ ಆಗಿದೆ ಅಂತ ಆದ್ರೆ ಮೊದಲನೇ ಹಂತ ಅಥವಾ ಮೊದಲನೇ ಕಂತಲ್ಲಿ 2.5 ಲಕ್ಷ ಬರುತ್ತೆ. ನಿಮ್ದು ಇದೆಲ್ಲ ಸ್ಟಾರ್ಟ್ ಆಗಿ ಫಿನಿಶ್ ಆದ್ಮೇಲೆ, ಕೋಳಿ ಫಾರಂ ಎಲ್ಲ ಸ್ಟಾರ್ಟ್ ಆಗಿ ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಆದ್ಮೇಲೆ ಆಗ ಇನ್ ಮಿಕ್ಕಿದ 2ನೇ ಕಂತು ರಿಲೀಸ್ ಮಾಡ್ತಾರೆ. ಸೊ ಇದು ಏನಕ್ಕೆ ಅಂದ್ರೆ ಮಿಸ್ಯೂಸ್ ಆಗಬಾರ್ದು ಅಂತ, ಇದನ್ನ ಯಾರು ದುರುಪಯೋಗ ಪಡಿಸ್ಕೊಂಡ್ಬಾರ್ದು ಅನ್ನೋ ಉದ್ದೇಶದಿಂದ ಇದನ್ ಮಾಡಿದ್ದಾರೆ. ಇನ್ನು ಈಗ ನಾನು ಮುಂದೆ ಹೇಳೋದು ಬಹಳ ಇಂಪಾರ್ಟೆಂಟ್. ನಾನು ಇಷ್ಟೊತ್ತು ಉದಾಹರಣೆ ಕೊಡ್ತಾ ಇದ್ದು ಬರೀ ಒಂದು 10 ಲಕ್ಷ ರೂಪಾಯಿ ಅದು, ಅಂದ್ರೆ ನಿಮ್ಮ ಹತ್ರ ಒಂದು 10 ಲಕ್ಷ ರೂಪಾಯಿ ಯೋಜನೆ ಇದ್ರೆ, ನೀವೊಂದು 10 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಒಂದು ಕೋಳಿ ಫಾರ್ಮ್ ಮಾಡಬೇಕು ಅಂತಾದ್ರೆ ಸರ್ಕಾರ 5 ಲಕ್ಷ ಕೊಡುತ್ತೆ, ನೀವು 5 ಲಕ್ಷ ಹಾಕಿ ಮಾಡ್ಬೇಕು ಅಂತ. ಈಗ ಉದಾಹರಣೆ ನಿಮ್ಮ ಹತ್ರ 5 ಲಕ್ಷನೂ ಇಲ್ಲ ಅಂತ ಇಟ್ಕೊಳ್ಳಿ, ಈಗ ಏನ್ ಮಾಡೋದು, ಈ ಯೋಜನೆ ಅಡಿ ಬ್ಯಾಂಕ್ ಇಂದ ಲೋನ್ ಪಡೆಯೋದಕ್ಕೂ ಇವರು ಸಹಾಯ ಮಾಡ್ತಾರೆ. ಸೊ ನಿಮ್ಮ ಹತ್ರ 5 ಲಕ್ಷ ಇಲ್ಲ ಅಂತಂದ್ರು ಕೂಡ ನೀವು 5 ಲಕ್ಷವನ್ನ ಬ್ಯಾಂಕಿಂದ ಸಾಲವಾಗಿ ಪಡಿಬಹುದು. ಈ ನೀವು 5 ಲಕ್ಷ ಏನ್ ಪಡಿತೀರಲ್ಲ ಸಾಲ, ಅದನ್ನ ನೀವು ವಾಪಸ್ ಕಟ್ಟಬೇಕಾಗತ್ತೆ, ಬಿಕಾಸ್ ಇಟ್ಸ್ ಎ ಬ್ಯಾಂಕ್ ಲೋನ್, ಅದು ನೀವು ಬ್ಯಾಂಕ್ ಇಂದ ಪಡೆದಿರುವಂತಹ ಸಾಲ. ಇನ್ನ 5 ಲಕ್ಷ ಸಬ್ಸಿಡಿ ಏನ್ ಸರ್ಕಾರ ಕೊಡತ್ತಲ್ಲ, ಸೊ ಅದನ್ನ ನೀವು ಮರುಪಾವತಿ ಮಾಡೋ ಆಗಿರಲ್ಲ, ಆದ್ರೆ ಬ್ಯಾಂಕಿಂದ ಪಡೆಯುವಂತಹ ಸಾಲ ನೀವು ವಾಪಸ್ ಕೊಡ್ಬೇಕಾಗತ್ತೆ. ಸೊ ಹೀಗೆ

ಏನು ಇಲ್ಲದೆ ಇದ್ರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು. ಇದರ ಮೂಲ ಉದ್ದೇಶ ಏನು ಗೊತ್ತಾ, ರೈತರನ್ನ ಸ್ವಾವಲಂಬಿಗಳಾಗಿ ಮಾಡೋದು. ಯಾಕೆಂದ್ರೆ ಇತ್ತೀಚೆಗೆ ನಾವು ನೋಡಿದೀವಿ ಯಾರ್ಯಾರು ಗ್ರಾಮೀಣ ಭಾಗದಲ್ಲಿ ರೈತರಿದ್ದಾರೆ ಅಥವಾ ಯುವಕರು ಯಾರಿದ್ದಾರೆ, ಅವರೆಲ್ಲರೂ ಕೃಷಿ ಚಟುವಟಿಕೆಗಳನ್ನ ಬಿಟ್ಟು ನಗರಗಳಿಗೆ ಅಂದ್ರೆ ಬೆಂಗಳೂರು ಮೈಸೂರು ಈ ತರದ ನಗರಗಳಿಗೆ ಬಂದು ಇಲ್ಲೇನೋ ಕೆಲಸ ಮಾಡೋ ಬದಲು ತಮ್ಮ ಹುಟ್ಟೂರಲ್ಲೇ ತಾವು ಉಳಿದು ಅಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲೇ ಉಳಿದು ಈ ತರದ ವ್ಯವಸಾಯ ಅಂದ್ರೆ ಈ ತರದ ಪಶುಸಂಗೋಪನೆ ಕೆಲಸಗಳನ್ನ ಮಾಡ್ತಾ ತಾವು ನಾಲ್ಕು ಜನಕ್ಕೆ ಕೆಲಸ ಕೊಡುವಂತದ್ ಆದ್ರೆ ಅವ್ರು ಸ್ವಾವಲಂಬಿಗಳಾಗ್ತಾರೆ. ಇನ್ನೊಬ್ಬರ ಮೇಲೆ ಅವ್ರ ಡಿಪೆಂಡೆನ್ಸಿ ಇರಲ್ಲ, ಇನ್ನೊಬ್ಬರ ಮೇಲೆ ಅವ್ರ ಆ ಸ್ವಾವಲಂಬನೆ ಇರುತ್ತೆ, ಆ ಸೆಲ್ಫ್ ರಿಲಯನ್ಸ್ ಇರುತ್ತೆ. ಯಾರೋ ಒಬ್ರು ನಮ್ಗೆ ಸಂಬಳ ಕೊಡಬೇಕು ಅಥವಾ ಯಾರೋ ಒಬ್ರು ನಮಗೆ ಕೆಲಸ ಕೊಡಬೇಕು ಅಂತಿರಲ್ಲ. ಅವ್ರ ಕಾಲ್ ಮೇಲೆ ಅವರೇ ನಿಂತ್ಕೊಂಡಂಗೆ ಆಗ್ತಾರೆ. ಮತ್ತಿದ್ರಿಂದ ನಾಲ್ಕು ಜನಕ್ಕೆ ಉಪಯೋಗ ಆಗುತ್ತೆ. ಆ ಊರಲ್ಲಿರೋ ನಾಲ್ಕು ಜನ ಯುವಕರಿಗೆ, ಒಂದು ದೊಡ್ಡ ಕೋಳಿ ಫಾರಂ ಆದ್ರೆ ಆ ಊರಲ್ಲಿರೋ ಒಂದು ಮೂರ್ ನಾಲ್ಕು ಜನಕ್ಕೆ ಕೆಲಸ ಸಿಗತ್ತೆ. ನಾಳೆ ದಿವಸ ಅವರು ಇದೇ ತರ ಒಂದು ಕೋಳಿ ಫಾರಂ ಮಾಡಬಹುದು, ಇದೇ ಸಬ್ಸಿಡಿ ಅಥವಾ ಇದೇ ಯೋಜನೆಯನ್ನ ಬಳಸ್ಕೊಂಡು. ಸೊ ಹೀಗೆ ಇದು ಮುಂದುವರೆದ್ರೆ ಕಾಲಕ್ರಮೇಣ, ಇದೇನೋ ನಾಳೆ ಆಗ್ಬಿಡುತ್ತೆ ಅಂತಲ್ಲ, ಕಾಲಕ್ರಮೇಣ ಇವೆಂಚುಲಿ ಇಡೀ ಗ್ರಾಮವೇ ಒಂದು ಸೆಲ್ಫ್ ರಿಲಯಂಟ್ ಅಥವಾ ಒಂದು ಸ್ವಾವಲಂಬಿ ಗ್ರಾಮ ಆದ್ರೆ ಬಹಳ ಚೆನ್ನಾಗಿರತ್ತಲ್ಲ. ಅಂದ್ರೆ ಅಲ್ಲಿನ ಯುವಕರೆಲ್ಲ ಅದೇ ಊರಲ್ಲಿ ಉಳ್ಕೊಂತಾರೆ, ಅವರ ದುಡಿಮೆನ ಅವರೇ ನೋಡ್ಕೊಂತಾರೆ, ಅವರೇ ಬಾಸ್ಗಳು, ಅವರೇ ಮ್ಯಾನೇಜರ್ಗಳು. ಯಾಕೆಂದ್ರೆ ಇಡೀ ಸಂಸ್ಥೆನೆ ಅವ್ರದ್ದು, ಅವ್ರೇನ್ ಕಟ್ಟಿರ್ತಾರಲ್ಲ ಅದೆಲ್ಲ ಅವ್ರದೇ ಆಗಿರುತ್ತೆ. ಸೊ ಅವರೇ ಶ್ರದ್ಧೆಯಿಂದ ಶ್ರಮಪಟ್ಟು ಕೆಲಸ ಮಾಡ್ತಾರೆ. ಇಷ್ಟೊತ್ತರೆಗೂ ನಾವು ಸಬ್ಸಿಡಿ ಬಗ್ಗೆ ಮಾತಾಡಿದ್ವಿ, ಮತ್ತೆ ಬ್ಯಾಂಕ್ ಲೋನು ಮತ್ತೆ ಸಬ್ಸಿಡಿನ ಉಪಯೋಗಿಸ್ಕೊಂಡು ನಾವು ಹೇಗೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ನೋಡಿದ್ವಿ. ಇದನ್ನ ಬ್ಲೆಂಡೆಡ್ ಫೈನಾನ್ಸ್ ಮಾಡೆಲ್ ಅಂತಾರೆ. ಅಂದ್ರೆ ನಮ್ಮ ಹತ್ರ ಹಣಕಾಸು ಇಲ್ಲದೆ ಇದ್ರು ಕೂಡ ಒಂದು ಬ್ಯಾಂಕ್ ಲೋನ್ ತಗೊಂಡು ಇನ್ನು ಅರ್ಧ ಸಬ್ಸಿಡಿ ಪಡೆದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದನ್ನ ಬ್ಲೆಂಡೆಡ್ ಫೈನಾನ್ಸ್ ಮಾಡೆಲ್ ಅಂತಾರೆ. ಇನ್ನು ಮುಂದೆ ನೋಡೋದಾದ್ರೆ ಇದೇನಕ್ಕೆ ಈ ಸಬ್ಸಿಡಿಗಳು ಏನೇನಕ್ಕೆ ಸಿಗತ್ತೆ ಅಂತ ನೋಡೋದಾದ್ರೆ, ಕೋಳಿ ಮತ್ತೆ ಕುರಿ ಸಾಕಾಣಿಕೆಗೆ ಸಿಗತ್ತೆ, ಹಂದಿ ಸಾಕಾಣಿಕೆಗೆ ಸಿಗತ್ತೆ. ಮತ್ತೆ ಇದಲ್ಲದೆ ಇನ್ನೊಂದು ವಿಶೇಷ ಇದೆ ಇದರಲ್ಲಿ, ಈ ಮೇವು ಬರುತ್ತಲ್ಲ ಅಂದ್ರೆ ಈ ಜಾನುವಾರುಗಳಿಗೆ ಮೇವು ಹಾಕೋದು ಅಥವಾ ಅದಕ್ಕೆ ಮೇವನ್ನ ಉತ್ಪಾದನೆ ಮಾಡೋದೇ ಒಂದು ದೊಡ್ಡ ಕೆಲಸ ಈಗ. ಅಂದ್ರೆ ಅದನ್ನ ಸರಿಯಾದಂತಹ ಮೇವನ್ನ ಉತ್ಪಾದನೆ ಮಾಡಬೇಕು, ಅಂದ್ರೆ ಅದರಲ್ಲಿ ಪೌಷ್ಟಿಕತೆ ಅದರಲ್ಲಿ ಹೆಚ್ಚು ಕಡಿಮೆ ಆಗಬಾರ್ದು. ಈ ತರದ ಆಹಾರಗಳನ್ನ ಅಥವಾ ಈ ತರದ ಮೇವನ್ನ ತಯಾರಿಸೋದಕ್ಕೆ ಸಂಸ್ಕರಣಾ ಘಟಕಗಳು, ಅಂದ್ರೆ ಅದನ್ನ ಮಾಡೋದಕ್ಕೆ ಅಂತ ಫೀಡ್ ಅಂಡ್ ಫೋಡರ್ ಡೆವಲಪ್ಮೆಂಟ್ ಯೂನಿಟ್ಗಳು ಅಂತ, ಅಂದ್ರೆ ಅದನ್ನ ಮಾಡೋದಕ್ಕೆ ಅಂತ ಒಂದು ಸಂಸ್ಕರಣಾ ಘಟಕಗಳು. ಸೊ ಅದನ್ನ ಮಾಡೋದಕ್ಕೂ ಸಬ್ಸಿಡಿ ಸಿಗತ್ತೆ. ಮತ್ತೆ ನಿಮ್ಗೆ ಈಗಾಗಲೇ ಒಂದು ಪ್ರಶ್ನೆ ಬಂದಿರಬಹುದು, ಅಂದ್ರೆ ನಾವು ಎಷ್ಟು ಇನ್ವೆಸ್ಟ್ ಮಾಡಬಹುದು ಇದರಲ್ಲಿ, ಎಷ್ಟು ಸಬ್ಸಿಡಿ ಸಿಗತ್ತೆ, ಅಂದ್ರೆ ಗರಿಷ್ಠ ಎಷ್ಟು ಸಿಗತ್ತೆ, ಮ್ಯಾಕ್ಸಿಮಮ್ ನಮ್ಗೆ ಸರ್ಕಾರದಿಂದ ಎಷ್ಟು ಸಬ್ಸಿಡಿ ಸಿಗತ್ತೆ ಅಂತ ನಿಮ್ಗೆ ಒಂದು ಪ್ರಶ್ನೆ ಬಂದಿರಬಹುದು. ಸೊ ಆ ಪ್ರಶ್ನೆಗೆ ಉತ್ತರ ಕೊಡೋದಾದ್ರೆ, ಗರಿಷ್ಠ 50 ಲಕ್ಷ ರೂಪಾಯಿವರೆಗೂ ಸಬ್ಸಿಡಿ ಸಿಗತ್ತೆ. ಅಂದ್ರೆ ನೀವೊಂದು 1 ಕೋಟಿದ ಯಾವುದೋ ಒಂದು ಪ್ರಾಜೆಕ್ಟ್ ಮಾಡೋದಾದ್ರೆ ಅಥವಾ ಈ ಫೀಡ್ ಅಂಡ್ ಫೋಡರ್ ಡೆವಲಪ್ಮೆಂಟ್ ಯೂನಿಟ್ ಮಾಡ್ತೀನಿ ಅಂತ ಆದ್ರೆ, ಅಂದ್ರೆ ಈ ಆಹಾರ ಅಥವಾ ಮೇವು ಸಂಸ್ಕರಣಾ ಘಟಕ ಮಾಡೋದು ಏನಿದೆ ಅದನ್ನ ನೀವು ಮಾಡ್ತೀನಿ ಅಂತ ಆದ್ರೆ ಅದಕ್ಕೆ 1 ಕೋಟಿ ಬೇಕಾಗತ್ತೆ. ಅಂದ್ರೆ ನೀವು 50 ಲಕ್ಷ ಹಾಕಿದ್ರೆ ಸರ್ಕಾರ ಇನ್ 50 ಲಕ್ಷ ರೂಪಾಯಿ ಸಬ್ಸಿಡಿ ಕೊಡುತ್ತೆ. ಸೊ ಟು ಆನ್ಸರ್ ದಟ್ ಸ್ಟ್ರೇಟ್, 50 ಲಕ್ಷ ರೂಪಾಯಿವರೆಗೂ ಸರ್ಕಾರ ಸಬ್ಸಿಡಿ ಕೊಡುತ್ತೆ. ಇನ್ನು ಈ ಯೋಜನೆಯ ಇನ್ನೊಂದು ಪ್ರಮುಖ ಅಂಶ ಇದೆ, ಅದು ವಿಮೆ, ಅಂದ್ರೆ ಇನ್ಶೂರೆನ್ಸ್. ಬಿಸ್ನೆಸ್ ಮಾಡ್ಬೇಕಾದ್ರೆ ಈ ಜಾನುವಾರುಗಳನ್ನ ಇಟ್ಕೊಂಡು, ಉದಾಹರಣೆಗೆ ನಾಳೆ ದಿವಸ ಏನೋ ಒಂದು ಆಕ್ಟ್ ಆಫ್ ಗಾಡ್ ಏನೋ ಒಂದು ಆಗಿ ಏನೋ ಒಂದು ರೋಗ ತಗಲಿ ಅದಕ್ಕೇನಾದ್ರೂ ಸಾವಾದ್ರೆ ಅದಕ್ಕೆ ವಿಮೆ ಮಾಡಿಸಬಹುದು ನೀವು ಈ ಯೋಜನೆ ಅಡಿ. ಸೊ ಆ ವಿಮೆಗೆ ನೀವು ಬರೀ 15% ಅಷ್ಟೇ ದುಡ್ಡು ಕಟ್ಟೋದು, ಇನ್ ಮಿಕ್ಕಿದ 85% ಸರ್ಕಾರ ಕೊಡತ್ತೆ. ಅಂದ್ರೆ ಆ ವಿಮೆ ದುಡ್ಡೇನಿದೆಯಲ್ಲ, ಉದಾಹರಣೆಗೆ ಒಂದು ಹಸುಗೆ ನೀವು ವಿಮೆ ಮಾಡಿಸೋದಾದ್ರೆ, ಅಂದ್ರೆ ಒಂದು ಹಸುಗೆ ಇನ್ಶೂರೆನ್ಸ್ ಮಾಡಿಸೋದಾದ್ರೆ 1,000 ರೂಪಾಯಿ ಇನ್ಶೂರೆನ್ಸ್ ಅಂತ ಇಟ್ಕೊಳ್ಳಿ. ಸೊ ನೀವು ಅಂದ್ರೆ ರೈತರು ಬರೀ 150 ರೂಪಾಯಿ ಕೊಡಬೇಕು, ಇನ್ನ 850 ರೂಪಾಯಿ ಸರ್ಕಾರ ಕೊಡತ್ತೆ. ಇದೊಂದು ಅತಿ ದೊಡ್ಡ, ಅಂದ್ರೆ ಇಷ್ಟೊತ್ತು ಹೇಳಿದ್ದು ಬಹಳ ಉಪಯೋಗ ಆಗುವಂತದ್ದೇ, ಆದ್ರೆ ಅದನ್ನು ಮೀರಿ ಇನ್ನೊಂದು ಉಪಯೋಗ ಆಗುವಂತಹ ಯೋಜನೆ ಈ ವಿಮೆ, ಈ ಇನ್ಶೂರೆನ್ಸ್ ಯೋಜನೆ. ಇನ್ನೊಂದು ವಿಶೇಷತೆ, ಈ ಇಷ್ಟೊತ್ತರೆಗೂ ಹೇಳಿದ್ನಲ್ಲ ನಾನು, ಈ ಸಬ್ಸಿಡಿ ಸ್ಕೀಮು, ಈ ಲೈಫ್ ಸ್ಟಾಕ್ ಮಿಷನ್ ಏನಿದೆ, ಇದು ಹಸು ಎಮ್ಮೆಗಳಿಗಿಲ್ಲ. ಆದ್ರೆ ಈ ಇನ್ಶೂರೆನ್ಸ್ ಏನ್ ಮಾತಾಡ್ತಾ ಇದ್ದೀನಲ್ಲ ನಾನು, ಆದ್ರೆ ಈ ಇನ್ಶೂರೆನ್ಸ್ ಸ್ಕೀಮ್ ಏನಿದೆ ಇದು ಹಸು ಎಮ್ಮೆ ಮೇಕೆ ಕುರಿ ಹಂದಿ ಇದಕ್ಕೆಲ್ಲ ಅನ್ವಯ ಆಗತ್ತೆ. ನೀವು ನಾಳೆ ದಿವಸ ಒಂದು ಗೋಶಾಲೆ ಮಾಡ್ತೀನಿ ಅಂದ್ರೆ ಅಥವಾ ಏನೋ ಒಂದು ಹೈನುಗಾರಿಕೆ ಮಾಡ್ತೀನಿ, ನಾನು ಹಸು ಕಟ್ತೀನಿ ಅಂದ್ರೆ ಅದಕ್ಕೆ ನೀವು ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಇಂದ ಸಬ್ಸಿಡಿ ತಗೊಳೋದಕ್ಕೆ ಬರೋದಿಲ್ಲ. ಆದರೆ ಇನ್ಶೂರೆನ್ಸ್ ನ ಮಾತ್ರ ನೀವು ಹಸು ಎಮ್ಮೆಗಳಿಗೆ ಮಾಡಿಸಬಹುದು. ಅದರಲ್ಲಿ ನಿಮ್ದು 15%

0: ಸರ್ಕಾರದ 85%.
1: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಲೈವ್ ಸ್ಟಾಕ್ ಮಿಷನ್, ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತ ಕಿರಣ್ ಆರಾಧ್ಯ. ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚುಗೌಡ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಕನ್ನಡದಲ್ಲಿ ವಾರ್ತೆಗಳು.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಭಾರತ ಅಮೆರಿಕ ವಿಶಾಲವಾದ ಸಹಕಾರದೊಂದಿಗೆ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆ ಹೊಂದಿದೆ, ಕೇಂದ್ರ ಸಚಿವ ಡಾ ಎಸ್ ಜಯಶಂಕರ್. ಎಬೋಲಾ ವೈರಸ್ ತುರ್ತು ಪರಿಸ್ಥಿತಿ, ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ, ಉಗಾಂಡ, ದಕ್ಷಿಣ ಸುಡಾನ್ಗೆ ಅನಿವಾರ್ಯವಲ್ಲದ ಪ್ರಯಾಣ ತಪ್ಪಿಸಲು ಕೇಂದ್ರ ಸರ್ಕಾರ ಭಾರತೀಯ ನಾಗರಿಕರಿಗೆ ಸೂಚನೆ. ಮಿಜೋರಂನಲ್ಲಿ ನಾಳೆ ಈಶಾನ್ಯ ಪ್ರದೇಶದ ಪ್ರಾದೇಶಿಕ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಲಿರುವ ಸಚಿವ ರಾಜೀವ್ ರಂಜನ್ ಸಿಂಗ್. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಮುಂಬೈ ಇಂಡಿಯನ್ಸ್, ರಾಜಸ್ಥಾನ್ ರಾಯಲ್ಸ್ ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್, ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳ ಮುಖಾಮುಖಿ. ವಾರ್ತೆಗಳ ವಿವರ. ಭಾರತ ಅಮೆರಿಕ ನಡುವೆ ಆಳವಾದ ಮತ್ತು ವಿಶಾಲವಾದ ಸಹಕಾರದೊಂದಿಗೆ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆ ಇದೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜಯಶಂಕರ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಅವರೊಂದಿಗಿನ ಸಭೆಯಲ್ಲಿ ವಿದೇಶಾಂಗ ಸಚಿವರು ತಮ್ಮ ಆರಂಭಿಕ ಭಾಷಣದಲ್ಲಿ ಹೀಗೆ ಹೇಳಿದ್ದಾರೆ. ಉಭಯ ರಾಷ್ಟಗಳ ಸಂಬಂಧಗಳು ಪ್ರಪಂಚದ ಇತರ ಪ್ರದೇಶಗಳ ಮೇಲೆ ಪರಿಣಾಮ ಬೀರುತ್ತವೆ. ಭಾರತ ಮತ್ತು ಅಮೆರಿಕ ಪ್ರಪಂಚದ ಹಲವು ಭಾಗಗಳ ಅನೇಕ ವಿಷಯಗಳಲ್ಲಿ ಒಮ್ಮುಖ ಆಸಕ್ತಿಯನ್ನು ಹೊಂದಿವೆ ಎಂದು ತಿಳಿಸಿದ್ದಾರೆ. ಸಂಕೀರ್ಣ ಸಮಯದ ನಡುವೆ ಮಾತುಕತೆಗಾಗಿ ಎದುರು ನೋಡುತ್ತಿರುವುದಾಗಿ ತಿಳಿಸಿದ ಸಚಿವ ಡಾ ಎಸ್ ಜಯಶಂಕರ್ ಮುಕ್ತ ಮತ್ತು ಫಲಪ್ರದ ಚರ್ಚೆ ನಡೆಸುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಈ ತಿಂಗಳ 26ರಂದು ನಡೆಯಲಿರುವ ಕ್ವಾಡ್ ವಿದೇಶಾಂಗ ಮಂತ್ರಿಗಳ ಸಭೆಯಲ್ಲಿ ಭಾಗವಹಿಸಲು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ 4 ದಿನಗಳ ಭೇಟಿಗಾಗಿ ನಿನ್ನೆ ಭಾರತಕ್ಕೆ ಆಗಮಿಸಿದ್ದಾರೆ. ಕ್ವಾಡ್ ವಿದೇಶಾಂಗ ಮಂತ್ರಿಗಳ ಸಭೆಯಲ್ಲಿ ವಿದೇಶಾಂಗ ಸಚಿವ ಡಾ ಎಸ್ ಜಯಶಂಕರ್, ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವ ಪೆನ್ನಿ ವಾಂಗ್, ಜಪಾನ್ನ ವಿದೇಶಾಂಗ ಸಚಿವ ತೋಶಿಮಿಟ್ಸು ಮೊಟೆಗಿ ಮತ್ತು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಭಾಗವಹಿಸಲಿದ್ದಾರೆ. ಆದ್ಯತೆಯ ಕ್ಷೇತ್ರಗಳಲ್ಲಿ ಕ್ವಾಡ್ ಸಹಕಾರವನ್ನು ಮುಂದುವರಿಸುವ ಕುರಿತು ನಾಯಕರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳುವ ನಿರೀಕ್ಷೆ ಇದೆ. ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ನಡೆಯುತ್ತಿರುವ ಉಪಕ್ರಮಗಳು ಮತ್ತು ಪರಸ್ಪರ ಕಾಳಜಿಯ ಇತರ ವಿಷಯಗಳ ಪ್ರಗತಿಯನ್ನು ಪರಿಶೀಲಿಸುವ ನಿರೀಕ್ಷೆ ಇದೆ. ಎಬೋಲಾ ಏಕಾಏಕಿ ಹರಡುತ್ತಿರುವ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ ಸೂಚನೆ ಬರುವವರೆಗೆ ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ, ಉಗಾಂಡ ಮತ್ತು ದಕ್ಷಿಣ ಸುಡಾನ್ಗೆ ಅನಿವಾರ್ಯವಲ್ಲದ ಪ್ರಯಾಣವನ್ನು ತಪ್ಪಿಸಲು ಕೇಂದ್ರ ಸರ್ಕಾರ ಎಲ್ಲಾ ಭಾರತೀಯ ನಾಗರಿಕರಿಗೆ ಸೂಚಿಸಿದೆ. ಪ್ರಸ್ತುತ ಈ ದೇಶಗಳಲ್ಲಿ ವಾಸಿಸುತ್ತಿರುವ ಅಥವಾ ಪ್ರಯಾಣಿಸುತ್ತಿರುವ ಭಾರತೀಯ ನಾಗರಿಕರು ಸ್ಥಳೀಯ ಅಧಿಕಾರಿಗಳು ನೀಡಿದ ಸಾರ್ವಜನಿಕ ಆರೋಗ್ಯ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಹಾಗೂ ಹೆಚ್ಚಿನ ಮುನ್ನೆಚ್ಚರಿಕೆಗಳನ್ನು ಕಾಯ್ದುಕೊಳ್ಳಬೇಕು ಮತ್ತು ಭಾರತದಲ್ಲಿ ಯಾವುದೇ ಎಬೋಲಾ ವೈರಸ್ ಪತ್ತೆಯಾದ ಪ್ರಕರಣ ವರದಿಯಾಗಿಲ್ಲ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಈ ಹಿಂದೆ ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಡಿಆರ್ಸಿ ಮತ್ತು ಉಗಾಂಡದಲ್ಲಿ ಎಬೋಲಾ ಕಾಯಿಲೆಯ ವರದಿಯಾದ ನಂತರ ವಿಶ್ವ ಆರೋಗ್ಯ ಸಂಸ್ಥೆ WHO ಎಬೋಲಾ ವೈರಸ್ ಅಂತಾರಾಷ್ಟೀಯ ಕಾಳಜಿಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿ ಎಂದು ಘೋಷಿಸಿತ್ತು. ಕೇಂದ್ರ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವ ರಾಜೀವ್ ರಂಜನ್ ಸಿಂಗ್ ಅವರು ನಾಳೆ ಮಿಜೋರಂನ ಐಜ್ವಾಲ್ನಲ್ಲಿ ಈಶಾನ್ಯ ಪ್ರದೇಶದ ಪ್ರಾದೇಶಿಕ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಈಶಾನ್ಯ ಪ್ರದೇಶದಾದ್ಯಂತ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಕ್ಷೇತ್ರಗಳಲ್ಲಿ ಜಾರಿಗೆ ತರಲಾಗುತ್ತಿರುವ ವಿವಿಧ ಯೋಜನೆಗಳು ಮತ್ತು ಕಾರ್ಯಕ್ರಮಗಳ ಪ್ರಗತಿಯನ್ನು ಪರಿಶೀಲಿಸುವತ್ತ ಸಭೆಯು ಪ್ರಾಥಮಿಕವಾಗಿ ಗಮನಹರಿಸಲಿದೆ. ಸುಸ್ಥಿರ ವಲಯ ಬೆಳವಣಿಗೆ, ರೈತರ ಕಲ್ಯಾಣ ಮತ್ತು ಜೀವನೋಪಾಯ ವರ್ಧನೆಗಾಗಿ ಭವಿಷ್ಯದ ಕಾರ್ಯತಂತ್ರಗಳ ಕುರಿತು ಚರ್ಚೆಗಳು ನಡೆಯಲಿವೆ. ಸಭೆಯಲ್ಲಿ ಸಚಿವರು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಮತ್ತು ಮೀನುಗಾರಿಕೆ ಹಾಗೂ ಜಲಚರ ಸಾಕಣೆ ಮೂಲಸೌಕರ್ಯ ಅಭಿವೃದ್ಧಿ ನಿಧಿಯಡಿಯಲ್ಲಿ 32 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಮೊತ್ತದ ಪ್ರಮುಖ ಯೋಜನೆಗಳನ್ನು ಉದ್ಘಾಟಿಸಿ ಅಡಿಪಾಯ ಹಾಕಲಿದ್ದಾರೆ. ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ರಾಜ್ಯ ಸಚಿವ ಪ್ರೊಫೆಸರ್ ಎಸ್ಪಿ ಸಿಂಗ್ ಬಾಘೇಲ್ ಅವರು ಈ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಜಿನಿವಾದಲ್ಲಿ ನಿನ್ನೆ 6 ದಿನಗಳ 79ನೇ ವಿಶ್ವ ಆರೋಗ್ಯ ಸಭೆ ಮುಕ್ತಾಯಗೊಂಡಿದ್ದು, ಮಾನವ ಆರೋಗ್ಯವನ್ನು ಕಾಪಾಡುವಲ್ಲಿ ಬಹುಪಕ್ಷೀಯ ಸಹಕಾರವನ್ನು ಮುನ್ನಡೆಸಲು ಸದಸ್ಯ ರಾಷ್ಟಗಳು ಬಹು ನಿರ್ಣಯಗಳನ್ನು ಅಂಗೀಕರಿಸಿದವು.

0: ಜಾಗತಿಕ ಆರೋಗ್ಯವನ್ನು ಮರುರೂಪಿಸುವುದು ಹಂಚಿಕೆಯ ಜವಾಬ್ದಾರಿ ಎಂಬ ವಿಷಯದ ಅಡಿಯಲ್ಲಿ ನಡೆದ ಸಭೆಯು ಪಾರ್ಶ್ವವಾಯು, ಕ್ಷಯ, ಆಂಟಿ ಮೈಕ್ರೋಬಿಯಲ್ ಪ್ರತಿರೋಧ, ತುರ್ತು ಆರೈಕೆ, ಹಿಮೋಫಿಲಿಯಾ, ನಿಖರ ಔಷಧ ಮತ್ತು ವಿಕಿರಣ ಸೇರಿದಂತೆ ಅನೇಕ ವಿಷಯಗಳ ಕುರಿತು 20ಕ್ಕೂ ಹೆಚ್ಚು ನಿರ್ಧಾರಗಳು ಮತ್ತು 13 ನಿರ್ಣಯಗಳನ್ನು ಅಂಗೀಕರಿಸಿತು. ವಿಶ್ವ ಆರೋಗ್ಯ ಸಂಸ್ಥೆಯು ಆಯೋಜಿಸಿದ ಸದಸ್ಯ ರಾಷ್ಟ ನೇತೃತ್ವದ ಜಂಟಿ ಪ್ರಕ್ರಿಯೆಯ ಮೂಲಕ ಜಾಗತಿಕ ಆರೋಗ್ಯ ವಾಸ್ತುಶಿಲ್ಪವನ್ನು ಸುಧಾರಿಸುವ ಒಪ್ಪಂದ ಸೇರಿದಂತೆ ಹಲವಾರು ರಾಜಕೀಯ ಮತ್ತು ಆಡಳಿತಾತ್ಮಕ ಸಮಸ್ಯೆಗಳನ್ನು ಸಭೆಯು ಪರಿಹರಿಸಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರ ಲೇಖನವನ್ನು ಹಂಚಿಕೊಂಡಿದ್ದಾರೆ. ಇದರಲ್ಲಿ ಖಂಗ್ಚೆನ್ ಜೊಂಗಾದ 5 ಸಂಪತ್ತುಗಳು ಸಿಕ್ಕಿಂನ ಪ್ರಯಾಣವನ್ನು ಹೇಗೆ ಪ್ರವರ್ಧಮಾನಕ್ಕೆ ಏರಿಸಿವೆ ಎಂಬುದನ್ನು ಪ್ರಸ್ತಾವಿಸುತ್ತವೆ. ಇದು 2047 ವಿಕಸಿತ ಸಿಕ್ಕಿಂಗೆ ದಾರಿ ಮಾಡಿಕೊಡುತ್ತದೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ, ಲೇಖನವು ಖಂಗ್ಚೆನ್ ಜೊಂಗಾವನ್ನು ಸಿಕ್ಕಿಂನ ಭೂಮಿ, ನೆನಪು ಮತ್ತು ಪ್ರಜ್ಞೆಯ ರಕ್ಷಕನಾಗಿ ಚಿತ್ರಿಸುತ್ತದೆ ಎಂದು ಹೇಳಿದರು. ಚೀನಾದ ಶಾಂಕ್ಸಿ ಪ್ರಾಂತ್ಯದಲ್ಲಿ ಸಂಭವಿಸಿದ ಭೀಕರ ಕಲ್ಲಿದ್ದಲು ಗಣಿ ಸ್ಫೋಟದಲ್ಲಿ ಕನಿಷ್ಠ 82 ಜನರು ಮೃತಪಟ್ಟಿದ್ದಾರೆ. ಸ್ಫೋಟ ಸಂಭವಿಸಿದಾಗ 247 ಕಾರ್ಮಿಕರು ಕರ್ತವ್ಯದಲ್ಲಿದ್ದರು ಎಂದು ವರದಿಯಾಗಿದೆ. ಭೀಕರ ಗಣಿ ಸ್ಫೋಟದಿಂದ ಉಂಟಾದ ಪ್ರಾಣಹಾನಿಯ ಕುರಿತು ಪ್ರಧಾನಿ ನರೇಂದ್ರ ಮೋದಿ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ನಾಪತ್ತೆಯಾಗಿರುವವರ ಶೀಘ್ರ ಪತ್ತೆಗೆ ಮತ್ತು ಗಾಯಾಳುಗಳು ಚೇತರಿಕೆಗೆ ಪ್ರಧಾನಿಯವರು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಾರ್ಥಿಸಿದ್ದಾರೆ. ಈ ಸಂದೇಶಕ್ಕೆ ಭಾರತದಲ್ಲಿರುವ ಚೀನಾ ರಾಯಭಾರಿ ಕ್ಸು ಫಿಹಾಂಗ್ ಇಂದು ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಸಾಮಾಜಿಕ ಮಾಧ್ಯಮದಲ್ಲಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಭಾರತದ ಬೆಂಬಲ ಮತ್ತು ಸಹಾನುಭೂತಿಗೆ ಧನ್ಯವಾದ ಅರ್ಪಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪರಿಕಲ್ಪನೆಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ 75ನೇ ಆವೃತ್ತಿಯ ಅಭಿಯಾನ ದೇಶದ 8,000 ಅಧಿಕ ಸ್ಥಳಗಳಲ್ಲಿ ಇಂದು ನಡೆಯುತ್ತಿದೆ. ಅಹಮದಾಬಾದ್ನಲ್ಲಿ ಜರುಗಲಿರುವ 2030 ಕಾಮನ್ವೆಲ್ತ್ ಕ್ರೀಡಾಕೂಟದ ಶತಮಾನೋತ್ಸವದ ಸ್ಮರಣಾರ್ಥ ಗುಜರಾತ್ನ ಸಬರಮತಿ ನದಿ ತೀರದಲ್ಲಿ ಇಂದು ಬೆಳಗ್ಗೆ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಖಾತೆ ಸಚಿವ ಮನ್ಸುಖ್ ಮಾಂಡವೀಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. 48ನೇ ಫ್ಲೈಟ್ ಟೆಸ್ಟ್ ಕೋರ್ಸ್ನ 11 ಟೆಸ್ಟ್ ಪೈಲಟ್ಗಳು ಮತ್ತು 6 ಫ್ಲೈಟ್ ಟೆಸ್ಟ್ ಎಂಜಿನಿಯರ್ಗಳು 48 ವಾರಗಳ ಕಠಿಣ ತರಬೇತಿ ಪಠ್ಯಕ್ರಮವನ್ನು ಪೂರ್ಣಗೊಳಿಸಿದ ನಂತರ ನಿನ್ನೆ ಬೆಂಗಳೂರಿನಲ್ಲಿರುವ ಏರ್ಫೋರ್ಸ್ ಟೆಸ್ಟ್ ಪೈಲಟ್ಸ್ ಸ್ಕೂಲ್ SFTPSನಿಂದ ಪದವಿ ಪಡೆದರು. ಈ ವರ್ಷ ಪದವಿ ಕೋರ್ಸ್ ಭಾರತೀಯ ವಾಯುಪಡೆಯ 14 ಅಧಿಕಾರಿಗಳು, ಭಾರತೀಯ ಸೇನೆಯ ಒಬ್ಬ ಅಧಿಕಾರಿ ಮತ್ತು ಭಾರತೀಯ ನೌಕಾಪಡೆಯ 2 ಅಧಿಕಾರಿಗಳು ಸೇರಿದಂತೆ 17 ಅಧಿಕಾರಿಗಳ ಸಮೂಹವನ್ನು ಒಳಗೊಂಡಿತ್ತು. ವಾಯುಪಡೆಯ ಮುಖ್ಯಸ್ಥ ಮತ್ತು 17ನೇ ಫ್ಲೈಟ್ ಟೆಸ್ಟ್ ಕೋರ್ಸ್ನ ಗೌರವಾನ್ವಿತ ಹಳೆಯ ವಿದ್ಯಾರ್ಥಿ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್, ಪಿವಿಎಸ್ಎಂ, ಎವಿಎಸ್ಎಂ ವಾಯುಪಡೆಯ ಮುಖ್ಯಸ್ಥರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗಿಯಾಗಿದ್ದರು. ಫಿಫಾದಿಂದ ಅನುಮೋದನೆ ಪಡೆದ ನಂತರ ಇರಾನ್ನ ಫುಟ್ಬಾಲ್ ತಂಡವು ತನ್ನ 2026 ಫಿಫಾ ವಿಶ್ವಕಪ್ ಬೇಸ್ ಕ್ಯಾಂಪ್ ಅನ್ನು ಅಮೆರಿಕದಿಂದ ಮೆಕ್ಸಿಕೋಗೆ ಸ್ಥಳಾಂತರಿಸಲು ನಿರ್ಧರಿಸಿದೆ. ಮುಂದಿನ ವರ್ಷದ ಪಂದ್ಯಾವಳಿಗೆ ಮುಂಚಿತವಾಗಿ ಇರಾನ್, ಅಮೆರಿಕ ಮತ್ತು ಇಸ್ರೇಲ್ ನಡುವಿನ ಹೆಚ್ಚುತ್ತಿರುವ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಯ ಮಧ್ಯೆ ಈ ಕ್ರಮ ಕೈಗೊಳ್ಳಲಾಗಿದೆ. ಇರಾನ್ ಮೂಲತಃ ವಿಶ್ವಕಪ್ ಸಮಯದಲ್ಲಿ ಅರಿಜೋನಾದ ಟಕ್ಸನ್ನಲ್ಲಿ ತರಬೇತಿ ನೀಡಲು ನಿರ್ಧರಿಸಲಾಗಿತ್ತು. ಆದರೆ ಈಗ ಮೆಕ್ಸಿಕೋದ ಟಿಜುವಾನಾದಲ್ಲಿ ನೆಲೆಗೊಳ್ಳಲಿದೆ ಎಂದು ವರದಿಯಾಗಿದೆ. ಇರಾನ್ ಫುಟ್ಬಾಲ್ ಫೆಡರೇಷನ್ ಅಧ್ಯಕ್ಷ ಮೆಹದಿ ತಾಜ್ ಪಂದ್ಯಾವಳಿ ಅಧಿಕಾರಿಗಳೊಂದಿಗೆ ಚರ್ಚೆಯ ನಂತರ ಫಿಫಾ ತಮ್ಮ ವಿನಂತಿಯನ್ನು ಅನುಮೋದಿಸಿದೆ ಎಂದು ದೃಢಪಡಿಸಿದ್ದಾರೆ. ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿಂದು 2 ಪಂದ್ಯಗಳು ನಡೆಯಲಿದ್ದು, ಮುಂಬೈನ ವಾಂಖೆಡೆ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಮೊದಲ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಮಧ್ಯಾಹ್ನ 3:30 ಆರಂಭವಾಗಲಿದೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ರಾತ್ರಿ 7:30 ಪ್ರಾರಂಭವಾಗಲಿರುವ ದಿನದ 2ನೇ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಸೆಣಸಲಿವೆ. ರೊಲ್ಯಾಂಡ್ ಗ್ಯಾರೋಸ್ ಎಂದು ಕರೆಯಲ್ಪಡುವ ಫ್ರೆಂಚ್ ಓಪನ್ ಟೆನಿಸ್ 125ನೇ ಆವೃತ್ತಿಯು ಇಂದು ಪ್ಯಾರಿಸ್ನಲ್ಲಿ ಆರಂಭವಾಗಲಿದೆ. ದಾಖಲೆಯ 25ನೇ ಗ್ರ್ಯಾಂಡ್ಸ್ಲಾಮ್ ಪ್ರಶಸ್ತಿಗಾಗಿ ಜೋಕೋವಿಕ್ ತಮ್ಮ ಅಭಿಯಾನ ಪ್ರಾರಂಭಿಸಲಿದ್ದಾರೆ. ಅವರು 3 ಬಾರಿಯ ಚಾಂಪಿಯನ್ 3ನೇ ಶ್ರೇಯಾಂಕಿತ ಕೋರ್ಟ್ ಫಿಲಿಪ್ ಚಾರ್ಟಿಯರ್ನಲ್ಲಿ ರಾತ್ರಿ ಸೆಷನ್ನಲ್ಲಿ ಫ್ರೆಂಚ್ ಬಿಗ್ ಸರ್ವರ್ ಜಿಯೋವಾನಿ ಎಪೆನ್ಶಿ ಪೆರಿಕಾರ್ಡ್ ವಿರುದ್ದ ಆರಂಭ

0: ಪಂದ್ಯವನ್ನು ಆಡಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಅಮೆರಿಕ ವಿಶಾಲವಾದ ಸಹಕಾರದೊಂದಿಗೆ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆ ಹೊಂದಿವೆ, ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್. ಎಬೋಲಾ ವೈರಸ್ ತುರ್ತು ಪರಿಸ್ಥಿತಿ, ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಉಗಾಂಡ, ದಕ್ಷಿಣ ಸುಡಾನ್ಗೆ ಅನಿವಾರ್ಯವಲ್ಲದ ಪ್ರಯಾಣ ತಪ್ಪಿಸಲು ಕೇಂದ್ರ ಸರ್ಕಾರ ಭಾರತೀಯ ನಾಗರಿಕರಿಗೆ ಸೂಚನೆ. ಮಿಜೋರಂನಲ್ಲಿ ನಾಳೆ ಈಶಾನ್ಯ ಪ್ರದೇಶದ ಪ್ರಾದೇಶಿಕ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಲಿರುವ ಸಚಿವ ರಾಜೀವ್ ರಂಜನ್ ಸಿಂಗ್. ಐಪಿಎಲ್ ಟಿ20 ಕ್ರಿಕೆಟ್ ಇಂದು ಮುಂಬೈ ಇಂಡಿಯನ್ಸ್, ರಾಜಸ್ಥಾನ್ ರಾಯಲ್ಸ್ ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ ಬೆಂಗಳೂರು. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಚೌಕವಾರ ಚಿತ್ರದ ಗೀತೆಯನ್ನು ಕೇಳೋಣ. ಗೀತೆಯನ್ನು ಹಾಡಿದ್ದಾರೆ ಚೈತ್ರ ಹೆಚ್ಜಿ ಹಾಗೂ ವ್ಯಾಸರಾಜ್ ಸೊಸ್ಲೆ. ವಿಕ್ರಮ್ ಸೂರ್ಯ ಹಾಗೂ ಆಲ್ ಓಕೆ ಅವರ ಗೀತರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಅಶ್ವಿನ್ ಪಿ ಕುಮಾರ್.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿ

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಮುಂದಿನ ಗೀತೆ ರಾಮ್ ಚಿತ್ರದ ಗೀತೆಯನ್ನು ಕೇಳೋಣ. ಗೀತೆಯನ್ನು ಹಾಡಿದ್ದಾರೆ ಉದಿತ್ ನಾರಾಯಣ್ ಹಾಗೂ ಸೌಮ್ಯ ರಾವ್. ಯೋಗರಾಜ್ ಭಟ್ ಅವರ ಗೀತರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ವಿ ಹರಿಕೃಷ್ಣ.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು, ಸಮಯ 1:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
2: ಆಕಾಶವಾಣಿ ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
3: ಪ್ರಿಯ ಕೇಳುಗರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 10ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್ಎಲ್ ವಾಗೀಶ್ವರಿ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಚ್ಆರ್ ವಾಸುದೇವ.
4: ಮಾಹಿಷ್ಮತಿಯ ರಾಜ ನೀಲಧ್ವಜನನ್ನು ಗೆದ್ದು ಅವನ ಸೈನ್ಯವನ್ನು ಸೇರಿಕೊಂಡಿರತಕ್ಕಂಥ ಅರ್ಜುನ ಸೇನೆಯೊಂದಿಗೆ ಬರ್ತಾ ಇದ್ದಾನೆ. ಕುದುರೆಯನ್ನು ಮುಂದಿಟ್ಟುಕೊಂಡು, ಕುದುರೆ ಎಲ್ಲಿ ಹೋಯಿತೋ ಅಲ್ಲಿ ಬರ್ತಾ ಇದೆ ಅರ್ಜುನನ ಆ ಸೈನ್ಯ. ವಿಂಧ್ಯಾದ್ರಿಯ ತಪ್ಪಲಿಗೆ ಸೈನ್ಯ ಬರ್ತಾ ಇದೆ. ಆ ವಿಂಧ್ಯ ಪರ್ವತದ ಕಾಡು ಹೇಗಿದೆ ಎಲ್ಲ ರೀತಿಯಲ್ಲೂ ಕೂಡ ಆಶ್ಚರ್ಯವೇ ತುಂಬಿಕೊಂಡಂತಹ ಆ ಅಚಲೇಶ್ವರ ಕಣ್ಣಿಗೆ ತೋರ್ತಾ ಇದೆ.

ಎಷ್ಟು ಅನುಪ್ರಾಸವನ್ನು ಹೇಳಿದರೂ ಕವಿಗೆ ತೃಪ್ತಿಯೇ ಇಲ್ಲ. ಶೃಂಗಮಯ, ಶಿಲಾಸಂಗಮಯ, ಮಾತಂಗಮಯ, ಭುಜಂಗಮಯ, ಪ್ಲವಂಗಮಯ, ಸಾರಂಗಮಯ, ಸಿಂಗಮಯ ಅಂಥೇಳಿ ಆ ಅನುಸ್ವಾರದೊಂದಿಗೆ ಗಕಾರವನ್ನು ಕವಿ ಚೆನ್ನಾಗಿ ಅನುವರ್ತನೆ ಮಾಡಿದ್ದಾನೆ. ಶೃಂಗಮಯ ಉನ್ನತವಾದ ಶೃಂಗಗಳಿಂದ ಕೂಡಿದೆ, ಶಿಲಾಸಂಗಮಯ ಎಲ್ಲ ಕಡೆಯಲ್ಲೂ ಬಂಡೆಗಳು ಬೆಟ್ಟದ ಸೊಡರುಗಳಲ್ಲಿ ತುಂಬಿಕೊಂಡಿದೆ, ಹಾಗೆ ಮಾತಂಗಮಯ ಆನೆಗಳು ತುಂಬಿಕೊಂಡಿದೆ, ಭುಜಂಗಗಳು ಅಂತಂದರೆ ಹಾವುಗಳಿದೆ, ಲವಂಗಮಯ ಪ್ಲವಂಗಮಯ ಲವಂಗದ ಎಲೆಗಳಿಂದ ಆ ಒಂದು ಬಳ್ಳಿಗಳಿಂದ ಕೂಡಿರತಕ್ಕಂಥದ್ದು, ಸಾರಂಗಮಯ ಸಾರಂಗ ಜಿಂಕೆಗಳು ಅಲ್ಲಿ ತುಂಬಿಕೊಂಡ್ಬಿಟ್ಟಿದೆ, ಸಿಂಹಗಳಿದೆ, ಭೃಂಗಮಯ ಅಂದರೆ ದುಂಬಿಗಳಿದೆ, ವಿಹಂಗಮಯ ಅಂದರೆ ಪಕ್ಷಿಗಳಿದೆ. ಈ ರೀತಿಯಲ್ಲಿ ಕಂಗಳಿಗೆ ಒಪ್ಪತಾ ಇರತಕ್ಕಂತಹ ಕಾಡಿನಲ್ಲಿ ಅಮರಿಯರ ಅನಂಗಮಯ ಕೇಳಿಗಳ ದೇವತೆಗಳ ಸ್ತ್ರೀಯರು ದೇವತೆಗಳು ಬಂದುಬಿಟ್ಟು ಅಲ್ಲಿ ಮನ್ಮಥರ ಕೇಳಿಗಳನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಸಂತೋಷದಲ್ಲಿ ಕಾಲವನ್ನು ಕಳೆಯತಕ್ಕಂತಹ ಪ್ರದೇಶ ಅದಾಗಿದೆ ಅಂಥೇಳಿ ಕವಿ ವರ್ಣನೆಯನ್ನು ಮಾಡ್ತಾ ಇದ್ದಾನೆ.

0: ತುಳಿದು ದಸಿಯರೆದುದು
1: ಮೇಘಗಳು ಈ ಪರ್ವತದ ಶಿಖರಗಳ ಮೇಲೆ ಅನೇಕ ವರ್ಷಗಳಿಂದ ನೀರನ್ನು ಸುರಿತಾ ಇದೆ. ಅದಕ್ಕೆ ಪ್ರತ್ಯುಪಕಾರವನ್ನು ಮಾಡ್ತೇನೆ ನಾನು, ಈಗ ಮೃದ್ಬಿಂದುಗಳನ್ನು ಮೇಲಕ್ಕೆ ಕಳಿಸ್ಬಿಡ್ತೀನಿ ಊರ್ಧ್ವಮುಖವಾಗಿ ಅಂತ ಹೇಳುವ ಹಾಗೆ ರಜದ ಸೋನೆ ಸೂಸ್ತಾ ಇದೆ ಅಂತ. ಆ ಅರ್ಜುನನ ಸೈನ್ಯದ ಕಾಲಿನಿಂದ ಎದ್ದಿರತಕ್ಕಂತಹ ಧೂಳಿ ಮೇಲ್ಮುಖವಾಗಿ ಚಿಮ್ಮುತ್ತಾ ಆಕಾಶವೆಲ್ಲ ಧೂಳಿನಿಂದ ತುಂಬಿಕೊಂಡ್ಬಿಡ್ತು. ಇದೇನಾದರೂ ಮೇಲ್ಮುಖವಾಗಿ ಇಲ್ಲಿರ್ತಕ್ಕಂಥ ನೀರಿನ ಬಿಂದುಗಳನ್ನು ಮತ್ತೆ ಮೋಡಕ್ಕೆ ಸೇರಿಸ್ತಾ ಇದೆಯೋ ಅನ್ನುವ ಹಾಗೆ ಕಾಣ್ತಾ ಇದೆ. ಅಲ್ಲಿರ್ತಕ್ಕಂತಹ ತರು, ಗುಲ್ಮ, ಲತೆ, ಮೃಗ, ಪಕ್ಷಿ, ಕ್ರಿಮಿ, ಕೀಟ, ಗೊಹೆ, ಮರಡಿ, ಪಳ್ಳ, ಜರಿ, ಜಲುಗು, ಗ್ರಹ, ಗಹನ, ಗಹ್ವರ ಏನೇನಿದೆ ಆ ಪರ್ವತದಲ್ಲಿ ಅದೆಲ್ಲವೂ ಕೂಡ ಧೂಳಿನಿಂದ ತುಂಬಿಕೊಂಡು ಹೋಗ್ಬಿಡ್ತು. ಅರ್ಜುನನ ಆ ಸೈನ್ಯದ ಪಾದಧೂಳಿ ಮೇಲಕ್ಕೆ ಎದ್ದುಬಿಟ್ಟು

ಹರಿಯ ಸೇವಕರ ಬರವಂ ಕಾಣುತ್ತ ವಿಂಧ್ಯಗಿರಿಯ ದುರ್ಮಾರ್ಗಮಂ ಸನ್ಮಾರ್ಗಮಾಯಿತು. ಯಾಕೆಂದ್ರೆ ಆ ದುರ್ಭೇದ್ಯವಾಗಿರ್ತಕ್ಕಂತಹ ವಿಂಧ್ಯಾಟವಿ ಅದು ವಿಂಧ್ಯ ಪರ್ವತದ ತಪ್ಪಲಿನ ಕಾಡು ಯಾರಿಗೂ ಕೂಡ ಅಪ್ರವೇಶ್ಯವಾಗಿ ಬಿಟ್ಟಿತ್ತು. ಯಾವಾಗ ಅರ್ಜುನನ ಸೈನ್ಯ ಕಾಡಿನಲ್ಲಿ ಪ್ರವೇಶ ಮಾಡ್ತೋ ಆನೆ ನಡೆದುದೆ ಮಾರ್ಗಂಗಡ ಅಂತ ಹೇಳುವ ಹಾಗೆ ಸೈನ್ಯ ನಡೆದಲ್ಲೇ ದಾರಿಯಾಗಿಬಿಡ್ತು. ಎಲ್ಲೆಲ್ಲಿ ನೋಡಿದರೂ ಕೂಡ ಮಾರ್ಗಗಳು ಹೋಗತಕ್ಕಂಥದ್ದು. ಆ ದುರ್ಮಾರ್ಗಮಂ ಸನ್ಮಾರ್ಗಮಾಯಿತು ಅಂತ. ಒಂದು ಹರಿಯ ಸೇವಕರು, ಹರಿ ಅಂತಂದರೆ ಆ ಭಗವಂತ ವಿಷ್ಣುವಿನ ಅನುಜ್ಞೆಯಿಂದ ಕೃಷ್ಣನ ಅನುಜ್ಞೆಯಿಂದ ಬಂದಿರತಕ್ಕಂಥ ಸೈನ್ಯ ಹರಿಸೇವಕರು ಬಂದಿದ್ದರಿಂದಲೇ ದುರ್ಮಾರ್ಗ ಸನ್ಮಾರ್ಗವಾಗಿಬಿಡ್ತು. ಕಾಡೆಲ್ಲ ಧ್ವಂಸವಾಗಿ ಹೋಗ್ಬಿಡ್ತು. ಎಲ್ಲೆಲ್ಲಿ ನೋಡಿದರೂ ಕೂಡ ಮುರಿದು ಬಿದ್ದಿರತಕ್ಕಂತಹ ಮರಗಳು, ಆನೆಗಳು ಎಳೆದಾಕಿರ್ತಕ್ಕಂತಹ ಆ ಕಾಡಿನ ಗಿಡಬಳ್ಳಿಗಳು ಎಲ್ಲವೂ ಕೂಡ ಸೇರಿ ಆ ಕಾಡು ನುಚ್ಚು ನೂರಾಗಿಬಿಡ್ತು. ಎಲ್ಲ ಕಡೆಯಲ್ಲೂ ಕೂಡ ಬೆಳಕಾಗಿಬಿಡ್ತು. ಬಹುಶಃ ಇದು ಕಾಡಿನಲ್ಲಿರ್ತಕ್ಕಂತಹ ವಿಕೃತಿ ಹೋಗ್ಬಿಟ್ಟು ಇದು ಜ್ಞಾನವೇ ಬಂದುಬಿಡ್ತೋ ಏನೋ, ಹರಿ ಪ್ರವೇಶವಾಗದೇ ಇದ್ದರೂ ಕೂಡ ಇದು ವಿಷ್ಣು ಪದವಾಗಿಬಿಡ್ತು, ವಿಷ್ಣುವಿನ ಸ್ಥಾನವಾಗಿಬಿಡ್ತು ಅನ್ನುವ ಹಾಗೆ ಕಾಣ್ತಾ ಇದೆ. ಅಂತಹ ಕಾಡನ್ನು ಕುದುರೆ ಪ್ರವೇಶ ಮಾಡಿದೆ.

ಈ ರೀತಿ ಸೈನ್ಯದೊಂದಿಗೆ ಬರ್ತಾ ಇರತಕ್ಕಂತಹ ಕುದುರೆ ಒಂದು ವಿಸ್ತಾರವಾಗಿರ್ತಕ್ಕಂತಹ ವಿಶಾಲವಾದ ಶಿಲೆ ಇರತಕ್ಕಂತಹ ಪ್ರದೇಶಕ್ಕೆ ಬಂದುಬಿಡ್ತು. ಯೋಜನ ಅಗಲ ಇರತಕ್ಕಂತಹ ವಿಸ್ತಾರವಾಗಿರ್ತಕ್ಕಂತಹ ಒಂದು ಬಂಡೆಯನ್ನು ನೋಡ್ತು ಕುದುರೆಗೆ ಖುಷಿಯಾಗ್ಬಿಡ್ತಂತೆ, ಸಂತೋಷವಾಯಿತು. ಬರೇ ಗಿಡ ಬಳ್ಳಿಗಳಿಂದ ತುಂಬಿರತಕ್ಕಂತಹ ಅರಣ್ಯ ಪ್ರದೇಶದಲ್ಲಿ ಆ ಮುಳ್ಳು ಆ ಕಲ್ಲುಗಳಲ್ಲಿ ನಡೆದುಕೊಂಡು ಬಂದಿತ್ತು. ಈ ವಿಸ್ತಾರವಾದ ಶಿಲೆಯನ್ನು ನೋಡಿದ ಕೂಡಲೇ ಅದರ ಮೇಲೆ ನಾನು ಹೊರಳದಪೇನೆಂದು ಅದರ ಮೇಲೆ ಹೊರಳಾಡ್ತೇನೆ, ಸಂತೋಷ ಪಡ್ತೇನೆ ಅಂಥೇಳಿ ಓಡಿ ಬಂತು ಕುದುರೆ ವಿಸ್ತಾರವಾಗಿರ್ತಕ್ಕಂತಹ ಶಿಲೆಯ ಮೇಲೆ ಬಂದು ನಿಂತ್ಕೊಂಡು

ಬಂದು ಅಡರ್ಧ ಕಲ್ಲ ಮೇಲೆ ಹರಿ ಕಾಲಿಟ್ಟುದು, ಅದರ ಮೇಲೆ ಕಾಲಿಟ್ಟಿದೆ, ಇವತ್ತೊಂದು ಅದ್ಭುತವಾಗುತ್ತೆ ಅಂತ ಕವಿ ಹೇಳ್ತಾ ಇದ್ದಾನೆ. ಅಂದು ಹರಿ ಮೆಟ್ಟಿದೊಡೆ, ಹರಿಯ ಅವತಾರವಾಗಿರ್ತಕ್ಕಂತಹ ಶ್ರೀ ರಾಮಚಂದ್ರ ತುಳಿದಾಗ ಕಲ್ಲು ಅಹಲ್ಯೆಯಾದಂತೆ ಇವತ್ತು ಕೂಡ ಏನೋ ಒಂದು ವಿಶೇಷವಾಗುತ್ತೆ, ಒಂದು ಅದ್ಭುತ ನಡೆಯುತ್ತೆ ಅಂಥೇಳಿ ಕವಿ ಹೇಳ್ತಾ ಇದ್ದಾನೆ. ಏನು ಅದ್ಭುತವಾಯಿತು ಮಹೀಪಾಲ ಜನಮೇಜಯ ಮಹಾರಾಜ ಕೇಳು ಅಂಥೇಳಿ ಜೈಮಿನಿ ಮಹರ್ಷಿಗಳು ಹೇಳ್ತಾ ಇದ್ದಾರೆ.

ಏನು ಅದ್ಭುತವಾಯಿತು. ಆ ಶಿಲೆಯ ಮೇಲೆ ಕಾಲಿಟ್ಟ ಕೂಡಲೇ ಕುದುರೆಯ ಕಾಲುಗಳು ಹಾಗೆ ಅಂಟ್ಕೊಂಡ್ಬಿಟ್ಟಿದೆ, ಕೀಲಿಸಿತು, ಕೀಲು ಹಾಕ್ಕೊಂಡು ಹಾಗೆ ನಿಂತ್ಕೊಂಡೇ ಬಿಡ್ತು. ಕುದುರೆ ಹಾಗೆ ನಿಂತ್ಕೊಂಡಿದೆ, ಸಮತಟ್ಟಾದ ಜಾಗದಲ್ಲಿ ಕುದುರೆಗಳ ಕಾಲು ಅಲ್ಲೇ ಸೇರಿ ಹೋಗಿಬಿಟ್ಟಿದೆ. ಕುದುರೆ ಹೇಗೆ ನಿಂತ್ಕೊಂಡ್ಬಿಡ್ತು ಅಂಥೇಳಿ ಕವಿ ಹೇಳ್ತಾ ಇದ್ದಾನೆ. ದರಿದ್ರನ ಮನೋರಥದಂತೆ, ದರಿದ್ರ ಏನಾದರೂ ಬಯಸಿದರೆ ಅವನ ಆಸೆ ಎಲ್ಲಿ ಹೋಗುತ್ತೆ? ಅಲ್ಲೇ ಇರುತ್ತೆ, ಆಸೆ ಮುಂದಕ್ಕೆ ಹೋಗೋದಿಲ್ಲ. ಆಸೆಗೆ ಏನಾದರೂ ಮಾರ್ಗ ಇದ್ದರೆ ಆಸೆ ಮುಂದಕ್ಕೆ ಹೋಗುತ್ತೆ, ಮುಂದಕ್ಕೆ ಹೋಗಲೇ ಇಲ್ಲ. ಹಾಗೆ ಕುದುರೆ ನಿಂತ್ಕೊಂಡ್ಬಿಟ್ಟಿದೆ, ಮಣ್ಣಿನಲ್ಲೋ ಲೋಹದಲ್ಲೋ ಮಾಡಿರ್ತಕ್ಕಂತಹ ಗೊಂಬೆಯಂತೆ ನಿಂತ್ಕೊಂಡ್ಬಿಟ್ಟಿದೆ ಕುದುರೆ. ವಿಸ್ತಾರವಾಗಿರ್ತಕ್ಕಂಥ ಶಿಲೆಯ ಮೇಲೆ ಚಂದ್ರನಲ್ಲಿರ್ತಕ್ಕಂತಹ ಆ ಮೃಗದ ಗುರುತಿನಂತೆ ಕಾಣ್ತಾ ಇದೆ, ಅದರಲ್ಲಿ ಯಾವುದೇ ಅಲುಗಾಟವಿಲ್ಲ. ಗಾಳಿಯನ್ನು ಮೀರಿ ನಡೆಯತಕ್ಕಂತಹ ಕುದುರೆ ಹೀಗಾಗ್ಬಿಡ್ತಲ್ಲ,

0: ವೇಗವಾಗಿ ಬರ್ತಾ ಇದ್ದಂತಹ ಕುದುರೆಗೆ ಏನಾಗ್ಬಿಡ್ತು, ಕಾಲ್ಗಳಂ ಕೀಳಲಾರದೆ ನಿಂದುದು. ಇಳೆಯೋಳು ಏನಚ್ಚರಿ ಇದು, ಕಾಲನ್ನು ಎತ್ತೋದಕ್ಕೆ ಆಗ್ತಾ ಇಲ್ಲ, ನಿಂತ್ಕೊಂಡ್ಬಿಟ್ಟಿದೆ ಅಂಥೇಳಿ ಕುದುರೆಯನ್ನು ಕಾಯ್ತಾ ಇದ್ದಂತಹ ಚರರು ಬಂದು ಅರ್ಜುನನಿಗೆ ಹೇಳ್ತಾ ಇದ್ದಾರೆ, ಈ ರೀತಿ ಆಗ್ಬಿಟ್ಟಿದೆ, ಕುದುರೆ ನಿಂತುಬಿಡ್ತು ಆ ಬಂಡೆಯ ಮೇಲೆ ಹೋಗ್ಬಿಟ್ಟು ಅಂತಂದಾಗ ವಿಸ್ಮಿತನಾಗ್ಬಿಟ್ಟ. ಏನಿದು ಆಶ್ಚರ್ಯ ಇದು, ಕುದುರೆ ಒಂದು ಬಂಡೆಯಲ್ಲಿ ಒಂದು ಕೊರಕಲಿದೆ, ಒಂದು ಸೀಳಿದೆ, ಅದರಲ್ಲಿ ಸಿಕ್ಕಿಬಿತ್ತು ಅಂತಂದರೆ ಆಶ್ಚರ್ಯವಿಲ್ಲ. ಬರೇ ಸಮತಟ್ಟಾಗಿರ್ತಕ್ಕಂತಹ ಬಂಡೆಯ ಮೇಲೆ ಕುದುರೆ ನಿಂತುಬಿಟ್ಟಿದೆ ಅಂದರೆ ಏನು, ಆ ವಿಸ್ಮಯವಾಗಿ ವಿಸ್ಮಿತನಾಗ್ಬಿಟ್ಟು ಬಂದು ನೋಡ್ತಾ ಇದ್ದಾನೆ ಅರ್ಜುನ. ನೋಡಿ ಆಳುಗಳನ್ನು ಕರೆದ, ಚಾವಟಿಯಿಂದ ಹೊಡೀರಿ ಕುದುರೆಗೆ, ಜೋರಾಗಿ ಶಬ್ದವನ್ನು ಮಾಡಿ, ನಗಾರಿಗಳನ್ನು ನುಡಿಸಿ ಅಂತೇಳಿ ಹೇಳಿದ. ಏನು ಮಾಡಿದರೂ ಕೂಡ ವಜ್ರಲೇಪವಾದುದು, ವಜ್ರಲೇಪದಂತೆ ಅದು ಕೂತ್ಕೊಂಡ್ಬಿಟ್ಟಿದೆ. ಆ ಕುದುರೆ ಕಲ್ಲಿನಲ್ಲಿ ಸಿಕ್ಕಿ ಅಲುಗಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅರ್ಜುನ ಯೋಚನೆಯನ್ನು ಮಾಡ್ತಾ ಇದ್ದಾನೆ.
1: ಬಳಿಕ ಚಿನ್

0: ಈ ರೀತಿ ಇದ್ದಕ್ಕಿದ್ದ ಹಾಗೆ ಕುದುರೆ ನಿಲ್ಲಬೇಕಾದ್ರೆ ಇದು ಯಾರಾದರೂ ಮಹಾತ್ಮರ ಶಾಪ ಇರಬಹುದೇ? ಇಲ್ಲದೆ ಇದ್ರೆ ಹೀಗಾಗೋದಕ್ಕೆ ಸಾಧ್ಯವಿಲ್ಲ. ಮುಳಿದ ಮುನಿಪನ ಶಾಪಮಾಗಬೇಕು, ಯಾವನೋ ಋಷಿ ಶಾಪವನ್ನು ಕೊಟ್ಟಿರಬೇಕು. ಬೇಗ ಹೋಗಿ ಈ ವನಪ್ರದೇಶದಲ್ಲಿ, ಯಾಕೆಂದರೆ ನಮ್ಮ ಸೈನ್ಯ ನುಗ್ಗಿಬಿಟ್ಟಿದೆ. ನಮ್ಮ ನುಗ್ಗಿರ್ತಕ್ಕಂತಹ ಸೈನ್ಯದ ಈ ಹಾವಳಿಯನ್ನು ತಡೆಯೋದಕ್ಕೆ ಸಾಧ್ಯವಿಲ್ಲದೆ ಋಷಿಯಾಗಿರ್ತಕ್ಕಂಥವನು ಯಾವನೋ ಶಾಪವನ್ನು ಕೊಟ್ಟಿರಬೇಕು. ಬೇಗ ಹುಡುಕಿ ಈ ವನಪ್ರದೇಶದಲ್ಲಿ ಯಾವುದೋ ಆಶ್ರಮ ಇರಬಹುದೋ, ಆಶ್ರಮಗಳು ಉಂಟೆ ನೋಡಿ ಅಂತಂದಾಗ ಚರರು ಓಡೋಡಿ ಹೋದರು ಕುದುರೆಗಳ ಮೇಲೆ. ಸುತ್ತಲೂ ಕೂಡ ನೋಡಿ ಅರ್ಜುನನಿಗೆ ಬಂದು ಬಿನ್ನಹ ಮಾಡಿದರು. ಮಹಾರಾಜ, ಸಮೀಪದಲ್ಲೇ ಒಂದು ಆಶ್ರಮ ಮಂಡಲ ಇದೆ, ಅನೇಕ ಆಶ್ರಮಗಳಿದೆ ಅಂತ ಹೇಳಿದಾಗ ಅರ್ಜುನ ಬೇಗನೆ ಸಾಲ್ವ, ನರೇಶ, ಪ್ರದ್ಯುಮ್ನ, ವೃಷಕೇತು, ಯೌವನಾಶ್ವ, ನೀಲಧ್ವಜ ಇವರೆಲ್ಲರನ್ನೂ ಕೂಡ ಕರೆದುಕೊಂಡು ಆಶ್ರಮದ ಬಳಿಗೆ ಬರ್ತಾ ಇದ್ದಾನೆ. ಆಶ್ರಮವನ್ನು ಕವಿ ವರ್ಣನೆ ಮಾಡ್ತಾ ಇದ್ದಾನೆ.
1: ವೆಗ್ಗಳಿಸರು ಇನ ಚಂದ್ರ ಪವನ

0: ಅರ್ಜುನ, ಪ್ರದ್ಯುಮ್ನ, ವೃಷಕೇತು ಮುಂತಾದವರು ಆಶ್ರಮವನ್ನು ನೋಡ್ತಾ ಇದ್ದಾರೆ. ಆ ಆಶ್ರಮ ಹೇಗೆ ಕಾಣ್ತಾ ಇದೆ ಅಂತಂದರೆ, ಇದರ ಮುಂದೆ ಈ ಆಶ್ರಮದ ಕಾಂತಿಯ ಮುಂದೆ ಸೂರ್ಯ ಇರಬಹುದು, ಅಗ್ನಿ ಇರಬಹುದು, ಚಂದ್ರ, ಎಲ್ಲರೂ ಕೂಡ ಕಾಂತಿಯನ್ನು ಕಳ್ಕೊಂಡ್ಬಿಟ್ರು ಅಂತ. ಅಂದರೆ ಅದರ ಎಲ್ಲರ ಕಾಂತಿಯನ್ನು ಕೂಡ ಮೀರಿಸಿರ್ತಕ್ಕಂತಹ ಒಂದು ಕಾಂತಿ ಈ ಆಶ್ರಮದಿಂದ ಬರ್ತಾ ಇದೆ. ಎಲ್ಲ ಮೃಗ ಪಕ್ಷಿಗಳು ಕೂಡ ತಮ್ಮ ವೈರವನ್ನು ಕಳೆದುಕೊಂಡು ಅನ್ಯೋನ್ಯವಾಗಿರ್ತಕ್ಕಂಥ ಸ್ನೇಹದಿಂದ ಅಲ್ಲಿ ಬಾಳುವೆಯನ್ನು ಮಾಡ್ತಾ ಇದೆ. ಎಲ್ಲ ಮರಗಳು ಕೂಡ ಮಗ್, ಅಲರ್, ಕಾಯಿ, ಪಣ್, ತಳಿರ್ಗಳು ಎಲ್ಲವನ್ನು ಕೂಡ ಎಲ್ಲ ಕಾಲದಲ್ಲೂ ಕೂಡ ಕೊಡ್ತಾ ಇದೆ. ಯಾವ ಹಣ್ಣು ಬೇಕೋ ಎಲ್ಲ ಕಾಲದಲ್ಲೂ, ಸರ್ವರ್ತು ಫಲಪುಷ್ಪಾಣಿ ಅಂತ. ಕೆಲವು ಋತುಗಳಲ್ಲಿ ಕೆಲವು ಮರಗಳು ಹಣ್ಣನ್ನು ಬಿಡುತ್ತೆ, ಕೆಲವು ಕಾಯಿಗಳನ್ನು ಬಿಡುತ್ತೆ, ಆದರೆ ಈ ಎಲ್ಲ ಮರಗಳು ಎಲ್ಲ ಋತುಗಳಲ್ಲೂ ಕೂಡ ಬೇಕಾಗಿರ್ತಕ್ಕಂಥ ಹಣ್ಣು ಹಂಪಲಗಳನ್ನು ಕೊಡ್ತಾ ಇದೆ. ಇಲ್ಲಿರ್ತಕ್ಕಂತಹ ಮರಗಳು ಆ ಸ್ವರ್ಗದಲ್ಲಿರ್ತಕ್ಕಂತಹ ಕಲ್ಪವೃಕ್ಷದಂತೆ ಕೇಳಿದ್ದನ್ನು ಕೊಡುತ್ತೆ ಅಂತ ಆ ರೀತಿಯಲ್ಲಿ ಕವಿ ಹೇಳ್ತಾ ಇದ್ದಾನೆ. ಆ ಒಂದು ಆಶ್ರಮದ ಸಂಪತ್ತು ಎಷ್ಟಿದೆ ಅಂತಂದರೆ ವರ್ಣನೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಬಹುಶಃ ಎಲ್ಲ ಋತುಗಳು ಕೂಡ ಸುಗ್ಗಿಯೇ ಇಲ್ಲಿ ಅಂತ. ಒಂದೊಂದು ಋತು ಸುಗ್ಗಿಯಾಗುತ್ತೆ ಅಂತ. ನಮ್ಮ ವಸಂತ ಋತು ಬಂದಾಗ ಇದು ಚೈತ್ರ ಮಾಸ, ವಸಂತ ಋತು ಇಲ್ಲಿ ಚಿಗುರಬೇಕು, ಆನಂತರ ಕಾಯಾಗಬೇಕು, ಹಣ್ಣಾಗಬೇಕು ಅಂತ ನಿಯಮ ಇದೆ. ಆದರೆ ಇಲ್ಲಿರ್ತಕ್ಕಂತಹ ಮರಗಳನ್ನು, ಗಿಡಗಳನ್ನು, ಇಲ್ಲಿರ್ತಕ್ಕಂಥ ಪ್ರಕೃತಿಯನ್ನು ನೋಡಿದಾಗ ಎಲ್ಲ ಋತುಗಳು ಕೂಡ ಸುಗ್ಗಿ ಕೇಳಿದ್ದನ್ನು ಕೊಡ್ತಕ್ಕಂಥದ್ದು ಸುಗ್ಗಿಯೇ ಆಗಿ ಹೋಗಿಬಿಟ್ಟಿದೆ. ಸಂತೋಷದ ಸ್ಥಳವಾಗಿಬಿಟ್ಟಿದೆ ಇಲ್ಲಿರ್ತಕ್ಕಂತಹ ಜಾಗದಲ್ಲಿ. ಸಮಸ್ಥಿತಿಯಂತೆ, ಕೃತಯುಗದಂತೆ ಎಲ್ಲವೂ ಕೂಡ ಎಲ್ಲ ಕಾಲದಲ್ಲೂ ಕೂಡ ಸಂತೋಷಮಯವಾಗಿದೆ. ಅಂತಹ ಆಶ್ರಮವನ್ನು ನೋಡ್ತಾ ಇದ್ದಾರೆ.
1: ವೇದ ಶಾಸ್ತ್ರಾಗಮ ಸ್ಮೃತಿ ಪುರಾಣಾವಳಿಯ ನೋದಿಸುವ ಕುಶ ಸಮಿತಿ

0: ಸ್ಮೃತಿ ಪುರಾಣಗಳು ಎಲ್ಲ ಕಡೆಯಲ್ಲೂ ಕೂಡ ಓದಿಸ್ತಾ ಇದ್ದಾರಂತೆ. ಅನೇಕ ನೂರಾರು ಜನ ಶಿಷ್ಯರನ್ನು ಇಟ್ಕೊಂಡು ಎಲ್ಲರಿಗೂ ಕೂಡ ವೇದಾದಿಗಳನ್ನು ಹೇಳಿಕೊಡ್ತಾ ಇದ್ದಾರೆ, ಓದಿಸ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಕುಶ ಸಮಿತ್ತುಗಳು ಪುಷ್ಪ ಫಲ ಮೂಲಗಳನ್ನು ಅಲ್ಲಿ ಯಜ್ಞಗಳಿಗೋಸ್ಕರವಾಗಿ ಮಾಡತಕ್ಕಂತಹ ದೇವತಾರಾಧನೆಗಳಿಗೋಸ್ಕರವಾಗಿ ಸಂಗ್ರಹವನ್ನು ಮಾಡ್ತಾ ಇದ್ದಾರೆ. ಜಪ ತಪಸ್ಸು ಅಗ್ನಿಹೋತ್ರ ಎಲ್ಲವನ್ನು ಕೂಡ ಕಾಲಕಾಲಕ್ಕೆ ಮಾಡ್ತಾ ಇರತಕ್ಕಂಥವರು. ರವಿ ನಮಸ್ಕಾರ, ಸೂರ್ಯ ನಮಸ್ಕಾರ ಹಾಗೂ ಹರಿಹರ ಸಮಾರಾಧನೆಗಳನ್ನು ಅರ್ಚನೆಗಳನ್ನು ಮಾಡ್ತಾ ಇರತಕ್ಕಂಥವರು. ಜೊತೆಗೆ ಇದರ ನಡುವೆಯೂ ಕೂಡ ಬಂದಿರತಕ್ಕಂಥ ಅತಿಥಿಗಳನ್ನು ಅತ್ಯಂತ ಪ್ರೇಮದಿಂದ ಪ್ರೀತಿಯಿಂದ ಆಧರಿಸ್ತಾ ಇರತಕ್ಕಂತಹ ಒಂದು ವರ್ಗ ಋಷಿಗಳು ಅವರೆಲ್ಲರನ್ನೂ ಕೂಡ ನೋಡ್ತಾ ಇದ್ದಾರೆ.
1: ಸುಡದಿರ್ಧ ಪಾವಕನೋ ಬಿಸಿ ಮಾಂದ ರವಿಯೋ.

ಆ ಆಶ್ರಮದ ಪ್ರಧಾನರಾಗಿರ್ತಕ್ಕಂತಹ ಸೌಭರಿ ಮಹರ್ಷಿಗಳು ಅಂಥೇಳಿ ಅವರ ಆಶ್ರಮಕ್ಕೆ ಅರ್ಜುನಾದಿಗಳು ಬಂದಿದ್ದಾರೆ. ಬಂದು ನೋಡಿದರೆ ಹೇಗೆ ಕಾಣ್ತಾ ಇದ್ದಾರೆ ಅಂತ. ಆ ಋಷಿಗಳು ಸುಡದಿರ್ದ ಪಾವಕನೋ ಅಗ್ನಿಯಂತೆ ಗೋಚರವಾಗ್ತಾ ಇದ್ದಾರೆ. ಅಗ್ನಿ ಸುಟ್ಟರೆ ಈ ಋಷಿ ಅನ್ನತಕ್ಕಂಥ ಅಗ್ನಿ ಸುಡೋದಿಲ್ಲ ಅಷ್ಟೇ, ಪಾವಕನಂತೆ ತೇಜಸ್ವಿಯಾಗಿದ್ದಾರೆ. ಬಿಸಿಮಾಣದ ರವಿಯೋ, 14 ಲೋಕಗಳನ್ನು ಬೆಳಗತಕ್ಕಂತಹ ಸೂರ್ಯ ಇವರಿರಬಹುದೇ ಅಂತಂದರೆ ಬಿಸಿ ಇಲ್ಲ, ಸಮೀಪ ಹೋದರೂ ಕೂಡ ಅದು ತಂಪನ್ನು ಎರೀತಾ ಇದೆ, ಅವರ ಕಾಂತಿ ಬಿಸಿಯನ್ನು ಹೊಂದುತ್ತಾ ಇಲ್ಲ, ಆದರೆ ರವಿಯಂತೆ ತೇಜಸ್ವಿಯಾಗಿದ್ದಾರೆ. ತಂಪಿಡಿದ ಚಂದ್ರಮನೋ ಅಂತ, ಚಂದ್ರನಂತೆ ಕಾಣ್ತಾ ಇದ್ದಾರೆ. ವಿಷಕಂಠನಾಗದಿಹ ಮೃಡನೋ ಅಂತ, ಇವನು ಮೃಡ ಸಾಕ್ಷಾತ್ ಪರಮೇಶ್ವರನಂತೆ ಇದ್ದರೂ ಕೂಡ ವಿಷಕಂಠ ಅಲ್ಲ, ಕುತ್ತಿಗೆ ನೀಲಿಯಾಗಿಲ್ಲ, ವಿಷವನ್ನು ಕುಡಿದಿಲ್ಲ. ರಜಮಂ ಪೊರ್ಧ ದಂಬುಜಾಸನನು ಅಂತ, ಲೋಕದಲ್ಲಿ ರಜೋಗುಣದಿಂದ ಭೂಮಿಯಲ್ಲಿ ಅವತಾರ ಹುಟ್ಟುತ್ತಾರೆ, ಆದರೆ ಬ್ರಹ್ಮ ರಜಸ್ಸನ್ನು ಮೀರಿರ್ತಕ್ಕಂಥ, ರಜೋಗುಣವನ್ನು ಮೀರಿರ್ತಕ್ಕಂಥ ಬ್ರಹ್ಮನಂತೆ ಫಣಿತಲ್ಪದಲ್ಲಿ ಹಾವಿನ ಶೇಷನ ಆದಿತಲ್ಪದಲ್ಲಿ ಮಲಗದೇ ಇರತಕ್ಕಂತಹ ವಿಷ್ಣುವಂತೆ ಕಾಣ್ತಾ ಇರತಕ್ಕಂತಹ ಕಡು ತೇಜ ದೊಬ್ಬುಳಿಯೋ, ಇದೇನು ತೇಜಸ್ಸಿನ ಶೇಖರಣೆಯನ್ನು ಹಾಗೆ ಕಾಣ್ತಾ ಇದೆ. ಅಂತಹ ಶಾಂತಿಯ ಸ್ವರೂಪವೇ ನಿಜಾಕಾರದಲ್ಲಿ ಶಾಂತಿಯ ಒಡಲಾಗಿರತಕ್ಕಂತಹ ಆ ಸೌಭರಿ ಮಹರ್ಷಿಯನ್ನು ಅರ್ಜುನ ಕಾಣ್ತಾ ಇದ್ದಾನೆ.

ಫಲಕವಾಗಿ ನೋಡ್ತಕ್ಕಂಥವರು. ಹಾಗಾಗಿ ಬಂದು ಕೂಡಲೇ ಅರ್ಜುನ ಬಂದಿದ್ದಾನೆ ಅಂತ ಗೊತ್ತಾಯಿತು. ಪಾರ್ಥ ಯಾತಕ್ಕೋಸ್ಕರ ಬಂದಿಯಪ್ಪ, ಏನು ಕುಶಲವೇ, ಧರ್ಮರಾಜ ಕುಶಲವೇ ಅಂತ ಹೇಳಿ ಕೇಳಿಬಿಟ್ಟು ಆನಂತರ ನೀನು ಬಂದ ಉದ್ದೇಶವೇನು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಆಗ ಅರ್ಜುನ ಹೇಳ್ತಾನೆ, ಸ್ವಾಮಿ ನಮ್ಮ ಅಣ್ಣ ಧರ್ಮರಾಜ ಕುಲಗೋತ್ರವನ್ನು ಜ್ಞಾತಿ ವಧೆಯನ್ನು ಮಾಡಿಬಿಟ್ಟ, ಎಲ್ಲ ಬಂಧುಗಳನ್ನು ಕೂಡ ಕೊಲ್ಲಬೇಕಾಯಿತು. ಆ ಜ್ಞಾತಿ ವಧೆಯ ದೋಷವನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ, ಆ ಪಾಪವನ್ನು ಕಳೆದುಕೊಳ್ಳೋದಕ್ಕೋಸ್ಕರವಾಗಿ ಅಶ್ವಮೇಧ ಯಾಗಕ್ಕೆ ತೊಡಗಿದ. ಆ ಕುದುರೆಯ ರಕ್ಷಣೆಗೆ, ಅಶ್ವಮೇಧದ ಕುದುರೆಯ ರಕ್ಷಣೆಗೆ ನನ್ನ ಕಳಿಸಿದ್ದಾನೆ. ನಾನು ಅದರೊಂದಿಗೆ ಬಂದೆ. ಈ ವಿಂಧ್ಯಾದ್ರಿಯ ತಪ್ಪಲಲ್ಲಿ ವಿಶಾಲವಾದ ಶಿಲೆಯ ಮೇಲೆ ಕುದುರೆ ಬಂತು, ಅದರ ಮೇಲೆ ನಿಂತ್ಕೊಂಡ್ಬಿಟ್ಟಿದೆ. ಅಲುಗಾಡೋಕ್ಕೆ ಸಾಧ್ಯವಿಲ್ಲದೆ ಅದು ನಿಂತ್ಕೊಂಡ್ಬಿಟ್ಟಿದೆ. ಈಗ ನೀವೇ ಅನುಗ್ರಹವನ್ನು ಮಾಡಬೇಕು.

0: ಮಹಾತ್ಮ, ನಿಮ್ಮ ಅನುಗ್ರಹವಿಲ್ಲದೆ ಶಿಲೆಯಲ್ಲಿ ನಿಂತ್ಕೊಂಡಿರತಕ್ಕಂತಹ ಕುದುರೆಯ ರಕ್ಷಣೆ ಸಾಧ್ಯವಿಲ್ಲ, ಅದನ್ನು ಬಿಡಿಸುವ ಬಗೆ ಹೇಗೆ? ನಿಮ್ಮ ಅನುಗ್ರಹದಿಂದ ಮಾತ್ರ ಅದಾಗಬೇಕು, ನಮ್ಮನ್ನು ಉಳುಹಬೇಕು, ನಮ್ಮ ಯಜ್ಞ ಪೂರ್ಣವಾಗುವಂತೆ ಮಾಡಬೇಕು ತಾವು ಅಂತ ಹೇಳಿ ಹೇಳಿದಾಗ ಸೌಭರಿ ಮಹರ್ಷಿಗಳು ನಕ್ಕುಬಿಟ್ರಂತೆ. ಅರ್ಜುನ, 18 ಅಧ್ಯಾಯದ ಭಗವದ್ಗೀತೆಯನ್ನು ಕೃಷ್ಣ ಯುದ್ಧರಂಗದಲ್ಲಿ ನಿನಗೆ ಉಪದೇಶ ಮಾಡಿದರೂ ಕೂಡ ನಿನಗೆ ತಿಳುವಳಿಕೆ ಬರಲಿಲ್ಲ, ನಿನಗೆ ಈ ಒಂದು ಅಜ್ಞಾನ ಅಹಂಕಾರಗಳು ಅಳದೇ ಹೋಗಲಿಲ್ಲ. ನಿನಗೆ ನಾನು ಕೊಂದೆ, ನನಗೆ ಪಾಪ ಬಂದಿದೆ, ನಾನು ಆ ಪಾಪ ಪರಿಹಾರವನ್ನು ಮಾಡಿಕೊಳ್ಬೇಕು ಅಂತ ಹೇಳಿ ಬಂದಿದ್ಯಲ್ಲಪ್ಪ. ಜಗದೊಳ್ ಕೊಲ್ವರಾರ್ ಕಾವರಾರ್, ಕೊಲ್ಲತಕ್ಕಂಥವನು ಯಾರು? ಕಾಯುವವನು ಅವನೇ, ಕೊಲ್ಲುವವನು ಅವನೇ. ಆ ಭಗವಂತ ಶ್ರೀಕೃಷ್ಣ ಪರಮಾತ್ಮ ನಿಮ್ಮೊಂದಿಗೆ ಇದ್ದಾನೆ, ಆದರೆ ಅದನ್ನು ನೀವು ಅರಿಯಲಿಲ್ಲ. ನಿಮ್ಮ ಅಜ್ಞಾನಕ್ಕೆ ಏನು ಹೇಳೋಣ ಅಂತ ಹೇಳಿ ಹೇಳ್ತಾ ಇದ್ದಾರೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 10ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ HL ವಾಗೀಶ್ವರಿ, ವ್ಯಾಖ್ಯಾನ ಮಾಡಿದವರು ಶ್ರೀ HR ವಾಸುದೇವ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ R ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: ಒಡ್ಡಿದ ಬೊಗಸೆಯಲ್ಲೇ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.

ಆಕಾಶವಾಣಿ ಬೆಂಗಳೂರು. ಸಮಯ 2 ಗಂಟೆಯಾಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತಾ ಪ್ರಸಾರ ಮೂಡಿಬರುವುದು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: कांगो, युगांडा और दक्षिण सूडान की गैर जरूरी यात्रा से बचने की सलाह दी। इसके साथ ही दोपहर समाचार का ये अंक समाप्त हुआ। नमस्कार।
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು: ನ್ಯಾಯ ನೀಡಿಕೆಯಲ್ಲಿ ಕರ್ನಾಟಕ ದೇಶದಲ್ಲೇ ಪ್ರಥಮ ಸ್ಥಾನ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸಾರ್ವಜನಿಕ ವಲಯದ ಉದ್ಯಮಗಳ ಬಲವರ್ಧನೆ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಕೇಂದ್ರ ಸರ್ಕಾರದ ಇಲಾಖೆಗಳ ಪ್ರಗತಿ ಪರಿಶೀಲನಾ ಮೌಲ್ಯಮಾಪನದಲ್ಲಿ ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯಕ್ಕೆ ಮೊದಲ ಸ್ಥಾನ. ಬೆಂಗಳೂರಿನಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್ ಅವರಿಂದ ಸರಣಿ ಸಭೆ. ಕರ್ನಾಟಕ ರಾಜ್ಯ ಇಂಡಿಯಾ ಜಸ್ಟಿಸ್ ವರದಿ 2025 ಪ್ರಕಾರ ನ್ಯಾಯ ನೀಡಿಕೆಯಲ್ಲಿ ದೇಶದಲ್ಲೇ ಪ್ರಥಮ ಸ್ಥಾನದಲ್ಲಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಕಳೆದ 3 ವರ್ಷಗಳಲ್ಲಿ 44 ನೂತನ ಕಾನೂನು ಮತ್ತು ಸುವ್ಯವಸ್ಥೆ ಹಾಗೂ ಸಂಚಾರಿ ಪೊಲೀಸ್ ಠಾಣೆಗಳನ್ನು ಸ್ಥಾಪಿಸಲಾಗಿದೆ. ಎಡಿಜಿಪಿ ದರ್ಜೆಯ ಅಧಿಕಾರಿ ನೇತೃತ್ವದಲ್ಲಿ ಮಾದಕ ವಿರೋಧಿ ಕಾರ್ಯಪಡೆ ಸ್ಥಾಪನೆ ಮಾಡಿರುವುದಲ್ಲದೆ 56 ಹುದ್ದೆಗಳನ್ನು ಸೃಜಿಸುವ ಮೂಲಕ ಕಳೆದ 3 ವರ್ಷಗಳಲ್ಲಿ ಪೊಲೀಸ್ ಇಲಾಖೆಯಲ್ಲಿ 6372 ಹುದ್ದೆಗಳನ್ನು ಭರ್ತಿ ಮಾಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೂರದೃಷ್ಟಿ ನಾಯಕತ್ವದಲ್ಲಿ ಕೇಂದ್ರ ಸರ್ಕಾರವು ಸಾರ್ವಜನಿಕ ವಲಯದ ಉದ್ಯಮಗಳನ್ನು ಬಲಪಡಿಸಲು, ಸ್ಥಳೀಯ ಉತ್ಪಾದನೆಯನ್ನು ಉತ್ತೇಜಿಸಲು, ಆತ್ಮನಿರ್ಭರ ಭಾರತ ಮತ್ತು ವಿಕಸಿತ ಭಾರತ ದೃಷ್ಟಿಕೋನವನ್ನು ಮುನ್ನಡೆಸಲು ಬದ್ದವಾಗಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಕೇರಳಂನ ಕಾಲಮಸ್ಸೇರಿಯ ಎಚ್ಎಂಟಿ ಮಿಷನ್ ಅಂಡ್ ಟೂಲ್ಸ್ ಕಾರ್ಖಾನೆಗೆ ಭೇಟಿ ನೀಡಿ ಮಾತನಾಡಿದ ಅವರು, ಎಚ್ಎಂಟಿಯಲ್ಲಿ ತಯಾರಾದ ಸ್ವದೇಶಿ ಮಿಷನ್ ಟೂಲ್ಸ್ಗಳನ್ನು ಅಂತಾರಾಷ್ಟೀಯ ಮಾರುಕಟ್ಟೆಗಳಿಗೆ ರಫ್ತು ಮಾಡುತ್ತಿರುವುದು ಭಾರತದ ಉತ್ಪಾದನಾ ವಲಯಕ್ಕೆ ಅತ್ಯಂತ ಹೆಮ್ಮೆಯ ಕ್ಷಣವಾಗಿದೆ. ಇದು ಭಾರತೀಯ ಇಂಜಿನಿಯರಿಂಗ್ ಶ್ರೇಷ್ಠತೆ ಮತ್ತು ತಾಂತ್ರಿಕ ಸಾಮರ್ಥ್ಯಕ್ಕೆ ಸಿಗುತ್ತಿರುವ ಜಾಗತಿಕ ಮನ್ನಣೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಇಲಾಖೆಗಳ ಪ್ರಗತಿ ಪರಿಶೀಲನಾ ಮೌಲ್ಯಮಾಪನದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ನಿರ್ವಹಿಸುತ್ತಿರುವ ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯ ಮೊದಲ ಸ್ಥಾನದಲ್ಲಿರುವುದು ಇಡೀ ರಾಜ್ಯಕ್ಕೆ ಹೆಮ್ಮೆಯ ಸಂಗತಿಯಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಾಮಾಜಿಕ ಜಾಲತಾಣದಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸಾರ್ವಜನಿಕ ಕುಂದುಕೊರತೆಗಳ ಶೀಘ್ರ ಪರಿಹಾರ ಹಾಗೂ ಕಡತಗಳ ತ್ವರಿತ ವಿಲೇವಾರಿ ಸೇರಿದಂತೆ ವಿವಿಧ ಮಾನದಂಡಗಳಲ್ಲಿ ಪ್ರಹ್ಲಾದ್ ಜೋಶಿಯವರ ನಾಯಕತ್ವದಲ್ಲಿ ಇಲಾಖೆಯು ಅತ್ಯುನ್ನತ ಸಾಧನೆಯ ಮೂಲಕ ಪ್ರಧಾನಿಯವರ ಗುಡ್ ಗವರ್ನೆನ್ಸ್ ದೂರದೃಷ್ಟಿಗೆ ಅವರು ಅತ್ಯಂತ ಸಕ್ರಿಯವಾಗಿ ಶಕ್ತಿ ತುಂಬುತ್ತಿರುವುದು ಅವರ ನುರಿತ ಆಡಳಿತ ಬದ್ಧತೆ ಮತ್ತು ನೇತೃತ್ವಕ್ಕೆ ಸಾಕ್ಷಿಯಾಗಿದೆ ಎಂದು ಹೇಳಿದ್ದಾರೆ. 2026-27 ಸಾಲಿಗೆ ಕೈಮಗ್ಗ ಮತ್ತು ಜವಳಿ ತಂತ್ರಜ್ಞಾನದಲ್ಲಿ 3 ವರ್ಷದ ಡಿಪ್ಲೊಮಾ ಕೋರ್ಸ್ಗೆ ಪ್ರಥಮ ವರ್ಷ ಲ್ಯಾಟ್ರಲ್ ಎಂಟ್ರಿ ಮುಖಾಂತರ 3ನೇ ಸೆಮಿಸ್ಟರ್ ಅಥವಾ 2ನೇ ವರ್ಷದ ಡಿಪ್ಲೊಮಾ ಕೋರ್ಸ್ ಡಿಎಚ್ಟಿ ಪ್ರವೇಶಕ್ಕಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಆಸಕ್ತ ವಿದ್ಯಾರ್ಥಿಗಳು ಆನ್ಲೈನ್ ಅಪ್ಲಿಕೇಶನ್ ಡೌನ್ಲೋಡ್ ಲಿಂಕ್ https://khtigadag.ac.in/admissionform.pdf ವೆಬ್ಸೈಟ್ ಮೂಲಕ ಇದೇ ತಿಂಗಳ 29ರೊಳಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಕೈಮಗ್ಗ ಮತ್ತು ಜವಳಿ ಇಲಾಖೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಚೇರಿಯನ್ನು ಸಂಪರ್ಕಿಸಬಹುದಾಗಿದೆ ಎಂದು ಉಪನಿರ್ದೇಶಕರು ತಿಳಿಸಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಇದೇ 31ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 134ನೇ ಆವೃತ್ತಿಯಾಗಿದೆ. ಕೇಳುಗರು ಉಚಿತ ದೂರವಾಣಿ ಸಂಖ್ಯೆ 1800117100 ಮೂಲಕ ಕಾರ್ಯಕ್ರಮಕ್ಕಾಗಿ ತಮ್ಮ ಆಲೋಚನೆಗಳು ಮತ್ತು ಸಲಹೆಗಳನ್ನು ಕಳುಹಿಸಬಹುದಾಗಿದೆ. ನರೇಂದ್ರ ಮೋದಿ ಅಪ್ಲಿಕೇಶನ್ ಅಥವಾ ಮೈಗೌ ಓಪನ್ ಫೋರಂ ಮೂಲಕ ಆನ್ಲೈನ್ನಲ್ಲಿಯೂ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್.

0: ಕನ್ನಡ
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ರಾಜ್ಯಕ್ಕೆ ಭೇಟಿ ನೀಡಿರುವ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ಅವರು ಬೆಂಗಳೂರಿನ ಜಗನ್ನಾಥ ಭವನದಲ್ಲಿ ಪಕ್ಷದ ಜನಪ್ರತಿನಿಧಿಗಳು, ರಾಜ್ಯ ಪದಾಧಿಕಾರಿಗಳು ಹಾಗೂ ವಿವಿಧ ವಿಭಾಗಗಳ ಪ್ರಮುಖರನ್ನು ಒಳಗೊಂಡ ಸಂಘಟನಾ ಸಭೆಯನ್ನು ನಡೆಸಿದರು. ರಾಷ್ಟೀಯ ಅಧ್ಯಕ್ಷರ ಮಾರ್ಗದರ್ಶನ, ಸಲಹೆ ಸೂಚನೆಗಳು ನಮ್ಮೆಲ್ಲರಿಗೂ ದಿಕ್ಸೂಚಿಯಾಗಿದ್ದು ರಾಜ್ಯ ಘಟಕದ ಸೈದ್ಧಾಂತಿಕ ಬದ್ಧತೆಯನ್ನು ಮತ್ತಷ್ಟು ಬಲಪಡಿಸುವ ಜೊತೆಗೆ ರಾಷ್ಟೀಯ ಅಧ್ಯಕ್ಷರ ಉಪಸ್ಥಿತಿಯೇ ನಮ್ಮೆಲ್ಲರಲ್ಲಿ ಹೊಸ ಹುರುಪು, ಚೈತನ್ಯ, ಉತ್ಸಾಹ ಮತ್ತು ದೃಢ ಸಂಕಲ್ಪವನ್ನು ತುಂಬಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಸಭೆಯಲ್ಲಿ ಪಕ್ಷದ ಕೇಂದ್ರೀಯ ಸಂಸದೀಯ ಮಂಡಳಿ ಸದಸ್ಯ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್, ವಿಧಾನಸಭಾ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಪಕ್ಷದ ಸಂಸತ್ ಸದಸ್ಯರು, ಶಾಸಕರು, ಪದಾಧಿಕಾರಿಗಳು, ಇನ್ನಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಇಂದು ವಿಶ್ವ ಸ್ಕಿಜೋಫ್ರೇನಿಯಾ ಜಾಗೃತಿ ದಿನ. ಸಂಕೀರ್ಣ ಮನೋ ಆರೋಗ್ಯ ಸ್ಥಿತಿಯ ಬಗ್ಗೆ ಜನಜಾಗೃತಿ ಮೂಡಿಸಲು ಈ ದಿನ ಮೀಸಲು. ಕಳಂಕ ನಿವಾರಿಸು, ತಿಳುವಳಿಕೆ ಬೆಳೆಸು ಧ್ಯೇಯದೊಂದಿಗೆ ಈ ಬಾರಿ ವಿಶ್ವ ಸ್ಕಿಜೋಫ್ರೇನಿಯಾ ಜಾಗೃತಿ ದಿನವನ್ನು ಆಚರಿಸಲಾಗುತ್ತಿದೆ. ವಿಶ್ವ ಆರೋಗ್ಯ ಸಂಸ್ಥೆ ವರದಿಗಳ ಪ್ರಕಾರ ವಿಶ್ವಾದ್ಯಂತ 2,01,00,000ಕ್ಕಿಂತಲೂ ಅಧಿಕ ಜನ ಸ್ಕಿಜೋಫ್ರೇನಿಯಾ ರೋಗದಿಂದ ಬಾಧಿತರಾಗಿದ್ದಾರೆ ಎಂದು ಧಾರವಾಡ ಮನೋ ಆರೋಗ್ಯ ಹಾಗೂ ನರವಿಜ್ಞಾನಗಳ ಸಂಸ್ಥೆಯ ಪ್ರಾಧ್ಯಾಪಕ ಡಾ ರಾಘವೇಂದ್ರ ಪಾಟೀಲ್ ತಿಳಿಸಿದ್ದಾರೆ. ಸಾರ್ವಜನಿಕರು ಸ್ಕಿಜೋಫ್ರೇನಿಯಾ ಬಗ್ಗೆ ಜಾಗೃತರಾಗಬೇಕೆಂದು ಅವರು ಕರೆ ಕೊಟ್ಟಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪರಿಕಲ್ಪನೆಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ 75ನೇ ಆವೃತ್ತಿಯ ಅಭಿಯಾನ ದೇಶದ 8,000ಕ್ಕೂ ಅಧಿಕ ಸ್ಥಳಗಳಲ್ಲಿ ಇಂದು ನಡೆಯುತ್ತಿದೆ. ಅಹಮದಾಬಾದ್ನಲ್ಲಿ ಜರುಗಲಿರುವ 2030ರ ಕಾಮನ್ವೆಲ್ತ್ ಕ್ರೀಡಾಕೂಟದ ಶತಮಾನೋತ್ಸವದ ಸ್ಮರಣಾರ್ಥ ಗುಜರಾತಿನ ಸಬರಮತಿ ನದಿ ತೀರದಲ್ಲಿ ಇಂದು ಬೆಳಗ್ಗೆ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಖಾತೆ ಸಚಿವ ಮನ್ಸುಖ್ ಮಾಂಡವೀಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇಂಧನ ಬಳಕೆ ಕಡಿಮೆ ಮಾಡುವುದರಿಂದ ದೇಶದ ಆರ್ಥಿಕತೆ ಮೇಲೆ ಬೀಳುವ ಆರ್ಥಿಕ ಹೊರೆ ತಗ್ಗಿಸಬಹುದು. ಸಾಧ್ಯವಾದಷ್ಟು ಎಲ್ಲರೂ ಸಾರ್ವಜನಿಕ ಸಾರಿಗೆ ಬಳಕೆಯನ್ನು ಹೆಚ್ಚಿಸುವ ಮೂಲಕ ದೇಶದ ಸಂಪತ್ತನ್ನು ಉಳಿಸಲು ಕೈ ಜೋಡಿಸಬೇಕೆಂದು ಕೆಜಿಎಫ್ನ ಮಾಜಿ ಶಾಸಕ ವೈ ಸಂಪಂಗಿ ಹೇಳಿದರು. ಜಾಗತಿಕ ಇಂಧನ ಬಿಕ್ಕಟ್ಟನ್ನು ಗಮನದಲ್ಲಿಟ್ಟುಕೊಂಡು ಪ್ರಧಾನಿ ನರೇಂದ್ರ ಮೋದಿಯವರು ಇಂಧನ ಉಳಿತಾಯ ಮಾಡುವಂತೆ ದೇಶದ ಜನತೆಗೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಕೆಜಿಎಫ್ನಲ್ಲಿ ಎಬಿವಿಪಿ ವಕೀಲರ ಸಂಘ ಹಾಗೂ ನಗರ ಬಿಜೆಪಿ ಘಟಕದಿಂದ ಹಮ್ಮಿಕೊಂಡಿದ್ದ ಇಂಧನ ಉಳಿತಾಯ ಕುರಿತ ಜಾಥಾಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಪೆಟ್ರೋಲ್ ಮತ್ತು ಡೀಸೆಲ್ ದರಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಅನಾವಶ್ಯಕವಾಗಿ ವಾಹನಗಳನ್ನು ಬಳಸದೆ ಮಿತವ್ಯಯ ಮಾಡಬೇಕಿದೆ. ಕೆಲವೊಂದು ಸಣ್ಣ ಸಣ್ಣ ಬದಲಾವಣೆಗಳನ್ನು ಮಾಡಿಕೊಳ್ಳುವುದರಿಂದ ಪೆಟ್ರೋಲ್ ಮತ್ತು ಡೀಸೆಲ್ ಉಳಿತಾಯ ಮಾಡುವ ಮೂಲಕ ಹಣವನ್ನು ಉಳಿಸಬಹುದು ಎಂದು ಅವರು ಹೇಳಿದರು. ಕೆಜಿಎಫ್ ನಗರದ ಗಾಂಧಿ ವೃತ್ತದಿಂದ ಆರಂಭವಾದ ಸೈಕಲ್ ಜಾಥಾವು ಸೂರಜ್ಮಲ್ ವೃತ್ತ, ಗೀತಾ ರಸ್ತೆ, ಡಾ ರಾಜಕುಮಾರ್ ರಸ್ತೆ, ಫ್ರಿಜರ್ಡ್ ರಸ್ತೆ ಮೂಲಕ ಸಾಗಿ ಸಾರ್ವಜನಿಕರಿಗೆ ಇಂಧನ ಉಳಿತಾಯ ಕುರಿತು ಜಾಥಾದಲ್ಲಿ ಅರಿವು ಮೂಡಿಸಲಾಯಿತು. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಇಂಡಿಗನತ್ತ ಬಳಿ ಚಿರತೆ ದಾಳಿಯಿಂದಾಗಿ ಬಾಲಕ ಮೃತಪಟ್ಟಿದ್ದ ಅರಣ್ಯ ಪ್ರದೇಶದಲ್ಲಿ ಚಿರತೆ ಸೆರೆ ಹಿಡಿಯಲಾಗಿದೆ. ಕಳೆದ May 10ರಂದು ನಾಗಮಲೆಗೆ ಕಾಲ್ನಡಿಗೆಯಲ್ಲಿ ತೆರಳುವಾಗ ಬೆಂಗಳೂರಿನ ಹರ್ಷಿತ್ ಎಂಬ ಬಾಲಕ ಚಿರತೆ ದಾಳಿಯಿಂದ ಮೃತಪಟ್ಟಿದ್ದನು. ಕಾವೇರಿ ವನ್ಯಜೀವಿಧಾಮದ ಸಿಬ್ಬಂದಿ ಕಳೆದ 14 ದಿನಗಳಿಂದ ವಿವಿಧ ಮಾದರಿಯ 3 ಬೋನುಗಳನ್ನು ಇಟ್ಟು ಕಾರ್ಯಾಚರಣೆ ನಡೆಸುತ್ತಿದ್ದರು. ಹೆಣ್ಣು ಚಿರತೆಯೊಂದು ಬೋನಿಗೆ ಸೆರೆಯಾಗಿದ್ದು ರಕ್ತದ ಮಾದರಿ ಕ್ಯಾಮೆರಾ ಟ್ರಾಪ್ನಲ್ಲಿ ಸೆರೆ ಸಿಕ್ಕ ಚಿರತೆಯ ದೃಶ್ಯಗಳನ್ನು ವಿಧಿವಿಜ್ಞಾನ ಪ್ರಯೋಗಾಲಯ ಮತ್ತು ತಜ್ಞರಿಗೆ ರವಾನೆ ಮಾಡಲಾಗಿದ್ದು ಬಾಲಕನ ಸಾವಿಗೆ ಕಾರಣವಾದ ಚಿರತೆ ಬಗ್ಗೆ ದೃಢಪಡಿಸಲಾಗುವುದು. ಸೆರೆ ಸಿಕ್ಕ ಚಿರತೆಯನ್ನು ಬನ್ನೇರುಘಟ್ಟ ರಾಷ್ಟೀಯ ಉದ್ಯಾನವನಕ್ಕೆ ರವಾನೆ ಮಾಡಲಾಗುವುದು ಎಂದು ಕಾವೇರಿ ವನ್ಯಜೀವಿಧಾಮದ ಡಿಸಿಎಫ್ ಸುರೇಂದ್ರ ಮಾಹಿತಿ ನೀಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನ್ಯಾಯ ನೀಡಿಕೆಯಲ್ಲಿ ಕರ್ನಾಟಕ ದೇಶದಲ್ಲೇ ಪ್ರಥಮ ಸ್ಥಾನ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸಾರ್ವಜನಿಕ ವಲಯದ ಉದ್ಯಮಗಳ ಬಲವರ್ಧನೆ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಕೇಂದ್ರ ಸರ್ಕಾರದ ಇಲಾಖೆಗಳ ಪ್ರಗತಿ ಪರಿಶೀಲನಾ ಮೌಲ್ಯಮಾಪನದಲ್ಲಿ

0: ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯಕ್ಕೆ ಮೊದಲ ಸ್ಥಾನ. ಬೆಂಗಳೂರಿನಲ್ಲಿ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನವೀನ್ ಅವರಿಂದ ಸರಣಿ ಸಭೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು. ಕಾರ್ಮಿಕರಿಗಾಗಿ ಇಂದಿನ ಕಾರ್ಮಿಕರಿಗಾಗಿ ಕಾರ್ಯಕ್ರಮದಲ್ಲಿ ಕಟ್ಟಡ ಕಾರ್ಮಿಕರೊಂದಿಗೆ ಮಾತುಕತೆ ಪ್ರಸಾರವಾಗುವುದು. ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್.
2: ಇವತ್ತಿನ ಕಾರ್ಮಿಕರಿಗಾಗಿ ಕಾರ್ಯಕ್ರಮದಲ್ಲಿ ಕಟ್ಟಡಗಳಲ್ಲಿ ಕಟ್ಟಡ ಕಟ್ಟುವಾಗ ಸಾಕಷ್ಟು ಶ್ರಮಪಟ್ಟು ಕೆಲಸ ಮಾಡುವಂಥ ಅನೇಕರು ನಮಗೆ ಸಿಗ್ತಿರ್ತಾರೆ. ಈಗ ಇಲ್ಲಿ ಖುದ್ದಾಗಿ ಒಂದು ಬಿಲ್ಡಿಂಗ್ ಕಟ್ಟಡ ಎಲ್ಲ ನಡೀತಾ ಇದೆ. ಅಲ್ಲಿ ಕೆಲಸ ಮಾಡ್ತಾ ಇರೋರು ಅನೇಕರಿದ್ದಾರೆ. ಅವರೊಳಗೆ ಒಬ್ಬರು ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಈಗ ನೋಡಿ, ಗಾರೆ ಕೆಲಸ ತುಂಬಾ ಭಾಳ ವ್ಯವಸ್ಥಿತವಾಗಿ ಕಟ್ಟಡವನ್ನು ಯಾವ ರೀತಿ ಕಟ್ಟಬೇಕು ಅಂತ ಎಲ್ಲ ವಿಚಾರಗಳನ್ನು ಅವರು ಹೇಳ್ತಾರೆ. ನಮಸ್ಕಾರ,
3: ನಿಮ್ಮ ಹೆಸರು?
4: ಬಾಲಾಜಿ ನಾಯ್.
3: ಬಾಲಾಜಿ ನಾಯ್, ಎಲ್ಲಿ ಹೊರತಾವು? ಬಳ್ಳಾರಿನಾ? ಈಗ ಬಳ್ಳಾರಿಯಿಂದ ಬೆಂಗಳೂರಿಗೆ ಬಂದಿದ್ದೀರಿ, ಕಟ್ಟಡ ಕಟ್ಟುವ ಕೆಲಸವನ್ನು ಯಾವಾಗಲಿಂದ ಶುರು ಮಾಡಿದ್ರಿ?
4: ಈಗ ಅದು 10 ವರ್ಷ ಆಯ್ತು ಕಲಿಯೋದು.
3: ಫಸ್ಟ್ ಕಲ್ತಿರಾ?
4: ಕಲ್ತೀವಿ.
3: ಆಮೇಲೆ ಇವಾಗ ದೊಡ್ಡ ದೊಡ್ಡ ಕಟ್ಟಡ ಕೂಡ ಕಟ್ತೀರಿ?
4: ಈಗ ಹೆಲ್ಪರ್ ಕೆಲಸ ಮಾಡಿ ಗಾರೆ ಕೆಲಸ ಮಾಡ್ತಾ
3: ಇದ್ದೀವಿ. ಈ ಬೆಂಗಳೂರಂತ ಊರಲ್ಲಿ ಕಟ್ಟಡ ಕಟ್ಟೋದು ಮತ್ತೆ ಸಣ್ಣ ಸಣ್ಣ ಊರುಗಳಲ್ಲಿ ಕಟ್ಟಡ ಕಟ್ಟೋದಕ್ಕೆ ಏನು ಡಿಫ್ರೆನ್ಸ್ ಅನ್ಸುತ್ತೆ, ವ್ಯತ್ಯಾಸ?
4: ಅಲ್ಲಿ ಮೆಟ್ರಲ್ ಸ್ಟ್ರಾಂಗ್, ಇಲ್ಲಿ ಮೆಟ್ರಲ್ ಬೇಸ್ ಆಗ್ತಾರೆ. ಅಮೌಂಟ್ ಹೆಂಗೆ ಇರುತ್ತೆ ಹಂಗೆ ಕೆಲಸ ಮಾಡ್ತೀವಿ. ಹಂಗೆ ಕೆಲಸ ಚೆನ್ನಾಗಾಗುತ್ತೆ.
3: ಚೆನ್ನಾಗಾಗುತ್ತೆ. ಅಂದ್ರೆ ಇಲ್ಲಿ ಸ್ವಲ್ಪ ಬೇಗ ಬೇಗ ಕೆಲಸ ಆಗುತ್ತಾ? ಹೇಗೆ ಅನಿಸುತ್ತೆ ನಿಮ್ಗೆ, ಉತ್ತರ ಕರ್ನಾಟಕ ಕಡೆ ಸ್ವಲ್ಪ ಸಾವಕಾಶ ಕೆಲಸನ ಹೇಗೆ?
4: ಹಂಗಲ್ಲ ಸರ್, ಅದು ನಮ್ಮ ಮೇಲೆ ಡಿಫ್ರೆಂಟ್. ಅದು
3: ದುಡ್ಡು ಮೇಲೆ?
4: ದುಡ್ಡು ಮೇಲೆ ಡಿಫ್ರೆಂಟ್. ಓನರ್ ಹೆಂಗೆ ಮಾಡ್ಸರ ಆ ಥರ ಮಾಡೋದು ನಾವು.
3: ಹೌದಾ? ಈಗ ನೀವು ಮೊದಲು ಹೆಲ್ಪರ್ ತರ ಕೆಲಸ ಮಾಡ್ತಿದ್ರಿ, ಈಗ ಈ ದೊಡ್ಡ ದೊಡ್ಡ ಕೆಲಸ ಮಾಡ್ಬೇಕಂದ್ರೆ ಯಾರ ಒಂದು ನೆರವು ಬೇಕಲ್ಲ? ಅಂದ್ರೆ ಹೀಗ್ ಮಾಡಿ ಹೀಗ್ ಮಾಡಿ ಅಂತ ನಿಮ್ಮಲ್ಲಿ ಮೇಸ್ತ್ರಿ ಆಗ್ಲಿ ಅಥವಾ ಇಂಜಿನಿಯರ್ ಆಗ್ಲಿ ಹೇಳ್ತಿರ್ತಾರೆ, ಒಬ್ರು ಮೇಲ್ವಿಚಾರಣೆ ಮಾಡಕ್ ಇರ್ತಾರ?
4: ಮೇಸ್ತ್ರಿ ಇರ್ತಾರೆ. ಮೇಸ್ತ್ರಿ ಅವ್ರು ಇರ್ತಾರೆ, ಮೇಸ್ತ್ರಿ ಹೇಳ್ದಂಗ ನಾವು ಕೆಲಸ ಮಾಡ್ತೀವಿ.
3: ನಿಮಗೂ ಫುಲ್ ಒಂದು ಮನೆ ಕಟ್ಟೋ ಐಡಿಯಾ ಬಂದಿದೆಯಲ್ಲ?
4: ಅರ್ಧ ಬಂದಿದೆ, ಇನ್ನು ಕಲಿಬೇಕು.
3: ಇನ್ನೂ ಕಲಿಬೇಕು. ನೀವು ಏನು ಓದಿದ್ದೀರಿ?
4: ನಾನು ಜಾಸ್ತಿ ಓದ 4 ಕ್ಲಾಸ್ ಓದಿ ಬಿದ್ದುಬಿಟ್ಟು.
3: 4 ಕ್ಲಾಸಿಗೆ ಸಾಕಾಯ್ತಾ? ಓ, ಕಡಿಮೆ ಓದಿದ್ದಕ್ಕೆ ಈ ತರ ಕೆಲಸದಲ್ಲಿ ನಮ್ಮನ್ನು ನಾವು ತೊಡಸ್ಕೋಬೇಕು, ನಾವು ಕಷ್ಟಪಡಬೇಕು, ಇಂಥ ಕೆಲಸ ಅನಿವಾರ್ಯ ಅಂತ ಅನಿಸಿದೆಯಾ? ಹೆಂಗೆ ನಿಮಗೆ?
4: ಹಂಗೇನಿಲ್ಲ ಸರ್, ಮತ್ತೆ ನಾವು ಈ ಕಷ್ಟ ಕೆಲಸ ಮಾಡ್ಬೇಕಂತ ಅನಿಸುತ್ತೇನ ಅದಕ್ಕೆ ಮಾಡ್ತಾ ಇದೀವಿ.
3: ಈಗ ನೋಡಿ, ನನ್ನ ಜೊತೆ ಮಾತಾಡ್ತಾನೆ ಇದ್ದೀರಿ, ಆದರೂ ಕೂಡ ಹಿಂಗೆಲ್ಲ ಮಾಲ್ ಹಾಕೋದು, ಸಿಮೆಂಟು ಕಾಂಕ್ರೀಟ್ ಎಲ್ಲ ಮಿಕ್ಸ್ ಮಾಡಿ ನೀವು ಕೆಲಸದಲ್ಲಿ ಸದಾ ತೊಡಗಿದ್ದೀರಿ, ನಿಂತ್ಕೊಂಡಿಲ್ಲ. ಅದು ಭಾಳ ವಿಶೇಷ, ನಮಗೆ ಭಾಳ ಖುಷಿ ಆಗೋದೇನೆಂದರೆ ಮನುಷ್ಯ ಕಷ್ಟಪಟ್ಟು ದುಡಿಬೇಕು. ಈಗ ಏನೋ ಒಂದು ಮನೋರಂಜನೆ ಬೇಕಾಗತ್ತೆ ನಿಮಗೆ, ಏನು ಮಾಡ್ತೀರಾ?
4: ಏನು ಮಾಡಬೇಕಂದ್ರೆ ಕೆಲಸ
3: ಹಾಡು ಕೇಳ್ತಿರ್ತೀರ, ಕೆಲಸ ಮಾಡಬೇಕು,
4: ಕೆಲಸ ಮಾಡ್ಕೊಂತ ಜೀವನ ಸಾಗಿಸ್ಬೇಕು, ಏನು ಮಾಡೋಕ್ಕಾಗಲ್ಲ.
3: ಸೊ ಎಲ್ಲರೂ ಒಂಥರ ದೂರದಿಂದ ಬಳ್ಳಾರಿ ಅಂತ ಊರಿಂದ ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದೀರಿ. ಈ ಬಿಲ್ಡಿಂಗ್ ಕೆಲಸ ಶುರು ಆಗಿ ಎಷ್ಟು ತಿಂಗಳ ಆದು ಮತ್ತೆ ನೆಕ್ಸ್ಟ್ ಎಷ್ಟು ತಿಂಗಳಕ್ಕೆ ಮುಗೀತದೆ?
4: ಓನರ್ ಎಲ್ಲ ಡಿಫ್ರೆಂಟ್, ಅದು ಓನರ್ ಹೆಂಗ್ ಮಾಡಿಸ್ತಾರೆ
3: ಅಂದಾಜು. ಅಂದಾಜು ಬೆಂಗಳೂರು ಅಂತ ಊರೊಳಗೆ ಯಾವುದೇ ಮಾಲ್ಗಳನ್ನ ಹೆಂಗ್ ಬೇಕಂಗೆ ಎಲ್ಲಿ ಬೇಕಲ್ಲಿ ಸ್ಟಾಕ್ ಮಾಡೋಂಗಿಲ್ಲ, ಕೂಡಲೇ ಕೂಡಲೇ ಖಾಲಿ ಮಾಡಬೇಕಾಗತ್ತೆ, ಎಷ್ಟು ದಿನ ಬೇಕಾಗತ್ತೆ ಒಂದು ಕಟ್ಟಡ ಮೇಲೆ ಕೆಳಗೆ ಎರಡು ಬಿಲ್ಡಿಂಗ್ ಕಟ್ಟಡ ಮುಗಿಬೇಕಂದ್ರೆ ಒಂದ್ ವರ್ಷ ಆಗ್ಬೋದ?
4: ಒಂದ್ ವರ್ಷ ಆಗತ್ತ, 8 ತಿಂಗಳ ಆಗತ್ತ, ನಮ್ಮೆಲ್ಲ ಡಿಫ್ರೆಂಟ್. ಓನರ್
3: 2 ವರ್ಷನೂ ಆಗ್ಬೋದು.
4: ಓನರ್ ಹೆಂಗ್ ಮಾಡಿಸ್ತಾರ ಆತರ, ನಮ್ಮ ಕೈಯಾಗಿಲ್ಲ.
3: ಖುಷಿಯಾಯಿತು ನಿಮ್ಮ ಜೊತೆ ಮಾತಾಡಿ. ನೀವು ಕಷ್ಟಪಟ್ಟು ದುಡಿತಾ ಇದ್ದೀರಾ, ದೇವರು ನಿಮ್ಗೆ ಒಳ್ಳೇದು ಮಾಡಲಿ, ಮುಂದೆ ಇನ್ನೂ ಒಳ್ಳೆಯದಾಗಲಿ ಅಂತ ಹೇಳಿ ಹೇಳೋಣ. ಮತ್ತೆ ಇನ್ನೊಬ್ಬ ಬೇರೆ ಸದಸ್ಯರ ಜೊತೆಗೆ ಮಾತಾಡೋಣ. ಇಲ್ಲಿ ಒಬ್ಬ ಅಕ್ಕ ಅವರು ಕೆಲಸ ಮಾಡ್ತಿದ್ದಾರೆ. ಅಂದರೆ ಗಂಡು ಹೆಣ್ಣು ಯಾವುದೇ ಭೇದ ಭಾವ ಇಲ್ಲದೇ ತುಂಬ ಒಳ್ಳೆ ರೀತಿಯಲ್ಲಿ ತುಂಬ ನಗನಗ್ತಾ ಕೆಲಸ ಮಾಡೋರು ಇದ್ದಾರೆ. ಅಕ್ಕ ನಿಮ್ಮ ಹೆಸರೇನು?
5: ಮೀನಾಕ್ಷಿ ಬಾಯಿ.
3: ಮೀನಾಕ್ಷಿ ಬಾಯಿ, ಮೀನಾಕ್ಷಿ ಬಾಯಿ ಇದ್ದ ತಮ್ಮ ಊರು
5: ಬಳ್ಳಾರಿ.
3: ಬಳ್ಳಾರಿನಾ? ಈಗ ನೋಡಿ, ಅಲ್ಲಿ ನಮ್ಮ ಸ್ವಂತ ಊರು ಮನೆ ಎಲ್ಲ ಬಿಟ್ಟು ದೊಡ್ಡ ಈ ಶಹರಕ್ಕೆ ಬರಬೇಕಂದ್ರೆ ತುಂಬ ಕಷ್ಟ ಅನಿಸುತ್ತೆ, ಅಥವಾ ಪದೇ ಪದೇ ಪದೇ ಬೆಂಗಳೂರಿಗೆ ಬಂದು ಇಲ್ಲಿ ಜೀವನ ಕಟ್ಕೊಳ್ಳೋದು ಅಂತ ಕೆಲಸ ಸುಲಭ ಅನಿಸ್ಬಿಡುತ್ತೆ. ನಿಮ್ಗೆ ಹೆಂಗೆ, ಅಲ್ಲಿ ಚೆನ್ನಾಗಿನೋ ಅಥವಾ ಬೆಂಗಳೂರು ಚೆನ್ನಾಗಿನೋ?
5: ಊರ್ ಕಡೆನೆ ಚೆನ್ನಾಗಿ ಸರ್. ನಾವು ಮಕ್ಕಳು ಬಿಟ್ಟು ದುಡಿಯಕ್ಕಂತ ಬಂದೀವಿ, ಇನ್ನ 1-2 ತಿಂಗಳು ಇದ್ದು ಇನ್ನ ಹೋಗ್ಬಿಡ್ತೀವಿ ಸರ್.
3: ನನ್ನ ನಡುವೆ ಮಕ್ಕಳು ನೋಡ್ಬೇಕಾಗತ್ತೆ, ಮತ್ತೆ ಕೆಲವು ಹಬ್ಬ ಹರಿದಿನಗಳು ಇರ್ತವೆ, ಅದಕ್ಕೆ ಹೋಗ್ಲೇಬೇಕು.
5: ಹೌದು ಸರ್, ಹೋಗ್ಲೇಬೇಕು.
3: ಎಷ್ಟು ವರ್ಷದಿಂದ ನೀವು ಈ ರೀತಿ ಕಟ್ಟಡ ಕೆಲಸದಲ್ಲಿ ತೊಡಗಿದ್ದೀರಾ, ಎಷ್ಟು ವರ್ಷ ಆಯ್ತು?
5: ಆಯ್ತು ಸರ್, 10 ವರ್ಷ ಮೇಲೆ ಆಯ್ತು.
3: 10 ವರ್ಷ.

0: ಗಂಡ ಇದೆ ಕೆಲಸ ಮಾಡ್ತಾನೆ ಸರ್.
1: ಎಲ್ಲಿರ್ತಾರೆ ಅವರು?
0: ಅವರು ಇದೇ ಬಿಲ್ಡಿಂಗ್ ಅಲ್ಲಿ ಕೆಲಸ
1: ಮಾಡ್ತಾರೆ. ಬೆಂಗಳೂರಿನಲ್ಲೇ ಇದ್ದಾರೆ?
0: ಬೆಂಗಳೂರಿನಾಗೆ ಇದೆ.
1: ಅಂದ್ರೆ ಈಗ ನೀವು ದುಡಿಬೇಕಂತ ಅಂದಾಗ ಹತ್ತಿರದಲ್ಲೇ ನೀವು ಎಲ್ಲಿ ಇರ್ತಿರಲ್ಲ, ಮನೆಯನ್ನು ಮಾಡಿರ್ತೀರಿ, ಸಣ್ಣ ಮನೆ ಸಿಕ್ಕಿರ್ತದೆ ನಿಮ್ಗೆ, ಅಂದ್ರೆ ಕಟ್ಟಡ ಕಾರ್ಮಿಕರ ಮಾಲಕರೇ ನಿಮ್ಗೆ ವ್ಯವಸ್ಥೆ ಮಾಡಿರ್ತಾರಾ?
0: ಸರ್ ಅವರೇ ಮಾಡ್ಕೊಡ್ತಾರೆ ನಮಗೆ, ರೂಮ್ ಕಟ್ಟಿ ಕೊಡ್ತಾರೆ.
1: ಈಗ ಮನೆಯಲ್ಲಿ ಬೆಳಿಗ್ಗೆ ಎಷ್ಟು ಹೊತ್ತಿಗೆ ಹೇಳ್ಬೇಕು ಕೆಲಸ ಮಾಡ್ಬೇಕು, ಮತ್ತೆ ಈಗ ಕಟ್ಟಡ ಕೆಲಸಕ್ಕೆ ಹೋಗ್ಬೇಕಲ್ಲ, ಎಷ್ಟೊತ್ತಿಗೆ?
0: 5 ಗಂಟೆಗೆ ಎದ್ದು 9 ಗಂಟೆಗೆ ಕೆಲ್ಸಕ್ಕೆ ಬರ್ಬೇಕು ಸರ್. ಸಾಯಂಕಾಲ ಇನ್ನು 6 ಗಂಟೆಗೆ ಮನೆಗೆ ಹೋಗ್ಬೇಕು ಸರ್.
1: ಮನೆಗೆ ಹೋದ್ಮೇಲೆ ಮತ್ತೆ ಅಲ್ಲಿ ಮನೆಯಲ್ಲಿ ಕೆಲಸ ಮಾಡ್ಬೇಕಲ್ಲ?
0: ಮನೆಯಲ್ಲಿ ಅಡಿಗೆ ಮಾಡ್ಬೇಕು ಸರ್, ಅಡಿಗೆ ಮಾಡಿ ತಿನ್ಬೇಕು ಸರ್.
1: ಈಗ ನೋಡಿ, ಈ ಕೆಲವೊಂದೆಲ್ಲ ತುಂಬಾ ಈಗ ಏನೇ ತುಂಬಾ ಭಾರವಾದ ಕೆಲಸ ಮಾಡ್ಬೇಕು. ಈಗ ಗಂಡು ಹೆಣ್ಣು ಭೇದ ಭಾವ ಇಲ್ಲ ಅಂತ ಹೇಳ್ತಾರೆ, ನಿಜ. ಆದ್ರೆ ನಿಮಗೂ ಕೂಡ ತುಂಬಾ ಈಗ ಶಕ್ತಿ ಬೇಕಾಗತ್ತೆ. ನೀವು ಅವ್ರ ಸರಿ ಸಮಾನವಾಗಿ ದುಡಿತೀರಾ?
0: ಇಲ್ಲ ಸರ್, ಅಂದ್ರೆ ನಮೀಗ ಕೂಲಿ ಕಡಿಮೆ ಕೊಡ್ತಾರೆ, ಮತ್ತೆ ನಾವು ಕೆಲಸ ಮಾಡ್ಬೇಕು. ಅವ್ರ ಮೇಸ್ತ್ರಿ ಎಷ್ಟು ಹೇಳ್ತಾರೆ ಅಷ್ಟು ಮಾಡ್ಲೇಬೇಕು ಕೆಲಸ.
1: ಅದು ದುಡಿಲಿಕ್ಕೆ ನಮಗೆ ಅವಕಾಶ ಸಿಕ್ಕಿದ್ದೆ ದೊಡ್ಡದು ಅಂತ ಹೇಳಿ ಹೇಳ್ತೀರಾ. ಆಕ್ಚುಲಿ ನೋಡಿದ್ರೆ ಗಂಡಸು ಹೆಂಗಸಿಗೆ ಯಾವುದೇ ರೀತಿ ಕೂಲಿ ವ್ಯತ್ಯಾಸ ಇಲ್ಲ ಅಂತ ನಾವು ಹೇಳ್ತಾರೆ, ದೊಡ್ಡ ದೊಡ್ಡವ್ರು ಹೇಳ್ತಾರೆ. ಆದ್ರೆ ನಿಮಗೆ ಇಲ್ಲಿ ಕಡಿಮೆ ಕೂಲಿ ಕೊಡೋದ್ರಿಂದ ಕಡಿಮೆ ಪಗಾರ.
0: ಸರ್ ಕಡಿಮೆ ಪಗಾರ.
1: ಎಷ್ಟು ದಿನಕ್ಕೆ ಎಷ್ಟು ಸಿಗುತ್ತೆ?
0: ದಿನಕ್ಕೆ 500 ಕೊಡ್ತಾರೆ ಸರ್.
1: ಮತ್ತೊಂದು ಗಂಡಾಳಿಗೆ?
0: ಗಂಡಾಳಿಗೆ 750 ಕೊಡ್ತಾರೆ ಸರ್.
1: ಅದರೊಳಗನೆ ಬೇರೆ ಬೇರೆ ಹೆಲ್ಪರ್ ಟೈಪ್ ಇರ್ತಾರೆ, ಮತ್ತೆ ಮೇನ್ ಕಟ್ಟಡ ಕೆಲಸ ಅವರಿಗೆ ಜಾಸ್ತಿ ಇರುತ್ತಲ್ಲ?
0: ಕಟ್ಟಡ ಕಟ್ಟ ಅವರಿಗೆ 1,000 ರೂಪಾಯಿ ಇದೆ ಸರ್. ನಮಗೆ ಹೆಲ್ಪರ್ ಈಗ 700 ಇದೆ. ಹೆಣ್ಮಗಳಿಗ 500 ಕೊಡ್ತಾರೆ.
1: ಹೌದಾ? ಒಟ್ಟು ಒಂದು ಈಗ ಒಂದು ಕಟ್ಟಡ ಕಟ್ಟಬೇಕಂದ್ರೆ ಮೇಲೆ ಹತ್ತಬೇಕು, ಕೆಳಗಿಳಿಬೇಕು, ತುಂಬಾನೇ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗತ್ತೆ, ಆರೋಗ್ಯ ಸಮಸ್ಯೆ ಆಗತ್ತೆ, ಆವಾಗ ದುಡಿಲಿಕ್ಕೆ ಹೋಗ್ಲಿಕ್ಕೆ ಆಗಲ್ಲ, ಅವಾಗ ಏನ್ ಮಾಡ್ತೀರಾ ಮನೆಯಲ್ಲಿ ಇದ್ಕೊಂಡು?
0: ಒಂದ್ ದಿವಸ ಹೋಗಿಲ್ಲ ಅಂದ್ರೆ ಕೇಳ್ತಾರ ಸರ್, ದುಡಿಯಕ್ ಹೋಗ್ಯಾರ, ದುಡ್ಡು ಕಳಿಸ್ಬೇಕು ಮನೆಗಂತ ಅವ್ರು ಇದು ಮಾಡ್ತಾರ ಸರ್ ಮನೆಯಲ್ಲಿ.
1: ಅಕ್ಕ ಈಗ ದುಡ್ದು ದುಡ್ದು ಏನ್ ಸಾಧನೆ ಮಾಡಿದಿರಿ? ಏನ್ ಊರ್ ಕಡೆ ಏನ್ ಆಸ್ತಿ ಮಾಡಿದೀರಾ? ಮಕ್ಕಳನ್ನ ಓದಿಸಿದೀರಾ? ಏನೇನ್ ಮಾಡಿದಿರಿ?
0: ಓದ್ತಾ ಇದೀವಿ ಸರ್.
1: ಓದಿಸಮ್ಮ, ಒಳ್ಳೇದಾಗ್ಲಿ. ಈಗ ಕಷ್ಟಪಟ್ಟು ದುಡಿತಾ ಇದ್ದೀರಾ, ದೇವ್ರು ಒಳ್ಳೇದ್ ಮಾಡ್ಲಿ. ಈ ದುಡಿಯೋದು ಸಾಕು ಅಂತ ಅನ್ಸಿದಾಗ ನಿಮ್ ಊರ್ ಕಡೆನೆ ಅಲ್ಲೇ ವ್ಯವಸ್ಥೆ ಮಾಡ್ಕೊಂಡು ಅಲ್ಲೇ ಒಂದಿಷ್ಟು ದುಡಿಮೆಗೆ ಅವಕಾಶ ಇದೆ, ಸಾಕಷ್ಟು ಕೂಲಿ ಕೂಡ ಸಿಗತ್ತೆ. ಇವತ್ತು ಎಲ್ಲ ಕಡೆನೂ ಹಳ್ಳಿನಲ್ಲಿನು ದುಡಿಲಿಕ್ಕೆ ಜನ ಇಲ್ಲ ಅಂತ ಹೇಳ್ತಾರೆ, ಆ ಕಡೆನೆ ಇರ್ಬೇಕಂತ ಅನ್ಸಿದ್ಯಾ?
0: ಆ ಕಡೆನೆ ಹೋಗ್ಬೇಕಂತ ಅನ್ಸ್ತೈತೆ ಸರ್ ನಮಗೆ, ಅದಕ್ಕೆ ನಮ್ ಕಡೆ ದುಡಿಮೆ ಕಡಿಮೆನೆ.
1: ಒಂದಿಷ್ಟು ಇಲ್ಲಿ ಇಂತಿಷ್ಟು ದಿನ ದುಡಿದ್ಮೇಲೆ ಸ್ವಲ್ಪ ಗಳಿಸಿದ್ಮೇಲೆ ಹೋಗ್ಬಿಡ್ಬೇಕಂತಿದೆ
0: ಅಷ್ಟೇ ಸರ್.
1: ಆಯ್ತಮ್ಮ.
0: ಸರಿ ಸರ್.
1: ಈಗ ಇಲ್ಲಿ ಎಲ್ಲರೂ ಕೆಲಸ ಮಾಡ್ತಿದ್ದಾರೆ, ಕೆಲವರು ಮುಗ್ಧರು, ಆಮೇಲೆ ಕೆಲವೊಬ್ಬರಿಗೆ ಕಿವಿ ಕೇಳಿಸಲ್ಲ, ಕೆಲವೊಬ್ಬರಿಗೆ ಮಾತು ಬರಲ್ಲ. ಇಲ್ಲಿ ಮಾತು ಬರದೇ ಇರೋರು ಒಬ್ರು ಇದ್ದಾರೆ. ನಿಮ್ಮ ಹೆಸರೇನು? ನಿಮ್ಮ ಹೆಸರು ಏನವ್ರ ಹೆಸರು? ಹೌದಾ? ಇರ್ಲಿ, ಒಟ್ಟು ನಿಮ್ಗೆ ಮಾತು ಬರ್ತಾ ಇಲ್ಲ, ಆದ್ರೂ ಕೆಲಸ ಮಾಡ್ತಾ ಇದ್ದೀರಿ, ಸೂಪರ್ ಕೆಲಸ ಮಾಡ್ತಾ ಇದ್ದೀರಿ, ವೆರಿ ಗುಡ್. ಮತ್ತೆ ಈಗ ಏನೇನ್ ಮಾಡ್ತೀರಾ ಕೆಲಸ? ಎಲ್ಲ ಕೆಲಸ ಮಾಡ್ತೀರಾ? ಒಳ್ಳೇದು ಒಳ್ಳೇದು. ನಮ್ಮ ಜೊತೆಗೆ ಇನ್ನೊಬ್ಬ ದುಡಿಮೆಯಲ್ಲಿ ತೊಡಗಿದಂತಹ ವ್ಯಕ್ತಿ ಇದ್ದಾರೆ. ನಮಸ್ಕಾರ, ನಿಮ್ಮ ಹೆಸರೇನು?
2: ಬಾಳಪ್ಪ.
1: ಬಾಳಪ್ಪ, ಈಗ ಒಂದು ಬಿಲ್ಡಿಂಗ್ ನಡೀತಾ ಇದೆ, ಕಟ್ಟಡ ಕಟ್ತಾ ಇದ್ದಾರೆ, ನಿಮ್ಮ ಕೆಲಸ ಏನು ಈಗ?
2: ನಮ್ದು ಮೇಸ್ತ್ರಿ ಕೆಲಸ.
1: ಮೇಸ್ತ್ರಿ ಕೆಲಸ ಅಂದ್ರೆ
2: ಬಾಡಿಗೆ ಕಟ್ಟೋದು? ಬಾಡಿಗೆ ಕಟ್ಟೋದು, ಪ್ಲಾಸ್ಟಿಂಗ್ ಮಾಡೋದು. ಎಲ್ಲ ವರ್ಕ್,
1: ಪ್ಲಾಸ್ಟಿಂಗ್ ವರ್ಕ್ ಎಲ್ಲ ಮಾಡ್ತೀರಾ? ಅಂದ್ರೆ ಯಾವ ರೀತಿ ಕಟ್ಟಬೇಕು ಅನ್ನೋ ಇಂಜಿನಿಯರ್ ಫಸ್ಟ್ ಪ್ಲಾನ್ ಹಾಕಿರ್ತಾರೆ. ಸೊ ನಿಮ್ಗೆ ಹೇಳ್ಬಿಟ್ಟಿರ್ತಾರೆ ನೀವು ಈ ರೀತಿ ಕಟ್ಟಿಸ್ಬೇಕು ನೋಡಿ ಅಂತ. ಮೊದಲು ಈ ಇಟ್ಟಿಗೆಗಳನ್ನೆಲ್ಲ ಬಳಸ್ತಿದ್ರು, ಆಮೇಲೆ ಈ ರೀತಿಯಾಗಿ ಬ್ಲಾಕ್ಗಳು ಎಲ್ಲ ಬಳಸ್ತಾ ಇದ್ದಾರೆ. ಹೆಂಗೆ ಅನುಕೂಲ ಆಯ್ತು ನಿಮಗೆ ಕಟ್ಟಡ ಮುಗಿಸ್ಲಿಕ್ಕೆ? ಬೇಗ ಬೇಗ ಆಗತ್ತಲ್ಲ
2: ಸರ್, ಇದಂದ್ರೆ ಮೆಜರ್ಮೆಂಟ್ ಜಾಸ್ತಿ ಇದಾಗುತ್ತೆ ಸರ್. ಹಂಗಾಗಿ ಇಟ್ಟಿಗೆ ಅಂದ್ರೆ ಮೆಜರ್ಮೆಂಟ್ ಅದು ಕ್ವಾಲಿಟಿನೆ ಜಾಸ್ತಿ ಇಟ್ಟು ಸಲಕ್ಕೆ ಹಾಕಿ ಇದನ್ನ ಯೂಸ್ ಮಾಡ್ತಾರೆ.
1: ಈಗ ಒಂದೊಂದು ಕಲ್ಲುಗಳು ಅಂದ್ರೆ ಒಟ್ಟಾರೆ ತಗೋತಾರೆ ಎಷ್ಟು, ಹೆಂಗ್ ಲೆಕ್ಕ ಬೀಳುತ್ತೆ? ಇದು
2: 60 ರೂಪಾಯಿ ಒಂದು.
1: 60 ರೂಪಾಯಿ ಒಂದು. ಸೊ ಒಟ್ಟಾರೆ ಎಲ್ಲ ತಗೊಳ್ಳೋದ್ರಿಂದ ಸ್ವಲ್ಪ ಕಮ್ಮಿ ಆದ್ರೂ ಆಗ್ಬೋದು. ಇದು ಇದನ್ನೆಲ್ಲ ಕಟ್ ಮಾಡ್ಬೇಕು, ಅಳತೆ ಸರಿಯಾಗಿ ಕಟ್ಟಬೇಕಂದ್ರೆ ಇದನ್ನ ಹೊಡಿತೀರಾ?
2: ಹೊಡೆದಾಗ್ಬೋದು ಸರ್.
1: ಹೆಂಗ್ ಹೊಡಿಬೇಕು?
2: ಸುತ್ತಿಗೆಯಲ್ಲಿ ಒಂದು ರಾಡ್ ಇಟ್ಬಿಟ್ಟು ಹೊಡಿಬೇಕು.
1: ಹೊಡಿಬೇಕು. ಆಮೇಲೆ ಮುಂದೆ ಇಲ್ಲಿ ಏನೇ ಅಲ್ಟ್ರೇಷನ್ ಮಾಡ್ಬೇಕು ಏನೋ ಒಂದ್ ಮಾಡ್ಬೇಕು ಅಂದಾಗ ಏನ್ ಮಾಡ್ಬೇಕು?
2: ಮಿಷನ್ ಇಂದ ಹೊಡಿಬೇಕು ಸರ್, ಯಾಕಂದ್ರೆ ಸಟ್ ಇದಾಗಿಬಿಡ್ತಲ್ಲ ಕೂಲಿಂಗ್ ಆಗಿ, ಮಿಷನ್ ಹೊಡಿಬೇಕು.
1: ಹೌದಾ? ಈಗ ಈ ಒಂದು ಬಿಲ್ಡಿಂಗ್ ಕೆಲಸ ಮುಗಿಬೇಕಂದ್ರೆ ನಿಮ್ಮ ಜವಾಬ್ದಾರಿ ತುಂಬಾ ಇದಿರುತ್ತೆ. ನೀವು ಹೇಳಿದ್ರಿ ಬೇರೆ ಬೇರೆ ಎಲ್ಲರಿಗೂ ಕೆಲಸ ಮಾಡಕ್ ಹೇಳ್ಬೇಕು, ಬೇಗ ಬೇಗ ಕೆಲಸ ಮಾಡಿ ಅಂತ ಹೇಳ್ಬೇಕು. ಆಮೇಲೆ ಅವ್ರಿಗೆ ಊಟ ವಸತಿ ಎಲ್ಲ ಅವ್ರ ಪಾಡಿಗೆ ಅವ್ರು ಮಾಡ್ಕೊಂಡು ಬಂದಿರು. ನಿಮ್ದು ಜವಾಬ್ದಾರಿಗಳು ಏನಿರ್ತದೆ ಮೇಸ್ತ್ರಿದ್ದು ಹೇಳಿ?
2: ನಮ್ದು ಇದೆ ಸರ್, ನಮ್ಮ ಮೇಸ್ತ್ರಿ ಅಂದ್ರೆ ವರ್ಕಿಂಗ್ ಎಲ್ಲ ಇರ್ತದೆ.

0: ಅವರು ಹೇಳ್ತಾರೆ ಇದನ್ನೆಲ್ಲ ಮುಗಿಸ್ಬೇಕಂತ ಹೇಳಿದ್ರೆ ನಾವು ಬೆಳಗ್ಗೆ 9 ಗಂಟೆ ಬಂದು ಸಾಯಂಕಾಲ 6 ಗಂಟೆ ಅಂದ್ರೆ ಎಲ್ಲ ಮುಗಿಸ್ಬೇಕು.
1: ಹೌದಾ? ಅಂದ್ರೆ ಮಟೀರಿಯಲ್ಸ್ ಅವೆಲ್ಲ ಇರಬೇಕು, ಎಷ್ಟು ಬೇಕು ಏನು ಅಂತ ಹೇಳಿ ನೀವು ಯಾರಿಗೆ ಹೇಳ್ಬೇಕು? ಮಾಲಕರಿಗೆ ಹೇಳ್ಬೇಕು, ಇಂಜಿನಿಯರ್ ಹೇಳ್ಬೇಕು?
0: ನಮ್ಮ ಮಾಲಕರು ಇರ್ತಾರೆ ಬೇರೆ, ಅವರು ಇಂಜಿನಿಯರ್ಗೆ ಅವ್ರು ಹೇಳ್ತಾರೆ.
1: ಈಗ ಒಂದು ಬಿಲ್ಡಿಂಗ್ ಅಂತ ಪ್ಲಾನ್ ಆಗುತ್ತಲ್ಲ, ಹಾಗೆ ನಿಮ್ಗೆ ಹೇಳ್ಬಿಡ್ತಾರೆ ನೋಡಪ್ಪ ಈ ಕಟ್ಟಿಸ್ಕೊಡ್ಬೇಕು ಅಂದ್ರೆ ನೀವು ಮಾಡಿಸ್ತೀರಾ? ಕಟ್ಟಿಸ್ಕೊಟ್ಬಿಡ್ತೀರಾ? ಇಂಜಿನಿಯರ್ ಬೇಡ, ಇರ್ಲಿ ಇಲ್ಲೇನೆ
0: ಇಲ್ಲೇನೆ ಮಿಸ್ಟರ್ ಮಾಡ್ಬೋದು.
1: ಒಂದು ಕಟ್ಟಡದ ಪ್ಲಾನ್ ಇದ್ಬಿಟ್ರೆ ಮಾಡ್ಬಿಡ್ತೀವಿ,
0: ಮಾಡು ಡ್ರಾಯಿಂಗ್ ತಮ್ಮ ಮಾಡ್ಬೋದು.
1: ಈ ತರ ಎಷ್ಟು ಕಟ್ಟಡ ಕಟ್ಟಿದಿರಿ ನೀವು?
0: ಒಂದು 4-5 ಬಿಲ್ಡಿಂಗ್ ಕಟ್ಟಿದ್ರೆ.
1: ನಿಮ್ಗೆ ಅನುಭವ ಆಗಿದೆ ಈಗ? ಫುಲ್
0: ಅನುಭವ ಆಗಿದೆ.
1: ಹೇಗೆ ಈಗ ಬೆಂಗಳೂರಲ್ಲೇ ಜೀವನ ಕಂಟಿನ್ಯೂ? ಹಿಂಗೆ ಅವಕಾಶ
0: ಇಲ್ಲ ಸರ್, ಜಾಸ್ತಿ ಏನಿಲ್ಲ, ಜಾಸ್ತಿ ಊರಲ್ಲೇ ಇರೋದು. ಹಂಗ ಊರಲ್ಲಿ ಜಾಸ್ತಿ ಮಳೆ ಇಲ್ಲ ಅಂದ್ರೆ ಇಲ್ಲಿ ಇಲ್ಲಿ ಬೆಂಗಳೂರಲ್ಲಿ ಬಂದು
1: ಆ ಕಡೆ ಕೆಲವು ಕೆಲಸ ಇರ್ತದೆ.
0: ಹೌದು, ಜಮೀನಲ್ಲಿ ಇರ್ತದೆ,
1: ಹೊಲದ ಕೆಲಸ ಇರ್ತದೆ, ಬಿತ್ತಿಗೆ ಮಾಡ್ಬೇಕು, ಕಟಾವ್ ಮಾಡ್ಬೇಕು, ಕಳೆ ತೆಗೆಯೋ ಕೆಲಸ ಮಾಡಿಸ್ಬೇಕಾಗತ್ತೆ. ಅವೆಲ್ಲ ಯಾರು ನೋಡ್ಕೋತಾರೆ?
0: ಇಲ್ಲೇ ನಮ್ಮಪ್ಪ ಅಮ್ಮ ಅವರೆಲ್ಲ ನೋಡಿದ್ರೆ.
1: ಅಂದ್ರೆ ಅರ್ಜೆಂಟ್ ದೊಡ್ಡ ದೊಡ್ಡ ಕೆಲಸ ಇದ್ದಾಗ ಅಲ್ಲಿ ಇರ್ತೀರಿ ನೀವು? ಅಲ್ಲಿ ಕೆಲಸ ಕಮ್ಮಿ ಆದಾಗ ಈ ಕಡೆ ಬರ್ತೀರಿ?
0: ಈ ಕಡೆ ಬರ್ತೀರಿ.
1: ಈಗ ಎಷ್ಟೋ ಸಲ ನಮ್ಮ ಊರ್ ಕಡೆನೂ ಕೆಲಸ ಬಹಳ ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ, ನಾವು ಇಲ್ಲಿರ್ತೀವಿ, ಇಲ್ಲಿದ್ದಾಗ ಅಯ್ಯೋ ಅಲ್ಲಿ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂತ ಅನ್ಸುತ್ತೆ, ಯಾರೋ ಕೆಲವು ಸಾವು ನೋವುಗಳಾಗ್ತವೆ, ಏನ್ ಮಾಡ್ತೀರಾ
0: ಸರ್? ಅಂತ ಟೈಮ್ ಬಂತಪ್ಪ ಹೋಗ್ಬೇಕಾಗತ್ತೆ, ಇಲ್ಲಂತಪ್ಪ ಅವರೇ ಮಾಡ್ಕೊತಾರೆ.
1: ಅನಿವಾರ್ಯ, ದುಡಿಮೆನೆ ಮುಖ್ಯ ಅಂತಕೊಂಡು ಇಲ್ಲಿದ್ ಬಿಡ್ತೀರಿ. ಆಯ್ತು, ಒಳ್ಳೇದು, ನಮಸ್ಕಾರ. ಬೇರೆ ಬೇರೆ ತಮ್ಮದೇ ಆದಂತಹ ವಿಶಿಷ್ಟ ರೀತಿಯಲ್ಲಿ ಕೆಲಸ ಮಾಡೋರು ಇರ್ತಾರೆ. ಒಂದು ಕಟ್ಟಡ ಅಂತಂದ್ರೆ ಒಬ್ರು ಸಿಮೆಂಟ್ ತರ್ತಾರೆ, ಒಬ್ರು ಕಲ್ಲು ಹೊರ್ತಾರೆ, ಇನ್ನು ಕೆಳಗಿಂದ ಸಾಮಾನುಗಳನ್ನು ಹೊರತಿರ್ತಾರೆ ಕೆಲವರು. ಅಂದ್ರೆ ವೈಶಿಷ್ಟ್ಯತೆ ಅನುಸಾರವಾಗಿ ಯಾರ್ಯಾರು ಎಷ್ಟು ಪ್ರಮಾಣದಲ್ಲಿ ಕೆಲಸ ಮಾಡಬಹುದು ಅಂತ ಮಾಡ್ತಾರೆ ನಿಜ, ಆದ್ರೆ ಅವ್ರಿಗೆ ಎಲ್ಲಾ ಕೆಲಸ ಗೊತ್ತಿರ್ತದೆ. ಇಲ್ಲಿ ಇನ್ನೊಬ್ರು ಇದಾರೆ, ನಮಸ್ಕಾರ.
2: ನಮಸ್ಕಾರ.
1: ನಿಮ್ಮ ಹೆಸರು?
2: ಬಸವ.
1: ನಿಮ್ಗೆ ಎಷ್ಟು ವಯಸ್ಸು?
2: ನನಗೆ 23 ಸರ್.
1: 23. 23 ಅಂದ್ರೆ ಪದವಿ ಓದಿ ಮುಗಿಸಿರ್ಬೇಕಿತ್ತು. ನೀವು ಏನು ಓದಿದಿರಿ?
2: ನಾವು ಓದಿಲ್ಲ ಸರ್.
1: ಓದಿಲ್ಲ?
2: ಇಲ್ಲ ಸರ್.
1: ಯಾಕೆ ಓದ್ಲಿಲ್ಲ?
2: ಮನೆಯಲ್ಲಿ ಸ್ವಲ್ಪ ಕಷ್ಟ ಇದ್ದೆ ಸರ್.
1: ಹೌದಾ?
2: ಅದಕ್ಕೆ ಓದ್ ಸರ್ ಯಾರಿಲ್ಲ, ಅದ್ರ ಸಲುವಾಗಿ ಇದೇ ಕೆಲಸ.
1: ಅಂದ್ರೆ ದುಡಿಮೆ ಶುರು ಆಯ್ತು, ಜೀವನದಲ್ಲಿ ದುಡಿದ್ರೆ ಒಂದಿಷ್ಟು ದುಡ್ಡು ಗಳಿಸಬಹುದು ಅಂತ ಹೇಳಿ ಗೊತ್ತಾಯ್ತು. ಮನೆಯಲ್ಲಿ ಕೂಡ ಅಪ್ಪ ಅಮ್ಮ ಸುಮ್ಮನೆ ಇದ್ಬಿಟ್ರು, ಮಗ ದುಡಿತಾ ಇದ್ದಾನೆ ಬಿಡುವ ಇರ್ಲಿ ಅಂತ ಬಿಟ್ಬಿಟ್ರು.
2: ನಮಗೆ ಅಪ್ಪ ಅಮ್ಮ ಇಲ್ಲ.
1: ಹೌದಾ? ಓಹೋ.
2: ಅಪ್ಪ ಅಮ್ಮ ಇಲ್ಲ, ಹಿಂದ ಮುಂದೆ ಯಾರಿಲ್ಲ ನಮಗೆ.
1: ಹೌದಾ?
2: ಅದಕ್ಕೆ ಒಬ್ಬನೇ ದುಡ್ದು ಒಬ್ಬನೇ ಮದುವೆ ಮಾಡ್ಕೋಬೇಕು
1: ಅಂತ. ಪರವಾಗಿಲ್ಲ, ಆ ಒಂದು ಒಳ್ಳೆ ಆಸೆ ಇಟ್ಕೊಂಡಿದ್ದೀರಿ. ಪ್ರತಿಯೊಬ್ಬರು ಕೂಡ ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ಅನ್ನೋದಕ್ಕೆ ನೀವು ಒಂದು ಒಳ್ಳೆ ಉದಾಹರಣೆ. ಅಪ್ಪ ಅಮ್ಮ ಇಲ್ಲಂದ್ರು ಕೂಡ ಆ ನೋವಿನಲ್ಲೂ ಕೂಡ ನೀವು ದುಡಿಬೇಕು ಅನ್ನೋ ಒಂದು ವಿಚಾರವನ್ನೇ ತಲೆಯಲ್ಲಿ ಇಟ್ಕೊಂಡು ಸತತವಾಗಿ ದುಡಿತಾ ಇದ್ರಿ. ಬಹಳ ಹೆಮ್ಮೆ ಪಡಬೇಕಾಗಿರೋದು, ಬಹಳ ಇನ್ನೊಬ್ಬರಿಗೆ ಮಾದರಿ ಅಂತ ಅನ್ಬೇಕು ನೀವು. ರಿಯಲಿ ಬಹಳ ಖುಷಿ ಆಗುತ್ತೆ. ಏನೇನು ಮಾಡ್ತೀರಿ ಕೆಲಸ ಇಲ್ಲಿ?
2: ಬ್ಲಾಕ್ ಎತ್ತದು, ಸಿಮೆಂಟ್ ಕೊಡೋದು, ಆಮೇಲೆ ಮೇಲೆ ಸಿಮೆಂಟ್ ಎಲ್ಲ ಅಂದ್ರೆ ಸಿಮೆಂಟ್ ಅದೇನದು, ಆಮೇಲೆ ಜಲ್ಲಿ ಜಸ್ಟ್ ಎಲ್ಲ ಎತ್ತಿಂಬಿಟ್ಟು ಫುಲ್ ಕಷ್ಟ ಇದೆ ಸರ್ ಕೆಲಸ.
1: ಕೆಲಸ ಫುಲ್ ಅಲ್ಲ, ತುಂಬಾ ಈಗ ಆಯಾಸ ಆಗ್ಬಿಡುತ್ತೆ. ಬಹಳ ರಾತ್ರಿ ನಿದ್ದೆ ಚೆನ್ನಾಗಿ ಬರ್ತಾ?
2: ರಾತ್ರಿ ಏನ್ ನಿದ್ದೆ ಬರಲ್ಲ, ಫುಲ್ ಮೈಕೈ ನೋವು.
1: ಮೈಕೈ ನೋವು? ಅಂದ್ರೆ ಈಗ ಜಾಸ್ತಿ ಕೆಲಸ ಮಾಡಿದಾಗ ಒಳ್ಳೆ ನಿದ್ದೆ ಬರುತ್ತೆ ಅಂತಾರಲ್ಲ?
2: ಅದು ಬರಲ್ಲ ಸರ್, ಯಾವಾಗ ನಿದ್ದೆ ಬರಲ್ಲ. ನಮ್ ಕಷ್ಟ ನಮಗ್ ಗೊತ್ತು ಸರ್ ಕೆಲಸ ಮಾಡೋದು.
1: ಸುಮ್ಮನೆ ನೋಡಿ ಹೇಳೋದು ಎಲ್ಲರ, ಏ ಕಷ್ಟಪಟ್ಟು ದುಡಿಬೇಕು ಚೆನ್ನಾಗಿ ನಿದ್ದೆ ಬರುತ್ತೆ ಅಂತ ಹೇಳ್ತಾರೆ. ಆದ್ರೆ ದುಡ್ದಾಗ ಮೈ ತುಂಬಾ ನೋಯ್ತದೆ, ಆದ್ರೆ ರಾತ್ರಿ ನಿದ್ದೆ ಬರಲ್ಲ. ಅಂದ್ರೆ ಅದೂ ಇದೆ, ಏನೋ ಬಂದ್ರೆ ಬರ್ಬೋದು ನಿದ್ದೆ, ಆದ್ರೆ ಹೇಳಕ್ಕಾಗಲ್ಲ. ಆಮೇಲೆ ಮನೆ ಸಮಸ್ಯೆಗಳು ಇರ್ತವೆ, ಮುಂದಿನ ಹೇಗಪ್ಪ ನನ್ನ ಭವಿಷ್ಯದ ಬಗ್ಗೆ ನಾನು ಹೆಂಗೆ ಏನೇನು ಯೋಚನೆ ಮಾಡೋ ಅವೆಲ್ಲ ಬರ್ತಾವಲ್ಲ. ಓದ್ಲಿಲ್ಲ ಅಂತ ಅನ್ಸಿಲ್ವಾ ನಿಮ್ಗೆ?
2: ಇಲ್ಲ, ಓದ್ಬೇಕಂಬದಿತ್ತು, ಮನೆಯಲ್ಲಿ ಯಾರು ಓದ್ಸರಿಲ್ಲ, ಅದಕ್ಕೆ ಈ ಕೆಲಸ.
1: ಒಟ್ಟಾರೆ ಇದರೊಳಗೆ ನೀವು ಸತತವಾಗಿ ಕೆಲಸ ಮಾಡ್ತೀರಿ. ಆಮೇಲೆ ಈಗ ಯಂತ್ರಗಳು ಜಾಸ್ತಿ ಬಳಸ್ತೀರಿ, ಮೊದಲೆಲ್ಲ ಎತ್ಕೊಂಡು ಬರಬೇಕಿತ್ತು, ಈಗೆಲ್ಲ ಕೆಲವು ಮಷಿನ್ಸ್ ಏನೋ ಟ್ರೈನ್ಗಳ ಮೂಲಕವಾಗಿ ಎತ್ತಿರಿ.
2: ಅವಾಗ ಏನ್ ಮಿಷನ್ ಇಲ್ಲ, ಏನಿಲ್ಲ, 5 ಫ್ಲೋರ್ಗೆ 6 ಫ್ಲೋರ್ಗೆ ಕೆಳಗಡೆಯಿಂದ ಜಸ್ಟ್ ಜಲ್ಲಿ ಓರಿ ಸಿಮೆಂಟ್ ಓರಿ ಕಲಸ್ಬಿಟ್ಟು ಈ ಮಿಷನ್ ಬಂದಿದೆ. ಸ್ವಲ್ಪ ಈಜಿ
1: ಅಲ್ವಾ? ಈಜಿ ಅಲ್ವಾ? ಸ್ವಲ್ಪ ಜನ ಒಂದಿಷ್ಟು ಕೆಲಸ ಮಾಡ್ಕೋಬಹುದು, ಸ್ವಲ್ಪ ಕಡಿಮೆ ಇದ್ರೂ ಪರವಾಗಿಲ್ಲ, ಕೆಲಸವನ್ನ ಸಾಗಿಸಬಹುದು. ಒಳ್ಳೇದು, ನಿಮ್ಗೆ ಒಳ್ಳೇದಾಗ್ಲಿ, ಒಳ್ಳೆ ಜೀವನ ಸಂಗಾತಿ ಸಿಗ್ಲಿ, ಮದುವೆ ಆಗ್ಲಿ. ಇಬ್ರು ದುಡಿತೀರಾ ಆಮೇಲೆ?
2: ಇಬ್ರು ದುಡಿತೀವಿ.
1: ಆಮೇಲೆ ಮುಂದೆ ಅವರು ಕೂಡ ದುಡಿಲೇಬೇಕು. ಮುಂದೆ
2: ದುಡಿತಾರೆ, ಏನ್ ಮಾಡ್ತಾರ ಗೊತ್ತಿಲ್ಲ ಸರ್.
1: ಅವರಿಗೆ ಚೆನ್ನಾಗಿ ನೋಡ್ಕೊಳ್ಳಿ.
2: ಆದ್ರೆ ನಮ್ಗೆ ಬಿಡುಗಾಡಿಲ್ಲ,
1: ಬಿಡುಗಾಡಿಲ್ಲ, ದುಡಿಲೇಬೇಕು. ಗಂಡಸು ಅಂತನವನು ಯಾವತ್ತು ಪುರುಷ ಯಾವತ್ತು ಹೊರಗಡೆ ದುಡಿತಾ ಇರ್ತಾನೆ. ಮನೆ ಕೆಲಸವನ್ನು ನೋಡ್ಕೊಂಡು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ ಸಾಕು ಅಲ್ವಾ?
2: ಅಷ್ಟೇ ಸರ್.
1: ಆಯ್ತು, ಥ್ಯಾಂಕ್ ಯು
2: ಸರ್.
1: ಈಗ ಕೆಲಸ ಅಂತ ಅನ್ನೋದು ನಾವು ಇದೀಗ ಮಾತಾಡ್ತಿದ್ದಂಗೆ ಅನೇಕ ಯಂತ್ರಗಳನ್ನ ಕ್ರೇನ್ಗಳನ್ನ ಬಳಸ್ತಾರೆ ಇಲ್ಲಿ. ಆದರೆ ಒಂದು ಉಸ್ತುವಾರಿ ನೋಡಿಕೊಂಡು ಇಲ್ಲಿ ವಸ್ತುಗಳನ್ನ ಮೇಲೆ ಸಾಗಿಸೋ ಕೆಲಸ ಮಾಡ್ತಾ ಇದ್ದಾರೆ ಒಬ್ರು. ನಮಸ್ಕಾರ, ನಿಮ್ಮ ಹೆಸರೇನು?
3: ಕುಮಾರ್.
1: ಕುಮಾರ್, ಕುಮಾರ್ ಅವರೇ, ಈಗ ಈ ಒಂದು ಕಟ್ಟಡ ಕಟ್ಟುವಾಗ ನಿಮ್ಮ ಜವಾಬ್ದಾರಿಗಳು ಏನೇನು, ಏನೇನು ಕೆಲಸ ಮಾಡ್ತೀರಾ?
3: ಸಿಮೆಂಟ್ ಕೊಡೋದು, ಮಾಲ್ ಕಲಿಸ್ಕೊಡೋದು, ತಳಗಲಿದ್ದ ಮೆಟ್ರೋಲ್ ಮೇಲೆ ಕಳಿಸೋದು, ಆಮೇಲೆ ಮೆಟ್ರೋ ತಳಗಿಸ.
1: ಈಗ ಒಂದು ಕ್ರೇನ್ ಇಟ್ಟಿದ್ದೀರಲ್ಲ, ಫಿಕ್ಸ್ ಆಗಿದೆ, ಅದನ್ನ ಆಪರೇಟ್ ಮಾಡೋರು ಯಾರು?

0: ನಾವೇ ಸರ್.
1: ನಿಮ್ಗೆ ಗೊತ್ತು ಎಲ್ಲಿ ಬಟನ್ ಹಾಕಿದ್ರೆ ಏನಾಗತ್ತೆ ಮತ್ತೆ ಎಷ್ಟು ಪ್ರಮಾಣದಲ್ಲಿ ಮೇಲೆ ತಗೋಬೇಕು ಗೊತ್ತು
0: ಸರ್.
1: ಈಗ ಅದನ್ನ ಆಪರೇಟ್ ಮಾಡೋದು ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಸಾಮಾನ್ಯ ಬೇರೆ ಕೆಲಸದವರು ಮಾಡ್ಬೋದಾ
0: ಅಂದ್ರೆ ತಿಳ್ಕೊಬೇಕು ಸರ್, ಮಿಷನ್ ಮಾಹಿತಿ ತಿಳ್ಕೊಂಡ್ರೆ ಗೊತ್ತಾಗ್ತದೆ
1: ಅಷ್ಟೇ. ನೀವೇನು ಓದಿದ್ದೀರಾ
0: ಸರ್? ನಾನು 7ನೇ ಕ್ಲಾಸ್.
1: ಓ, ಒಟ್ಟಾರೆ ಈಗ ನಿಮ್ಮ ಟೋಟಲಿ ಈ ಕಟ್ಟಡದಲ್ಲಿ ಕೆಲಸ ಮಾಡೋರು ಹೆಚ್ಚು ಕಡಿಮೆ ಸ್ವಲ್ಪ ಕಡಿಮೆ ಓದ್ದವರೇ ಇದ್ದೀರಾ? ಜಾಸ್ತಿ ಓದಿದ್ರೆ ಇಲ್ಲಿ ಇರಲ್ಲ ಅಂತೀರಾ? ಈಗ ಜಾಸ್ತಿ ಓದ್ದವ್ರಿಗೂ ಕೆಲಸ ಕೆಲಸ ಸಿಗಲ್ಲ ಬೇರೆ ಕಡೆ, ಅವರು ಕೂಡ ಕೆಲಸ ಮಾಡ್ಬೇಕಂತ ಅನ್ಸುತ್ತೆ. ಅವ್ರು ಅಂತವ್ರು ಏನಾರ ಮಾಡ್ತಿರ್ತೀರಾ ಅಥವಾ ಬೇರೆ ಬಿಲ್ಡಿಂಗ್ ನಲ್ಲಿ ಚೆನ್ನಾಗಿ ಜಾಸ್ತಿ ಓದ್ದವ್ರು ಕೂಡ ಕೆಲಸ ಮಾಡ್ತಾ ಇದಾರೆ ಅಂತ ಅನ್ಸುತ್ತ ನಿಮ್ಗೆ? ಗೊತ್ತಿಲ್ಲ ನಿಮ್ಗೆ. ಈಗ ಬಿ ಎ ಓದ್ದವರು ಕೂಡ ನಿಮ್ ಜೊತೆ ಎಲ್ಲಾರ ಕೆಲಸ ಮಾಡಕ್ ಬಂದಿದ್ದಾರಾ ಯಾರಾದ್ರು?
0: ಇಲ್ಲ ಇಲ್ಲ ಸರ್.
1: ಊರಲ್ಲಿ ಹೆಂಗೆ?
0: ಊರಲ್ಲಿದ್ರೆ ಜಮೀನ್ ಕೆಲಸ.
1: ಅಲ್ಲಿ ಓದ್ದವ್ರು ಕೆಲಸಕ್ಕೆ ಬರ್ತಾರಾ?
0: ಇಲ್ಲ ಸರ್.
1: ಒಟ್ಟು ಓದ್ದವ್ರು ಕೆಲಸಕ್ಕೆ ಬರಲ್ಲ, ಕೂತ್ಕೊಂಡೇ ಇರ್ಬೇಕು ಮನೆಯಲ್ಲಿ ಅಂತ. ಅಲ್ಲಿ ಕೂತ್ಕೊಂಡ್ಬಿಟ್ರೆ ಅವರಿಗೆ ದುಡ್ಡು ಹಾಕೋರು ಯಾರು ಮತ್ತೆ? ಅಂದ್ರೆ ಅಲ್ಲ ಹೇಳಿದೆ ಸುಮ್ಮನೆ, ಅಪ್ಪ ಅಮ್ಮ ಅವರ ಗಳಿಕೆನಲ್ಲಿನೇ ಕೂತ್ಕೊಂಡು ತಿನ್ಬೇಕು ಅಂದ್ರೆ ಜೀವನ ನಡೆಯಲ್ಲ.
0: ಇಲ್ಲ ಸರ್.
1: ನೀವು ಸತತವಾಗಿ ದುಡಿತಾ ಇದ್ದೀರಿ, ಹಾಗಾಗಿ ದುಡಿಮೆ ದುಡ್ಡಿನ ತಾಯಿ ಅನ್ನೋ ನಿಮ್ಗೆ ಗೊತ್ತು. ಊರ್ ಕಡೆ ಏನೇನಿದೆ ಕೆಲಸ ನಿಮ್ದು?
0: ಜಮೀನು ಸರ್.
1: ಎಷ್ಟು ಎಕರೆ ಇದೆ?
0: 3 ಎಕರೆ ಇದೆ ಸರ್.
1: ಸೊ ಅದನ್ನ ಮಾಡ್ಸೋರು ಯಾರು?
0: ಅಲ್ಲಿ ಅಪ್ಪ ಅಮ್ಮ ಇಬ್ರು ತಮ್ಮಾರಿದ್ದಾರೆ, ಮಾಡ್ತಾರೆ ಸರ್.
1: ಮಾಡ್ತಾರೆ. ಈಗ ನಿಮಗೆ ಇಲ್ಲಿ ಇರಲಿಕ್ಕೆ ವ್ಯವಸ್ಥೆ?
0: ರೂಮ್ ಇದೆ ಸರ್.
1: ಇದೆಯಾ
0: ಸರ್?
1: ಅಂದ್ರೆ ಕಟ್ಟಡ ಮಾಲೀಕರೇ ವ್ಯವಸ್ಥೆ ಮಾಡಿರ್ತಾರೋ ಅಥವಾ ಹೆಂಗೆ?
0: ಅವರೇ ವ್ಯವಸ್ಥೆ, ರೂಮ್ ಗಿಮ್ ಎಲ್ಲ ಅವ್ರದ್ದೇ
1: ಮಾಡಿರ್ತಾರ
0: ಸರ್.
1: ಈಗ ನಿಮ್ ಮಕ್ಕಳು ಸಣ್ಣ ಸಣ್ಣ ಇರ್ತಾರೆ ಅಂತ ಕಾಣ, ನೀವಂತಲ್ಲ ನಿಮ್ ನೀವಾಗ್ಲಿ ಯಾರಾಗ್ಲಿ ಅವ್ರಿಗೆ ಒಂದಿಷ್ಟು ಏನೋ ಸ್ಕೂಲಿಗೆ ಹೋಗ್ಬೇಕಾಗತ್ತೆ, ಅವರಿಗೆ ಏನೋ ಒಂದು ಆರೋಗ್ಯದ ಸಮಸ್ಯೆ ಬರುತ್ತೆ, ಅವಾಗೆಲ್ಲ ಯಾರು ನೋಡ್ಕೊಳ್ತಾರ ಅವನ್ನೆಲ್ಲ?
0: ಇಲ್ಲಿದ್ರೆ ಇಲ್ಲೇ ನಾವು ನೋಡ್ಕೊಂತೀವಿ, ಇಲ್ಲಾಂದ್ರೆ ಊರಲ್ಲಿ ಅಪ್ಪ ಅಮ್ಮ ಇರ್ತಾರೆ.
1: ಸೊ ಮಕ್ಕಳನ್ನು ಸಾಮಾನ್ಯವಾಗಿ ಊರಲ್ಲಿ ಬಿಟ್ಟು ಬಂದಿರ್ತೀವಿ, ಸ್ವಲ್ಪ ಶಾಲೆಗೆಲ್ಲ ಹೋಗ್ತಿದ್ರೆ ಶಾಲೆಗೆ ಹೋಗ್ಲಿ ಅಂತ ಬಿಟ್ಬಿಡ್ತೀವಿ. ತೀರಾ ಸಣ್ಣ ಇದ್ರೆ
0: ಸಮುದ್ರ ಅಲ್ಲೇ ಇರ್ತಾರೆ,
1: ಅಲ್ಲೇ ಇರ್ತಾರೆ. ಈ ಗಂಡ ಹೆಂಡತಿ ಜೊತೆಗೆ ಇಲ್ಲಿ ಬಂದಿರ್ತಾರೆ, ಸಂಸಾರ ಮಾಡ್ಕೊಂಡ್ ಬಂದಿರ್ತಾರೆ, ನಿಮ್ಗೆಲ್ಲ ಅಡುಗೆ ಊಟ ಎಲ್ಲ ಅಡುಗೆ ಮಾಡ್ಬೇಕಲ್ಲ, ಯಾರು ಮಾಡ್ತಾರೆ?
0: ಈಗ ನಾವೇ ಮಾಡ್ಕೊಂತೀವಿ ಸರ್, ಈಗ ನಾವೇ ಬ್ಯಾಚುಲರ್ ಇದೀವಿ, ನಾವೇ ಮಾಡ್ತೀವಿ. ಮತ್ತೆ
1: ಹಾಗೆ ಈಗ ಮದುವೆ ಮತ್ತೆ ಮುಂದೆ
0: ಮುಂದೆ ಈಗ ಊರಲ್ಲಿ ಮನೆ ಕಟ್ಟಿಸ್ತಿದ್ವಿ, ಮನೆ ಮುಗಿದ್ರೆ ಮತ್ತೆ ಮದುವೆ ಮಾಡ್ತೀವಿ ಸರ್.
1: ನೋಡಿ, ಒಂದು ದುಡಿಮೆ ಮಾಡ್ಬೇಕು, ಒಂದು ಮನೆ ಮಾಡ್ಬೇಕು, ಆಮೇಲೆ ಮಡದಿ ಮನೆಗೆ ಬರ್ಬೇಕು. ಒಳ್ಳೇದು, ತುಂಬ ಸಂತೋಷ. ನಿಮ್ಮ ಎಲ್ಲರ ಜೀವನ ನೋಡಿ, ಕಷ್ಟದ ಜೀವನದಲ್ಲಿ ಕೂಡ ಸಾಕಷ್ಟು ಸವಾಲುಗಳಿವೆ, ಅನೇಕ ಸಮಸ್ಯೆಗಳಿವೆ. ಆ ಸಮಸ್ಯೆ ಪರಿಹಾರ ಮಾಡೋಕ್ಕೆ ನೀವು ದುಡಿತಾ ಇರ್ತೀರಿ, ಸಾಲ ಮಾಡಿರ್ತೀರಾ, ಅದು ಕೂಡ ತೀರ್ಬೇಕು ಅನಿವಾರ್ಯವಾಗಿ. ದುಡಿಮೆ ಅಂತ ಅನ್ನೋದು ಒಂದು ನಾಲೆಜ್ ಇದ್ದಂಗೆ. ದೊಡ್ಡ ದೊಡ್ಡ ಒಳ್ಳೊಳ್ಳೆ ಕಟ್ಟಡಗಳನ್ನು ಕಟ್ಟಿದ್ದೀವಿ ನಾವು ಅಂತಿರುತ್ತೆ. ನೀವು ಕಟ್ಟುವವರು ನೀವು ಅಲ್ವಾ? ಈ ಕೆಡುವವರು ನೋಡಿದಾಗ ಕಟ್ಟುವವರು ಬಹಳ ದೊಡ್ಡ ವ್ಯಕ್ತಿಗಳು. ಒಳ್ಳೇದು, ನಮಸ್ಕಾರ.
2: ಇದುವರೆಗೆ

ಕಾರ್ಮಿಕರಿಗಾಗಿ ಕಾರ್ಯಕ್ರಮದಲ್ಲಿ ಇದುವರೆಗೆ ಕಟ್ಟಡ ಕಾರ್ಮಿಕರೊಂದಿಗೆ ಮಾತುಕತೆ ಕೇಳಿದಿರಿ. ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇ

ದೇವರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ವಿವಿಧ ಭಾರತಿ ಮುಂಬೈ ಕೇಂದ್ರದ ಕಾರ್ಯಕ್ರಮಗಳನ್ನು ಸಹ ಪ್ರಸಾರದಲ್ಲಿ ಕೇಳುತ್ತಿದ್ದೀರಿ. ಇದು ಆಕಾಶವಾಣಿ ಕಾರವಾರ ಕೇಂದ್ರ, ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ನಿಲಯದ ಸಂಜೆಯ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಜೊತೆಯಾಗಿರುವುದು ನಾನು ಗೀತಾ ಪಾಲೇಕರ್. ಈಗ ಸಮಯ 5:20. ಇದೀಗ ವಾಣಿಜ್ಯ ಪ್ರಕಟಣೆಗಳು.
1: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
3: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು

0: ಚಟುವಟಿಕೆಯಿಂದ ಇರುತ್ತದೆ. ಸೋಂಕು ಕಡಿಮೆಯಾಗುತ್ತದೆ. ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ಪ್ರತಿಯೊಬ್ಬರ ಜೀವವು

0: ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಆಕಾಶವಾಣಿ ಕಾರವಾರ ಕೇಳಿ ವಿಶೇಷ ರೂಪಕ. ಆರದಿರಲಿ ಬೆಳಕು, ಮುಳುಗದಿರಲಿ ಬದುಕು.

ಸುಂದರವಾದ ಪ್ರಕೃತಿಯ ವರದಾನ ಪಡೆದಿರುವ ನಮ್ಮ ದೇಶ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಅಪ್ರತಿಮ ಪ್ರಾಕೃತಿಕ ಸೊಬಗನ್ನು ಹೊಂದಿದೆ. ಕಂಗೊಳಿಸುವ ಹಿಮಾಲಯ ಪರ್ವತಗಳು, ಪವಿತ್ರ ನದಿಗಳು, ಮನೋರಂಜಕವಾದ ನಿತ್ಯ ಹರಿದ್ವರ್ಣ ಕಾಡುಗಳು, ಅಚ್ಚ ಹಸಿರಿನ ಹೊದಿಕೆಯಿಂದ ಕೂಡಿದ ಬೆಟ್ಟ ಗುಡ್ಡಗಳು, ಗಿರಿ ಶಿಖರಗಳು, ಕಣಿವೆಗಳು, ತುಂಬಿ ಹರಿಯುವ ಜಲಪಾತಗಳು, ಮನಸ್ಸಿಗೆ ಮುದ ನೀಡುವ ಹಸಿರು ಪೈರುಗಳಿಂದ ತುಂಬಿದ ಹೊಲ ಗದ್ದೆಗಳು, ಅದ್ಭುತ ಜೀವ ವೈವಿಧ್ಯ. ಈ ರೀತಿ ವಿಶ್ವದ ಸಮಸ್ತವನ್ನೂ ತನ್ನಲ್ಲಿ ಗರ್ಭೀಕರಿಸಿಕೊಂಡಿರುವ ಪ್ರಕೃತಿ ನಮ್ಮ ದೇಶದ ಉದ್ದಗಲಕ್ಕೂ ಹಬ್ಬಿಕೊಂಡಿದೆ.

ಭೂಮಿಯ ಎಂಟು ಮಹಾನ್ ಜೀವ ವೈವಿಧ್ಯ ಅಗ್ರತಾಣಗಳಲ್ಲಿ ಒಂದಾಗಿರುವ ಪಶ್ಚಿಮ ಘಟ್ಟ ಭಾರತದ ಹೆಮ್ಮೆಯ ಹಸಿರು ಖಜಾನೆ. ಪಶ್ಚಿಮ ಘಟ್ಟ ಎಂದಾಕ್ಷಣ ಕಣ್ಮುಂದೆ ಬರುವುದು ನಿತ್ಯ ಹರಿದ್ವರ್ಣ ಮಳೆ ಕಾಡುಗಳು, ಬೆಟ್ಟ ಗುಡ್ಡಗಳು, ತುಂಬಿ ಹರಿಯುವ ಜಲಪಾತಗಳು, ಸತತವಾಗಿ ಹರಿಯುವ ನದಿಗಳು, ವಿಶಿಷ್ಟ ಜೀವ ವೈವಿಧ್ಯಗಳು, ಶೋಲಾ ಅರಣ್ಯ ಮತ್ತು ಅಳಿವಿನಂಚಿನಲ್ಲಿರುವ ಜೀವ ಪ್ರಭೇದಗಳು, ಸಾವಿರಾರು ವನ್ಯ ಜೀವಿಗಳ ಬೀಡಾಗಿರುವ ಪಶ್ಚಿಮ ಘಟ್ಟದ ವೃಕ್ಷ ಸಂಪತ್ತು ಮತ್ತು ಅದರ ವೈವಿಧ್ಯಮಯ ಜೀವ ಸಂಕುಲವನ್ನು ಕಣ್ಣಾರೆ ಕಂಡು ಅನುಭವಿಸಬೇಕಷ್ಟೇ. ಸ್ವರ್ಗ ಎನ್ನುವ ನಮ್ಮ ಕಲ್ಪನೆಗೆ ಬಹುಶಃ ಪ್ರಕೃತಿಗಿಂತ ಶ್ರೇಷ್ಠ ಉದಾಹರಣೆ ಮತ್ತೊಂದಿಲ್ಲ. ಈ ಭೂಮಿ ಎಂಬ ಸ್ವರ್ಗದ ಒಂದು ಭಾಗವೇ ನಮ್ಮ ಪಶ್ಚಿಮ ಘಟ್ಟ.

ಗುಜರಾತಿನ ಗಡಿಯಂಚಿನಿಂದ ದಕ್ಷಿಣದ ತಮಿಳುನಾಡಿನವರೆಗೆ ಸುಮಾರು 1600 ಕಿಲೋಮೀಟರ್ ಉದ್ದಕ್ಕೂ ಹಸಿರಿನ ಹೊದಿಕೆ ಹೊದ್ದು ಮೈಚಾಚಿಕೊಂಡು ರಾರಾಜಿಸುವ ಈ ಪರ್ವತ ಶ್ರೇಣಿ ಭಾರತದ ಜೀವನಾಡಿ, ಇಡೀ ನಾಡಿನ ಬದುಕಿಗೆ ಆಧಾರ. ಪ್ರಕೃತಿಯ ಹಲವು ಘನವಾದ ರಹಸ್ಯಗಳನ್ನ ತನ್ನಲ್ಲಿ ಬಚ್ಚಿಟ್ಟುಕೊಂಡು ಪ್ರಕೃತಿ ಪ್ರಿಯರಿಗೆ ರಸದೌತಣ ಉಣಿಸುವ ಪಶ್ಚಿಮ ಘಟ್ಟ ದಕ್ಷಿಣ ಭಾರತದ ಪೊರೆವ ತೊಟ್ಟಿಲು, ನಮ್ಮ ಪರಿಸರ ವ್ಯವಸ್ಥೆಯ ಪ್ರಮುಖ ಅಂಗ. ಈ ಪರ್ವತ ಶ್ರೇಣಿಯ ಕೃಪೆಯಿಂದಲೇ ನೈಋತ್ಯ ಮಾನ್ಸೂನ್ ಎಂಬ ವರದಾನ ನಮಗೆ ಲಭಿಸಿದೆ. ಯುನೆಸ್ಕೋದಿಂದ ವಿಶ್ವ ಪರಂಪರೆಯ ತಾಣ, ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಎಂಬ ಮಾನ್ಯತೆ ಪಡೆದಿರುವ ಪಶ್ಚಿಮ ಘಟ್ಟ ಮನುಕುಲದ ಬದುಕಿಗೆ, ಉಸಿರಿಗೆ, ಆರೋಗ್ಯಕ್ಕೆ ಮತ್ತು ಹಿತಕರ ಹವಾಮಾನಕ್ಕೆ ಪ್ರಕೃತಿ ಒದಗಿಸಿದ ಅತ್ಯಮೂಲ್ಯ ಕೊಡುಗೆ.

0: ಪರಿಸರ ಕಾರ್ಯಕರ್ತ ಶಿವಾನಂದ ಕಳವೆ ಈ ಘಟ್ಟದ ಶ್ರೇಣಿ ಮಾನವ ಕುಲಕ್ಕೆ ಪ್ರಕೃತಿ ನೀಡಿದ ವರದಾನ ಎನ್ನುತ್ತಾರೆ.
1: ಈ ಘಟ್ಟದ ಸಾಲನ್ನು ನಾವು ಹೇಗೆ ವರ್ಣಿಸ್ತೀವಿ ಅಂದ್ರೆ ಯಕ್ಷಗಾನದ ಭುಜಕೀರ್ತಿ ಅಂತ ಹೇಳ್ತಾರೆ. ಎಲ್ಲ ಮುಳ್ಳು ಮುಳ್ಳುಗಳೆಲ್ಲ ಇರ್ತವೆ, ಅದೇ ತರ ಕಡಿದಾದ ಘಟ್ಟಗಳ ಸಾಲನ ನಾವು ನೋಡ್ತೀವಿ. ವಿಶೇಷ ಏನಂದ್ರೆ ಎದ್ದಿನಿಂದಂತ ಈ ಪರ್ವತಗಳ ಮೇಲೆ ನಿತ್ಯ ಹರಿದ್ವರ್ಣ ಕಾಡಿದೆ, ಅರೆ ನಿತ್ಯ ಹರಿದ್ವರ್ಣ ಕಾಡಿದೆ, ಎಲೆ ಉದುರಿಸುವಂತಹ ಕಾಡಿದೆ, ಶೋಲಾ ಅರಣ್ಯಗಳಿದಾವೆ. ಇವೆಲ್ಲವೂ ಕೂಡ ಇಲ್ಲಿನ ಜೀವಜಾಲದ ತೊಟ್ಟಿಲು ಅಂತ ನಾನು ಹೇಳ್ತೀನಿ. ಅದಕ್ಕೆ ಆಶ್ರಯವನ್ನು ಕೊಡುವಂತಹ ನೆಲೆಯಾಗಿದೆ. 600 ಮೀಟರ್ ಇಂದ 1700 ಮೀಟರ್ ಎತ್ತರದವರೆಗಿನ ಘಟ್ಟದ ಸಾಲು ವಿಶೇಷವಾಗಿರುವಂತಹದ್ದು. ನಮ್ಮ ಕರ್ನಾಟಕ ಸಂದರ್ಭದಲ್ಲಿ ಒಂದು 320 ಕಿಲೋಮೀಟರ್ ಉದ್ದದ ಕರಾವಳಿಯನ್ನು ನಾವು ನೋಡ್ತೀವಿ. ನದಿಗಳು ಸಮುದ್ರ ಸೇರುವಂತಹ ನೆಲೆಗಳಾಗಿ ಅದು ಕರಾವಳಿಯ ಪಟ್ಟಿಯಲ್ಲಿ ನಾವು ಆ ವಿಶೇಷವನ್ನು ಗಮನಿಸ್ತೀವಿ. ಆ ಪಟ್ಟಿ ಕೆಲವು ಕಡೆ 4-5 ಕಿಲೋಮೀಟರ್, ಅದು ಹಬ್ಬಬ್ಬ ಅಂದ್ರೆ ಒಂದು 30-35 ಕಿಲೋಮೀಟರ್ ಅಷ್ಟೇ ಅಗಲವಾಗಿದೆ.
0: ಕಲಾವಿದ, ಪರಿಸರ ಪ್ರೇಮಿ, ಪರಿಸರ ಹೋರಾಟಗಾರ ದಿನೇಶ್ ಹೊಳ್ಳ ಪಶ್ಚಿಮಘಟ್ಟವನ್ನ ಬಹಳ ಹತ್ತಿರದಿಂದ ನೋಡಿದವರು. ಇಲ್ಲಿನ ಕಾಡು ಜೀವ ವೈವಿಧ್ಯದ ಕುರಿತು ಅಧ್ಯಯನ ಮಾಡಿದವರು. ಈ ಅರಣ್ಯಗಳಲ್ಲಿ ಚಾರಣ ಮಾಡಿ ಅನುಭವ ಹೊಂದಿರುವ ಇವರು ಪಶ್ಚಿಮಘಟ್ಟದ ಶೋಲಾ ಅರಣ್ಯಗಳ ಮಹತ್ವದ ಬಗ್ಗೆ ಹೇಳುತ್ತಾ,
2: ಪಶ್ಚಿಮಘಟ್ಟ ಬಹಳ ಸೂಕ್ಷ್ಮ ಪ್ರದೇಶ, ಅದು ಬೆಟ್ಟದ ಮೇಲೆ ಹುಲ್ಲುಗಾವಲು ಪ್ರದೇಶ. ಆ ಬೆಟ್ಟದ ಮೇಲಿನ ಮಳೆಗಾಲದ 6 ತಿಂಗಳ ನೀರು ಆ ಕಣಿವೆಗಳಲ್ಲಿ ಕೆಳಪ್ರಪಾತಕ್ಕೆ ಬಂದು ಅಲ್ಲಿರುವ ಶೋಲಾ ಫಾರೆಸ್ಟ್ ಅಂತ ಹೇಳ್ತೇವೆ, ಆ ರೈನ್ ಫಾರೆಸ್ಟ್ ಅಲ್ಲಿ ಸ್ಟೋರೇಜ್ ಆಗಿ ಆ ಮಳೆ ನೀರು ಒಂದು ಮಳೆಗಾಲದಿಂದ ಇನ್ನೊಂದು ಮಳೆಗಾಲದವರೆಗೆ ಹಂತ ಹಂತವಾಗಿ ಹೊಳೆಗೆ ನೀರು ಸರಬರಾಜು ಮಾಡಿ ಹೊಳೆಯನ್ನು ಜೀವಂತವಾಗಿರಿಸುವಂತ ಸಾಮರ್ಥ್ಯವುಳ್ಳಂತ ಶೋಲಾ ಫಾರೆಸ್ಟ್. ನಮ್ಮ ಶರೀರದಲ್ಲಿ ಹೀಗೆ ಚರ್ಮ ಹೇಗಿದೆಯೋ ಹಾಗೆ ವೆಸ್ಟರ್ನ್ ಘಾಟ್ಸ್ಗೆ ಹುಲ್ಲುಗಾವಲು ಕೂಡ ಒಂದು ಭದ್ರತೆ, ಅದು ರಕ್ಷಣೆ. ಮಳೆ ನೀರನ್ನು ಆ ಹುಲ್ಲುಗಾವಲು ಪ್ರದೇಶಗಳು ನೀರನ್ನು ಇಳುವರಿ ಮಾಡಿಕೊಂಡು ಆ ಕಣಿವೆಗೆ ನೀರು ಸರಬರಾಜು ಮಾಡಿ ಹೊಳೆಯನ್ನು ಪರ್ಮನೆಂಟ್ ಆಗಿ ಜೀವಂತವಾಗಿರಿಸುವಂತಹ ಶೋಲಾ ಕಾಡು.
0: ಸುಮಾರು 150 ಮಿಲಿಯನ್ ವರ್ಷಗಳ ಹಿಂದೆ ಗೊಂಡ್ವಾನಾ ಮಹಾಭೂಖಂಡ ಛಿದ್ರಗೊಂಡಾಗ ಪಶ್ಚಿಮ ಘಟ್ಟಗಳ ರಚನೆ ಆಯಿತು ಎಂಬುದು ತಜ್ಞರ ಅಭಿಪ್ರಾಯ. ಸಿರಸಿಯ ಅರಣ್ಯ ಕಾಲೇಜಿನ ಪ್ರೊಫೆಸರ್ ವಾಸುದೇವ್ ಈ ಮಾತುಗಳಿಗೆ ಪುಷ್ಟಿ ನೀಡುತ್ತಾರೆ.
3: ನಮ್ಮ ದೇಶದಲ್ಲಿ ಅತ್ಯಂತ ಪುರಾತನವಾದಂತಹ ಪರ್ವತ ಶ್ರೇಣಿಗಳು ಯಾವುದು ಅಂತ ಕೇಳಿದ್ರೆ, ಹಿಮಾಲಯಕ್ಕಿಂತಲೂ ಅತ್ಯಂತ ಪುರಾತನವಾದದ್ದು ನಮ್ಮ ಪಶ್ಚಿಮ ಘಟ್ಟಗಳು. ಹಿಮಾಲಯ ಹುಟ್ಟಿದ್ದೇನೆ ನಮ್ಮ ಭರತಖಂಡ ಯುರೇಷಿಯಾ ಪ್ಲೇಟ್ಗೆ ಹೊಡೆದಾವಾಗ, ಅಂದರೆ ಜಿಯೋಲಾಜಿಕಲ್ ಟೈಮ್ ಸ್ಕೇಲ್ನಲ್ಲಿ ಇತ್ತೀಚೆಗೆ ಬಂದಂತಹ ಒಂದು ಪರ್ವತ ಶ್ರೇಣಿ. ಆದರೆ ಪಶ್ಚಿಮ ಘಟ್ಟಗಳು ಅತ್ಯಂತ ಪುರಾತನ ಕಾಲದಲ್ಲಿ, ಅಂದರೆ ಡೈನೋಸಾರ್ ಕಾಲದಿಂದಲೂ ಸಹ ಇತ್ತು ಅಂತ ಹೇಳಿ ತಜ್ಞರು ಅಭಿಪ್ರಾಯ ಪಡ್ತಾರೆ. ಈ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಜಗತ್ತಿನಲ್ಲಿ ಬೇರೆ ಕಡೆ ಎಲ್ಲೂ ಕಾಣದೇ ಇರುವಷ್ಟು ದೊಡ್ಡ ಪ್ರಮಾಣದಲ್ಲಿ ಸಸ್ಯ ಸಂಕುಲಗಳನ್ನು, ಪ್ರಾಣಿ ಸಂಕುಲಗಳನ್ನು ನಾವು ಕಾಣ್ತೇವೆ.
0: ಪಶ್ಚಿಮ ಘಟ್ಟದ ಶೇಕಡ 60% ನಮ್ಮ ಕರ್ನಾಟಕದಲ್ಲಿದೆ ಎಂಬುದು ನಮಗೆಲ್ಲ ಹೆಮ್ಮೆಯ ವಿಷಯ. ನಮ್ಮ ರಾಜ್ಯದ ಶೇಕಡ 97% ಅರಣ್ಯ ಪಶ್ಚಿಮ ಘಟ್ಟದ ಕೊಡುಗೆಯೇ. 400 ಮಿಲಿಯನ್ಗಿಂತಲೂ ಹೆಚ್ಚು ಜನರು ಜೀವನೋಪಾಯಕ್ಕೆ ಅವಲಂಬಿತವಾಗಿರುವ ಪಶ್ಚಿಮ ಘಟ್ಟದ ಸಾಲುಗಳು ಸುಮಾರು 65 ನದಿಗಳ ಉಗಮಸ್ಥಾನವೂ ಹೌದು.
1: ನಮ್ಮ ನದಿಗಳು ಹುಟ್ಟಿದಂತಹ ನೆಲ ಪಶ್ಚಿಮ ಘಟ್ಟನೆ. ಹಾಗಾಗಿ ಗುಜರಾತ್ದಿಂದ ಶುರುವಾದಂತಹ ಈ ಶ್ರೇಣಿಯಲ್ಲಿ ಎಲ್ಲ ಕಡೆ ನದಿಗಳು ಜನನ ಆಗಿದೆ. ಅದು ಕೃಷ್ಣ ಆಗಿರ್ಬೋದು, ಕಾವೇರಿ ಹುಟ್ಟಿದ್ದಾಗಿರ್ಬೋದು, ಕಾಳಿ ಜನಿಸಿದ್ದಾಗಿರ್ಬೋದು, ಅಗ್ನಾಶಿನಿ ಹುಟ್ಟಿದ್ದಾಗಿರ್ಬೋದು, ಹೀಗೆ ಎಲ್ಲ ನದಿಗಳು ಕೂಡ ಹುಟ್ಟಿದ್ದು ಪಶ್ಚಿಮ ಘಟ್ಟಗಳಲ್ಲಿ.
0: ನೀರು ಪರಿಸರ ವ್ಯವಸ್ಥೆಯ ಕೇಂದ್ರ ಬಿಂದು, ಆದ್ದರಿಂದಲೇ ನದಿಗಳು ನಮ್ಮ ಜೀವನಾಧಾರ. ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿ ಹರಿಯುವ ನದಿಗಳು ಭಾರತದ ಜಲಾನಯನ ಪ್ರದೇಶದ ಶೇಕಡ 40% ಆವರಿಸಿವೆ. ಕೇವಲ ಪಶ್ಚಿಮ ಘಟ್ಟದ ವಾಸಿಗಳಿಗೆ ಮಾತ್ರವಲ್ಲದೆ ದಕ್ಷಿಣ ಭಾರತದ ನಗರವಾಸಿಗಳ ಜೀವನಾಧಾರಕ್ಕೆ ಕೂಡ ಪಶ್ಚಿಮ ಘಟ್ಟಗಳೇ ಮೂಲ.
3: ಅನೇಕ ನದಿಗಳಿಗೆ ಉಗಮ ಸ್ಥಾನವಾಗಿರೋದು ನಮ್ಮ ಪಶ್ಚಿಮ ಘಟ್ಟ. ಒಂದು ನದಿ ಹುಟ್ಟಿದರೆ ಒಂದು ನಾಗರಿಕತೆನೇ ಅಲ್ಲಿ ಬೆಳೀತೆ ಅಂತ ತಜ್ಞರು ಹೇಳ್ತಾರೆ. ಅನೇಕ ನಾಗರಿಕತೆಗಳು ಮತ್ತು ಮಾನವನ ವಿಕಸನ ಹೊಂದಿರುವಂತಹ ತಾಣ ಅಂತ ಹೇಳಿ ನಾವು ಈ ಪಶ್ಚಿಮ ಘಟ್ಟಗಳನ್ನು ಗುರುತಿಸಬಹುದು. ನಮ್ಮ ಪಶ್ಚಿಮ ಘಟ್ಟಗಳು ಇರುವಂತಹ ಒಂದು ಆಯಕಟ್ಟಿನ ಸ್ಥಳ ಅಂದರೆ ನಮ್ಮ ತೀರದ ಗುಂಟ ಹತ್ಕೊಂಡಿರುವಂಥದ್ದು. ಹೀಗಾಗಿ ಮಳೆಯ ಮಾರುತಗಳನ್ನು ತಡೆದು ಅತಿ ಹೆಚ್ಚು ಮಳೆನ ನಾವು ತನ್ನಲ್ಲೇನೆ ಬೀಳುವಂಗೆ ಮಾಡಿ ಆ ಮೂಲಗಳು ನದಿ ಮೂಲಗಳಾಗಿ ಪರಿವರ್ತನೆಗೊಂಡು ನಾಗರಿಕತೆ ಬೆಳೀಲಿಕ್ಕೆ ಅನುಕೂಲ ಆಗ್ತದೆ.
4: ಬಡವಣ

ತನ್ನ ಅಪ್ರತಿಮ ಸೌಂದರ್ಯ, ಸಂಕೀರ್ಣ ಹಾಗೂ ಸೂಕ್ಷ್ಮ ಜೀವಜಾಲ ಮತ್ತು ಸಸ್ಯ ಸಂಪತ್ತಿನಿಂದ ತುಂಬಿದ ಪಶ್ಚಿಮ ಘಟ್ಟಗಳ ಪ್ರಾಮುಖ್ಯತೆ ಕುರಿತು ಮಾತನಾಡಿದ ಲೇಖಕ

0: ಪಶ್ಚಿಮ ಘಟ್ಟ ವಿಶ್ವದ ಅತ್ಯಂತ ಸೂಕ್ಷ್ಮ ಜೀವ ವೈವಿಧ್ಯದ ನೆಲೆಯಾಗಿದೆ. ಜಗತ್ತಿನಲ್ಲಿ ಇನ್ನೆಲ್ಲೂ ಇಲ್ಲದ ಸ್ಥಳೀಯವಾಗಿ ಹಾಗೂ ಜಾಗತಿಕವಾಗಿ ಅಳಿವಿನಂಚಿನಲ್ಲಿರುವ ಅಪರೂಪದ ಸಸ್ಯ ಮತ್ತು ವನ್ಯ ಜೀವಿಗಳಿಗೆ ಈ ಪರ್ವತ ಶ್ರೇಣಿಗಳೇ ಆಶ್ರಯ ತಾಣ ಎನ್ನುತ್ತಾರೆ ಸಿರಿಸಿಯ ಅರಣ್ಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕ ಡಾಕ್ಟರ್ ಶ್ರೀಧರ್ ಭಟ್.
1: ಇಲ್ಲಿದ್ದ ಪ್ರಾಣಿ ಸಂಕುಲ ಸಸ್ಯ ಸಂಕುಲಗಳಿಗೆ ಜಗತ್ತಿನಲ್ಲಿ ಜೀವ ವೈವಿಧ್ಯದ ಒಂದು ತಾಣ ಅಂತ ಗುರುತಿಸಲ್ಪಟ್ಟಿದೆ. ಅರಣ್ಯ ಪ್ರದೇಶ ಇಲ್ಲಿ ಒಂದ್ಮಟ್ಟಕ್ಕೆ ಚೆನ್ನಾಗಿದೆ. ಜಗತ್ತಿನ ದೊಡ್ಡ ಸಸ್ತನಿಗಳ ವನ್ಯಜೀವಿಗಳೇನಿದಾವೆ, ಆನೆ, ಹುಲಿ, ಕಾಡು ಕೋಣ ಮತ್ತು ಜಿಂಕೆಗಳು, ಕಾಡುನಾಯಿಗಳು, ಇವಕ್ಕೆಲ್ಲ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ವಾಸಸ್ಥಾನ ಇದಾಗಿದೆ.
0: ಪ್ರಕೃತಿಯಲ್ಲಿ ಎಲ್ಲವೂ ತನ್ನನ್ನು ತಾನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡು ಜೀವಿಸುತ್ತದೆ. ಪಶ್ಚಿಮಘಟ್ಟ ಪರ್ವತ ಸರಪಳಿಯಲ್ಲಿ ವಾಸವಾಗಿರುವ ವೃಕ್ಷ, ಪ್ರಾಣಿ, ಪಕ್ಷಿ, ಕೀಟಗಳು ತಮ್ಮ ಬದುಕಿಗೆ ಒಂದಕ್ಕೊಂದು ಅವಲಂಬಿತವಾಗಿರುವುದೇ ಇದಕ್ಕೆ ಉತ್ತಮ ಉದಾಹರಣೆ. ಉತ್ತರ ಕನ್ನಡ ಜಿಲ್ಲೆಯ ಕತ್ಲೆಕಾನಿನ ಅಳಿವಿನಂಚಿನಲ್ಲಿರುವ ಜಗತ್ತಿನಲ್ಲೇ ವಿಶಿಷ್ಟವೆಂದು ಪರಿಗಣಿಸಲಾದ ರಾಮಪತ್ರೆ ಜಡ್ಡಿಗಳ ಸಂರಕ್ಷಣೆಯಲ್ಲಿ ಮಹತ್ತರ ಪಾತ್ರ ವಹಿಸಿದ ಪ್ರೊಫೆಸರ್ ವಾಸುದೇವ್ ಪಶ್ಚಿಮಘಟ್ಟದ ಈ ರಾಮಪತ್ರೆಗೂ ಪರಿಸರಕ್ಕೂ ಮತ್ತು ಮಾನವನಿಗೆ ಇರುವ ನಂಟಿನ ಕುರಿತು ಸ್ವಾರಸ್ಯಕರ ವಿಷಯಗಳನ್ನು ನಮ್ಮ ಮುಂದಿಡುತ್ತಾರೆ.
2: ಈ ರಾಮಪತ್ರೆ ಜೋಗು ಅನ್ನೋದು ಗೇರ್ಸೊಪ್ಪ ಮತ್ತು ಜೋಗದ ಸುತ್ತಮುತ್ತಲ ಕಡೆ ಕಂಡು ಬರುವಂತ ಅತ್ಯಂತ ವೈಶಿಷ್ಟ್ಯಪೂರ್ಣವಾದಂತಹ ಜೀವಾವಾಸ. ಸುಮಾರು 12 ಕೋಟಿ ವರ್ಷಗಳ ಹಿಂದೆನೆ ಡೈನೋಸಾರ್ಗಳು ನಮ್ಮ ಕಾಡಿನಲ್ಲಿ ಓಡಾಡ್ತಾ ಇದ್ದವಾಗ ಇದ್ದಂತಹ ಅತ್ಯಂತ ಪುರಾತನವಾದ ತಳೆಯುಳಿಕೆ ಕಾಡುಗಳು ಅಂತ ಕರಿತೇವೆ. ಇದರ ಬಹಳ ಮುಖ್ಯವಾಗಿರುವಂತಹ ವೈಶಿಷ್ಟ್ಯ ಅಂತಂದ್ರೆ ಇಡೀ ಜಗತ್ತಿನಲ್ಲಿ ಈ ವೃಕ್ಷಗಳು ಕೇವಲ 200ಕ್ಕಿಂತಲೂ ಕಡಿಮೆ. IUCN ಪ್ರಕಾರ ಅಳಿವಿನಂಚಿನಲ್ಲಿರುವಂತಹ ಒಂದು ವೃಕ್ಷ. ಈ ವೃಕ್ಷದ ಇನ್ನೊಂದು ವಿಶೇಷತೆ ಅಂತಂದ್ರೆ ಹೆಣ್ಣು ಬೇರೆ ಮರ ಇರ್ತದೆ, ಗಂಡು ಬೇರೆ ಮರ ಇರ್ತದೆ. ಬಹಳ ಮುಖ್ಯವಾಗಿರುವಂತಹ ಪರಾಗಸ್ಪರ್ಶ ಅದು ಒಂದು ವಿಶಿಷ್ಟವಾಗಿರುವಂತಹ ಪಾತರಗಿತ್ತಿ ಮೇಲೆ ನಡೆಯುತ್ತೆ. ಅದನ್ನ ಮಲಬಾರ್ ನಿಂಫ್ ಅಂತ ಕರಿತೇವೆ. ಆ ಮಲಬಾರ್ ನಿಂಫ್ ಕೂಡ ಬಹಳ ಎಂಡೇಂಜರ್ಡ್ ಇರುವಂತಹ ಬಟರ್ಫ್ಲೈ. ಈ ಒಂದು ವೃಕ್ಷ ಬೆಳೀತಾ ಇರೋದೇ ಒಂದು ಆತಂಕಕಾರಿಯಾಗಿ ಇರುವಂತಹ ಒಂದು ಸನ್ನಿವೇಶದಲ್ಲಿ ಅದು ಪರಾಗಸ್ಪರ್ಶಕ್ಕಾಗಿ ಅವಲಂಬಿಸಿರೋದು ಒಂದು ಕೀಟದ ಮೇಲೆ. ಆ ಕೀಟ ಕೂಡ ಒಂದು ವಿನಾಶದ ಅಂಚಿನಲ್ಲಿರುವಂತಹ ಪಾತರಗಿತ್ತಿ. ಇದರ ಒಂದು ಬೀಜ ಪ್ರಸಾರ ಏನಿದೆ ಅದು ಸಿಂಗಳೀಕಗಳಿಂದ, ಹಾರ್ನ್ಬಿಲ್ಗಳಿಂದ ಆಗುತ್ತೆ. ಅವುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಎರಡು ಬಹಳ ಮುಖ್ಯವಾಗಿರುವಂತಹ ಜೀವನ ಘಟಕಗಳಾದಂತಹ ಪರಾಗಸ್ಪರ್ಶ ಮತ್ತು ಬೀಜ ಪ್ರಸಾರ, ಇವು ಎರಡಕ್ಕೂ ಸಹ ಇನ್ನೊಂದು ಅಳಿವಿನಂಚಿನಲ್ಲಿರುವಂತಹ ಪ್ರಾಣಿ ಮೇಲೆ ಈ ಒಂದು ವೃಕ್ಷ ಅವಲಂಬಿತ ಆಗಿದೆ. ಹಾಗಾಗಿ ಇದು ಎಕಲಾಜಿಕಲಿ ವೆರಿ ಫ್ರೆಜೈಲ್ ಮತ್ತು ವೆರಿ ಸೆನ್ಸಿಟಿವ್ ಅಂತ ನಾವು ಹೇಳಬಹುದು. ಅದರಿಂದ ಮಾನವನಿಗೆ ಏನು ಉಪಯೋಗ ಏನಾಗುತ್ತದೆ ಅಂತ ಹೇಳಿ ಕೇಳ್ತಾರೆ. ಆದರೆ ಬಹಳ ಮುಖ್ಯವಾಗಿರೋದು ಅಂತಂದ್ರೆ ನಮ್ಮ ಜೀವನ ಇರೋದನೆ ಜೀವ ಜಲದ ಮೇಲೆ. ನಮ್ಮ ಎಲ್ಲಾ ನದಿಗಳು ವರ್ಷ ಇಡೀ ನೀರು ಹೋಗ್ಬೇಕಾದ್ರೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಅಂತಂದ್ರೆ ಒಂದು ಸ್ಪಂಜಿನಂತಹ ದೊಡ್ಡ ಕಾಡು. ಈ ಕಾಡು ನೀರನ್ನ ಹಿಡಿದಿಟ್ಟುಕೊಂಡವಾಗ ನಿಧಾನವಾಗಿ ಬೇಸಿಗೆಯಲ್ಲೂ ಸಹ ಹೊರತೆ ಮೂಲಕ ಅದು ಕೊಡ್ತಾ ಬಂದು ತೊರೆಗಳಾಗಿ ನದಿಗೆ ಸೇರಿ ಆ ನದಿಗಳು ವರ್ಷಡಿ ಬರ್ತದೆ. ನಮ್ಮ ರಾಮಪತ್ರೆ ಜಡ್ಡಿಗಳಿಗೆ ಮತ್ತು ಈ ಕತ್ಲೆಕಾನಂತಹ ಗಿಡಗಳಿಗೆ ಏನಾದರೂ ತೊಂದರೆ ಆಯಿತು ಅಂತಂದ್ರೆ ಇಡೀ ನೀರಿನ ವರತೆ ಕಡಿಮೆ ಆಗ್ತದೆ, ಪ್ರವಾಹಗಳು ಉಂಟಾಗ್ತದೆ, ಬೇಸಿಗೆಯಲ್ಲಿ ನೀರಿನ ಕೊರತೆ ಉಂಟಾಗ್ತದೆ ಮತ್ತು ನೀರಿಗೆ ಆಹಾಕಾರ ಆಗ್ತದೆ. ನಮ್ಮ ಇಡೀ ಮಾನವ ಜೀವನ ಕೂಡ ಈ ಒಂದು ಜಡ್ಡಿಗಳ ಮೇಲೆ ಮತ್ತು ಕತ್ಲೆಕಾನ್ಗಳಂತಹ ವೃಕ್ಷಗಳ ಮೇಲೆ ಆಧಾರಿತ ಆಗಿದೆ.
0: ಕಾಡು ಸಮೃದ್ಧವಾಗಿದ್ದರೆ ಅಲ್ಲಿ ವನ್ಯಜೀವಿಗಳಿಗೆ ಆಹಾರ ಮತ್ತು ರಕ್ಷಣೆ ದೊರಕುತ್ತದೆ. ವನ್ಯಜೀವಿಗಳು ಕಾಡಿನ ಆರೋಗ್ಯದ ಲಕ್ಷಣ. ಕಾಡು ಛಿದ್ರವಾದರೆ ವನ್ಯ ಪ್ರಾಣಿಗಳನ್ನು ಸಾಕುವ ಸಾಮರ್ಥ್ಯವನ್ನು ಅದು ಕಳೆದುಕೊಳ್ಳುತ್ತದೆ ಎನ್ನುತ್ತಾರೆ ಡಾಕ್ಟರ್ ಶ್ರೀಧರ್ ಭಟ್.
1: ಕಾಡು ಛಿದ್ರ ಆಗದೇನೆ ಸಂಪೂರ್ಣವಾಗಿ ಚೆನ್ನಾಗಿದ್ದಾಗ ಅಲ್ಲಿ ಪ್ರಾಣಿಗಳನ್ನ ಸಾಕುವ ಸಾಮರ್ಥ್ಯ ಆ ಕಾಡಿಗೆ ಜಾಸ್ತಿ ಇರುತ್ತೆ. ಉದಾಹರಣೆಗೆ 1,000 ಚದರ್ ಕಿಲೋಮೀಟರ್ ಪ್ರಶಸ್ತವಾದ ಕಾಡಿದ್ರೆ ಭಾರತದಂತ ಪ್ರದೇಶದಲ್ಲಿ ಅದು ಸಾಧಾರಣ 100-150 ಹುಲಿಗಳು ಕೂಡ ಅಲ್ಲಿರಬಹುದು ಅಂತಾರೆ ತಜ್ಞರು. ಅದೇ ಕಾಡು ಛಿದ್ರ ಆದ್ರೆ ಅಲ್ಲಿ ಕೇವಲ 10-15 ಹುಲಿಗಳನ್ನು ಮಾತ್ರ ಸಾಕುವಂತ ಸಾಮರ್ಥ್ಯ ಆ ಕಾಡಿಗಿರುತ್ತೆ. ಈ ರೀತಿ ಕಾಡು ಛಿದ್ರ ಆಗಿದ್ದು ಕಳೆದ ಒಂದು ಶತಮಾನದಲ್ಲಿ ಪಶ್ಚಿಮ ಘಟ್ಟದಲ್ಲಿ ಬಹಳಷ್ಟು ನಡೆಯಿತು.
0: ಕಾಡು ಪ್ರಾಣಿಗಳು ನಮಗೆ ಯಾಕೆ ಬೇಕು, ಅವುಗಳಿಂದ ಏನು ಪ್ರಯೋಜನ ಎಂಬ

0: ಪ್ರಶ್ನೆ ಹಲವರನ್ನು ಕಾಡಬಹುದು. ಬಹುಶಃ ಕಾಡಿನ ಸೂಕ್ಷ್ಮತೆಗಳನ್ನು ಅರಿತವರಿಗೆ ಇದಕ್ಕೆ ಉತ್ತರ ಸಿಗುವುದು ಕಷ್ಟವಲ್ಲ.
1: ವನ್ಯಜೀವಿಗಳು ಯಾಕೆ ಬೇಕು ಅಂದರೆ ಅವು ಆ ಪ್ರದೇಶದ, ಆ ಭೂಮಿಯ, ಆ ಕಾಡಿನ ಆರೋಗ್ಯದ ಸಂಕೇತ. ಆ ಪ್ರಾಣಿಗಳಲ್ಲಿಲ್ಲ ಅಂದರೆ ಅದೇನೋ ಆರೋಗ್ಯದಲ್ಲಿ ತೊಂದರೆ ಆಗಿದೆ ಅಂತ. ಒಂದು ಉದಾಹರಣೆ ಹೇಳೋಣ ಅಂದರೆ, ನಮ್ಮ ಬಯಲುಸೀಮಿನಲ್ಲಿ 100 ವರ್ಷದ ಹಿಂದೆ ಬೇಟೆ ಚಿರತೆ ಚೀತಾ ಅನ್ನೋದು ಇತ್ತು. ಅದನ್ನು ಸಾಧಾರಣ 60-70 ವರ್ಷದ ಹಿಂದೆ ಕಳ್ಕೊಂಡ್ವಿ. ಅದು ಕಳ್ಕೊಂಡಿದ್ದಕ್ಕೆ ಏನು ತೊಂದರೆ ಆಗಲಿಲ್ವಲ್ಲ ಅಂತ ಸಮಾಜ ಅಂದ್ಕೋಬಹುದು, ಬಟ್ ತೊಂದರೆ ಆಗಿದೆ. ಬೇಟೆ ಚಿರತೆ ಇದ್ದರೆ ಅದಕ್ಕೆ ಬೇಟೆ ಪ್ರಾಣಿಗಳು ಇದ್ದುವು ಅಂತ ಅರ್ಥ. ಬೇಟೆ ಪ್ರಾಣಿಗಳಿದ್ದರೆ ಅವಕ್ಕೆ ಸಾಕಷ್ಟು ಮೇವು, ಹುಲ್ಲು, ನೆಲದ ಸಸ್ಯಗಳು ಇದ್ದುವು ಅಂತ ಅರ್ಥ. ನೆಲದ ಸಸ್ಯಗಳು ಹಾಗಿದ್ದರೆ ನೀರನ್ನು ಇಂಗಿಸ್ತಿದ್ವು ಮತ್ತು ಆ ಪ್ರದೇಶದಲ್ಲಿ ನೀರಿನ ಪಾತಳಿ ಮೇಲಿರ್ತಿತ್ತು. ಈಗ ಬೇಟೆ ಚಿರತೆಯನ್ನು ಕಳ್ಕೊಂಡಿದ್ದೀವಿ, ಅದರ ಬೇಟೆ ಪ್ರಾಣಿಗಳೂ ಕಡಿಮೆ ಆಗಿದ್ದಾವೆ. ಅವು ಎಲ್ಲೆಲ್ಲಿ ವಾಸಸ್ಥಾನ ಅವುಗಳದಿತ್ತೋ ಅಂತ ಹುಲ್ಲುಗಾವಲುಗಳನ್ನು ಕಳ್ಕೊಂಡ್ವಿ. ಇಡೀ ಕರ್ನಾಟಕದ ಬಯಲುಸೀಮೆ ನೀರಿನ ಪಾತಳಿ ಕೆಳಗೆ ಹೋಗಿದ್ದ ಅವಾಂತರವನ್ನು ಎದುರಿಸ್ತಾ ಇದೆ.

0: ಪ್ರಕೃತಿ ನಮಗೆ ಈ ಹಸಿರು ಖಜಾನೆಯ ಅನುಗ್ರಹ ನೀಡಿರುವುದೇನೋ ಸರಿ. ವಿಪರ್ಯಾಸವೆಂಬಂತೆ ಪಶ್ಚಿಮ ಘಟ್ಟದ ಪರಿಸ್ಥಿತಿ ಈಗ ಬದಲಾಗಿದೆ. ಮಾನವನ ಹಸ್ತಕ್ಷೇಪದ ಪರಿಣಾಮ ಈ ಪರ್ವತ ಶ್ರೇಣಿ ಇಂದು ಶಿಥಿಲಗೊಂಡಿದೆ. ಕಳೆದ ಹಲವು ದಶಕಗಳಿಂದ ಈ ನಿಸರ್ಗ ಮಾಲೆ ಮಾನವನ ದಾಹಕ್ಕೆ ಬಲಿಯಾಗುತ್ತಿದೆ. ಇಲ್ಲಿನ ವನ್ಯಜೀವಿ ಮತ್ತು ಸಸ್ಯ ಪ್ರಭೇದಗಳು ಕಣ್ಮರೆಯಾಗುತ್ತಿವೆ. ಲಕ್ಷಾಂತರ ಜನರ ಜೀವನೋಪಾಯಕ್ಕೆ ನೇರವಾಗಿ ಮತ್ತು ಪರೋಕ್ಷವಾಗಿ ಆಸರೆಯಾಗಿರುವ ಪರ್ವತ ಶ್ರೇಣಿ ಹಲವಾರು ಒತ್ತಡಗಳಿಗೆ ಸಿಲುಕಿ ನಲುಗುತ್ತಿದೆ. ಶೋಲಾ ಅರಣ್ಯಗಳು ಮಾಯವಾಗುತ್ತಿವೆ. ನಗರೀಕರಣ ಮತ್ತು ಅಭಿವೃದ್ಧಿಯ ಹೆಸರಿನಲ್ಲಿ ಪ್ರಕೃತಿಯ ಅತ್ಯಮೂಲ್ಯ ಸಂಪತ್ತು ಕಣ್ಮರೆಯಾಗುತ್ತಿದೆ.
1: ಹೆಮ್ಮರಗಳು ಜರಿ ನೀರು ನಿಕ್ತಾ ಇದೆ, 5-6 ತಿಂಗಳು ಮಳೆ ಆಗ್ತಾ ಇದೆ, ನದಿ ಬತ್ತೋದೇ ಇಲ್ಲ ಅಂತ ಹೇಳುವ ನೆಲದಲ್ಲಿ ನದಿಯಂಚಿನ ಜನಕ್ಕೆ ಟ್ಯಾಂಕರ್ ಮೂಲಕ ನೀರು ಕೊಡುವಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಯಾಕೆ ಹೀಗಾಗಿದೆ ಅಂತಂದ್ರೆ, ಅರಣ್ಯ ನಾಶ ಮಾಡಿದೀವಿ ಒಂದ್ ಕಡೆ ಸರ್ಕಾರದ ಯೋಜನೆಗಳು, ಇನ್ನೊಂದು ಕಡೆ ಜನರ ಕೃಷಿಯ ಉತ್ಸಾಹಗಳು. ಇಲ್ಲಿ ಯಾವುದೇ ನೀರಾವರಿ ಯೋಜನೆಗಳಿಲ್ಲ, ಜನ ಹೊಳೆ ಹಂಚಿಗೆ ಪಂಪ್ ಹಾಕ್ತಾರೆ, ನೀರಾವರಿಗೆ ಬಳಸ್ಕೊಬಿಡ್ತಾರೆ. ಹಾಗಾಗಿ ನೀರಿನ ಬಳಕೆ ಕೂಡ ಜಾಸ್ತಿ ಆಯ್ತು, ತೋಟದ ವಿಸ್ತರಣೆ ಆಗ್ತಾ ಇದ್ದಂಗೆ ಅರಣ್ಯ ಹಿಂಸರಿಯೋಕೆ ಆರಂಭ ಆಯ್ತು. ಇದೆಲ್ಲವೂ ಕೂಡ ಜೀವ ವೈವಿಧ್ಯದ ನೆಲೆಯಲ್ಲಿ ಅನೇಕ ಆತಂಕಗಳನ್ನ ತಲ್ಲಣಗಳನ್ನ ಸೃಷ್ಟಿಸೋದಕ್ಕೆ ಕಾರಣ ಆಯ್ತು.

0: ಮನುಷ್ಯ ತನಗೆ ಅನ್ಯಾಯವಾದಾಗ ಅದರ ವಿರುದ್ಧ ಪ್ರತಿಭಟಿಸುತ್ತಾನೆ, ಹೋರಾಡುತ್ತಾನೆ. ಆದರೆ ಪಶ್ಚಿಮ ಘಟ್ಟದಲ್ಲಿ ವಾಸಿಸುವ ಮುಗ್ಧ ಮೂಕ ವನ್ಯಜೀವಿಗಳು ತಮ್ಮ ಮೇಲೆ ನಡೆಯುವ ಅನ್ಯಾಯ ಮತ್ತು ನಿರಂತರ ಶೋಷಣೆಯ ವಿರುದ್ಧ ಧ್ವನಿ ಎತ್ತಲು ಸಾಧ್ಯವಿಲ್ಲ. ಕಾಡ್ಗಿಚ್ಚು, ಕಾಡಿನ ಅತಿಕ್ರಮಣ, ಮಾನವನ ದುರಾಸೆ ಮತ್ತು ಅಭಿವೃದ್ಧಿಯ ಹೆಸರಿನಲ್ಲಿ ಈ ನಿಸರ್ಗ ಮಾಲೆಯ ಶೋಷಣೆ ಅವಿರತವಾಗಿ ನಡೆಯುತ್ತಿರುವುದು ಶೋಚನೀಯ.
1: ಈ ನದಿ ತೀರವು ಇರಲಿ, ನದಿ ಜೋಡಣೆ ಇರಲಿ, ನದಿ ಅದರ ಪಾಡಿಗೆ ಪಶ್ಚಿಮ ಘಟ್ಟದಿಂದ ಅರಬ್ಬಿ ಸಮುದ್ರಕ್ಕೆ ಸೇರಬೇಕಿದ್ದು ನೈಸರ್ಗಿಕ ನಿಯಮ. ಯಾವಾಗ ನಾವು ಈ ನದಿಯನ್ನು ಸರೋವರಗಳನ್ನು ನಮಗೆ ಬೇಕಾದ ಬಳಸಿಕೊಂಡ್ರೆ ಮುಂದಿನ ದಿನಗಳಲ್ಲಿ ನೀರಾವರಿ ಅಲ್ಲ, ನಾವು ನೀರಿನ ಬಗ್ಗೆ ವರಿ ಆಗ್ಬೇಕು ಅಂತ ಒಂದು ವ್ಯವಸ್ಥೆ ಇಲ್ಲಿ ಆಗಿದೆ.
0: ಪಶ್ಚಿಮ ಘಟ್ಟ ಮತ್ತು ಮಾನವನಿಗೆ ಅನಾದಿ ಕಾಲದಿಂದಲೂ ಅವಿನಾಭಾವ ಸಂಬಂಧ. ಇಲ್ಲಿನ ಖನಿಜ ಸಂಪತ್ತು, ಜಲ ಸಂಪತ್ತು, ವನ್ಯಜೀವಿ ಮತ್ತು ಕಾಡಿನ ಸಂಪನ್ಮೂಲಗಳು ಮಾನವನಿಗೆ ಪರಿಸರದ ಕೊಡುಗೆ. ಕಾಡಿನ ಮಹತ್ವವನ್ನು ಅರಿತ ನಮ್ಮ ಪೂರ್ವಜರು ಕಾಡನ್ನು ಸಾಂಪ್ರದಾಯಿಕವಾಗಿ ಸಂರಕ್ಷಿಸಲು ಮಹತ್ವ ಕೊಟ್ಟಿದ್ದರು ಎನ್ನುತ್ತಾರೆ ಪತ್ರಕರ್ತೆ, ಪರಿಸರ ಸಂರಕ್ಷಣೆಯಲ್ಲಿ ತೊಡಗಿರುವ ಸಿರಸಿಯ ಶೈಲಜಾ ಗೋರನ್ಮನೆ.
2: ಮಂತ್ರವಿಲ್ಲದ ಅಕ್ಷರ ಇಲ್ಲ, ಔಷಧ ಇಲ್ಲದೆ ಇರುವಂತಹ ಸಸ್ಯ ಇಲ್ಲ ಅನ್ನುವಂತಹ ಒಂದು ನಂಬಿಕೆ ನಮ್ಮಲ್ಲಿ ಪರಂಪರಾಗತವಾಗಿರುವಂತಹದ್ದು. ಅದಕ್ಕೆ ಪೂರಕವಾಗಿ ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ನಾವು ಕಾಡುಗಳನ್ನ ಸಮುದಾಯ ದತ್ತವಾಗಿ ಉಳಿಸಿಕೊಳ್ಳುವಂತಹ ಒಂದು ಸಂಪ್ರದಾಯ ಇದೆ. ದೇವ್ರ ಕಾಡು, ದೇವ್ರ ಬನ, ನಾಗರ ಬನ, ದೇವಿ ಕಾನು, ಜಲದೇವತೆಯ ಕಾಡು, ಈ ತರದ ಪರಿಕಲ್ಪನೆಯಲ್ಲಿ ನಾವು ಸಾಕಷ್ಟು ಕಾಡುಗಳನ್ನ ಉಳಿಸಿಕೊಂಡು ಹೋಗೋ ಸಂಪ್ರದಾಯ ಇತ್ತು. ಒಂದು ಹಂತದ ಬದಲಾವಣೆಗೆ ನಾವು ತೆರೆದುಕೊಳ್ತಾ ಹೋದ ಹಾಗೆ ಸಾಮುದಾಯಿಕವಾಗಿ ನಾವು ಕಾಡುಗಳನ್ನ ಉಳಿಸಿಕೊಂಡು ಬರುವಂತಹ ಒಂದು ವ್ಯವಸ್ಥೆ ಇತ್ತು, ಇದರೊಳಗೆ ಡಿಸ್ಟರ್ಬ್ ಆಯ್ತು. ಇನ್ನೊಂದು

ವಿಶೇಷ ಅಂದ್ರೆ ಉತ್ತರ ಕನ್ನಡ ಮತ್ತು ಕೊಡಗಿನಲ್ಲಿ ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ದೇವರ ಕಾಡುಗಳಿದೆ. ದೇವರ ಕಾಡು ಅಂದ್ರೆ ಒಂದು ಮೀಸಲು ಅರಣ್ಯ. ಒಂದು ದೇವರ ಹೆಸರಿನಲ್ಲಿ ಒಂದಿಷ್ಟು ಪ್ರದೇಶಗಳನ್ನ ಪ್ರತಿ ಸಮುದಾಯ ಸಂರಕ್ಷಿಸಿಕೊಂಡು ಬರ್ತದೆ. ಅಲ್ಲಿರುವಂತ ಒಂದು ಎಲೆಯನ್ನೂ ಸಹ ಆ ಊರಿನವರೇ ಆಗ್ಲಿ ಹೊರಗಿನವರೇ ಆಗ್ಲಿ ಮುಟ್ಲಿಕ್ಕಿಲ್ಲ. ದೇವರ ಕಾಡು ಹೇಗಿರ್ತದೆ ಅಂದ್ರೆ ದೇವಸ್ಥಾನದ ಕಾನ್ಸೆಪ್ಟ್ ಅಲ್ಲಿರೋದು. ದೇವರ ಕಾಡು ಒಳಗಡೆ ಹೋಗ್ಬೇಕು ಅಂದ್ರೆ ನೀವು ಚಪ್ಪಲಿ ತೆಗೆದು ಹೋಗ್ಬೇಕು. ಮುಟ್ಟು ಮಡಿಯ ಅಂತರ ಇದೆ ದೇವರ ಕಾಡಿಗೆ ಅಂದ್ರೆ ಸಮುದಾಯಗಳ ಕಲ್ಪನೆ ನಾನು ಹೇಳ್ತಾ ಇರೋದು. ಮೊದ್ಲು ನಿಮ್ಗೆ ದ್ವಾರಪಾಲಕರ ತರ ಚೌಡಿ ಅಥವಾ ಇನ್ಯಾವುದೋ ದೇವತೆಗಳಿರ್ತವೆ, ಹಾಗೆ ನಿಮ್ಗೆ ಒಳಗಡೆ ಭೂತ ಇರ್ತದೆ ಅರಣ್ಯ ರಕ್ಷಕ, ಅಷ್ಟರ ಮೇಲೆ ಮುಖ್ಯ ದೇವರ ಗುಡಿ ಇರ್ತದೆ. ಮರವೇ ಒಂದು ದೇವರಾಗಿ ಒಂದು ಕಾನ್ಸೆಪ್ಟ್ ಇರುವಂತಹದ್ದು. ನಮ್ಮಲ್ಲಿ ಅಶೋಕ ವೃಕ್ಷಗಳು ತುಂಬಾ ಅಮೂಲ್ಯವಾದಂತಹ ವನ್ನಂಕಿ ವೃಕ್ಷಗಳು, ರಾಮಡಿಕೆ ಗಿಡಗಳು, ಈ ತರದನ್ನೆಲ್ಲ ನಾವು ಪಶ್ಚಿಮ ಘಟ್ಟಗಳ ಒಂದು ಗುರುತು ಅಂತ ಹೇಳ್ತೀವಲ್ಲ, ಈ ಎಲ್ಲಾ ಮರಗಳ ಒಂದು ವ್ಯವಸ್ಥೆಯನ್ನ ನಾವು ಆ ದೇವರ ಕಾಡಲ್ಲಿ, ಅದೊಂದು ರೀತಿ ಸಂರಕ್ಷಣಾ ಪ್ರದೇಶ. ನಮ್ಮಲ್ಲಿ ಬೀಜಕ್ಕಾಗಿ ಒಂದಿಷ್ಟು ಇಡೋದು ಅಂತ ಹೇಳ್ತೀವಲ್ಲ, ಆ ತರದ ಒಂದು ಕಾನ್ಸೆಪ್ಟ್ ಅದು. ನಮ್ಮ ರಾಜ್ಯದಲ್ಲಿ 5,000 ದೇವರ ಕಾಡುಗಳಿತ್ತು. ಈ ದೇವರ ಕಾಡುಗಳ ಪರಿಕಲ್ಪನೆ ಹೇಗಿದೆ ಕೇಳಿದ್ರೆ ಇಡೀ ಜಗತ್ನಲ್ಲಿದೆ. ಈಜಿಪ್ಟ್ ನಂತ ಇದ್ರೊಳಗೂ ಸಹ ದೇವರ ಕಾಡಿನ ವ್ಯವಸ್ಥೆ ಇದೆ. ಎಷ್ಟು ಚಂದ ಕಥೆಗಳಿವೆ ಆ ದೇವರ ಕಾಡುಗಳ ಮೇಲೆ. ಸುಮಾರು 1.5 ಲಕ್ಷ ದೇವರ ಕಾಡುಗಳನ್ನ ನಾವು ಇಡೀ ಜಗತ್ನಲ್ಲಿ ಕಾಣಬಹುದು.

0: ಅರಣ್ಯನಾಶ ಒಂದೆಡೆಯಾದರೆ ಈಗೀಗ ಈ ಪರ್ವತ ಶ್ರೇಣಿಯಲ್ಲಿರುವ ನದಿ ಮೂಲಗಳು ಬತ್ತಿ ಹೋಗಿರುವುದು ಆಘಾತಕಾರಿ ಬೆಳವಣಿಗೆ. ಜೊತೆಗೆ ನದಿ ಜೋಡಣೆ, ನದಿ ತಿರುವುಗಳಂತಹ ಅವೈಜ್ಞಾನಿಕ ಯೋಜನೆಗಳು ಬಹಳಷ್ಟು ವಿವಾದ ಉಂಟು ಮಾಡಿರುವುದೇ ಅಲ್ಲದೆ ಜನರ ಆಕ್ರೋಶಕ್ಕೂ ಎಡೆ ಮಾಡಿವೆ. ಸರ್ಕಾರದ ಅಭಿವೃದ್ಧಿಯ ಯೋಜನೆಗಳಿಂದ ನೈಸರ್ಗಿಕ ಜಲಮೂಲಗಳಿಗೆ ಏನಾದರೂ ತೊಂದರೆ ಆದಲ್ಲಿ ಮುಂದೆ ಪ್ರಾಕೃತಿಕ ದುರಂತ ಸಂಭವಿಸುವುದು ಖಂಡಿತ ಎಂಬ ದಿನೇಶ್ ಹೊಳ್ಳ ಅವರ ಎಚ್ಚರಿಕೆಯ ಮಾತುಗಳಿವು.
1: ಮಳೆಯ ಏರುಪರಿ ಈಗ ನಾವು ದಕ್ಷಿಣ ಭಾರತದಲ್ಲಿ ಕಾಣ್ತಾ ಇದ್ದೇವೆ. ಫ್ಯೂಚರ್ ಅಲ್ಲಿ ಹೀಗೆ ಆದ್ರೆ ಒಂದು ದೊಡ್ಡ ಪ್ರಾಕೃತಿಕ ದುರಂತ ಇಲ್ಲಿ ಆಗುವುದರಲ್ಲಿ ಸಂಶಯವೇ ಇಲ್ಲ. ಯಾಕಂದ್ರೆ ನಾವೇ ಮಾಡಿಕೊಂಡುವಂತ ಒಂದು ಪ್ರಾಕೃತಿಕ ದುರಂತ ಇದು. ನಾವು ಸರ್ಕಾರಗಳ ಅವಿವೇಚನ ಯೋಜನೆಗಳ ಮೇಲೆ ನಾವು ಜೈಕಾರ ಹಾಕಿಕೊಂಡಿರುವ ಕಾರಣ ಆ ಯೋಜನೆಗಳಿಂದ ಅದರ ಧಾರಣಾ ಶಕ್ತಿಗಿಂತ ಹೆಚ್ಚು ಒತ್ತಡ ಬಿದ್ದಲ್ಲಿ ಇವತ್ತು ಈ ರೀತಿಯ ತೊಂದರೆಗಳು ಆಗುವುದು. ಅದರ ಜೊತೆಗೆ ಟಿಂಬರ್ ಮಾಫಿಯಾ ಇರಬಹುದು, ಗಾಂಜಾ ಮಾಫಿಯಾ ಇರಬಹುದು, ಅರಣ್ಯ ಒತ್ತುವರಿ ಇರಬಹುದು, ಕಾಡ್ಗಿಚ್ಚು ಇರಬಹುದು, ವನ್ಯಜೀವಿಗಳ ಭೇಟಿ ಇರಬಹುದು, ಇದೆಲ್ಲೂ ಪಶ್ಚಿಮ ಘಟ್ಟದ ಮೇಲೆ ಹಂತ ಹಂತವಾಗಿ ಏಟು ಬೀಳ್ತಾ ಇದೆ.

0: ಕಾಡಿಲ್ಲದೆ ನಾಡಿಲ್ಲ ಎಂಬ ಮಾತಿದೆ. ಜಾಗತಿಕವಾಗಿ ಮಾನ್ಯತೆ ಪಡೆದ ಸಂಪತ್ಪರಿತ ಕಾಡು ನಮ್ಮ ನಡುವೆ ಇದ್ದರೂ ಬುದ್ಧಿವಂತ ಮಾನವ ಪ್ರಕೃತಿ ಮತ್ತು ಪರಿಸರದ ಪವಿತ್ರ ಸಂಬಂಧವನ್ನು ಅರ್ಥೈಸಿಕೊಳ್ಳಲು ವಿಫಲವಾಗಿದ್ದಾನೆ ಎಂಬುದಕ್ಕೆ ಈ ಶೋಷಿತ ಪಶ್ಚಿಮಘಟ್ಟ ಜ್ವಲಂತ ಸಾಕ್ಷಿ.
1: ವನ್ಯಜೀವಿಗಳ ವಿನಾಶಕ್ಕೆ ಒಂದನೇ ಕಾರಣ ಅಂದರೆ ವಾಸಸ್ಥಾನ ಛಿದ್ರ ಆಗಿದ್ದು. ಕಾಡು ಹುಲ್ಲುಗಾವಲು ಹೇಗೇಗಿರಬೇಕು ಹಾಗಿದ್ರೆ ವನ್ಯಜೀವಿಗಳು ಸಮೃದ್ಧವಾಗಿರ್ತವೆ. ಅಲ್ಲಲ್ಲಿ ಮನುಷ್ಯರಿಂದ ಬೇಟೆ ನಡೀಬಹುದು. ಉದಾಹರಣೆಗೆ ಜಿಂಕೆಗಳನ್ನ ಮನುಷ್ಯ ಸಾಯಿಸಿದ್ರೆ ಅಲ್ಲಿ ಹುಲಿಗೆ ಆಹಾರ ಕಡಿಮೆ ಆಗುತ್ತೆ, ಚಿರತೆಗೆ ಆಹಾರ ಕಡಿಮೆ ಆಗುತ್ತೆ, ಕಾಡು ನಾಯಿಗೆ ಆಹಾರ ಕಡಿಮೆ ಆಗುತ್ತೆ. ಆದ್ರಿಂದ ಬೇಟೆ ಕೂಡ ಒಂದು ಸಮಸ್ಯೆ, ಕಾಡ್ಗಿಚ್ಚು ಕೂಡ ಒಂದು ಸಮಸ್ಯೆ ಆಗುತ್ತೆ. ಅಥವಾ ಮಿತಿಮೀರಿದ ದನಕರುಗಳ ಸಂಖ್ಯೆಯನ್ನ ಕಾಡಲ್ಲಿ ಮೇಯಿಸೋದ್ರಿಂದ ಅದು ಕೂಡ ತೊಂದರೆ ಆಗುತ್ತೆ.
0: ಈ ಎಲ್ಲ ಬೆಳವಣಿಗೆಗಳನ್ನ ಗಮನಿಸಿದಾಗ ಅಭಿವೃದ್ಧಿಯ ನೆಪದಲ್ಲಿ ಮಾನವ ಪ್ರಕೃತಿಯೊಡನೆ ಸದ್ಯಲ್ಲದೆ ಸಂಘರ್ಷಕ್ಕೆ ಇಳಿದಿದ್ದಾನೆ ಎನ್ನುವುದು ಸತ್ಯ. ಪ್ರಕೃತಿ ಮಾತ್ರ ಸಹನೆ ಮೀರಿ ಅಲ್ಪ ಸ್ವಲ್ಪ ಮುನಿಸುತ್ತಾಳಿ ಪ್ರತಿಭಟನೆ ಮಾಡಿದುದರ ಪರಿಣಾಮ ಇದೀಗ ಮನುಕುಲ ಬರಗಾಲ, ಜಲಪ್ರಳಯ, ಭೂಕುಸಿತ, ಭೂಕಂಪ ಹಾಗೂ ಹವಾಮಾನ ಏರುಪೇರು ಮುಂತಾದ ಪ್ರಕೃತಿ ವಿಕೋಪಗಳನ್ನು ಎದುರಿಸುತ್ತಿದೆ. ಇದುವರೆಗೆ ಮೌನವಾಗಿ ರೋಧಿಸುತ್ತಿದ್ದ ಪ್ರಕೃತಿ ಇದೀಗ ಪ್ರತಿಭಟನೆ ಮಾಡಿದೆ. ಕಳೆದೆರಡು ವರ್ಷಗಳಿಂದ ಪಶ್ಚಿಮಘಟ್ಟದ ಪ್ರದೇಶಗಳಲ್ಲಿ ಜನರು ಎದುರು

0: ಎದುರಿಸಿದ ನೆರೆಹಾವಳಿ ಸಂಕಷ್ಟ ಮತ್ತು ನೀರಿಗಾಗಿ ಪಟ್ಟ ಪರದಾಟ ಮಾನವನಿಗೆ ಎಚ್ಚರಿಕೆಯ ಗಂಟೆ.
1: ನದಿ ಮೂಲಗಳಿರುವಲ್ಲಿ ಬಹಳ ಸೂಕ್ಷ್ಮ ಪ್ರದೇಶ, ಅಲ್ಲಿ ಮಾನವ ಚಟುವಟಿಕೆಗಳಿಗೆ ಅವಕಾಶನೇ ಇಲ್ಲ. ಅಲ್ಲಿ ಬಿದ್ದ ತರಗಲೆ ಆಗಲಿ, ಅಲ್ಲಿರುವ ಒಣ ಕಟ್ಟಿಗೆಗಳನ್ನ ನಾವು ಬಳಸುವಂತಿಲ್ಲ. ಅದು ಮಣ್ಣಿಗೆ ಮಣ್ಣಾಗಿ ಫಲವತ್ತತೆ ಆಗಿ ಕಾಡು ಬೆಳವಣಿಗೆ ಆಗುವಂತಹ ನೈಸರ್ಗಿಕ ನಿಯಮ. ಯಾವುದೊಂದು ರೆಸಾರ್ಟ್ ಇರಬಹುದು ಅಥವಾ ಯಾವುದೋ ಒಂದು ಎಸ್ಟೇಟ್ ಇರಬಹುದು, ಅಕ್ರಮವಾಗಿ ಏನೋ ಒಂದು ಯೋಜನೆಗಳು ಮಾಡುವಂತಿರಬಹುದು, ಅಲ್ಲಿಯ ಮಣ್ಣನ್ನು ಅಲ್ಲಿಯ ನೀರನ್ನು ಅವರು ಬಳಸಿಕೊಂಡ್ರು. ಆಗ ಪಶ್ಚಿಮಘಟ್ಟದ ಮೇಲ್ಪದರಗಳಲ್ಲಿ ಅಂದ್ರೆ ಒಳ ಪದರಗಳಲ್ಲಿ ವಾಟರ್ ಲೇಯರ್ಸ್ ಅಂತ ಹೇಳ್ತೇವೆ, ಆ ವಾಟರ್ ಲೇಯರ್ಸ್ ಅಲ್ಲಿ ಸರಾಗವಾಗಿ ನೀರು ಹರಿದು ಕೆಳಪಥಕ್ಕೆ ಬರುವಂತದ್ದು. ಎಲ್ಲಿ ಜಲಪಾತ ಇದೆ ಅಲ್ಲಿ ಮಾತ್ರ ಜಲಪಾತಗಳು ಕಾಣ್ತಾ ಇದೆ.
0: ಪಶ್ಚಿಮಘಟ್ಟ ಪರ್ವತ ಶ್ರೇಣಿಯ ಸೂಕ್ಷ್ಮತೆಯನ್ನ ಅರಿತು ಅದರ ಸಂರಕ್ಷಣೆಯ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮಾಧವ್ ಗಾಡ್ಗಿಲ್ ಮತ್ತು ಕಸ್ತೂರಿ ರಂಗನ್ ನೇತೃತ್ವದಲ್ಲಿ ಇಲ್ಲಿನ ಜೀವ ವೈವಿಧ್ಯ ಮತ್ತು ಪರಿಸರ ಸಮಸ್ಯೆಗಳನ್ನು ನಿರ್ಣಯಿಸಲು ಸಮಿತಿಗಳನ್ನು ರಚಿಸಿ ಅಧ್ಯಯನ ನಡೆಸಿತು. ಈ ಸಮಿತಿಗಳ ಶಿಫಾರಸುಗಳಿಗೆ ಅವಕಾಶವಾದಿಗಳಿಂದ ವ್ಯಾಪಕ ವಿರೋಧ ವ್ಯಕ್ತವಾಯಿತು. ಸರ್ಕಾರ ಕೂಡ ಶಿಫಾರಸುಗಳನ್ನು ಜಾರಿಗೊಳಿಸಲು ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಎಂಬ ನಗ್ನ ಸತ್ಯ ನಮ್ಮೆಲ್ಲರ ಮುಂದಿದೆ. ಕಾರವಾರದ ಕಡಲ ಜೀವಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕ ಡಾಕ್ಟರ್ ಜಗನ್ನಾಥ್ ರಾಥೋಡ್ ಈ ವರದಿಗಳ ಸಂಕ್ಷಿಪ್ತ ಚಿತ್ರಣ ನಮ್ಮ ಮುಂದಿಡುತ್ತಾರೆ.
2: ಒಂದು ಗಾಡ್ಗಿಲ್ ಸಮಿತಿ ಅಂತ ಮಾಡಿದ್ರು. ಸುಮಾರು 2011 ಈ ಗಾಡ್ಗಿಲ್ ಕಮಿಟಿ ಅಂತ ಒಂದು ರಿಪೋರ್ಟ್ ಅನ್ನ ಕೊಡ್ತಾರೆ ಗವರ್ಮೆಂಟ್ ಗೆ. ಇದೇನು ಮಾಡ್ತದೆ ಅಂದ್ರೆ ಪಶ್ಚಿಮ ಘಟ್ಟವನ್ನ ಎಕಾಲಜಿಕಲಿ ಸೆನ್ಸಿಟಿವ್ ಝೋನ್ 1, ಸೆನ್ಸಿಟಿವ್ ಝೋನ್ 2, ಸೆನ್ಸಿಟಿವ್ ಝೋನ್ 3 ಅಂತ ಡಿವೈಡ್ ಮಾಡಿ ಕೆಲವೊಂದು ಕಟ್ಟುಪಾಡುಗಳನ್ನು ಹಾಕ್ತದೆ. ಎಕಾಲಜಿಕಲಿ ಸೆನ್ಸಿಟಿವ್ ಝೋನ್ 1 ಅಂದ್ರೆ ಈ ಝೋನ್ ಅಲ್ಲಿ ಯಾವುದೇ ತರದ ಗಣಿಗಾರಿಕೆ ಆಗಲಿ, ಯಾವುದೋ ಒಂದು ಇಂಡಸ್ಟ್ರಿ ಆಗಲಿ ಬರಬಾರದು ಅಂತ ಕೆಲವೊಂದು ಕಂಡೀಷನ್ ಅನ್ನು ಹಾಕಿದ್ರು. ನಂತರದ ದಿನಗಳಲ್ಲಿ ಕಸ್ತೂರಿ ರಂಗನ ಸಮಿತಿ ಅಂತ ಮಾಡಿದ್ರು. 2013 ವಿಶೇಷವಾದ ಒಂದು ಸಮೀಕ್ಷೆಯನ್ನ ಮಾಡಿ ಅದು ಕೂಡ ಒಂದು ರಿಪೋರ್ಟ್ ಅನ್ನು ಕೊಡ್ತು. ಆದ್ರೆ ಈ ರಿಪೋರ್ಟ್ ಏನಾಗಿದೆ, ಸೆಂಟ್ರಲ್ ಗವರ್ಮೆಂಟ್ ಹೋಗಿದೆ. ಸೆಂಟ್ರಲ್ ಗವರ್ಮೆಂಟ್ ಇಂದ ಈ ರೆಸ್ಪೆಕ್ಟಿವ್ ಸ್ಟೇಟ್ಸ್ ಗೆ ಈ ರಿಪೋರ್ಟ್ ಕಳಿಸಿದ್ದಾರೆ. ಆದ್ರೆ ಈ 6 ರಾಜ್ಯಗಳಿಗೆ ಕೇಂದ್ರದಿಂದ ಬಂದಂತಹ ಈ ವರದಿಯನ್ನ ಜಾರಿಗೆ ಮಾಡಲಿಲ್ಲ. ಇವನ್ನ ಯಥಾವತ್ತಾಗಿ ಜಾರಿ ಮಾಡಿದರೆ ಅಲ್ಲಿ ಒಂದು ಡೆವಲಪ್ಮೆಂಟ್ ನಿಂತು ಹೋಗ್ತದೆ. ಮತ್ತೆ ಎಷ್ಟೋ ಈ ಕಟ್ಟಿಗೆ ಬೇಸ್ಡ್, ಟಿಂಬರ್ ಬೇಸ್ಡ್ ಅಂತ ಕೆಲವೊಂದು ಕೈಗಾರಿಕೆಗಳಿಗೆ ಎಲ್ಲದಕ್ಕೂ ತೊಂದರೆ ಆಗ್ತದೆ ಅಂತ ಈ ರಾಜ್ಯ ಸರ್ಕಾರಗಳು ಈ 2 ವರದಿಯನ್ನ ಒಪ್ಪಿಕೊಂಡಿಲ್ಲ. ಹೀಗಾಗಿ ಎಲ್ಲೋ ಒಂದು ಕಡೆಗೆ ಸಂರಕ್ಷಣೆ ಮಾಡುವುದು ಸ್ವಲ್ಪ ಕ್ರಿಯೆ ಕುಂಠಿತ ಆಗಿದೆ.
0: ಪರಿಸರದ ರಕ್ಷಣೆಗಾಗಿ ಮತ್ತು ಮಾನವನ ಒಳಿತಿಗಾಗಿ ಪಶ್ಚಿಮಘಟ್ಟದ ಸಂರಕ್ಷಣೆ ಮಾಡಬೇಕಾದ ಜವಾಬ್ದಾರಿ ನಮ್ಮೆಲ್ಲರ ಮುಂದಿದೆ. ಈ ನಿಟ್ಟಿನಲ್ಲಿ ಪಶ್ಚಿಮಘಟ್ಟದ ಅನನ್ಯತೆ ಮತ್ತು ಪ್ರಾಮುಖ್ಯತೆ ಬಗ್ಗೆ ಫಲಾನುಭವಿಗಳಲ್ಲಿ ಜನಜಾಗೃತಿ ಮೂಡಿಸುವ ಕೆಲಸ ಮುಖ್ಯವಾಗಿ ಆಗಬೇಕಾಗಿದೆ ಎನ್ನುತ್ತಾರೆ ಪಶ್ಚಿಮಘಟ್ಟದ ನಿವಾಸಿ ಶ್ವೇತಾ ಸುಭಾಸ್ ಹೆಗಡೆ.
3: ಎಲ್ಲರಿಗೂ ನೀರು ಬೇಕು, ಆದ್ರೆ ಅದರ ಸಂರಕ್ಷಣೆಯನ್ನ ಬೇರೆ ಯಾರೋ ಮಾಡ್ಲಿ ಅನ್ನೋ ಮನಸ್ಥಿತಿ ಎಲ್ಲರಿಗೂ. ಮಳೆ ನೀರಿನ ಕೊಯ್ಲನ್ನು ಮಾಡ್ಕೊಳ್ಳಿ ನಿಮ್ಮ ಬಾವಿಗಳಿಗೆ ಅಂತ ಎಷ್ಟೋ ಜನಕ್ಕೆ ಸಲಹೆ ಕೊಟ್ರೆ ಅದನ್ನ ಯಾರು ಸೀರಿಯಸ್ ಆಗಿ ತಗೊಳ್ಳಲ್ಲ. ಅಯ್ಯೋ ಮುಂದಿನ ವರ್ಷ ಏನ್ ಮಾಡೋದು ಅಂತಾರೆ, ಬಿಟ್ರೆ ಅದ್ರ ಬಗ್ಗೆ ನಾವೇನ್ ಮಾಡ್ಬೇಕು ಅನ್ನೋ ಆಲೋಚನೆ ಯಾರಿಗೂ ಇಲ್ಲ. ಪರಿಸರ ಸಂರಕ್ಷಣೆ ಅನ್ನೋದು ಬೆಂಕಿ ಬಿದ್ಮೇಲೆ ಬಾವಿ ತೊಡೋ ತರ ಆಗ್ದೇನೆ ಚಿಕ್ಕ ಮಕ್ಕಳಿಂದಾನೆ ಸ್ಕೂಲ್ ಕಾಲೇಜ್ ಎಲ್ಲದರಲ್ಲೂ ಅವರ ಸಂರಕ್ಷಣೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ತಿಳಿಸ್ಕೊಡ್ತಾ ಬಂದ್ರೆ ಮುಂದಿನ ಪೀಳಿಗೆ ಅವರಿಗೆ ಅದರ ಜ್ಞಾನ ಆಟೋಮೆಟಿಕ್ ಆಗಿ ಬರ್ತಾನೆ ಹೋಗುತ್ತೆ.
0: ಮನುಷ್ಯರು ಪ್ರಕೃತಿಯ ಕಾವಲುಗಾರರು ಮಾತ್ರ ಅದರ ಒಡೆಯರಲ್ಲ. ಕಾವಲುಗಾರರಾಗಿ ಇದನ್ನ ಸಂರಕ್ಷಣೆ ಮಾಡಬೇಕಾಗಿದ್ದ ನಾವು ಈ ಜೀವ ಚೈತನ್ಯವನ್ನು ವಿನಾಶದ ಅಂಚಿಗೆ ಕೊಂಡೊಯ್ದಿದ್ದೇವೆ. ಪ್ರಕೃತಿಯನ್ನ ಕಾಪಾಡಬೇಕಾದ ಕೈಗಳೇ ಅವನತಿಯ ಅಂಚಿಗೆ ಕೊಂಡೊಯ್ಯುತ್ತಿರುವುದು ವಿಪರ್ಯಾಸ.
4: ನಿಮಗೆ ಮನುಷ್ಯನ ಹಸ್ತಕ್ಷೇಪ ಇಲ್ಲ ಅಂತ ಆದಾಗ ಅಲ್ಲಿ ತನ್ನದೇ ಆದಂತ ಪ್ರವೃತ್ತಿ ಇದೆ ಅರಣ್ಯಕ್ಕೆ. ಆ ಅರಣ್ಯ ಆ ಪ್ರವೃತ್ತಿಯಲ್ಲಿ ತಾನು ಬೆಳ್ಕೊಂಡಿರ್ತದೆ. ತಾನು ಡಿಸ್ಟರ್ಬ್ ಆಗದೆ ಇದ್ದಾಗ ಅರಣ್ಯ ನಮಗೂ ಡಿಸ್ಟರ್ಬ್ ಮಾಡೋದಿಲ್ಲ.
0: ಪ್ರಕೃತಿಯಲ್ಲಿರುವ ಅಗಾಧವಾದ ಜೀವ ಸೃಷ್ಟಿಯಲ್ಲಿ ಮಾನವ ಒಂದು ಸಣ್ಣ ಬಿಂದು ಮಾತ್ರ. ಮಾನವ ಇಲ್ಲದ ಪ್ರಕೃತಿ ನಾವು ಯೋಚಿಸಬಹುದು, ಆದರೆ ಪ್ರಕೃತಿ ಇಲ್ಲದೆ ಮಾನವನ ಉಳಿವು ಅಸಾಧ್ಯ. ಪ್ರಕೃತಿಯೇ ತಾನು ಏನು ಎಂಬುದನ್ನು ನಮಗೆ ಕಲಿಸಿಕೊಟ್ಟ ಉದಾಹರಣೆಗಳು ಸಾಕಷ್ಟಿವೆ. ಆದ್ದರಿಂದಲೇ ಪ್ರಕೃತಿ ನಮ್ಮ ಶಿಕ್ಷಕನಾಗಲಿ ಎಂಬ ವಿಲಿಯಂ ವರ್ಡ್ಸ್ವರ್ತ್ ಅವರ ಹಿತನುಡಿಗಳು ನಮಗೆ ಮಾರ್ಗದರ್ಶನವಾಗಬೇಕು.
4: ಸ್ವಚ್ಛ ಭಾರತ ಅಭಿಯಾನ ಬಂತಲ್ಲ, ಇವತ್ತು ಮಕ್ಕಳು ಹೆಂಗ್ ರಿಯಾಕ್ಟ್ ಆಗ್ತಾ ಇದಾರೆ ನೋಡಿ. ಅದೇ ತರ ನಾವು ನಮ್ಮ ಮಕ್ಕಳನ್ನ ಈ ತರದ ಪರಿಸರ ಮತ್ತು ನೀನ್ ಯಾವ ಸಮೃದ್ಧ ಪರಿಸರದಲ್ಲಿ ಇದೀಯೇ ಇದನ್ನ ಕಾದ್ಕೊಂಡು ಹೋಗೋದು ಹೇಗೆ ಅನ್ನೋದ್ರ ಬಗ್ಗೆ ನಾವಿವತ್ತು ನಮ್ಮ ಶೈಕ್ಷಣಿಕ ವ್ಯವಸ್ಥೆಯಲ್ಲಿಯೇ ಒಂದು ಕ್ರಿಯಾತ್ಮಕವಾದಂತಹ ವ್ಯವಸ್ಥೆಯನ್ನ ತೊಡಗಿಸಿಕೊಳ್ಳ ಅಗತ್ಯ ಇದೆ. ಅದರ ಜೊತೆ ಗ್ರಾಮ ಪಂಚಾಯತ್ನಿಂದ ನಮ್ಮ ರಾಷ್ಟ್ರ ಮಟ್ಟದವರೆಗೂ ಸಹ ಪಶ್ಚಿಮ ಘಟ್ಟಗಳಿಗೆ ಪೂರಕವಾದ

ಜೀವಜಾಲದ ತೊಟ್ಟಿಲಾದ, ಜಲಸಮೃದ್ಧಿಯ ಬಟ್ಟಲಾದ, ಸ್ವಚ್ಛ ಗಾಳಿ, ವೃಕ್ಷ ರಾಜಿಗಳ ಕಣಜವಾದ, ಪ್ರಕೃತಿದತ್ತ ಕೊಡುಗೆ ಎನಿಸಿದ, ವಿಶ್ವ ಪಾರಂಪರಿಕ ತಾಣವೆಂದು ಗುರುತಿಸಲ್ಪಟ್ಟ, ಅತ್ಯಂತ ಸೂಕ್ಷ್ಮ ಜೈವಿಕ ಪರಿಸರವೆನಿಸಿದ ಪಶ್ಚಿಮ ಘಟ್ಟವಿಂದು ಮಾನವ ನಿರ್ಮಿತ ಅತ್ಯಾಚಾರ, ಅತಿಕ್ರಮಣ ಹಾಗೂ ಸ್ವಾರ್ಥಪರ ಚಟುವಟಿಕೆಗಳಿಂದ ವಿನಾಶದ ಅಂಚಿಗೆ ಸರಿಯುತ್ತಿದೆ. ಮಾಧವ ಗಾಡ್ಗಿಳ್, ಕಸ್ತೂರಿ ರಂಗನ್ ಮುಂತಾದ ವರದಿಗಳಿಂದಲೂ ಎಚ್ಚೆತ್ತುಕೊಳ್ಳದ ಮಾನವನನ್ನು ಪ್ರಕೃತಿಯೇ ಮುನಿದು ತಕ್ಕ ಪಾಠ ಕಲಿಸುತ್ತಿದ್ದಾಳೆ. ಯಾರೋ ಮಾಡಿದ ಪಾಪ ಕೃತ್ಯಗಳಿಗೆ ನಿಷ್ಪಾಪಿ ಜನತೆ ಹಾಗೂ ಖಗಮೃಗಗಳು ಬಲಿಯಾಗುತ್ತಿವೆ. ಕನಲಿದ ಪ್ರಕೃತಿ ಮಾತೆ ಬಾರಿಸುತ್ತಿದ್ದಾಳೆ ಮರಣಗಂಟೆ. ದುಷ್ಟ ಮಾನವನ ಕಿವುಡು ಕಿವಿಗಳಿಗೆ ಅದು

ಪಶ್ಚಿಮ ಘಟ್ಟಗಳು, ಮಾನವ ಬದುಕಿಗೆ ಆಧಾರ ಸ್ತಂಭಗಳು, ಭದ್ರ ಅಡಿಪಾಯಗಳು, ಬದುಕು ಮುಳುಗದಂತೆ, ಕಣ್ಣ ಬೆಳಕು ಆರದಂತಾಗಲು ಪಶ್ಚಿಮ ಘಟ್ಟಗಳ ಸಂರಕ್ಷಣೆ ನಮ್ಮ ಮುಂದಿರುವ ಅತ್ಯಂತ ತುರ್ತಿನ ಕೆಲಸ ಹಾಗೂ

ಆರಿರಲಿ ಬೆಳಕು, ಮುಳುಗದಿರಲಿ ಬದುಕು. ವಿಶೇಷ ರೂಪಕ ಕೇಳಿದಿರಿ. ನಿರೂಪಣೆ ಉದಯ್ ಭಟ್, ರಚನೆ ಮತ್ತು ನಿರ್ಮಾಣ ಫ್ಲೋರಿನ್ ರೋಷ್, ನಿರ್ಮಾಣ ಸಹಕಾರ ಸಂಧ್ಯಾ ಮಂಗೇಶ್ಕರ್, ತಾಂತ್ರಿಕ ನೆರವು ಹರೀಶ್ ಆಚಾರ್ ಮತ್ತು ಶ್ಯಾಮ್ ಕದಂ. ಎಚ್ಚರ ಮಾನವ ಎಚ್ಚರ ಈ ಗೀತೆಯನ್ನು ರೂಪಕಕ್ಕಾಗಿ ರಚಿಸಿದವರು ಶಕುಂತಲಾ ಆರ್ ಕೀಣಿ. ಈ ಗೀತೆಯನ್ನ ಹಾಡಿದವರು ಕಾರವಾರದ ದಿನಕರ ಕಲಾನಿಕೇತನದ ಸದಸ್ಯರು.

ಆಕಾಶವಾಣಿ ಕಾರವಾರ ಚಿತ್ರಗೀತೆಗಳು. ಪಾವನಗಂಗಾ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಹಾಡಿರುವ ಗೀತೆ, ಜಿ ಉದಯಶಂಕರ್ ಅವರ ಗೀತೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತ.

ಆತ್ಮೀಯ ಕೇಳುಗರೆ, ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ ಇದೇ ಭಾನುವಾರ ದಿನಾಂಕ 24 ಮೇ 2026 ರಾತ್ರಿ 8 ಗಂಟೆಗೆ ನಿಮ್ಮ ನೆಚ್ಚಿನ ಆಕಾಶವಾಣಿಯ ಕಾರವಾರ ಕೇಂದ್ರ 102.3 ಮೆಗಾಹರ್ಟ್ಸ್ಗಳು ಹಾಗೂ ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೂಡ ಕೇಳಲು ಲಭ್ಯವಿದೆ. ತಪ್ಪದೇ ಕೇಳಿ. ಇದೇ ಭಾನುವಾರ ದಿನಾಂಕ 24 ಮೇ 2026 ರಾತ್ರಿ 8 ಗಂಟೆಗೆ ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ.

ದಿಗ್ಗಜರು ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಅರ್ಚನಾ ಉಡುಪ ಹಾಡಿರುವ ಗೀತೆಯನ್ನು ಕೇಳಿದ್ರಿ. ಗೀತೆಗೆ ಸಾಹಿತ್ಯ ಮತ್ತು ಸಂಗೀತವಿತ್ತು ಹಂಸಲೇಖ ಅವರದು. ಮುಂದಿನ ಗೀತೆ ಜನುಮ ಜನುಮದಲ್ಲೋ ಚಿತ್ರದ್ದು. ಗೀತೆಯನ್ನು ಹಾಡಿದವರು ಸೋನು ನಿಗಮ್. ಜಯಂತ್ ಕಾಯ್ಕಿಣಿ ಬರೆದ ಗೀತೆಗೆ ಮನುಮೂರ್ತಿಯವರ ಸಂಗೀತ.

0: ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.

0: ಇನ್ ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಆತ್ಮೀಯ ಕೇಳುಗರೆ, ಆಕಾಶವಾಣಿಯ 90th ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ ಇದೇ ಭಾನುವಾರ ದಿನಾಂಕ 24 May 2026 ರಾತ್ರಿ 8 ಗಂಟೆಗೆ ನಿಮ್ಮ ನೆಚ್ಚಿನ ಆಕಾಶವಾಣಿಯ ಕಾರವಾರ ಕೇಂದ್ರ 102.3 ಮೆಗಾಹರ್ಟ್ಸ್ಗಳು ಹಾಗೂ ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೂಡ ಕೇಳಲು ಲಭ್ಯವಿದೆ. ತಪ್ಪದೇ ಕೇಳಿ. ಇದೇ ಭಾನುವಾರ ದಿನಾಂಕ 24 May 2026 ರಾತ್ರಿ 8 ಗಂಟೆಗೆ ಆಕಾಶವಾಣಿಯ 90th ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ.

ಇದೇ ಭಾನುವಾರ ದಿನಾಂಕ 24 ಮೇ 2026 ರಾತ್ರಿ 8 ಗಂಟೆಗೆ ನಿಮ್ಮ ನೆಚ್ಚಿನ ಆಕಾಶವಾಣಿಯ ಕಾರವಾರ ಕೇಂದ್ರ 102.3 ಮೆಗಾಹರ್ಟ್ಸ್ಗಳು ಹಾಗೂ ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೂಡ ಕೇಳಲು ಲಭ್ಯವಿದೆ. ತಪ್ಪದೇ ಕೇಳಿ. ಇದೇ ಭಾನುವಾರ ದಿನಾಂಕ 24 ಮೇ 2026 ರಾತ್ರಿ 8 ಗಂಟೆಗೆ ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ

ಕೆಳಗುರಿ ಈ ರಾತ್ರಿ 8 ಗಂಟೆಗೆ ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕವೈವಿಧ್ಯ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅತಿಥಿ ಅರ್ಚನಾ ಬೋರ್ಕರ್.

ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಸಮಯ 6:05 ವಾಗುತ್ತಲಿದೆ. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು.
1: ಇನ್ನು ನಾಳಿನ ಕಾರ್ಯಕ್ರಮಗಳು ಹೀಗಿವೆ. ಕೆಳಗರೆ ಗಮನಿಸಿ, ನಾಳೆ ಸಂಜೆ 5 ಗಂಟೆಗೆ ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಆಯೋಜಿಸಲಾದ 2026 ನಾಗರಿಕ ಪದ್ಮ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಈ ಕಾರ್ಯಕ್ರಮವನ್ನು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳುವಿರಿ. ಉಳಿದಂತೆ ನಾಳೆ ಬೆಳಗ್ಗೆ 6:10 ಕರುಣಾಳು ಬಾಬೆಳಕ್ಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ, 6:35 ರೈತರಿಗೆ ಸಲಹೆ, 6:40 ಗಾನಸುಧೆ, 7:15 ಪ್ರಾಯೋಜಿತ ಕಾರ್ಯಕ್ರಮ ಕಲಬುರಗಿಯ ಮಾತೋಶ್ರೀ ಅಂಬುಬಾಯಿ ಅಂಧ ಹೆಣ್ಣು ಮಕ್ಕಳ ವಸತಿ ಶಾಲೆಯ ಪ್ರವೇಶಾತಿ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ ಸುಂದರನಗರ ಕಲಬುರಗಿ. 7:45 ಚಿತ್ರಗೀತೆಗಳು, 8:30 ಆಕಾಶವಾಣಿಯ ಅಂತರಾಳ, ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಕೃತಿ ಮತ್ತು ಓದು ನೂತನ ಎಸ್ ಕದಂ, 8:35 ಆಕಾಶಪುಟ್ಟಿ, ಆಕಾಶವಾಣಿಗೆ 90 ವರ್ಷದ ಸಂಭ್ರಮದ ವಿಶೇಷ ಕಾರ್ಯಕ್ರಮದಲ್ಲಿ ಆಕಾಶವಾಣಿ ಕ್ರೀಡೆ ಮತ್ತಿತರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ರಾಷ್ಟ್ರ ಪ್ರಶಸ್ತಿ ವಿಜೇತ ಚೇತನ ಮಹಾಂತೇಶ್ ಕಿವಡ ಸಣ್ಣವರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಚಾಂಪಣ್ಣ ಆಶಿಹಾಳ್. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್.
2: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712, ವೆಬ್ಸೈಟ್ gmu.ac.in.
1: ಒಂಬತ್ತು ಗಂಟೆ 5 ನಿಮಿಷಕ್ಕೆ ಭಾವಗೀತೆಗಳು, 9:15 ಆರೋಗ್ಯ ಕಾರ್ಯಕ್ರಮ, ಮಕ್ಕಳಲ್ಲಿ ಮಾನಸಿಕ ಬೆಳವಣಿಗೆ ಕುರಿತು ಡಾಕ್ಟರ್ ಗಿರೀಶ್ ಬಾಬು ಅವರೊಂದಿಗೆ ಸಂದರ್ಶನ, 9:30 ಮಂಜುಳ ಗಾನ, ಕನ್ನಡ ಹಳೆಯ ಚಿತ್ರಗೀತೆಗಳು, 10:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳನ್ನು ಆಲಿಸುವಿರಿ. ಮಧ್ಯಾಹ್ನ 12:05 ವನಿತಾ ವಿಹಾರ, ಕಥೆ ಪ್ರೇಮ ಸಾಫಲ್ಯ, ಬರೆದು ಪ್ರಸ್ತುತಪಡಿಸುವವರು ಮಾಲತಿ ಮುದಕವಿ. ನಂತರ ಪಾರ್ಟುಗಳ ಪರದಾಟ, ಮಧುರಾ ಕರ್ಣಂ ಅವರಿಂದ ಪ್ರಬಂಧ ವಾಚನ, ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಹನ್ನೆರಡು ಗಂಟೆ 35 ನಿಮಿಷಕ್ಕೆ ಆರೋಗ್ಯ ಸಂಚಿಕೆ, ಫ್ರೀ ಎಕಲಾಂಸಿಯಾ, ಲಕ್ಷಣಗಳು ಕಾರಣಗಳು ಮತ್ತು ಚಿಕಿತ್ಸೆ ಕುರಿತು ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯ ಪ್ರಸೂತಿ ಹಾಗೂ ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಶಿಲ್ಪಾ ಎನ್ ವಿಜಯ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. 1 ಗಂಟೆಗೆ ಪ್ರಗತಿ ಪಥ, ತೋಟಗಾರಿಕೆ ಅಭಿವೃದ್ಧಿಗಾಗಿ ಪ್ರಧಾನಮಂತ್ರಿ ಮಿಷನ್ ಕುರಿತು ಮಾಹಿತಿ, ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ, 3 ಗಂಟೆಯಿಂದ ವಿವಿಧ ಭಾರತಿ ಮುಂಬೈ ಕೇಂದ್ರದ ಕಾರ್ಯಕ್ರಮಗಳ ಸಹ ಪ್ರಸಾರ. ಸಂಜೆ 5 ಗಂಟೆಗೆ ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಆಯೋಜಿಸಲಾದ 2026 ನಾಗರಿಕ ಪದ್ಮ

ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಈ ಕಾರ್ಯಕ್ರಮವನ್ನ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳುವಿರಿ. 6:30ಕ್ಕೆ ಜಿಲ್ಲಾ ವಾರ್ತಾಪತ್ರ, 6:50ಕ್ಕೆ ರೈತ ಬಾಂಧವರಿಗಾಗಿ ಕಿಸಾನ ವಾಣಿ ಕಾರ್ಯಕ್ರಮದಲ್ಲಿ ಅರಿವಿನಂಗಳ, ಜನಸಾಮಾನ್ಯರಿಗೆ ಕಾನೂನಿನ ಅರಿವು ಕಾರ್ಯಕ್ರಮ, ವಿಷಯ ಬಾಲ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯಿದೆ. ಭಾಗವಹಿಸುವವರು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಉತ್ತರ ಕನ್ನಡ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ದಿವ್ಯಶ್ರೀ ಸಿಎಂ. ನಂತರ ಕೃಷಿ ಮಾಹಿತಿ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಭಜನಾ ಪದಗಳು, ಸದಾಶಿವ ಸಂಗಪ್ಪ ಯತ್ನಾಳ್ ಮತ್ತು ಸಂಗಡಿಗರಿಂದ. 7:45ಕ್ಕೆ ಸುಬ್ರಾಯ್ ಬಿದ್ರಮನೆ ಅವರಿಂದ ಸ್ವರಚಿತ ಕವನಗಳ ವಾಚನ. 8:00ಗೆ ಸಿರಿಗಂಧ. 8:30ಕ್ಕೆ ಕನ್ನಡ ಚಿತ್ರಗೀತೆಗಳು. 9:15ಕ್ಕೆ ಹಿಂದಿ ಚಿತ್ರಗೀತೆಗಳನ್ನು ಆಲಿಸುವಿರಿ. ರಾತ್ರಿ 9:30ಕ್ಕೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮನೋಹರ ಪಟವರ್ಧನ್ ಅವರ ಗಾಯನ ಪ್ರಸಾರವಾಗಲಿದೆ. ರಾತ್ರಿ 10:00ಗೆ ಗೀತಾ ಚಂದ್ರಿಕೆ ಮೆಲೋಡಿ ಟೈಮ್. ಇದುವರೆಗೂ ನಿಲಯದಿಂದ ಬಿತ್ತರವಾಗಲಿರುವ ಈ ಸಂಜೆ ಮತ್ತು ನಾಳಿನ ಕಾರ್ಯಕ್ರಮಗಳ ವಿವರಗಳನ್ನು ಕೇಳಿದಿರಿ.

ಆಕಾಶವಾಣಿ ಕಾರವಾರ. ಈಗ ಸಮಯ 6:10 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು. 6:30 ವಿಜ್ಞಾನದ ಮುನ್ನಡೆ, 6:40 ಪ್ರದೇಶ ಸಮಾಚಾರ ಕೇಳುವಿರಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಇದೀಗ ವಿಜ್ಞಾನದ ಮುನ್ನಡೆ ಡಾಕ್ಟರ್ ದೀಪಾ ಎಂಬಿ ಅವರಿಂದ. ಇಂದಿನ ವಿಷಯ, ಜಾಗತಿಕ ತಾಪಮಾನವನ್ನು ಕಡಿಮೆ ಮಾಡುವಲ್ಲಿ ಖನಿಜಗಳ ಪಾತ್ರ.
1: ವಿಜ್ಞಾನದ ಮುನ್ನಡೆ, ಸಂಶೋಧನಾ ಸಾಗರದ ಅಲೆಗಳ ಮೊರೆತ. ಜಾಗತಿಕ ತಾಪಮಾನ ತಗ್ಗಿಸುವಲ್ಲಿ ಖನಿಜಗಳ ಪಾತ್ರ. ಯಾವುದೇ ಒಂದು ದೇಶವು ಸಶಕ್ತವಾಗುವತ್ತ ಗಮನ ಹರಿಸಿದಂತೆ ಶಕ್ತಿಯ ಮೂಲಗಳನ್ನು ಸಮರ್ಪಕವಾಗಿ ಮತ್ತು ಸತತವಾಗಿ ಬಳಸ್ತಾ ಇರಬೇಕು. ಆದರೆ ಹೆಚ್ಚಿನ ಮಟ್ಟದಲ್ಲಿ ಬಳಸಲಾಗ್ತಾ ಇರುವಂತಹ ಕಲ್ಲಿದ್ದಲ ಬಳಕೆಯ ಪರಿಣಾಮವಾಗಿ ವಾಯುಮಂಡಲದಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಹಿಂದೆಂದಿಗಿಂತಲೂ ಹೆಚ್ಚಳವಾಗ್ತಾ ಇರುವುದನ್ನು ನಾವು ಕಾಣ್ತಾ ಇದ್ದೇವೆ. ಹೆಚ್ಚು ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಅನ್ನು ವಾಯುಗೋಳಕ್ಕೆ ಜಮೆ ಮಾಡ್ತಾ ಹೋದ ಹಾಗೆ ಜಾಗತಿಕ ತಾಪಮಾನವು ಹೆಚ್ಚಳಗೊಂಡು ನೈಸರ್ಗಿಕ ವಿಕೋಪಗಳನ್ನು ಎದುರಿಸುವಂತಹ ಸಂಭವ ಹೆಚ್ಚು. ಇಂತಹ ವಿಕೋಪಗಳು ಮುಂದುವರೆಯಲು ಬಿಡದಂತೆ ಮತ್ತು ಪ್ಯಾರಿಸ್ ಒಪ್ಪಂದಕ್ಕೆ ಬದ್ಧವಾಗಿರುವಂತಹ ಭಾರತ 2030 ವೇಳೆಗೆ ನವೀಕರಿಸಬಹುದಾದಂತಹ ಇಂಧನಗಳ ಶಕ್ತಿ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಮತ್ತು 2070 ವೇಳೆಗೆ ಸಂಪೂರ್ಣವಾಗಿ ಶುದ್ಧ ಶಕ್ತಿ ಮೂಲಗಳನ್ನು ಅಳವಡಿಸಿಕೊಂಡು ಮಾಲಿನ್ಯರಹಿತ ಅಂದರೆ ಮಾಲಿನ್ಯವನ್ನು ಸೊನ್ನೆಯಾಗಿಸುವಂತಹ ಗುರಿಯನ್ನು ಹೊಂದಿದೆ. ಆದರೆ ಅನಾಮತ್ತಾಗಿ ಕಲ್ಲಿದ್ದಲ ಉರಿಸುವುದನ್ನು ನಿಲ್ಲಿಸಕಾಗೋದಿಲ್ಲ ಮತ್ತು ಹಸಿರು ಇಂಧನಗಳ ಬಳಕೆಯನ್ನು ಹಂತ ಹಂತವಾಗಿ ಅಳವಡಿಸಿಕೊಳ್ಬೇಕಾಗುತ್ತೆ. ಪರ್ಯಾಯವಾಗಿ ಕಾರ್ಬನ್ ಡೈಆಕ್ಸೈಡ್ ವಾಯುಮಂಡಲಕ್ಕೆ ಸೇರ್ಪಡೆಗೊಳ್ಳುವ ಮೊದಲೇ ಅದು ಉತ್ಪಾದನೆಯಾಗುವಂತಹ ಸ್ಥಳದಲ್ಲಿಯೇ ಸೆರೆ ಹಿಡಿದು ಸಂಗ್ರಹಿಸಿದರೆ ಅದನ್ನು ಕಾರ್ಬನ್ ಕ್ಯಾಪ್ಚರ್ ಅಂಡ್ ಸ್ಟೋರೇಜ್ ಅಂತೀವಿ.

0: ಗ್ರಹಣ ಮತ್ತು ಸಂಗ್ರಹಣಗೊಂಡ ಕಾರ್ಬನ್ ಡೈಆಕ್ಸೈಡ್ ಅನ್ನ ಭೂಮಿಯೊಳಗೆ ಹಾಗೂ ಮೇಲ್ಮೈ ಮೇಲೆ ಧಾರಾಳವಾಗಿ ಹರಡಿಕೊಂಡಿರುವ ಕೆಲವು ಖನಿಜಗಳಾದಂತಹ ಆಲಿವಿನ್ ಮತ್ತು ಸರ್ಪೆಂಟೈನ್ ನಂತಹ ಖನಿಜಗಳೊಂದಿಗೆ ರಾಸಾಯನಿಕವಾಗಿ ವರ್ತಿಸುವಂತೆ ಮಾಡಿದಾಗ ಸರ್ಪೆಂಟೈನ್ ಮತ್ತು ಆಲಿವಿನ್ ಖನಿಜಗಳಲ್ಲಿರುವಂತಹ ಕ್ಯಾಲ್ಸಿಯಂ ಆಕ್ಸೈಡ್, ಮೆಗ್ನೀಷಿಯಂ ಆಕ್ಸೈಡ್ಗಳು ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ ರಾಸಾಯನಿಕವಾಗಿ ವರ್ತಿಸಿ ಮೆಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂ ಕಾರ್ಬೋನೇಟ್ಗಳಂತಹ ಇನ್ನೊಂದು ಉಪಯುಕ್ತ ಖನಿಜವೇ ಆಗಿ ಪರಿವರ್ತನೆಗೊಳ್ಳುತ್ತವೆ. ಇದನ್ನೇ ನಾವು ಮಿನರಲ್ ಕಾರ್ಬೋನೈಸೇಷನ್ ಅಂತ ಹೇಳಿ ಕರಿತೀವಿ. ಈ ಪ್ರಕ್ರಿಯೆಯಲ್ಲಿ ಎಲ್ಲ ಕಾರ್ಬನ್ ಡೈಆಕ್ಸೈಡ್ ಕೂಡ ಬಳಕೆಯಾಗುತ್ತೆ ಮತ್ತೆ ಪುನಃ ವಾತಾವರಣಕ್ಕೆ ಬಿಡುಗಡೆಯಾಗುವಂತಹ ಯಾವುದೇ ಅಡ್ಡ ಪರಿಣಾಮವೂ ಇಲ್ಲ ಮತ್ತು ಪರಿವರ್ತನೆಗೊಂಡಂತಹ ಕಾರ್ಬೋನೇಟ್ ಖನಿಜವನ್ನ ಲಕ್ಷ್ಯವಿಟ್ಟು ನೋಡಿಕೊಳ್ಳುವಂತಹ ಅವಶ್ಯಕತೆಯೂ ಕೂಡ ಇರೋದಿಲ್ಲ. ನಿಜವಾಗಿ ಹೇಳಬೇಕು ಅಂದ್ರೆ ಈ ಶಿಥಿಲೀಕರಣ ಎನ್ನಲಾಗುವ ಇದೊಂದು ನೈಸರ್ಗಿಕವಾಗಿ ನಡೀತಾ ಇರುವಂತಹ ಪ್ರಕ್ರಿಯೆ. ಸಾಮಾನ್ಯವಾಗಿ ಈ ಖನಿಜಗಳಲ್ಲಿ ಅತ್ಯಂತ ನಿಧಾನವಾಗಿ ಜರುಗ್ತಾನೇ ಇರುತ್ತೆ. ಆದರೆ ಇದೇ ಕ್ರಿಯೆಯನ್ನ ಅಗತ್ಯ ಉಷ್ಣತೆ ಮತ್ತು ಒತ್ತಡವನ್ನ ಸೃಜಿಸಿ ಆಲಿವಿನ್ ಮತ್ತು ಸರ್ಪೆಂಟೈನ್ ಖನಿಜಗಳ ಜೊತೆಗೆ ಸೆರೆ ಹಿಡಿದು ಸಂಗ್ರಹಿಸಿದ ಕಾರ್ಬನ್ ಡೈಆಕ್ಸೈಡ್ ಅನ್ನ ರಾಸಾಯನಿಕವಾಗಿ ವರ್ತಿಸುವಂತೆ ಮಾಡಿದ್ದೇ ಆದಲ್ಲಿ ಇಡೀ ಪ್ರಕ್ರಿಯೆಯನ್ನ ಚುರುಕುಗೊಳಿಸಬಹುದು. ವಾಯುಮಂಡಲದಲ್ಲಿ ಕೆಲವು ವರ್ಷಗಳ ಕಾಲ ನೆಲೆಗೊಳ್ಳುವಂತಹ ಕಾರ್ಬನ್ ಜೀವರಾಶಿಗಳಲ್ಲಿ ದಶಕಗಳ ಕಾಲ ನೆಲೆಗೊಳ್ಳುತ್ತೆ. ಮಣ್ಣು ಮತ್ತು ಸಮುದ್ರಗಳಲ್ಲಿ ನೂರಾರು ವರ್ಷಗಳಿಂದ ಹಿಡಿದು ಸಾವಿರಾರು ವರ್ಷಗಳ ಕಾಲ ನೆಲೆಗೊಳ್ಳುತ್ತೆ. ಆದರೆ ಕಲ್ಲುಗಳಲ್ಲಿ ಲಕ್ಷಾಂತರ ವರ್ಷಗಳ ಕಾಲ ನೆಲೆಗೊಳ್ಳುತ್ತವೆ. ಹಾಗಾಗಿ ವಾತಾವರಣದ ಕಾರ್ಬನ್ ಎಲ್ಲವೂ ಕಲ್ಲುಗಳಲ್ಲಿ ನೆಲೆಗೊಂಡರೆ ಸ್ಥಿರವಾಗಿ ನಿಂತು ಜಾಗತಿಕ ತಾಪಮಾನದಂತಹ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನ ಕಂಡುಕೊಂಡಂತಾಗುತ್ತೆ. ಸಂಶೋಧನಾ ಹಂತದಲ್ಲಿ ಒಳ್ಳೆಯ ಫಲಿತಾಂಶವನ್ನ ಕೊಟ್ಟಿರುವಂತಹ ಈ ತಂತ್ರಜ್ಞಾನವನ್ನ ವಾಣಿಜ್ಯಿಕವಾಗಿ ಅಳವಡಿಸಿಕೊಳ್ಬೇಕಾದ್ರೆ ಸದರಿ ಖನಿಜಗಳ ಲಭ್ಯತೆಯ ಕುರಿತು ಅನ್ವೇಷಣೆ ಆಗಬೇಕು, ಗಣಿಗಾರಿಕೆ ಆಗಬೇಕು, ಖನಿಜಗಳನ್ನ ಕುಟ್ಟಿ ಪುಡಿ ಮಾಡುವುದು, ಜೊತೆಗೆ ಸರ್ಪೆಂಟೈನ್ ಗಣಿಗಾರಿಕೆಯ ಸಮಯದಲ್ಲಿ ಉತ್ಪತ್ತಿಯಾಗುವಂತಹ ನೈಸರ್ಗಿಕ ಆಸ್ಬೆಸ್ಟಾಸ್ ಅಥವಾ ಕಲ್ನಾರು ಅಂಶದ ವಿಷಕಾರಿ ಧೂಳಿನ ನಿರ್ವಹಣೆ, ಸಂಗ್ರಹಣೆಗೊಂಡ ಕಾರ್ಬನ್ ಡೈಆಕ್ಸೈಡ್ನ ಸಾಗಣೆ ಸೇರಿದಂತೆ ಹಲವು ಹಂತಗಳು ಸೇರಿಕೊಳ್ತವೆ. ಈ ಎಲ್ಲ ಅಂಶಗಳನ್ನ ಗಣನೆಗೆ ತೆಗೆದುಕೊಂಡು ನಿರ್ವಹಿಸಿ ಯಶಸ್ವಿಯಾದಲ್ಲಿ ಕಾರ್ಬನ್ ಕ್ಯಾಪ್ಚರ್ ಅಂಡ್ ಸ್ಟೋರೇಜ್ ಮಿನರಲ್ ಕಾರ್ಬೊನೈಸೇಷನ್ ವಿಧಾನವು ಭೂಮಿಯ ತಾಪಮಾನವನ್ನು ನಿಯಂತ್ರಿಸುವಲ್ಲಿ ಅತ್ಯಂತ ನಿರ್ಣಾಯಕವಾಗಬಲ್ಲದು.
1: ವಿಜ್ಞಾನದ ಮುನ್ನಡೆ, ಮಾನವನ ನಿಜ ವಿಕಾಸದ ಕಡೆಗೆ.
2: ಕಾರ್ಯಕ್ರಮ ನಿರ್ಮಾಣ ರೋಸ್ಲಿನ್ ಮ್ಯಾಥ್ಯೂ.
3: ಆಕಾಶವಾಣಿ.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್

0: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
1: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
0: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
1: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
0: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.
2: ಎಲ್ಲೆಡೆ ತುಂಬಿದೆ ಆನಂದ.

ಆಕಾಶವಾಣಿ ಸಮಯ 6:37 ಇದೀಗ ಕೆಲವು ಪ್ರಕಟಣೆಗಳು. 6:40 ಕ್ಕೆ ಪ್ರದೇಶ ಸಮಾಚಾರ.

0: ನಿಜ ಹೇಳ್ಬೇಕಾ?
1: ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನ್ನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ ಜೀರೋ ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
2: ಈ ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು. ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ, ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದರ ಜೊತೆ ಹೊಸ ಕಾರನ್ನು ತೆಗೆದುಕೋ. ಅದೇ ಸಾಲದಿಂದ ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ ಇಎಂಐ ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ. ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ. ನೀವ್ಯಾರು?
3: ಆರ್ಬಿಐ ಹೇಳುತ್ತೆ,
2: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
4: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ? ಹಾ, 5,000 ಉಳಿತು. ಹೊಸ ಸೀರೆ ತಗೊಳ್ಳ? ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು? ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ. ಬಂದ್ಬಿಟ್ಲು ದೊಡ್ಡದಾಗಿ. ಹೋಗಿ.
3: ಆರ್ಬಿಐ ಹೇಳುತ್ತೆ,
4: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
5: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಕಳೆದ 3 ವರ್ಷಗಳಲ್ಲಿ 61.2 ಲಕ್ಷ ದೃಢೀಕೃತ ಡಿಜಿಟಲ್ ಭೂ ದಾಖಲೆಗಳು ಸಾರ್ವಜನಿಕರಿಗೆ ವಿತರಣೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬಯಲುಸೀಮೆ ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರದಿಂದ ತೀವ್ರ ಹಿನ್ನಡೆ, ವಿಪಕ್ಷ ನಾಯಕ ಆರ್ ಅಶೋಕ ಟೀಕೆ. ನಗರ ಆರೋಗ್ಯ ಕೇಂದ್ರಗಳ ವೈದ್ಯಕೀಯ ಉಪಕರಣಗಳ ಖರೀದಿಗೆ 22 ಕೋಟಿ ರೂಪಾಯಿ ಮಂಜೂರು, ಸಚಿವ ದಿನೇಶ್ ಗುಂಡೂರಾವ್. ಕಾಂಗ್ರೆಸ್ ಸರ್ಕಾರದಿಂದ ಕರ್ನಾಟಕದ ಜನರಿಗೆ ವಿಶ್ವಾಸ ದ್ರೋಹ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬಿನ್ ಗಂಭೀರ ಆರೋಪ. ಭಟ್ಕಳದಲ್ಲಿ ಕಪ್ಪೆ ಚಿಪ್ಪು ತೆಗೆಯಲು ಹೋಗಿ ಒಂದೇ ಕುಟುಂಬದ 8 ಮಂದಿ ನೀರುಪಾಲು. ಕಳೆದ 3 ವರ್ಷಗಳಲ್ಲಿ ರಾಜ್ಯದಲ್ಲಿ ಕಂದಾಯ ಇಲಾಖೆಯಲ್ಲಿ ಹೊಸತನದ ಪರ್ವ ಆರಂಭವಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಕಳೆದ ಜೂನ್ ತಿಂಗಳಿನಿಂದ ಈವರೆಗೆ 61.2 ಲಕ್ಷ ದೃಢೀಕೃತ ಡಿಜಿಟಲ್ ಭೂ ದಾಖಲೆಗಳ ಪುಟಗಳನ್ನು ಸಾರ್ವಜನಿಕರಿಗೆ ವಿತರಿಸಲಾಗಿದೆ. ಪೋಡಿಮುಕ್ತ ಅಭಿಯಾನ 2.0 ಆರಂಭಿಸಲಾಗಿದೆ. ಕಳೆದ 3 ವರ್ಷಗಳಲ್ಲಿ 3,247 ಗ್ರಾಮಗಳನ್ನು ಪೋಡಿಮುಕ್ತಗೊಳಿಸಲಾಗಿದೆ. 8,261 ಹೊಸ ಗ್ರಾಮಗಳನ್ನು ಗುರುತಿಸಿ 2 ಲಕ್ಷ ಹಕ್ಕುಪತ್ರಗಳನ್ನು ವಿತರಣೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ. 2025-26 ಸಾಲಿನಲ್ಲಿ ವಾಣಿಜ್ಯ ತೆರಿಗೆಯಿಂದ 110,351 ಕೋಟಿ, ಅಬಕಾರಿ ತೆರಿಗೆಯಿಂದ 40,183 ಕೋಟಿ, ನೋಂದಣಿ ಮುದ್ರಾಂಕ, ಮೋಟಾರು ವಾಹನ ಹಾಗೂ ತೆರಿಗೇತರ ರಾಜಸ್ವ ಸೇರಿ ಒಟ್ಟು ಸ್ವಂತ ರಾಜಸ್ವ 212,789 ಕೋಟಿ ರೂಪಾಯಿ ಸಂಗ್ರಹವಾಗಿದೆ. ಜಿಎಸ್ಟಿ ತೆರಿಗೆ ಸಂಗ್ರಹಣೆಯಲ್ಲಿ ದೇಶದಲ್ಲೇ ಕರ್ನಾಟಕಕ್ಕೆ 2ನೇ ಸ್ಥಾನ ಲಭ್ಯವಾಗಿದ್ದು 2023-24 ಸಾಲಿನಲ್ಲಿ 94,363 ಕೋಟಿ, 2024-25 ಸಾಲಿನಲ್ಲಿ

0: 1,02,586 ಕೋಟಿ ಹಾಗೂ 2025-26 ಸಾಲಿನಲ್ಲಿ 1,10,814 ಕೋಟಿ ರೂಪಾಯಿ ಜಿಎಸ್ಟಿ ಸಂಗ್ರಹವಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಬಯಲುಸೀಮೆಯ ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರವೇ ದೊಡ್ಡ ಬರವಾಗಿ ಪರಿಣಮಿಸಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಟೀಕಿಸಿದ್ದಾರೆ. 6 ವರ್ಷಗಳಲ್ಲಿ 2,460 ಹೆಚ್ಚು ಕಾಮಗಾರಿಗಳಿಗೆ ಇನ್ನೂ ಚಾಲನೆ ಸಿಕ್ಕಿಲ್ಲ. ಬರಪೀಡಿತ ಪ್ರದೇಶಗಳ ಅಭಿವೃದ್ಧಿಗಾಗಿ ಸ್ಥಾಪಿತವಾದ ಮಂಡಳಿಯನ್ನೇ ಅನುದಾನದ ಬರದಿಂದ ಕುಂಠಿತಗೊಳಿಸಿರುವುದು ರಾಜ್ಯ ಸರ್ಕಾರದ ಘೋರ ವೈಫಲ್ಯವಾಗಿದೆ ಎಂದು ಆರೋಪಿಸಿದ್ದಾರೆ. 2025-26 269 ಕಾಮಗಾರಿಗಳ ಪೈಕಿ ಕೇವಲ ಒಂದೇ ಒಂದು ಕಾಮಗಾರಿ ಪೂರ್ಣ. 19.48 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ಬಿಡುಗಡೆ ಮಾಡಿದ್ದು ಕೇವಲ 12.25 ಕೋಟಿ ರೂಪಾಯಿ ಮಾತ್ರ. ಹಾಗಾಗಿ ಇದು ಅಭಿವೃದ್ಧಿ ಸರ್ಕಾರವಲ್ಲ. ಗ್ಯಾರಂಟಿ ಹೆಸರಿನಲ್ಲಿ ರಾಜ್ಯದ ಬೊಕ್ಕಸ ಬರಿದಾಗಿಸಿ ಈಗ ಬಯಲು ಸೀಮೆಯ ಜನರ ಭವಿಷ್ಯವನ್ನೇ ಕತ್ತಲಾಗಿಸಿದ್ದಾರೆ ಎಂದು ಅವರು ದೂರಿದ್ದಾರೆ. ರಾಜ್ಯಾದ್ಯಂತ ನಗರ ಆರೋಗ್ಯ ಕೇಂದ್ರಗಳು ಮತ್ತು ನಮ್ಮ ಕ್ಲಿನಿಕ್ಗಳಿಗೆ ಅತ್ಯಾಧುನಿಕ ಪ್ರಯೋಗಾಲಯ ಹಾಗೂ ವೈದ್ಯಕೀಯ ಉಪಕರಣಗಳ ಖರೀದಿಗೆ 22 ಕೋಟಿ ರೂಪಾಯಿ ಮಂಜೂರಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಜನಸಾಮಾನ್ಯರ ಆರೋಗ್ಯ ರಕ್ಷಣೆಯೇ ರಾಜ್ಯ ಸರ್ಕಾರದ ಆದ್ಯತೆಯಾಗಿದ್ದು ಈ ನಿಟ್ಟಿನಲ್ಲಿ ಸರ್ಕಾರ ವಿವಿಧ ಆರೋಗ್ಯ ಸೇವೆಗಳ ಮೂಲಕ ನಿರಂತರವಾಗಿ ಶ್ರಮಿಸುತ್ತಿದೆ. ರಾಜ್ಯದ ನಾಗರಿಕರಿಗೂ ಗುಣಮಟ್ಟದ ಚಿಕಿತ್ಸೆ ಕಲ್ಪಿಸುವುದು ಸರ್ಕಾರದ ಸಂಕಲ್ಪ. ಇದೇ ಬದ್ಧತೆಯೊಂದಿಗೆ ಇತ್ತೀಚಿನ ಸಚಿವ ಸಂಪುಟ ಸಭೆಯಲ್ಲಿ ಯಾದಗಿರಿ ಜಿಲ್ಲೆಯ ಶಹಪುರ ಮತ್ತು ದೇವದುರ್ಗದಲ್ಲಿ ನೂತನ ತಾಯಿ ಮಕ್ಕಳ ಆಸ್ಪತ್ರೆಗಳ ನಿರ್ಮಾಣಕ್ಕೆ ಅನುದಾನ ಮಂಜೂರು ಮಾಡಲಾಗಿದೆ ಎಂದು ಅವರು ಹೇಳಿದ್ದಾರೆ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವು ಇಲ್ಲಿನ ಜನರಿಗೆ ಕಳೆದ 3 ವರ್ಷಗಳಲ್ಲಿ ವಂಚಿಸುವ ಕೆಲಸ ಮಾಡಿದೆ. ಇಲ್ಲಿನ ಜನರಿಗೆ ವಿಶ್ವಾಸದ್ರೋಹ ಮಾಡಿದೆ ಎಂದು ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ಟೀಕಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಒಳಜಗಳದಿಂದ ಜನಹಿತದ ಕೆಲಸಗಳನ್ನು ಕಡೆಗಣಿಸಲಾಗಿದೆ. ಜನಹಿತಕ್ಕೂ ಈ ಸರ್ಕಾರಕ್ಕೂ ಯಾವುದೇ ಸಂಬಂಧವಿಲ್ಲ ಎಂಬಂತೆ ವರ್ತಿಸುತ್ತಿದೆ ಎಂದು ಆರೋಪಿಸಿದರು. ರಾಜ್ಯದಲ್ಲಿ ಸರ್ಕಾರ ನಡೆಸುತ್ತಿರುವ ನಾಯಕರು ಸರ್ಕಾರವನ್ನು ತಮಗಾಗಿ ಬಳಸಿಕೊಳ್ಳುತ್ತಿದ್ದಾರೆ. ಅಭಿವೃದ್ಧಿ ಕಾರ್ಯಗಳ ವಿಚಾರದಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ದೆಹಲಿಯ ಕಾಂಗ್ರೆಸ್ಸಿನ ಎಟಿಎಂ ಆಗಿದೆ ಎಂದು ದೂರಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಶಿರಾಲಿಯ ಅಳ್ವೇಕೋಡಿ ಸಮೀಪದ ತಟ್ಟಿಹಕ್ಕಲ ಕಳಿನೊಟ್ಟಿ ಹೊಳೆಯಲ್ಲಿ ಕಪ್ಪೆ ಚಿಪ್ಪು ತೆಗೆಯಲು ಹೋದ 8 ಮಂದಿ ನೀರಿನಲ್ಲಿ ಮುಳುಗಿ ಮೃತಪಟ್ಟಿರುವ ಘಟನೆ ಇಂದು ಸಂಭವಿಸಿದೆ. ಓರ್ವ ಪುರುಷ ಹಾಗೂ 7 ಮಹಿಳೆಯರು ಸೇರಿದಂತೆ ಒಟ್ಟು 8 ಜನ ಸಾವನ್ನಪ್ಪಿದ್ದಾರೆ. ಈ 8 ಜನರ ಶವ ಪತ್ತೆಯಾಗಿದೆ. ಕಪ್ಪೆ ಚಿಪ್ಪು ಆರಿಸಲು 14 ಜನರ ತಂಡ ಇಂದು ಮಧ್ಯಾಹ್ನ ನದಿಗೆ ಇಳಿದಿದ್ದರು. ತಡರಾತ್ರಿ ಸುರಿದ ಮಳೆಗೆ ನದಿಯಲ್ಲಿ ನೀರಿನ ಹರಿವು ಹೆಚ್ಚಿತ್ತು. ಜೊತೆಗೆ ಅಲೆಗಳ ಅಬ್ಬರದಿಂದ ನೀರಿನ ಮಟ್ಟ ಏರಿಕೆಯಾಗಿ ಮುಳುಗಿದ್ದಾರೆ ಎನ್ನಲಾಗಿದೆ. ನದಿಯಿಂದ 3 ಮಂದಿಯನ್ನು ರಕ್ಷಿಸಲಾಗಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನೂ 3 ಮಂದಿಯ ಪತ್ತೆಗಾಗಿ ಶೋಧ ಕಾರ್ಯ ನಡೆಯುತ್ತಿದೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಸಮೀಪದ ತಟ್ಟೆಹಕ್ಕಲು ನದಿಯಲ್ಲಿ ಕಪ್ಪೆ ಚಿಪ್ಪು ತರಲು ಹೋದವರ ಪೈಕಿ ಒಂದೇ ಕುಟುಂಬದ 8 ಜನರು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿರುವುದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತೀವ್ರ ಸಂತಾಪ ಸೂಚಿಸಿದ್ದಾರೆ. ಇದೊಂದು ಅತ್ಯಂತ ದುರದೃಷ್ಟಕರ ಮತ್ತು ನೋವಿನ ಘಟನೆ. ದುರಂತದಲ್ಲಿ ಮಡಿದವರ ಕುಟುಂಬಕ್ಕೆ ಮಾನವೀಯ ನೆಲೆಯಲ್ಲಿ ರಾಜ್ಯ ಸರ್ಕಾರದಿಂದ ತಲಾ 5 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಹಣದ ಬಡತನ ಇದ್ದಾಗಲೇ ಗುಣಮಟ್ಟದಲ್ಲಿ ಅತ್ಯಂತ ಶ್ರೀಮಂತಿಕೆ ಇದ್ದ ಸಿನಿಮಾಗಳನ್ನು ಕೊಟ್ಟಿರುವ ಕನ್ನಡ ಚಿತ್ರರಂಗ ಈಗ ಹಣದ ಶ್ರೀಮಂತಿಕೆಯಲ್ಲಿ ಗುಣಮಟ್ಟ ಬಡವಾಗಿದೆ. ಇದಕ್ಕೆ ಸಿನಿಮಾರಂಗ ಕನ್ನಡತನದ ಬೇರುಗಳಿಂದ ಕಳಚಿಕೊಂಡಿರುವುದೇ ಕಾರಣ ಎಂದು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ಅಭಿಪ್ರಾಯಪಟ್ಟಿದ್ದಾರೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಆಯೋಜಿಸಿದ್ದ ಚಂದನವನ ಅಂದು ಇಂದು

0: ವಿಚಾರ ಸಂಕಿರಣ ಉದ್ಘಾಟಿಸಿ ಮಾತನಾಡಿದ ಅವರು, ಶತಮಾನ ಪೂರೈಸಿರುವ ಚಂದನವನಕ್ಕೆ ಸತ್ವ ಮತ್ತು ಸಂಸ್ಕಾರದ ಜೊತೆಗೆ ಸಾಂಸ್ಕೃತಿಕವಾಗಿ ಆಳವಾದ ಬೀರುಗಳಿವೆ. ಚಂದನವನ ತನ್ನ ಇತಿಹಾಸದಲ್ಲಿ ಎಂದು ಕೇವಲ ಮನರಂಜನೆಯ ಮಾಧ್ಯಮವಾಗಿರಲಿಲ್ಲ, ಬದಲಿಗೆ ಸಾಹಿತ್ಯ, ಸಂಸ್ಕೃತಿ ಮತ್ತು ಬದುಕಿನ ಮೌಲ್ಯಗಳನ್ನು ಬಿಂಬಿಸುವ ಕನ್ನಡಿಯಾಗಿತ್ತು ಎಂದು ಹೇಳಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಅಭಾವ ನೀಗಿಸುವ ಉದ್ದೇಶದಿಂದ ಜಿಲ್ಲೆಯಲ್ಲಿ ನೀರಿನ ಅದಾಲತ್ ಆಯೋಜಿಸಲಾಗಿದೆ. ಇಂದು ಅದಾಲತ್ ಜೊತೆಗೆ ಜನರು ಎದುರಿಸುತ್ತಿರುವ ಕುಡಿಯುವ ನೀರು ಮತ್ತಿತರ ಸಮಸ್ಯೆ ಆಲಿಸಲು ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಸೈಕಲ್ ಸವಾರಿ ಮೂಲಕ ಸಾರ್ವಜನಿಕರೊಂದಿಗೆ ಸಮಾಲೋಚನೆ ನಡೆಸಿದರು. ಸಾರ್ವಜನಿಕರೊಂದಿಗೆ ಮಾತುಕತೆ ನಡೆಸಿದ ಅವರು, ಪ್ರತಿ ಗ್ರಾಮ, ಪಟ್ಟಣ, ನಗರ ಪ್ರದೇಶಗಳಲ್ಲಿ ನೀರಿನ ಅದಾಲತ್ ನಡೆಸುವ ಮೂಲಕ ಬಾವಿ ಹಾಗೂ ಕೊಳವೆ ಬಾವಿಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಕಲೆಹಾಕಿ ನೀರಿನ ಅಭಾವ ನೀಗಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ವಿದ್ಯುತ್ ಸಮಸ್ಯೆ, ಪೈಪ್ಲೈನ್ ರಿಪೇರಿ ಸೇರಿದಂತೆ ವಿವಿಧ ಸಮಸ್ಯೆಗಳಿಂದ ನೀರಿನ ತೊಂದರೆ ಎದುರಿಸುತ್ತಿರುವ ಸಾರ್ವಜನಿಕರು ನೇರವಾಗಿ ಅಧಿಕಾರಿಗಳಿಗೆ ದೂರು ನೀಡುವಂತೆ ಆದೇಶಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಚೇನಹಳ್ಳಿ ತಾಲೂಕು ಗಿಡಗಾನಹಳ್ಳಿ ಗ್ರಾಮದ ಸರ್ವೆ ನಂಬರ್ 30 ಪಹಣಿಯಂತೆ 15 ಎಕರೆ ಖರಾಬು ಗೋಕಾಡು ಇದ್ದು, ಸರ್ಕಾರದ ಈ ಜಮೀನಿನಲ್ಲಿ 35-45 ಅಳತೆಯ ಮನೆಯನ್ನು ಅಕ್ರಮವಾಗಿ ನಿರ್ಮಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಕೂಡಲೇ ಒತ್ತುವರಿ ತೆರವುಗೊಳಿಸುವಂತೆ ಕಟ್ಟಡ ಮಾಲೀಕರಿಗೆ ಮಂಚೇನಹಳ್ಳಿ ತಾಲೂಕು ತಹಶೀಲ್ದಾರ್ ಆದೇಶಿಸಿದ್ದಾರೆ. ರಾಜಸ್ವ ನಿರೀಕ್ಷಕರ ವರದಿಯಂತೆ ಸರ್ಕಾರದ ಗೋಕಾಡು ಜಮೀನಿನಲ್ಲಿ ಒತ್ತುವರಿ ಮಾಡಿಕೊಂಡು ಅಕ್ರಮವೆಸಗಿರುವುದು ಸಾಬೀತಾಗಿದೆ. ಕೂಡಲೇ ಅಕ್ರಮವಾಗಿ ಮನೆ ನಿರ್ಮಿಸಿದ ಕಟ್ಟಡ ಮಾಲೀಕರು ಒತ್ತುವರಿ ತೆರವುಗೊಳಿಸಿ ಖಾಲಿ ಪ್ರದೇಶವನ್ನು ಸರ್ಕಾರದ ವಶಕ್ಕೆ ನೀಡಬೇಕು ಎಂದು ತಿಳಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿ, ಉತ್ತರ ಒಳನಾಡಿನ ಬಹುತೇಕ ಮತ್ತು ದಕ್ಷಿಣ ಒಳನಾಡಿನ ಕೆಲವೆಡೆ ಮಳೆಯಾಗಿದೆ. ಅತಿ ಹೆಚ್ಚು ಮಳೆ ಕಾರವಾರದ ವೀಕ್ಷಣಾಲಯಗಳಲ್ಲಿ 20 ಸೆಂಟಿಮೀಟರ್ನಷ್ಟು ಮಳೆ ಬಿದ್ದಿದೆ. ಉಳಿದಂತೆ ಮಂಕಿ 13, ತಾವರಗೇರ 10, ಮುಂಡಗೋಡ 40, ವಿಜಯಪುರ, ನಾರಾಯಣಪುರದಲ್ಲಿ ತಲಾ 9 ಸೆಂಟಿಮೀಟರ್ ಮಳೆಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಳೆದ 3 ವರ್ಷಗಳಲ್ಲಿ 61.2 ಲಕ್ಷ ದೃಢೀಕೃತ ಡಿಜಿಟಲ್ ಭೂ ದಾಖಲೆಗಳು ಸಾರ್ವಜನಿಕರಿಗೆ ವಿತರಣೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬಯಲುಸೀಮೆ ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರದಿಂದ ತೀವ್ರ ಹಿನ್ನಡೆ, ವಿಪಕ್ಷ ನಾಯಕ ಆರ್ ಅಶೋಕ್ ಟೀಕೆ. ನಗರ ಆರೋಗ್ಯ ಕೇಂದ್ರಗಳ ವೈದ್ಯಕೀಯ ಉಪಕರಣಗಳ ಖರೀದಿಗೆ 22 ಕೋಟಿ ರೂಪಾಯಿ ಮಂಜೂರು, ಸಚಿವ ದಿನೇಶ್ ಗುಂಡೂರಾವ್. ಕಾಂಗ್ರೆಸ್ ಸರ್ಕಾರದಿಂದ ಕರ್ನಾಟಕದ ಜನರಿಗೆ ವಿಶ್ವಾಸದ್ರೋಹ, ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬೀನ್ ಗಂಭೀರ ಆರೋಪ. ಭಟ್ಕಳದಲ್ಲಿ ಕಪ್ಪೆ ಚಿಪ್ಪು ತೆಗೆಯಲು ಹೋಗಿ ಒಂದೇ ಕುಟುಂಬದ 8 ಮಂದಿ ನೀರು ಪಾಲು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ.
2: ಈ ಕಥೆ ನರ್ಸ್ ಮತ್ತು ಅವರ ಮನಸ್ಸಿದ್ದು. ಸಂಬಳವಂತ, ಈಗ ಹೊಸ ಜುಮ್ಕಿ ಇಲ್ಲ, ಈಗ ಉಳಿತಾಯ ಮಾತ್ರ. ಮೊದಲು ಜುಮ್ಕಿ ಇಲ್ಲಿ ಕೇಳು. ಪ್ರತಿ ತಿಂಗಳು
1: ಆಕಾಶವಾಣಿ ಕಾರವಾರ. ಕೃಷಿಯೋದ್ಯಮ ಸ್ವ ಉದ್ಯೋಗ ಸಾಧಕರೊಂದಿಗೆ ಮಾತುಕತೆ.

0: ಇಂದಿನ ಕಾರ್ಯಕ್ರಮದಲ್ಲಿ ಸ್ವ ಉದ್ಯೋಗವಾಗಿ ಟೇಲರಿಂಗ್ ವೃತ್ತಿಯನ್ನ ಮಾಡ್ತಾ ಇರುವಂತಹ ನಾಗರತ್ನ ಮಹಾದೇವ್ ಬಿಲ್ಲವ, ಹಾಗೆಯೇ ಹೂವಿನ ಹಾರ ತಯಾರಿಕೆ ಮತ್ತು ವೇದಿಕೆ ಅಲಂಕಾರದ ವೃತ್ತಿಯಲ್ಲಿ ತೊಡಗಿರುವಂತಹ ರೂಪಾ ಚಂದ್ರಶೇಖರ್ ನಾಯ್ಕ್ ಇವರುಗಳೊಂದಿಗೆ ಮಾತುಕತೆ.
1: ಆತ್ಮೀಯ ಕೇಳುಗರೆ, ಇವತ್ತು ನಾವು ಯಲ್ಲಾಪುರ ತಾಲೂಕು ಉಮ್ಮಚ್ಚಿಗೆ ಗ್ರಾಮದಲ್ಲಿದ್ದೇವೆ. ಇಲ್ಲಿ ಈರುವರು ಸ್ವಉದ್ಯೋಗಿ ಮಹಿಳೆಯರಿದ್ದಾರೆ. ಇವರು ಯಾವ ರೀತಿಯ ಒಂದು ಸ್ವಉದ್ಯೋಗವನ್ನು ಮಾಡ್ತಾ ಇದ್ದಾರೆ, ಅವರ ಅನುಭವ ಏನು, ಸ್ವಉದ್ಯೋಗ ಯಾಕಾಗಿ ಮಾಡಬೇಕು ಹಾಗೂ ಅದರಿಂದ ಏನೇನು ಅನುಕೂಲತೆಗಳಿವೆ, ಈ ಎಲ್ಲ ವಿಚಾರದ ಬಗ್ಗೆ ಅವರನ್ನು ಮಾತನಾಡಿಸಿ ವಿವರವನ್ನು ತಿಳ್ಕೊಳ್ಳೋಣ. ನಮಸ್ಕಾರ ನಾಗರತ್ನ ಮಹಾದೇವ್ ಬಿಲ್ಲವ್ ಅವರೇ.
2: ನಮಸ್ತೆ, ನಾಗರತ್ನ ಮಹಾದೇವ್ ಬಿಲ್ಲವ್. ನಾನು ನಾವು ಟೇಲ್ರಿಂಗ್ ಮಾಡ್ತಾ ಇದ್ದೀವಿ.
3: ನಮಸ್ತೆ ಸರ್, ನನ್ನ ಹೆಸರು ರೂಪಾ ಚಂದ್ರಶೇಖರ್ ನಾಯ್ಕ್. ನಾನು ಉಮ್ಮಚ್ಚಿಗೆಯಲ್ಲಿ ಕಳೆದ 3 ವರ್ಷದಿಂದ ಹೂವು ಹಣ್ಣುಗಳ ಅಂಗಡಿಯನ್ನು ನಡೆಸ್ತಾ ಇದ್ದೇನೆ. ಮದುವೆ ಸಮಾರಂಭಗಳಿಗೆ ಹಾಗೂ ಇನ್ನಿತರ ಯಾವುದೇ ಒಂದು ವಿಶೇಷ

0: ಕಾರ್ಯಕ್ರಮಗಳಿಗೆ ಹೂವಿನ ಹಾರಗಳನ್ನು ಮಾಡೋದು, ಅಲಂಕಾರಗಳ ವಸ್ತುಗಳನ್ನು ಮಾಡಿ ಮಾರಾಟ ಮಾಡುವ ಒಂದು ಇದನ್ನು ವ್ಯವಸ್ಥೆಯಲ್ಲಿ ತೊಡಗಿಕೊಂಡಿದ್ದೇನೆ ನಾನು ಮತ್ತು ನಮ್ಮ ಮನೆಯವರು.
1: ಈಗ ನಾಗರತ್ನ ಅವರನ್ನ ಮಾತನಾಡಿಸುವ, ನಾಗರತ್ನ ಅವರೇ ಹೇಳಿ, ಈಗ ಟೈಲರಿಂಗ್ ಅಂತ ಹೇಳಿದ್ರಿ, ಈ ಟೈಲರಿಂಗ್ ಎಷ್ಟು ವರ್ಷದ ಅನುಭವ ನಿಮ್ದು?
2: ಟೈಲರಿಂಗ್ ನನಗೊಂದು 25-30 ವರ್ಷದಿಂದ ಅನುಭವ. ಅದರಿಂದ ಒಳ್ಳೆ ಜನರಿಗೆ ಒಂದು ಹೆಲ್ಪ್ ಆಗುತ್ತೆ, ಉದ್ಯೋಗ ಮಾಡೋದ್ರಿಂದ ನಮಗೂ ಜೀವನ ಸಾಗುತ್ತೆ.
1: ಈಗ ಪ್ರಾರಂಭದ ದಿವಸಗಳನ್ನ ಅಂದ್ರೆ 30 ವರ್ಷ ಮೊದಲು ಹೇಗಿತ್ತು ಪರಿಸ್ಥಿತಿ, ನೀವು ಟೈಲರಿಂಗ್ ಕಲಿತ ದಿವಸಗಳನ್ನ ಸ್ವಲ್ಪ ಜ್ಞಾಪಿಸಿಕೊಳ್ಳಿ.
2: ಟೈಲರಿಂಗ್ ಕಲಿಯುವಾಗ ಸ್ವಲ್ಪ ಕಷ್ಟದ ಪರಿಸ್ಥಿತಿ ಇತ್ತು.
1: ಹೇಗಿತ್ತು ಅವಾಗ?
2: ಊರೆಲ್ಲ ಚಿಕ್ಕದಾಗಿತ್ತು, ಆದ್ರೆ ಏನೋ ಒಂದು ನಮ್ಮ ಉದ್ಯೋಗ ಒಂದು ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇತ್ತು.
1: ಟೈಲರಿಂಗ್ ಯಾರು ಕಲಿಸಿದ್ರು ನಿಮಗೆ?
2: ನಮಗೆ ಕಲಿಸಿದ್ದು ಅಂದ್ರೆ ಸ್ವಲ್ಪ ಒಂದ್ ಟೈಮು ಟೈಲರಿಂಗ್ ಟ್ರೈಜಂಗ್ ಕ್ಲಾಸ್ ಆಗಿತ್ತು, ಅವಾಗ ಅದು ಉಮ್ಮಚ್ಕೇಲಿ ಆಗಿತ್ತು, ಅದು ಕಸೂತಿ ಅಂತ ಆಗಿತ್ತು. ಅದ್ರಲ್ಲಿ ನಾವು ಹೊಲಿಗೆ ಕಲ್ತ್ಕೊಂಡು ಸ್ವಲ್ಪ ಸಣ್ಣ ಪುಟ್ಟ ಕಲ್ತ್ಕೊಂಡ್ವಿ. ಆಮೇಲೆ ಹೊಲಿಗೆ ಮಾಡಿರ್ಲಿಲ್ಲ. ಆಮೇಲೆ ಮ್ಯಾರೇಜ್ ಆದ್ಮೇಲೆ ನಮ್ಮ ಮನೆಯವರು ಡೆತ್ ಆದ್ಮೇಲೆ ಹಿಂಗೆ ಸಣ್ಣ ಪುಟ್ಟ ಕಲ್ತ್ಕೊಂಡು, ಇಲ್ಲೊಬ್ರು ಶಶಿಕಲಾ ಪಟ್ಗಾರ್ ಅಂತ ಒಬ್ರು ಇದ್ದಿದ್ರು, ಅವ್ರ ಹತ್ರ ಒಂದು ವಾರ ಹಿಂಗೆ ಹೋಗಿ ಕೇಳ್ಕೊಂಡು ಆಮೇಲೆ ಹೊಲಿಗೆ ಸ್ಟಾರ್ಟ್ ಮಾಡಿದ್ವಿ.
1: ಒಂದು ರೀತಿಯಲ್ಲಿ ನೀವು ಏಕಲವ್ಯ ಇದ್ದ ಹಾಗೆ ಟೈಲರಿಂಗ್ ಸ್ವಭಾವವಾಗಿ ಕಲ್ತಿದ್ರು.
2: ಹಾ, ಟೈಲರಿಂಗ್ ಸ್ವಭಾವವಾಗಿ ಕಲ್ತಿರೋದು. ಹಾಗೆ ಈಗೊಂದು ಸಣ್ಣ ಬಿಸ್ನೆಸ್ ಮಾಡ್ಕೊಂಡಿದ್ದೆ ನಾನು ಹೊಲಿಗೆಯಲ್ಲಯ್ಯ, ಅದರಿಂದನೇ ನನ್ನ ಜೀವನ ನಡೀತಾ ಉಂಟು.
1: ಈಗ ಮೊದಲೆಲ್ಲ ಟೈಲರಿಂಗ್ ಅಂದ್ರೆ ತಕ್ಷಣ ಈ ಹೊಲಿಗೆ ಮೆಷಿನ್ ಎಲ್ಲ ಕಾಲಿಂದ ತುಳಿಯುವಂತದ್ದು ಇರ್ತು, ಇವಾಗೆಲ್ಲ ಆ ಮೋಟರ್ ಅನ್ನ ಇಟ್ಕೊಂಡು ಕೂಡ ಮಾಡುವಂತ ಒಂದು ವ್ಯವಸ್ಥೆ ಬಂದಿದೆ. ನೀವು ಹೇಗೆ ಮಾಡ್ಕೊಂಡಿದ್ರಿ?
2: ನಾನು ಮೋಟರ್ ವ್ಯವಸ್ಥೆ ಮಾಡ್ಕೊಳ್ಳಿಲ್ಲ, ಅವತ್ತಿಂದ ಇವತ್ತವರೆಗೂ ಕಾಲಲ್ಲೇ ತುಳಿತಾ ಇದ್ದೇನೆ.
1: ಯಾಕೆ ಅದು ಮಾಡ್ಕೊಂಡಿಲ್ಲ?
2: ನನಗೆ ಮೋಟರ್ ಸೆಟ್ ಆಗಿಲ್ಲ, ಮೊದಲಿಂದ ಕಾಲಲ್ಲಿ ತುಳಿದು ಅದೇ ರೂಢಿ ಆಗ್ಬಿಟ್ಟಿದೆ.
1: ಸ್ವಲ್ಪ ಸುಸ್ತಾಗೋದಿಲ್ವಾ?
2: ಹಾ, ಸುಸ್ತಾಗ್ತದೆ, ತುಂಬಾ ತ್ರಾಸ ಆಗ್ತದೆ, ಆದ್ರೂ ಮಾಡ್ತೀವಿ.
1: ಸ್ವಲ್ಪ ಒಂದು ಬದಲಾವಣೆ ಮಾಡ್ಕೊಳ್ಬೇಕು ಅಂತ ಅನಿಸ್ತದೆ.
2: ಬದಲಾವಣೆ ಅಂದ್ರೆ ಮೋಟರಿಂದ ಬದಲಾವಣೆ ಅನಿಸ್ತಿಲ್ಲ ನನಗೆ, ಹಿಂಗ್ ಕಾಲಲ್ಲಿ ತುಳಿಯೋದೇ ನನಗೆ ಅದೊಂದು
1: ಹ್ಯಾಬಿಟ್
2: ಅಭ್ಯಾಸ ಆಗುತ್ತೆ.
1: ಈಗ ಸ್ವಲ್ಪ ಪ್ರಾಯ ಆದ ಹಾಗೆ ಕಣ್ಣು ಸೂಕ್ಷ್ಮ ಆಗ್ಬೇಕಾಗ್ತದೆ, ಈ ಸೂಜಿ ದಾರ ಹಾಕುದು ಕಷ್ಟ ಆಗೋದಿಲ್ಲ?
2: ಕಷ್ಟ ಆಗ್ತದೆ, ಕಣ್ಣೆಲ್ಲ ಕಾಣಿಸಲ್ಲ ಕರೆಕ್ಟ್ ಆಗಿ, ಚಸ್ಮಾ ಕಳ್ತೀವಿ.
1: ಈಗ ಟೈಲರಿಂಗ್ ಅಂತ ಹೇಳಿದ್ರೆ ಏನೇನು ನೀವು ಬಟ್ಟೆಯನ್ನು ಹೋಲಿತೀರಿ, ಮತ್ತೆ ಬಟ್ಟೆ ಎಲ್ಲ ಎಲ್ಲಿಂದ ಸಂಗ್ರಹ ಮಾಡ್ತೀರಿ, ಹೇಗಿದೆ?
2: ನಾವು ಟೈಲರಿಂಗ್ ಅಂದ್ರೆ ಕಸ್ಟಮರ್ ತಂದು ಕೊಟ್ಟಿರೋದನ್ನ ನಾವು ಹೊಲಿತೀವಿ, ಡ್ರೆಸ್, ಚೂಡಿದಾರ, ಬ್ಲೌಸು ಎಲ್ಲ ಹೊಲಿತೀವಿ, ಜೆಂಟ್ಸ್ ಒಂದ್ ಬಿಟ್ಟು ಬಾಕಿ ಎಲ್ಲ ಹೊಲಿತೀವಿ.
1: ಈಗ ಚಿಕ್ಕ ಮಕ್ಕಳ ಯೂನಿಫಾರ್ಮ್ ಎಲ್ಲ ಹೊಲಿತೀರಾ?
2: ಯೂನಿಫಾರ್ಮ್, ಸ್ಕೂಲ್ ಬಟ್ಟೆ, ಕಾಲೇಜಿಂದು, ಹೈಸ್ಕೂಲ್ ಇಂದ ಎಲ್ಲ ಹೊಲಿತೀವಿ.
1: ಅಂದ್ರೆ ಈಗ ಶಾಲೆಯ ಹೋಲ್ಸೇಲ್ ಆಗಿ ನಿಮಗೆ ಕೊಡ್ತಾರ?
2: ಹೋಲ್ಸೇಲ್ ಆಗಿ ಕೊಡ್ತಾರೆ, ಆದ್ರೆ ಅವ್ರಿಗೆ ಅರ್ಜೆಂಟ್ ಆಗಿ ಕೊಡ್ಬೇಕಲ್ಲ, ನಾ ತಗೊಳ್ಳೋದಿಲ್ಲ.
1: 15 ದಿವಸದಲ್ಲಿ ಕೊಡಿ, ಒಂದ್ ತಿಂಗಳಲ್ಲಿ ಕೊಡಿ ಅಂತ
2: ಹಾಗೆ ಕೊಡ್ಬೇಕು. ನಾನು ಅದನ್ನ ತಗೊಳ್ಳಲ್ಲ, ಕಸ್ಟಮರ್ದೇ ನಾ ತಗೊಂಡು ಹೊಲಿತೇನೆ.
1: ನೀವು ಒಬ್ಬರೇ ಕೆಲಸ ಮಾಡ್ತಾ ಇದ್ರು ಅಥವಾ ಸಹಾಯಕರಾಗಿ ಯಾರು ಇದ್ದಾರೆ?
2: ಹೆಚ್ಚಿನ ಕೆಲಸ ನಾ ಒಬ್ಳೆ ಮಾಡ್ತೆ, ಇನ್ನೊಬ್ರು ಸಹಾಯಕ್ಕೆ ಒಬ್ರು ಇದ್ದಾರೆ.
1: ಈಗ ರೂಪಾ ಚಂದ್ರಶೇಖರ್ ಅವರನ್ನ ಮಾತಾಡಿಸುವ, ಈ ಹೂವಿನ ಅಲಂಕಾರ ಮಾಡೋದಕ್ಕಿಂತ ಮೊದಲು ನೀವು ಹೂವಿನ ಅಂಗಡಿಯನ್ನು ಇಟ್ಕೊಂಡಿದ್ರಿ, ಹೂವಿನ ಸಂಗ್ರಹ ಅದರಲ್ಲಿ ಇರುವಂತಹ ಒಂದು ವೈವಿಧ್ಯತೆ ಬಗ್ಗೆ ಹೇಳಿ.
0: ಹೂವಿನ ವೈವಿಧ್ಯತೆ ಅಂದ್ರೆ ಈಗ ಜನರಿಗೆ ಏನ್ ಅನಿಸ್ತದೆ, ಸೇವಂತಿಗೆ ಅಂದ್ರೆ ಒಂದೇ ತರದ್ದು ಅನಿಸ್ತದೆ, ಅದ್ರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕ್ವಾಲಿಟಿಗಳ ಸೇವಂತಿಗೆಗಳು ಬರ್ತವೆ. ಗುಲಾಬಿಗಳು ಅಷ್ಟೇ, ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಗುಲಾಬಿಗಳು ಬರ್ತವೆ, ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಗುಲಾಬಿಗಳು ಬರ್ತವೆ. ಸುಗಂಧದಲ್ಲೂ ಅಷ್ಟೇ, ದಪ್ಪ ಸುಗಂಧ ಹಾಳು ಬರ್ತದೆ, ಮತ್ತೆ ಸಪೂರ ಸುಗಂಧ ಹಾಳು ಬರ್ತದೆ. ಮಲ್ಲಿಗೆಯಲ್ಲೂ ಈಗ ನಾವು ವಾಸನೆ ಇಲ್ಲದೆ ಹೋಗಿರೋದಕ್ಕೂ ಇಲ್ಲಿ ಎಲ್ಲರೂ ಮಲ್ಲಿಗೆ ಅಂತಾರೆ, ಆ ತರ ಬರಲ್ಲ. ವಾಸನೆ ಇರೋ ದುಂಡು ಮಲ್ಲಿಗೆ ಬೇರೆ, ಸೂಜಿ ಮಲ್ಲಿಗೆ ಬೇರೆ, ಕಾಕಡ ಅಂತಾರೆ ವಾಸನೆ ಇಲ್ಲದೆ ಹೋದ ಮಲ್ಲಿಗೆಗೆ. ಹೀಗೆ ಅಲಂಕಾರಕ್ಕೆ ನಾವು ವಸ್ತುಗಳನ್ನು ಬಳಸುವಾಗ ಹೂವಲ್ಲೂ ನಾನಾ ರೀತಿ ನಾನಾ ಬಗೆ ಇದೆ. ಅದೇನು ನೋಡೋರ ಕಣ್ಣಿಗೆ ಎಲ್ಲವೂ ಸೇವಂತಿಗೆನೆ, ಎಲ್ಲರೂ ಒಂದೊಂದೇ ತರದ ಹೂವು ಅನಿಸ್ತದೆ, ಅದರಲ್ಲಿ ಬೇರೆ ಬೇರೆ ಜಾತಿಗಳ ಹೂವು ಇರ್ತವೆ.
1: ಈ ಹೂಗಳ ಪೂರೈಕೆ ಎಲ್ಲ ಹೇಗೆ, ಈಗ ನಿಮಗೆ ಬಸ್ ನಲ್ಲಿ ಬರ್ತದೋ ಎಲ್ಲಿಂದ ಬರ್ತದೆ?
0: ನಮಗೆ ಆಲ್ಮೋಸ್ಟ್ ಎಲ್ಲ ಹೂಗಳನ್ನು ನಾವು ಮೈಸೂರಿಂದ ತರಿಸ್ತೀವಿ. ಮೈಸೂರಲ್ಲಿ ಕ್ವಾಲಿಟಿ ಇರುತ್ತೆ, ಮತ್ತೆ ಅವರದ್ದು ಕ್ವಾಂಟಿಟಿ ಅಂದ್ರೆ ಇಲ್ಲೆಲ್ಲ ಕ್ವಾಲಿಟಿ ಮೇಂಟೈನ್ ಮಾಡ್ಬೇಕಾಗತ್ತೆ. ಹೂ ಅಂದ್ಕೂಡ್ಲೇ ಎಲ್ಲೋ ಬಿದ್ದಿರುತ್ತೆ, ಅದು ರಾಶಿ ಬಳಕೆಗೆ ಬರಲ್ಲ, ಬಟ್ ಆ ಏನು ಕ್ವಾಲಿಟಿ ಮೇಂಟೆನೆನ್ಸ್ ಏನಿದೆ ಅದೆಲ್ಲ ಮೈಸೂರಲ್ಲಿ ಮಾಡಿ ಕಳಿಸ್ತಾರೆ. ಕಟ್ಟೋದ್ರಿಂದ ಹಿಡಿದು ದಪ್ಪ ಕಟ್ಟಿ ಅದನ್ನ ಒಂದಷ್ಟು ಚಂದ ಪ್ಯಾಕಿಂಗ್ ಮಾಡಿ ಹಾಕಿ ಕಳಿಸ್ತಾರೆ. ನಮ್ದು ಇಲ್ಲಿ ಸಿರಿಸಿಂದಾನು ಬರುತ್ತೆ, ಅದ್ರ ಅಷ್ಟು ಕ್ವಾಲಿಟಿ ಇರಲ್ಲ.
1: ಅದಕ್ಕೆ ಸ್ಥಳೀಯವಾಗಿ ಬೆಳೆಯುವಂತ ಹೂಗಳೇನಾದ್ರೂ ಲಭ್ಯ ಇರ್ತದೆ ಅಥವಾ ಎಲ್ಲವೂ ಮೈಸೂರಿಂದ ಬರುವ?
0: ಆಲ್ಮೋಸ್ಟ್ ಎಲ್ಲ ಮೈಸೂರಿಂದನೇ. ಸ್ಥಳೀಯದ್ದು ಏನಾಗ್ಬಿಡುತ್ತೆ ಕೇಳಿದ್ರೆ, ಅವರು ಆ ಒಂದು ಕ್ವಾಲಿಟಿ ಅದೇನಾಗಿರುತ್ತೆ ಕೇಳಿದ್ರೆ, ಕಲರ್ ಬರಕ್ಕೆ, ಶೈನ್ ಬರಕ್ಕೆ ಅದು ಒಂದು ಒಂದು ಲಿಕ್ವಿಡ್ ಅನ್ನು ಸ್ಪ್ರೇ ಮಾಡ್ತಾರೆ ಅವರು, ಅದನ್ನ ಇಲ್ಲಿ ಸ್ಪ್ರೇ ಮಾಡಲ್ಲ, ಅದು ತಡಿಯಲ್ಲ. ಈಗ ಗಿಡದಿಂದ ಕಿತ್ ಕೂಡ್ಲೆ ಬಾಡ ಹೋಗುತ್ತೆ, ಹಿಂಗಾಗತ್ತೆ. ಆ ಸ್ಪ್ರೇಗಳನ್ನು ಹಾಕಿ ಅದನ್ನ ಕ್ವಾಲಿಟಿ ಮೇಂಟೈನ್ ಮಾಡಿ ಕಳಿಸೋದೆಲ್ಲ ಅವ್ರಿಗಷ್ಟೇ ಗೊತ್ತಿರತ್ತೆ. ಅದು ಆ ಕಡೆ ಸ್ವಲ್ಪ ಜಾಸ್ತಿ, ಬೆಂಗಳೂರು ಮೈಸೂರು ಆ ಕಡೆ, ಮತ್ತೆ ಈ ಕಡೆ ತುಮಕೂರಲ್ಲೂ ಇದೆ, ಆದ್ರೆ ಅವ್ರದ್ದು ಅಷ್ಟು ಕ್ವಾಲಿಟಿ ಬರಲ್ಲ ತುಮಕೂರೆಲ್ಲ.
1: ಅಂದ್ರೆ ಈಗ ಹೆಚ್ಚು ಸಮಯ ಅದು ಬಾಡದ ಹಾಗೆ ಇರ್ಬೇಕಿದ್ರೆ ಏನ್ ಮಾಡ್ಬೇಕು ಈ ಹೂಗಳನ್ನೆಲ್ಲ?
0: ಹೆಚ್ಚು ಅಂದ್ರೆ ಅದು ಅದ್ರಲ್ಲಿ ಒಂದು ಲಿಕ್ವಿಡ್ ಬರುತ್ತೆ, ಅದು ಮೊದ್ಲೇ ಅಂದ್ರೆ ಶೈನ್ ಆಗಿ ಮಾಡಕ್ಕೆ ತೋಟದಲ್ಲೇಯ, ಅದನ್ನ ಅವರೇ ಸ್ಪ್ರೇ ಮಾಡಿ ಕಳಿಸ್ತಾರೆ. ನಾವಿಲ್ಲಿ ಏನು ಕೇಳಿದ್ರೆ,

0: ಹಾಕಿ ಅದನ್ನ ಚಂದ ಮಾಡಿ ಈಗ ಮಗು ತರ ಪಾಲನೆ ಮಾಡ್ಬೇಕು. ಹೂವು ಅಂದ್ರೆ ಮಗು ತರ. ಈಗ ಬೆಳಗ್ಗೆ ನಾವು ಬಂದ್ ಕೂಡ್ಲೆ ಅದನ್ನ ಬಿಚ್ಚಿ ಅದನ್ನ ಸಪರೇಟ್ ಮಾಡಿ ನೀರ್ ಹಾಕಿಟ್ರೆ ಮಧ್ಯಾಹ್ನ ನಾವು ಊಟದ ಟೈಮಿಗೆ ಹೋಗ್ಬೇಕಾದ್ರೆ ಅದನ್ನ ರಿಪೀಟ್ ಮತ್ತೆ ತಿರುಗಿ ಅದನ್ನ ಚಂದ ಮಾಡಿ ಮಡಚಿ ಹಾಗೆ ಪ್ಯಾಕಿಂಗ್ ಮಾಡಿ ಇಟ್ಟು ಹೋಗ್ಬೇಕು. ಸಾಯಂಕಾಲನು ಅಷ್ಟೇ, ಉಳಿತು ಅಂದ್ರೆ ಮಾರನೇ ದಿನ ಮಾರಬಹುದು. ನಾವು ಅಷ್ಟು ಚಂದ ಇಟ್ಕೊಂಡ್ರಷ್ಟೇ ಮಾರಕ್ ಬರುತ್ತೆ.
1: ಈಗ ಮಲ್ಲಿಗೆ ಆಯ್ತು, ಇದಲ್ಲದೆ ಬೇರೆ ಈಗ ಗುಲಾಬಿ ಆಗ್ಬಹುದು ಅಥವಾ ಸೇವಂತಿಗೆ ಆಗ್ಬಹುದು, ಚೆಂಡು ಹೂವು ಆಗ್ಬಹುದು, ಇದರ ಸಂರಕ್ಷಣೆ ಎಲ್ಲ ಹೇಗೆ?
0: ಸಂರಕ್ಷಣೆ ಅಂದ್ರೆ ರಾಶಿ ದಿನ ಏನು ಉಳಿಯಲ್ಲ ಸರ್, ಅದು ಒಂದ್ ದಿವಸಕ್ಕೆ ಅಂದ್ರೆ ಚೆಂಡು ಹೂವಕ್ಕೆ ನೀರ್ ಹಾಕಬಾರ್ದು, ಹಾಗೆ ಇಡಬೇಕು. ಚೆಂಡು ಹೂವಕ್ಕೆ ನೀರ್ ಹಾಕಿದ್ರೆ ಬುಷ್ಟ್ ಬಂದ್ಬಿಡತ್ತೆ. ಚೆಂಡು ಹೂವಕ್ಕೆ ನೀರ್ ಹಾಕಬಾರ್ದು. ಬಾಕಿ ಎಲ್ಲ ಹೂಗಳನ್ನ ಚಂದ ಮಾಡಿ ಪೇಪರ್ ಹಾಕ್ಬಿಟ್ಟು ಅದ್ರ ಮೇಲೆ ಕೆಳಗೆ ನೀರ್ ಸ್ವಲ್ಪ ಲೈಟ್ ಆಗಿ ನೀರ್ ಸ್ಪ್ರೇ ಮಾಡಿ ಆಮೇಲೆ ಒಂದೊಂದೇ ಲೇಯರ್ ಹಾಕಿ ಈಗ ಒಂದ್ ರೌಂಡ್ ಅನ್ನ ನಾವ್ ಹಿಂಗ್ ಹಾಕದ ಮೇಲೆ ಅದ್ರ ಮೇಲೆ ಮತ್ತೆ ಲೈಟ್ ಆಗಿ ನೀರ್ ಹಾಕ್ಬೇಕು. ಅದ್ರ ಮೇಲೆ ಬೇಕಾದ್ರೆ ಪೇಪರ್ ಹಾಕ್ಬಹುದು. ಹಿಂಗೆ ಪೇಪರ್ ಹಾಕ್ಬಿಟ್ಟು ಚಂದ ಮಾಡಿ ಇಟ್ಟು ಹೋದ್ರೆ ಮಾರನೇ ದಿನ ಮಾರ್ಕೋಬಹುದು.
1: ಈಗ ಹೂ ಬೆಳಿಗ್ಗೆ ಎಷ್ಟು ಹೊತ್ತಿಗೆ ಬರ್ತದೆ?
0: ನಮಗ್ ಬೆಳಗ್ಗೆ 8:30 ಬರ್ತದೆ ಹೂ.
1: 8:30
0: ಹೌದೌದು, ನಾವಿಲ್ಲೇ ಇರ್ಬೇಕು. ಯಾರಾದ್ರೂ ಒಬ್ರು ಇರ್ಬೇಕು, ನಮ್ಮ ಮನೆಯವರಾಗ್ಲಿ ನಾವಾಗ್ಲಿ ಅಥವಾ ನಾವ್ ಯಾರೋ ಇಲ್ಲ ಅಂದ್ರೆ ಇನ್ನೊಬ್ರು ನೇಮಿಸ್ಬೇಕಲ್ಲಿ. ಹೌದು ಹೌದು.
1: ಈಗ ವರ್ಷ ಪೂರ್ತಿ ಒಂದೇ ರೀತಿಯಲ್ಲಿ ಬೇಡಿಕೆ ಇರ್ತದೋ ಅಥವಾ ಯಾವ ಆಧಾರದ ಮೇಲೆ ನೀವು ಇದನ್ನ?
0: ವಾರದಲ್ಲಿ 4 ದಿನ ಚೆನ್ನಾಗಿರತ್ತೆ, ಯಾವಾಗ್ಲೂ ಸೋಮವಾರ ಮಂಗಳವಾರ ಬಿಟ್ರೆ ಗುರುವಾರ ಶುಕ್ರವಾರ. ಬಾಕಿ ಡೇದಲ್ಲೆಲ್ಲ ಮದುವೆ ಮುಂಜೆ ಇದ್ರೆ ಓಕೆ, ಇಲ್ಲಾಂದ್ರೆ ಆ ದಿನ ನೋಡಿ ತರಿಸ್ಕೋಬೇಕು. ಬುಧವಾರ ವ್ಯಾಪಾರ ನಿಲ್ಲಿರತ್ತೆ, ಯಾವಾಗ್ಲೂ ಬುಧವಾರ ಇರಲ್ಲ. ಮತ್ತೆ ಸಂಡೆ ಸಂಡೆ ವ್ಯಾಪಾರ ಕಡಿಮೆ ಇರತ್ತೆ. ಹೂವಿಂದೆಲ್ಲ ಸೀಸನ್ ನೋಡಿ ತರಿಸ್ಕೋಬೇಕು. ಹಬ್ಬ ಹರಿದಿನಗಳಲ್ಲೆಲ್ಲ ಚೆನ್ನಾಗಿರತ್ತೆ ವ್ಯಾಪಾರ, ಏನು ಇದಿಲ್ಲ. ಅಮಾವಾಸ್ಯೆ ಹಬ್ಬ ಆಮೇಲೆ ಸಂಕಷ್ಟಿಗಳು ಈ ತರದ್ರಲ್ಲೆಲ್ಲ ಚೆನ್ನಾಗಿರುತ್ತೆ. ಈಗ ಸೀಸನ್ ಟೈಮ್, ಮದುವೆ ಮುಂಜೆ ಎಲ್ಲ ಸ್ಟಾರ್ಟ್ ಆಯ್ತಲ್ಲ, ಇವಾಗ ಅಡ್ಡಿಲ್ಲ.
1: ಅಂದ್ರೆ ಈಗ ನೀವು ಎಲ್ಲಿಂದ ಇದು ಹೂಗಳು ಬರ್ತಾವ ಅಂದ್ರೆ ಈಗ ಮೈಸೂರಿಂದ ತರಿಸ್ತೀರಿ ಅಂತ ಹೇಳಿದ್ರಲ್ಲ, ಅವ್ರಿಗೆ ಆರ್ಡರ್ ಕೊಡೋದು ಹೇಗೆ? ಈಗ ಬೇಡಿಕೆ ಆಧಾರವಾಗಿ ನೀವು ಆರ್ಡರ್ ಕೊಡುವಂತದ್ದು ಅಥವಾ ಮೆಸೇಜ್ ಹಾಕ್ತಿರೋ ಹೇಗೆ?
0: ಇಲ್ಲ, ಅವ್ರಿಗೆ ಆರ್ಡರ್ ಕೊಡೋದು ಅಂದ್ರೆ ಅವ್ರಿಗೆ ಈಗ 11 ಗಂಟೆ ಮಾರ್ಕೆಟ್ ಸ್ಟಾರ್ಟ್ ಆಗತ್ತೆ. ಅಲ್ಲಿ ಬೆಳಗ್ಗೆ ಎಲ್ಲ ಹೂ ಬಂದಿರೋದನ್ನೆಲ್ಲ ಡಿಸ್ಟ್ರಿಬ್ಯೂಟ್ ಅವ್ರು ಕೊಂಡ್ಕೊಂಡಿರ್ತಾರ. ಈಗ 11 ಗಂಟೆಗೆ ಹರಾಜು ಪ್ರಕ್ರಿಯೆ ಶುರು ಆಗುತ್ತೆ. ಅವಾಗ ಅವ್ರು ಫೋನ್ ಮಾಡ್ತಾರೆ ಮಾರ್ಕೆಟಿಗೆ ಬಂದ್ಬಿಟ್ಟು, ನಿಮ್ಗೆ ಏನೇನು ಹೂ ಬೇಕು ಇವತ್ತು ಅಂತೇಳಿ. ನಾವೀಗ ಒಂದು ನಮಗೊಂದು 4 ಕೆಜಿ ಒಬ್ರದ್ದು ಆರ್ಡರ್ ಇದೆ ಅಂದರೆ ಒಂದು 2 ಕೆಜಿ ಹೆಚ್ಚಿಗೆ ತರಿಸ್ತೀವಿ. 6 ಕೆಜಿ ಹಿಂಗೆ ತರಿಸ್ಬಿಟ್ಟು ಸೆಲ್ ಮಾಡ್ಕೊಳ್ಳೋದು. ಹಿಂಗೆ
1: ಈಗ ಮದುವೆ ಸಮಾರಂಭ ಆಗ್ಬೋದು ಅಥವಾ ಬೇರೆ ಏನೋ ಸಮಾರಂಭ ಇರುವಂತಹ ಒಂದು ಸಂದರ್ಭದಲ್ಲಿ ಎಷ್ಟು ದಿವಸ ಮುಂಚಿತವಾಗಿ ತಿಳಿಸಬೇಕಾಗ್ತದೆ?
0: 1-2 ಅಥವಾ 3 ದಿನ ಮೊದಲೇ ನಮಗೆ ತಿಳಿಸಿದ್ರೆ ಸಾಕು. ಅವ್ರು 3 ದಿನದ ಮೊದಲೇ ತಿಳಿಸ್ಬೇಕು. ಮದುವೆ ಹಾರ ಎಲ್ಲ ಹೇಗೆ ಕೇಳಿದ್ರೆ ಆರ್ಡರ್ ತಗೋತೀವಿ ನಾವು, ನಾವಾದ್ರೆ ಅವ್ರ ಹತ್ರ ಅಡ್ವಾನ್ಸ್ ಏನು ಇಸ್ಕೊಳ್ಳಲ್ಲ. ಬಟ್ ನಮಗೆ ಸಂಜೆ ಇವತ್ತು ನಾಳೆ ಬೇಕು ಹಾರ ಅಂದ್ರೆ ಇವತ್ತು ನಮಗೆ ಮಧ್ಯಾಹ್ನದ ಒಳಗಡೆ ನೀವು ಒಂದು ಫೋನ್ ಮಾಡಬೇಕು. ಅಂದ್ರೆ ಏನಾಗಿರತ್ತೆ ಕೇಳಿದ್ರೆ, ಒಂದು ಶುಭ ಕಾರ್ಯದಲ್ಲಿ ಏನೋ ಒಂದು ಇನ್ಸಿಡೆಂಟ್ ಆಯ್ತು ಅಂದ್ರೆ ಮದುವೆ ನಿಂತು ಹೋಗುತ್ತೆ. ನಾವು ಅವಾಗ 4,000 5,000 ಹಾರ ಎಲ್ಲ ಮಾಡಿಬಿಟ್ರೆ ಲಾಸ್ ಆಗತ್ತಲ್ಲ, ಅದು ಮತ್ತೆ ಎಲ್ಲೂ ಯೂಸ್ ಆಗಲ್ಲ. ಹಾಗಾಗಿ ನೀವು ಕನ್ಫರ್ಮ್ ಮಾಡಿ ನಮಗೆ ಅಂತೇಳಿ ಹೇಳ್ತೀವಿ.
1: ಹೂವಿನ ಹಾರದ ಬಗ್ಗೆ ಆಮೇಲೆ ಮಾತಾಡುವ. ನಾಗರತ್ನ ಅವರು ಕಾಯ್ತಾ ಇದ್ದಾರೆ, ಟೈಲರಿಂಗ್ ಮಾಡೋದು ಹೇಗೆ ಅಂತ ನಮಗೆ ಸ್ವಲ್ಪ ಹೇಳಿ. ನೀವು ಹೇಗೆ ಕಲ್ತ್ರಿ ಅಂತ ಸ್ವಲ್ಪ ಹೇಳಿ ನೋಡುವ. ಈಗ ಬಟ್ಟೆನ ಕಟಿಂಗ್ ಮಾಡೋದು ಹೇಗೆ ಕಲ್ತ್ರಿ?
2: ಫಸ್ಟ್ ಕಟಿಂಗ್ ಮಾಡ್ಬೇಕಾದ್ರೆ ಪೇಪರ್ ಅಲ್ಲಿ ಡೈಗ್ರಾಮ್ ಹಾಕೊಂಡು ಆಮೇಲೆ ಕಟ್ ಮಾಡಿ ಅದನ್ನ ಅದೇ ಪ್ರಕಾರ ಬಟ್ಟೆ ಮೇಲೆ ಡೈಗ್ರಾಮ್ ಹಾಕೊಂಡು ಆಮೇಲೆ ಕಟ್ ಮಾಡಿ ಹೊಲಿಯೋದು.
1: ಈಗ ಅರ್ಧ ಕೆಲಸ ಮುಗೀತು. ಈಗ ಒಂದು ಚಂದಾಗಿ ಬಟ್ಟೆ ಹೊಲಿಬೇಕು ಅಂದ್ರೆ ಅದು ಕಟಿಂಗಿನ ಪ್ರಾಮುಖ್ಯತೆ ಇದೆಯೋ ಅಥವಾ ಹೊಲಿಯೋದ್ರಲ್ಲಿ ಇದೆಯಾ?
2: ಕಟಿಂಗಿನ ಪ್ರಾಮುಖ್ಯತೆಯಲ್ಲೂ ಉಂಟು, ಆಮೇಲೆ ಹೊಲಿಯೋದ್ರಲ್ಲೂ ಇರ್ತದೆ. ಹೊಲಿಯೋದ್ರಲ್ಲೇ ಮೇನ್ ಇರ್ತದೆ. ಅದನ್ನ ಅದೇ ಪ್ರಕಾರ ನಾವು ಎಷ್ಟೆಷ್ಟು ಇಂಚ್ ಬೇಕು, ಎಷ್ಟೆಷ್ಟು ಅಗಲ ಬೇಕು, ಅದು ನಾವೇ ಕಟಿಂಗ್ ಮಾಡಿ ನಾವೇ ಅದು ಆಮೇಲೆ ಶೇಪ್ ಕೊಟ್ಟು ಆಮೇಲೆ ಹೊಲಿಬೇಕಾಗ್ತದೆ.
1: ಈಗ ಬೇರೆ ಬೇರೆ ರೀತಿಯ ಬಟ್ಟೆಗಳು ಇರ್ತವೆ, ಕಾಟನ್ ಬಟ್ಟೆಗಳು, ಖಾದಿ ಬಟ್ಟೆಗಳು ಇರಬಹುದು ಅಥವಾ ನೈಲಾನ್ ಇರಬಹುದು, ಮಿಕ್ಸ್ ಇರಬಹುದು, ಯಾವುದು ಬಟ್ಟೆ ಹೊಲಿಯುವುದಕ್ಕೆ ಸುಲಭ?
2: ಕಾಟನ್ ಬಟ್ಟೆನೇ ಸುಲಭ ಆಗ್ತದೆ ಹೊಲಿಲಿಕ್ಕೆ. ಖಾದಿ ಟೆರಿಕೋಟ್ ಇವೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ.
1: ಯಾಕೆ ಖಾದಿ ಇದು ಕಷ್ಟ ಆಗ್ತದೆ, ಕಾಟನ್ ಸುಲಭ?
2: ಕಾಟನ್ ಅಂದ್ರೆ ಆ ಕಡೆ ಈ ಕಡೆ ಏನು ಸರಿಯಲ್ಲ, ಅದು ನಾವು ಹೇಗೆ ಇಡ್ತೀವಿ ಹಾಗೆ ಇರ್ತದೆ ಅದು ಬಟ್ಟೆ. ಹಾಗಾಗಿ ಅದು ನಾವು ಹೇಳ್ದಂಗೆ ಅದು ಕೇಳ್ತದೆ ಬಟ್ಟೆ. ಆದ್ರೆ ಟೆರಿಕೋಟ್ ಇವೆಲ್ಲ ಅದು ಸ್ವಲ್ಪ ಸಿಂಕ್ ಆಗ್ತವೆ, ಆ ಕಡೆ ಈ ಕಡೆ ಹೋಗುದು ಹಿಂಗೆಲ್ಲ ಆಗ್ತವೆ.
1: ಈಗ ಕೆಲವೊಂದು ತೆಳುವಾದಂತಹ ಒಂದು ಬಟ್ಟೆ ಇರಬಹುದು ಅಥವಾ ಅಂತದಕ್ಕೆಲ್ಲ ಈ ಲೈನಿಂಗ್ ಬಟ್ಟೆ ಕೊಡ್ಬೇಕು ಅಂತ ಹೇಳ್ತಾರಲ್ಲ, ಇದು ಹೇಗೆ?
2: ಆ ತೆಳುವಾದ ಬಟ್ಟೆ ಅಂದ್ರೆ ಲೈನಿಂಗ್ ಕೊಡದೇ ಇದ್ರೆ ಸ್ವಲ್ಪ ಪಿಂಜಿ ಹಿಸ್ದು ಹೋಗುತ್ತೆ ಅಂತೇಳಿ ಲೈನಿಂಗ್ ಕೊಟ್ಟು ಹೊಲಿತಾರೆ. ಸ್ವಲ್ಪ ಗಟ್ಟಿ ಇರ್ಲಿ ಅಂತೇಳಿ ಲೈನಿಂಗ್ ಕೊಟ್ಟು ಹೊಲಿತಾರೆ. ಮತ್ತೆ ಇವಾಗಿನ ಬಟ್ಟೆ ಎಲ್ಲ ಸ್ವಲ್ಪ ತೆಳ್ಳಗಾಗಿ ಮೈ ಎಲ್ಲ ಕಾಣಂಗ್ ಇರ್ತದಲ್ಲ, ಅದಕ್ಕಾಗಿ ಲೈನಿಂಗ್ ಕೊಟ್ಟು ಹೊಲಿತಾರೆ.
1: ಆಮೇಲೆ ಇದಕ್ಕೆ ಉಪಯೋಗಿಸುವಂತಹ ಬೇರೆ ಈಗ ಬಟನ್ಗಳಾಗ್ಬೋದು ಅಥವಾ ಡಿಸೈನ್ಸ್ಗಳಾಗ್ಬೋದು, ಇದೆಲ್ಲ ಹೇಗೆ ಮಾಡೋದು?
2: ಅವೆಲ್ಲ ಡಿಸೈನ್ಸ್ ಅಂದ್ರೆ ಕೆಲವೊಂದು ಲೇಸ್ ಇಂಥವೆಲ್ಲ ಸಿಗ್ತವೆ. ಆಮೇಲೆ ಇಲ್ಲ ನಾವು ಬಟ್ಟೆನೇ ಕಟ್ ಮಾಡಿ ಈ ತರ ಡಿಸೈನ್ ಅಂತೇಳಿ ಕಟ್ ಮಾಡಿ ಅದನ್ನ ಎಂಬ್ರಾಯ್ಡ್ರಿ ಮಾಡಲ್ಲ, ಎಂಬ್ರಾಯ್ಡ್ರಿ ಬೇರೆ ಇರ್ತದೆ, ನಾವು ಬಟ್ಟೆಯಲ್ಲೇ ಡಿಸೈನ್ ಮಾಡಿ ಹೊಲಿತೇವೆ.
1: ಈಗ ಫ್ಯಾಷನ್ ಅಂತ ಚೇಂಜ್ ಆಗ್ತಾ ಇರ್ತದೆ, 2 ವರ್ಷಕ್ಕೊಂದ್ಸರಿ 3 ವರ್ಷಕ್ಕೊಂದ್ಸರಿ ಚೇಂಜ್ ಆಗ್ತಾ ಇರ್ತದೆ.

0: ಇದಕ್ಕೆ ನೀವು ಬಟ್ಟೆ ಹೊಲಿಯೋದ್ರಲ್ಲಿ ಯಾವ ರೀತಿ ಹೊಂದಾಣಿಕೆ ಮಾಡ್ತೀರಿ?
1: ಹೊಂದಾಣಿಕೆ ಅಂದ್ರೆ
0: ಈಗ ಜನರ ಬೇಡಿಕೆಗಳು ಇರ್ತವೆ, ಕೆಲವು ಜನ ಸ್ಲೀವ್ಲೆಸ್ ಬೇಕು ಅಂತ ಹೇಳ್ಬೋದು, ಅಥವಾ ಬೇರೆ ರೀತಿಯ ಪ್ಯಾಟರ್ನ್ ಬೇಕು ಅಂತ ಹೇಳ್ಬೋದು, ಅದಕ್ಕೆ ನೀವು ಹೊಲಿಗೆಯಲ್ಲಿ ಯಾವ ರೀತಿ ವ್ಯತ್ಯಾಸ ಮಾಡ್ತೀರಿ?
1: ವ್ಯತ್ಯಾಸ ಅಂದ್ರೆ ನಮ್ಮ ಕಟಿಂಗ್ ಅಲ್ಲಿ ವ್ಯತ್ಯಾಸ ಇರ್ತದೆ, ಡಿಸೈನ್ ಮಾಡೋದ್ರಲ್ಲಿ ವ್ಯತ್ಯಾಸ.
0: ಅದನ್ನೆಲ್ಲ ಹೇಗೆ ಕಲಿತೀರಿ ಅಂತ?
1: ಅದನ್ನ ಯೂಟ್ಯೂಬ್ ಅದೆಲ್ಲ ಇರ್ತದಲ್ಲ, ಹೀಗೆ ನೋಡಿ ಕಲಿಯುತ್ತೆ.
0: ಈಗ ಬಟ್ಟೆ ಹೊಲಿಯುವುದರ ಬಗ್ಗೆ ಏನು ಪರಿಚಯ ಇಲ್ಲದವರು ಕೂಡ ಯೂಟ್ಯೂಬ್ ನೋಡ್ಕೊಂಡು ಕಲಿಬಹುದಾ?
1: ಏನು ಗೊತ್ತಿಲ್ಲದವರು ಯೂಟ್ಯೂಬ್ ನೋಡಿ ಕಲಿಯೋದು ಸ್ವಲ್ಪ ಕಷ್ಟ ಆಗ್ತದೆ, ಸ್ವಲ್ಪ ನ್ಯಾಕ್ ಬೇಕಾಗ್ತದೆ, ಕಲಿಯೋದು ಬೇಕಾಗಿರ್ತದೆ. ಹಿಂಗ್ ನೋಡ್ ಯೂಟ್ಯೂಬ್ ನೋಡಿದ ತಕ್ಷಣ ಕಲೀಲಿಕ್ಕೆ ಆಗೋದಿಲ್ಲ.

0: ಬರೀ ಹುಬ್ಳಿ ಇಲ್ಲೆಲ್ಲ ಹೋಗಿ ತರ್ತೀವಿ, ಸಿರ್ಸಿಯಿಂದ ತಂದ್ಕೊಳ್ತೀವಿ.
1: ನೀವೇ ಹೋಗಿ ಬಟ್ಟೆ ತರೋದಿದೆಯಾ?
0: ನಾವೇ ಹೋಗಿ ಬಟ್ಟೆ ತರೋ ಲೈನಿಂಗ್ ಅಂತೇಳಿ ನಾವು ತಂದ್ಕೊಳ್ತೀವಿ, ಇಲ್ಲಾಂದ್ರೆ ಕಸ್ಟಮರ್ ಕೊಟ್ಟಿರೋದನ್ನ ನಾವು ಹೊಲಿತೀವಿ.
1: ಅಂದ್ರೆ ರೆಡಿಮೇಡ್ ಬಟ್ಟೆ ಅಂತ ಏನಾದ್ರು ನೀವು ಸೇಲ್ ಮಾಡೋದಿದೆಯಾ?
0: ರೆಡಿಮೇಡ್ ಸೇಲ್ ಇಲ್ಲ
1: ಇಲ್ಲ
0: ಇಲ್ಲ ಇಲ್ಲ, ಹೊಲಿಗೆನೆ ಹೊಲ್ದೆ ಸೇಲ್ ನಾವು.
1: ಈಗ ಜೀನ್ಸ್ ಪ್ಯಾಂಟು ಅಂತದೆಲ್ಲ ಹೊಲಿತೀರ?
0: ಜೀನ್ಸ್ ಪ್ಯಾಂಟ್ ಎಲ್ಲ ಹೊಲಿಯಲ್ಲ.
1: ಹೊಲಿಯಲ್ಲ
0: ಇಲ್ಲ,
1: ಚೂಡಿದಾರ್ ಬಟ್ಟೆ ಮಾತ್ರ.
0: ಏನಾದ್ರು ರೆಡಿಮೇಡ್ ಬಂದ್ರೆ ಕಟ್ ಮಾಡಿ ಅದನ್ನ ಇದು ಮಾಡ್ಕೊಡ್ತೀವಿ ಅಷ್ಟೇ.
1: ಆಮೇಲೆ ಈಗ ಮದುಮಗಳ ಒಂದು ಡ್ರೆಸ್ ಹೊಲಿಬೇಕು ಅಂದ್ರೆ ಏನು ವಿಶೇಷವಾದಂತಹ ಒಂದು ಪ್ಯಾಟರ್ನ್ ಇರ್ತದೆ ಅಥವಾ ಒಂದು ಕಾಳಜಿ ಬೇಕಾಗ್ತದೆ?
0: ಮದುಮಗಳ ಬಟ್ಟೆ ಅಂದ್ರೆ ಅವ್ರಿಗೆ ಕರೆಕ್ಟ್ ಆಗ್ಬೇಕು, ನಾವು ಸ್ವಲ್ಪ ಕರೆಕ್ಟ್ ಆಗಿ ಹೊಲಿಬೇಕು ಅಂತ.
1: ಎಷ್ಟೋ ಮದುಮಕ್ಕಳು ಮೊದಲ ಬಾರಿ ಸೀರೆ ಉಡೋರು ಇರ್ಬೋದು,
0: ಮೊದಲ ಬಾರಿ ಉಡೋರು ಉಡೋರು ಇರ್ತಾರೆ, ಅವ್ರಿಗೆ ತಕ್ಕ ಹಾಗೆ ನಾವು ಹೊಲ್ಕೊಡ್ಬೇಕಾಗ್ತದೆ ಫ್ಯಾಷನ್ ಮಾಡಿ.
1: ಸರಿ, ಈಗ ರೂಪಾ ಚಂದ್ರಶೇಖರ್ ಅವರೇ ಹೇಳಿ, ಈ ಹೂವಿನ ಹಾರ ಮಾಡೋದು ಬಂದ್ರೆ ಹೇಗೆ, ಇದನ್ನ ಹೇಗೆ ಕಲ್ತ್ರಿ ನೀವು, ಯಾವ ರೀತಿ
2: ಹೂವಿನ ಹಾರ ಮಾಡೋದು ಅಂದ್ರೆ? ಮೊದಲನೇದಾಗಿ ನಾವು ಅಂಗಡಿ ಮಾಡ್ಬೇಕಾದ್ರೆ ಹಾರ ಮಾಡುವ ಯೋಚನೆ ಇರ್ಲಿಲ್ಲ, ಮನೇಲೆ ಮಾಡ್ತಿದ್ವಿ ನಾವು. ಒಂದು 350 ರೂಪಾಯಿಂದ ಸ್ಟಾರ್ಟ್ ಮಾಡಿದ್ದ ಬಿಸ್ನೆಸ್ ನಂದು. ನಾನು ಮನೇಲಿ ಸಿಸ್ಟರ್ ನರ್ಸ್, ಕೆಲ್ಸಕ್ಕೆ ಹೋಗ್ತಿದ್ದೆ. ಬಿಡು ಟೈಮಲ್ಲಿ ಆ ಹಾರಗಳನ್ನು ಪೋಣಿಸಿ ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಹಾರಗಳನ್ನು ಪೋಣಿಸಿ ದೇವ್ರಿಗೆ ಹಾಕೋದು, ಅದನ್ನು ಮಾಡ್ತಿದ್ವಿ. ಆಮೇಲೆ ಕ್ರಮೇಣ ನಾನು ತರಕಾರಿ ಅಂಗಡಿಯವ್ರಿಗೆ ಮಾತಾಡ್ಕೊಂಡು ಅವ್ರಿಗೆ ಹಾರ ಮಾಡಿ ರೆಡಿ ಮಾಡಿ ಕೊಡ್ತಿದ್ವಿ. ಆ ನಂತರದಲ್ಲಿ ಏನಾಯಿತು ಕೇಳಿದ್ರೆ, ಇಲ್ಲೊಂದು ಮಳಿಗೆಗಳು ಮಾರಾಟಕ್ಕಿದ್ವು, ನಮ್ಮ ಮನೆಯವರು ಹೊರಗಡೆ ಕೆಲಸಕ್ಕೆ ಹೋಗ್ತಿದ್ವಿ, ನಾವ್ಯಾಕೆ ಒಂದು ಸ್ವಂತ ಉದ್ಯೋಗ ಮಾಡಬಾರ್ದು ಇಬ್ಬರು ಸೇರಿಬಿಟ್ಟು ಅಂತೇಳಿ ಐಡಿಯಾ ಮಾಡಿ ಪಂಚಾಯಿತಿ ಮಳಿಗೆಗಳು ಅವಾಗ ಹರಾಜು ಪ್ರಕ್ರಿಯೆಯಲ್ಲಿ ತಗೊಂಡು ಅಲ್ಲೇ ಒಂದು ಅಂಗಡಿಯನ್ನು ಮಾಡಿದ್ವಿ. ಅವಾಗ ನನಗೇನು ಬರ್ತಿರ್ಲಿಲ್ಲ ಹಾರ ಮಾಡೋದಂದ್ರೆ, ಸಣ್ಣ ಹಾರ 50-60 ರೂಪಾಯಿಗೆ ಈಗ ಪೇಟೆಯಲ್ಲೆಲ್ಲ ಸಿಗುವಂಥ ಸಣ್ಣ ಹಾರಗಳನ್ನು ಮಾಡೋದು ಕಲ್ತಿದ್ವಿ. ಒಂದೇ ದಾರದಲ್ಲೇ ಮಾಡೋದು. ಈಗ ಎಲ್ಲ ಹಾರಗಳನ್ನು ಒಂದೇ ದಾರದಲ್ಲೇ ಮಾಡೋದು. ಅದಂದ್ರೆ ಎಷ್ಟು ಮೀಟರ್ ಬೇಕು ಅಲ್ಲಿ ನೋಡ್ಕೊಂಡು ಒಂದೇ ಹಾರದಲ್ಲೇ ಮಾಡೋದು. ಪೂಟ್ ಲೆಕ್ಕದಲ್ಲೇ ಹೇಳ್ತಾರೆ ಅವ್ರು, 5 ಫೂಟು 6 ಫೂಟು ಅಂತೇಳಿ. ಅದನ್ನು ನಾವು 2 ವಿಂಗಡಣೆ ಮಾಡ್ಕೊಂಡು ಈ ಕಡೆ 3 ಫೂಟು ಈ ಕಡೆ 3 ಫೂಟು ಮಾಡಿ ಮಧ್ಯದಲ್ಲಿ ಅದು ಚೆಂಡು 1 ಫೂಟ್ ಬರುತ್ತೆ ಆ ಥರ ಮಾಡ್ಕೊಂಡು ಮಾಡಬೇಕು. ಅದನ್ನು ಕಡೆಗೆ ನಾನು ಏನು ಮಾಡಿದೆ ಕೇಳಿದ್ರೆ, ನಿಜವಾಗೂ ಈಗ ಮೊಬೈಲ್ಗಳನ್ನು ಬಳಸ್ಕೋಬೇಕಲ್ರಿ, ಈಗ ನಾವೆಲ್ಲ ಏನು ಮೊಬೈಲ್ ಬಳಸ್ತೀವಿ ಕೇಳಿದ್ರೆ, ಕೆಲವೊಂದಿಷ್ಟು ಟೈಮ್ ಪಾಸ್ ಮೊಬೈಲ್ಗಳಾಗ್ಬಿಡ್ತವೆ ವಾಟ್ಸಪ್ ಈ ಥರ. ನಾವು ಅದನ್ನೇ ಏನು ಮಾಡಿದ್ವಿ ಕೇಳಿದ್ರೆ, ಯೂಟ್ಯೂಬಲ್ಲಿ ಅದನ್ನು ಸರ್ಚ್ ಮಾಡಿದ್ವಿ. ಈಗ ನಮ್ಮ ಕಡೆ ಹಾರಗಳನ್ನು ಹೇಗೆ ಮಾಡ್ತಾರೆ, ಯಾವ ರೀತಿ ಮಾಡ್ಬೋದು ಅಂತೇಳಿ. ಈಗ ನಮ್ಮ ತಮಿಳ್ನಾಡಲ್ಲಿ ಹಾರಗಳನ್ನು ಕೊಟ್ಟು ಬೇರೆ ಥರ ಇದೆ, ಅವ್ರು ದಾರಗಳನ್ನಿಟ್ಟು ಹೀಗೆ ಸುತ್ತುತ್ತಾರೆ, ಸೂಜಿಯಲ್ಲಿ ಮಾಡೋದು ಕಡಿಮೆ. ಈಗ ನಮ್ಮ ಕಡೆ ಆದರೆ ಸೂಜಿಯಲ್ಲಿ ಮಾಡ್ತಾರೆ, ಎಷ್ಟು ದಪ್ಪ ಬೇಕು ಏನು ಅಂತೇಳಿ. ಅದನ್ನು ನಾವು ಏನು ಮಾಡಬೇಕು ಕೇಳಿದ್ರೆ, ಅವ್ರು ಹೇಳಿದ ಸೈಜಲ್ಲಿ ಈಗ 4 ಹೂವನ್ನಿಟ್ಟು ಮಾಡಬೇಕು, 6 ಹೂವನ್ನಿಟ್ಟು ಮಾಡಬೇಕು, 8 ಹೂವನ್ನಿಟ್ಟು ಮಾಡ್ಕೋಬೇಕು, ಅವ್ರಿಗೆ ಎಷ್ಟು ದಪ್ಪನ ಸೈಜ್ ಪ್ರಕಾರ ಅದನ್ನಿಟ್ಟು ಪೋಣಿಸ್ತಾ ಹೋಗಬೇಕು. ಮಧ್ಯದಲ್ಲಿ ಬುಡದಲ್ಲಿ ಫಸ್ಟ್ ಹೂವು ಇಡಬೇಕು, ಆಮೇಲೆ ಅದು ಸುತ್ತಲೂ 8-6 ಹೀಗೆ ಹೂವುಗಳನ್ನು ಇಡ್ತಾ ಮಾಡ್ತಾ ಹೋಗಬೇಕು. ಸುಗಂಧ ಆದರೆ ರೌಂಡ ಬರ್ತದೆ, ಮತ್ತು 2 ಟೈಪಲ್ಲಿ ಬರುತ್ತೆ, ಆಚೆ ಈಚೆ ಸರಿಯಾದ ಬರುತ್ತೆ. ರೌಂಡ ಹಾರಗಳು ಬರ್ತದೆ, ರೌಂಡ್ ಹಾರಕ್ಕೆ ಟೈಮ್ ಜಾಸ್ತಿ ಬೇಕು. ಈಗ ಮದುವೆ ಹಾರಗಳಲ್ಲಿ 2-3 ತಾಸು ಬೇಕು, ಅದಕ್ಕೆ ಮೆಜರ್ಮೆಂಟ್ ಬೇಕಾಗ್ತದೆ, ಪೀಸ್ ಪೀಸಲ್ಲಿ ಮಾಡಬೇಕಾಗ್ತದೆ. ಈ ದೇವ್ರ ಹಾರ ಆದರೆ ಹಂಗಲ್ಲ, ಒಂದು ಮೆಜರ್ಮೆಂಟ್ ಇಟ್ಕೊಂಡು ಒಂದೇ ಲೈನಲ್ಲಿ ದಾರದಲ್ಲಿ ಸರಿತಾ ಹೋಗ್ಬೋದು. ಮದುವೆ ಹಾರಗಳು 1 ಇಂಚು ಕರೆಕ್ಟೇ ಇದೆ, ಈ ಭಾಗಕ್ಕೆ ಚೆಂಡುಗಳು ಬರಬೇಕು, ಅದ್ರ ಕೆಳಭಾಗಕ್ಕೆ ಮತ್ತೆ ಇಲ್ಲಿ ಚೆಂಡು ಬರಬೇಕು, ಆ ಮೆಜರ್ಮೆಂಟಲ್ಲಿ ಮಾಡಬೇಕಾಗ್ತದೆ.
1: ಮಾಡಲಿಕ್ಕೆ ಬೇರೆ ಏನು
2: ಮತ್ತೆ ಅಂದ್ರೆ ಬಾಲ್ಗಳು ಬರ್ತದೆ, ಮಣಿ ಬಾಲ್ಗಳು ಬರ್ತವೆ, ಅದನ್ನ ಬಿಟ್ಟರೆ ಬೆಂಡ್ ಬರ್ತದೆ, ಬೆಂಡಿಗೆ ಕಲರ್ ಪೇಪರ್ ಗಳನ್ನು ಸುತ್ತಿ ರ್ಯಾಪರ್ ಹಾಕಿ ಮಾರ್ಕೆಟಲ್ಲಿ ಎಲ್ಲ ಸಿಗ್ತದೆ, ಅದು ಅದನ್ನ ತಂದ್ಬಿಟ್ಟು ಹಾಕೋದು. ಆದ್ರೆ ಈ ಕಡೆ ನಮ್ಮ ಕಡೆಯವ್ರು ಯಾರು ಬೆಂಡ್ಗಳನ್ನು ಉಪಯೋಗಿಸಲ್ಲ. ಚೆಂಡಾದ್ರೆ ಓಕೆ, ದೊಡ್ಡ ದೊಡ್ಡ ಬಾಲ್ಗಳು ಬರ್ತವೆ, ದೊಡ್ಡ ದೊಡ್ಡ ಹರಕೆ, ಅದಾದ್ರೆ ಎಲ್ಲರೂ ಇಷ್ಟಪಡ್ತಾರೆ. ಬಿಟ್ರೆ ಇಲ್ಲಾಂದ್ರೆ ಹೂವಿಂದೇ ಚೆಂಡು ಮಾಡಿಕೊಡಿ, ನಮಗೆ ಈ ಪ್ಲಾಸ್ಟಿಕ್ ಎಲ್ಲ ಹಾಕಬೇಡಿ ಅಂತಾರೆ.
1: ಅಂದ್ರೆ ಈಗ ಮದುವೆಯ ದಿವಸಕ್ಕೆ ಅದು ಸಿದ್ಧವಾಗ್ತದೆ ಅಥವಾ ಹಿಂದಿನ ದಿವಸ
2: ಹಿಂದಿನ ಸಿದ್ಧ ಆಗ್ತದೆ? ಈಗ ನಾಳೆ ಬೆಳಗ್ಗೆ ನಾವು ಕೊಡಬೇಕು ಅಂದ್ರೆ, ಇವತ್ತು ಮಧ್ಯಾಹ್ನಕ್ಕೆ ನಾವು ಸುಗಂಧ ಬರುತ್ತೆ 11 ಗಂಟೆ ಮಾರ್ಕೆಟಿಗೆ ಬರುತ್ತೆ, ಅವ್ರು ನಮಗೆ ಹಾಕ್ತಾರೆ, ಅಲ್ಲಿಂದ 1-1.5 ನಮಗೆ ಬರುತ್ತೆ. ಬಂದ ಕೂಡಲೇ ಮಾಡೋಕ್ಕಾಗಲ್ಲ, ಬಿಸಿ ಇರುತ್ತೆ ಹೂವು, ಅದು ಕವರ್ ಎಲ್ಲ ಹಾಕಿ ಪ್ಯಾಕ್ ಮಾಡಿದ್ದಕ್ಕೆ ಅದಕ್ಕೆ ನೀರು ಹಾಕಿ ಅಂದರೆ ತೆಗೆದು ಅದು ಗಾಳಿಗೆ ಆರು ಹಾಕಿ ಆಮೇಲೆ 1/2 ಗಂಟೆ ಬಿಟ್ಟು ನೀರು ಹಾಕಬೇಕು. ಅದಕ್ಕೆ ನೀರು ಹಾಕಿದಾಗ ಆ ಮೊಗ್ಗುಗಳೆಲ್ಲ ಅಂದರೆ ದಪ್ಪ ದಪ್ಪ ಗಟ್ಟಿ ಆಗುತ್ತೆ ಸರಿಯಕ್ಕೆ, ಅಷ್ಟರ ಮೇಲೆ ಕುತ್ಕೊಳ್ಳೋದು ಹಾರ ಮಾಡೋಕ್ಕೆ. ಇವತ್ತಿನ ದಿನ ಸಂಜೆ ರೆಡಿ ಮಾಡಿಟ್ರೆ ಸುಗಂಧ ಎಲ್ಲ ಅರಳ್ಕೊಂಡು ಸುವಾಸನೆ ಭರಿತವಾಗಿ ಬೆಳಗ್ಗೆ ರೆಡಿ ಇರ್ತದೆ.
1: ಅದಕ್ಕೆ ಮಲ್ಲಿಗೆ ಅಥವಾ ಇದು ಏನು ಗುಲಾಬಿನ ಸೇರಿಸಬೇಕು ಅಂದ್ರೆ ಮರುದಿವಸ ಸೇರಿಸುವಂತದ್ದು
2: ಇಲ್ಲ ಇಲ್ಲ, ಎಲ್ಲವನ್ನು ಒಂದೇ ಸಲ ತರ್ಸ್ಕೊಂಡು ಮಾಡುವಂಥದ್ದು. ಮಧ್ಯದಲ್ಲಿ ಈಗ ಮಾಲೆಗಳನ್ನೆಲ್ಲ ಮಾಡಬೇಕಾದ್ರೆ ಎಲ್ಲ ಐಟಮು ಒಂದೇ ಸರಿ ಇಟ್ಕೊಂಡು ಕುತ್ಕೋಬೇಕು, ಯಾವುದನ್ನು ಮಧ್ಯದಲ್ಲಿ ಸೇರ್ಸಕ್ಕೆಲ್ಲ ಬರಲ್ಲ. ಒಂದ್ಸಲ ಕಟ್ಟಿದ ಮೇಲೆ ಮದುವೆ ಹಾರ ಮುಗಿತು.
1: ಇವತ್ತು ಹಾರ ಸಿದ್ಧ ಮಾಡಿ ಇಟ್ಕೊಂಡ್ರೆ ನಾಳೆ ತನಕ ಅದನ್ನ ಫ್ರೆಶ್ ಆಗಿ ಇಟ್ಕೋಬೇಕಲ್ಲ.
2: ಮೊಗ್ಗು ಹಾರ ಆಗಿದ್ದಕ್ಕೆ ಪೇಪರ್ ಅನ್ನ ಹಾಕಿ, ಅದಕ್ಕೇನಿದ್ರು ನ್ಯೂಸ್ ಪೇಪರ್ ಸರ್, ನ್ಯೂಸ್ ಪೇಪರ್ ಒದ್ದೆ ಮಾಡಿ ಹಾಕ್ಬಿಟ್ಟು ಆ ಹಾರಗಳನ್ನ ಹಾಕಿ ಲೈಟ್ ಆಗಿ ನೀರ್ ಹಾಕಿ ಮುಚ್ಚಿಟ್ಬಿಟ್ರು ಹಾಗೆ ಇರುತ್ತೆ, ಏನು ಆಗಲ್ಲ. ಫ್ರಿಡ್ಜ್ ಅಲ್ಲಿ ಇಡುದಿಲ್ಲ, ಏನು ಬೇಡ ಫ್ರಿಡ್ಜ್ ಅಲ್ಲಿ. ಯಾವ ಹೂವನ್ನು ಯಾಕೆ ಕೇಳಿದ್ರೆ, ಫ್ರಿಡ್ಜ್ ಅಲ್ಲಿ ಹೂವು ಇಡಬೇಕು ಅಂದ್ರೆ ನೀರ್ ಹಾಕ್ಬಿಟ್ಟು ನೀವು ಪೇಪರ್ ಹಾಕಿ ಸುತ್ತಿಟ್ಟು ನೋಡಿ, ಹಾಗೆ ಫ್ರಿಜ್ಜಲ್ಲಿ ಇಡಿ, ಹಾಳಾಗ್ಬಿಡುತ್ತೆ ಹೂ ಹೊರಗೆ ತೆಗೆದು ಕೂಡಲೇ. ಪೇಪರ್ ಹಾಕಿ ನೀರು ಹಾಕಿಟ್ರೆ ಯಾವಾಗ

0: ಫ್ರೆಶ್ನೆಸ್ ಇರುತ್ತೆ.
1: ಈಗ ಸಾಮಾನ್ಯವಾಗಿ ಈಗ ಮಲ್ಲಿಗೆ ಮೊಗ್ಗನ್ನ ಒಂದು ಚೆಂಡು ಅಂತ ತಗೊಂಡ್ಬರ್ತಾರೆ ಅಥವಾ ಅಟ್ಟೆ ಅಂತ ತಗೊಂಡ್ಬರ್ತಾರೆ, ಅದನ್ನ ಬಳಕೆ ಮಾಡೋದು ಹೇಗೆ ಅಂತ, ಈಗ ಇವತ್ತು ತಗೊಂಡ್ಬಂದು ಫ್ರಿಡ್ಜ್ ಅಲ್ಲಿ ಇಡಬೇಕು ಅಥವಾ ನೀರು ಹಾಕಿ ಇಡಬೇಕು, ಹೇಗೆ ಇದು?
0: ಈಗ ಭಟ್ಕಳ ಮಲ್ಲಿಗೆ ಆದ್ರೆ ನೀರು ಹಾಕಿ ಹಾಗೆ ಇಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಅದು. ಈ ಕಾಕಡ ಆದ್ರೆ ಏನಾಗುತ್ತೆ ಕೇಳಿದ್ರೆ ಎರಡು ದಿನ ಏನೂ ಆಗಲ್ಲ. ನೀವು ಈಗ ತಗೊಂಡು ಹೋಗ್ಬಿಟ್ಟು ಬಾಳೆಲಿ ಇವತ್ತು ಬಂತು, ಈಗ ಹೂ ನೀವು ಮಾರ್ಕೆಟಿಂದ ಫ್ರೆಶ್ ಇದೆ ತಗೊಂಡು ಹೋದ್ವಿ ಅಂದ್ರೆ ಅದಕ್ಕೆ ನೀರು ಹಾಕಿ ಬಾಳೆಯಲ್ಲಿ ಸುತ್ತಿ ಚಂದ ಮಾಡಿ ಹಾಗೆ ಇಟ್ಟರು ಇರುತ್ತೆ ಅದು, ಫ್ರಿಡ್ಜಲ್ಲಿ ಇಡಬೇಕು ಅಂತೇಳಿ ಏನಿಲ್ಲ. ಅದು ಸೂಜಿ ಮಲ್ಲಿಗೆ ದುಂಡು ಮಲ್ಲಿಗೆ ಎಲ್ಲ ನೀವು ಎಲ್ಲಿಟ್ಟರು ಅದು ಮಾರನೇ ದಿನ ಬಳಕೆಗೆ ಬರಲ್ಲ, ಒಂದೇ ಡೇ ದಿನ ಅದು ಸೂಜಿ ಮಲ್ಲಿಗೆ. ಬಟ್ಕಳ ಮಲ್ಲಿಗೆ ಇಡ್ಬೋದು ಎರಡು ದಿನ ಮೂರು ದಿನ ಫ್ರಿಡ್ಜಲ್ಲಿ ಇಟ್ಟು ಯೂಸ್ ಮಾಡ್ಬೋದು, ಅದು ಹಂಗೆ ಇರುತ್ತೆ ಮುಗ್ಗಿರೋದು.
1: ಬೇರೆ ಯಾವ್ದೆಲ್ಲ ಹೂ ಎಲ್ಲ ಬಳಕೆ ಆಗ್ತದೆ, ಮತ್ತೆ ಈ ಗ್ರೀನ್ ಲೀಫ್ ಅಂತ ಬರ್ತದೆ ಎಲೆಗಳು, ಅದರ ಬಳಕೆ ಎಲ್ಲ ಆಗ್ತದೆ?
0: ಅದ್ರ ಬಳಕೆನೂ ಆಗ್ತದೆ, ಗ್ರೀನ್ ಲೀಫ್ ಆಗ್ತದೆ, ಮತ್ತೆ ಜರ್ಬರ್ ಹೂಗಳಾಗ್ತವೆ, ಅದೆಲ್ಲ ಈಗ ಡೆಕೋರೇಷನ್ಗಳು. ಈ ಕಡೆ ಏನು ಕೇಳಿದ್ರೆ ಅದನ್ನೆಲ್ಲ ಯೂಸ್ ಮಾಡೋ ಸ್ವಲ್ಪ ಕ್ರಿಶ್ಚಿಯನ್ ಇವರು ಜಾಸ್ತಿ, ಚರ್ಚ್ಗಳ ಡೆಕೋರೇಷನ್ಗೆ, ಮದುವೆ ಸಮಾರಂಭಗಳಿಗೆ. ಈಗ ನಮ್ಮಲ್ಲೆಲ್ಲ ಆರ್ಟಿಫಿಷಿಯಲ್ ಬಂದೋಗಿದೆ, ಬರ್ತಡೆಗೆ, ಬರ್ತಡೆಗೆಲ್ಲ ಸರ್ ಆರ್ಟಿಫಿಷಿಯಲ್ ಬಂದೋಗಿದೆ, ಈಗ ಎಲ್ಲ ಆರ್ಟಿಫಿಷಿಯಲ್ ಹಾಕ್ತಾರೆ ಆಲ್ಮೋಸ್ಟ್ ಬರ್ತಡೆಗೆಲ್ಲ, ಮತ್ತೆ ಯಾರು ಜಾಸ್ತಿ ಖರ್ಚು ಮಾಡಲ್ಲ.
1: ತಾಜಾ ಹೂ ಬಳಕೆ ಮಾಡೋದಕ್ಕೂ ಈ ಆರ್ಟಿಫಿಷಿಯಲ್ ಹೂಗಳನ್ನ ಬಳಕೆ ಮಾಡೋದಕ್ಕೆ ಏನ್ ವ್ಯತ್ಯಾಸ ಇದೆ?
0: ತಾಜಾ ಹೂವು ಅದೊಂಥರ ಖುಷಿ ಕೊಡುತ್ತೆ, ಈಗ ಹೋದ ಕೂಡಲೇ ನೋಡಿ ನೀವು ಎದುರಿಗೆ ಬೊಕ್ಕೆಗೆ ಇಟ್ಟಿದ್ರು ಒಂದ್ಸಲಿ ಮುಟ್ಟಬೇಕು ಅನಿಸ್ತದೆ. ಆರ್ಟಿಫಿಷಿಯಲ್ ನೋಡಿದ ಕೂಡಲೇ ಹಾ ಇದು ಆರ್ಟಿಫಿಷಿಯಲ್ ಒಂಥರ, ಅದು ಆ ಒಂದು ಇದನ್ನು ಕೊಡಲ್ಲ ಅಂತ, ಆನಂದವನ್ನು ಕೊಡಲ್ಲ. ಮತ್ತೆ ಮಾಡೋರಿಗೆ ಏನು ಅನಿಸ್ತದೆ ಕೇಳಿದ್ರೆ, ಈಗ ಚರ್ಚಲ್ಲೆಲ್ಲ ಹಾಕ್ತಾರೆ ನೋಡ್ರಿ ಆ ದೇವ್ರ ಹುಡುದಲ್ಲಿ, ಅದು ಅಲಂಕಾರಕ್ಕೆ, ಅಲಂಕಾರ ಈಗ ಆರ್ಟಿಫಿಷಿಯಲ್ಗಿಂತ ನಮಗೆ ಸಹಿ ಹೂವು ಮಾಡೋದಕ್ಕೆ ಇವತ್ತು ಈ ಥರ ಮಾಡಿದ್ರೆ ಮುಂದೆ ನೆಕ್ಸ್ಟ್ ಈ ಟ್ರೈ ಮಾಡ್ಬೋದು ಅನ್ನೋ ಐಡಿಯಾ ಸಿಗ್ತದೆ. ಆರ್ಟಿಫಿಷಿಯಲ್ ಆದ್ರೆ ಹಂಗಲ್ಲ, ಒಂದು ಕಟ್ಔಟ್ ಹಾಕಿರ್ತೀವಿ ನಾವು, ಅದಷ್ಟೇನೆ.
1: ಖರ್ಚಿನಲ್ಲಿ ಎಷ್ಟು ಮಟ್ಟಿಗೆ ವ್ಯತ್ಯಾಸ ಬರ್ತದೆ ಆರ್ಟಿಫಿಷಿಯಲಿಗೂ ನ್ಯಾಚುರಲ್?
0: ಒಂದು ಖರ್ಚಲ್ಲಿ ನ್ಯಾಚುರಲ್ ಹೂವಿಗೆ ಜಾಸ್ತಿ ಖರ್ಚು ಬರ್ತದೆ, ಅಂದ್ರೆ ಒನ್ ಟೈಮ್ ಬಳಕೆ ಆಗ್ತದೆ, ಇದಾದ್ರೆ ಹಂಗಲ್ಲ, ಒನ್ ಟೈಮ್ ಪೇಮೆಂಟು. ಒಂದು 3 ವರ್ಷ ಇಡ್ಬೋದು ನಾವು ಆ ಹೂವನ್ನು, ಅಂದ್ರೆ ಆರ್ಟಿಫಿಷಿಯಲ್ ತಂದ್ರೆ ಅದನ್ನು ಚೆನ್ನಾಗಿ ಬಳಕೆ ಮಾಡಿದ್ರೆ ಒಂದು 3 ವರ್ಷ ಪ್ರೋಗ್ರಾಮ್ಗಳನ್ನು ಮುಗಿಸುವ ಹಾಗೆ ಇಡ್ಬೋದು, ಅದು ಒನ್ ಟೈಮ್ ಪೇಮೆಂಟ್ ಆಗ್ತದೆ. ಇದಾದ್ರೆ ಹಂಗಲ್ಲ, ಇದಕ್ಕೆ ಇವತ್ತು ನಾವು ನಾಳೆ ಬೇಕಂದ್ರೆ ಇವತ್ತು ಹಾಕಬೇಕು, ಅದು ಹಾಕಿದ ದುಡ್ಡು ಇನ್ವೆಸ್ಟ್ ಮತ್ತೆ ಮುಗೀತು, ಮತ್ತೆ ರಿಪೀಟ್ ಬಳಕೆಗೆ ಬರಲ್ಲಲ್ಲ ಅದು ಹಂಗೆ.
1: ಈ ಹೂವಿನ ಒಂದು ಹಾರ ಮಾಡೋದ್ರ ಜೊತೆಗೆ ನೀವು ಸ್ಟೇಜ್ ಡೆಕೋರೇಷನ್ ಅಥವಾ ಅಲಂಕಾರ ಮಾಡೋದನ್ನು ಕೂಡ ಮಾಡ್ತೀರಾ?
0: ಹಾ, ಬರ್ತ್ಡೇ ಡೆಕೋರೇಷನ್ ಮಾಡೋದು ಮಾಡ್ತೀವಿ, ಮತ್ತೆ ಮದುವೆ ಅಲಂಕಾರ ಎಲ್ಲ ಸಣ್ಣ ಸಣ್ಣದ ಇದ್ರೆ ಮಾಡ್ತೀವಿ. ರಾಶಿ ದೊಡ್ಡದಾದ್ರೆ ಇಲ್ಲಿ ಶಾಪ್ ಬಂದ್ ಮಾಡಿ ಹೋಗಕ್ಕಾಗಲ್ಲ, ಮತ್ತೆ ನಾವಿರೋರು ಇವ್ರೇನೆ ಅಲ್ಲ. ಈಗ ಇವ್ರಿ ನಮ್ಮನೆಯವರಿಗೆ ಫ್ಲವರ್ಸ್ ತಂದು ಕೊಡೋದು, ಎಲ್ಲಾದ್ರೂ ಹಿಂಗ ಆರ್ಡರ್ ಇದ್ರೆ ಕೊಡಕ್ ಹೋಗೋದು, ಅದಕ್ಕೆ ಸರಿಯಾಗ್ಬಿಡುತ್ತೆ, ಒಬ್ರು ಅಂಗಡಿಲಿ ಬೇಕೇ ಬೇಕು. ಹಾಗಾಗಿ
1: ಈಗ ಮದುವೆ ಮಂಟಪ ಒಂದು ಡೆಕೋರೇಷನ್ ಮಾಡ್ಬೇಕು, ಎಷ್ಟು ಗಂಟೆಯ ಒಂದು ಕೆಲಸ ಇರ್ತದೆ?
0: ಒಂದು 6 ರಿಂದ 8 ಗಂಟೆ ಬೇಕು ಸರ್ ಒಂದು ಮದುವೆ ಡೆಕೋರೇಷನ್ಗೆ ಹೋದ್ರೆ. ಖಾಲಿ ಮಂಟಪ ಅಷ್ಟೇ ಡೆಕೋರೇಷನ್ ಮಾಡಕ್ಕೆ, ಹೊರಗಡೆ ಅಲ್ಲ, ಮತ್ತೆ 6 ರಿಂದ 8 ತಾಸು ಬೇಕಾಗ್ತದೆ.
1: ನಿಮ್ಮದೇ ಆದಂತ ಒಂದು ಹೊಸತನ ಏನಾದ್ರು ಮಾಡಿದ್ದೀಯಾ?
0: ಮಾಡಿದಂದ್ರೆ ನಾನಿದೆ ಫ್ಲವರ್ಗಳನ್ನ, ಹೂಗಳನ್ನ ಇಲ್ಲಿ ಯಾರು ಮಾಡಲ್ಲ, ದಪ್ಪ ದಪ್ಪ ಹಾರಗಳನ್ನೆಲ್ಲ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಚೆಂಡು ಹೂವಿನ ಹಾರಗಳ ಸ್ಟೇಜ್ ಡೆಕೋರೇಷನ್ ಮಾಡ್ತೀವಿ, ನಮ್ದೇ ಆಗಿದ್ದು. ಅಂದ್ರೆ ಈಗ ನಾವು ಈಗ ಮಾಡ್ತಾ ಇರೋದು ಯಾವ್ದೇ ದೇವರ ಅಲಂಕಾರ ಆದ್ರೂ ಯಾರೋ ಮಾಡಿದ್ದನ್ನು ನೋಡಿ ಮಾಡಲ್ಲ, ನಮ್ದೇ ಒಂದು ಕ್ರಿಯೇಟಿವ್ ಇರ್ತದೆ. ಈಗ ಈಗ ಚೆಂಡು ಹೂ ತರಿಸಿದ್ರೆ ಚೆಂಡು ಹೂ ಮಧ್ಯದಲ್ಲಿ ಯಾವ ಕಲರ್ ಸೇವಂತಿಗೆ ಹಾಕ್ಬೇಕು ಅದನ್ನ ನಾವು ನಮ್ಮ ಮನೆಯವರು ಕೂತು ಡಿಸ್ಕಷನ್ ಮಾಡಿ ಯಾವ್ದು ಚೀಪ್ ಆಗ್ತದೆ. ಈಗ ಜನರಿಗೆ ತುಂಬಾ ಕಾಸ್ಟ್ಲಿ ಇರೋ ಹೂ ಅಂತಂದ್ರೆ ಕಲರ್ ಕಲರ್ ಹೂ ಎಲ್ಲ ಬರುತ್ತೆ, ಈಗ ಅದು 140 ಮಾರಿಗೆ ಇರುತ್ತೆ, ಅವಾಗ ಅವ್ರಿಗೆ ಹೆವಿ ಆಗುತ್ತೆ. ಈಗ ಚೆಂಡು ಹೂವು ಚೀಪ್ ಆಗುತ್ತೆ, ಸೇವಂತಿಗೆ ಹೂವು ಬೋಳ ಹೂವುಗಳು ಸಿಗುತ್ತೆ, ಈಗ ಹುಬ್ಳಿ ಸೈಡ್ ಎಲ್ಲ ಸಿಗುತ್ತೆ, ನಮ್ದು ಈ ಮೈಸೂರು ಮಾರ್ಕೆಟಲ್ಲಿ ಬರಲ್ಲ, ಅದೆಲ್ಲ ತೊಟ್ಟೆ ಬರುತ್ತೆ. ಆ ಬೋಳ ಹೂಗಳನ್ನು ತರಿಸಿ ಅದನ್ನು ನಾವು ಪೋಣಿಸ್ಬಿಟ್ಟು ಚೆಂಡು ಹೂವಕ್ಕೆ ಮ್ಯಾಚ್ ಆಗುವಂಗೆ ಮಾಡ್ತೀವಿ. ಇಲ್ಲಿಯ ಜನರಿಗೆ ಏನು ಅವೈಲೇಬಲ್ ಆಗಬೇಕಪ್ಪ ರೇಟು, ಆ ರೇಟನ್ನು ನೋಡಿಬಿಟ್ಟು ತರಿಸ್ಕೊಂಡು ಮಾಡೋದು.
1: ನಾಗರತ್ನ ಅವರು ಹೇಳಿ, ಟೈಲರಿಂಗ್ ನೀವು 30 ವರ್ಷದಿಂದ ಮಾಡಿಕೊಂಡು ಬಂದಂಥವ್ರು, ಈ ಒಂದು ಹೊಲಿಗೆ ಮೆಷಿನ್ ನಲ್ಲಿ ಏನಾದ್ರು ಸುಧಾರಣೆ ಬೇಕು ಅಂತ ಅನಿಸ್ತಾ ಇದೆಯೋ, ಅಥವಾ ಸಾಂಪ್ರದಾಯಿಕವಾಗಿ ನೀವು 30 ವರ್ಷದಿಂದ ಒಂದೇ ಮೆಷಿನ್ ಉಪಯೋಗಿಸ್ತಾ ಇದ್ರೆ?
2: ಇಲ್ಲ, ಹೊಲಿಗೆ ಮಿಷಿನ್ ಅಲ್ಲಿ ಸುಧಾರಣೆ ಬೇಕನ್ನಿಸ್ತಿದೆ. ಈಗ ಬೇರೆ ಬೇರೆ ತರ ಮಿಷಿನ್ ಎಲ್ಲ ಬಂದಿದೆ, ಆತರ
1: ಫ್ಯಾಷನ್
2: ಡಿಸೈನಿಂಗ್ ಮಿಷಿನ್ ಎಲ್ಲ ಬಂದಿದೆ, ಆತರ ತಗೋಬೇಕು ಅನಿಸ್ತಾ ಇದೆ.
1: ಈಗ ಮೂಲಭಂಡವಾಗಿ ಎಷ್ಟು ತೊಡಗಿಸಿಕೊಂಡಿದ್ರಿ, ಅಥವಾ ಅದರಲ್ಲಿ ಏನಾದ್ರೂ ನೀವು ತರಬೇತಿಯನ್ನ ಪಡ್ಕೊಂಡು ಅಥವಾ ಒಂದು ಸಾಲ ಪಡ್ಕೊಂಡು ಸ್ವ ಉದ್ಯೋಗವನ್ನು ಕೈಗೊಂಡವರ ಹೇಗೆ?
2: ಸಾಲ ಪಡ್ಕೊಂಡಿಲ್ಲ ನಾವು, ಸ್ವಂತಾಗಿ
1: 30 ವರ್ಷದ ಹಿಂದೆ ತಗೊಂಡ ಮಿಷಿನ್ ಈಗಲೂ ಇದೆ.
2: ಅದೇ ಇದೆ, ಅದೇ ಇದೆ, ಅದ್ರ ನಂತರ ಒಂದು ತಗೊಂಡಿದ್ದೇನೆ, ಅದಿದೆ, ಅದು 30 ವರ್ಷ ಮೊದಲು ತಗೊಂಡಿದ್ದು ಇದೆ, ಇವಾಗ ನೆಕ್ಸ್ಟ್ ತಗೊಂಡಿದ್ದು ಇದೆ.
1: ಈಗ ಇದರ ಒಂದು ನಿರ್ವಹಣೆ ಅಂದ್ರೆ ಏನೇನು ಮಾಡಬೇಕಾಗ್ತದೆ? ಈಗ ಹೊಲಿಗೆ ಮಿಷಿನ್ ಅನ್ನು ನೀವು ಇಟ್ಕೊಂಡಿದ್ರಿ, ಪ್ರತಿ ದಿವಸ ಏನು ಮಾಡಬೇಕು ಅಥವಾ ತಿಂಗಳಿಗೆ ಒಂದ್ ಸರಿಯೋ 2 ತಿಂಗಳಿಗೆ ಒಂದ್ ಸರಿಯೋ ಅದರ ನಿರ್ವಹಣೆ ಅಂದ್ರೆ ಏನು ಮಾಡಬೇಕು?
2: ಅದಕ್ಕೆ ಪ್ರತಿದಿನ ಆಯಿಲ್ ಹಾಕಬೇಕು, ಆಮೇಲೆ ಅದನ್ನ ಯೂಸ್ ಮಾಡ್ತಿರ್ಬೇಕು, ಕೆಲಸ ಮಾಡ್ತಿರ್ಬೇಕು. ಯಾವುದೇ ಒಂದು ಮಿಷಿನ್ ಆದ್ರೂ ತಂದು ಹಾಗೆ ಇಟ್ಟರೆ ಅದು ಹಾಳಾಗೋಗುತ್ತೆ, ಹಾಗಾಗಿ ನಾವು ದಿನ ಯೂಸ್ ಮಾಡ್ತೀವಲ್ಲ, ಅದನ್ನ ದಿನ ಸಂಜೆ ಆಯಿಲ್ ಹಾಕಬೇಕು ಅದಕ್ಕೆ. ಹಂಗಿದ್ದಾಗ ಅದೇನಾಗಲ್ಲ, ಚೆನ್ನಾಗಿರ್ತದೆ. ಆದರೆ ಒಂದೊಂದು ಟೈಮ್ ಕೆಟ್ಟರೂ ಕೂಡ ಮಿಷಿನ್ ರಿಪೇರಿ ಮಾಡೋರನ್ನ ಕರೆಸಿ ಆಮೇಲೆ ರೆಡಿ ಮಾಡ್ಕೋಬೇಕಾಗ್ತದೆ.
1: ಒಟ್ಟಿನಲ್ಲಿ ಟೈಲರಿಂಗ್ ಬಗ್ಗೆ ನಿಮ್ಮ ಒಂದು ಅನುಭವವನ್ನು ಹೇಳಿದ್ರಿ, ಜೊತೆಗೆ ಹೊಸದಾಗಿ ಟೈಲರಿಂಗ್ ಆರಂಭ

0: ಮಾಡುವವರಿಗೆ ನಿಮ್ಮೊಂದು ಸಲಹೆ ಏನು?
1: ಹೊಸದಾಗಿ ಮಾಡೋವರಿಗೆ ನೀವು ಮಾಡ್ರಿ, ನಾವು ಹೇಳ್ಕೊಡ್ತೀನಿ ಅಂತ ಹೇಳ್ತೀನಿ. ಬಹಳ ಜನರಿಗೆ ಹೇಳ್ತೀನಿ ನಾನು.
0: ಈಗ ನಿಮ್ಮಲ್ಲಿ ಕಲ್ತವರು ಹೊಸಬರು ಯಾರಾದರೂ ಟೈಲರಿಂಗ್ ಕಲ್ತವರು?
1: ಬಹಳ ಜನ ಇದ್ದಾರೆ, ಕಲ್ತವರು ಇದ್ದಾರೆ, ಸುಮಾರು ಜನ ಇದ್ದಾರೆ, ಅವ್ರು ಹೊಲಿಗೆ ಮಾಡ್ತಿದ್ದಾರೆ.
0: ಆಮೇಲೆ ಇದರಲ್ಲಿ ಜಿಗ್ಜ್ಯಾಗ್ ಮಾಡುವಂತದ್ದು ಅಥವಾ ಏನಾದರೂ ಸುಧಾರಣೆ ಮಾಡಿದೀರಾ?
1: ಅಂದ್ರೆ ಪಿಕೋ ಮಿಷನ್ ಅನ್ನೇ ಬೇರೆ ತಗೊಂಡಿದ್ದೆ, ಅದು ಹೊಲಿಗೆ ಹೊಲಿಯೋದೇ ಬೇರೆ ಮಿಷನ್, ಎರಡೇ ಇರೋದು ನಮ್ಮ ಹತ್ರ. ಮತ್ತೆ
0: ದಿವಸಕ್ಕೆ ಎಷ್ಟು ಬ್ಲೌಸ್ ಹೊಲಿಸ್ತೀರಿ ಅಥವಾ ಎಷ್ಟು ಡ್ರೆಸ್ ಹೊಲಿಬಹುದು?
1: ದಿನಕ್ಕೆ ಹೊಲಿದ್ರೆ ಒಂದು ಮೂರ್ನಾಲ್ಕು ಹೊಲಿಬಹುದು, ಬ್ಲೌಸ್ ನಾಲ್ಕೈದು ಹೊಲಿಬಹುದು. ಆದ್ರೆ ಇವಾಗ ಆಗುದಿಲ್ಲ ಹೊಲಿಲಿಕ್ಕೆ, ಒಂದ್ ಎರಡು ಮೂರು ಹಿಂಗೆ ಹೊಲಿಬಹುದು. ಅಂದ್ರೆ ಸೀಸನ್ ಇದ್ರೆ, ಮದ್ವೆ ಗಿದ್ವೆ ಇದ್ರೆ ಕೊಡ್ಲೇಬೇಕಾಗ್ತದೆ, ಅವಾಗ ಹೊಲಿಲೇಬೇಕು.
0: ಈಗ ಸೀಸನ್ ಅಂದ್ರೆ ಬೇಸಿಗೆಯಲ್ಲಿ ಮಳೆಗಾಲದಲ್ಲಿ
1: ಯಾವಾಗ್ಲೂ ನಮ್ದು ಒಂಥರ ಯಾವಾಗ್ಲೂ ಸೀಸನ್, ನಾವು ಫ್ರೀ ಇರುವುದೇ ಇಲ್ಲ.
0: ಅಂತ ನಿಮ್ಮ ಅನುಭವನ ಹಂಚ್ಕೊಳ್ಳೋದಕ್ಕಾದ್ರೂ ನೀವು ಪುರ್ಸತ್ ಮಾಡಿದ್ರಿ?
1: ಹಾ, ಅನುಭವ ಹಂಚ್ಕೊಳ್ಳೋಕೆ ಪುರ್ಸತ್ ಮಾಡಿ ಬಂದಿದ್ದೀವಿ.
0: ರೂಪವರ ಹೇಳಿಗ ಸ್ವಉದ್ಯೋಗವಾಗಿ ಇದನ್ನ ಎಷ್ಟರ ಮಟ್ಟಿಗೆ ನೆಚ್ಕೋಬಹುದು? ಹೊಸಬರಿಗೆ ನಿಮ್ಮ ಒಂದು ಸಲಹೆ ಏನು?
2: ಹೊಸಬರಿಗೆ ಸಲಹೆ ಅಂದ್ರೆ, ಈಗ ನಾವು ಬೇರೆಯವ್ರ ಕೆಳಗೆ ಕೆಲಸ ಮಾಡ್ತೀವಿ, 100ಕ್ಕ 500ಕ್ಕ ಅಂತ ಹೇಳಿ. ನಾನು ಬಿಸ್ನೆಸ್ ಅಂದ್ರೆ ಏನ್ ಹೇಳಕ್ ಇಂಟ್ರೆಸ್ಟ್ ಪಡ್ತೀನಿ ಅಂದ್ರೆ, ಎಲ್ಲಾ ಟೈಮು ಒಂದೇ ತರ ಇರಲ್ಲ. ಈಗ ಹೂವಿನ ಅಂಗಡಿಗಳು ಅಂದ್ರೆ ಏರುಪೇರುಗಳು ಜಾಸ್ತಿ ಇರ್ತವೆ, ಲಾಭಕ್ಕೂ ನಾವೇ ಹೊಣೆ ಆಗ್ತೀವಿ, ನಷ್ಟಕ್ಕೂ ನಾವೇ ಹೊಣೆ ಆಗ್ತೀವಿ. ಆದ್ರೆ ಏನು ಕೇಳಿದ್ರೆ ಅದನ್ನ ಮಾಡಿದಾಗ ಖುಷಿ ಇರುತ್ತೆ ನಮಗೆ, ನಮಗೆ ಇಂಟ್ರೆಸ್ಟ್ ಬೇಕು. ಈಗ ನಾವೇನಾಗತ್ತೆ ಕೇಳಿದ್ರೆ, ಒಂದೊಂದು ದಿನ ರಾತ್ರಿ 12 ಗಂಟೆ 1 ಗಂಟೆವರೆಗೂ ಹೂ ಕಟ್ತೀವಿ ನಾವು, ಇಬ್ರು ಕೂತ್ಕೊಂಡು. ಹಾರಗಳು ಆರ್ಡರ್ ಇದ್ದಾಗ, ಆರ್ಡರ್ ಇಲ್ಲ ಅಂದ್ರೆ 9-10 ಗಂಟೆಗೆ ಕ್ಲೋಸ್ ಮಾಡಿ ಹೋಗ್ತೀವಿ. ಹೀಗಿರತ್ತೆ. ನಾವಂದ್ರೆ ಸ್ವಉದ್ಯೋಗವನ್ನು ಮಾಡೋದ್ರಿಂದ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬಹುದು. ಒಂದು 10 ರೂಪಾಯಿ ಬೇಕು ಅಂದ್ರೆ ಯಾರನ್ನು ಕೇಳಿದ್ರೆ ಈಗ ಯಾರು ಕೊಡಲ್ಲ. ಬಟ್ ನಮ್ದು ಒಂದು ಬಿಸ್ನೆಸ್ ಇದೆ ಅಂದ್ರೆ ಅದನ್ನ ನಂಬಿ ನಾವು ಮುಂದೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಕೋಬಹುದು. ಈಗ ಮಕ್ಕಳ ಎಜುಕೇಶನ್ ಇರ್ಬೋದು, ಎಲ್ಲದಕ್ಕೂ ಬಂತು. ನಾವು ನಮ್ದೇ ಆದ ಒಂದು ಏನೋ ಒಂದು ಹೊಸ ಪ್ಲಾನ್ಗಳನ್ನ ವರ್ಷಕ್ಕೂ ಹೆಚ್ಚಿಗೆ ಮಾಡ್ಕತ್ ಹೋಗ್ಬೋದು. ನಾವು ಹೊಸದಾಗಿ ನಮ್ಮನ್ನು ತೊಡಗಿಸ್ಕೊಂಡಾಗ ನೋಡಿದಂತ ಜನಗಳು, ಇಲ್ಲೇನೋ ಹೊಸದ ಒಂದು ಕ್ರಿಯೇಟಿವಿಟಿ ಮಾಡ್ತಿದ್ದಾರೆ ಇವರು ಅಂತೇಳಿ ಜನನು ಆಕರ್ಷಣೆ ಆಗುವಂಗೆ ಬಿಸ್ನೆಸ್ ಮಾಡಬೇಕು. ಈಗ ಖಾಲಿ ನಾವು ಅವ್ರು ಕಟ್ಟಿಕೊಡ್ತಾರೆ ಹೂವನ್ನು ತಂದು ಇಲ್ಲಿ ಮಾರಿದ್ರೆ ಜನ ಬರಲ್ಲ. ನಮ್ಮಲ್ಲೂ ಒಂದು ಹೊಸ ಕ್ರಿಯೇಟಿವ್ ನೋಡಿ, ಈ ಥರ ಹಾರಗಳನ್ನು ಮಾಡಬೇಕು ಈ ಥರ. ಈಗ ಅವ್ರು ಬಂದು ಕೇಳಿದಾಗ ನಾವು ಎಲ್ಲರಿಗೂ ಹೇಳ್ತೀವಿ ಕಸ್ಟಮರಿಗೆ, ನಿಮಗೆ ಚೀಪ್ ಆ್ಯಂಡ್ ಬೆಸ್ಟ್ ಆಗಬೇಕು ದೊಡ್ಡ ಹಾರ. ಈಗ ಬರ್ತಾರೆ 1,000ದರಲ್ಲಿ ನನಗೆ ಹಾರ ಮಾಡಿಕೊಡ್ಬೇಕು ದೊಡ್ಡದು, 6 ಫೂಟಿಂದ 8 ಫೂಟಿಂದ ಅಂದಾಗ ಅವ್ರಿಗೆ ನಾವು ಗುಲಾಬಿಗಳದ್ದು ಸೇವಂತಿಗೆದು ಮಾಡಿಸಿದ್ರೆ ಜಾಸ್ತಿ ಆಗಿಬಿಡುತ್ತೆ. ಅವಾಗ ಅವ್ರಿಗೆ ಏನು ಹೇಳ್ತೀವಿ, ನಾವು ಚೆಂಡು ಹೂದು ಮಾಡಿಸ್ರಿ, ನಿಮಗೂ ಚೀಪ್ ಆಗುತ್ತೆ ನಮಗೂ ಹೀಗಾಗತ್ತೆ ಅಂತೇಳಿ. ಹಾಗಾಗಿ ನಾನು ಹೇಳೋದೇನು ಕೇಳಿದ್ರೆ, ನಾವು ಅವರಿಗೆ ಹೂ ಅಂದ್ರೆ ಅಯ್ಯೋ ತುಂಬ ಬೆಲೆ ಏನೋ ಆಗ್ಬಿಟ್ಟಿದೆ ಅಂತೇಳಿ ಜನರ ಕಲ್ಪನೆ ಬರೋದಕ್ಕಿಂತ, ನಿಮ್ಮ ಕೈ ಬೆಲೆಗೆ ಎಟಕ್ತದ ಇಷ್ಟಕ್ಕೆ ಹೀಗೆ ಹೇಳಿ ಅವರಿಗೂ ಒಂದು ಮನವರಿಕೆ ಮಾಡಿ ನಾವು ಮಾಡಿಕೊಟ್ಟಾಗ ನಮಗೂ ಒಂದು ಪ್ಲಸ್ ಪಾಯಿಂಟು, ನಮ್ಮ ಬಿಸ್ನೆಸ್ ಸಿಗುವ ಅವ್ರಿಗೆ ಕೊಂಡ್ಕೊಳ್ಳೋರಿಗೂ ಒಂದು ಇದಾಗ್ತದೆ. ಆ ಲೆಕ್ಕದ ಆ ನಿಟ್ಟಲ್ಲಿ ನಾವು ಮಾಡಿದಾಗ ಜನರಿಗೂ ಹೆಲ್ಪ್ ಆಗ್ತದೆ ಅನ್ನೋದು ನನ್ನ ಒಂದು ಆಸೆ.
0: ಬಹಳ ಸಂತೋಷ. ನಾಗರತ್ನ ಮಹಾದೇವ್ ಬಿಲ್ಲವ ಅವರೇ ಹಾಗೂ ರೂಪಾ ಚಂದ್ರಶೇಖರ್ ನಾಯ್ಕ ಅವರೇ, ಇಬ್ರು ಕೂಡ ಸ್ವಉದ್ಯೋಗವನ್ನ ಮಾಡ್ತಾ ಇದ್ರಿ, ಜೊತೆಗೆ ಈ ಸ್ವಉದ್ಯೋಗವನ್ನು ಕೂಡ ಖುಷಿಯನ್ನ ಕೊಡುವಂತಹದ್ದು. ಯಾರದೋ ಅಂಡರ್ ನಲ್ಲಿ ಕೆಲಸ ಮಾಡೋದ್ರ ಬದಲಿಗೆ ಸ್ವಉದ್ಯೋಗವನ್ನ ಮಾಡಿಕೊಂಡು ನಿಮ್ಮ ಬಿಡುವಿನ ಸಮಯವನ್ನು ಕೂಡ ಇದರಲ್ಲಿ ಸದುಪಯೋಗ ಪಡಿಸಬಹುದು, ಸ್ವಾವಲಂಬಿಯಾಗಿ ನಿಮ್ಮ ಕಾಲ ಮೇಲೆ ನೀವೇ ನಿಂತ್ಕೊಳ್ಬಹುದು ಅನ್ನುವಂಥ ಒಂದು ಧೈರ್ಯದ ಮಾತನ್ನ ಹೇಳಿದ್ರಿ. ತುಂಬಾ ಸಂತೋಷ ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
3: ನಮಸ್ಕಾರ. ಸ್ವ ಉದ್ಯೋಗವಾಗಿ ಟೇಲರಿಂಗ್ ವೃತ್ತಿಯನ್ನ ಮಾಡ್ತಾ ಇರುವಂತಹ ನಾಗರತ್ನ ಮಹಾದೇವ್ ಬಿಲ್ಲವ, ಹಾಗೆಯೇ ಹೂವಿನ ಹಾರ ತಯಾರಿಕೆ ಮತ್ತು ವೇದಿಕೆ ಅಲಂಕಾರದ ವೃತ್ತಿಯನ್ನ ಮಾಡ್ತಾ ಇರುವಂತಹ ರೂಪಾ ಚಂದ್ರಶೇಖರ್ ನಾಯಕ್, ಇವರ ಸ್ವ ಉದ್ಯೋಗದ ಅನುಭವವನ್ನ ಕೇಳಿದಿರಿ.

ಇದೀಗ ಕೇಳಿ ಕೃಷಿ ಮಾಹಿತಿ. ಗೋಡಂಬಿ ಒಂದು ವಾಣಿಜ್ಯ ಬೆಳೆ. ಹೆಚ್ಚು ಪ್ರೋಟೀನ್, ಕಡಿಮೆ ಪ್ರಮಾಣದ ಶರ್ಕರ ಹೊಂದಿರುವ ಗೋಡಂಬಿ ಪಾಶ್ಚಿಮಾತ್ಯ ದೇಶಗಳಲ್ಲಿ ಹೆಚ್ಚಿನ ಬೇಡಿಕೆಯನ್ನು ಹೊಂದಿದೆ. ಸಾಮಾನ್ಯ ರೈತನ ಕೈಗೆಟುಕುವ, ಕೈ ತುಂಬ ಹಣ ತರುವಂತಹ ವಿಶಿಷ್ಟ ಬೆಳೆ ಈ ಗೋಡಂಬಿ. ಸಾಮಾನ್ಯವಾಗಿ ಬೇರಾವ ಬೆಳೆಯೂ ಬೆಳೆಯದಂತಹ ಭೂಮಿಯಲ್ಲೂ ಗೋಡಂಬಿಯನ್ನು ಬೆಳೆಯಲು ಸಾಧ್ಯ. ಗೋಡಂಬಿಗೆ ಯಾವುದೇ ನೀರಾವರಿ ಮತ್ತು ಉಪಚಾರ ಬೇಕಿಲ್ಲ. ಇತರೆ ತೋಟದ ಬೆಳೆಗಳಿಗೆ ಬೇಕಾದಷ್ಟು ಕಾರ್ಮಿಕರು ಬೇಕಿಲ್ಲ. ಅಷ್ಟೇ ಅಲ್ಲದೆ ಅತ್ಯಂತ ಸುಲಭವಾಗಿ ಮಾರುಕಟ್ಟೆಯೂ ದೊರೆಯುತ್ತೆ ಮತ್ತು ಗೋಡಂಬಿ ಸಂಸ್ಕರಣಾ ಉದ್ಯಮಗಳು ಸುಮಾರು 2-3 ಲಕ್ಷ ಜನರಿಗೆ

ಉದ್ಯೋಗಾವಕಾಶವನ್ನು ಕೂಡ ಕಲ್ಪಿಸಿಕೊಡುತ್ತೆ. ನಮ್ಮ ದೇಶದಲ್ಲಿ ಗೋಡಂಬಿಯನ್ನು ಸುಮಾರು 9.91 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯಲಾಗುತ್ತಿದೆ ಮತ್ತು 6.92 ಲಕ್ಷ ಟನ್ ಕಚ್ಚಾ ಗೋಡಂಬಿ ಬೀಜವನ್ನು ಉತ್ಪಾದಿಸಲಾಗುತ್ತೆ. ಇದಕ್ಕೆ ಬೆಳೆಯುತ್ತಿರುವಂತಹ ಬೇಡಿಕೆಯನ್ನು ಗಮನಿಸಿದರೆ ಇದರ ಉತ್ಪಾದನೆ ತೀರಾ ಕಡಿಮೆನೇ ಅನ್ನಬಹುದು. ಸದ್ಯ ಭಾರತದಲ್ಲಿ 20 ಲಕ್ಷ ಟನ್ ಗೋಡಂಬಿ ಬೀಜ ಸಂಸ್ಕರಣೆ ಮಾಡುವಷ್ಟು ಸಾಮರ್ಥ್ಯವಿರುವ ಕೈಗಾರಿಕಾ ಘಟಕವನ್ನು ಕೂಡ ಸ್ಥಾಪಿಸಲಾಗಿದೆ. ಈ ಗೋಡಂಬಿಯಲ್ಲಿ ಬೇರೆ ಬೇರೆ ತಳಿಗಳಿವೆ. ನಮ್ಮ ಕರ್ನಾಟಕಕ್ಕೆ ಶಿಫಾರಸು ಮಾಡಲಾಗುವಂತಹ ತಳಿಗಳು ಯಾವುದೆಂದರೆ UN50, NRCC 2, Selection 2, ಭಾಸ್ಕರ, Chintamani 1, ನಮ್ಮ ಉತ್ತರ ಕನ್ನಡಕ್ಕೆ Wengurla 4 ಮತ್ತು Wengurla 7. ಈ ಗೋಡಂಬಿ ಬೆಳೆಯನ್ನು ನಾಟಿ ಮಾಡೋದಾಗಿದ್ದರೆ ಹೆಚ್ಚು ಫಲವತ್ತಾದ ಮಣ್ಣುಗಳಿಗೆ 8 ಮೀಟರ್ × 8 ಮೀಟರ್, ಮಧ್ಯಮ ಮತ್ತು ಹಗುರವಾದ ಮಣ್ಣುಗಳಿಗೆ 7.5 ಮೀಟರ್ × 7.5 ಮೀಟರ್, ಮತ್ತು ಮರಳು ಅಥವಾ ಕಳಪೆ ಅಥವಾ ತುಂಬ ಹಗುರವಾದಂತಹ ಮಣ್ಣುಗಳಿಗೆ 5 ಮೀಟರ್ × 5 ಮೀಟರ್ ದೂರದಲ್ಲಿ 1 × 1 × 1 ಮೀಟರ್ ಉದ್ದ ಅಗಲ ಆಳ ಅಳತೆಯ ಗುಂಡಿಯನ್ನು ತೋಡಬೇಕಾಗತ್ತೆ. ಸಾಲಿನಿಂದ ಸಾಲಿಗೆ ಇರುವಂತಹ ಅಂತರ ಜಾಸ್ತಿ ಇರೋದ್ರಿಂದ ಅಂತರ ಬೆಳೆಯನ್ನು ಬೆಳೆಯಲು ಕೂಡ ಇದು ತುಂಬ ಅನುಕೂಲ ಆಗುತ್ತೆ. ಸಸಿ ನೆಡುವುದಕ್ಕಿಂತ 15 ರಿಂದ 20 ದಿನ ಮುಂಚೆ ಗುಂಡಿಗಳನ್ನು ತೋಡಿ ಸೂರ್ಯನ ಬಿಸಿಲಿಗೆ ಅವುಗಳನ್ನು ಒಡ್ಡಬೇಕು. ಅನಂತರ ಚೆನ್ನಾಗಿ ಕೊಳೆತ 5 ಕೆಜಿ ಕಾಂಪೋಸ್ಟ್ ಗೊಬ್ಬರ ಅಥವಾ 2 ಕೆಜಿ ಕೋಳಿ ಗೊಬ್ಬರ ಅಥವಾ 200 ಗ್ರಾಂ ಶಿಲಾರಂಜಕವನ್ನು ಮೇಲ್ಪದರದ ಮಣ್ಣಿನೊಂದಿಗೆ ಬೆರೆಸಿ ಪ್ರತಿಯೊಂದು ಗುಂಡಿಯನ್ನು ತುಂಬಿಸಬೇಕು. ಗುಂಡಿಯನ್ನು ತೋಡುವಾಗ ಇಳಿಜಾರಿಗೆ ಅಡ್ಡವಾಗಿ ತೋಡಬೇಕು. ಗುಂಡಿಗಳಲ್ಲಿ ಹೆಚ್ಚು ನೀರು ನಿಲ್ಲದಂತೆ ಬಸಿಗಾಲುವೆಯನ್ನು ಕೂಡ ನಿರ್ಮಿಸಬೇಕು. ಸಾಮಾನ್ಯವಾಗಿ ಕಸಿ ಮಾಡಿ 5 ರಿಂದ 10 ತಿಂಗಳು ಬೆಳೆದ ಆರೋಗ್ಯವಂತಹ ಸಸಿಗಳನ್ನು ಪ್ಲಾಸ್ಟಿಕ್ ಕೊಟ್ಟೆಯಿಂದ ಅತ್ಯಂತ ಜಾಗ್ರತೆಯಿಂದ ಅದನ್ನು ತೆಗೆದು ಬೇರಿಗೆ ಅಂಟಿಕೊಂಡಿರುವಂತಹ ಎಲ್ಲ ಮಣ್ಣನ್ನು ಕದಡದೆ ಗುಂಡಿಯ ಮಧ್ಯದಲ್ಲಿ ಮೇಲ್ಭಾಗದ ಮಣ್ಣನ್ನು ತೆಗೆದು ಆ ಭಾಗದಲ್ಲಿಟ್ಟು ನಿಧಾನವಾಗಿ ಅದುಮಬೇಕು. ನೆಡುವಾಗ ಕಸಿ ಕಟ್ಟಿದ ಜೋಡಣೆಯ ಭಾಗವು ಮಣ್ಣಿನ ಮಟ್ಟದಿಂದ ಕನಿಷ್ಠ 1/2 ಅಡಿ ಎತ್ತರದಲ್ಲಿರಬೇಕು. ಗಿಡದ ಆಧಾರಕ್ಕಾಗಿ ಉರುಗೋಲನ್ನು ನೆಟ್ಟು ಗೋಡಂಬಿ ಗಿಡವನ್ನು ಅದರೊಂದಿಗೆ ಸಡಿಲವಾಗಿ ಕಟ್ಟಬೇಕು. ಇದರಿಂದ ಗಾಳಿಯ ಹೊಡೆತದಿಂದ ಕಸಿ ಕಟ್ಟಿದ ಭಾಗವು ತುಂಡಾಗದಂತೆ ನಾವು ನೋಡ್ಕೋಬಹುದು. ನಾಟಿ ಮಾಡಿದ ನಂತರ ಗಿಡದ ಸುತ್ತಲೂ ಮಣ್ಣಿನ ಮೇಲೆ ತರಗೆಲೆಯನ್ನ ಅಥವಾ ಹಸಿ ಸೊಪ್ಪನ್ನು ಹರಡಬೇಕು. ಇದಾದ ನಂತರ ಕಸಿ ಮಾಡಿದ ಭಾಗದ ಕೆಳಗೆ ಬರುವಂಥ ಹೊಸ ಚಿಗುರನ್ನು ಆಗಾಗ ಕತ್ತರಿಸ್ತಾ ಇರಬೇಕು. ಕಸಿ ಕಟ್ಟಿ ಮುಖ್ಯ ಕಾಂಡವು ನೇರವಾಗಿ ಮತ್ತು ಒಂಟಿಯಾಗಿ ಸುಮಾರು 0.75 ಮೀಟರ್ನಿಂದ 1 ಮೀಟರ್ ಎತ್ತರದವರೆಗೆ ಬೆಳೆಯುವಂತೆ ನೋಡಿಕೊಳ್ಬೇಕು. ಕಾಂಡದ ಮಧ್ಯದಿಂದ ಬರುವ ಅಡ್ಡರೆಂಬೆಗಳನ್ನು ಆಗಾಗಿ ತೆಗೆದುಹಾಕೋದ್ರಿಂದ ಕಾಂಡವು ನೇರವಾಗಿ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ. 2ನೇ ಮತ್ತು 3ನೇ ವರ್ಷದಲ್ಲಿ ಸಹ ಹಿಂದಿನ ವರ್ಷ ನೆಟ್ಟ ಹಳೆಯ ಉರುಗೋಲನ್ನು ತೆಗೆದುಹಾಕಿ ಇನ್ನೂ ಉದ್ದವಾದ ಉರುಗೋಲನ್ನು ನೆಟ್ಟು ಕಟ್ಟಬೇಕು. ನಾಟಿ ಮಾಡಿದ 1ನೇ ವರ್ಷ ಬಿಡುವ ಹೂಗಳನ್ನು ತೆಗೆದು ಹಾಕ್ತಿರಬೇಕು. 1ನೇ ಫಸಲನ್ನು ನೆಟ್ಟ 2 ಅಥವಾ 3 ವರ್ಷಗಳ ನಂತರ ಗಿಡದ ಬೆಳವಣಿಗೆಯನ್ನು ನೋಡಿಕೊಂಡು ಕೊಯ್ಯೋದು ಸೂಕ್ತ. ಈ ಸಣಕಲು ರೆಂಬೆಗಳನ್ನು ಸವರಿ ಬಲಿಷ್ಠವಾದ 4-5 ರೆಂಬೆಗಳನ್ನು ಉಳಿಸ್ಕೊಂಡು ಗಿಡವು ಕೊಡೆಯಾಕಾರದಲ್ಲಿ ಹರಡಿಕೊಳ್ಳುವಂತೆ ನೋಡ್ಕೊಳ್ಬೇಕಾಗತ್ತೆ. 4 ವರ್ಷದ ನಂತರ ನೇರವಾಗಿ ಬೆಳೆಯುವ ಮುಖ್ಯ ರೆಂಬೆಯನ್ನು ಸುಮಾರು 3 ರಿಂದ 4 ಮೀಟರ್ ಎತ್ತರದಲ್ಲಿ ಕತ್ತರಿಸಿ ಗಿಡದ ಎತ್ತರವನ್ನು ನಿಯಂತ್ರಿಸಬೇಕು. ಈ ನಾಟಿ ಮಾಡಿದಂತಹ ಗಿಡಗಳಿಗೆ ಪ್ರತಿ ವರ್ಷ ಗೊಬ್ಬರ ಕೊಡಬೇಕಾಗತ್ತೆ. ಪ್ರತಿ ಬೆಳೆದ ಮರಕ್ಕೆ ಅಂದರೆ 5 ವರ್ಷ ಬೆಳೆದ ಮರಕ್ಕೆ ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ ಈ ರಸಗೊಬ್ಬರಗಳನ್ನು ನೀಡಬೇಕು. ಜೊತೆಗೆ ಸಾವಯವ ಗೊಬ್ಬರವನ್ನು ಪ್ರತಿ ಗಿಡಕ್ಕೆ ಪ್ರಾರಂಭದ ವರ್ಷ 2 ಕಿಲೋ ಕೋಳಿ ಗೊಬ್ಬರ ಅಥವಾ 1 ಕಿಲೋ ಕಹಿಬೇವಿನ ಅಥವಾ ಹರಳಿಂಡಿ ಕೊಡಬೇಕು. ಪ್ರತಿ ವರ್ಷ ಇದರ ಪ್ರಮಾಣ ಜಾಸ್ತಿ ಮಾಡಿ 5ನೇ ವರ್ಷದ ನಂತರ ಪ್ರತಿ ಗಿಡಕ್ಕೆ ಕೋಳಿ ಗೊಬ್ಬರ ಅಥವಾ ಕಹಿಬೇವಿನ ಹರಳಿಂಡಿಯನ್ನು ಕೊಡಬೇಕು. ಈ ಗೊಬ್ಬರವನ್ನು ಹೇಗೆ ಕೊಡಬೇಕು? ಗಿಡದ ಸುತ್ತಲೂ ವೃತ್ತಾಕಾರದಲ್ಲಿ ಕಣಿ ತೋಡಿ ಅದರಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಬೆರೆಸಿ ಮಣ್ಣು ಮುಚ್ಚಬೇಕು. ನಂತರ ಮಣ್ಣಿನ ಮೇಲೆ ಸೊಪ್ಪನ್ನು ಅಥವಾ ತರಗೆಲೆಯನ್ನು ಹರಡಬೇಕು. ಆ ಗಿಡದ ವಯಸ್ಸನ್ನು ಆಧರಿಸಿ ಗಿಡದ ಸುತ್ತಲೂ ತೋಡಬೇಕಾದ ಕಣಿಯ ದೂರವನ್ನು ನಿರ್ಧರಿಸಬೇಕು. ಮೊದಲ ವರ್ಷ ಗಿಡದ ಕಾಂಡದಿಂದ 0.75 ಮೀಟರ್ ದೂರದ ತ್ರಿಜ್ಯದಿಂದಲೂ 2ನೇ ಮತ್ತು 3ನೇ ವರ್ಷ ಹಾಗೂ ನಂತರದಲ್ಲಿ ಕ್ರಮವಾಗಿ 1 ಮೀಟರ್ ಮತ್ತು 1.5 ಮೀಟರ್ ತ್ರಿಜ್ಯದ ಸುತ್ತಳತೆಯಲ್ಲಿ ಕಣಿ ತೋಡಿ ಗೊಬ್ಬರವನ್ನು ಕೊಡಬೇಕು. ಈ ಗೊಬ್ಬರವನ್ನು ಸತತವಾಗಿ ಮಳೆ ಬೀಳುವ ಅಥವಾ ಮಣ್ಣಿನಲ್ಲಿ ತೇವಾಂಶ ಕಡಿಮೆಯಾಗಿರುವಾಗ ಕೊಡಬಾರದು. ಸಾಮಾನ್ಯವಾಗಿ ಆಗಸ್ಟ್ ತಿಂಗಳ 2ನೇ ವಾರದಲ್ಲಿ ಗೊಬ್ಬರವನ್ನು ಕೊಡಬೇಕು. ಇನ್ನು ಈ ಬೆಳೆಗೆ ಹಲವಾರು ರೋಗಗಳು ಬರುತ್ತೆ. ಗೋಡಂಬಿಯ ಮೇಲೆ ಟೀ ಸೊಳ್ಳೆ ಕಾಟವು ಸೆಪ್ಟೆಂಬರ್ನಿಂದ ಏಪ್ರಿಲ್ವರೆಗೆ ಹೊಸ ಚಿಗುರು, ಹೂ ಬಿಡುವ ಸಮಯ ಮತ್ತು ಕಾಯಿ ಕಚ್ಚುವ ಹಂತದಲ್ಲಿ ಕಂಡುಬರುತ್ತೆ. ಇದರಿಂದ 20-80% ಬೆಳೆ ನಷ್ಟವಾಗುತ್ತೆ. ಇದು ಎಳೆಯ ಚಿಗುರುಗಳು, ಹೂ ಗೊಂಚಲುಗಳನ್ನು, ಬೆಳೆಯುತ್ತಿರುವ ಬೀಜಗಳು, ಹಣ್ಣುಗಳಿಂದ ರಸವನ್ನು

0: ಇರುತ್ತೆ. ಈ ಟೀ ಸೊಳ್ಳೆ ತಡೆಗಟ್ಟಲು ಹೊಸ ಚಿಗುರು ಬರುವ ಸಮಯದಲ್ಲಿ ಅಂದರೆ ಅಕ್ಟೋಬರ್ ತಿಂಗಳಲ್ಲಿ ಗಿಡಗಳಿಗೆ 1 ಗ್ರಾಂ ಆಸಿಫೇಟ್ 75 SP, ಅನಂತರ ಹೂ ಬಿಡುವ ಸಮಯದಲ್ಲಿ 2.5 ಮಿಲಿ ಪ್ರೊಫೆನೋಪಾಸ್ 50 EC ಮತ್ತು ಕಾಯಿ ಕಟ್ಟುವಾಗ 1 ಮಿಲಿ ಲ್ಯಾಂಡಸೈಯಾಲೋತ್ರಿನ್ 2.5 EC ಅಥವಾ 2 ಗ್ರಾಂ ಥಿಯೋಮಿಥಾಕ್ಷಾಮ್ 25 SG ಅಥವಾ 1.7 ಮಿಲಿ ಡೈಮಿಥೋಯೆಟ್ 30 EC ಪ್ರತಿ ಲೀಟರ್ ನೀರಲ್ಲಿ ಮಿಶ್ರಣ ಮಾಡಿ ಸಿಂಪಡಿಸಬೇಕು. ಪವರ್ ಸ್ಪ್ರೇಯರಲ್ಲಿ ಸಿಂಪಡಣೆ ಮಾಡೋದಾದರೆ ಕೀಟನಾಶಕದ ಪ್ರಮಾಣವನ್ನು 2 ಪಟ್ಟು ಬೆರೆಸ್ಕೊಳ್ಬೇಕು. ಪ್ರತಿ ಸಿಂಪಡಣೆಗೆ ಕೀಟನಾಶಕ ಬದಲಾಯಿಸ್ಕೊಳ್ಳೋದು ಒಳ್ಳೆಯದು. ಹಳೆಯ ತೋಟಗಳಲ್ಲಿ ಬೇರು ಕೊರೆಯುವ ಕೀಟಬಾಧೆ ಕಂಡುಬರುತ್ತೆ. ಇದರಿಂದ ಎಲೆಗಳು ಹಳದಿಯಾಗುತ್ತೆ ಹಾಗೂ ಕಾಂಡದಿಂದ ಮರದ ಹುಡಿ ಉದುರುತ್ತೆ, ಅಂಟು ದ್ರವ ಸೋರುತ್ತೆ. ಈ ಕೀಟಪೀಡಿತ ಕಾಂಡದ ಬೊಡ್ಡೆಯನ್ನು ಗಮನಿಸಿದಾಗ ಅಲ್ಲಿ ರಂಧ್ರಗಳಿರೋದು ಕಂಡುಬರುತ್ತೆ. ರೈತರು ತೋಟದಲ್ಲಿ ಓಡಾಡುವಾಗ ಗಿಡದ ಬೊಡ್ಡೆಯ ಬುಡದಲ್ಲಿ ಹೊಟ್ಟು ರೂಪದ ಕಾಂಡದ ಪುಡಿಯ ಹುಳುವಿನ ಹೆಕ್ಕೆಯ ಜೊತೆಗೂಡಿ ಬಂದಿರುವುದನ್ನು ಕಂಡರೆ ಆ ಗಿಡದ ಬೊಡ್ಡೆಯನ್ನು ಕಾಂಡ ಕೊರೆಯುವ ಹುಳು ಎಂದು ತಿಳಿಯಬೇಕು. ಈ ತೊಂದರೆಗೀಡಾದ ಭಾಗದಿಂದ ಸ್ಕ್ರೂ ಡ್ರೈವರ್ ಅಥವಾ ತಂತಿಗಳಿಂದ ಚುಚ್ಚಿ ಹುಳುಗಳನ್ನು ತೆಗೆದು ಸ್ವಚ್ಛಗೊಳಿಸಿ 5-10 ಮಿಲಿ ಕ್ವಿನಾಲ್ಫಾಸ್ 25 EC, 5-10 ಮಿಲಿ ಔಷಧಿಯನ್ನು ನೇರವಾಗಿ ರಂಧ್ರದಲ್ಲಿ ಪಿಚಿಕಾರಿ ಅಥವಾ ಸಿರಿಂಜ್ ಮೂಲಕ ಹಾಕಿ ಆ ರಂಧ್ರದ ಬಾಯಿಯನ್ನು ಹಸಿ ಜೇಡಿಮಣ್ಣಿನಿಂದ ಭದ್ರವಾಗಿ ಮುಚ್ಚಬೇಕು. ಅಲ್ಲದೆ ಮರದ ಬೊಡ್ಡೆಯನ್ನು ನೆಲದಿಂದ 3-4 ಅಡಿಯವರೆಗೂ ಪೇಸ್ಟ್ ಬಳಿಯುವ ಮೂಲಕ ಕಾಂಡ ಕೊರೆಯುವ ದುಂಬಿಯ ಮತ್ತೆ ಹಾನಿ ಮಾಡದಂತೆ ತಡೆಯಬಹುದು. ಇನ್ನು ತೊಗಟೆ ತಿನ್ನುವ ಹುಳುವಿನಿಂದ ಕಾಂಡಗಳನ್ನು ರಕ್ಷಿಸಲು ಬಾಧೆಗೊಳಗಾದ ಕಾಂಡಗಳನ್ನು ಮೊದಲು ಸ್ವಚ್ಛಗೊಳಿಸಿ ನಂತರ ಕ್ಲೋರೋಫೈರಿಫಾಸ್ ಇದನ್ನು 1 ಲೀಟರ್ ನೀರಿನಲ್ಲಿ ಬೆರೆಸಿ ಕಾಂಡವು ತೊಯ್ಯುವಂತೆ ಸಿಂಪಡಣೆಯನ್ನು ಮಾಡಬೇಕು. ಇದಲ್ಲದೆ ಸಸಿ ಸಾಯುವ ರೋಗ, ಚಿಬ್ಬು ರೋಗ, ಹೂಗೊಂಚಲ ಸುಡುವ ರೋಗ, ಬೂದಿ ರೋಗ ಇವೆಲ್ಲ ರೋಗಗಳು ಈ ಗೋಡಂಬಿ ಬೆಳೆಗೆ ಬರುತ್ತೆ. ಇನ್ನು ಹಣ್ಣುಗಳನ್ನು ಕೋಲಿನಿಂದ ಉದುರಿಸದೆ ತಾನಾಗಿಯೇ ಉದುರಿ ಬಿದ್ದ ಹಣ್ಣುಗಳನ್ನು ಸಂಗ್ರಹಿಸಿ ಬೀಜಗಳನ್ನು ಬೇರ್ಪಡಿಸಿ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ಗೋಣಿ ಚೀಲಗಳಲ್ಲಿ ಸಂಗ್ರಹಿಸಿ ತೇವರಹಿತ ಜಾಗದಲ್ಲಿ ಇದನ್ನು ಶೇಖರಿಸಿಡಬೇಕು. ಈ ಗೋಡಂಬಿ ಬೆಳೆಗಳ ತೋಟವನ್ನು ಬೆಳೆಸಲು ಪ್ರತಿ ಹೆಕ್ಟೇರಿಗೆ 50,000 ರೂಪಾಯಿ ಖರ್ಚಾಗಬಹುದು. 8-10 ವರ್ಷಗಳ ನಂತರ ಪ್ರತಿ ಮರವು ಸುಮಾರು 8 KG ಇಳುವರಿ ಕೊಡಬಲ್ಲದು. ಅಂದರೆ ಪ್ರತಿ ಹೆಕ್ಟೇರಿಗೆ 1.25-1.5 ಟನ್ ಇಳುವರಿ ಸಿಗುತ್ತದೆ.
1: ಇದುವರೆಗೂ ಕೃಷಿ ಮಾಹಿತಿ ಕೇಳಿದಿರಿ. ಇನ್ನು ಮುಂದೆ ಕೇಳಿ ವಾಣಿಜ್ಯ ಪ್ರಕಟಣೆಗಳು.
2: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
3: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
4: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
3: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30th.
4: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
3: ಲಿಡ್ಕರ್, ನಂಬಿಕೆ ನಿರಂತರ.
5: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
6: ಸಾಯಿ ಬಾಲ್.
7: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
8: ಹಲೋ
9: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
8: ಮತ್ತೆ
9: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೇ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
8: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
10: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
9: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
8: ಸರ್, 2 ಲಕ್ಷ
11: ಏನಾಯ್ತಪ್ಪ?
10: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
9: ಅರೆ,
10: ಕಟ್ ಮಾಡಿದ್ರು.
11: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
10: ಫ್ರಾಡ್?
11: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
10: ಹಣ ಕಳ್ಕೊಳ್ತೀರಾ.
9: RBI ಹೇಳುತ್ತೆ,
11: ಜಾಣರಾಗಿರಿ, ಜಾಗರೂಕರಾಗಿರಿ.
12: ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನುನ ಫೀಸ್ ನದ್ದು ತೋರ್ಸು. 20,000 ಲೋನ್ ತಕ್ಷಣ.

0: ಶಿಕ್ಷಣ ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
1: ಆರ್ಬಿಐ ಹೇಳುತ್ತೆ,
2: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
3: ಆತ್ಮೀಯ ಕೇಳುಗರೆ, ಆಕಾಶವಾಣಿಯ 90th ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ ಇದೇ ಭಾನುವಾರ ದಿನಾಂಕ 24 May 2026 ರಾತ್ರಿ 8 ಗಂಟೆಗೆ ನಿಮ್ಮ ನೆಚ್ಚಿನ ಆಕಾಶವಾಣಿಯ ಕಾರವಾರ ಕೇಂದ್ರ 102.3 ಮೆಗಾಹರ್ಟ್ಸ್ಗಳು ಹಾಗೂ ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೂಡ ಕೇಳಲು ಲಭ್ಯವಿದೆ. ತಪ್ಪದೇ ಕೇಳಿ. ಇದೇ ಭಾನುವಾರ ದಿನಾಂಕ 24 May 2026 ರಾತ್ರಿ 8 ಗಂಟೆಗೆ ಆಕಾಶವಾಣಿಯ 90th ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ.

ಸಿಡಿಲು ಪ್ರಕೃತಿಯ ಅತ್ಯಂತ ಅಪಾಯಕಾರಿ ವಿದ್ಯಮಾನಗಳಲ್ಲಿ ಒಂದು. ಇದು ಕ್ಷಣಾರ್ಧದಲ್ಲಿ ಜೀವಹಾನಿಯನ್ನುಂಟು ಮಾಡಬಲ್ಲದು. ಈ ಸಿಡಿಲಿನ ಹೊಡೆತದಿಂದ ನಮ್ಮನ್ನು ನಮ್ಮ ಕುಟುಂಬದವರನ್ನು ರಕ್ಷಿಸಿಕೊಳ್ಳಲು ಕೆಲವು ಮುನ್ನೆಚ್ಚರಿಕಾ ಕ್ರಮಗಳು. ಸಿಡಿಲು ಮಿಂಚು ಜೋರಿದ್ದಾಗ ಮನೆಯಿಂದ ಹೊರಗೆ ಬರಬೇಡಿ. ಮನೆಯಿಂದ ಹೊರಗಿದ್ದರೆ ಸಮೀಪದ ಕಟ್ಟಡದ ಆಶ್ರಯವನ್ನು ಪಡೆಯಿರಿ. ಬಯಲು ಪ್ರದೇಶವಾಗಿದ್ದರೆ ತಗ್ಗು ಪ್ರದೇಶಗಳಿಗೆ ಹೋಗಿ ಎರಡು ಕಾಲುಗಳನ್ನು ಜೋಡಿಸಿ ಮಂಡಿಯೂರಿ ಕುಳಿತುಕೊಂಡು ತಲೆಯನ್ನ ಬಗ್ಗಿಸಿ ಕಿವಿಗಳನ್ನು ಮುಚ್ಚಿಕೊಳ್ಳಿ. ಯಾವುದೇ ಕಾರಣಕ್ಕೂ ಮರದ ಕೆಳಗೆ ನಿಲ್ಲಬೇಡಿ. ಲೋಹದ ವಸ್ತುಗಳನ್ನು ಬಳಸಬೇಡಿ. ದ್ವಿಚಕ್ರ ವಾಹನಗಳು, ವಿದ್ಯುತ್ ಅಥವಾ ದೂರವಾಣಿ ಕಂಬಗಳು, ತಂತಿ ಬೇಲಿ, ಯಂತ್ರಗಳಿಂದ ದೂರವಿರಿ. ಕಡಲ ತೀರಗಳಿಗೆ ಹೋಗುವುದು, ಈಜುವುದು, ಸ್ನಾನ ಮಾಡುವುದು ಬೇಡ. ನೀರಿನಲ್ಲಿದ್ದರೆ ತಕ್ಷಣವೇ ಹೊರಬನ್ನಿ. ಗುಡುಗು ಸಿಡಿಲಿನ ಸಂದರ್ಭದಲ್ಲಿ ಫೋನ್ ಬಳಸಬೇಡಿ. ಚಾರ್ಜ್ ಮಾಡುವುದು, ಕಂಪ್ಯೂಟರ್ ಕೆಲಸದಿಂದ ದೂರವಿರಿ. ಕಿಟಕಿ ಬಾಗಿಲುಗಳನ್ನು ಮುಚ್ಚಿ ಬೆಂಕಿ ಮತ್ತು ವಿದ್ಯುತ್ ಶಕ್ತಿ ಸಂಪರ್ಕದಿಂದ ದೂರವಿರಿ. ವಿದ್ಯುತ್ ಉಪಕರಣ, ವಿದ್ಯುತ್ ಸರಬರಾಜು ಮಾರ್ಗ, ದೂರವಾಣಿ ಸಂಪರ್ಕ, ಮೊಬೈಲ್ ಟವರ್, ಪವನ ವಿದ್ಯುತ್ ಗೋಪುರ ಮತ್ತು ರೈಲು ಹಳಿಗಳಿಂದ ದೂರವಿರಿ. ವಾಹನ ಚಾಲನೆಯಲ್ಲಿದ್ದರೆ ತಕ್ಷಣವೇ ವಾಹನವನ್ನು ನಿಲ್ಲಿಸಿ ವಾಹನದಲ್ಲಿಯೇ ಆಶ್ರಯವನ್ನು ಪಡೆಯಿರಿ. ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡಲು, ಜಾನುವಾರುಗಳನ್ನು ಮೇಯಿಸಲು, ಮೀನುಗಾರಿಕೆ ಮತ್ತು ದೋಣಿಯನ್ನು ಓಡಿಸಲು ಹೊರಗೆ ಹೋಗದಿರಿ. ಕಟ್ಟಡದ ಕೊಳಾಯಿ, ಲೋಹದ ಕೊಳವೆಗಳ ಮೂಲಕ ಸಿಡಿಲು ಹರಿಯುವ ಸಾಧ್ಯತೆ ಇರೋದ್ರಿಂದ ಸಿಡಿಲು ಸಮಯದಲ್ಲಿ ಸ್ನಾನ ಮಾಡುವುದು, ಪಾತ್ರೆ ತೊಳೆಯುವುದು, ಬಟ್ಟೆ ತೊಳೆಯುವುದು ಮಾಡಬಾರದು. ಮಿಂಚಿನ ಹೊಡೆತದಿಂದಾಗಿ ಕಾಳ್ಗಿಚ್ಚು ಸಂಭವಿಸುವ ಸಾಧ್ಯತೆ ಇರೋದ್ರಿಂದ ಅರಣ್ಯ ಪ್ರದೇಶದಿಂದ ದೂರವಿರಿ. ಬೈಸಿಕಲ್, ಮೋಟಾರ್ ಸೈಕಲ್, ತಂತಿ ಬೇಲಿ, ವಿದ್ಯುತ್ ಕಂಬಗಳು, ಕಬ್ಬಿಣದ ಸರಳುಗಳಿರುವ ಛತ್ರಿಗಳನ್ನು ಬಳಸಬೇಡಿ. ಗುಡುಗು ಸಿಡಿಲಿನ ಮುನ್ಸೂಚನೆ ಅಥವಾ ಮುನ್ನೆಚ್ಚರಿಕೆ ಇದ್ದಲ್ಲಿ ಪ್ರಯಾಣವನ್ನು ಮುಂದೂಡಿ.

0: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
1: ಉಸಿರಾಗುವೆ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
1: ಬದುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ. ಇಂಥ ಸತ್ಯದ ಪ್ರಶ್ನೆಗೆ ಏನು ಉತ್ತರ ಹೇಳಿ?

0: ಸಾಧನೆ ಶಿಖರ ಏರಿದ್ರೂ ಹೆಣ್ಣಿನ ಜೀವನಕ್ಕೆ ನೆಮ್ಮದಿಯ ಭವಿಷ್ಯ ಇಲ್ಲ ಅಂತ ಹೇಳಿ, ಅಥವಾ ನಿನಗ್ಯಾರೂ ರಕ್ಷಣೆಗೆ ಇಲ್ಲ ಅಂತ ಹೇಳಿ, ನನ್ನ ಹತ್ರ ಉತ್ತರ ಅದೇನು?
1: ಉತ್ತರ ಅದಮ್ಮ, ನಾವೆಲ್ಲರೂ ಕೂಡ ಉತ್ತರ ಹುಡುಕ್ಬೇಕು. ಎಲ್ಲಾ ಮಹಿಳೆಯರಿಗೂ ರಕ್ಷಣೆ ಮಾಡ್ತೀನಂತ ಭರವಸೆ ಕೊಡ್ತೀನಿ.
2: ನನ್ನ ತಮ್ಮನ ಜೊತೆ ನಾನು ಭರವಸೆ ಕೊಡ್ತೀನಿ. ಮಹಿಳಾ ದೌರ್ಜನ್ಯವನ್ನ ಎಲ್ಲರೂ ಖಂಡಿಸೋಣ.
3: ಹೆಣ್ಣಿನಿಂದ ತಾನೇ ಮಾನ ಪ್ರಾಣ.
0: ಇದು ಮನೆ ಮನೆಯ ಮಾತಾಗಲಿ, ಗಂಡು ಹೆಣ್ಣು ಎಂಬ ಭೇದ ತೊಲಗಲಿ, ಸ್ತ್ರೀ ಕುಲ ನೆಮ್ಮದಿಯಿಂದ ಉಸಿರಾಡುವಂತಾಗಲಿ.
4: ಆಕಾಶವಾಣಿ ಕಾರವಾರ, ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಅಮೆರಿಕ ವಿದೇಶಾಂಗ ಸಚಿವರೊಂದಿಗೆ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ದ್ವಿಪಕ್ಷೀಯ ಮಾತುಕತೆ. ದೋಷರಹಿತ ಮರುಮೌಲ್ಯಮಾಪನ ಪ್ರಕ್ರಿಯೆಗೆ ಸಿಬಿಎಸ್ಇಗೆ ಐಐಟಿ ಮದ್ರಾಸ್ ಪರಿಹಾರ. ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಬಾಂಬ್ ಸ್ಫೋಟ, ಕನಿಷ್ಠ 24 ಜನರು ಸಾವು. ಐಪಿಎಲ್ ಟಿ20 ಕ್ರಿಕೆಟ್, ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಟಾಸ್ ಗೆದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೀಲ್ಡಿಂಗ್ ಆಯ್ಕೆ. ಈಗ ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ಇಂದು ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಮತ್ತು ಅಮೆರಿಕ ವಿದೇಶಾಂಗ ಸಚಿವ ಮಾರ್ಕೋ ರುಬಿಯೋ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಉಭಯ ನಾಯಕರು ಭಾರತ ಅಮೆರಿಕ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿದರು. ಅಲ್ಲದೆ ವ್ಯಾಪಾರ, ಇಂಧನ ಮತ್ತು ಪ್ರಾದೇಶಿಕ ಭದ್ರತೆ ಸೇರಿದಂತೆ ಪ್ರಮುಖ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ಕುರಿತು ಚರ್ಚಿಸಿದರು. ನಿಯೋಗ ಮಟ್ಟದ ಮಾತುಕತೆಗಳ ನಂತರ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಡಾಕ್ಟರ್ ಎಸ್ ಜೈಶಂಕರ್, ಜಾಗತಿಕ ಇಂಧನ ಬೆಲೆಗಳು ಕಡಿಮೆ ಇರುವಂತೆ ಮತ್ತು ಅಡೆತಡೆಯಿಲ್ಲದ ವಾಣಿಜ್ಯ ವಹಿವಾಟು ನಡೆಯುವಂತೆ ನೋಡಿಕೊಳ್ಳುವಲ್ಲಿ ಭಾರತ ಮತ್ತು ಅಮೆರಿಕ ಎರಡೂ ದೇಶಗಳು ಆಸಕ್ತಿ ಹೊಂದಿವೆ ಎಂದು ಹೇಳಿದರು. ಅಮೆರಿಕ, ಇಸ್ರೇಲ್, ಇರಾನ್ ಹಾಗೂ ಇತರ ಗಲ್ಫ್ ರಾಷ್ಟ್ರಗಳೊಂದಿಗೆ ಬಲವಾದ ಸಂಬಂಧವನ್ನು ಹೊಂದಿರುವ ವಿಶ್ವದ ಕೆಲವೇ ದೇಶಗಳಲ್ಲಿ ಭಾರತವೂ ಒಂದು. ಭಾರತ ಈ ಪ್ರದೇಶದಲ್ಲಿ ಶಾಂತಿ ಮತ್ತು ಸ್ಥಿರತೆ, ಭಾರತೀಯ ವಲಸಿಗರ ಕಲ್ಯಾಣ ಮತ್ತು ಕಡಿಮೆ ಇಂಧನ ಬೆಲೆಗಳನ್ನು ಬಯಸುತ್ತದೆ ಎಂದು ಅವರು ಪುನರುಚ್ಚರಿಸಿದರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ನಾಳೆ 2026 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ರಾಷ್ಟ್ರಪತಿ ಭವನದಲ್ಲಿ ನಡೆಯಲಿರುವ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟ್ರಪತಿಗಳು ಪದ್ಮವಿಭೂಷಣ, ಪದ್ಮಭೂಷಣ ಮತ್ತು ಪದ್ಮಶ್ರೀ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ಈ ವರ್ಷ ಭಾರತ ಸರ್ಕಾರ ಒಟ್ಟು 131 ಪದ್ಮ ಪ್ರಶಸ್ತಿಗಳನ್ನು ಘೋಷಿಸಿದೆ. ಇವುಗಳಲ್ಲಿ 5 ಪದ್ಮವಿಭೂಷಣ, 13 ಪದ್ಮಭೂಷಣ ಮತ್ತು 113 ಪದ್ಮಶ್ರೀ ಪ್ರಶಸ್ತಿಗಳು ಸೇರಿವೆ. ಪ್ರಶಸ್ತಿ ಪುರಸ್ಕೃತರಲ್ಲಿ 19 ಮಹಿಳೆಯರು ಸೇರಿದ್ದಾರೆ. 16 ವ್ಯಕ್ತಿಗಳಿಗೆ ಮರಣೋತ್ತರವಾಗಿ ಪ್ರಶಸ್ತಿ ನೀಡಲಾಗುತ್ತದೆ. ಕಲೆ, ಸಾಹಿತ್ಯ, ಶಿಕ್ಷಣ, ಕ್ರೀಡೆ, ವೈದ್ಯಕೀಯ, ಸಮಾಜ ಕಾರ್ಯ, ವಿಜ್ಞಾನ ಮತ್ತು ಎಂಜಿನಿಯರಿಂಗ್, ಸಾರ್ವಜನಿಕ ವ್ಯವಹಾರಗಳು, ಕೈಗಾರಿಕೆ ಸೇರಿದಂತೆ ವಿವಿಧ ಕ್ಷೇತ್ರಗಳು ಮತ್ತು ವಿಭಾಗಗಳಲ್ಲಿ ವಿಶಿಷ್ಟ ಮತ್ತು ಅಸಾಧಾರಣ ಸಾಧನೆ ಮಾಡಿದವರನ್ನು ಗುರುತಿಸಲು ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿಯು ಯಾವುದೇ ದೋಷಗಳಿಲ್ಲದ ಮರುಮೌಲ್ಯಮಾಪನ ಪ್ರಕ್ರಿಯೆಯನ್ನು ಖಚಿತಪಡಿಸಿಕೊಳ್ಳಲು ನೆರವಾಗುವಂತೆ ಐಐಟಿ ಮದ್ರಾಸ್ನ ಪ್ರಾಧ್ಯಾಪಕರು ಮತ್ತು ತಾಂತ್ರಿಕ ತಜ್ಞರ

0: ತಂಡವನ್ನು ನಿಯೋಜಿಸಲು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ನಿರ್ದೇಶನ ನೀಡಿದ್ದಾರೆ. ಸಿಬಿಎಸ್ಇ ಫಲಿತಾಂಶದ ನಂತರದ ಸೇವಾ ಪೋರ್ಟಲ್ ಕುರಿತು ವಿದ್ಯಾರ್ಥಿಗಳು ಮತ್ತು ಪೋಷಕರು ವ್ಯಕ್ತಪಡಿಸಿದ ಕಳವಳಗಳು ಮತ್ತು ಇತ್ತೀಚಿನ ಬೆಳವಣಿಗೆಗಳನ್ನು ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಐಐಟಿ ಮದ್ರಾಸ್ನ ತಜ್ಞರ ತಂಡ ಸುಧಾರಣೆಗಳನ್ನು ಜಾರಿಗೆ ತರಲಿದೆ ಮತ್ತು ವಿಶೇಷವಾಗಿ ಪೋರ್ಟಲ್ನ ಸ್ಥಿರತೆ ಹಾಗೂ ಸರ್ವರ್ ಕಾರ್ಯಕ್ಷಮತೆಯನ್ನು ಪರಿಶೀಲಿಸಲಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವಾಲಯ ತಿಳಿಸಿದೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ ಈ ತಿಂಗಳ 21 ಮತ್ತು 22ರಂದು 12ನೇ ತರಗತಿಯ ಫಲಿತಾಂಶದ ನಂತರದ ಪ್ರಕ್ರಿಯೆಯಲ್ಲಿ ತಾಂತ್ರಿಕ ಸಮಸ್ಯೆಯಿಂದ ತಪ್ಪಾದ ಶುಲ್ಕ ಕಡಿತವಾದ ವಿಷಯಕ್ಕೆ ಸಂಬಂಧಿಸಿದಂತೆ ಪರಿಷ್ಕರಣೆಯೊಂದನ್ನು ಪ್ರಕಟಿಸಿದೆ. ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಗಳಿಗೆ ಅರ್ಜಿ ಸಲ್ಲಿಸುವ ವೇಳೆ ಈ ಸಮಸ್ಯೆ ಸಂಭವಿಸಿದೆ. ಕೆಲವು ಸಂದರ್ಭಗಳಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಹಣ ಕಡಿತವಾಗಿದ್ದರೆ ಇನ್ನೂ ಕೆಲವು ಸಂದರ್ಭಗಳಲ್ಲಿ ಕಡಿಮೆ ಮೊತ್ತ ಕಡಿತಗೊಂಡಿದೆ. ಹೆಚ್ಚುವರಿ ಹಣ ಕಡಿತಗೊಂಡಿರುವ ಎಲ್ಲ ಪ್ರಕರಣಗಳಲ್ಲಿ ನಿಖರ ಮೊತ್ತವನ್ನು ಪಾವತಿಗೆ ಬಳಸಿದ ಅದೇ ವಿಧಾನಕ್ಕೆ ಮರುಪಾವತಿ ಮಾಡಲಾಗುವುದು. ಅದೇ ರೀತಿ ಕಡಿಮೆ ಹಣ ಕಡಿತಗೊಂಡಿರುವ ಪ್ರಕರಣಗಳಲ್ಲಿ ಅಗತ್ಯವಿದ್ದರೆ ಉಳಿದ ಮೊತ್ತವನ್ನು ಪಾವತಿಸುವ ಕುರಿತು ಅಭ್ಯರ್ಥಿಗಳಿಗೆ ಪ್ರತ್ಯೇಕವಾಗಿ ಮಾಹಿತಿ ನೀಡಲಾಗುವುದು ಎಂದು ಸಿಬಿಎಸ್ಇ ತಿಳಿಸಿದೆ. ಇದೇ ವೇಳೆ ಇಂತಹ ಪ್ರಕರಣಗಳಲ್ಲಿ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಗಳನ್ನು ಒದಗಿಸಲು ಅಭ್ಯರ್ಥಿಗಳು ಹೊಸದಾಗಿ ಅರ್ಜಿ ಸಲ್ಲಿಸುವ ಅಗತ್ಯವಿಲ್ಲ ಎಂದು ಸಿಬಿಎಸ್ಇ ಸ್ಪಷ್ಟಪಡಿಸಿದೆ. ಪಶ್ಚಿಮ ಬಂಗಾಳದಲ್ಲಿ ಫಾಲ್ಟಾ ವಿಧಾನಸಭಾ ಕ್ಷೇತ್ರದ ಮರುಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ದೇವಾಂಶು ಪಾಂಡಾ ಭರ್ಜರಿ ಜಯ ಸಾಧಿಸಿದ್ದಾರೆ. ಪಾಂಡಾ ಅವರು 1,09,000ಕ್ಕೂ ಹೆಚ್ಚು ಮತಗಳಿಂದ ಗೆದ್ದಿದ್ದಾರೆ. ಸಿಪಿಎಂ ಅಭ್ಯರ್ಥಿ ಶಂಬುಂದ್ ಕುರ್ಮಿ 40,600ಕ್ಕೂ ಹೆಚ್ಚು ಮತಗಳೊಂದಿಗೆ ಎರಡನೇ ಸ್ಥಾನ ಪಡೆದರು. ಕಾಂಗ್ರೆಸ್ ಅಭ್ಯರ್ಥಿ ಅಬ್ದುರ್ ರಜಾಕ್ ಮೊಲ್ಲಾ ಮೂರನೇ ಸ್ಥಾನ ಮತ್ತು ತೃಣಮೂಲ ಕಾಂಗ್ರೆಸ್ ಅಭ್ಯರ್ಥಿ ಜಹಾಂಗೀರ್ ಖಾನ್ 7,700ಕ್ಕೂ ಹೆಚ್ಚು ಮತಗಳೊಂದಿಗೆ ನಾಲ್ಕನೇ ಸ್ಥಾನ ಪಡೆದರು. ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯ ಮತದಾನದ ಸಮಯದಲ್ಲಿ ದೊಡ್ಡ ಪ್ರಮಾಣದ ಅವ್ಯವಹಾರದ ಆರೋಪದ ನಂತರ ಚುನಾವಣಾ ಆಯೋಗ ಫಾಲ್ಟಾದಲ್ಲಿ ಮರುಚುನಾವಣೆಗೆ ಆದೇಶಿಸಿತ್ತು. ಈ ತಿಂಗಳ 21ರಂದು ಮರುಚುನಾವಣೆ ನಡೆಸಲಾಯಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಇಂದು ಸಂಭವಿಸಿದ ಪ್ರಬಲ ಬಾಂಬ್ ಸ್ಫೋಟದಲ್ಲಿ ಕನಿಷ್ಠ 24 ಜನರು ಸಾವನ್ನಪ್ಪಿದ್ದು ಹಲವರು ಗಾಯಗೊಂಡಿದ್ದಾರೆ. ಬಲೂಚಿಸ್ತಾನ್ ಪ್ರಾಂತ್ಯದ ರಾಜಧಾನಿ ಕ್ವೆಟ್ಟಾದ ಚಮನ್ ಫಾಟಕ್ ರೈಲು ನಿಲ್ದಾಣದ ಸಮೀಪ ಈ ಸ್ಫೋಟ ಸಂಭವಿಸಿದೆ. ಸ್ಫೋಟದಲ್ಲಿ ಒಂದು ರೈಲು ಭಾಗಶಃ ಹಾನಿಗೊಳಗಾಗಿದ್ದು ಆ ಪ್ರದೇಶದಲ್ಲಿ ನಿಲ್ಲಿಸಲಾಗಿದ್ದ 10 ವಾಹನಗಳು ಸಹ ಹಾನಿಗೊಳಗಾಗಿವೆ. ಘಟನೆಯ ನಂತರ ಕ್ವೆಟ್ಟಾದ್ಯಂತ ಸರ್ಕಾರಿ ಆಸ್ಪತ್ರೆಗಳಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಲಾಗಿದೆ. ಬಲೂಚ್ ಲಿಬರೇಷನ್ ಆರ್ಮಿಯ ಮಜೀದ್ ಬ್ರಿಗೇಡ್ ದಾಳಿಯ ಹೊಣೆ ಹೊತ್ತುಕೊಂಡಿದೆ. ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದ ಪಾಕಿಸ್ತಾನಿ ಸೇನಾ ಸಿಬ್ಬಂದಿಯನ್ನು ಗುರಿಯಾಗಿಸಿಕೊಂಡು ನಿರ್ದಿಷ್ಟವಾಗಿ ದಾಳಿ ನಡೆಸಲಾಗಿದೆ ಎಂದು ಹೇಳಿದೆ. ಸ್ಫೋಟ ಸಂಭವಿಸಿದಾಗ ರೈಲಿನಲ್ಲಿ 300ಕ್ಕೂ ಹೆಚ್ಚು ಪಾಕಿಸ್ತಾನಿ ಸೇನಾ ಸಿಬ್ಬಂದಿ ಇದ್ದರು ಎಂದು ವರದಿಯಾಗಿದೆ. ಉಕ್ರೇನ್ನ ಕೈವ್ ಮೇಲೆ ರಷ್ಯಾ ನಡೆಸಿದ ದಾಳಿಯಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ. ಬೃಹತ್ ಡ್ರೋನ್ ಮತ್ತು ಕ್ಷಿಪಣಿಯ ದಾಳಿಯ ಸಮಯದಲ್ಲಿ ರಷ್ಯಾ ತನ್ನ ಶಕ್ತಿಶಾಲಿ ಹೈಪರ್ಸಾನಿಕ್ ಒರೆಷ್ನಿಕ್ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಬಳಸಿದೆ ಎಂದು ಉಕ್ರೇನ್ ಅಧ್ಯಕ್ಷ ವೊಲೋಡಿಮಿರ್ ಜೆಲೆನ್ಸ್ಕಿ ಹೇಳಿದ್ದಾರೆ. ತೀವ್ರವಾದ ವೈಮಾನಿಕ ದಾಳಿಯು ರಾಜಧಾನಿ ಕೈವ್ನಾದ್ಯಂತ ಕಟ್ಟಡಗಳನ್ನು ಹಾನಿಗೊಳಿಸಿದೆ. ದಾಳಿಯಲ್ಲಿ 70ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಎಂದು ಉಕ್ರೇನ್ ಅಧಿಕಾರಿಗಳು ತಿಳಿಸಿದ್ದಾರೆ. ಪರಮಾಣು ಅಥವಾ ಸಾಂಪ್ರದಾಯಿಕ ಸಿಡಿತಲೆಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯವಿರುವ ಒರೆಷ್ನಿಕ್ ಕ್ಷಿಪಣಿಯು ಕೈವ್ ಪ್ರದೇಶದ ಬಿಲಾತ್ಸ್ ಕೆರ್ವಾ ನಗರಕ್ಕೂ ಹಾನಿ ಮಾಡಿದೆ ಎಂದು ವೊಲೋಡಿಮಿರ್ ಜೆಲೆನ್ಸ್ಕಿ ಮಾಹಿತಿ ನೀಡಿದ್ದಾರೆ. ಒರೆಷ್ನಿಕ್ ಕ್ಷಿಪಣಿಯ ಬಳಕೆಯನ್ನು ರಷ್ಯಾದ ರಕ್ಷಣಾ ಸಚಿವಾಲಯ ದೃಢಪಡಿಸಿದೆ. ಉಕ್ರೇನ್ನ ಮಿಲಿಟರಿ ಕಮಾಂಡ್ ಮತ್ತು ನಿಯಂತ್ರಣ ಸೌಲಭ್ಯಗಳು, ವಾಯುನೆಲೆಗಳು ಮತ್ತು ಮಿಲಿಟರಿ ಕೈಗಾರಿಕಾ ಉದ್ಯಮಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಲಾಗಿದೆ. ರಷ್ಯಾದ ಭೂಪ್ರದೇಶದಲ್ಲಿನ ನಾಗರಿಕ ಸೌಲಭ್ಯಗಳ ಮೇಲೆ ಇತ್ತೀಚೆಗೆ ಉಕ್ರೇನ್ ನಡೆಸಿದ ದಾಳಿಗೆ ಪ್ರತೀಕಾರವಾಗಿ ಈ ದಾಳಿಯನ್ನು ನಡೆಸಲಾಗಿದೆ ಎಂದು ರಷ್ಯಾ ರಕ್ಷಣಾ ಸಚಿವಾಲಯ ತಿಳಿಸಿದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬಿನ್ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿಂದು ಪಕ್ಷ

0: ಪಕ್ಷದ ಹಿರಿಯ ನಾಯಕರ ಸಭೆ ನಡೆಯಿತು. ಈ ವೇಳೆ ಪಕ್ಷದ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಪಕ್ಷದ ಸಂಸದರು, ಶಾಸಕರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಈ ವೇಳೆ ಮಾತನಾಡಿದ ನಿತಿನ್ ನಬಿನ್, ದೇಶದಲ್ಲಿ ಬಿಜೆಪಿ ಪಕ್ಷ ಶೂನ್ಯದಿಂದ 2000 ಹೆಚ್ಚು ಶಾಸಕರನ್ನು ಗೆಲ್ಲಿಸುವ ಮಟ್ಟಕ್ಕೆ ಬೆಳೆದಿದೆ. ಜನಪರ ಕಾರ್ಯಗಳ ಮೂಲಕ ಜನರ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸಬೇಕಾಗುತ್ತಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಜನ ನಂಬಿಕೆಯೇ ಉಳಿಸಿಕೊಳ್ಳಲು ವಿಫಲವಾಗಿದೆ ಎಂದು ಆರೋಪಿಸಿದರು. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ನಡೆಯುತ್ತಿರುವ ಐಪಿಎಲ್ ಟಿ20 ಪಂದ್ಯಾವಳಿಯ ದಿನದ 2 ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ನಾಳೆಯಿಂದ 3 ದಿನಗಳ ಕಾಲ ಭಾರತೀಯ ಉದ್ಯಮ ನಾಯಕರ ನಿಯೋಗದೊಂದಿಗೆ ಕೆನಡಾಗೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಒಟ್ಟಾವಾ ಮತ್ತು ಟೊರಾಂಟೊ ನಗರಗಳಲ್ಲಿ ವ್ಯಾಪಾರ ಮತ್ತು ಹೂಡಿಕೆ ಕುರಿತಂತೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಭಾರತ ಕೆನಡಾ ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದ ಸಿಇಪಿಎ ಕುರಿತ ಮಾತುಕತೆಯನ್ನು ವೇಗಗೊಳಿಸುವುದು ಈ ಭೇಟಿಯ ಪ್ರಮುಖ ಉದ್ದೇಶವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಮೆರಿಕ ವಿದೇಶಾಂಗ ಸಚಿವರೊಂದಿಗೆ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ದ್ವಿಪಕ್ಷೀಯ ಮಾತುಕತೆ. ದೋಷರಹಿತ ಮರುಮೌಲ್ಯಮಾಪನ ಪ್ರಕ್ರಿಯೆಗೆ ಸಿಬಿಎಸ್ಇಗೆ ಐಐಟಿ ಮದ್ರಾಸ್ ಪರಿಹಾರ. ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಬಾಂಬ್ ಸ್ಫೋಟ, ಕನಿಷ್ಠ 24 ಜನರು ಸಾವು. ಐಪಿಎಲ್ ಟಿ20 ಕ್ರಿಕೆಟ್, ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಟಾಸ್ ಗೆದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಬೆಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಕನ್ನಡದಲ್ಲಿ ಭಾಷಣ, ವಚನಕಾರರ ಕಾಯಕ ತತ್ವ ಈ ಕುರಿತು ಮಾತನಾಡುತ್ತಾರೆ ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಜೆ ಸೋಮಣ್ಣ.
3: 12 ಶತಮಾನ ಕನ್ನಡ ನೆಲದ ಚಾರಿತ್ರಿಕ ಘಟ್ಟ. ಜಾತಿ ಮೌಢ್ಯತೆಗಳನ್ನು ಕಳಚಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಆಯಾಮದಲ್ಲಿ ಸಮಸಮಾಜವನ್ನು ಕಟ್ಟಲು ಯತ್ನಿಸಿದ ಸಂದರ್ಭ. ಇದೇ ವಚನ ಚಳುವಳಿ. ಬಸವಣ್ಣನವರ ನಾಯಕತ್ವದಲ್ಲಿ ಸಂಘಟಿತವಾದ ವಚನ ಚಳುವಳಿಯು ನಮ್ಮ ನೆಲದ ಒಂದು ಐತಿಹಾಸಿಕ ಸಂಭವ. ಇಂತಹ ಕಾಲಘಟ್ಟದಲ್ಲಿ ಹುಟ್ಟಿದುದೇ ಕಾಯಕ ತತ್ವ. ಕಾಯಕವೇ ಕೈಲಾಸ ಎಂದು ಹೇಳಿದ ಬಸವಣ್ಣನವರ ಈ ಉಕ್ತಿ ಇಡೀ ವಚನ ಚಳುವಳಿಯ ಸ್ವರೂಪಕ್ಕೆ ಒಂದು ಹೊಸ ಆಯಾಮ ನೀಡಿತು. ಕಾಯಕವೆಂದರೆ ಕೆಲಸ ಅಥವಾ ದುಡಿಮೆ ಎಂದರ್ಥ. ಈ ಕಾಯಕವನ್ನು ಜೀವನ ಮೌಲ್ಯವನ್ನಾಗಿ ಮಾಡಿದವರು ಶಿವಶರಣರು. ಎಲ್ಲರೂ ದುಡಿಯಬೇಕು. ಜೀವನ ನಿರ್ವಹಣೆಗೆ ಸತ್ಯ ಶುದ್ಧವಾದ ಕಾಯಕವೊಂದು ಇರಬೇಕು. ಮಾಡುವ ಕಾಯಕದಲ್ಲಿ ಮೋಸ ವಂಚನೆಗಳಿರಬಾರದು, ನಾಟಕೀಯತೆ ಇರಬಾರದು. ಕಾಯಕದಲ್ಲಿ ಎಲ್ಲವೂ ಎಲ್ಲರೂ ಸಮಾನ, ಮೇಲು ಕೀಳೆಂಬುದಿಲ್ಲ. ಮಾಡುವ ಕಾಯಕ ಶಿವನಿಂದ ವರವಾಗಿ ಬಂದುದು. ಮಾಡುವ ಕಾಯಕದಲ್ಲೇ ಶಿವನಿರುವನು. ಕಾಯಕವೇ ಕೈಲಾಸ. ಸತ್ಯ ಶುದ್ಧವಿಲ್ಲದುದು ಕಾಯಕವಲ್ಲ. ಕಾಯಕಕ್ಕೆ ಜಾತಿ ಗೋತ್ರಗಳ ಸೂತಕವಿಲ್ಲದಿರಬೇಕು. ಇವು ಆದರ್ಶ ಸಮಾಜ ನಿರ್ಮಿಸಲು ಹೊರಟ ಶಿವಶರಣರು ಕಲ್ಪಿಸಿದ ಕಾಯಕ ಸೂತ್ರಗಳು. ಮೇಲು ಕೀಳೆಂಬ ಭಾವನೆಯಿಲ್ಲದೆ ಸದ್ಗುಣಗಳಿಂದಲೇ ಯೋಗ್ಯತೆಯನ್ನು ನಿರ್ಧರಿಸುವ ಮತ್ತು ಎಲ್ಲರೂ ಸಮಾನ ಅವಕಾಶಗಳನ್ನು ಪಡೆಯಬಲ್ಲ ಆದರ್ಶ ಸಮಾಜದ ರಚನೆ ಶಿವಶರಣರ ಉದ್ದೇಶವಾಗಿತ್ತು. ಅದಕ್ಕಾಗಿ ಅವರು ಜನಜಾಗೃತಿಯನ್ನುಂಟು ಮಾಡಲು ಯತ್ನಿಸಿದರು. ಜೀವನದಲ್ಲಿ ಬದುಕುವುದಕ್ಕಾಗಿ ವ್ಯಕ್ತಿ ಯಾವುದೇ ಉದ್ಯೋಗವನ್ನು ಕೈಗೊಂಡಿರಲಿ, ಅವನಿಗೆ ತನ್ನ ವಿಕಾಸಕ್ಕೆ ಪೂರ್ಣ ಅವಕಾಶ ಸಿಕ್ಕಬೇಕು. ಅವನು ಕೈಗೊಂಡ ಉದ್ಯೋಗ ಕಾಯಕವಾಗಿ ಸಾಧನೆಗೆ ಪೂರಕವಾಗುತ್ತದೆಂದು ಸಾರಿದರು. ವಚನಕಾರರು ಬಳಸಿರುವ ಕಾಯಕಕ್ಕೆ 2 ನೆಲೆಗಳಿವೆ. ಒಂದು ಸಾಮಾಜಿಕ ಆಯಾಮ, ಮತ್ತೊಂದು ಆಧ್ಯಾತ್ಮಿಕ ಆಯಾಮ. ಮೇಲ್ನೋಟಕ್ಕೆ ಕಾಯಕ ಲೋಕ ವ್ಯವಹಾರದ ಕೆಲಸವಾಗಿ ಕಂಡರೂ ಆಧ್ಯಾತ್ಮ ಭಾವದಿಂದ ಸಮಸಮಾಜ ನಿರ್ಮಾಣಕ್ಕೆ ನಾಂದಿಯಾಗುತ್ತದೆ. ಶರಣರಿಂದ ಕಾಯಕ ಎನ್ನುವ ಶಬ್ದ ವಿಶೇಷ ಅರ್ಥಗಳನ್ನು ಪಡೆದುಕೊಂಡು ಪರಂಪರಾಗತವಾಗಿ ಬಂದ ಕರ್ಮ, ಕೆಲಸ, ಉದ್ಯೋಗಗಳಿಗಿಂತ ಹೆಚ್ಚಿನ ವ್ಯಾಪಕಾರ್ಥವನ್ನು

ಕಾರ್ಯವನ್ನು ಪಡೆದುಕೊಂಡಿದೆ. ವಿಶೇಷವಾಗಿ ಕಾಯಕವನ್ನು ಬದುಕಿನ ದಾರಿಯನ್ನಾಗಿ ರೂಪಿಸಿಕೊಂಡಿದ್ದರಿಂದ ಅದಕ್ಕೊಂದು ಸಾಮಾಜಿಕ ಅರ್ಥ ಪ್ರಾಪ್ತಿಯಾಯಿತು. ಶರಣರಿಗೆ ಕಾಯಕ ಎನ್ನುವುದೊಂದು ಯೋಗ, ಅದೊಂದು ಶಿವಾರ್ಪಣಾ ಭಾವ, ಹಾಗೆಯೇ ಶಿವಪ್ರಜ್ಞೆ ಎಂಬರ್ಥದಲ್ಲಿ ರೂಪಿತವಾಯಿತು. ನಾನು ಆರಂಭವ ಮಾಡುವೆನಯ್ಯ ಗುರುಪೂಜೆಗೆಂದು, ನಾನು ವ್ಯವಹಾರವ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು, ನಾನು ಪರಸೇವೆಯ ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆಂದು, ನಾನಾವ ಕರ್ಮಂಗಳ ಮಾಡಿದರೆಯೂ ಆ ಕರ್ಮಂಗಳ ಫಲಭೋಗವ ನೀ ಕೊಡುವೆ ಎಂಬುದು ನಾನು ಬಲ್ಲೆ. ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದಕ್ಕೆ ಮಾಡೆನು, ನಿಮ್ಮ ಸೊಮ್ಮಿಗೆ ಸಲ್ಲಿಸುವೆನು ನಿಮ್ಮಾಣೆ ಕೂಡಲ ಸಂಗಮ ದೇವ ಎನ್ನುವ ಬಸವಣ್ಣನವರ ಈ ವಚನದಲ್ಲಿ ಇಡೀ ಕಾಯಕತತ್ವದ ಸಾರ ಅಡಗಿದೆ. ಕಾಯಕವನ್ನು ಸತ್ಯಶುದ್ಧನಾಗಿ ಒಳ್ಳೆಯ ಮನಸ್ಸಿನಿಂದ ಮನಪೂರ್ವಕವಾಗಿ ಮಾಡಿದಾಗ ಆ ಪರಮಾತ್ಮ ಫಲ ಕೊಟ್ಟೇ ಕೊಡುತ್ತಾನೆ ಎನ್ನುವ ಭರವಸೆ ಶರಣನಿಗಿರುತ್ತದೆ. ಹೀಗೆ ಗುರುಲಿಂಗ ಜಂಗಮಕ್ಕಾಗಿ ಮಾಡುವ ಪ್ರತಿ ಕ್ರಿಯೆಯು ಸಮಾಜಕ್ಕೆ ಅರ್ಪಿತ. ಈ ಹಿನ್ನೆಲೆಯಲ್ಲಿ ಶರಣರ ಜೀವನದ ಜೀವಾಳವೇ ಕಾಯಕ. ಅವರು ಆರ್ಥಿಕ, ಸಾಮಾಜಿಕ, ಧಾರ್ಮಿಕ, ಆಧ್ಯಾತ್ಮಿಕ ದೃಷ್ಟಿಗಳಿಂದ ಕಾಯಕ ತತ್ವವನ್ನು ಪ್ರತಿಪಾದಿಸಿದರು. ಅದನ್ನೇ ಜೀವನದ ಪರಮಾರ್ಥವೆಂದು ನಂಬಿದರು. ಕಾಯಕದ ಮೂಲಕವೇ ಅನುಭವ ಸಿದ್ಧಿಯನ್ನು ಸಾಧಿಸಿಕೊಳ್ಳಬೇಕೆಂದು ನಿರ್ಧರಿಸಿದರು. ಗುರುವಾದರೂ ಕಾಯಕದಿಂದಲೇ ಜೀವನ್ಮುಕ್ತಿ, ಲಿಂಗವಾದರೂ ಕಾಯಕದಿಂದಲೇ ಶಿಲೆಯ ಕುಲ ಹರಿಯುವುದು, ಜಂಗಮವಾದರೂ ಕಾಯಕದಿಂದಲೇ ತನ್ನ ವೇಷದ ಪಾಶ ಹರಿಯುವುದು. ಗುರುವಾದರೂ ಲಿಂಗವಾದರೂ ಜಂಗಮವಾದರೂ ಪರಸೇವೆಯ ಮಾಡಬೇಕು ಎಂದು ನುಲಿಯ ಚಂದಯ್ಯನವರು ಹೇಳುತ್ತಾರೆ. ಸರ್ವರು ಸಮರ್ಪಣಾಭಾವದಿಂದ ಸಮರ್ಪಕವಾದ ಕಾಯಕ ಮಾಡಲೇಬೇಕು. ಕಾಯಕ ಮನುಷ್ಯ ಮತ್ತು ಸಮಾಜದ ಸಂಬಂಧವನ್ನು ಮಧುರಗೊಳಿಸುವ ಮಧ್ಯವರ್ತಿ. ಅದರ ಬಗ್ಗೆ ಅನನ್ಯ ಭಕ್ತಿ ಗೌರವಗಳು ಇದ್ದುದರಿಂದ ವೃತ್ತಿಗೌರವ ಉಂಟಾಯಿತು. ಕಾಯಕಕ್ಕೆ ಶಿವಪೂಜೆಯ ನೆಲೆ ಪ್ರಾಪ್ತವಾಯಿತು. ಶ್ರಮ ಸಂಸ್ಕೃತಿ ಪ್ರತಿಷ್ಠಿತವಾಯಿತು. ಕಾಯಕದಲ್ಲಿ ನಿರತನಾದೊಡೆ ಗುರು ದರ್ಶನವಾದಡೂ ಮರೆಯಬೇಕು, ಲಿಂಗ ಪೂಜೆಯಾದಡೂ ಮರೆಯಬೇಕು, ಜಂಗಮ ಪೂಜೆಯಾದಡೂ ಹಂಗು ಹರಿಯಬೇಕು. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತ್ತಾದಡೂ ಕಾಯಕದೊಳಗು. ಹೀಗೆ ಕಾಯಕವೇ ಅಂತಿಮವೆಂದು ತಿಳಿದಿದ್ದ ಶರಣರಿಗೆ ಕಾಯಕವೇ ಕೈಲಾಸವಾಯಿತು. ವ್ಯಕ್ತಿಯ ಬದುಕು ಹಸನಾಗಬೇಕಾದರೆ ಆತ ಮೈಮುರಿದು ದುಡಿಯಬೇಕು. ನಿಷ್ಠೆಯಿಂದ ಕಾಯಕದಲ್ಲಿ ತನ್ಮಯನಾದಾಗ ಒಳ್ಳೆಯ ಫಲ ಪ್ರಾಪ್ತಿಯಾಗುತ್ತದೆ ಎನ್ನುವ ನಂಬಿಕೆ ಶರಣರಿಗಿತ್ತು. ಬಸವಾದಿ ಶರಣರು ನವ ಸಮಾಜ ನಿರ್ಮಾಣದ ಅಸ್ಥಿಭಾರವಾಗಿ ಕಾಯಕ ಮತ್ತು ದಾಸೋಹ ತತ್ವಗಳನ್ನು ಜನತೆಯ ಮುಂದಿರಿಸಿದರು. ಜನರು ಮಾಡುವ ವೃತ್ತಿಯಲ್ಲಿ, ಕಲೆಯಲ್ಲಿ ಮೇಲು ಕೀಳು ಎಂಬುದಿಲ್ಲ. ಶ್ರದ್ಧೆಯಿಂದ ಸತ್ಯ ಶುದ್ಧವಾಗಿ ಮಾಡುವ ಕೆಲಸವೆಲ್ಲವೂ ಪವಿತ್ರವೆನಿಸಿ ಅವನ್ನು ಕಾಯಕ ಎಂದು ಕರೆದರು. ಕೀಳು ಎಂದು ದೂರವಿಟ್ಟಿದ್ದ ಅನೇಕ ಕಸುಬುಗಳು, ಕಲೆಗಳು ಅಭಿವೃದ್ಧಿ ಹೊಂದಿ ಸಮಾಜ ಸಂಪನ್ನವಾಯಿತು. ಸಮಾಜದಲ್ಲಿ ಪ್ರತಿಯೊಬ್ಬರೂ ದೇಹ ದಣಿಸಿ ದುಡಿದು ತಿನ್ನಬೇಕೆಂಬ ತತ್ವದಿಂದ ಸೋಮಾರಿತನ ತೊಲಗಿ ಸಮಾಜವು ಕ್ರಿಯಾಶೀಲವಾಯಿತು. ತನ್ನ ಸತ್ಯ, ನಿಷ್ಠೆ, ದುಡಿಮೆಯಿಂದ ಬಂದ ಆದಾಯ ತನ್ನದೊಬ್ಬನದಲ್ಲ, ಅದು ಸಮಾಜದ್ದು. ಅದರಲ್ಲಿ ಕೆಲ ಭಾಗವನ್ನು ತನ್ನ ಸೀಮಿತ ಅಗತ್ಯಗಳಿಗೆ ಬಳಸಿ ಉಳಿದದ್ದನ್ನು ಸಮಾಜಕ್ಕೆ, ಅಶಕ್ತರಿಗೆ, ಅಸಹಾಯಕರಿಗೆ ನೀಡಬೇಕು. ನಾಳೆಗೆಂದು ಕೂಡಿಡಬಾರದು. ಸಂಗ್ರಹ ಬುದ್ಧಿ ಪಾಪಕ್ಕೆ ದಾರಿ. ಅಲ್ಲದೆ ತನ್ನದೆಂಬ ಅಹಂಕಾರವನ್ನು ಬಿಟ್ಟು ಹಂಚಿ ಉಣ್ಣುವುದೇ ದಾಸೋಹ. ಇದರಿಂದ ಸಮಾಜದಲ್ಲಿ ಉಳ್ಳವರು ಇಲ್ಲದವರು ಎಂಬ ಭೇದ ತೊಲಗಿ ಆರ್ಥಿಕ ಸಮತೋಲನವನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಒಂದು ಪ್ರಾಮಾಣಿಕ ಗಳಿಕೆ, ಇನ್ನೊಂದು ಸಾರ್ಥಕ ಬಳಕೆ. ಇದು ಶರಣರು ವಿಶ್ವದ ಆರ್ಥಿಕ ನೀತಿಗೆ ನೀಡಿದ ಬಹುದೊಡ್ಡ ಕಾಣಿಕೆ. ಕಾಯಕವೆಂದರೆ ಸತ್ಯ, ಅಹಿಂಸೆ, ನೀತಿ, ನಂಬಿಕೆ, ಪ್ರಾಮಾಣಿಕತೆ ಎಂಬ ಅರ್ಥ ಪ್ರಾಪ್ತವಾಯಿತು. ಅಂಥ ಕಾಯಕದಿಂದ ಬಂದ ಆದಾಯದಲ್ಲಿ ಗುರು, ಲಿಂಗ, ಜಂಗಮ ಸೇವೆ ಮಾಡಬೇಕು. ತನ್ನ ಕುಟುಂಬದ ಪೋಷಣೆಯ ಜೊತೆ ಜೊತೆಗೆ ನಿತ್ಯ ದಾಸೋಹಕ್ಕೆ ಉಪಯೋಗವಾಗಬೇಕು. ನಿತ್ಯದ ದುಡಿಮೆ, ನಿತ್ಯದ ದಾಸೋಹ, ಇಂದಿನದು ನಾಳೆಗೆ ತಂಗಳು ಎನ್ನುವ ನಿಷ್ಠೆ ಶರಣರ ಕಾಯಕ ತತ್ವದಲ್ಲಿ ಅಡಗಿತ್ತು. ಸತ್ಯ ಶುದ್ಧ ಕಾಯಕದಿಂದ ಬಂದ ದ್ರವ್ಯದಲ್ಲಿ ಚಿತ್ತ ವಿಚ್ಛಂದವಾಗಿರಬೇಕು. ನೇಮದ ಕೂಲಿಯಂದಿನ ನಿತ್ಯ ನೇಮದಲ್ಲಿ ಸಂದಿರಬೇಕು. ನೇಮದ ಕೂಲಿಯ ಬಿಟ್ಟು ಹೇಮದಾಸೆಗೆ ಕಾಯಿಸಿ ದ್ರವ್ಯವ ಹಿಡಿದರೆ ತಾ ಮಾಡುವ ಸೇವೆ ನಷ್ಟವಯ್ಯ ಎಂಬಂತೆ

ಕಾಯಕ ದಾಸೋಹಕ್ಕಾಗಿಯೇ ವಿನಃ ಸಂಪಾದನೆ ಮತ್ತು ಸಂಗ್ರಹಕ್ಕಲ್ಲ. ಆಸೆಯಾಗಲಿ ಲೋಭವಾಗಲಿ ಆತುರವಾಗಲಿ ಕಾಯಕ ಜೀವಿಗಳಿಗೆ ಇರಲಿಲ್ಲ. ಕಾಯಕಕ್ಕೆ ಮಹತ್ವ ಬಂದದ್ದೇ ಹಣ ಮತ್ತು ಸಂಗ್ರಹ ಅಮುಖ್ಯವಾದುದರಿಂದ. ಕಾಯಕದಲ್ಲಿ ಸೇವೆ ಮುಖ್ಯವಾಗಿದ್ದುದರಿಂದ ಸಮಾನತೆ ಸಹಜವಾಯಿತು. ಮೇಲು ಕೀಳು ಎನ್ನುವ ಜಾತಿ ಭೇದದ ಭಾವ ಸಹಜವಾಗಿಯೇ ಮರೆಯಾಗಲಾರಂಭಿಸಿತು. ಸೇವೆಯಲ್ಲಿ ಕೈಲಾಸ ಸುಖ ಪ್ರಾಪ್ತವಾಯಿತು. ಶರಣರ ದೃಷ್ಟಿಯಲ್ಲಿ ಕಾಯಕವೆಂದರೆ ಕೇವಲ ಶ್ರಮವೂ ಅಲ್ಲ, ಧಾರ್ಮಿಕ ಕರ್ಮವೂ ಅಲ್ಲ, ಅದು ಪರಹಿತಕ್ಕಾಗಿ ದುಡಿಯುವ ಶಿವಕೇಂದ್ರೀಯ ಕ್ರಿಯೆ. ಕಾಯಕದಿಂದ ಬಂದ ವಿನಿಯೋಗದಲ್ಲಿ ಸಮಾನತೆ, ಬದುಕಿನ ಅಂತರಂಗ ಮತ್ತು ಬಹಿರಂಗಗಳ ಸಾಮರಸ್ಯ, ಭಕ್ತಿ ಮತ್ತು ಭಾವಗಳ ಐಕ್ಯತೆ, ಇಂಥ ಶಿವೈಕ್ಯ ಭಾವದಿಂದ ಮಾಡುವ ಎಲ್ಲ ಕಾಯಕಗಳು ಉತ್ತಮ ಎಂಬುದು ಶರಣರ ದೃಢವಾದ ನಿಲುವು. ಈ ನಿಲುವಿನಿಂದಾಗಿ ನಿರ್ಲಕ್ಷ್ಯಕ್ಕೆ ಒಳಗಾದವರೆಲ್ಲ ಸಮಾನರೆಂಬ ಭಾವನೆ ಸಮಾಜದಲ್ಲಿ ಬೇರೂರಿತು. ಕಾಯಕ ಜಾತಿಯ ತಾರತಮ್ಯವನ್ನು ಹೋಗಲಾಡಿಸಿತು. ಶರಣರಿಗೆ ಗುರುಲಿಂಗ ಜಂಗಮರಿಗಿಂತ ಕಾಯಕನಿಷ್ಠೆ ಮಹತ್ವವಾಗಿತ್ತು. ಕಾಯಕದಲ್ಲಿ ನಿರತನಾದಾಗ ಪರಶಿವನೇ ಪ್ರತ್ಯಕ್ಷನಾಗಿ ಬಂದರೂ ಲಕ್ಷಿಸದಷ್ಟು ಕಾರ್ಯನಿಷ್ಠೆ ಮೆರೆದರು. ದೇವ ಸಹಿತ ಭಕ್ತ ಮನೆಗೆ ಬಂದಡೆ ಕಾಯಕವಾವುದೆಂದು ಬೆಸಗೊಂಡೆನಾದೊಡೆ ನಿಮ್ಮ ಪುರಾತನ ರಾಣೆ ತಲೆದಂಡ ತಲೆದಂಡ. ಇದು ಕಾಯಕ ಜೀವಿಗಳಾದ ಶಿವಶರಣರ ಕಾಯಕನಿಷ್ಠೆ. ಬೇರೆಯವರ ಮನೆಯಲ್ಲಿ ಅಕ್ಕಿ ಆಯುವ ಕಾಯಕ ಮಾಡುತ್ತಿದ್ದ ಮಾರಯ್ಯ ಒಂದು ದಿನ ಅಗತ್ಯವಿರುವುದಕ್ಕಿಂತ ಹೆಚ್ಚು ಅಕ್ಕಿ ತಂದಾಗ ಅದನ್ನು ಹೆಂಡತಿ ಲಕ್ಕಮ್ಮ ವಿರೋಧಿಸುತ್ತಾಳೆ. ಈಸಕ್ಕಿಯಾಸೆ ನಮಗ್ಯಾಕೆ? ಆಸೆ ಎಂಬುದು ಅರಸಿಂಗಲ್ಲದೆ ಶಿವಶರಣನಿಗಲ್ಲ ಎಂದು ಹೇಳಿ ಹಿಂದಕ್ಕೆ ಕಳುಹಿಸುತ್ತಾಳೆ. ಹಾಗೆಯೇ ತಾವು ಸಂಪಾದಿಸದೇ ಬಂದ ಬಂಗಾರವನ್ನು ಮೋಳಿಗೆ ಮಾರಯ್ಯ ಮತ್ತು ಅವನ ಹೆಂಡತಿ ಮಹಾದೇವಿ ತಿರಸ್ಕರಿಸುತ್ತಾರೆ. ಮಹಾದೇವನೆಂಬ ಕಾಶ್ಮೀರ ದೇಶದ ಅರಸ ಬಸವಣ್ಣನವರ ತತ್ವಕ್ಕೆ ಮತ್ತು ಅವರ ಆಂದೋಲನಕ್ಕೆ ಮಾರು ಹೋಗಿ ತನ್ನ ಸಕಲ ಸಂಪತ್ತನ್ನು ತ್ಯಾಗ ಮಾಡಿ ಹೆಂಡತಿಯೊಡನೆ ಕಲ್ಯಾಣಕ್ಕೆ ಬಂದು ಬಡತನದ ಜೀವನವನ್ನು ಕೈಗೊಳ್ಳುತ್ತಾನೆ. ಬಳಿಕ ನಿತ್ಯವೂ ಕಾಡಿಗೆ ಹೋಗಿ ಕಟ್ಟಿಗೆ ತಂದು ಜೀವಿಸುತ್ತಿದ್ದ ಆ ಮೋಳಿಗೆಯ ಕಾಯಕವನ್ನು, ಅಂದರೆ ಕಟ್ಟಿಗೆ ಕಡಿಯುವ ಕಾಯಕವನ್ನು ಅವನಾಗಿಯೇ ಸಂತೋಷದಿಂದ ಆರಿಸಿಕೊಂಡನು. ಅವನ ಹೆಂಡತಿ ಕಟ್ಟಿಗೆ ಮಾರಿ ಬಂದ ಹಣದಲ್ಲಿ ನಿತ್ಯ ದಾಸೋಹ ಮಾಡಿ ಸಂತೃಪ್ತಿ ಪಡುತ್ತಿದ್ದಳು. ಇಂತಹ ಮೋಳಿಗೆಯ ಮಾರಯ್ಯ ಮತ್ತು ಮಹಾದೇವಮ್ಮನವರಿಂದ ಕಾಯಕ ತತ್ವಕ್ಕೆ, ದಾಸೋಹ ಸೇವೆಗೆ ಮಹತ್ವ ಬಂದಿತು. ಮೋಳಿಗೆಯ ಮಾರಯ್ಯನ ಮತ್ತು ಮಹಾದೇವಿಯವರ ಕಾಯಕ ಮತ್ತು ದಾಸೋಹ ನಿಷ್ಠೆಯನ್ನು ಕಂಡ ಬಸವಣ್ಣನು, ಮನೆಯ ನೋಡ ಬಡವರು, ಮನವ ನೋಡ ಧೀರರು, ಸೋಂಕಿನಲ್ಲಿ ಶುಚಿಗಳು, ಸರ್ವಾಂಗ ಧೀರರು, ಪಸರವ ನೋಡಿದಡೇನೂ ಇಲ್ಲ, ಸಮಯೋಚಿತಕ್ಕೆ ಸಕಲ ಪದಾರ್ಥ ಬಂದಿವುದು, ಕೂಡಲ ಸಂಗಮ ದೇವ ನಿಮ್ಮ ಶರಣ ಸರ್ವಾಂಗಧೀರ ಮೋಳಿಗೆಯ ಮಾರಿತಂದೆ ಎಂದು ಬಣ್ಣಿಸಿದ್ದಾರೆ. ಇಂತಹ ದಂಪತಿಗಳಿಂದ ಶರಣ ತತ್ವಕ್ಕೆ, ದಾಂಪತ್ಯ ತತ್ವಕ್ಕೆ, ಕಾಯಕ ಮತ್ತು ದಾಸೋಹ ತತ್ವಕ್ಕೆ ವಿಶಾಲಾರ್ಥ ಪ್ರಾಪ್ತವಾಯಿತು. ಶರಣರಿಗೆ ತಮ್ಮ ಕಾಯಕದ ಬಗ್ಗೆ ಹೆಮ್ಮೆ, ಅಭಿಮಾನ. ಅದಕ್ಕಾಗಿಯೇ ತಮ್ಮ ಕಾಯಕದ ಮುಂದೆ ತಮ್ಮ ಹೆಸರನ್ನು ಸೇರಿಸಿಕೊಂಡರು. ಕಟ್ಟಿಗೆ ಕಾಯಕದ ಮೂಳಿಗೆ ಮಾರಯ್ಯ, ಬಟ್ಟೆ ಒಗೆಯುವ ಮಡಿವಾಳ ಮಾಚಯ್ಯ, ದೋಣಿ ನಡೆಸುವ ಅಂಬಿಗರ ಚೌಡಯ್ಯ, ಬಿದಿರಿನ ಕಾಯಕದ ಮೇದಾರ ಕೇತಯ್ಯ, ಸಮಗಾರಿಕೆಯ ಹರಳಯ್ಯ, ಚರ್ಮ ಹದ ಮಾಡುವ ಡೋಹರ ಕಕ್ಕಯ್ಯ, ದನ ಕಾಯುವ ತುರುಗಾಹಿ ರಾಮಣ್ಣ, ತೆರಿಗೆ ಸಂಗ್ರಹದ ಸುಂಕದ ಬಂಕಣ್ಣ, ಆಯ್ದಕ್ಕಿ ಮಾರಯ್ಯ, ಬಾಚಿ ಬಸವಯ್ಯ, ವೈದ್ಯ ಸಂಗಣ್ಣ, ಹಡಪದ ಅಪ್ಪಣ್ಣ, ಹೀಗೆ ಹತ್ತು ಹಲವು ಕಾಯಕದಲ್ಲಿ ನಿರತರಾದ ಶರಣರು ವೃತ್ತಿ ಗೌರವ ತಂದುಕೊಟ್ಟರು. ರಾಜ ಪದವಿಯನ್ನು ತಿರಸ್ಕರಿಸಿ ಕಾಯಕವನ್ನು ಕಾಯ ವಾಚ ಮನಸ ಸ್ವೀಕರಿಸಿ ಅದನ್ನೇ ತನ್ನ ಬದುಕಿನ ಉಸಿರಲ್ಲಿ ಅಳವಡಿಸಿಕೊಂಡ ಮೋಳಿಗೆ ಮಾರಯ್ಯ ಅದರಿಂದಲೇ ಮುಕ್ತಿ ಪಡೆಯುತ್ತಾನೆ. ಮೋಳಿಗೆಯ ಕಾಯಕದಲ್ಲಿಯೇ ಸಂತೃಪ್ತಿ ಪಡುತ್ತಾನೆ. ದೇಹವನ್ನು ದಂಡಿಸದೆ, ಮನಸ್ಸಿಗೆ ಆಯಾಸ ಮಾಡಿಕೊಳ್ಳದೆ ಸೋಮಾರಿಯಾಗಿ ಕುಳಿತು ಉಣ್ಣುವುದು ನೀಚತನವೆಂದು ಶರಣರು ಭಾವಿಸಿದ್ದರು. ನಿತ್ಯ ದುಡಿಯದೆ, ತನು ಮನ ಕರಗದೆ, ಕಾಡಿ ಬೇಡಿ ಗಳಿಸಿಕೊಂಡು ಬದುಕುವುದು ಕಾಯಕವಲ್ಲ. ಕೃಷಿ ಕೃತ್ಯ ಕಾಯಕದಿಂದಾದೊಡೇನು? ತನು ಬಳಲಿಸಿ ತಂದು ದಾಸೋಹ ಮಾಡುವ ಪರಮಸದ್ಭಕ್ತನ ಪಾದ ತೋರಯ್ಯ ಎನ್ನುವ ಬಸವಣ್ಣ ಅಂತಹ ಕಾಯಕ ಜೀವಿಯ ತನು ಮನ ಶುದ್ಧ, ಆತನ ನಡೆ ನುಡಿ ಎಲ್ಲವೂ ಪಾವನ, ಆತನಿಗೆ ಉಪದೇಶ ಮಾಡಿದಾತನೇ ಪರಮ ಸದ್ಗುರು ಎಂದು ಹರ್ಷ ವ್ಯಕ್ತಪಡಿಸುತ್ತಾರೆ. ಕಾಯಕ ತತ್ವವನ್ನು ಚೆನ್ನಾಗಿ ಅರಿತುಕೊಂಡಿದ್ದ ಜೇಡರದಾಸಿ

0: ಯ ತಾನು ನೇಯುವ ಬಟ್ಟೆಯ ಒಂದೊಂದು ದಾರದಲ್ಲಿಯೂ ಶಿವನ ರೂಪವನ್ನು ಕಾಣುತ್ತಿದ್ದ. ದೇವರನ್ನು ಕಾಣಲು ಆತ ತಾನು ಮಾಡುವ ಕೆಲಸ ಬಿಟ್ಟು ಎಂದೂ ದೇವಸ್ಥಾನಕ್ಕೆ ಹೋಗುತ್ತಿರಲಿಲ್ಲ. ಕಾಯಕವನ್ನು ಪರಮ ಪೂಜ್ಯವೆಂದು ಪರಮ ಪವಿತ್ರವೆಂದು ನಂಬಿದ್ದ ಶರಣರು ಕಾಯಕದಿಂದಲೇ ಲಿಂಗ ಜಂಗಮ ದರ್ಶನ, ಕಾಯಕದಿಂದಲೇ ಸಂಪತ್ತು ಎಂದು ಭಾವಿಸುತ್ತಾರೆ. ಹೀಗೆ 12ನೇ ಶತಮಾನದ ಶಿವಶರಣರ ಕಾಯಕ ತತ್ವವನ್ನು ನಾವೆಲ್ಲರೂ ರೂಢಿಸಿಕೊಂಡು ವರ್ಗರಹಿತ ಸಮಾಜ ಕಟ್ಟೋಣ ಎಂದು ಆಶಿಸುತ್ತೇನೆ.
1: ಕನ್ನಡದಲ್ಲಿ ಭಾಷಣ ಕಾರ್ಯಕ್ರಮದಲ್ಲಿ ಇದುವರೆಗೆ ವಚನಕಾರರ ಕಾಯಕ ತತ್ವ ಈ ಕುರಿತು ಮಾತನಾಡಿದವರು ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಜೆ ಸೋಮಣ್ಣ. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಕಾರವಾರ. ಆಕಾಶವಾಣಿಯ 90ನೇ ವರ್ಷಾಚರಣೆಯ ಸಂದರ್ಭದಲ್ಲಿ ಕೇಳಿ ವಿಶೇಷ ಕಾರ್ಯಕ್ರಮ ಸರಣಿ ಶುಚಿ

0: ಕೆಳಗುರೆ, ಇಂದಿನ ಶುಚಿರುಚಿ ಕಾರ್ಯಕ್ರಮದಲ್ಲಿ ನಮ್ಮ ಅತಿಥಿ ಅರ್ಚನಾ ಬೋರ್ಕರ್. ಅವರು ವಿವಿಧ ಖಾದ್ಯಗಳನ್ನು ಮಾಡುವುದರಲ್ಲಿ ಪರಿಣಿತರು. ಹಾಗೇನೆ ಇವತ್ತು ನಮ್ಮ ಸ್ಟುಡಿಯೋಕ್ಕೆ ವಿವಿಧ ತಿಂಡಿಗಳನ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ಲಿಕ್ಕೆ ಬಂದಿದ್ದಾರೆ. ಅರ್ಚನಾ ಅವರೇ, ನಿಮಗೆ ಶುಚಿರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
1: ನಮಸ್ಕಾರ.
0: ಅರ್ಚನಾ ಅವರೇ, ಹೇಳಿ, ಇವತ್ತಿನ ದಿನ ಯಾವ ತಿಂಡಿಗಳನ್ನ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀರಾ?
1: ಇವತ್ತು ನಾನು ಸೌತೆಕಾಯಿ ಕಡುಬು ಹೇಗ್ ಮಾಡೋದನ್ನ ಹೇಳ್ಕೊಡ್ತೇನೆ. ಸೌತೆಕಾಯಿ ಕಡುಬು ಹಿಂದಿನ ಖಾದ್ಯ. ಇದನ್ನು ಮೊದಲು ಒಲೆ ಮೇಲೆ ಕೆಳಗೆ ಬೆಂಕಿ ಮಾಡಿ ಮಾಡ್ತಿದ್ರು. ಇವಾಗ ಇದನ್ನು ಗ್ಯಾಸ್ ಮೇಲೆ ಮತ್ತು ಪ್ರೆಷರ್ ಕುಕ್ಕರ್ ಮೇಲೆ ಇದು ಸುಲಭವಾಗಿ ಹೇಗೆ ಮಾಡೋದನ್ನು ನಾನು ಹೇಳಿಕೊಡ್ತೇನೆ. ಇದಕ್ಕೆ ಬೇಕಾದ ಸಾಮಗ್ರಿ: ದೋಸೆ ಅಕ್ಕಿ 2 ಲೋಟ, 1 ಟೀಸ್ಪೂನ್ ಮೆಂತ್ಯಕಾಳು, 1 ದೊಡ್ಡ ಸೌತೆಕಾಯಿ, 1/2 ಕೆಜಿ ಬೆಲ್ಲ, 1 ಹೋಳು ಕಾಯಿ, ಏಲಕ್ಕಿ ಸ್ವಲ್ಪ, 2-3 ಟೀಸ್ಪೂನ್ ಕೊಬ್ಬರಿ ಎಣ್ಣೆ, ಉಪ್ಪು, 1/2 ಟೀಸ್ಪೂನ್ ತಿನ್ನುವ ಸೋಡಾ. ಇದನ್ನು ಮಾಡುವ ವಿಧಾನ: ಮೊದಲು 2 ಲೋಟ ದೋಸೆ ಅಕ್ಕಿ ಮತ್ತು ಮೆಂತ್ಯಕಾಳನ್ನು 3 ಗಂಟೆ ಮೊದಲು ನೆನೆಸಿರಬೇಕು. ಆ ನೆನೆಸಿದ ಅಕ್ಕಿಯನ್ನು ತರಿತರಿಯಾಗಿ ರುಬ್ಬಬೇಕು. ಆ ರುಬ್ಬಿದ ಅಕ್ಕಿಯನ್ನು ಒಂದು ಪಾತ್ರೆಯಲ್ಲಿ ಹಾಕಬೇಕು. ಇದಕ್ಕೆ ಸೌತೆಕಾಯಿಯನ್ನು ತರಿತರಿಯಾಗಿ ತುರಿದು ಬೆಲ್ಲ, ಕಾಯಿ, ಏಲಕ್ಕಿ ಪುಡಿ, 1/2 ಟೀಸ್ಪೂನ್ ತಿನ್ನುವ ಸೋಡಾ ಮತ್ತು ರುಚಿಗೆ ತಕ್ಕ ಉಪ್ಪು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಬೇಕು. ನಂತರ ಒಂದು ಕುಕ್ಕರನ್ನು ಬಿಸಿ ಮಾಡಲು ಇಡಬೇಕು. ಕುಕ್ಕರ್ ಬಿಸಿಯಾದ ಮೇಲೆ 2-3 ಟೀಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಬೇಕು. ಎಣ್ಣೆ ಬಿಸಿಯಾದ ಮೇಲೆ ಈ ತಯಾರಿಸಿದ ಮಿಶ್ರಣವನ್ನು ಕುಕ್ಕರ್ನಲ್ಲಿ ಹಾಕಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಕಲಸುತ್ತಾ ಇರಬೇಕು. ನಂತರ ಅದರ ತಳ ದಪ್ಪವಾಗುತ್ತಾ ಬಂದಾಗ ಕುಕ್ಕರನ್ನು ಮುಚ್ಚಿ

0: ಗಾಳಿ ಹೊರಹೋಗದಂತೆ ವಿಸಲ್ ತೆಗೆದು ಒಂದು ಲೋಟವನ್ನು ಮುಚ್ಚಿ ಅರ್ಧ ಗಂಟೆ ನಂತರ ಕುಕ್ಕರ್ ತೆಗೆದು ನೋಡಿದಾಗ ಸುತ್ತಲೂ ಕಂದು ಬಣ್ಣ ಬಂದರೆ ಸೌತೆಕಾಯಿ ಕಡುಬು ಆಗಿದೆ ಎಂದು ಅರ್ಥ. ಅದು ಬೆಂದಿದೆ ಅಂತ ನೋಡ್ಲಿಕ್ಕೆ ಅರ್ಧ ಗಂಟೆ ಆದಮೇಲೆ ಕುಕ್ಕರ್ ಓಪನ್ ಮಾಡಿ ನೋಡಿದಾಗ ಅದು ಸುತ್ತಲೂ ಕಂದು ಬಣ್ಣ ಬಂದಿರ್ತದೆ. ಬಂದಿದೆ ಮತ್ತು ಚಾಕು ಇಲ್ಲ ಸ್ಪೂನಿಂದ ಚುಚ್ಚಿ ನೋಡಿದರೆ ಅದು ಸುಲಭವಾಗಿ ಮೇಲೆ ಎದ್ದು ಬಂದರೆ ಅಂದರೆ ಆಗಿದೆ ಎಂದರ್ಥ. ಇದನ್ನು ರಾತ್ರಿ ಮಾಡಿ ಬೆಳಗ್ಗೆ ತಿನ್ನೋದು ಬಹಳ ಉತ್ತಮ ಕಟ್ ಮಾಡಿಕೊಂಡು.
1: ಅರ್ಚನವರೇ ನೋಡಿ, ಈ ಸೌತೆಕಾಯಿ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಅದರಲ್ಲೂ ಬೇಸಿಗೆಗಾಲದಲ್ಲಿ ತುಂಬಾನೇ ಒಳ್ಳೆಯದು.

0: ಆಗಿದೆ ಎಂದರ್ಥ. ಇದನ್ನು ರಾತ್ರಿ ಮಾಡಿ ಬೆಳಗ್ಗೆ ತಿನ್ನೋದು ಬಹಳ ಉತ್ತಮ ಕಟ್ ಮಾಡಿಕೊಂಡು.
1: ಅರ್ಚನವರೇ ನೋಡಿ, ಈ ಸೌತೆಕಾಯಿ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಅದರಲ್ಲೂ ಬೇಸಿಗೆಗಾಲದಲ್ಲಿ ತುಂಬಾನೇ ಒಳ್ಳೆಯದು. ನಮ್ಮ ದೇಹದಲ್ಲಿ ಉಷ್ಣಾಂಶ ಹೆಚ್ಚಾದವಾಗ ನಾವು ಸೌತೆಕಾಯಿಯನ್ನ ತಿಂದ್ರೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೌತೆಕಾಯಿ ಹೀಗೆ ತಿಂದ್ರೆ ಕೆಲವರಿಗೆ ಇಷ್ಟ ಆಗೋದಿಲ್ಲ, ಈ ರೀತಿ ಕಡುಬು ಮಾಡಿ ತಿಂದ್ರೆ ಅವರು ಇಷ್ಟಪಟ್ಟು ತಿಂತಾರೆ. ಸ್ವೀಟ್ ಆಗಿರುವಂತಹ ತಿಂಡಿಗಳನ್ನ ಕೆಲವು ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ.
0: ಹೌದು,
1: ಸೌತೆಕಾಯಿ ಹಾಕಿ ನಾವು ಈ ರೀತಿ ಕಡುಬು ಮಾಡಿದ್ರೆ ಪ್ರೀತಿಯಿಂದ ತಿನ್ಲಿಕ್ಕೆ ಅವರು ಇಷ್ಟಪಡ್ತಾರೆ. ಈಗ ಮುಂದಿನ ಅಡುಗೆ ಯಾವುದು ಅಂತ ಹೇಳ್ಕೊಡ್ತೀರಾ?
0: ಸಾಮಾನ್ಯವಾಗಿ ನಾವು ರವೆ ಲಾಡು, ಬೂಂದಿ ಲಾಡು, ಬೇಸನ್ ಲಾಡು ಎಲ್ಲ ನೋಡಿದ್ವಿ, ತಿಂದಿದ್ದೀರಾ. ಈಗ ನಾನು ಗೋಧಿ ಹಿಟ್ಟಿನ ಲಾಡು ಹೇಗೆ ಮಾಡೋದನ್ನು ಹೇಳಿಕೊಡ್ತೇನೆ.
1: ಅಂದ್ರೆ ಕೇವಲ ಗೋಧಿ ಹಿಟ್ಟಿನಿಂದ ಚಪಾತಿ, ವಡೆ, ಪುರಿ ಇವಷ್ಟೇ ಅಲ್ಲ, ಲಾಡು ಕೂಡ ಮಾಡಬಹುದು.
0: ಹೌದು, ಇದಕ್ಕೆ ಬೇಕಾದ ಸಾಮಗ್ರಿ: ಒಂದು ಲೋಟ ಗೋಧಿ ಹಿಟ್ಟು, ಒಂದು ಲೋಟ ಸಕ್ಕರೆ ಪುಡಿ, ಮುಕ್ಕಾಲು ಲೋಟ ತುಪ್ಪ, ತುಪ್ಪದಲ್ಲಿ ಹುರಿದ ಗೋಡಂಬಿ, ದ್ರಾಕ್ಷಿ, ಬಾದಾಮು ಮತ್ತು ಏಲಕ್ಕಿ ಪುಡಿ ಹಾಕಬೇಕು. ಇದನ್ನು ಮಾಡುವ ವಿಧಾನ: ಮೊದಲು ಒಂದು ಕಡಾಯಿಯನ್ನು ಬಿಸಿ ಮಾಡಲು ಇಡಬೇಕು. ಕಡಾಯಿ ಬಿಸಿಯಾದ ಮೇಲೆ ಮಂದ ಉರಿಯಲ್ಲಿ ಒಂದು ಲೋಟ ಗೋಧಿ ಹಿಟ್ಟನ್ನು ಹಾಕಿ ಕಂದು ಬಣ್ಣ ಬರುವವರೆಗೆ ಹುರಿಯಬೇಕು. ನಂತರ ಇದಕ್ಕೆ ಮುಕ್ಕಾಲು ಲೋಟ ತುಪ್ಪ ಹಾಕಿ ಚೆನ್ನಾಗಿ ಹುರಿಯಬೇಕು. ನಂತರ ಅದಕ್ಕೆ ಸಕ್ಕರೆ ಪುಡಿ ಮತ್ತು ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಬೇಕು. ನಂತರ ಸ್ವಲ್ಪ ತಣ್ಣಗಾದ ಮೇಲೆ ತುಪ್ಪದಲ್ಲಿ ಹುರಿದ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಹಾಕಿ ಉಂಡೆ ಮಾಡಿದರೆ ಗೋಧಿ ಹಿಟ್ಟಿನ ಲಡ್ಡು ಸವಿಯಲು ಸಿದ್ಧ.
1: ರವೆ ಲಾಡು, ಬೂಂದಿ ಲಾಡು, ಬೇಸನ್ ಲಾಡು ತುಂಬಾನೇ ಫೇಮಸ್. ಈಗ ಗೋಧಿ ಹಿಟ್ಟಿನಿಂದ ಲಾಡು ಮಾಡಿದ್ರೆ ಪ್ರೀತಿಯಿಂದ ಎಲ್ಲರೂ ತಿನ್ನಬಹುದು.
0: ಹೌದು, ಅದಕ್ಕೆ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಎಲ್ಲ ಹಾಕಿರ್ತಾರೆ, ಮಕ್ಕಳು ತಿನ್ಲಿಕ್ಕೆ ಇಷ್ಟಪಡ್ತಾರೆ.
1: ಮಕ್ಕಳಿಗೆ ಇಂತಹ ಅಂದ್ರೆ ಗೋಡಂಬಿಯನ್ನ, ಒಣ ದ್ರಾಕ್ಷಿಯನ್ನ, ಹಾಗೇನೆ ಖರ್ಜೂರವನ್ನ ನಾವು ಹಾಕಿಟ್ರೆ ಅವರ ಹೆಲ್ತ್ ಗೆ ತುಂಬಾ ಒಳ್ಳೆಯದು.
0: ಹೌದು,
1: ಹೇಳಿ ಅರ್ಚನಾ ಅವರೇ, ಇನ್ನು ಮುಂದಿನ ಯಾವ ಅಡುಗೆ ನೀವು ಹೇಳ್ಕೊಡ್ತಾ ಇರೋದು?
0: ಇವತ್ತು ನಾನು ಸುಲಭವಾಗಿ ಚಿಕನ್ ಸುಕ್ಕ ಹೇಗ್ ಮಾಡೋದನ್ನು ಹೇಳ್ಕೊಡ್ತೇನೆ.
1: ಹೇಳಿ, ಚಿಕನ್ ಸುಕ್ಕ ಮಾಡೋದು ಹೇಗೆ ಮತ್ತೆ ಇದಕ್ಕೆ ಯಾವ್ಯಾವ ಸಾಮಗ್ರಿಗಳು ಬೇಕು ಅಂತ?
0: ಇದಕ್ಕೆ ಬೇಕಾದ ಸಾಮಗ್ರಿ: ಅರ್ಧ ಕೆಜಿ ಚಿಕನ್, 3 ಈರುಳ್ಳಿ, 2 ಟೊಮೆಟೊ, 1 ಟೀಸ್ಪೂನ್ ಬೆಳ್ಳುಳ್ಳಿ, 1 ಟೀಸ್ಪೂನ್ ಶುಂಠಿ, 1/2 ಟೀಸ್ಪೂನ್ ಅರಿಶಿನ ಪುಡಿ, 2-3 ಹಸಿಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಟೀಸ್ಪೂನ್ ಗರಂ ಮಸಾಲ ಪೌಡರ್, 2 ಟೀಸ್ಪೂನ್ ಅಚ್ಚ ಖಾರದ ಪುಡಿ, 1 ಟೀಸ್ಪೂನ್ ಧನಿಯಾ ಪುಡಿ, ಕಾಯಿ, ಉಪ್ಪು ಮತ್ತು ಎಣ್ಣೆ. ಇದು ಮಾಡುವ ವಿಧಾನ: ಮೊದಲು ಚಿಕನ್ನನ್ನು ಚೆನ್ನಾಗಿ ತೊಳೆಯಬೇಕು. ನಂತರ ಒಂದು ಮಿಕ್ಸಿ ಜಾರಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು ಹಾಕಿ ನುಣ್ಣಗೆ ಅರಿಯಬೇಕು. ಈ ಅರಿದ ಮಿಶ್ರಣವನ್ನು ತೊಳೆದು ಚಿಕನ್ಗೆ ಹಾಕಿ ಸ್ವಲ್ಪ ಉಪ್ಪು ಮತ್ತು ಟೊಮೆಟೊ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಅರ್ಧ ಗಂಟೆ ಹಾಗೆ ಇಡಬೇಕು. ನಂತರ ಒಂದು ಪಾತ್ರೆಯನ್ನು ಬಿಸಿ ಮಾಡಲು ಇಡಬೇಕು. ಪಾತ್ರೆ ಬಿಸಿಯಾದ ಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಬಿಸಿಯಾದ ಮೇಲೆ 2 ಎಸಳು ಬೆಳ್ಳುಳ್ಳಿ ಜಜ್ಜಿ ಹಾಕಬೇಕು. ಬೆಳ್ಳುಳ್ಳಿ ಕಂದು ಬಣ್ಣ ಬಂದಾಗ ಈ ಚಿಕನ್ನನ್ನು ಹಾಕಿ ಬೇಯಿಸಬೇಕು. ಚಿಕನ್ ಬೆಂದ ನಂತರ ಅದಕ್ಕೆ ಗರಂ ಮಸಾಲೆ ಪೌಡರ್, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ, ಸ್ವಲ್ಪ ಉಪ್ಪು, ಸ್ವಲ್ಪ ತುರಿದ ಕಾಯಿ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿದರೆ ಚಿಕನ್ ಬೆಂದು ಸುಕ್ಕ ಆಗುತ್ತದೆ.
1: ಚಿಕನ್ ಸುಕ್ಕ ಹೇಗ್ ಮಾಡೋದು ಅಂತ ಹೇಳಿದ್ರಿ. ಈಗ ನೋಡಿ, ಈಗ ನೀವು ಗರಂ ಮಸಾಲ ಅಂತ ಹೇಳಿದ್ರಿ, ಈ ಗರಂ ಮಸಾಲವನ್ನ ನೀವು ಮನೆಯಲ್ಲೇ ತಯಾರು ಮಾಡ್ತೀರಾ ಅಥವಾ ಮಾರ್ಕೆಟ್ ನಲ್ಲಿ
0: ಸಿಗುತ್ತದಲ್ಲ ಅದನ್ನು ಹಾಕಬಹುದು? ಮನೆಯಲ್ಲೂ ಮಾಡಿದ್ರೆ ಉತ್ತಮನೇ, ಆದ್ರೆ ಮಾರ್ಕೆಟ್ ಅಲ್ಲಿ ಇವಾಗೆಲ್ಲ ರೆಡಿಮೇಡ್ ಎಲ್ಲ ಗರಂ ಮಸಾಲೆ ಪೌಡರ್ ಪ್ಯಾಕೆಟ್ ಎಲ್ಲ ಸಿಗ್ತದಲ್ಲ, ಅದನ್ನು ಹಾಕಿದ್ರೆ ನಡೀತದೆ.
1: ಈಗ ಮುಂದಿನ ಯಾವ ಅಡಿಗೆ ನೀವು ಹೇಳ್ಕೊಡೋದು?
0: ಚಿಕನ್ ಕಬಾಬ್ ಹೇಗ್ ಮಾಡೋದಂತ ಹೇಳ್ತೇನೆ. ಇದಕ್ಕೆ ಬೇಕಾದ ಸಾಮಗ್ರಿ: 1/2 ಕೆಜಿ ಚಿಕನ್, 1/2 ಲೋಟ ದೋಸೆ ಅಕ್ಕಿ, 1 ಟೀಸ್ಪೂನ್ ಶುಂಠಿ, 1 ಟೀಸ್ಪೂನ್ ಬೆಳ್ಳುಳ್ಳಿ, ಕಬಾಬ್ ಪೌಡರ್, 2 ಟೀಸ್ಪೂನ್ ಕಾರ್ನ್ಫ್ಲೋರ್, 1 ಟೀಸ್ಪೂನ್ ಅಚ್ಚ ಖಾರದ ಪುಡಿ, 1 ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಉಪ್ಪು ಮತ್ತು ಕರಿಯಲು ಎಣ್ಣೆ. ಮಾಡುವ ವಿಧಾನ: ಮೊದಲು 1/2 ಲೋಟ ದೋಸೆ ಅಕ್ಕಿಯನ್ನು 1 ಗಂಟೆ ಮೊದಲು ನೆನೆಸಿಡಬೇಕು. ನಂತರ ಈ ಅಕ್ಕಿಯನ್ನು ತೊಳೆದು ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಕಿ ತರಿತರಿಯಾಗಿ ರುಬ್ಬಬೇಕು. ನಂತರ ಚಿಕನ್ನನ್ನು ಚೆನ್ನಾಗಿ ತೊಳೆದು ಅದಕ್ಕೆ ತರಿತರಿಯಾಗಿ ರುಬ್ಬಿದ ಮಿಶ್ರಣವನ್ನು ಹಾಕಿ ಅದಕ್ಕೆ ಕಬಾಬ್ ಪೌಡರ್, ಅಚ್ಚ ಖಾರದ ಪುಡಿ, ಕಾರ್ನ್ಫ್ಲೋರ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1/2 ಗಂಟೆ ನೆನೆಯಲು ಬಿಡಿ. ನಂತರ ಒಂದು ಕಡಾಯಿಯಲ್ಲಿ ಎಣ್ಣೆ ಬಿಸಿ ಮಾಡಲು ಇಡಬೇಕು. ಎಣ್ಣೆ ಬಿಸಿಯಾದ ಮೇಲೆ ಚಿಕನ್ನನ್ನು ಎಣ್ಣೆಯಲ್ಲಿ ಹಾಕಿ ಹುರಿಯಬೇಕು. ಚಿಕನ್ ಎಲ್ಲ ಎಣ್ಣೆಯಲ್ಲಿ ಹುರಿದು ನಂತರ ಒಂದು ಪ್ಲೇಟಿನಲ್ಲಿ ಹಾಕಿ ತೆಗೆದಿಡಬೇಕು. ನಂತರ ಒಂದು ಈರುಳ್ಳಿಯನ್ನು ಸಣ್ಣಗೆ ಕತ್ತರಿಸಿ ಎಣ್ಣೆಯಲ್ಲಿ

0: ಅಲ್ಲಿ ಕಂದು ಬಣ್ಣ ಬರುವವರೆಗೆ ಹುರಿಯಬೇಕು. ನಂತರ ಇದನ್ನು ತಯಾರಾದ ಚಿಕನ್ ಕಬಾಬ್ ಮೇಲೆ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಚಿಕನ್ ಕಬಾಬ್ ಸವಿಯಲು ಸಿದ್ಧ.
1: ಅರ್ಚನಾ ಅವರೇ ನೋಡಿ, ಈ ಚಿಕನ್ ಕಬಾಬ್ ಮಾಡಬೇಕಾದ್ರೆ ಅಕ್ಕಿಯನ್ನು ಕೂಡ ಅರ್ದಿ ಹಾಕಬಹುದು ಅಂತ ಗೊತ್ತಿಲ್ಲಾಗಿತ್ತು. ಈಗ ನೀವು ಹೇಳಿದ್ಮೇಲೆ ಗೊತ್ತಾಯ್ತು ನನಗೆ, ಅಕ್ಕಿಯನ್ನು ಬಳಸಿ ಚಿಕನ್ ಕಬಾಬ್ ಮಾಡ್ತಾರೆ ಅಂತ. ಅಕ್ಕಿಯನ್ನ ಯಾಕೆ ಹಾಕ್ಬೇಕು ಅಂತ ತಾವು ಹೇಳ್ತೀರಾ?
0: ಅಂದ್ರೆ ಅದು ಕ್ರಿಸ್ಪಿಯಾಗಿ ಬರಬೇಕು ಅಂದ್ರೆ ಅಕ್ಕಿ ಹಾಕ್ತಾರೆ. ಇವಾಗ ಮಾರ್ಕೆಟ್ ಅಲ್ಲಿ ಸಿಗ್ತದೆ ದೋಸೆ ಅಕ್ಕಿಯ ಪುಡಿ ಹಾಕ್ಬಹುದು ಅಂತಕೊಂಡು, ಆದ್ರೇನು ಇವಾಗ ಅದು ಕ್ರಿಸ್ಪಿಯಾಗಿ ಬರಬೇಕು, ತರಿತರಿಯಾಗಿ ಮಾಡಿದ್ರೆ ತಾನೇ ಅದು ಕ್ರಿಸ್ಪಿಯಾಗಿ ಬರೋದು. ಅದಕ್ಕಾಗಿ ದೋಸೆ ಅಕ್ಕಿ ನೆನೆಸಿಟ್ಟು ಹಾಕ್ತಾರೆ.
1: ಆಯ್ತು ಅರ್ಚನಾ ಅವರೇ, ಹೇಳಿ ಮುಂದೆ ಯಾವ ಅಡಿಗೆಯನ್ನ ನೀವು ಹೇಳ್ತಿರೋದು?
0: ನಾನು ಇವತ್ತು ಸಾಸಿವೆ ಮೆಂತೆ ಹಾಕಿ ಪಾಪ್ಲೆಟ್ ಮೀನಿನ ಸಾರು ಹೇಗೆ ಮಾಡೋದನ್ನು ಹೇಳುತ್ತೇನೆ. ಇದಕ್ಕೆ ಬೇಕಾದ ಸಾಮಗ್ರಿ: 2 ದೊಡ್ಡ ಪಾಪ್ಲೆಟ್ ಮೀನು, 1 ಹೋಳು ಕಾಯಿ, 2 ಟೀಸ್ಪೂನ್ ಕೊತ್ತಂಬರಿ ಕಾಳು, 8-10 ಒಣಮೆಣಸು, 1/2 ಟೀಸ್ಪೂನ್ ಅರಿಶಿನ ಪುಡಿ, 1/2 ಟೀಸ್ಪೂನ್ ಮೆಂತೆ, 1/2 ಟೀಸ್ಪೂನ್ ಸಾಸಿವೆ, 1 ಈರುಳ್ಳಿ, 4 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, 1/2 ಟೀಸ್ಪೂನ್ ಮೆಣಸಿನಕಾಳು, ರುಚಿಗೆ ತಕ್ಕಷ್ಟು ಉಪ್ಪು. ಮಾಡುವ ವಿಧಾನ: ಮೊದಲು ಪಾಪ್ಲೆಟನ್ನು ಕತ್ತರಿಸಿ ಚೆನ್ನಾಗಿ ತೊಳೆದು ಉಪ್ಪು ಹಚ್ಚಿ 1/2 ಗಂಟೆ ಇಡಬೇಕು. ನಂತರ 1 ಹೋಳು ಕಾಯಿ ತುರಿಯಬೇಕು. 1 ತವಾದಲ್ಲಿ ಕೊತ್ತಂಬರಿ ಕಾಳು, ಒಣಮೆಣಸು, ಮೆಂತೆ, ಸಾಸಿವೆ, ಕಾಳು ಮೆಣಸು, ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಹುರಿಯಬೇಕು. ನಂತರ ಈ ಹುರಿದ ಮಿಶ್ರಣವನ್ನು ಕಾಯಿ ತುರಿಯಲ್ಲಿ ಈರುಳ್ಳಿ, ಅರಿಶಿನ ಹಿಟ್ಟು, ಹುಣಸೆಹಣ್ಣು ಹಾಕಿ ಮಿಕ್ಸಿ ಜಾರಿನಲ್ಲಿ ರುಬ್ಬಬೇಕು. ನಂತರ ಈ ರುಬ್ಬಿದ ಮಿಶ್ರಣವನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಶ್ರಣ ಮಾಡಿ ಬಿಸಿ ಮಾಡಬೇಕು. ಸಾರು ಬಿಸಿಯಾದ ಮೇಲೆ ಪಾಪ್ಲೆಟ್ ಮೀನು ಹಾಕಿ 1 ಕುದಿ ಬಂದ ಮೇಲೆ ಗ್ಯಾಸ್ ಬಂದ್ ಮಾಡಿದರೆ ಪಾಪ್ಲೆಟ್ ಸಾರು ಸವಿಯಲು ಸಿದ್ಧ.
1: ನೋಡಿ ಅರ್ಚನಾ ಅವರೇ, ಮೀನ್ ಸಾರು, ಮಟನ್ ಸಾರಾಗ್ಲಿ, ಚಿಕನ್ ಸಾರಾಗ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಆದ್ರೆ ಕ್ಲೀನ್ ಮಾಡಿದ್ಮೇಲೆ ಕೈಗೆ ವಾಸನೆ ಎಲ್ಲ ಬರ್ತದೆ. ಕೆಲವರು ಏನಂತಾರೆ, ನನ್ಗೆ ಯಾರಾದ್ರೂ ಕ್ಲೀನ್ ಮಾಡಿಕೊಟ್ರೆ ಸಾಕು, ನಾನು ಆರಾಮಾಗಿ ಚಿಕನ್ ಸಾರು ಮಾಡ್ತಿದ್ದೆ, ಮಟನ್ ಸಾರು ಮಾಡ್ತಿದ್ದೆ, ಮೀನ್ ಸಾರು ಮಾಡ್ತಿದ್ದೆ ಅಂತ ಹೇಳ್ತಾರೆ. ಆದ್ರೆ ಈ ಕೈಗೆ ವಾಸನೆ ಎಲ್ಲ ಬಂದ್ರೆ ಅದನ್ನ ಹೋಗ್ಲಾಡಿಸೋದು ಹೇಗಂತ ನಿಮ್ಗೆ ಗೊತ್ತಾ?
0: ಹೌದು, ಈಗ ಕೊಬ್ಬರಿ ಎಣ್ಣೆ ಮತ್ತು ಅರಿಶಿನ ಹಿಟ್ಟು ಸಮ ಪ್ರಮಾಣದಲ್ಲಿ ಕೈಯಲ್ಲಿ ತಗೊಂಡು ತಿಕ್ಕಿದ್ರೆ ವಾಸನೆ ಹೋಗ್ತದೆ.
1: ಅರ್ಚನಾ ಅವರೇ, ಇಷ್ಟೊತ್ತು ನೀವು ನಮ್ಮ ಸ್ಟುಡಿಯೋಗೆ ಬಂದು ಸೌತೆಕಾಯಿ ಕಡುಬು, ಗೋಧಿ ಹಿಟ್ಟಿನ ಲಡ್ಡು, ಚಿಕನ್ ಸುಕ್ಕ, ಚಿಕನ್ ಕಬಾಬ್, ಅದಲ್ಲದೆ ಪಾಪ್ಲೆಟ್ ಮೀನಿನ ಸಾರು ಹೇಗೆ ಮಾಡೋದು ಅಂತ ಹೇಳ್ಕೊಟ್ರೆ, ಇಷ್ಟೆಲ್ಲ ಮಾಹಿತಿಯನ್ನ ನೀಡಿದ ನಿಮಗೆ ಧನ್ಯವಾದಗಳು.
0: ನನಗೆ ಈ ಶುಚಿ ರುಚಿ ಕಾರ್ಯಕ್ರಮಕ್ಕೆ ಬರಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೆ ಹಾಗೂ ಆಕಾಶವಾಣಿ ತಂಡದವರಿಗೆ ಧನ್ಯವಾದಗಳು. ನಮಸ್ಕಾರ.
2: ಹಾಯ್ ಗೀತಾ, ಹೌ ಆರ್ ಯು? ಯಾವಾಗ ಬಂದಿದ್ದು?
3: ಸಂಧ್ಯಾ, ಹೇಗಿದ್ದೀಯಾ ನೀನು?
2: ನಾನ್ ಚೆನ್ನಾಗಿದ್ದೀನಿ. ಏನ್ ಈ ಕಡೆ ಇವತ್ ಸವಾರಿ?
3: ನಿಮ್ ಮನೆ ಕಡೆನೆ ಸವಾರಿ. ಏನ್ ಗೊತ್ತಾ, ಮನೆಯಲ್ಲಿ ನನಗೆ ಕೂತು ಕೂತು ಬೇಜಾರು ಬಂದಿದ್ದಮ್ಮ, ಏನ್ ಮಾಡೋದು? ನೀನ್ ಸ್ವಲ್ಪ ಫ್ರೀ ಇದ್ರೆ ನಿನ್ ಜೊತೆ ಹರಟೆ ಹೊಡೆಯೋಣ ಅಂತ ಬಂದೆ.
2: ಗೀತಾ, ನನ್ ಪರಿಸ್ಥಿತಿನೂ ಅದೇ ಆಗಿತ್ತು. ನಾನು ಒಬ್ಳೇ ಇದ್ದೆ ಅಲ್ವಾ, ನನ್ಗೂ ಕೂತು ಕೂತು ಬೇಜಾರಾಗಿತ್ತು. ಒಳ್ಳೇದಾಯ್ತು ಬಿಡು, ಇಬ್ರು ಕೂತು ಹರಟೆ ಹೊಡೆಯೋಣ.
3: ಸಂಧ್ಯಾ, ನಾನು ನಿಮ್ಮನೆ ಬರ್ಬೇಕಾದ್ರೆ ಏನಾಯ್ತು ಗೊತ್ತಾ, ಮಕ್ಕಳೆಲ್ಲ ಅಲ್ಲಿ ಆಟ ಆಡ್ತಾ ಇದ್ರು.
2: ಯಾವ ಆಟ ಆಡ್ತಾ ಇದ್ರು ಗೀತಾ?
3: ಮನೆ ಮನೆ ಆಟ.
2: ಅದೇನು ಮನೆ ಮನೆ ಆಟ ಅಂತ ಹೇಳಿದ್ರೆ?
3: ಚಿಕ್ಕ ಮಕ್ಕಳು ಆಟ ಆಡ್ತಾ ಇದ್ರು ಕಣೆ, ಅವ್ರದ್ದು ಒಂದೊಂದ್ ಡೈಲಾಗ್ ಹೇಳಿದ್ರೆ ಏನಂತೀಯ ನೀನು, ಆ ತರ ಒಬ್ಬರು ಡೈಲಾಗ್ ಹೇಳ್ತಾ ಇದ್ರು.
2: ಗೀತಾ, ಸಣ್ಣ ಮಕ್ಳ ಆಟ ಅಂತ ಹೇಳ್ತೀಯ ಅಲ್ವಾ, ನಾವು ಏನಾದ್ರೂ ಆಟ ಆಡೋಣವಾ?
3: ಹಾ, ಮತ್ತೆ ಫ್ರೀ ಅಂತ ಕೊಡಿ, ನಿನ್ನ ಹತ್ರ ಹರಟೆ ಹೊಡಿಲಿಕ್ಕೆ ಅಂತ ನಾನಂದು ಬಂದಿದ್ದೇನೆ.
2: ಅಡ್ಡೆ ಜೊತೆಗೆ ಆಟನೂ ಆಡೋಣ.
3: ಅವರಂತೂ ಚಿಕ್ಕ ಮಕ್ಕಳು, ಅವ್ರ ಲೆವೆಲ್ಗೆ ಆಟ ಆಡ್ತಾರೆ, ಈಗ ನಾವೇನ ಮಾಡುದು? ನಮ್ ಲೆವೆಲ್ಗೆ ಆಟ ಆಡಿದ್ರೆ ಹೇಗೆ?
2: ನಮ್ ಲೆವೆಲ್ ಅಂದ್ರೆ ಯಾವ ಲೆವೆಲ್? ಅಡಿಗೆ ಮನೆ ಲೆವೆಲ್.
3: ಯಸ್,
2: ನಾವು ದಿನಾಲು ಅಡಿಗೆ ಮಾಡುವಾಗ ಅನ್ನ ಸಾರು ಪಲ್ಯ ಚಪಾತಿ ರೊಟ್ಟಿ ಇಡ್ಲಿ ಏನಾದ್ರೂ ಮಿಕ್ಕೆ ಮಿಕ್ಕುತ್ತೆ ಅಲ್ವಾ, ಆ ಮಿಕ್ಕಿದ ಅಡಿಗೆಯನ್ನ ಹೆಚ್ಚಾಗಿ ಟ್ರೈನ್ ಮಾಡ್ತಾರೆ ಅತ್ತೆನ್ಲೋ ಗಂಡನೆನ್ಲೋ ಮಕ್ಳೆನ್ಲೋ, ದಿನಾಲೂ ಡೈಲಾಗ್ ಕೇಳ್ತಾನೆ ಇರ್ತೀವಿ ನಾವು. ಅದಕ್ಕೆ ಈ ಅವ್ರು ಹೇಳೋ ಡೈಲಾಗ್ ಅನ್ನ ನಾವು ನಮ್ ಭಾಷೆಯಲ್ಲಿ ಹೇಳೋಣ. ಓಕೆ ಗೀತಾ?
3: ಹಾಗಾದ್ರೆ ಒಂದ್ ಕೆಲಸ ಮಾಡು, ಚೀಟಿ ಮಾಡು. ಒಬ್ಬೊಬ್ರದು ಡೈಲಾಗ್ ಯಾವ ತರ ಬರುತ್ತೆ ಅಂದ್ರೆ ಚೀಟಿ ಹಾಕೊಳ್ಮಾ.
2: ಓಕೆ ಆಯ್ತು ಗೀತಾ, ಚೀಟಿ ರೆಡಿ ತಗೋ. ನಾನ್ ಹಾಕ್ಲಾ ನೀನ್ ಹಾಕ್ಲಾ ಗೀತಾ?
3: ನಾನ್ ಹಾಕ್ತೇನೆ, ಆದ್ರೆ ನೀನ್ ಫಸ್ಟ್ ಎತ್ತು.
2: ಅಯ್ಯೋ, ಫಸ್ಟ್ ನಾನ್ ಎತ್ತದ? ಇರ್ಲಿ, ನೀನ್ ಹೇಳಿದೆ ಅಲ್ವಾ.
3: ಏನಿದೆ ಏನಿದೆ
2: ಗೀತಾ? ನನಗೆ ಅತ್ತೆ ಡೈಲಾಗ್ ಹೊಡೆಯೋದು ನೋಡು,
3: ಚಾನ್ಸ್ ನಿಂದು ಅತ್ತೆ ಡೈಲಾಗ್ ಹೊಡಿತೀಯ, ಹೊಡಿ ಹೊಡಿ ನೋಡೋಣ ಏನಿದೆ ಅಂತ.
2: ಏನೇ ದಿನಾಲು ಈ ತರ ಮಿಕ್ಕಿ ಹೋಗೋಷ್ಟು ಅಡಿಗೆ ಮಾಡ್ತಾ ಇದ್ರೆ ಹೇಗೆ? ಮದ್ವೆ ಆಗಿ 10 ವರ್ಷ ಆಯ್ತು ನೋಡು, ಇನ್ನೂ ಸುಧಾರಣೆ ಆಗಿಲ್ಲ ಅಡಿಗೆ ಮಾಡೋದ್ರಲ್ಲಿ. ಯಾರ್ಯಾರಿಗೆ ಎಷ್ಟೆಷ್ಟು ಬೇಕು ಅಂತ

0: ಗೊತ್ತಾಗಲ್ಲ. ಒಂದಿನ ಅನ್ನ ಉಳಿಸಿದ್ರೆ ಒಂದಿನ ಸಾರು ಉಳಿಸೋದು, ಒಂದಿನ ಪಲ್ಯ ಉಳಿಸಿದ್ರೆ ಒಂದಿನ ಚಪಾತಿ ಉಳಿಸೋದು, ಇದೇ ಆಗಿದೆ ನೋಡು. ಯಾವ್ದನ್ ಮಾಡ್ಬೇಕು ಯಾವ್ದನ್ ಮಾಡಬಾರ್ದು ಅನ್ನೋ ಪ್ರಜ್ಞೆ ಕೂಡ ಇಲ್ಲ. ದಿನಾಲ ಮಿಕ್ಕ ಅಡಿಗೆನ ತಿಂದು ತಿಂದು ನಾಲ್ಗೆ ಜಿಡ್ಡು ಹಿಡಿದು ಹೋಗಿದೆ.
1: ವಾಹ್ ಸೂಪರ್ ಸಂಧ್ಯಾ, ಅತ್ತೆ ಡೈಲಾಗ್ ಅಂದ್ರೆ ಸೂಪರ್ ಆಗಿತ್ತು.
0: ಅತ್ತೆ ರೋಲಿಗೆ ಪರ್ಫೆಕ್ಟ್ ಆಗಿದ್ದೀನಲ್ವಾ? ಈಗಿದ
1: ಸರ್ ನನ್ ಪಾಳಿ, ಈಗ ನಾನು ಚಿಟಿ ಆರಿಸ್ತೀನಿ.
0: ಓಕೆ ಗೀತ, ತೋರ್ಸು ತೋರ್ಸು ಏನ್ ಬಂದಿದೆ ಅಂತ
1: ನೋಡು. ಸಂಧ್ಯಾ ನನ್ಗ್ ಬಂದಿರೋದು ಗಂಡನ್ ಡೈಲಾಗು.
0: ಅಯ್ಯೋ ಒಳ್ಳೆ ಡೈಲಾಗ್, ಬಡಿ ಡೈಲಾಗ್ ಗಂಡನ್
1: ಬಿಡ್ತೀನ. ಏ ಏನಿದು ಇಷ್ಟೊಂದು ಅಡಿಗೆ ಹೊರಗಡೆ ಚೆಲ್ತಾ ಇದೀಯಾ? ನಾನ್ ಕಷ್ಟಪಟ್ಟು ದುಡ್ದು ತಂದು ಹಾಕ್ತೀನಿ, ನೀನ್ ಈ ರೀತಿ ವೇಸ್ಟ್ ಮಾಡ್ತಾ ಇರು. ಈಗಿನ ಕಾಲದಲ್ಲಿ 1,000 ರೂಪಾಯಿ ನೋಟ್ ತಗೊಂಡು ಹೋದ್ರೆ ಮಾರ್ಕೆಟ್ ಇಂದ 1 ಚೀಲ ಸಾಮಾನು ಸಹಿತ ಬರುದಿಲ್ಲ. ಹೋಗ್ಲಿ ನನ್ ವಿಷಯ ಬಿಡು. ಈ ಆಹಾರ ಧಾನ್ಯಗಳನ್ನ ನಮ್ ರೈತರು ಎಷ್ಟು ಕಷ್ಟಪಟ್ಟು ಬೆಳೆಸ್ತಾರೆ, ಮಳೆ ಗಾಳಿ ಬಿಸಿಲು ಅಂತ ಏನು ಲೆಕ್ಕಿಸದೆ ಕಷ್ಟಪಟ್ಟು ಬೆಳೆಸ್ತಾರೆ ಅವರು. ಅವ್ರ ಕಷ್ಟಕ್ಕೆ ಸ್ವಲ್ಪನಾದ್ರೂ ನೀನ್ ಬೆಲೆ ಕೊಡ್ಬೇಡ್ವಾ? ಛೇ ಏನ್ ಹೇಳುದು ನಿನ್ಗೆ? ಹೇಗನಿಸ್ತು?
0: ವಾ ಗೀತಾ, ನಾ ಒಂದ್ ಮಾತ ಹೇಳ
1: ಹೇಳು.
0: ನಿನ್ ಹೆಂಡತಿ ಆಗೋಗಿಂದ ಗಂಡನ ಪಾತ್ರಕ್ಕೆ ಲೈಕ್ ಅಂತ ಅನ್ನಿಸ್ತು.
1: ಸುಮ್ನಿರ
0: ಈಗ ನೆಕ್ಸ್ಟ್ ಯಾರ್ ಬಾಳಿ? ನಂದಲ್ವಾ.
1: ಅಡು ಅಡು ನೋಡು ನಿನ್ಗೇನ್ ಬರ್ತದೆ ಅಂತ.
0: ನಿಲ್ಲು ಗೀತಾ, ಹಾ ನಾನ್ ನೋಡ್ತೀನಿ.
1: ಸಂಧ್ಯಾ ಏನ್ ಬಂದಿರೋದು ನಿನ್ಗೀಗ?
0: ನಿನ್ಗೆಲ್ವೇ ಮಕ್ಕಳ ಡೈಲಾಗ್ ಹೊಡೆಯೋದು ಬಂದಿದೆ ನೋಡು.
1: ನಿನ್ಗೆ ಮಕ್ಕಳ ತರ ಮಾತಾಡ್ಲಿಕ್ಕೂ ಈ ಚೀಟಿ ಬರ್ಲಿಕ್ಕೂ ಸರಿ ಹೋಯ್ತು.
0: ಅಯ್ಯೋ ನೋಡು ಎಷ್ಟ್ ಚೆನ್ನಾಗಿ ನಾ ಡೈಲಾಗ್ ಹೇಳ್ತೀನಿ ನೋಡು. ಮಮ್ಮಿ ನನ್ಗೆ ಇವತ್ತು ಊಟ ಬೇಡ, ದಿನಾಲು ರಾತ್ರಿ ಅಡಿಗೆ ಊಟ ಮಾಡಿ ಮಾಡಿ ನಿನ್ನ ಚಿತ್ರಾನ್ನ ಅದು ನೋಡಿ ನನಗೆ ಬೇಡ ಮಮ್ಮಿ, ನನಗೆ ಊಟ ಬೇಡ.
1: ವಾ ಸಂಧ್ಯಾ, ಮಕ್ಕಳಿಗಿಂತ ಫಾಸ್ಟ್ ಆಗಿ ನೀನು ಎಷ್ಟು ಚೆನ್ನಾಗಿ ಹೇಳ್ತಿದ್ಯಾ ಡೈಲಾಗು.
0: ನಟನೆಗೆ ಇನ್ನೊಂದು ಹೆಸರೇ ಸಂಧ್ಯಾ,
1: ಏನು ಕಡಿಮೆ ಇಲ್ಲ ಬಿಡು.
0: ಏ ಗೀತಾ ನಿಂದು ನೆಕ್ಸ್ಟ್ ಏನ್ ಸಿಟಿ ಅಂತ ಹೇಳಿ.
1: ಹಾ ನೋಡುವ ಈಗ ನೆಕ್ಸ್ಟ್ ಏನ್ ಬಂದಿದೆ. ಅಯ್ಯಪ್ಪ ನಾನು ಒರಿಜಿನಲ್ ರೋಲ್ ಬಂತಿವಾಗ.
0: ಏನ್ ಬಂದಿದೆ ಗೀತಾ?
1: ಸೊಸೆ ಡೈಲಾಗ್ಗಳೇ.
0: ವಾಹ್, ಇದು ನಿನ್ ದಿನಾಲು ಮನೇಲಿ ಹೊಡೆಯೋ ಡೈಲಾಗ್ ಆಯ್ತಲ್ಲ ಗೀತಾ. ಮನೇಲಿ ಹೇಳೋ ತರನೇ ಹೇಳು, ನಟನೆ ಮಾಡ್ಬೇಡ.
1: ಅಯ್ಯೋ ನನ್ಗೆ ಅತ್ತೆ ಬೈತಾರೆ, ಗಂಡ ಬೈತಾರೆ, ಮಕ್ಕಳು ಬೈತಾರೆ, ಎಲ್ರ ಕೈಲೂ ನಾನ್ ಬೈಸ್ಕೊಳ್ಳೋದೇ ಆಗೋಯ್ತು. ಏನ್ ಮಾಡುದು, ಅವ್ರು ಹೇಳಿದ್ರಲ್ಲೂ ಒಂದ್ ಅರ್ಥ ಇದೆ. ನಾನ್ ಎಷ್ಟು ಟ್ರೈ ಮಾಡ್ತೀನಿ ಗೊತ್ತಾ, ಇವತ್ತಿಷ್ಟೇ ಮಾಡ್ಬೇಕು, ಇವತ್ತು ಯಾವ್ದನ್ನು ನಾನು ಉಳಿಸಬಾರ್ದು ಅಂತ ಎಷ್ಟು ಟ್ರೈ ಮಾಡ್ತೀನಿ ಗೊತ್ತು. ಆದ್ರೂ ಸಹಿತ ನೋಡಿ ಏನಾದ್ರೂ ಉಳಿದೇ ಉಳಿದಿರ್ತದೆ. ಛೇ ಅನುಭವಿಸ್ಲೇಬೇಕು, ಏನ್ ಮಾಡುದು, ಉಪಾಯನೇ ಇಲ್ಲ ಬೇರೆ. ಸಂಧ್ಯಾ ಎಲ್ಲಿ ನೋಡ್ತಾ ಇದೀಯ, ಟೈಮ್ ಕಡೆ ಯಾಕೆ ನಿನ್ ಲಕ್ಷ್ಯ? ನೀನ್ ಚೀಟಿ ಆರಿಸು ಬೇಗ.
0: ಏನಿಲ್ಲ ನಿನ್ ಆಟ ನಿಲ್ಸು, ಟೈಮ್ ನೋಡು ಕಾರ್ಯಕ್ರಮ.
1: ಕೇಳಿಕ್ಕೆ
0: ಶುಚಿ ರುಚಿ ಕಾರ್ಯಕ್ರಮ ಕೇಳೋಣ.
2: ಕೇಳುಗರಿಗೆಲ್ಲ ಶುಚಿ ರುಚಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
3: ನಾವೆಲ್ಲ ಶುಚಿ ರುಚಿಯಾಗಿ ಅಡುಗೆ ಮಾಡ್ತೀವಿ, ರುಚಿ ರುಚಿಯಾದ ಅಡುಗೆಯ ಸವಿಯನ್ನು ಸವಿತೀವಿ.
2: ಆದ್ರೆ ಎಷ್ಟೇ ರುಚಿಯಾದ ಅಡುಗೆ ಆದ್ರೂ ಒಂದ್ಸಲ ತಿಂದ ಮೇಲೆ ಅದನ್ನೇ ಮತ್ತೆ ರಾತ್ರಿ ಅಥವಾ ಇವತ್ತು ಬೇಕಿದ್ದನ್ನ ನಾಳೆ ತಿನ್ನೋಲಿಕ್ಕೆ ಯಾರಿಗೂ ಇಷ್ಟ ಆಗಲ್ಲ. ಆದ್ರೂ ಹೇಗಪ್ಪ ಚೆಲ್ಲೋದು ಅಂತ ಹೇಳಿ ಒಲ್ಲದ ಮನಸ್ಸಿನಿಂದ ತಿಂತ ಇರ್ತೀವಿ.
3: ಇಷ್ಟವಿಲ್ಲದನ್ನು ಕಷ್ಟಪಟ್ಟು ತಿನ್ನುವ ಬದಲು ಖುಷಿ ಖುಷಿಯಾಗಿ ತಿನ್ನುವಂತೆ ಏನ್ ಮಾಡಬಹುದು ಅಂತ ನಾವು ಇವತ್ತಿನ ಸಂಚಿಕೆಯಲ್ಲಿ ನಿಮಗೆಲ್ಲ ತಿಳಿಸ್ತಾ ಇದ್ದೇವೆ. ಹಾಗಾದ್ರೆ ಇನ್ನು ತಡ ಯಾಕೆ?
2: ನಾನು ನಿಮ್ಮ ರೇಡಿಯೋ ಗೆಳತಿ ನೀತಾ.
3: ನಾನು ಶಾರದಾ.
2: ಹೇಗೆ ಮಿಕ್ಕ ಪದಾರ್ಥಗಳನ್ನ ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಹೊಸ ರೂಪ ಹೊಸ ರುಚಿ ಕೊಡಬಹುದು ಅನ್ನೋದನ್ನ ನಿಮ್ಗೆಲ್ಲ ತಿಳಿಸ್ಕೊಡ್ತಾ ಇದ್ದೇವೆ.
3: ಅನ್ನ ಎಲ್ಲರ ಮನೆಯಲ್ಲೂ ಪ್ರತಿದಿನ ಉಳಿದೇ ಉಳಿಯತ್ತೆ. ಉಳಿದ ಅನ್ನಕ್ಕೆ ನಾವು ಏನೇನು ರೂಪ ಕೊಡಬಹುದು, ಹೊಸ ರುಚಿಯನ್ನು ಕೊಡಬಹುದು ಅಂತ ನಿಮ್ಗೆ ಹೇಳ್ತೀವಿ. ಈ ಮಿಕ್ಕ ಅನ್ನದಿಂದ ರೊಟ್ಟಿ ಕೂಡ ಮಾಡಬಹುದು, ಹೇಗೆ ಅಂತೀರಾ? ಅನ್ನವನ್ನು ಮಿಕ್ಸಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಬೇಕು. ನಂತರ ರೊಟ್ಟಿ ಹಿಟ್ಟಿನ ಹದಕ್ಕೆ ಬರುವಂತೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾದಿಕೊಳ್ಬೇಕು. ಆಮೇಲೆ ರೊಟ್ಟಿ ಹೇಗೆ ಮಾಡೋದು ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ಸಣ್ಣ ಸಣ್ಣ ಉಂಡೆ ಮಾಡಿ ಮಣೆ ಮೇಲೆ ಸ್ವಲ್ಪ ಹಿಟ್ಟು ಹಾಕಿ ಕೈಯಿಂದ ರೊಟ್ಟಿ ತಟ್ಟಿ ತವಾದ ಮೇಲೆ ಹಾಕಿ ರೊಟ್ಟಿಗೆ ಸ್ವಲ್ಪ ನೀರು ಹಚ್ಚಿ ಎರಡೂ ಬದಿ ಬೇಯಿಸಿದರೆ ಹೂವಿನಂತ ಮೃದುವಾದ ರೊಟ್ಟಿಗಳು ಸವಿಯಲು ಸಿದ್ಧ. ಇದನ್ನು ನೀವು ಬೆಳಿಗ್ಗೆ ಟಿಫಿನ್ಗೆ ಚಟ್ನಿ ಪಲ್ಯ ಜೊತೆಗೆ ಆರಾಮವಾಗಿ ತಿನ್ನಬಹುದು.
2: ಹಾಗೇನೆ ನಾವು ಉದ್ದಿನ ವಡ ಮಾಡ್ತೀವಲ್ಲ, ಅದೇ ತರಹ ಮಿಕ್ಕಿದ ಅನ್ನದಿಂದ ವಡ

0: ಕೂಡ ಮಾಡಬಹುದು. ಉಳಿದಂತಹ ಒಂದು ಕಪ್ ಅನ್ನವನ್ನ ಮಿಕ್ಸಿಯಲ್ಲಿ ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಮೊಸರನ್ನ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ 1 ಕಪ್ ರವಾ, ಆಮೇಲೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ 2, 2-3 ಹಸಿಮೆಣಸು, ಕೊತ್ತಂಬರಿ ಸೊಪ್ಪು ಇವೆಲ್ಲವನ್ನ ಹಾಕಿ ಕಲಸ್ಕೊಂಡು ಕೈಯಲ್ಲಿ ವಡ ತರಹ ಮಧ್ಯದಲ್ಲಿ ತೂತ್ ಮಾಡಿಕೊಂಡು ಎಣ್ಣೆಯಲ್ಲಿ ಕರಿದ್ರೆ ಅನ್ನದ ವಡ ರೆಡಿ.
1: ಆಮೇಲೆ ಮಿಕ್ಕಿದ ಅನ್ನದಿಂದ ಚಕ್ಕುಲಿ ಕೂಡ ಮಾಡ್ತಾರೆ. ಅದು ಹೇಗೆ ಅಂತ ಹೇಳ್ತೀರಾ? 1 ಕಪ್ ಮಿಕ್ಕಿದ ಅನ್ನ ಮಿಕ್ಸಿಗೆ ಹಾಕಿ ರುಬ್ಬಿಕೊಳ್ಳಿ. ಅದಕ್ಕೆ 1/2 ಕಪ್ ಕಡಲೆ ಹಿಟ್ಟು, 1/2 ಕಪ್ ಅಕ್ಕಿ ಹಿಟ್ಟು, 1/4 ಚಮಚ ಖಾರದ ಪುಡಿ, 1/4 ಚಮಚ ಅರಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಹಿಂಗು, 1/4 ಚಮಚ ಓಮಕಾಳು, ಬಿಳಿ ಎಳ್ಳು 2 ಚಮಚ ಹಾಗೂ ಸ್ವಲ್ಪ ಬೆಣ್ಣೆ ಹಾಕಿ ಚೆನ್ನಾಗಿ ಕಲಸಿ ನಾದಿಕೊಳ್ಳಿ. ನಂತರ ಚಕ್ಕುಲಿ ಒರಳಿಗೆ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಕ್ರಿಸ್ಪಿಯಾದಂತ ಇನ್ಸ್ಟೆಂಟ್ ಚಕ್ಕುಲಿ ರೆಡಿ.
0: ಶಾರದಾ, ನೀನ್ ಚಕ್ಲಿ ಹೇಳ್ತಾ ಇರ್ಬೇಕಾದ್ರೆ ನಮ್ಮ ಕೇಳುಗರಿಗೆ ಒಂದು ಸಣ್ಣ ಜೋಕ್ಸ್ ಅನ್ನ ಹೇಳಿ ನಗಿಸ್ಬೇಕು ಅಂತ ಅನಿಸ್ತಾ ಇದೆ. ಒಂದ್ಸಲ ಒಂದು ರೋಗಿ ಡಾಕ್ಟರ್ ಹತ್ರ ಹೋಗ್ತಾನೆ. ಅವನ 4 ಹಲ್ಲು ಉದುರು ಹೋಗಿರ್ತವೆ. ಆಮೇಲೆ ಡಾಕ್ಟರ್ ಕೇಳ್ತಾನೆ, ಒಂದೇ ಸಲ 4 ಹಲ್ಲು ಹೇಗ್ ಬಿದ್ದು ಹೋದ್ವು ಅಂತ. ಅವಾಗ ರೋಗಿ, ನನ್ನ ಹೆಂಡತಿ ಮಾಡಿದ ಚಕ್ಲಿ ತಿಂದು ಅಂತ ಹೇಳ್ತಾನೆ. ನಿನ್ಗೆ ತಿನ್ಲಿಕ್ಕೆ ಆಗದೆ ಇದ್ರೆ ಬೇಡ ಅಂತ ಹೇಳ್ಬೇಕಿತ್ತಲ್ಲ ಹೆಂಡತಿಗೆ ಅಂತ ಡಾಕ್ಟರ್ ಹೇಳ್ತಾನೆ. ಅವಾಗ ರೋಗಿ ಹೇಳ್ತಾನೆ, ತಿಂದಿದ್ದಕ್ಕೆ 1 ಹೋಯ್ತು, ಬೇಡ ಅಂದಿದ್ದಕ್ಕೆ ಮತ್ತೂ 3 ಹೋಯ್ತು ಅಂತ ಹೇಳ್ತಾನೆ.
1: ತುಂಬಾ ಚೆನ್ನಾಗಿತ್ತು ಜೋಕ್ಸ್. ನಮ್ಮ ಕೇಳುಗರು ಕೂಡ ಎಂಜಾಯ್ ಮಾಡಿರ್ಬಹುದು ಈ ಜೋಕ್ಸ್ ಅನ್ನ. ಮಿಕ್ಕ ಅನ್ನದಿಂದ ದೋಸೆ ಕೂಡ ಮಾಡಬಹುದು. ಉಳಿದಂತ ಅನ್ನವನ್ನು ಮಿಕ್ಸಿಯಲ್ಲಿ ಹಾಕಿ ರುಬ್ಬಿಕೊಳ್ಬೇಕು. ಅದಕ್ಕೆ 1 ಕಪ್ ಗೋಧಿ ಹಿಟ್ಟು, 1 ಕಪ್ ಮೈದಾ ಹಿಟ್ಟು, ಹಾಗೆ ಸ್ವಲ್ಪ ಹಸಿಮೆಣಸು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ನಂತರ ಅದನ್ನು ದೋಸೆ ಹೆಂಚಿನ ಮೇಲೆ ಹಾಕಿ ದೋಸೆಯನ್ನು ತೆಗೆದ್ರೆ ಅನ್ನದ ದೋಸೆ ರೆಡಿ.
0: ಶಾರದಾ, ನಾವೀಗ ಮಿಕ್ಕ ಅನ್ನದಿಂದ ಏನೆಲ್ಲ ಮಾಡಬಹುದು ಅಂತ ಹೇಳಿದೀವಿ. ಆದ್ರೆ ಕೆಲವರಿಗೂ ಏನಾಗತ್ತೆ, ಸ್ವಲ್ಪ ಮುಜುಗರ ಆಗತ್ತೆ. ಏನಾದ್ರೂ ಅದು ರಾತ್ರಿ ಮಿಕ್ಕಿದ್ದಲ್ವಾ, ಇವತ್ತು ಹೇಗೆ ತಿನ್ನೋದು, ಏನ್ ಮಾಡಿದ್ರು ಅದು ಹೇಗೆ ತಿನ್ನೋದು ಅಂತ ಒಂದು ಭಾವನೆ ಅವ್ರ ಮನಸ್ಸಿನಲ್ಲಿ ಇರ್ತದೆ. ಅಂತವರಿಗೋಸ್ಕರ 1-2 ಸಲಹೆಗಳನ್ನ ಇಲ್ಲಿ ನಾವು ಕೊಡ್ಲಿಕ್ಕೆ ಇಷ್ಟಪಡ್ತೀವಿ. ಅದ್ ಯಾವ್ದು ಅಂತ ಹೇಳ್ತೀರಾ ಶಾರದಾ?
1: ನಮ್ಮ ಆರೋಗ್ಯದ ವೃದ್ಧಿಗೆ ಈ ಉಳಿದಂತ ಅನ್ನ ರಾಮಬಾಣವಾಗಿದೆ. ಉಳಿದಂತ ಅನ್ನ ಸೇವನೆಯಿಂದ ನಮ್ಮ ದೇಹದ ಉಷ್ಣಾಂಶ ಕಡಿಮೆ ಆಗ್ತದೆ ಹಾಗೂ ದೇಹ ತುಂಬಾ ತಂಪಾಗಿರ್ತದೆ.
0: ಈ ರಾತ್ರಿ ಉಳಿದಂತ ಅನ್ನದಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಇದು ಮಲಬದ್ಧತೆಯ ಸಮಸ್ಯೆಯಿಂದ ಕೂಡ ಮುಕ್ತಿಯನ್ನ ನೀಡುತ್ತೆ.
1: ರಾತ್ರಿ ಉಳಿದಂತ ಅನ್ನ ನಾವು ಮರುದಿನ ಉಪಯೋಗಿಸಿದ್ರೆ ನಮ್ಮನ್ನು ದಿನಪೂರ್ತಿ ಫ್ರೆಶ್ ಆಗಿರುವಂತೆ ಮಾಡ್ತದೆ. ಅಷ್ಟೇ ಅಲ್ಲ, ಅದರ ಸೇವನೆಯಿಂದ ದಿನಪೂರ್ತಿ ಕೆಲಸ ಮಾಡಲು ಶಕ್ತಿ ಕೂಡ ಸಿಗ್ತದೆ.
0: ಶಾರದಾ, ಈ ಮಿಕ್ಕಂತಹ ಸಾರನ್ನ ಉಪಯೋಗಿಸಿ ಕೂಡ ಏನೆಲ್ಲ ಮಾಡಬಹುದು. ಮೊದಲನೇದಾಗಿ ನಾನು ಹೇಳ್ತಾ ಇರೋದು ಬೇಳೆ ಸಾರು. ಮಿಕ್ಕಂತಹ ಬೇಳೆ ಸಾರನ್ನ ಉಪಯೋಗಿಸಿ ಪಕೋಡವನ್ನ ಮಾಡೋದು ಹೇಗೆ ಅಂತ ಹೇಳಿ. ಮಿಕ್ಕಿದಂತಹ 1 ಕಪ್ ಬೇಳೆ ಸಾರಿಗೆ 1 ಕಪ್ ಕಡಲೆ ಹಿಟ್ಟು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು ಇವೆಲ್ಲವನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಬಾಣಲೆಯಲ್ಲಿ ಎಣ್ಣೆಯನ್ನ ಕಾಯಿಸಿಕೊಂಡು ಈ ಮಿಶ್ರಣವನ್ನ ಚಮಚದಿಂದ ಪಕೋಡ ತರಹ ಎಣ್ಣೆಗೆ ಹಾಕಿ ಡೀಪ್ ಫ್ರೈ ಮಾಡಿ ಅದನ್ನ ತೆಗೆದು ಬಿಸಿ ಇರುವಾಗಲೇ ಬೇಕಾದ್ರೆ ಸ್ವಲ್ಪ ಚಾಟ್ ಮಸಾಲವನ್ನ ಉದುರಿಸಿದ್ರೆ ಪಕೋಡ ರೆಡಿ ಆಗತ್ತೆ. ಇದನ್ನ ನಾವು ಸಂಜೆ ಟೈಮಲ್ಲಿ ಟೀ ಜೊತೆಗೆ ಕೂಡ ತಿನ್ನಬಹುದು.
1: ಉಳಿದಂತ ಸಾಂಬಾರ್ನಿಂದ ಪರಾಟ ಕೂಡ ಮಾಡಬಹುದು. ಮಿಕ್ಕ ಸಾಂಬಾರ್ಗೆ ಸ್ವಲ್ಪ ಗೋಧಿ ಅಥವಾ ಮೈದಾ ಹಿಟ್ಟನ್ನು ಹಾಕಿ ಕಲಸಬೇಕು. ಅಥವಾ ಅದರೊಟ್ಟಿಗೆ ರಾಗಿ ಹಿಟ್ಟು ಅಥವಾ ಜೋಳದ ಹಿಟ್ಟು ಕೂಡ ಹಾಕಬಹುದು. ಅಥವಾ ಎಲ್ಲವನ್ನು ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿ ಕಲಸಬೇಕು ಹಾಗೂ ಪರಾಟ ತರ ಲಟ್ಟಿಸಿ ಬೇಯಿಸಿದರೆ ಸಾಂಬಾರ್ ಪರಾಟ ರೆಡಿ.
0: ಹಾಗೇನೆ ಶಾರದಾ, ನಾವು ಇಡ್ಲಿ ಮಾಡ್ತೇವೆ. ಕೆಲವೊಂದ್ಸಲ ಇಡ್ಲಿ ಕೂಡ ಮಿಕ್ಕಿರತ್ತೆ. ಅದನ್ನ ಮಾರನೇ ದಿನ ಅಥವಾ ಬೆಳಿಗ್ಗೆ ಮಾಡಿದ ಇಡ್ಲಿಯನ್ನ ಸಂಜೆ ಯಾರು ತಿನ್ನಕ್ ಇಷ್ಟಪಡಲ್ಲ. ಇಡ್ಲಿಯಿಂದ ಮಂಚೂರಿಯನ್ ಕೂಡ ಮಾಡಬಹುದು. ಅದು ಹೇಗೆ ಅಂತ ನೀವು ತಲೆ ಕೆಡಿಸ್ಕೊಳ್ತಾ ಇದ್ದೀರಾ? ಸುಮ್ನೆ ತಲೆ ಕೆಡಿಸ್ಕೊಳ್ಬೇಡ್ರಿ, ನಾನು ಹೇಳದನ್ನ ಕೇಳಿ. ಮೊದಲು ಉಳಿದಂತಹ ಇಡ್ಲಿಗಳನ್ನ 1 ಇಡ್ಲಿಯ 4 ಭಾಗ ಮಾಡಿ ಕತ್ತರಿಸಿಕೊಂಡು ಇಟ್ಕೊಳ್ಬೇಕು. ಆಮೇಲೆ 1/3 ಚಮಚ ಕಡಲೆ ಹಿಟ್ಟು, 1/2 ಚಮಚ ಕಾರ್ನ್ ಫ್ಲೋರ್, 1/2 ಚಮಚ ಮೆಣಸಿನ ಪುಡಿ, ನೀರು ಹಾಕಿ ದೋಸೆ ಹಿಟ್ಟಿನ ತರಹ ರೆಡಿ ಮಾಡ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊಳ್ಬೇಕು. ಆಮೇಲೆ ಈ ತುಂಡರಿಸಿದ ಇಡ್ಲಿಗಳನ್ನ ಇದರಲ್ಲಿ ಡಿಪ್ ಮಾಡಿಕೊಂಡು ಎಣ್ಣೆಯಲ್ಲಿ

0: ಡೀಪ್ ಫ್ರೈ ಮಾಡಿ ತೆಗೆದಿಟ್ಕೊಳ್ಬೇಕು. ಆಮೇಲೆ ಇದಕ್ಕೆ ಗ್ರೇವಿ ರೆಡಿ ಮಾಡ್ಕೊಳ್ಳಿಕ್ಕೆ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಒಂದು ಪ್ಯಾನ್ ಅಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸಣ್ಣಗೆ ಹೆಚ್ಚಿದಂತಹ ಶುಂಠಿ ಬೆಳ್ಳುಳ್ಳಿಯನ್ನ ಹಾಕ್ಬೇಕು. ಇದು ಹುರಿದ ಮೇಲೆ ಸ್ವಲ್ಪ ಕತ್ತರಿಸಿದ ಸ್ಪ್ರಿಂಗ್ ಆನಿಯನ್ ಅನ್ನ ಇದರಲ್ಲಿ ಹಾಕ್ಬೇಕು. ಆಮೇಲೆ ಕತ್ತರಿಸಿದ ಹಸಿಮೆಣಸು, ಕಟ್ ಮಾಡಿದಂತಹ ಕ್ಯಾಪ್ಸಿಕಂ, ಒಂದು ಚಮಚ ಸೋಯಾ ಸಾಸ್, ಒಂದು ಚಮಚ ವಿನಿಗರ್, ಆಮೇಲೆ ಮೂರು ಚಮಚ ಟೊಮೆಟೊ ಸಾಸ್ ಅನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಸ್ವಲ್ಪ ಹುರಿದ್ಕೊಳ್ಬೇಕು. ಕೊನೆಯಲ್ಲಿ ಸ್ವಲ್ಪ ಕಾರ್ನ್ ಫ್ಲೋರ್ ಒಂದೆರಡು ಚಮಚ ಹಾಕಿ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಈ ಮಿಕ್ಸರ್ ಅನ್ನ ಈ ಗ್ರೇವಿಯಲ್ಲಿ ಹಾಕಿ ಅದನ್ನ ಸರಿಯಾಗಿ ಬೇಯಿಸ್ಕೊಳ್ಬೇಕು. ಆಮೇಲೆ ನಾವು ಮೊದಲೇ ಕರೆದಂತಹ ಇಡ್ಲಿಗಳನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಲಂಕಾರಕ್ಕೆ ಮೇಲಿಂದ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಚೂರುಗಳು ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಇಡ್ಲಿ ಮಂಚೂರಿಯನ್ ಸವಿಯೋದಕ್ಕೆ ರೆಡಿ. ಆಮೇಲೆ ಇಡ್ಲಿ ಚಾಟ್ ಕೂಡ ಮಾಡಬಹುದು, ಗೊತ್ತಾ ಶಾರದಾ? ಆ ಮಿಕ್ಕಿದಂತಹ ಇಡ್ಲಿಗಳನ್ನ ನಾವು ಈಗಾಗಲೇ ಎಲ್ಲ ರೆಸಿಪಿಗಳಲ್ಲಿ ಹೇಳಿದ ಹಾಗೆ ನಾಲ್ಕು ಪೀಸ್ ಮಾಡಿಕೊಂಡು ಅದನ್ನ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆಯನ್ನ ಸಿಡಿಸ್ಕೊಂಡು ಎಣ್ಣೆಯಲ್ಲಿ ಆ ತುಂಡರಿಸಿದ ಇಡ್ಲಿಯನ್ನ ಸ್ವಲ್ಪ ಉಪ್ಪು ಮತ್ತೆ ಖಾರದ ಪುಡಿಯನ್ನ ಉದುರಿಸಿ ಫ್ರೈ ಮಾಡ್ಕೊಳ್ಬೇಕು. ಇದನ್ನ ಒಂದು ಪ್ಲೇಟ್ಗೆ ಹಾಕಿ ಸ್ವಲ್ಪ ಮೊಸರನ್ನ ತಗೊಂಡು ಅದರಲ್ಲಿ ಸ್ವಲ್ಪ ಉಪ್ಪು, ಸಕ್ಕರೆ ಮತ್ತು ಖಾರದ ಪುಡಿಯನ್ನ ಸೇರಿಸಿ ಆ ಮೊಸರನ್ನ ಈ ಇಡ್ಲಿಗಳ ಮೇಲೆ ಮೊದಲು ಹಾಕೋಬೇಕು. ಆಮೇಲೆ ಅದರ ಮೇಲೆ ಸ್ವಲ್ಪ ಹುಣಸೆ ಚಟ್ನಿಯನ್ನ ಕೂಡ ಹಾಕೋಬೇಕು. ಮೇಲಿಂದ ಟೊಮೆಟೊ, ಕತ್ತರಿಸದಂತ ಉಳ್ಳಾಗಡ್ಡೆ, ಆಮೇಲೆ ಸೌತೆಕಾಯಿ ಚೂರು, ಕೊತ್ತಂಬರಿ ಸೊಪ್ಪು, ಬೇಕಾದ್ರೆ ಚಾಟ್ ಮಸಾಲಾವನ್ನ ಕೂಡ ಉದುರಿಸಿ ಸವಿಯಲು ಕೊಡಬಹುದು. ಇಡ್ಲಿ ಚಾಟ್ ಸವಿಯಲು ಸಿದ್ಧ.
1: ನೋಡುದಿತ್ತ, ಈ ಉಳಿದಂತ ಚಪಾತಿಯಿಂದ ಕೂಡ ನೂಡಲ್ಸ್ ಅನ್ನ ಮಾಡಬಹುದು.
0: ಓಹೋ, ಹೇಗ್ ಮಾಡುದು
1: ಅಂದ್ರೆ, ಉಳಿದಂತ ಚಪಾತಿಯನ್ನು ರೋಲ್ ತರ ಮಾಡಿ ಚಾಕುವಿನಿಂದ ಸ್ಟ್ರಿಪ್ ತರ ಕಟ್ ಮಾಡಿಕೊಂಡು ಇಟ್ಕೊಳ್ಬೇಕು. ಆಮೇಲೆ ಒಂದು ಪ್ಯಾನ್ಗೆ ಎಣ್ಣೆಯನ್ನು ಹಾಕಿ ಹೆಚ್ಚಿದಂತ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕ್ಯಾಪ್ಸಿಕಂ, ಕ್ಯಾಬೇಜ್, ರುಚಿಗೆ ತಕ್ಕಷ್ಟು ಉಪ್ಪು, ಸೋಯಾ ಸಾಸ್, ಟೊಮೆಟೊ ಕೆಚಪ್ ಹಾಗೂ ಕಾಳು ಮೆಣಸಿನ ಪೌಡರ್ ಅನ್ನು ಸೇರಿಸಬೇಕು. ಕಟ್ ಮಾಡಿದಂತ ಚಪಾತಿ ಸ್ಟ್ರಿಪ್ಸ್ ಅನ್ನ ಆ ಮಿಶ್ರಣಕ್ಕೆ ಹಾಕಬೇಕು. ಆಮೇಲೆ ಚೆನ್ನಾಗಿ ಕಲಸಬೇಕು. ಆವಾಗ ಚಪಾತಿ ನೂಡಲ್ಸ್ ರೆಡಿ.
0: ಈಗ ನಾನು ಚಪಾತಿ ಆಮ್ಲೆಟ್ ಹೇಗ್ ಮಾಡಬಹುದು ಅಂತ ಹೇಳ್ತೀನಿ. ಎರಡು ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು, ಹೆಚ್ಚಿದ ಈರುಳ್ಳಿ, ಕ್ಯಾಪ್ಸಿಕಂ, ಆಮೇಲೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಮೆಣಸಿನ ಪುಡಿ, ಗರಂ ಮಸಾಲಾ ಪುಡಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಸ್ವಲ್ಪ ನೀರನ್ನ ಹಾಕಿ ಈ ಒಂದು ಪೇಸ್ಟ್ ಅನ್ನ ರೆಡಿ ಮಾಡ್ಕೋಬೇಕು. ಈ ಮಿಕ್ಸರ್ ಅನ್ನ ಚಪಾತಿಯ ಮೇಲೆ ಸವರಿ ತವಾದ ಮೇಲೆ ಎಣ್ಣೆಯನ್ನ ಹಾಕಿ ಪೇಸ್ಟ್ ಹಚ್ಚಿದ ಭಾಗವನ್ನ ತೀರಿಸಿ ಹಾಕಿ ರೋಸ್ಟ್ ಮಾಡಿದ್ರೆ ಚಪಾತಿಯ ಒಂದು ಆಮ್ಲೆಟ್ ರೆಡಿ ಆಗತ್ತೆ.
1: ಅದೇ ರೀತಿ ಚಪಾತಿ ಸ್ವೀಟ್ಸ್ ಕೂಡ ಮಾಡಬಹುದು. ಹೇಗೆ ಅಂತೀರಾ? ಮಿಕ್ಕಂತ ಚಪಾತಿಗಳನ್ನು ತವಾದ ಮೇಲೆ ಕ್ರಿಸ್ಪಿ ಆಗುವವರೆಗೆ ಸಣ್ಣ ಉರಿಯಲ್ಲಿ ಬೇಯಿಸಬೇಕು. ಆ ಚಪಾತಿಯನ್ನ ಕೈಯಿಂದ ಮುರಿದು ಪುಡಿ ಮಾಡಬೇಕು ಹಾಗೂ ಒಂದು ಬೌಲ್ನಲ್ಲಿ ಈ ಪುಡಿಯನ್ನು ಹಾಕಿ ಸಕ್ಕರೆ ಮತ್ತು ಹಾಲನ್ನು ಹಾಕಿ ಮಿಕ್ಸ್ ಮಾಡಿಕೊಟ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ.
0: ಹಾಗೇನೆ ಶಾರದಾ, ಮಿಕ್ಸ್ ವೆಜಿಟೇಬಲ್ ಪಲ್ಯ ಉಳಿದಿದ್ರೆ ಅಥವಾ ನಾವು ಒಂದೊಂದ್ಸಲ ಛೋಲೆ ಮಾಡಿರ್ತೇವೆ ಅದು ಉಳಿದಿರತ್ತೆ, ಅದನ್ನ ಕೂಡ ನಾವು ರೀಯೂಸ್ ಮಾಡ್ಕೊಳ್ಬಹುದು. ಹೇಗಂತ ಹೇಳ್ತೀನಿ, ಕಡಲೆ ಪಲ್ಯ ಉಳಿದಿದ್ರೆ ಇದರಲ್ಲಿರುವಂತ ಗ್ರೇವಿಯನ್ನ ತೊಳಿಲಿಕ್ಕೋಸ್ಕರ ಸ್ವಲ್ಪ ನೀರನ್ನ ಹಾಕಿ ಕಡಲೆಯನ್ನಷ್ಟೇ ನಾವು ತೊಳ್ಕೊಂಡು ತೆಕ್ಕೊಳ್ಬೇಕು. ಆಮೇಲೆ ಮಿಕ್ಸ್ ವೆಜಿಟೇಬಲ್ ಪಲ್ಯ ಇದ್ರೆ ಅದನ್ನು ಕೂಡ ಇದ್ರ ಜೊತೆಗೆ ನಾವು ಮಿಕ್ಸ್ ಮಾಡಿಕೊಂಡು ಅದನ್ನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಬೇಕು ಅಥವಾ ಮಿಕ್ಸಿಗೆ ಕೂಡ ಹಾಕೋಬಹುದು. ಇದಕ್ಕೆ ಹೆಚ್ಚಿದ ಈರುಳ್ಳಿ, ಹಸಿಮೆಣಸು, ಕ್ಯಾಪ್ಸಿಕಂ, ಖಾರದ ಪುಡಿ, ಗರಂ ಮಸಾಲಾ ಪುಡಿ, ಉಪ್ಪು, ಎರಡು ಚಮಚ ಕಡಲೆ ಹಿಟ್ಟನ್ನ ಹಾಕಿ ಕಲಸ್ಕೊಳ್ಬೇಕು. ಈ ಮಿಶ್ರಣವನ್ನ ಸಣ್ಣ ಸಣ್ಣ ರೋಲ್ ಮಾಡಿಕೊಂಡು ಬ್ರೆಡ್ ಕ್ರಮ್ಸ್ ನಲ್ಲಿ ಹೊರಳಿಸಿಕೊಂಡು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿದ್ರೆ ಮಿಕ್ಸ್ ವೆಜಿಟೇಬಲ್ ಅಥವಾ ಚಣಾ ರೋಲ್ ರೆಡಿ ಆಗತ್ತೆ. ಇದನ್ನ ನಾವು ಮಕ್ಕಳ ಟಿಫಿನ್ಗೂ ಕೂಡ ಕೊಡಬಹುದು, ಸಂಜೆ ಹೊತ್ತಲ್ಲಿ ಟೀ ಜೊತೆಗೆ ಸ್ನಾಕ್ಸ್ ಆಗಿ ಕೂಡ ಬಳಸಬಹುದು.
1: ಹಾಗೆ ನೀತ, ಈ ಹಬ್ಬ ಹರಿದಿನದಲ್ಲಿ ಸ್ವೀಟ್ಸ್ ಗಳೆಲ್ಲ ಉಳಿದಿರುತ್ತೆ, ಈ ಸ್ವೀಟ್ಸ್ ಅನ್ನು ಕೂಡ ಪುನಃ ಹೇಗೆ ಯೂಸ್ ಮಾಡಬಹುದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಬೂಂದಿ ಲಾಡು ಪಾಯಸ. ಹಾಲನ್ನು ಕಾಯಿಸಿ ಅದರಲ್ಲಿ ಬೂಂದಿ ಲಾಡನ್ನು ಪುಡಿ ಪುಡಿಯಾಗಿ ಮಾಡಿ ಹಾಕಬೇಕು. ಅದನ್ನು ಕುದಿಸಿ ಬೇಕಾದ್ರೆ ಸ್ವಲ್ಪ ಸಕ್ಕರೆ, ಕೇಸರಿಯನ್ನು ಮೇಲೆಯಿಂದ ಹಾಕಿ ಡ್ರೈ ಫ್ರೂಟ್ಸ್ ಚೂರನ್ನು ಹಾಕಿ ಬಿಸಿಯಾಗಿ ಕೂಡ ಸರ್ವ್ ಮಾಡಬಹುದು ಅಥವಾ ಫ್ರಿಡ್ಜ್ ಅಲ್ಲಿ ಇಟ್ಟು ತಣ್ಣಗೆ ಕೂಡ ಸರ್ವ್ ಮಾಡಬಹುದು. ನೀತಾ, ಈ ಉಳಿದಂತ ಮಿಠಾಯಿಂದ ಐಸ್ ಕ್ರೀಮ್ ಕೂಡ ಮಾಡಬಹುದು.
0: ಓಹೋ, ಐಸ್ ಕ್ರೀಮ್ ಕೂಡ ಮಾಡಬಹುದಾ? ಹೇಗೆ ಅಂತ ಹೇಳ್ತೀರಾ?
1: ಅಂದ್ರೆ ಹಬ್ಬ ಹರಿದಿನದಲ್ಲಿ ಸ್ವೀಟ್ಸ್ ಅಂತೂ ತಿಂದು ತುಂಬಾ ಬೇಜಾರಾಗಿರುತ್ತೆ. ಸೊ ಮಿಕ್ಕಂತ ಸ್ವೀಟ್ಸ್ ಅನ್ನ ತೆಗೆದುಕೊಂಡು ಐಸ್ ಕ್ರೀಮ್ ಅನ್ನ ಮಾಡಬಹುದು. ಮಿಕ್ಕ ಮಿಠಾಯಿ ಅಂತ ಹೇಳಿದ್ರೆ ಗುಲಾಬ್ ಜಾಮೂನ್ ಆಗಿರ್ಬಹುದು, ಕಾಜು ಬರ್ಫಿ,

0: ಪಿಸ್ತಾ ಬರ್ಫಿ ಅಥವಾ ಯಾವುದು ಪೇಡ ಆಗಿರ್ಬೋದು, ಇದನ್ನೆಲ್ಲ ತಗೊಂಡು ನಾವು ಐಸ್ ಕ್ರೀಮ್ ಅನ್ನು ಮಾಡಬಹುದು. ಅದಕ್ಕೆ ಒಂದು ಅರ್ಧ ಲೀಟರ್ ಹಾಲು ಬೇಕು, ಸ್ವಲ್ಪ ಬಾದಾಮಿ ಪೌಡರ್ ಬೇಕು. ಹಾಲನ್ನು ಕುದಿಸಿ ಮಿಕ್ಸಿಯಲ್ಲಿ ಎಲ್ಲಾ ಉಳಿದಂತ ಮಿಠಾಯಿಯನ್ನು ಹಾಕಿ ಹಾಲು ಹಾಕಿ ರುಬ್ಬಬೇಕು. ಬೇಕಾದ್ರೆ ಸ್ವಲ್ಪ ಕೇಸರಿಯನ್ನು ಹಾಕಬಹುದು ಮತ್ತೆ ಬಾದಾಮಿ ಪೌಡರ್ ಅನ್ನು ಹಾಕಿ ತಿರುಗಿಸಬೇಕು. ಆಮೇಲೆ ಮಿಕ್ಸಿಯಲ್ಲಿ ರುಬ್ಬಿದಂತ ಮಿಠಾಯಿ ಮಿಶ್ರಣವನ್ನು ಹಾಕಿ ಕಡಿಮೆ ಉರಿಯಲ್ಲಿ ಸ್ವಲ್ಪ ದಪ್ಪ ಆಗುವವರೆಗೆ ಅದನ್ನು ಕಾಯಿಸಬೇಕು. ನಂತರ ಅದನ್ನು ಡೀಪ್ ಫ್ರಿಜ್ ನಲ್ಲಿ ಇಡಬೇಕು. ಆಮೇಲೆ ಅದನ್ನ ಐಸ್ ಕ್ರೀಮ್ ತರ ತಿನ್ಬಹುದು.
1: ಕೆಲವರು ಇಂದಿನ ಸಂಚಿಕೆಯಲ್ಲಿ ಈ ಉಳಿದಂತಹ ಪದಾರ್ಥಗಳಿಂದ ಏನೆಲ್ಲವನ್ನ ತಯಾರಿಸಬಹುದು ಅಂತ ತಿಳಿಸಿದ್ದೇವೆ. ಮುಂದಿನ ಸಂಚಿಕೆಗಳಲ್ಲಿ ಹೊಸ ಹೊಸ ವಿಷಯಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ.
2: ಗೀತಾ, ನಾವು ಇದೇ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೂ ರೇಡಿಯೋದಲ್ಲಿ ಇದೇ ವಿಷಯದ ಕುರಿತು ಕಾರ್ಯಕ್ರಮ ಬರೋದಕ್ಕೂ ಸರಿ ಹೋಯ್ತು ನೋಡು.
3: ಹೌದು ಸಂಧ್ಯಾ, ಮಿಕ್ಕಿದ ಆಹಾರವನ್ನ ಬಳಸಿಕೊಂಡು ಇನ್ನೂ ಒಳ್ಳೆ ಪದಾರ್ಥಗಳನ್ನ ಹೇಗೆ ತಯಾರಿಸಬಹುದು ಅಂತ ಒಳ್ಳೆ ಮಾಹಿತಿ ಕೊಟ್ರು ನಮ್ಮ ಈ ರೇಡಿಯೋ ಕಾರ್ಯಕ್ರಮದಲ್ಲಿ.
1: ಇಷ್ಟು ದಿವಸ ನಮ್ಗಂತೂ ಗೊತ್ತೇ ಇರಲಿಲ್ಲ ನೋಡು, ಈ ಮಿಕ್ಕಿದಂತಹ ಆಹಾರವನ್ನ ಹೇಗೆ ಪುನಃ ಬಳಸಿಕೊಂಡು ಇನ್ನೊಂದು ತಿಂಡಿಯನ್ನು ಮಾಡಬಹುದು ಅಂತ. ಈ ಶುಚಿ ರುಚಿ ಕಾರ್ಯಕ್ರಮದಲ್ಲಿ ನಮ್ಗೆಲ್ಲ ಇವತ್ತು ಅನ್ನದಿಂದ ದೋಸೆ ಹಾಗೂ ರೊಟ್ಟಿ ಮಾಡೋದನ್ನ, ಚಪಾತಿಯಿಂದ ನೂಡಲ್ಸ್ ಅನ್ನ, ಸ್ವೀಟ್ ಒಂದ್ ವೇಳೆ ಮಿಕ್ಕಿದ್ರೆ ಅದರಿಂದ ಐಸ್ ಕ್ರೀಮ್ ಮಾಡೋದನ್ನ, ಹೀಗೆ ಮಿಕ್ಕಿದಂತಹ ಆಹಾರ ಪದಾರ್ಥಗಳನ್ನ ಬಳಸ್ಕೊಂಡು ಬೇರೆ ಬೇರೆ ಒಂದು ತಿಂಡಿಯನ್ನ ಮಾಡಬಹುದು ಅನ್ನೋ ವಿಚಾರವನ್ನ ಹೇಳ್ಕೊಟ್ರಲ್ವಾ ಗೀತಾ.
3: ನಾವು ಕೂಡ ನಮ್ಮ ನಮ್ಮ ಮನೆಯಲ್ಲಿ ಈ ರೀತಿ ಅಳವಡಿಸ್ಕೊಂಡ್ರೆ ಹೇಗಿರ್ತದೆ?
1: ಹೌದಲ್ವಾ ಗೀತಾ, ಇವತ್ತೇ ಒಂದು ಹೊಸ ರುಚಿ ಏನಾದ್ರೂ ನಾವು ಕೂಡ ಪ್ರಯೋಗ ಮಾಡೋಣ ಅಲ್ವಾ ಗೀತಾ?
3: ಸಂಧ್ಯಾ ಸ್ವಲ್ಪ ಟೈಮ್ ನೋಡು.
1: ಏ ಹೌದಲ್ಲ,
3: ಬರ್ಲ ನಾನು
1: ಮುಂದಿನ ವಾರ ಮತ್ತೆ ಭೇಟಿ ಆಗೋಣ.
4: ಆಕಾಶವಾಣಿಯ 90ನೇ ವರ್ಷಾಚರಣೆಯ ಸಂದರ್ಭದಲ್ಲಿ ಮೂಡಿಬಂದ ವಿಶೇಷ ಕಾರ್ಯಕ್ರಮ ಸರಣಿ ಶುಚಿ ರುಚಿ ಪ್ರಸಾರವಾಯಿತು.
3: ಇಂದಿನ ಶುಚಿ ರುಚಿ ಕಾರ್ಯಕ್ರಮದಲ್ಲಿ ನಮ್ಮ ಅತಿಥಿ ಅರ್ಚನಾ ಬೋರ್ಕರ್.
4: ಶೀರ್ಷಿಕೆ ಗೀತೆಯ ರಚನೆ ನೀತಾ ನಾಯ್ಕ್.

0: ಪ್ರಸ್ತುತಪಡಿಸಿದವರು ಸಂಧ್ಯಾ ಮಂಗೇಶ್ಕರ್, ನೀತಾ ನಾಯ್ಕ್, ಗೀತಾ ಪಾಲೇಕರ್ ಹಾಗೂ ಶಾರದಾ ರಾವ್. ನಿರ್ವಹಣೆ ಟಿ ಶ್ಯಾಮ್ ಪ್ರಸಾದ್. ಮತ್ತೆ ಮುಂದಿನ ಭಾನುವಾರ ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರ 102.3 ಮೆಗಾಹರ್ಟ್ಸ್ಗಳು ಹಾಗೂ ನ್ಯೂಸ್ ಆನ್ ಏರ್ ಆಪ್ನಲ್ಲಿಯೂ ಮೂಡಿಬರುತ್ತದೆ ಕಾರ್ಯಕ್ರಮ ಶುಚಿ ರುಚಿ. ಕಾರ್ಯಕ್ರಮದ ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ರೇಡಿಯೋ ಸ್ಪಂದನ ಕಾರ್ಯಕ್ರಮದಲ್ಲಿ ಸಂದೇಶಗಳ ಮೂಲಕ ಕಳುಹಿಸಿಕೊಡಬಹುದು. ಸಂದೇಶ ಕಳುಹಿಸಲು ನಮ್ಮ ವಾಟ್ಸ್ಆಪ್ ಸಂಖ್ಯೆ 9840249740. ಮತ್ತೆ ಭೇಟಿಯಾಗೋಣ ಮುಂದಿನ ಭಾನುವಾರ.
1: ಆಕಾಶವಾಣಿ ಕಾರವಾರ ಚಿತ್ರಗೀತೆಗಳು. ಲವಕುಶ ಚಿತ್ರಕ್ಕಾಗಿ ಪುನೀತ್ ರಾಜ್ಕುಮಾರ್ ಹಾಗೂ ಚೈತ್ರ ಹಾಡಿರುವ ಗೀತೆ, ಕವಿರಾಜ್ ಅವರ ಗೀತರಚನೆ, ಸಂಗೀತ ಗುರು ಕಿರಣ್ ಅವರದು.

ನಾನಿಂದು ನಿಮ್ಮ ಮನೆ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರುವ ಹಾಡಿರುವ ಗೀತೆಯನ್ನ ಕೇಳಿದಿರಿ. ಈ ಗೀತೆಯೊಂದಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಇದು ಆಕಾಶವಾಣಿ ಕಾರವಾರ ಕೇಂದ್ರ. ಸಮಯ 8:45 ದೆಹಲಿಗೆ ನಡೆದ ಸಹಪ್ರಸಾರದಲ್ಲಿ ಮೊದಲಿಗೆ ಹಿಂದಿಯಲ್ಲಿ, ನಂತರ 9:00 ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ.

ಕುಚ್ ಕುಚ್ ಹೋತಾ ಹೇ ಚಿತ್ರದ ಗೀತೆಯನ್ನ ಕೇಳುತ್ತಿದ್ದೀರಿ. ಕುಮಾರ್ ಸಾನು, ಅಲ್ಕಾ ಯಾಜ್ಞಿಕ್ ಹಾಗೂ ಕವಿತಾ ಕೃಷ್ಣಮೂರ್ತಿಯವರ ಸ್ವರದಲ್ಲಿ, ಸಂಗೀತ ಜತಿನ್ ಲಲಿತ್ ಅವರದು.

ಲಾವಾರಿಸ್ ಚಿತ್ರಕ್ಕಾಗಿ ಅಮಿತಾಬ್ ಬಚ್ಚನ್ ಹಾಡಿರುವ ಗೀತೆಯೊಂದಿಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಇದು ಆಕಾಶವಾಣಿ ಕಾರವಾರ ಕೇಂದ್ರ. ಸಮಯ 9:30 ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.